ಆಕಾಶವಾಣಿ ಧಾರವಾಡ 392.16 ಮೀಟರ್ಗಳು ಅಥವಾ 765 kHz. ನಮ್ಮ ಡಿಜಿಟಲ್ ಪ್ರಸಾರ 756 kHz ತರಂಗಾಂತರಗಳಲ್ಲಿ ಲಭ್ಯ ಇರುತ್ತದೆ. ಇಂದು ಗುರುವಾರ. ರಾಷ್ಟ್ರೀಯ ಪಂಚಾಂಗ ಶಾಲೆ ವಾರ್ಷಿಕೆ 1948, ಜ್ಯೇಷ್ಠ ಮಾಸದ 14ನೇ ದಿನ, ಅಂದರೆ 2026 ಜೂನ್ ತಿಂಗಳ 4ನೇ ತಾರೀಕು. ಈಗ ಸಮಯ 5:58:45. ನಿಲಯದ ಬೆಳಗಿನ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ಶುಭೋದಯ. ರಂಜನಿ ಕೆರೂರ್ ಮಾಡುವ ನಮಸ್ಕಾರ.

ಇದುವರೆಗೆ ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನಾ ಪ್ರಸಾರವಾಯಿತು. ಇನ್ನು ಮುಂದೆ 6:25 ಗಿರೀಶ್ ಕುಲಕರ್ಣಿಯವರಿಂದ ಚಿಂತನ. ರೈತರಿಗೆ ಸಲಹೆ 6:30. 6:35 ಕೇಳುವಿರಿ ನಿಸರ್ಗ ಜ್ಞಾನ ಅಮೃತ ಪ್ರಾಯೋಜಿತ ಕಾರ್ಯಕ್ರಮ. 6:50 ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಸ್ತುತಿ ಮಾಯಾ ರಾವನ್, ಪ್ರಾಯೋಜಕರು ಕೆಎಲ್ಎಸ್ ವಿಡಿಐಟಿ ಹಳಿಯಾಳ. ಭಾವಯಾನ ಪ್ರಸಾರವಾಗಲಿದೆ 7:15. ಸಮಗ್ರ ಆರೋಗ್ಯಕ್ಕಾಗಿ ಯೋಗ ಪ್ರಾಯೋಜಿತ ಕಾರ್ಯಕ್ರಮ 7:45. ಈ ಕಾರ್ಯಕ್ರಮದ ಪ್ರಾಯೋಜಕರು ವೇದ ವೆಲ್ನೆಸ್ ಸೆಂಟರ್ ಶಿರಸಿ. 8:30 ಪ್ರಾಯೋಜಿತ ಕಾರ್ಯಕ್ರಮ ಆರೋಗ್ಯ ದಂಗಳ. ಪ್ರಾಯೋಜಕರು ಡಾ ಎಸ್ಆರ್ ರಾಮನ್ ಗೌಡರ್ ಹಾಸ್ಪಿಟಲ್, ಮಾಳಾಪುರ ರಸ್ತೆ, ಧಾರವಾಡ.

0: ಈ ಬೆಳಗ್ಗೆ 8:30ಕ್ಕೆ ಆರೋಗ್ಯದ ಅಂಗಳ ಪ್ರಾಯೋಜಿತ ಕಾರ್ಯಕ್ರಮ, 8:45ಕ್ಕೆ ವಿಶ್ವ ಪರಿಸರ ದಿನ, ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ವಿನಾಯಕ್ ಕುಲಕರ್ಣಿ. ಆಕಾಶವಾಣಿ ಧಾರವಾಡ.
1: ಆತ್ಮೀಯ ಶ್ರೋತೃಗಳೇ, ಅಗರ್ವಾಲ್ಸ್ ಐ ಹಾಸ್ಪಿಟಲ್ ಪ್ರಾಯೋಜಿತ ಕಣ್ಣಿನ ಆರೋಗ್ಯ ಕುರಿತ ಕಾರ್ಯಕ್ರಮ ಸರಣಿ ಜೀವನ ಬೆಳಕು ಪ್ರತಿ ಶುಕ್ರವಾರ ಬೆಳಿಗ್ಗೆ 7:15ಕ್ಕೆ ನಿಮ್ಮ ನೆಚ್ಚಿನ ಧಾರವಾಡ ಆಕಾಶವಾಣಿ ಕೇಂದ್ರದಿಂದ ಮೂಡಿಬರುತ್ತದೆ. ತಪ್ಪದೇ ಕೇಳಿ ಜೀವನ ಬೆಳಕು ಸರಣಿ ಕಾರ್ಯಕ್ರಮ.
2: ಆತ್ಮೀಯ ಕೇಳುಗರೇ, ಆಕಾಶವಾಣಿ ಧಾರವಾಡ ಹಾಗೂ FM 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಪ್ರತಿ ಶನಿವಾರ ಬೆಳಿಗ್ಗೆ 7:15ಕ್ಕೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ

0: ತಿಳಿ. ತಪ್ಪದೇ ಕೇಳಿ. ಪ್ರಿಂಟ್ ಪಾಯಿಂಟ್ ಆಲಯ, ಗಣಿತ ಪ್ರಯೋಗಾಲಯ, ನೋಡಿ ಕಲೆ ಮಾಡಿ ತಿಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ.
1: ಕೇಳಿ ಗಿರೀಶ್ ಕುಲಕರ್ಣಿಯವರಿಂದ ಚಿಂತನ.
2: 18 ಬಿಸಿ ರಕ್ತದ ಯುವಕ ವಿವೇಕಾನಂದರಿಗೆ ದೇವರ ಅಸ್ತಿತ್ವದ ಬಗ್ಗೆ ವಿಶ್ವಾಸ ಇರಲಿಲ್ಲ. ಅನೇಕ ಅಧ್ಯಾತ್ಮ ಗುರುಗಳು ದೇವರ ಕುರಿತು ಬೋಧಿಸುತ್ತಿದ್ದ ಸಂಗತಿಗಳನ್ನು ಚಿಕಿತ್ಸಾ ಬುದ್ಧಿಯಿಂದ ಅವರು ಚರ್ಚಿಸುತ್ತಿದ್ದರು. ಆದರೆ ಅವರಿಗೆ ಯಾರಿಂದಲೂ ಸಮಾಧಾನಕರ ಉತ್ತರ ಸಿಗಲಿಲ್ಲ. ಒಮ್ಮೆ ಒಬ್ಬ ಮಹಾತ್ಮರು ಅವರಿಗೆ ಶ್ರೇಷ್ಠ ಆಧ್ಯಾತ್ಮಿ ರಾಮಕೃಷ್ಣ ಪರಮಹಂಸರ ಬಳಿಗೆ ಹೋಗಲು ಹೇಳ್ತಾರೆ. ವಿವೇಕಾನಂದರು ರಾಮಕೃಷ್ಣರ ಬಳಿ ಹೋಗಿ, ದೇವರು ಇದ್ದಾನೆಯೇ, ನೀವು ದೇವರನ್ನು ನೋಡಿರುವಿರೋ ಅಂತ ಪ್ರಶ್ನೆ ಮಾಡ್ತಾರೆ. ಪರಮಹಂಸರು ಆತ್ಮವಿಶ್ವಾಸದಿಂದ, ಹೌದು ದೇವರಿದ್ದಾನೆ, ನಾನು ನೋಡಿದ್ದೇನೆ ಎನ್ನುತ್ತಾರೆ. ಪರಮಹಂಸರ ಮಾತಿನಲ್ಲಿ ವಿವೇಕಾನಂದರಿಗೆ ನಂಬಿಕೆ ಬರಲಿಲ್ಲ. ನನಗೂ ದೇವರ ಅಸ್ತಿತ್ವದ ಅನುಭವ ಮಾಡಿಸುವಿರಾ ಅಂತ ಕೇಳ್ತಾರೆ. ಆಗ ಪರಮಹಂಸರು ವಿವೇಕಾನಂದರ ಎದೆಯ ಮೇಲೆ ತಮ್ಮ ಕಾಲಿಡುತ್ತಲೇ ವಿವೇಕಾನಂದರ ದೇಹದಲ್ಲಿ ಅಗೋಚರ ಶಕ್ತಿ ಪ್ರವೇಶವಾಗಿ ಅವರು ಸಮಾಧಿ ಸ್ಥಿತಿಗೆ ತಲುಪುತ್ತಾರೆ. ಆಗಲೇ ವಿವೇಕಾನಂದರಿಗೆ ದೈವತ್ವದ ನಿಜ ಸ್ವರೂಪದ ಅರಿವಾಗಿ ಸಂಪೂರ್ಣ ಅಧ್ಯಾತ್ಮದ ಕಡೆ ಹೊರಡ್ತಾರೆ. ದೇವರ ಸ್ವರೂಪದ ಕುರಿತು ಇನ್ನೂ ಒಂದು ಕಥೆ ಇದೆ. ಒಮ್ಮೆ ಬಾದಶಾಹ ಅಕ್ಬರ ತನ್ನ ಆಸ್ಥಾನದಲ್ಲಿ ಮಂತ್ರಿ ಬೀರ್ಬಲನಿಗೆ ಮೂರು ಪ್ರಶ್ನೆಗಳನ್ನು ಕೇಳ್ತಾನೆ. ಒಂದನೇದು ದೇವರು ಎಲ್ಲಿದ್ದಾನೆ ಅಂತ, ಎರಡನೇದು ದೇವರ ಕೆಲಸವೇನು ಅಂತ, ಮತ್ತು ಮೂರನೇದಾಗಿ ದೇವರ ಮುಖ ಯಾವ ದಿಕ್ಕಿಗಿದೆ ಅಂತ. ಈ ಪ್ರಶ್ನೆಗೆ ನಾಳೆನೇ ಉತ್ತರಿಸಬೇಕು, ಇಲ್ಲಾದರೆ ನೀನು ಮಂತ್ರಿ ಪದವಿ ಕಳೆದುಕೊಳ್ತೀ ಅಂತ ಹೇಳ್ತಾರೆ. ಬೀರ್ಬಲ್ಲ ಕುಶಾಗ್ರಮತಿಯಾಗಿದ್ದರೂ ಅಕಬರ್ನ ದಿಢೀರ್ ಪ್ರಶ್ನೆಗಳಿಗೆ ವಿಚಲಿತನಾಗ್ತಾನೆ. ಮರುದಿನ ಉತ್ತರಿಸಿದ್ದರೆ ಮಂತ್ರಿ ಪದವಿಗೆ ಸಂಚಕಾರ. ಮನೆಗೆ ಬಂದು ರಾತ್ರಿಯಿಡೀ ಗ್ರಂಥಗಳನ್ನು ಅಧ್ಯಯನ ಮಾಡಿದರೂ ಆತನಿಗೆ ಸಮಂಜಸ ಉತ್ತರ ಹೊಳೆಯಲಿಲ್ಲ. ಬೀರ್ಬಲ್ಲನನ್ನು ಚಿಂತೆಗೀಡು ಮಾಡಿದ್ದ ವಿಷಯ ಅರಿತ ಆತನ ಮನೆಯ ಚತುರ ಅಡಿಗೆ ಭಟ್ಟ ಬೀರ್ಬಲ್ಲನನ್ನು ಸಂತೈಸುತ್ತಾ, ಬಾದಶಹರ್ ಪ್ರಶ್ನೆಗಳಿಗೆ ನಾನು ಉತ್ತರಿಸ್ತೇನೆ, ನೀವು ನಿಶ್ಚಿಂತರಾಗಿರಿ ಅಂತ ಹೇಳ್ತಾನೆ. ಮರುದಿನ ಬೀರ್ಬಲ್ಲನಿಗೆ ಮನೆಯಲ್ಲೇ ಇರಲಿಕ್ಕೆ ಹೇಳಿ ಅಡುಗೆ ಭಟ್ಟ ತಾನೊಬ್ಬನೇ ಅಕಬರ್ನ ಆಸ್ಥಾನಕ್ಕೆ ಬಂದು, ಜಹಾಪ್ನ ಅಪ್ಪಣೆಯಾದರೆ ತಮ್ಮ ಮೂರು ಪ್ರಶ್ನೆಗಳಿಗೆ ನಾನು ಉತ್ತರಿಸುತ್ತೇನೆ ಎಂದು ವಿನಮ್ರನಾಗಿ ಹೇಳ್ತಾನೆ. ಅಕಬರ ಬೀರ್ಬಲ್ ಎಲ್ಲಿದ್ದಾನೆ, ಆತ ಯಾಕೆ ಬರಲಿಲ್ಲ ಅಂದಾಗ, ಜಹಾಪ್ನ ಇಷ್ಟು ಕ್ಷುಲ್ಲಕ ಪ್ರಶ್ನೆಗಳಿಗೆ ನೀನೇ ಉತ್ತರಿಸಬಲ್ಲೆ, ಆದ್ದರಿಂದ ನೀನೇ ಉತ್ತರಿಸಬಾ ಎಂದು ನಮ್ಮ ಯಜಮಾನ ಬೀರ್ಬಲ್ಲರು ನನ್ನನ್ನು ಕಳಿಸಿದ್ದಾರೆ ಎನ್ನುತ್ತಾನೆ. ಸರಿ ಸರಿ, ಅದೇನು ಹೇಳಬೇಕೆಂದಿರುವ ಹೇಳು ಎಂದು ತಾತ್ಸಾರದಿಂದ ನುಡಿದ ಅಕ್ಬರ. ಉತ್ತರಿಸುವುದಕ್ಕೆ ಮುಂಚೆ ಅಡುಗೆ ಭಟ್ಟ ಬಾದಶಾಹನಿಗೆ ಒಂದು ಕರಾರು ಹಾಕ್ತಾನೆ. ಉತ್ತರಿಸುವ ಆತನಿಗೆ ಯಾವಾಗಲೂ ಗುರುವಿನ ಸ್ಥಾನ, ಆದ್ದರಿಂದ ಆತ ಎತ್ತರದ ಆಸನದಲ್ಲಿರಬೇಕು. ಪ್ರಶ್ನೆ ಕೇಳುವ ಆತನದು ಶಿಷ್ಯನ ಸ್ಥಾನ, ಆತ ಯಾವಾಗಲೂ ಕೆಳಗಿನ ಆಸನದಲ್ಲಿರಬೇಕು. ಒಪ್ಪಿಗೆಯೇ ಅಂತ ಕೇಳ್ತಾನೆ. ಈ ಕರಾರಿಗೆ ಬಾದಶಾಹ ಒಪ್ಪಿ ಅಡುಗೆ ಭಟ್ಟನಿಗೆ ತನ್ನ ಆಸನಕ್ಕಿಂತಲೂ ಎತ್ತರದ ಆಸನದ ವ್ಯವಸ್ಥೆ ಮಾಡ್ತಾನೆ. ಅಡುಗೆ ಭಟ್ಟ ದೇವರೆಲ್ಲಿದ್ದಾನೆ ಎಂಬ ಮೊದಲನೇ ಪ್ರಶ್ನೆಗೆ ಬಾದಶಾಹರಿಗೆ ಪ್ರಶ್ನೆ ಹಾಕಿ ಆಕಳಿನಲ್ಲಿ ಹಾಲು ಎಲ್ಲಿರುತ್ತದೆ ಅಂತ ಕೇಳ್ತಾನೆ. ಬಾದಶಾಹ ಕೆಚ್ಚಲ್ನಲ್ಲಿ ಅಂತ ಸಹಜವಾಗಿ ಉತ್ತರ ಕೊಡ್ತಾನೆ. ಇಲ್ಲ, ಹಾಲು ಆಕಳಿನ ದೇಹದ ತುಂಬ ಪಸರಿಸಿರುತ್ತದೆ, ಹಾಗೆಯೇ ದೇವರು ಎಲ್ಲೆಲ್ಲೂ ವ್ಯಾಪಿಸಿರುತ್ತಾನೆ ಅಂದಾಗ ಅಕಬರ ಮೌನಿಯಾಗ್ತಾನೆ. ಹಾಲಿನಲ್ಲಿ ಬೆಣ್ಣೆ ಇದೆಯೇ ಎಂಬ ಅಡುಗೆ ಭಟ್ಟನ ಇನ್ನೊಂದು ಪ್ರಶ್ನೆಗೆ ಬಾದಶಾಹ ಹೌದು ಇದೆ ಎಂದಾಗ, ಹಾಲಿನಲ್ಲಿ ಬೆಣ್ಣೆ ಇದೆ ನಿಜ, ಆದರೆ ಹಾಲನ್ನು ಮೊಸರು ಮಾಡಿ ಕಡೆದಾಗಷ್ಟೇ ಬೆಣ್ಣೆ ಗೋಚರಿಸಲು ಸಾಧ್ಯ. ಅದರಂತೆ ದೇವರನ್ನು ಕಾಣಲು ನಮ್ಮ ಆತ್ಮಶುದ್ಧಿ ಒಳಬೇಕು. ಶ್ರವಣ ಮನನ ನಿಧಿಧ್ಯಾಸನ ಮಾರ್ಗಗಳಿಂದ ನಮ್ಮ ಅಂತರಾಳವನ್ನು ಕಡೆದಾಗ ದೇವರು ಗೋಚರಿಸಲು ಸಾಧ್ಯ. ಯೋಗ್ಯ ಗುರುವಿನ ಮಾರ್ಗದರ್ಶನದಿಂದ ಜ್ಞಾನ ಪ್ರಾಪ್ತಿ ಮಾಡಿಕೊಂಡವರು ದೇವರ ಸಾನ್ನಿಧ್ಯ ಗ್ರಹಿಸಬಲ್ಲರು ಅಂತ ಹೇಳ್ತಾರೆ. ಅಡುಗೆ ಭಟ್ಟನ ಈ ಮಾತಿಗೂ ಬಾದಶಾಹ ಶಹಬಾಸ್ ಅಂತ ತಲೆದೂಗ್ತಾನೆ. ಇನ್ನು ದೇವರ ಕೆಲಸ ಏನು ಅನ್ನೋ ಪ್ರಶ್ನೆಗೆ ಅಡುಗೆ ಭಟ್ಟ, ದೇವರು ಎತ್ತರಕ್ಕೇರಿದವರನ್ನು ಕೆಳಗಿಳಿಸಬಲ್ಲ, ಕೆಳಗಿದ್ದವರನ್ನು ಉದ್ಧರಿಸಿ ಉನ್ನತ ಸ್ಥಾನಕ್ಕೇರಿಸಬಲ್ಲ. ಇದಕ್ಕೆ ಸಾಕ್ಷಿಯಾಗಿ ಬಾದಶಾಹರು ಅಡುಗೆ ಭಟ್ಟನಿಗಿಂತ ಕೆಳಗಿನ ಸ್ಥಾನದಲ್ಲಿ ಕುಳಿತಿರುವಿರಿ, ನಾನು ಎತ್ತರದ ಆಸನದಲ್ಲಿ ಕುಳಿತಿದ್ದೇನೆ, ಇದೇ ದೇವರ ಕೆಲಸ ಎಂದು ನಸುನಕ್ಕಾಗ ಬಾದಶಾಹ ಸರಿ ಎಂದು ತಲೆ ತಗ್ಗಿಸ್ತಾನೆ. ದೇವರ ಮುಖ ಯಾವ ದಿಕ್ಕಿಗಿದೆ ಎಂಬ ಮೂರನೇ ಪ್ರಶ್ನೆಗೆ ಅಡುಗೆ ಭಟ್ಟ ಉರಿಯುವ ಮೇಣ್ಬತ್ತಿಯನ್ನು ತೋರಿಸಿ, ಈ ದೀಪದ ಮುಖ ಯಾವ ದಿಕ್ಕಿಗಿದೆ, ಇದರ ಬೆಳಕು ಹೇಗೆ ಎಲ್ಲ ದಿಕ್ಕುಗಳಲ್ಲೂ ಹರಡಿದೆಯೋ, ಹಾಗೆಯೇ ದೇವರ ಅಸ್ತಿತ್ವ ಪ್ರಪಂಚದ ಎಲ್ಲ ದಿಕ್ಕುಗಳಲ್ಲೂ ವ್ಯಾಪಿಸಿದೆ ಎಂದು ಉತ್ತರಿಸಿದಾಗ ಬಾದಶಾಹ ಸಂತೋಷದಿಂದ ತಲೆದೂಗ್ತಾನೆ. ಅಡುಗೆ ಭಟ್ಟನ ಜಾಣತನ ಮೆಚ್ಚಿ ಸನ್ಮಾನಿಸಿ ಅಪಾರ ಉಡುಗೊರೆ ಕೊಟ್ಟು ಕಳಿಸ್ತಾನೆ. ಈ ಕಥೆಯ ತಾತ್ಪರ್ಯ ಇಷ್ಟೇ, ಹುಲುಮಾನವರು ಸುಲಭವಾಗಿ ಗುರುತಿಸಲಾರದ ನಿಗೂಢ ಶಕ್ತಿಯೇ ದೇವರು. ಮಾನವ ಸದ್ಗುಣ ಸದಾಚಾರ ಸಚ್ಚಾರಿತ್ರ ಸನ್ಮಾರ್ಗ ಸತತ ತಪಸ್ಸಿನಿಂದ ದೇವರ ಅಸ್ತಿತ್ವವನ್ನು ಗ್ರಹಿಸಲು ಸಾಧ್ಯ.

0: ಇದುವರೆಗೆ ಗಿರೀಶ್ ಕುಲಕರ್ಣಿ ಅವರಿಂದ ಚಿಂತನ ಕೇಳಿದರೆ. ಆಕಾಶವಾಣಿ ಧಾರವಾಡ, ಈ ಕೇಳಿ ರೈತರಿಗೆ ಸಲಹೆಗಳನ್ನು.
1: ನಮಸ್ಕಾರ ರೈತ ಬಾಂಧವರೇ. ತೋಟಗಾರಿಕೆ ಬೆಳೆ ಬಾಳೆ, ಎಲೆ ಚುಕ್ಕೆ ರೋಗ, ಇದರ ಲಕ್ಷಣಗಳು ಏನಪ್ಪ ಅಂದ್ರೆ ಎಲೆಗಳ ಮೇಲೆ ಕಂದು ಬಣ್ಣದ ಚುಕ್ಕೆಗಳು ಕಂಡುಬಂದು ದೊಡ್ಡದಾಗಿ ಒಂದಕ್ಕೊಂದು ಕೂಡಿಕೊಂಡು ಎಲೆ ಸುಟ್ಟಂತೆ ಕಾಣುತ್ತವೆ. ಎಲೆಗಳು ಒಣಗಿ ಕಾಯಿ ಬಿಡುವ ಪ್ರಮಾಣ ಕಡಿಮೆಯಾಗ್ತದೆ. ಇದರ ನಿರ್ವಹಣಾ ಕ್ರಮಗಳು ಏನಪ್ಪ ಅಂದ್ರೆ 1.0 ml ಪ್ರೊಪೆಕೋನಾಸಾಲ್ ಅಥವಾ 1 g ಥಯೋಫಿನೈಟ್ ಮಿಥೈಲ್ ಶೇಕಡ 70 ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಸಿಗೋಟೋಕ ಎಲೆ ಚುಕ್ಕೆ ರೋಗದ ತೀವ್ರತೆ ಹೆಚ್ಚಾಗಿರುವ ಪ್ರದೇಶಗಳಲ್ಲಿ ನಿರೋಧಕ ತಳಿಯಾದ ಸಕ್ಕರೆ ಬಾಳೆ ಬೆಳೆಯುವುದು ಸೂಕ್ತ. ಕಂದುಗಳನ್ನು ನಾಟಿ ಮಾಡುವ ಮುಂಚೆ ಶೇಕಡ 1 ಕಾರ್ಬನ್ಡೈಸಿಮ್ ದ್ರಾವಣದಲ್ಲಿ ಅದ್ದಿ ನಾಟಿ ಮಾಡಬೇಕು. 100 g ಕಾರ್ಬನ್ಡೈಸಿಮ್ ಶೇಕಡ 50 ಅಥವಾ ಮೆಥಾಮ್ ಸೋಡಿಯಂ 100 l ನೀರಿನಲ್ಲಿ ಕರಗಿಸಿ ಗಿಡದ ಸುತ್ತಲೂ ಭೂಮಿಗೆ ಹಾಕಬೇಕು. ಇನ್ನು ಬಂಚಿಟಾಪ್ ನಂಜು ರೋಗದ ಲಕ್ಷಣಗಳು ಏನಪ್ಪಾ ಅಂದ್ರೆ ಬಾಳೆ ಗಿಡವು ಅತಿ ಗಿಡ್ಡವಾಗಿ ಎಲೆಗಳು ತುದಿಯಲ್ಲಿ ಪೊದೆಯಂತೆ ಕಾಣ್ತವೆ. ಇಂಥ ಗಿಡಗಳಲ್ಲಿ ಗೊನೆ ಬಿಡೋದಿಲ್ಲ, ಎಲೆಗಳು ಮುರುಟಾಗಿ ಬಹಳ ಸಣ್ಣವಿರ್ತವೆ. ಗಿಡಗಳ ಕಂದುಗಳು ಗಿಡ್ಡವಿದ್ದು ಕಪ್ಪಾಗಿ ಸಾಯ್ತವೆ. ಇದರ ನಿರ್ವಹಣಾ ಕ್ರಮಗಳು ಏನಪ್ಪಾ ಅಂದ್ರೆ ನಾಟಿಗಾಗಿ ಉಪಯೋಗಿಸುವ ಕಂದುಗಳು ಬಂಚಿಟಾಪ್ ನಂಜು ರೋಗ ಮುಕ್ತವಾಗಿರಬೇಕು. ರೋಗ ಪೀಡಿತ ಗಿಡಗಳನ್ನು ಗುರುತಿಸಿ ಕೂಡಲೇ ಅಗೆದು ತೆಗೆದು ಕತ್ತರಿಸಿ ನಾಶಪಡಿಸಿ ರೋಗ ಹರಡದಂತೆ ಮುಂಜಾಗ್ರತೆಯನ್ನು ವಹಿಸಬೇಕು. ಬಂಚಿಟಾಪ್ ನಂಜು ರೋಗವನ್ನು ಹರಡುವ ಸಸ್ಯ ಹೇನುಗಳ ನಿಯಂತ್ರಣಕ್ಕಾಗಿ 0.25 ml ಇಮ್ಡಾಕ್ಲೋಫ್ರಿಡ್ ಅಥವಾ 1.7 ml ಡೈಮೆಥೋಯೇಟ್ 30 EC ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಇನ್ನು ಬೆಂಡೆ, ಈ ಬೆಳೆಯಲ್ಲಿ ಹಳದಿ ನಂಜು ರೋಗ ಬಾಧಿತ ಬೆಳೆಗೆ 1.7 ml ಡೈಮೆಥೋಯೇಟ್ ಅಥವಾ 0.25 ml ಇಮ್ಡಾಕ್ಲೋಫ್ರಿಡ್ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ರೋಗವನ್ನು ಸಂಪೂರ್ಣವಾಗಿ ತಡೆಗಟ್ಟಲು ಸಾಧ್ಯವಾಗದಿದ್ದಲ್ಲಿ 15 ದಿವಸಗಳ ನಂತರ ಇದೇ ಸಿಂಪರಣೆಯನ್ನು ಪುನರಾವರ್ತಿಸಬೇಕು. ಇನ್ನು ಮೂಲಂಗಿ, ಇದರಲ್ಲಿ ಎಲೆಯ ಕೆಳಭಾಗದಿಂದ ಮತ್ತು ಎಲೆಯ ಕಾಂಡಗಳಿಂದ ಹೇನು ರಸ ಇರ್ತವೆ. ಬಾಧೆಗೊಳಗಾದ ಗಿಡಗಳು ಒಣಗ್ತವೆ. ಇವುಗಳ ಸ್ರವಿಸುವ ಅಂಟು ಪದಾರ್ಥದಿಂದ ಕಪ್ಪು ಬೂಸ್ಟು ಬೆಳವಣಿಗೆ ಆಗ್ತದೆ. ಗರಗಸನ್ನೋಣ ಮರಿಹುಳುಗಳು ಮೊದಲು ಎಲೆಯ ಅಂಚನ್ನು ಕೆರೆದು ತಿಂತವೆ, ನಂತರ ರಂಧ್ರಗಳನ್ನು ಮಾಡಿ ತಿಂತವೆ. ಇನ್ನು ಕೊಂಡಲಿ ಹುಳು ಮರಿಹುಳುಗಳು ಎಲೆಗಳನ್ನು ತಿಂದು ಹಾಳು ಮಾಡ್ತವೆ. ಇವುಗಳ ನಿರ್ವಹಣಾ ಕ್ರಮಗಳು ಏನಪ್ಪ ಅಂದ್ರೆ ಹೇನು, ಗರಗಸನ್ನೋಣ, ಕೊಂಡಲಿ ಹುಳು ಈ 3 ಕೀಟಗಳ ಹತೋಟಿಗೆ ಬಿತ್ತನೆಯಾದ 2 ಮತ್ತು 4 ವಾರಗಳ ನಂತರ ಬೆಳೆಗೆ 2 ml ಮೆಲಾಥಿಯಾನ್ 50 EC ಅಥವಾ 0.3 g ಅಸ್ಟಮಾಫ್ರಿಡ್ ಅಥವಾ 0.5 ml ಇಮ್ಡಾಕ್ಲೋಫ್ರಿಡ್ 17.8 SL ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಇನ್ನು ಎಲೆ ಚುಕ್ಕೆ ರೋಗ, ಇದರ ಲಕ್ಷಣಗಳು ಏನಪ್ಪ ಅಂದ್ರೆ ಎಲೆಗಳ ಮೇಲೆ ವರ್ತುಲಾಕಾರದ ಚುಕ್ಕೆಗಳು ಕಾಣ್ತವೆ. ಇದರ ನಿರ್ವಹಣಾ ಕ್ರಮಗಳು ಏನಪ್ಪಾ ಅಂದ್ರೆ ಪ್ರತಿ ಲೀಟರ್ ನೀರಿಗೆ 2 g ಮ್ಯಾಂಕೋಜಬ್ ಅಥವಾ 3 g ಕ್ಯಾಫ್ಟಾಫಾಲ್ ಬೆರೆಸಿ ಸಿಂಪರಣೆ ಮಾಡಬೇಕು. ಬಿಳಿ ತುಕ್ಕು ರೋಗದ ಲಕ್ಷಣಗಳು ಏನಪ್ಪ ಅಂದ್ರೆ ಎಲೆಗಳ ಮೇಲೆ ಹಾಗೂ ಕೆಳಗೆ ಅಂಡಾಕಾರದ ಬಿಳಿ ಮಿಶ್ರಿತ ಕಂದು ಚುಕ್ಕೆಗಳು ಕಾಣುತ್ತವೆ. ನಿರ್ವಹಣಾ ಕ್ರಮಗಳು ಏನಪ್ಪ ಅಂದ್ರೆ ಪ್ರತಿ ಲೀಟರ್ ನೀರಿಗೆ 2 g ಮೆಟಾಲಾಕ್ಸಿಲ್ ಜೊತೆಗೆ ಮ್ಯಾಂಕೋಜಬ್ ಅಥವಾ 2 g ಸೈಮಾಕೋನ್ಸಿಲ್ ಜೊತೆಗೆ ಮ್ಯಾಂಕೋಜಬ್ ಸೇರಿಸಿ ಸಿಂಪರಣೆ ಮಾಡಬೇಕು. ಇನ್ನು ತಿಂಗಳ ಹುರುಳಿಕಾಯಿ, ಅಗ್ರೋಮೈಸಿಡ್ ನೊಣ ಈ ಕೀಟವು ಹೆಚ್ಚಾಗಿ ಎಳೆಯ ಗಿಡಗಳನ್ನು ಬಾಧಿಸುತ್ತವೆ. ಮರಿಹುಳುಗಳು ಕಾಂಡವನ್ನು ಕೊರೆಯುತ್ತದೆ, ನಂತರ ಕಾಂಡಗಳು ಒಣಗ್ತವೆ. ಇದರಲ್ಲಿ ಕಂಡುಬರುವ ಹೇನುಗಳು ಎಲೆಗಳಿಂದ, ಎಳೆಯದಾದ ಕುಡಿಗಳಿಂದ ಮತ್ತು ಕಾಯಿಗಳಿಂದ ರಸ ಇರುತ್ತವೆ. ಈ ಭಾಗಗಳಲ್ಲಿ ನಂತರ ಕಪ್ಪು ಬೂಸ್ಟು ಬೆಳವಣಿಗೆ ಆಗ್ತದೆ. ಇದರ ನಿರ್ವಹಣಾ ಕ್ರಮಗಳು ಏನಪ್ಪಾ ಅಂದ್ರೆ ಕೀಟಗಳ ನಿರ್ವಹಣೆಗೆ ಬಿತ್ತಿದ 2 ವಾರಗಳ ನಂತರ 0.5 ml ಇಮ್ಡಾಕ್ಲೋಫ್ರಿಡ್ 17.8 SL ಅಥವಾ 1.7 ml ಡೈಮೆಥೋಯೇಟ್ 30 EC ಅಥವಾ 1.3 ml ಆಕ್ಸಿಡಾಮೆಟಾನ್ ಮಿಥೈಲ್ 25 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು.
0: ಇದುವರೆಗೆ ರೈತರಿಗೆ ಸಲಹೆಗಳನ್ನು ಕೇಳಿದಿರಿ.
2: ಆಕಾಶವಾಣಿ ವಿಶೇಷ ಪ್ರಾಯೋಜಿತ ಸರಣಿ
3: ನಿಸರ್ಗ ಜ್ಞಾನಾಮೃತ,
2: ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ. ಪ್ರಾಯೋಜಕರು ವೈದ್ಯ ಸಂಗಣ್ಣ, ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ.
3: ನಿಸರ್ಗ ಜ್ಞಾನಾಮೃತ
0: ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಶ್ರೀ ಪ್ರಕಾಶ್ ವಿ ಮತ್ತು ಶ್ರೀಮತಿ ಪ್ರಿಯಾಂಕಾ ಪ್ರಕಾಶ್.

0: ಆತ್ಮೀಯ ಕೇಳುಗರೇ, ತಮ್ಮೆಲ್ಲರಿಗೂ ನಮಸ್ಕಾರ. ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥದರ್ಶನ ಕಾರ್ಯಕ್ರಮ ಸರಣಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಕೇಳುಗರೆ, ಎಂದಿನಂತೆ ಇವತ್ತು ಕೂಡ ನಮ್ಮ ಸ್ಟುಡಿಯೋದಲ್ಲಿ ಮನುಗುಂಡಿಯ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರದ ಶ್ರೀ ಗುರು ಬಸವ ಮಹಾಮನೆಯ ಶ್ರೀ ಬಸವಾನಂದ ಸ್ವಾಮೀಜಿಯವರು ಇದ್ದಾರೆ. ನಮಸ್ಕಾರ ಸ್ವಾಮೀಜಿ.
1: ನಮಸ್ಕಾರ ಮೇಡಮ್.
0: ಕೇಳುಗರೆ, ಹಿಂದಿನ ಸಂಚಿಕೆಯಲ್ಲಿ ನಾವು ಸಾಮಾಜಿಕ ಆರೋಗ್ಯದ ಬಗ್ಗೆ ಸ್ವಾಮೀಜಿಯವರು ನಮಗೆ ತಿಳಿಸ್ತಾ ಇದ್ರು. ನಮ್ಮ ಶರಣರು ಇಡೀ ಜಗತ್ತಿನಲ್ಲಿ ಇರತಕ್ಕಂತಹ ಜೀವರಾಶಿಯ ಬಗ್ಗೆ ತುಂಬಾನೇ ಒಂದು ಸಂಬಂಧವನ್ನ ಹೊಂದಿದ್ರು, ಅದ್ರ ಬಗ್ಗೆ ತುಂಬಾ ಮಹತ್ವ ಕೊಡ್ತಾ ಇದ್ರು. ಅದಕ್ಕಾಗಿನೇ ನಮ್ಮ ಬಸವಣ್ಣನವರು ಹೇಳಿದ್ರು, ಮರ್ತ್ಯ ಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ, ಇಲ್ಲಿ ಸಲ್ಲುವರು ಅಲ್ಲಿಯೂ ಸಲ್ಲುವರು, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ, ಕೂಡಲ ಸಂಗಮ ದೇವ ಅಂತ ಹೇಳಿದ್ರು. ಈ ವಚನ ಕೂಡ ಅದೇ ವಿಷಯವನ್ನೇ ಸಾರತ್ತೆ. ಹೀಗಾಗಿ ಸ್ವಾಮೀಜಿಯವರು ಇವತ್ತು ನಮ್ಮ ಸಾಮಾಜಿಕ ಆರೋಗ್ಯವನ್ನ ಕಾಪಾಡುವ ನಿಟ್ಟಿನಲ್ಲಿ ನಮ್ಮೆಲ್ಲರ ಕರ್ತವ್ಯ ಏನು ಅನ್ನೋದ್ರ ಕುರಿತು ವಿಚಾರಗಳನ್ನ ನಮಗೆ ತಿಳಿ ಹೇಳ್ತಾ ಇದ್ದಾರೆ. ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿ ನಾವೆಲ್ಲರೂ ಕೇಳೋಣಂತೆ.
1: ಎಲ್ಲ ಶ್ರೋತೃಗಳು ನಮಸ್ಕಾರ. ಬಸವಣ್ಣನವರ ಹುಟ್ಟು ಮತ್ತು ಶರಣರ ಕ್ರಾಂತಿ, ಅನುಭವ ಮಂಟಪದ ಸ್ಥಾಪನೆ, ಮಹಾಮನೆಯ ಸ್ಥಾಪನೆ, ಇದು ಭಾರತದ ಇತಿಹಾಸದಲ್ಲಿ ಬಹಳ ದೊಡ್ಡ ಮೈಲುಗಲ್ಲು ಅಂತಾನೆ ಹೇಳಬೇಕು ಮೇಡಮ್. ಯಾಕಂದ್ರೆ ಮೊದಲು ಶರಣರು ಬರೋಕ್ ಮುಂಚೆ ಎಲ್ಲರೂ, ಎಲ್ಲ ಆಧ್ಯಾತ್ಮ ಜೀವಿಗಳು, ಧರ್ಮ ಜೀವಿಗಳು, ಪ್ರವಾದಿಗಳು ಹೆಚ್ಚಾಗಿ ಲೌಕಿಕ ಜೀವನವನ್ನು ಉಪೇಕ್ಷೆ ಮಾಡಿದ್ರು ಅಂತಾನೆ ಹೇಳಬೇಕು. ಈ ಬ್ರಹ್ಮ ಸತ್ಯ ಜಗನ್ ಮಿಥ್ಯ ಅನ್ನುವ ಮಾತು ಹೇಳೋದಾಗ್ಲಿ, ಅಥವಾ ಈ ಜಗತ್ತು ಮಾಯೆ ಅಂತಕ್ಕಂತಹದ್ದಾಗ್ಲಿ, ಇದು ಈ ರೀತಿ ಹೇಳ್ಬಿಟ್ಟು ಈ ಜಗತ್ತಿನ ಜೀವನಕ್ಕೆ ಹೆಚ್ಚಿನ ಬೆಲೆ ಕೊಟ್ಟಿರ್ಲಿಲ್ಲ. ಅದರ ಅರ್ಥ ಜಗತ್ತಿನ ಜೀವನ ಚೆನ್ನಾಗಿರ್ಲಿಲ್ಲ ಅಂತಲ್ಲ, ಚೆನ್ನಾಗಿತ್ತು. ಕೆಲವು ಸಂದರ್ಭದಲ್ಲಿ ಸುವರ್ಣ ಯುಗವನ್ನು ಕಾಣಿತು ಭಾರತ ದೇಶ.
0: ಹೌದು.
1: ಆದರೂ ಕೂಡ ಎಲ್ಲೋ ಒಂದು ಮನಸ್ಸಿನ ಒಳಗಡೆ ಇದು ಮಾಯೆ, ಅದರಲ್ಲೂ ಈ ಆಧ್ಯಾತ್ಮ ಜೀವಿಗಳಿಗಂತೂ ಜಗತ್ತು ಅಂದ್ರೆ ಮಾಯೆ ಅನ್ನೋದೇ ಇತ್ತು. ಶರಣರ ಕೆಲವು ವಚನಗಳನ್ನು, ಪ್ರಾರಂಭಿಕ ವಚನಗಳು ಹಾಗೆ ತೋರಿಸ್ಬಿಡುತ್ತೆ ನಮ್ಗೆ. ಆದ್ರೆ ಖಂಡಿತವಾಗಿ ಶರಣರು ಈ ಜಗತ್ತನ್ನ ಬಿಟ್ಟು ಏನೂ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಅಲ್ಲಮ ಪ್ರಭುಗಳದೊಂದು ವಚನ ಬರುತ್ತೆ, ಕೇಳಿರ್ಬೋದು, ನಾ ದೇವನಲ್ಲದೆ ನೀ ದೇವನೇ ಅಂತ ಕೇಳ್ತಾರೆ. ಪರಮಾತ್ಮನಿಗೆ ಸವಾಲ್ ಹಾಕ್ತಾರೆ, ನಾ ದೇವನಲ್ಲದೆ ನೀ ದೇವನೇ, ಯಾಕೆ ನಾನ್ ದೇವ್ರು ಅಂತ ಹೇಳ್ತೀನಿ ಅವ್ರು. ಅದಕ್ಕೂ ಮುಂದೆ ಹೇಳ್ತಾರೆ ಅವರು, ಹಸಿದಾಗ ಒಂದು ತುತ್ತು ಹೋಗರೋನಿಕ್ಕುವೆ, ತೃಷೆಗೆ ಒಂದು ಕುಡಿತ ನೀರನೆರೆಯುವೆ, ನೀ ದೇವನಾದ್ರೆ ಎನ್ನನೇಕೆ ಸಲಹೆ ಅಂತ ಕೇಳ್ತಾರ. ಅಂದ್ರೆ ಸಾಧಕಾವಸ್ಥೆಯಲ್ಲಿ ಕಠಿಣ ಪ್ರಸಂಗಗಳು ಬಂದಾಗ ಅವರು ದೇವ್ರ ಜೊತೆ ಪ್ರೀತಿಯಿಂದ ಸಂವಾದ ಮಾಡ್ತಾರೆ. ಅಲ್ಪ ನನ್ಗೆ ಯಾಕೋ ನಾನೇ ದೇವ್ರು ಅನ್ನಿಸ್ತಾ ಇದೆ, ಯಾಕೆ ನನಗೆ ಹಸಿವಾಗ್ತಾ ಇದೆ ಅಂದ್ರೆ ನಾನು ಹೋಗಿ ಭಿಕ್ಷೆ ಬೇಡಾದ್ರೂ ಊಟ ಮಾಡ್ತೀನಿ, ತೃಷಿ ಆಗಿದೆ ಅಂದ್ರೆ ಬಾಯಾರಿಕೆ ಆಗಿದೆ ಅಂದ್ರೆ ಒಂದು ಕುಡಿಕೆ ನೀರಾದ್ರೂ ಕೇಳಿ ಕುಡಿತೀನಿ ನಾನು, ನೀನು ನನಗೆ ತಂದ್ಕೊಡ್ತೀಯಾ, ನೀನ್ ನನಗೆ ತಂದ್ಕೊಡ್ತೀಯನಪ್ಪ, ನಾ ದೇವ ಕಾಣ ಅಂದ್ರೆ ಅದೊಂದು ಹಾಸ್ಯ ಪ್ರಸಂಗ ಇದ್ದ ಹಾಗೆ, ಅಥವಾ ಈ ತಾಯಿ ಮಕ್ಕಳ ನಡುವೆ ಜಗಳ ನಡೀತಿರ್ತದಲ್ಲ ಹಾಗೆ. ಅಂದ್ರೆ ಇದರ ಅರ್ಥ ದೇಹಕ್ಕೆ ಮತ್ತು ಜಗತ್ತಿನ ಜೀವನಕ್ಕೆ ಬಹಳ ಮಹತ್ವ ಕೊಟ್ರು ಶರಣರು. ಇದು ತ್ಯಾಜ್ಯ ಅಲ್ಲ, ಇದು ಹೇಯ ಅಲ್ಲ, ಇದು ಹೇಯ ಆಗಿರ್ತಕ್ಕಂಥದ್ದು ಅದು ನಮ್ಮ ತಪ್ಪಿಂದ ಅಥವಾ ನಮ್ಮ ಅಜ್ಞಾನದಿಂದ. ಅದನ್ನ ಸರಿಪಡಿಸ್ಕೊಂಡ್ರೆ ಈ ಜಗತ್ತೇ ಪೂಜ್ಯವಾಗತ್ತೆ, ಈ ಜಗತ್ತೇ ಸಹ್ಯವಾಗತ್ತೆ, ಈ ಜಗತ್ತಿನ ಜೀವನ ಮಾನ್ಯವಾಗತ್ತೆ. ಅದು ಇವಾಗ ನಮಗೆಲ್ರಿಗೂ ಅನುಭವಕ್ಕೆ ಬರ್ತಾ ಇದೆ. ಪಾಶ್ಚಿಮಾತ್ಯ ಶಿಕ್ಷಣ, ವೈಜ್ಞಾನಿಕ ಸಾಧನಗಳ ಅಳವಡಿಕೆ, ವೈಜ್ಞಾನಿಕ ಜೀವನ ಮತ್ತು ಪರದೇಶಗಳಲ್ಲಿರುವಂತಹ ಸ್ವಚ್ಛತಾ ಪ್ರಜ್ಞೆಯನ್ನ ನಾವು ಅಳವಡಿಸ್ಕೊಳ್ತಾ ಇದ್ದೀವಿ. ಹೀಗಾಗಿ ಜಗತ್ತಿಗೆ ಮಹತ್ವ ಕೊಡಬೇಕು ಅನ್ನೋದು ಈಗ ಅರ್ಥ ಆಗಿದೆ ಭಾರತೀಯರಿಗೆ. ಆದ್ರೆ 12ನೇ ಶತಮಾನದ ಪರಿಸ್ಥಿತಿಯಲ್ಲಿ ಇದನ್ನ ತಿರಸ್ಕಾರ ಮಾಡ್ತಾ ಇದ್ರು. ಅದಕ್ಕೆ ಒಬ್ಬ ಶರಣೆ ಗಜೇಶ ಮಸಣಮ್ಮ ಅಂತ ಅವ್ರ ಹೆಸರು ಹೇಳೋಣ, ಅಂದ್ರೆ ಗಜೇಶ ಮಸಣಯ್ಯಗಳ ಪತ್ನಿ ಅಂತ ಸಮಗ್ರ ವಚನ ಸಾಹಿತ್ಯ ಸಂಪುಟದಲ್ಲಿ ಹಾಕಿದ್ದಾರೆ, ಆದ್ರೆ ನಿಜವಾದ ಹೆಸರು ತಿಳಿದು ಬಂದಿಲ್ಲ ಅಂತ. ಗಜೇಶ ಮಸಣಯ್ಯ ಅಂತ ಒಬ್ರು ಶರಣರಿದ್ರು, ಅವರ ಪತ್ನಿ ಇವರು, ಆದ್ರಿಂದ ನಾನು ಅನ್ನೋದು ಮಸಣಮ್ಮ ಅಂತಾನೆ ಇಟ್ಕೊಳ್ಳೋಣ. ಅದ್ಭುತವಾದಂತ ಒಂದು ಕ್ರಾಂತಿಕಾರಕ ವಚನ ಹೇಳ್ತಾರೆ ಅವ್ರು. ಅಲ್ಲಿಂದನೆ ನಮ್ಮ ಈ ಸಾಮಾಜಿಕ ಆರೋಗ್ಯದ ವಿಷಯವನ್ನ ಮುಂದುವರಿಸೋದು ಮತ್ತು ವಿವರಿಸೋದು ತುಂಬಾ ಒಳ್ಳೇದು ಅಂತೇನೋ ಅನ್ಸುತ್ತೆ. ತುಂಬಾ ಅದ್ಭುತವಾದ ವಚನ ಅದು, ಅತ್ಯಂತ ಕ್ರಾಂತಿಕಾರಕವಾದ ವಚನ. ಅವ್ರು ಹೇಳ್ತಾರೆ, ಹೊನ್ನ ಬಿಟ್ಟು ಲಿಂಗವನ್ನು ಉಳಿಸಬೇಕೆಂಬರು, ಹೊನ್ನಿಂಗೆಯು ಲಿಂಗಕ್ಕೆ ವಿರುದ್ಧವೇ, ಹೆಣ್ಣ ಬಿಟ್ಟು ಲಿಂಗವನ್ನು ಉಳಿಸಬೇಕೆಂಬರು, ಹೆಣ್ಣಿಂಗೆಯು ಲಿಂಗಕ್ಕೆ ವಿರುದ್ಧವೇ, ಮಣ್ಣ ಬಿಟ್ಟು ಲಿಂಗವನ್ನು ಉಳಿಸಬೇಕೆಂಬರು, ಮಣ್ಣಿಂಗೆಯು ಲಿಂಗಕ್ಕೆ ವಿರುದ್ಧವೇ, ಅಂಗವ ಬಿಟ್ಟು

ಲಿಂಗವನ್ನು ಉಳಿಸಬೇಕೆಂಬರು. ಅಂಗಕ್ಕೆಯೂ ಲಿಂಗಕ್ಕೆಯೂ ವಿರುದ್ಧವೇ? ಇಂದ್ರಿಯಗಳ ಬಿಟ್ಟು ಲಿಂಗವನ್ನು ಉಳಿಸಬೇಕೆಂಬರು. ಇಂದ್ರಿಯಗಳಿಗೆಯೂ ಲಿಂಗಕ್ಕೆ ವಿರುದ್ಧವೇ? ಜಗವ ಬಿಟ್ಟು ಲಿಂಗವನ್ನು ಉಳಿಸಬೇಕೆಂಬರು. ಜಗಕ್ಕೆಯೂ ಲಿಂಗಕ್ಕೆ ವಿರುದ್ಧವೇ? ಇಲ್ಲ, ಇವ್ಯಾವ ವಿರುದ್ಧ ಅಲ್ಲ. ಈಗ ದೇಹ ಮಾಯೆ ಅಂತಂದ್ರು, ಈ ಇಂದ್ರಿಯಗಳು ನಮ್ಮನ್ನ ಕೊಲ್ತವೆ, ಇಂದ್ರಿಯಗಳು ನಮ್ಗೆ ವಿರುದ್ಧ ಅಂತಂದ್ರು. ಇಲ್ಲಪ್ಪ, ಇಂದ್ರಿಯ ಇಲ್ದಿದ್ರೆ ನೀನು ಹೇಗೆ ಊಟ ಮಾಡ್ತೀಯ? ನಾಲ್ಗೆ ಕೆಟ್ಟದ್ದು ಅಂತ ನಾಲ್ಗೆ ಕತ್ತರಿಸಾಕ್ಬಿಡೋದಪ್ಪ, ಆಗತ್ತಾ? ಕಣ್ಣು ಕೆಟ್ಟದ್ದು ಅಂತ ಹೇಳಿ ನಾವು ಉಣಕಲ್ ಸಿದ್ದಪ್ಪಜ್ಜವ್ರ ಜೀವನದಲ್ಲಿ ಕೇಳ್ತೀವಿ.

0: ಅದು ಇಂದ್ರಿಯಗಳಲ್ಲೆಲ್ಲ ಪ್ರಧಾನವಾದ ಇಂದ್ರಿಯ ಅಂತ ಹೇಳ್ತಾರೆ. ಕಣ್ಣಾಗಲಿ ಕಿವಿಯಾಗಲಿ ಚರ್ಮ ಆಗಲಿ ಯಾವ ಒಂದಕ್ಕಿಂತ ಒಂದು ವಿಶೇಷಣೆ ಇದೆ, ಒಂದನ್ನು ಬಿಟ್ಟು ಒಂದು ಕಲ್ಪಿಸ್ಕೊಳ್ಳೋಕ್ಕೂ ಸಾಧ್ಯವಿಲ್ಲ ನಾವು. ಆದ್ದರಿಂದ ಇಂದ್ರಿಯಗಳಾಗಲಿ ದೇಹ ಆಗಲಿ ಅಂಗ ಇಂದ್ರಿಯ ಜಗತ್ತು ಹೊನ್ನು ಹೆಣ್ಣು ಮಣ್ಣು ಮಾಯೆ ಮಾಯೆ ಮಾಯೆ ಅಂತ ಹೇಳ್ತಿದ್ರು. ಅವ್ರು ಹೇಳ್ತಾರೆ ಹೊನ್ನು ಬಿಟ್ಟು ಹೆಂಗಪ್ಪ ನಿನ್ನ ಲಿಂಗವನ್ನು ಒಲಿಸ್ತೀಯಾ, ಹೆಣ್ಣು ಬಿಟ್ಟು ಲಿಂಗನ ಒಲಿಸ್ತೀನಿ ಅನ್ನೋದಾದ್ರೆ ನಿನ್ನನ್ನು ಹಡದಿರೋ ತಾಯಿನೇ ಹೆಣ್ಣು. ನಿನಗೆ ಹೆಣ್ಣು ಗುರು ಆಗ್ಬೋದು, ಸಹೋದರಿ ಆಗ್ಬೋದು, ಹೆಂಡತಿಯಾಗಿ ಸಲತಕ್ಕಂಥವಳು. ಇಂತಹ ಹೆಣ್ಣನ್ನು ನೀನು ಮಾಯೆ ಅನ್ಬಿಟ್ರೆ ಹೇಗೆ ನಿನ್ನ ಲಿಂಗ ಒಲಿತಾನೆ, ಪರಮಾತ್ಮ ಹೇಗೆ ಒಲಿತಾನೆ?
1: ಅದಕ್ಕೆ ಹೇಳಿರೋದು ಹೆಣ್ಣು ಮಾಯೆ ಅಲ್ಲ ಹೊನ್ನು ಮಾಯೆ. ಹಾ,
0: ಪ್ರಭುದೇವರ ವಚನ ಅದು. ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆ ಅಲ್ಲ, ಹೊನ್ನು ಮಾಯೆ ಎಂಬರು ಹೊನ್ನು ಮಾಯೆ ಅಲ್ಲ, ಮಣ್ಣು ಮಾಯೆ ಎಂಬರು ಮಣ್ಣು ಮಾಯೆ ಅಲ್ಲ, ಮನದ ಮುಂದಣ ಆಶೆಯ ಮಾಯೆ ಕಾಣ. ಇದನ್ನ ಪುರುಷ ವರ್ಗ ಅಥವಾ ಋಷಿಗಳು ಯಾರು ಇದನ್ನ ಮೊದಲು ಆ ಕಲ್ಪನೆ ಕೊಟ್ಟರು ಗೊತ್ತಿಲ್ಲ, ಅವರು ತಮ್ಮ ದೋಷವನ್ನ ಈ ಮೂರು ಮೇಲೆ ಹಾಕ್ಬಿಟ್ರು. ಯಾಕಂದ್ರೆ ಈ ಹೆಣ್ಣು ಚೈತನ್ಯ, ಹೆಣ್ಣಿಲ್ದೆ ಸೃಷ್ಟಿ ಸಾಧ್ಯವೇ ಇಲ್ಲ ಅಂತದ್ರಲ್ಲಿ ಮಣ್ಣು ಹೊನ್ನಿನ ಜೊತೆಗೆ ಸಮೀಕರಣ ಮಾಡ್ಬಿಟ್ರು. ಬಹಳ ದೊಡ್ಡ ಅಪರಾಧ ಇದು, ಅಪರಾಧನಂತೆ ಕರೀತಿ ನಾನು ಇದನ್ನ. ಆದ್ರಿಂದ ಆಕೆ ಕೇಳ್ತಾರೆ ಮಸಣಮ್ಮಗಳು, ಹೊನ್ನ ಬಿಟ್ಟು ಹೆಣ್ಣ ಬಿಟ್ಟು ಮಣ್ಣ ಬಿಟ್ಟು ಹೆಂಗ ಪೋಲಿಸ್ತೀಯ ನೀನು, ಹೋಗ್ಲಿ ಜಗತ್ತನ್ ಬಿಟ್ಟು, ಜಗತ್ ಮಾಯೆ ಅಂತ ಅಂದ್ಬಿಟ್ಟು ಮಿಥ್ಯ ಅಂದಿಯಲ್ಲ, ಜಗತ್ ಬಿಟ್ಟು ಎಲ್ಲ ಹೋಗ್ತೀಯ ನೀನು, ಜಗತ್ ಮಾಯೆ ಅಂತ ಅಂದಾಗಿದ್ರೆ ಮಿಥ್ಯ ಅನ್ನೋದಾಗಿದ್ರೆ ಅದನ್ನ ಬಿಟ್ಟು ಎಲ್ಲೋ ಹೋಗ್ ಬರಲ್ಲ. ಇಷ್ಟೇ ಹೇಳಿ ಬಿಡೋದಿಲ್ಲ ಅವರು, ಇದು ಮಾಯೆ ಅಲ್ಲಪ್ಪ ಅಂತ ಹೇಳಿ ಬಿಡೋದಿಲ್ಲ. ಎಲ್ಲಿ ನಾವು ತಪ್ಪಿದೀವಿ ವಚನ ಮುಂದುವರಿಯುತ್ತೆ. ಇದು ಕಾರಣ ಪರಂಜ್ಯೋತಿ ಪರಮ ಕರುಣಿ ಪರಮ ಶಾಂತನೆಂಬ ಲಿಂಗವು, ಇದನ್ನ ನಾವು ಗಮನಿಸಬೇಕು. ಲಿಂಗಕ್ಕೆ ಮೂರು ಸ್ವರೂಪವನ್ನು ಕೊಡ್ತಾರ ಅವರು. ಇದು ಕಾರಣ ಪರಂಜ್ಯೋತಿ ಪರಮ ಕರುಣಿ ಪರಮ ಶಾಂತನೆಂಬ ಲಿಂಗವು ಕೋಪದ ಮುನಿಸನರಿದಡೆ ಕಾಣಬಹುದು, ಮರೆದಡೆ ಕಾಣಬಾರದು. ನೀನು ದೋಷ ಇರೋದು ಹೊರಗಲ್ಲ,
1: ನನ್ನೊಳಗೆ
0: ಪ್ರತಿಯೊಬ್ಬರೊಳಗೆ ನಮ್ ದೋಷ ಇದೆ. ಪರಮಹಂಸ ಯೋಗಾನಂದರ ಗುರುಗಳು ಯುಕ್ತೇಶ್ವರರು ಅಂತ ಇದ್ರು. ಅವ್ರಿಗೆ ಕೇಳ್ತಾರ ಒಂದ್ಸಾರಿ ಯಾರೋ ಒಬ್ರು ಶಿಷ್ಯರಿಗೆ ಒಂದು ಪ್ರಶ್ನೆ ಮಾಡ್ತಾರೆ, ಹೆಣ್ಣು ಅಂದ್ರೆ ನರಕದ ದ್ವಾರ ಅಂತ ಒಬ್ಬ ಯಾರೋ ಸಂತ ಹೇಳ್ಬಿಟ್ಟಿದನಲ್ಲ ಗುರುಗಳೇ, ನಿಮ್ಮ ಅಭಿಪ್ರಾಯ ಏನು? ಇಲ್ಲ ಅದೇನು ಹಂಗೇನಲ್ಲ, ಅದು ಹೇಳದವನಿಗೆ ಸಣ್ಣ ಹುಡುಗನಿಂದ ಯಾವುದೋ ಒಂದು ಹೆಣ್ಣು ಕಾಡಿರ್ಬೇಕು, ಅದಕ್ಕೆ ಹೆಣ್ಣನ್ನೇ ನರಕದ್ವಾರ ಅಂತ ಅಂದ್ಬಿಟ್ಟಿದ್ದಾನೆ ಅವನು. ನರಕದ್ವಾರ ಹೇಗಾಗತ್ತ, ಅದು ಸಾಧ್ಯ ಇಲ್ಲ. ತಾಯಿ ಹೆಣ್ಣು
1: ಹೌದು,
0: ಆಮೇಲೆ ಎಲ್ಲ ಸೃಷ್ಟಿಯ ಒಂದು ಅಂಗನೇ, ಹೆಣ್ಣಿಲ್ದೆ ಗಂಡಿಲ್ಲ, ಗಂಡಿಲ್ದೆ ಹೆಣ್ಣಿಲ್ಲ. ಆದ್ರಿಂದ ಅವರು ನಮಗೆ ಪರಿಹಾರ ಸೂಚಿಸ್ತಾರೆ ಮಸಣಮ್ಮನವರು, ಪರಮಾತ್ಮನ ಸ್ವರೂಪಗಳು ಮೂರು, ಪರಂಜ್ಯೋತಿ ಪರಮ ಕರುಣಿ ಪರಮ ಶಾಂತ. ಈ ಗುಣಗಳನ್ನ ಅಳವಡಿಸ್ಕೊಂಡ್ಬಿಟ್ರೆ, ಅಂದ್ರೆ ಪರಂಜ್ಯೋತಿ ಸ್ವರೂಪ ಅಂದ್ರೆ ಅರಿವು, ಪರಮ ಕರುಣೆ ಅಂದ್ರೆ ಎಲ್ಲದರ ಮೇಲೂ ಆ ಪರಮಾತ್ಮ ಕರುಣೆ ನಿಜ, ಆ ಗುಣವನ್ನು ನಾವು ಅಳವಡಿಸ್ಕೊಳ್ಳೋದು, ಕಾರುಣ್ಯವನ್ನ ಅಳವಡಿಸ್ಕೊಳ್ಳೋದು. ಪರಮ ಕರುಣಿ ಪರಮ ಶಾಂತ, ಯಾವುದು ತಪಸ್ ಮಾಡೋದಕ್ಕೆ ಮುಂಚೆ ನಾವು ದೋಷವನ್ನ ನನ್ನೊಳಗಡೆ ಹುಡುಕೊಂಡು, ಏನೇ ಗಲಾಟೆಗಳ ಪ್ರಸಂಗ ಬರಲಿ, ಯಾರೋ ನಮ್ಮನ್ನು ತಿರಸ್ಕಾರ ಮಾಡಲಿ, ಏನೇ ಮಾಡಲಿ, ಶಾಂತವಾಗಿ ಕೆಲವು ಸಮಯ ಇದ್ಬಿಟ್ರೆ ಎಲ್ಲವೂ ಸರಿ ಹೋಗುತ್ತೆ. ಈ ಮೂರು ಗುಣಗಳನ್ನ ಅಳವಡಿಸ್ಕೋಬೇಕು, ಪರಮ ಜ್ಯೋತಿ ಸ್ವರೂಪವಾದ ಅರಿವು, ಕಾರುಣ್ಯ ಮತ್ತು ಶಾಂತಿ. ಇದನ್ನ ಅಳವಡಿಸ್ಕೊಂಡ್ರೆ ಲಿಂಗವನ್ನು ಅರಿಯೋದು ಸುಲಭ ಆಗುತ್ತೆ. ಅದು ಬಿಟ್ಬಿಟ್ಟು ನೀನು ಉಗ್ರನಾಗಿ ವೈರಾಗ್ಯದ ಹೆಸರಿನಲ್ಲಿ ಸಿಟ್ಟು ಮಾಡಿಕೊಂಡು ಎಲ್ಲವನ್ನೂ ತ್ಯಾಗ ಮಾಡಿ ಹಿಮಾಲಯಕ್ಕೆ ಹೋಗಿಯೋ ಅಥವಾ ಮತ್ತಾವುದೋ ಬೆಟ್ಟದ ಮೇಲೆ ಹೋಗಿ ಕೂತ್ರೆ ಎಷ್ಟು ದಿವಸ ಅಂತ ಕೂತ್ಕೋಬಹುದು? ಆ ತರ ಕೂತ್ಕೊಂಡವರು ಇದಾರೆ, ಕೂತ್ಕೊಳ್ಳಿ, ಅವ್ರು ಸಿದ್ಧಪುರುಷರು ಆಗಿರ್ಬೋದು, ಆಗಿರ್ಲಿ, ಆದ್ರೆ ಬಹಳ ಜನರಿಗೆ ಇದು ಸಾಧ್ಯ ಇಲ್ಲ. ಆದ್ರಿಂದ ಬದುಕಬೇಕಾದ್ರೆ ಅದೇ ನಾನು ಹೇಳ್ತಿರ್ತೀನಿ, ಹೇಗಿದ್ರು ನೀವು ಮದುವೆ ಮಾಡ್ಕೊಳ್ಳೇಬೇಕು, ಹೇಗಿದ್ರು ನೀವು ಸಂಸಾರದಲ್ಲಿ ಬದುಕಬೇಕು, ಆದ್ರೆ ಕುತ್ಸಿತ ಕುಹಕದ ಜೋಕ್ಗಳನ್ನ ಮಾಡಿಕೊಂಡು ಹೆಣ್ಮಕ್ಳನ್ನ ಕಾಡಿಸೋದಾಗ್ಲಿ, ಹೆಂಡತಿಯನ್ನ ಗೋಳು ಹಿಕ್ಕೊಳ್ಳೋದಾಗ್ಲಿ ಈ ತರ ಮಾಡಬೇಡಿ. ಹೆಣ್ಣಿಗೂ ಒಂದು ಮನಸ್ಸಿದೆ, ಅವ್ರಿಗೂ ಕೂಡ ಹೃದಯ ಇದೆ, ಅದನ್ನ ಅರ್ಥ ಮಾಡಿಕೊಂಡು ನಾವು ಸಂಸಾರದಲ್ಲಿ ಪ್ರೀತಿಯನ್ನು ಕೊಟ್ಬಿಟ್ರೆ ಪರಸ್ಪರರಿಬ್ರು, ನನ್ಗೆ ಗಂಡ ಪ್ರೀತಿ ಕೊಡ್ಲಿಲ್ಲ ಅಂತ ಹೆಂಡತಿ ದೂರ ಹೇಳೋದು, ಹೆಂಡತಿ ಪ್ರೀತಿ ಕೊಡ್ಲಿಲ್ಲ ಅಂತ ಹೇಳಿ ಗಂಡ ದೂರ ಹೇಳಿದ್ರೆ ಸಮಸ್ಯೆ ಬಗೆಹರಿಯಲ್ಲ. ಅದ್ರ ಬದಲಾಗಿ ಈ ಸಮಸ್ಯೆ ಪರಿಹರಿಸೋದಕ್ಕೆ ನನ್ನ ಕಡೆಯಿಂದ ಏನ್ ಸಾಧ್ಯತೆ ಇದೆ ಅದನ್ನ ಮಾಡಕ್ಕೆ ಎಲ್ಲರೂ ಯೋಚನೆ ಮಾಡಿಬಿಟ್ರೆ ಈ ಕುಟುಂಬ ಅನ್ನುವಂಥದ್ದು ತುಂಬಾ ಚೆನ್ನಾಗಾಗುತ್ತೆ, ಜಗತ್ತು ಅನ್ನುವಂಥದ್ದು ತುಂಬಾ ಚೆನ್ನಾಗಾಗುತ್ತೆ. ದೇವ್ರನ್ನ ಹುಡುಕೊಂಡು ನೀವೆಲ್ಲೂ ಅಲಿಬೇಕಾಗಿಲ್ಲ, ನಿಮ್ಮ ಮನೆಯೇ ಮಂತ್ರಾಲಯ ಆಗೋಗ್ಬಿಡುತ್ತೆ. ಅದು ಒಂದು ಹಾಡು ಬರ್ತಿರುತ್ತೆ, ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ಅಂತ ಹೇಳ್ಬಿಟ್ಟು, ಈ ರೀತಿ ನಾವು ಹೊಸ ಚಿಂತನೆ ಅಳವಡಿಸ್ಕೋಬೇಕು. ಹಿಂಗ ಅಳವಡಿಸ್ಕೊಂಡ್ರೆ ಅದು ಆನಂದದ ಮೂಲ, ಆನಂದ ಸಿಕ್ಕೇ ಸಿಗುತ್ತೆ. ಅದಕ್ಕೆ ಇನ್ಮೇಲೆ ನಾನು ಎಲ್ಲರಿಗೂ ಅದೇ ವಿನಂತಿ ಮಾಡ್ಕೊಳ್ಳೋದೇನಂದ್ರೆ, ನೆಗೆಟಿವಿಟಿ ಬಿಟ್ಬಿಡಿ,

0: ಮಾಯೆ ಅನ್ನೋದು ಬಿಟ್ಬಿಡಿ, ಆಮೇಲೆ ಇನ್ನೊಬ್ಬರ ಮೇಲೆ ಆರೋಪ ಕೊಡೋದನ್ನ ಬಿಟ್ಬಿಡೋಣ, ನಾನು ಹೇಗೆ ಸರಿ ಹೋಗ್ಬೇಕು, ಲೋಕದಾಡೋ ಅಂಕ ನೀವ್ಯಾಕೆ ತಿದ್ದುವಿರಿ.
1: ಹೌದು,
0: ತನು ಮನ ಸಂತೈಸ್ಕೊಂಡ್ಬಿಟ್ರೆ ಅಲ್ಲೇ ಸ್ವರ್ಗ ನಿರ್ಮಾಣ ಆಗ್ಬಿಡುತ್ತೆ, ಅಲ್ಲೇ ನಿನ್ನ ಸ್ವರ್ಗ ನಿರ್ಮಾಣ ಆಯ್ತು.
1: ಹೌದು,
0: ಆದ್ರಿಂದ ನಾವು ತಿಳ್ಕೊಬೇಕು ಈ ಕುಟುಂಬ ಅನ್ನುವಂತಹದ್ದು ಅದು ನಮಗೆ ಪೂಜ್ಯವಾಗಬೇಕು, ಕುಟುಂಬದ ಪರಿಸರ ಅದು ಆನಂದದ ತಾಣ ಆಗ್ಬೇಕು. ಹಾಗೆ ಎಲ್ಲರೂ ರೂಪಿಸ್ಕೊಂಡ್ರೆ ಸಾಮಾಜಿಕ ಆರೋಗ್ಯ ಅಲ್ಲಿಂದ ಶುರುವಾಗ್ಬಿಡುತ್ತೆ.
1: ತುಂಬಾ ಒಳ್ಳೆಯ ವಿಚಾರಗಳನ್ನ ತಿಳಿಸಿದ್ರು ಕೇಳುಗರೆ ಸ್ವಾಮೀಜಿಯವರು. ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ ಅಂತ ಹೇಳಿ ಅಂದ್ರೆ ನಮ್ಮ ಮನದ ಮುಂದಣ ಆಸೆಗಳನ್ನ ನಾವು ನಿಗ್ರಹಿಸಿಕೊಳ್ಬೇಕು. ಇದು ನಮ್ಮಲ್ಲೇ ಇದೆ, ನಮ್ಮ ಕೈಯಲ್ಲೇ ಇದೆ ಅಂತ ಹೇಳ್ತಾ, ಸಾಮಾಜಿಕ ಆರೋಗ್ಯದ ಮೂಲವಾದಂತಹ ಕುಟುಂಬ ತುಂಬಾ ಚೆನ್ನಾಗಿರಬೇಕು ಅಂತಂದ್ರೆ ಎಲ್ಲರೂ ಪ್ರೀತಿಯಿಂದ ಒಗ್ಗೂಡ್ಬೇಕು ಅಂತ ಹೇಳ್ತಾ ತಮ್ಮ ವಿಚಾರಧಾರೆಯನ್ನ ತಿಳಿಸಿದ ಸ್ವಾಮೀಜಿಯವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಮತ್ತೆ ಮತ್ತಷ್ಟು ವಿಷಯಗಳೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ
3: ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ,
2: ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು.
4: ಭಾಗವಹಿಸಿದ ತಜ್ಞರು ಶ್ರೀ ಬಸವಾನಂದ ಸ್ವಾಮಿಗಳು, ಶ್ರೀ ಗುರು ಬಸವ ಮಹಾಮನೆ ಮನಗುಂಡಿ ಧಾರವಾಡ. ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಶ್ರೀ ಪ್ರಕಾಶ್ ವಿ ಮತ್ತು ಶ್ರೀಮತಿ ಪ್ರಿಯಾಂಕಾ ಪ್ರಕಾಶ್, ವಕೀಲರು, ಬೆಂಗಳೂರು. ನಿರೂಪಣೆ ಜಿ ಸುರೇಖಾ ಸುರೇಶ್, ನಿರ್ಮಾಣ ನೆರವು ಶೈಲಜಾ ರಾಜ್ಕುಮಾರ್, ನಿರ್ಮಾಣ ಶರಣಬಸವ ಚೋಳೀನ್.
3: ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ವೈದ್ಯ ಸಂಗಣ್ಣ, ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ.
3: ಒತ್ತಡದ ಜೀವನ, ಕಲಬೆರಿಕೆ ಆಹಾರ, ವ್ಯಾಯಾಮ ರಹಿತ ಬದುಕು,
5: ವೈಜ್ಞಾನಿಕ ಸಾಧನಗಳ ದುರ್ಬಳಕೆ, ಇವುಗಳಿಂದ ಉಂಟಾದ ಬೊಜ್ಜು, ಮೂಲವ್ಯಾಧಿ, ಅಪೆಂಡಿಕ್ಸ್, ಟಾನ್ಸಿಲೈಟಿಸ್,
3: ಮಧುಮೇಹ, ರಕ್ತದೊತ್ತಡ, ಹೃದ್ರೋಗ, ಮೂತ್ರಕೋಶ, ಪಿತ್ತಕೋಶದಲ್ಲಿ ಕಲ್ಲು, ಮೈಗ್ರೇನ್, ಚರ್ಮರೋಗ, ಕ್ಯಾನ್ಸರ್,
5: ಸೋರಿಯಾಸಿಸ್ ಮುಂತಾದ ರೋಗಗಳನ್ನು ಯಾವುದೇ ಮದ್ದುಗಳಿಲ್ಲದೆ ಯೋಗ ಮತ್ತು ನಿಸರ್ಗೋಪಚಾರದಿಂದ ವಾಸಿ ಮಾಡಿಕೊಳ್ಳಲು ಸಂಪರ್ಕಿಸಿ
3: 9448100282 ಮತ್ತು
5: 8073979683.
3: ಹೆಚ್ಚಿನ ಜ್ಞಾನಕ್ಕಾಗಿ ಮನಗುಂಡಿ ಆರೋಗ್ಯಶ್ರೀ ಯೂಟ್ಯೂಬ್ ಚಾನೆಲ್ಗೆ ಭೇಟಿ ಕೊಡಿ.
5: ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ಕಲಬುರಗಿ ಕೇಂದ್ರದಿಂದಲೂ ಪ್ರಸಾರವಾಯಿತು. ಮತ್ತೆ ಮುಂದಿನ ಗುರುವಾರ ನಿಸರ್ಗ ಜ್ಞಾನಾಮೃತ.
4: ಆಕಾಶವಾಣಿ ಧಾರವಾಡ. KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
6: ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಸಂಚಿಕೆಯಲ್ಲಿ ಬೌದ್ಧಿಕ ಆಸ್ತಿ ಹಕ್ಕುಗಳು ಈ ಬಗ್ಗೆ ಮಾತನಾಡುತ್ತಾರೆ ಮೆಕ್ಯಾನಿಕಲ್ ವಿಭಾಗದಲ್ಲಿನ ಪ್ರಾಧ್ಯಾಪಕರು ಹಾಗೂ ಡೀನ್ ಡಾಕ್ಟರ್ ಶೈಲೇಶ್ ವಿ ಚನ್ನಪಟ್ಟಣ.
7: ಬೌದ್ಧಿಕ ಆಸ್ತಿ ಹಕ್ಕುಗಳು ಅಂದರೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್, IPR. ನೀವು ಎಂದಾದರೂ ಒಂದು ಹೊಸ ಆವಿಷ್ಕಾರ, ಕವಿತೆ, ಹಾಡು, ವಿನ್ಯಾಸ, ಲೋಗೋ ಅಥವಾ ಬೇರೆ ಯಾವುದಾದರೂ ಮೂಲಭೂತ ಸೃಷ್ಟಿಯನ್ನು ಮಾಡಿದ್ದೀರಾ, ಆ ಸೃಷ್ಟಿಯನ್ನು ಕಾನೂನುಬದ್ಧವಾಗಿ ರಕ್ಷಿಸಬಹುದು ಎಂದು ನಿಮಗೆ ಗೊತ್ತೇ, ಅದನ್ನೇ ಬೌದ್ಧಿಕ ಆಸ್ತಿ ಹಕ್ಕುಗಳು ಎಂದು ಕರೆಯಲಾಗುತ್ತದೆ. ಬೌದ್ಧಿಕ ಆಸ್ತಿ ಎಂದರೆ ಮಾನವ ಮನಸ್ಸಿನ ಸೃಜನಶೀಲತೆಯಿಂದ ಹುಟ್ಟಿದ ಆವಿಷ್ಕಾರಗಳು ಮತ್ತು ಕಲ್ಪನೆಗಳು. ನಾವು ನಮ್ಮ ಮನೆ, ಜಮೀನು ಅಥವಾ ಆಸ್ತಿಯನ್ನು ಹೇಗೆ ರಕ್ಷಿಸುತ್ತೇವೋ ಹಾಗೆಯೇ ನಮ್ಮ ಆಲೋಚನೆಗಳು ಮತ್ತು ಸೃಷ್ಟಿಗಳನ್ನು ಹಾಗೂ ರಕ್ಷಿಸಬಹುದು. ಬೌದ್ಧಿಕ ಆಸ್ತಿ ಹಕ್ಕುಗಳ ಕೆಲವು ಪ್ರಮುಖ ವಿಧಗಳು ಇವೆ. ಅವು ಯಾವುದೆಂದರೆ, ಮೊದಲನೆಯದು ಪೇಟೆಂಟ್. ಯಾರಾದರೂ ಹೊಸ ಯಂತ್ರ, ತಂತ್ರಜ್ಞಾನ ಅಥವಾ ಉಪಯುಕ್ತ ಉತ್ಪನ್ನವನ್ನು ಆವಿಷ್ಕರಿಸಿದರೆ ಅದಕ್ಕೆ ಪೇಟೆಂಟ್ ಪಡೆಯಬಹುದು. ಇದು ಸಾಮಾನ್ಯವಾಗಿ 20 ವರ್ಷಗಳ ಕಾಲ ಆ ಆವಿಷ್ಕಾರಕನಿಗೆ ವಿಶೇಷ ಹಕ್ಕು ನೀಡುತ್ತದೆ. ಎರಡನೆಯದು ಕಾಪಿರೈಟ್. ಲೇಖಕರು, ಸಂಗೀತಗಾರರು,

0: ಛಾಯಾಗ್ರಾಹಕರು ಮತ್ತು ಸಾಫ್ಟ್ವೇರ್ ಅಭಿವೃದ್ಧಿಪರರು ತಮ್ಮ ಮೂಲ ಕೃತಿಗಳನ್ನು ಕಾಪಿರೈಟ್ ಮೂಲಕ ರಕ್ಷಿಸಬಹುದು. ಇದರಿಂದ ಅವರ ಅನುಮತಿ ಇಲ್ಲದೆ ಯಾರೂ ಅದನ್ನು ನಕಲಿಸಲು ಹಾಗೂ ಕಾಪಿ ಮಾಡಲು ಸಾಧ್ಯವಿಲ್ಲ. ಮೂರನೆಯದು ಟ್ರೇಡ್ಮಾರ್ಕ್. ವ್ಯಾಪಾರ ಸಂಸ್ಥೆಗಳ ಹೆಸರು, ಲೋಗೋ ಮತ್ತು ಗುರುತುಗಳನ್ನು ಟ್ರೇಡ್ಮಾರ್ಕ್ ಮೂಲಕ ರಕ್ಷಿಸಲಾಗುತ್ತದೆ. ಇದರಿಂದ ಗ್ರಾಹಕರು ನಿಜವಾದ ಉತ್ಪನ್ನವನ್ನು ಗುರುತಿಸಬಹುದು. ನಾಲ್ಕನೆಯದು ವಿನ್ಯಾಸ ಹಕ್ಕುಗಳು ಮತ್ತು ಭೌಗೋಳಿಕ ಸೂಚಕಗಳು. ಇದನ್ನು ಇಂಗ್ಲಿಷ್ನಲ್ಲಿ ಡಿಸೈನ್ಸ್ ಅಂಡ್ ಜಿಯೋಗ್ರಫಿಕಲ್ ಇಂಡಿಕೇಶನ್ಸ್ ಎನ್ನುತ್ತಾರೆ. ವಿಶಿಷ್ಟ ವಿನ್ಯಾಸಗಳನ್ನು ರಕ್ಷಿಸಬಹುದು. ಮುಂತಾದ ಪ್ರದೇಶದ ವಿಶೇಷ ಉತ್ಪನ್ನಗಳಿಗೆ ಭೌಗೋಳಿಕ ಗುರುತು ಸಿಕ್ಕಿರುತ್ತದೆ. ಸ್ಮಾರ್ಟ್ ಆ್ಯಪ್ಗಳು ಮತ್ತು ವ್ಯವಹಾರಗಳಿಗೆ ಐಪಿಆರ್ ಯಾಕೆ ಅತ್ಯಂತ ಮುಖ್ಯ? ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಹೊಸ ಆಲೋಚನೆ ಮತ್ತು ನವೀನತೆಯೇ ವ್ಯವಹಾರದ ದೊಡ್ಡ ಶಕ್ತಿ. ಐಪಿಆರ್ ಮೂಲಕ ಸ್ಮಾರ್ಟ್ ಆ್ಯಪ್ಗಳು ಮತ್ತು ಉದ್ಯಮಿಗಳು ಹಲವು ರೀತಿಯಲ್ಲಿ ಲಾಭ ಪಡೆಯಬಹುದು. ಅವು ಯಾವುವೆಂದರೆ, ಹೊಸ ಉತ್ಪನ್ನ ಅಥವಾ ತಂತ್ರಜ್ಞಾನವನ್ನು ಕಾನೂನುಬದ್ಧವಾಗಿ ರಕ್ಷಿಸಬಹುದು, ಸ್ಪರ್ಧಿಗಳಿಂದ ನಕಲು ಮಾಡುವುದನ್ನು ತಡೆಯಬಹುದು, ಹೂಡಿಕೆದಾರರು ಮತ್ತು ಉದ್ಯಮ ಪಾಲುದಾರರ ವಿಶ್ವಾಸಗಳನ್ನು ಗಳಿಸಬಹುದು, ಪೇಟೆಂಟ್ ಅಥವಾ ಟ್ರೇಡ್ಮಾರ್ಕ್ ಮೂಲಕ ಬ್ರ್ಯಾಂಡ್ ಮೌಲ್ಯವನ್ನು ಹೆಚ್ಚಿಸಬಹುದು, ಸಂಶೋಧನೆ ಮತ್ತು ಆವಿಷ್ಕಾರಗಳನ್ನು ವಾಣಿಜ್ಯೀಕರಣಗೊಳಿಸಿ ಆದಾಯ ಗಳಿಸಬಹುದು, ಲೈಸೆನ್ಸಿಂಗ್ ಮತ್ತು ತಂತ್ರಜ್ಞಾನ ವರ್ಗಾವಣೆ ಮೂಲಕ ಹೆಚ್ಚುವರಿ ಆದಾಯ ಪಡೆಯಬಹುದು. ಸ್ಮಾರ್ಟ್ ಆ್ಯಪ್ಗಳಿಗೆ ಮಾರುಕಟ್ಟೆಯಲ್ಲಿ ವಿಶಿಷ್ಟ ಗುರುತು ಸಿಗುತ್ತದೆ, ಉದ್ಯಮ ವಿಸ್ತರಣೆ ಮತ್ತು ರಫ್ತು ಅವಕಾಶಗಳು ಹೆಚ್ಚಾಗುತ್ತದೆ. ಇದರಿಂದ ಐಪಿಆರ್ ಕೇವಲ ರಕ್ಷಣೆಯ ಸಾಧನವಲ್ಲ, ಅದು ವ್ಯವಹಾರ ಬೆಳವಣಿಗೆ, ವಾಣಿಜ್ಯೀಕರಣ ಮತ್ತು ಆರ್ಥಿಕ ಪ್ರಗತಿಯ ಶಕ್ತಿಯುತ ಸಾಧನೆಯಾಗಿದೆ. ಸಾಮಾನ್ಯ ಜನರಿಗೆ ಐಪಿಆರ್ ಯಾಕೆ ಬಹುಮುಖ್ಯ? ಇದು ಸೃಜನಶೀಲತೆ ಮತ್ತು ಹೊಸ ಆಲೋಚನೆಗಳನ್ನು ರಕ್ಷಿಸುತ್ತದೆ ಹಾಗೂ ನಕಲಿ ಮತ್ತು ದುರುಪಯೋಗವನ್ನು ತಡೆಯುತ್ತದೆ. ಉದ್ಯಮಶೀಲತೆ ಮತ್ತು ಸ್ಮಾರ್ಟ್ ಆ್ಯಪ್ಗಳಿಗೆ ಉತ್ತೇಜನ ನೀಡುತ್ತದೆ. ಆರ್ಥಿಕ ಮೌಲ್ಯ ಮತ್ತು ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸುತ್ತದೆ. ನೈಜ ಮತ್ತು ಗುಣಮಟ್ಟದ ಉತ್ಪನ್ನಗಳ ಮೇಲೆ ನಂಬಿಕೆ ಹೆಚ್ಚಿಸುತ್ತದೆ. ಇಂದು ವಿದ್ಯಾರ್ಥಿಗಳು, ಸಂಶೋಧಕರು, ಸಣ್ಣ ಉದ್ಯಮಿಗಳು, ರೈತರು ಮತ್ತು ಕಲಾವಿದರು ಸಹ ಐಪಿಆರ್ನ ಪ್ರಯೋಜನ ಪಡೆಯುತ್ತಿದ್ದಾರೆ. ನೀವು ಯಾವುದಾದರೂ ಹೊಸ ಆವಿಷ್ಕಾರ ಅಥವಾ ಸೃಷ್ಟಿ ಮಾಡಿದರೆ ಅದನ್ನು ರಕ್ಷಿಸಲು ಮರೆಯಬೇಡಿ. ಹೆಚ್ಚಿನ ಮಾಹಿತಿಗಾಗಿ ಭಾರತದ ಬೌದ್ಧಿಕ ಆಸ್ತಿ ಕಚೇರಿ ಐಪಿ ಇಂಡಿಯಾ ವೆಬ್ಸೈಟ್ಗೆ ಭೇಟಿ ನೀಡಿ ಅಥವಾ ತಜ್ಞರ ಸಲಹೆ ಪಡೆಯಿರಿ. ಗಮನದಲ್ಲಿರಲಿ, ಒಂದು ಉತ್ತಮ ಆಲೋಚನೆಗೆ ನಿಜವಾದ ಮೌಲ್ಯ ಸಿಗುವುದು ಅದನ್ನು ಸರಿಯಾಗಿ ರಕ್ಷಿಸಿದಾಗ ಮಾತ್ರ. ಇತರರ ಸೃಷ್ಟಿಯನ್ನು ಗೌರವಿಸೋಣ, ಸೃಜನಶೀಲರಾಗಿರಿ, ನವೀನತೆಯನ್ನು ಬೆಳೆಸಿರಿ, ನಿಮ್ಮ ಬೌದ್ಧಿಕ ಆಸ್ತಿಯನ್ನು ರಕ್ಷಿಸಿರಿ.
1: ಬೌದ್ಧಿಕ ಆಸ್ತಿ ಹಕ್ಕುಗಳು, ಈ ಬಗ್ಗೆ ಮಾತನಾಡಿದವರು ಡಾಕ್ಟರ್ ಶೈಲೇಶ್ ವಿ ಚನ್ನಪಟ್ಟಣ. ಇವತ್ತಿನ ಸಂಚಿಕೆಯ ಪ್ರಶ್ನೆ, ಯಾವುದಾದರೊಂದು ಬೌದ್ಧಿಕ ಆಸ್ತಿ ಹಕ್ಕುಗಳ ವಿಧವನ್ನು ತಿಳಿಸಿ. ಈ ಸಂಚಿಕೆಯಲ್ಲಿ ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಬರೆದು ಕಳಿಸಲು ಬೇಕಾದ ದೂರವಾಣಿ ಸಂಖ್ಯೆ 9611361637 9611361637. KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ. ಪ್ರಸ್ತುತಿ ಮಾಯಾರಾಮನ್, ಸಂಕಲನ ನವೀನ್ ಮಹಾಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ಮತ್ತೆ ನಾಳೆ ಇದೇ ವೇಳೆಗೆ KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ.
2: ಆಕಾಶವಾಣಿ ಧಾರವಾಡ, ಸಮಯ 6:55 ಆಗುತ್ತಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆ ದಿಲ್ಲಿ ಕೇಂದ್ರದಿಂದ.
3: ಇಯಂ ಆಕಾಶವಾಣಿ, ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಿಕಾ ನಿಧಿ ಝಾ. ಅಥ ವಾರ್ತಾಃ. ಕೇಂದ್ರೀಯ ಮಂತ್ರಿಮಂಡಲೇನ ವಿಮಾನನ ಪರಿವಹನ ಮಾರ್ಗ ಆಧಾರಭೂತ ಸಂರಚನಾ ಕ್ಷೇತ್ರೇಷು ಮಹತ್ವಪೂರ್ಣಾಃ ಯೋಜನಾಃ ಅನುಮೋದಿತಾಃ. ಪಶ್ಚಿಮ ಏಷ್ಯಾ ಸಂಕಟ ಕಾರಣೇನ ವರ್ಧಿತೇಷು ಇಂಧನ ಮೂಲ್ಯೇಷು ಭಾರತೀಯ ವಿಮಾನ ಸೇವಾನಾಂ ಕೃತೆ ವಿಮಾನ ಇಂಧನಸ್ಯ ಅರ್ಥಾತ್ ATF ಮೂಲ್ಯಸ್ಯ ಸ್ಥಿರೀಕರಣಾರ್ಥಂ ತೈಲ ವಿಪಣನ ಸಮವಾಯೇಭ್ಯಃ 1,000 ಕೋಟಿ ರೂಪ್ಯಕಾಣಾಂ ಆಯವ್ಯಯ ಸಹಾಯತಾಂ ಪ್ರದಾತುಂ ಪ್ರಶಾಸನಂ ನಿರ್ಣಯಂ ಕೃತವತ್. ಸೂಚನಾ ಪ್ರಸಾರಣ ಮಂತ್ರಿ ಅಶ್ವಿನಿ ವೈಷ್ಣವ ಅವೋಚತ್ ಯತ್ ಏತೇನ ವಿಮಾನನ ಕ್ಷೇತ್ರ ಸಂಬದ್ಧಾ ಪ್ರಾಯಃ 77,00,000 ಆಜೀವಿಕಾ ಸುರಕ್ಷಿತಾ ಭವಿಷ್ಯಂತಿ. ಸಹಾಯತಾ ಯೋಜನೇಯಂ 36 ಮಾಸಪರ್ಯಂತಂ ಪ್ರವರ್ತಯಿಷ್ಯತೆ. ಮಂತ್ರಿಮಂಡಲೇನ ದಿಲ್ಲಿ ನಿಕಟವರ್ತಿ ಕ್ಷೇತ್ರೇ ವಾಯು ಪ್ರದೂಷಣ ನಿಯಂತ್ರಣಾರ್ಥಮಪಿ ಏಕಸ್ಯಾಃ ಯೋಜನಾಯಾಃ ಅನುಮೋದನಂ ಕೃತಂ. ದ್ವಿವರ್ಷೀಯ

ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ 7:02 ವಾಣಿಜ್ಯ ಪ್ರಕಟಣೆಗಳು ಬೆಂಗಳೂರು ಕೇಂದ್ರದಿಂದ. ನಂತರ 7:05 ಪ್ರದೇಶ ಸಮಾಚಾರ ಕೇಳುವಿರಿ ನಮ್ಮ ನಿಲಯದಿಂದ.

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

0: ಕೈದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ.

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ.
1: ಕಡಲ ತೀರ ಭಾರ್ಗವ ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು. ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ. ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್. ರಾಜ್ಯಾದ್ಯಂತ ನನ್ನ ಈ ಖಾತಾ ನನ್ನ ಹಕ್ಕು ಅಭಿಯಾನ ವಿಸ್ತರಣೆ. ಇಂದು ರಾಜ್ಯಕ್ಕೆ ಭೇಟಿ ನೀಡಲಿರುವ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹಲವು ಅಭಿವೃದ್ಧಿ ಕಾರ್ಯಗಳಲ್ಲಿ ಭಾಗಿ. 2025 ಸಾಲಿನ ರಾಷ್ಟ್ರೀಯ ಪಂಚಾಯತ್ ಪ್ರಶಸ್ತಿಗೆ ರಾಜ್ಯದ 6 ಪಂಚಾಯಿತಿಗಳು ಆಯ್ಕೆ. ರಾಜ್ಯ ಹೈಕೋರ್ಟ್ಗೆ 6 ನೂತನ ನ್ಯಾಯಮೂರ್ತಿಗಳ ನೇಮಕಾತಿಗಾಗಿ ಸುಪ್ರೀಂಕೋರ್ಟ್ ಕೊಲಿಜಿಯಂ ಶಿಫಾರಸು. ಈಗ ವಾರ್ತೆಗಳ ವಿವರ. ರಾಜ್ಯದ 25 ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ನಿನ್ನೆ ಸಂಜೆ ಲೋಕಭವನದ ಗಾಜಿನ ಮನೆಯಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ಪ್ರಮಾಣವಚನ ಸ್ವೀಕರಿಸಿದರು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಮುಖ್ಯಮಂತ್ರಿ ಅವರಿಗೆ ಅಧಿಕಾರ ಪದ ಮತ್ತು ಗೋಪ್ಯತಾ ಪ್ರಮಾಣವಚನ ಬೋಧಿಸಿದರು. ಅಧಿಕಾರ ಸ್ವೀಕರಿಸಿದ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ನೂತನ ಮುಖ್ಯಮಂತ್ರಿ, ಅಧಿಕಾರದ 2 ವರ್ಷಗಳಲ್ಲಿ ರಾಜ್ಯದ ಜನರಿಗೆ ಒಳಿತು ಮಾಡುವ

0: ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದರು. ಮುಂದಿನ ದಿನಗಳಲ್ಲಿ ರೈತರೂ ಸೇರಿದಂತೆ ವಿವಿಧ ವರ್ಗದ ಜನರಿಗೆ ಕಲ್ಯಾಣ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲು ಹೊಸ ಯುವ ಯುಗ ಸೃಷ್ಟಿಸುವ ಉದ್ದೇಶದಿಂದ ಕೆಲವು ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ ಎಂದರು.
1: ಇದು ನಿಮ್ಮ ಸರ್ಕಾರ, ಜನರು ಕೊಟ್ಟಿರುವಂತಹ ಅಧಿಕಾರ. ಈ ಅಧಿಕಾರನ ನಿಮ್ಮ ಸೇವೆಗೆ, ಈ ರಾಜ್ಯದ ಜನತೆಗೆ ಮುಡುಪಾಗಿಟ್ಕೊಂಡು ಸೇವೆಯನ್ನ ಮಾಡಿಕೊಂಡು ಸಂಕಲ್ಪವನ್ನು ಮಾಡಿ ಈ ಅಧಿಕಾರವನ್ನ ನಾನು ಬಹಳ ಸಂತೋಷದಿಂದ ಸ್ವೀಕಾರವನ್ನ ಮಾಡಿದ್ದೇನೆ. ಏನಾರು ಒಂದು ಜನತೆಗೆ ಹೊಸ ಕೊಡುಗೆಗಳನ್ನ ಕೊಡಬೇಕು ಅನ್ನೋದು ತೀರ್ಮಾನ ಮಾಡಿದ್ದೇವೆ. ಯುವ ಯುಗ, ಇದು ಹೊಸ ಜನರೇಷನ್, ಏನಾಗಬೇಕು, ಅವರ ಸಮಸ್ಯೆ ಏನು ಅನ್ನೋದು ಕೂಡ ದೊಡ್ಡ ಆಲೋಚನೆಯನ್ನ ನಾವು ಮಾಡ್ತಾ ಇದ್ದೇವೆ ರೈತರ ಬಗ್ಗೆ. ಅದಕ್ಕೆ ತಂದೇ ಆದಂತ ನಾನು ತೀರ್ಮಾನವನ್ನ ತೆಗೆದುಕೊಳ್ತೇನೆ. ಅನೇಕ ರೈತರ ಮುಖಂಡರುಗಳು, ಶಾಸಕರುಗಳು ನೀರಾವರಿ ಸಮಸ್ಯೆ ಏನ್ ಬಗೆಹರಿಸಬಹುದು ಅನ್ನೋದು ಏಕಾಏಕಿ ಇಲ್ಲಿ ತೀರ್ಮಾನ ಮಾಡ್ಲಿಕ್ಕೆ ಆಗುದಿಲ್ಲ. ಎಕ್ಸ್ಪರ್ಟ್ಸ್ ಎಲ್ಲ ಕರೆದು ಚರ್ಚೆ ಮಾಡಬೇಕಾಗಿದೆ. ಏನಾರು ಒಂದು ಮಾತು ಕೊಟ್ರೆ ಮಾತನ್ನ ಉಳಿಸ್ಕೊಳ್ಬೇಕಾಗ್ತದೆ.
0: ರೈತರ ಸಮಸ್ಯೆಗಳಿಗೆ ಸ್ಪಂದಿಸುವುದು, ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ನೆರವಾಗುವ ಉದ್ದೇಶದಿಂದ ಎಲ್ಲಾ ಹಂತದ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಒದಗಿಸುವುದು, ಖಾಸಗಿ ರಂಗದಲ್ಲಿ ಉದ್ಯೋಗ ಬಯಸುವ ಯುವಜನರಿಗೆ ಹಾಗೂ ಖಾಸಗಿ ಕಂಪನಿಗಳ ಉದ್ಯೋಗದ ಬೇಡಿಕೆಗಳ ನಡುವೆ ಸಂಪರ್ಕ ಕಲ್ಪಿಸುವ ವ್ಯವಸ್ಥೆ ರೂಪಿಸುವುದು, ಕನ್ನಡಿಗರಿಗೆ ಉದ್ಯೋಗದಲ್ಲಿ ಹೆಚ್ಚಿನ ಪಾಲು, ಪ್ರತಿ ಗ್ರಾಮ ಪಂಚಾಯಿತಿಗೆ ಒಂದರಂತೆ 10,000 ಭಾರತ್ ಜೋಡೋ ಯುವಕ ಸಂಘ ರಚಿಸಲು ತೀರ್ಮಾನ, ಬಿ ಖಾತೆ ಎ ಖಾತೆಗೆ ಪರಿವರ್ತನೆ ಅಭಿಯಾನವನ್ನು ಇಡೀ ರಾಜ್ಯಕ್ಕೆ ವಿಸ್ತರಿಸಲು ತೀರ್ಮಾನಿಸಲಾಗಿದೆ, 6ನೇ ಗ್ಯಾರಂಟಿಯಾದ ಭೂ ಗ್ಯಾರಂಟಿಗೆ ಸೂಕ್ತ ದಾಖಲೆ ಮಾಡಿಕೊಡಲು ತೀರ್ಮಾನಿಸಲಾಗಿದೆ ಎಂದು ಅವರು ಹೇಳಿದರು. ಇದೇ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿಯಾಗಿ ಡಾ ಜಿ ಪರಮೇಶ್ವರ್, ಸಂಪುಟ ದರ್ಜೆ ಸಚಿವರಾಗಿ ಕೆಎಚ್ ಮುನಿಯಪ್ಪ, ಕೆಜೆ ಜಾರ್ಜ್, ಎಂಬಿ ಪಾಟೀಲ್, ರಾಮಲಿಂಗಾರೆಡ್ಡಿ, ಸತೀಶ್ ಜಾರಕಿಹೊಳಿ, ಕೃಷ್ಣ ಬೈರೇಗೌಡ, ಪ್ರಿಯಾಂಕ್ ಖರ್ಗೆ, ಯುಟಿ ಖಾದರ್, ಈಶ್ವರ್ ಖಂಡ್ರೆ, ಯತೀಂದ್ರ ಸಿದ್ದರಾಮಯ್ಯ, ಭೈರತಿ ಸುರೇಶ್, ಶರಣಪ್ರಕಾಶ್ ಪಾಟೀಲ್ ಪ್ರಮಾಣವಚನ ಸ್ವೀಕರಿಸಿದರು. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಿದ ಡಿಕೆ ಶಿವಕುಮಾರ್ ಅವರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಭಿನಂದನೆ ಸಲ್ಲಿಸಿದ್ದಾರೆ. ಕೇಂದ್ರ ಸರ್ಕಾರ ಕರ್ನಾಟಕ ಸರ್ಕಾರದೊಂದಿಗೆ ಜನರ ಕಲ್ಯಾಣಕ್ಕಾಗಿ ನಿಕಟವಾಗಿ ಕಾರ್ಯನಿರ್ವಹಿಸಲಿದೆ ಎಂದು ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ತಿಳಿಸಿದ್ದಾರೆ. ಕೇಂದ್ರ ಹಣಕಾಸು ಮತ್ತು ಸಾಂಸ್ಥಿಕ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ರಾಜ್ಯ ಪ್ರವಾಸ ಕೈಗೊಂಡಿದ್ದು, ಇಂದು ಯಾದಗಿರಿ ಜಿಲ್ಲೆಯ ಗುರುಮಿಠಲ್ ತಾಲೂಕಿನ ಬದ್ದೇಪಲ್ಲಿ ಗ್ರಾಮದಲ್ಲಿ ರೈತರ ತರಬೇತಿ ಹಾಗೂ ಸಾಮಾನ್ಯ ಸೌಲಭ್ಯ ಕೇಂದ್ರ ಉದ್ಘಾಟಿಸಲಿದ್ದಾರೆ. ಬಳಿಕ ಸಚಿವೆ ನಿರ್ಮಲಾ ಸೀತಾರಾಮನ್ ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗಳ ಅಭಿವೃದ್ಧಿ ಪ್ರಗತಿ ಕುರಿತ ಪರಿಶೀಲನಾ ಸಭೆ ನಡೆಸಲಿದ್ದಾರೆ. ನಾಳೆ ವಿಜಯನಗರ ಜಿಲ್ಲೆ ಹೊಸಪೇಟೆಗೆ ಆಗಮಿಸಿ ಟಿಬಿ ಡ್ಯಾಂ ರಸ್ತೆಯಲ್ಲಿ ನಿರ್ಮಾಣವಾಗಲಿರುವ ನೂತನ ರಂಗಮಂದಿರದ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ನಂತರ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಜಪಾನ್ ಮಾದರಿಯಲ್ಲಿ ನಿರ್ಮಾಣವಾಗುತ್ತಿರುವ ಮಿಯಾವಾಕಿ ವಿವಿಧ ತೋಟಗಾರಿಕಾ ಬೆಳೆಗಳ ಅರಣ್ಯೀಕರಣದ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಪ್ರಧಾನಮಂತ್ರಿ ಅವರು ಕರೆ ನೀಡಿರುವ ಏಕ್ ಪೇಡ್ ಮಾ ಕೆ ನಾಮ್ ಅಭಿಯಾನದಡಿ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಚಿಕ್ಕ ಜೋಗಿಹಳ್ಳಿಯಲ್ಲಿ ಸಾವಯವ ತೋಟಗಾರಿಕಾ ಹಣ್ಣಿನ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಸಚಿವರು ಚಾಲನೆ ನೀಡಲಿದ್ದಾರೆ. 2025ನೇ ಸಾಲಿನ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ ಪ್ರದಾನ ಸಮಾರಂಭ ನಿನ್ನೆ ದೆಹಲಿಯಲ್ಲಿ ನಡೆಯಿತು. ರಾಜ್ಯದ 6 ಗ್ರಾಮ ಪಂಚಾಯಿತಿಗಳು ಈ ಅಭಿವೃದ್ಧಿ ಪುರಸ್ಕಾರಕ್ಕೆ ಆಯ್ಕೆಯಾಗಿದ್ದು, ಆಯ್ಕೆಯಾದ 6 ಗ್ರಾಮ ಪಂಚಾಯಿತಿಗಳಲ್ಲಿ 5 ಪಂಚಾಯಿತಿಗಳು ಉಡುಪಿ ಜಿಲ್ಲೆಗೆ ಸೇರಿವೆ. ಹೆಬ್ರಿ ತಾಲೂಕಿನ ಮುದ್ರಾಡಿ ಮತ್ತು ಮಡಾಮಕ್ಕಿ, ಕುಂದಾಪುರ ತಾಲೂಕಿನ ವಂಡ್ಸೆ ಮತ್ತು ಹಕ್ಲಾಡಿ ಹಾಗೂ ಕಾರ್ಕಳ ತಾಲೂಕಿನ ಸಾಣೂರು ಉಡುಪಿ ಜಿಲ್ಲೆಯಿಂದ ಆಯ್ಕೆಯಾದ 5 ಗ್ರಾಮ ಪಂಚಾಯಿತಿಗಳು. ಬೆಂಗಳೂರು ನಗರ ಜಿಲ್ಲೆಯ ಹಾಲನಾಯಕನಹಳ್ಳಿ ರಾಷ್ಟ್ರೀಯ ಮಟ್ಟದ ಪುರಸ್ಕಾರಕ್ಕೆ ಆಯ್ಕೆಯಾಗಿರುವ ಮತ್ತೊಂದು ಗ್ರಾಮ ಪಂಚಾಯಿತಿಯಾಗಿದೆ. ಸಮಾರಂಭದಲ್ಲಿ ದೀನ್ದಯಾಳ್ ಉಪಾಧ್ಯಾಯ ಪಂಚಾಯಿತಿ ಸತತ ವಿಕಾಸ ಪುರಸ್ಕಾರ ವಿಭಾಗದಡಿ 34 ಗ್ರಾಮ ಪಂಚಾಯಿತಿಗಳಿಗೆ ಮತ್ತು ನಾನಾಜಿ ದೇಶ್ಮುಖ್ ಸರ್ವೋತ್ತಮ್ ಪಂಚಾಯಿತಿ ಸತತ ವಿಕಾಸ ಪುರಸ್ಕಾರ ವಿಭಾಗದಡಿ 8 ಪಂಚಾಯಿತಿಗಳಿಗೆ ಪ್ರಶಸ್ತಿ ನೀಡಲಾಯಿತು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳ

0: ಮಾತನಾಡುತ್ತಿದ್ದೀರಿ. ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ದೇವೇಂದ್ರಪ್ಪ ಭೋಯಿ ತಮ್ಮ 17 ಎಕರೆ ಗದ್ದೆಯಲ್ಲಿ ಸಾವಯವ ಭತ್ತದ ಕೃಷಿ ಕೈಗೊಂಡಿದ್ದು ಸಹಜ ಕಳೆ ನಾಶಿನಿಯಾಗಿ ಅಜೋಲಾದ ಪ್ರಯೋಜನ ಪಡೆದಿದ್ದಾರೆ. ಇತ್ತೀಚೆಗೆ ಜಿಲ್ಲಾಡಳಿತದ ವತಿಯಿಂದ 1 ಲಕ್ಷ ರೂಪಾಯಿಯೊಂದಿಗೆ ಸನ್ಮಾನಿತರಾದ ಅವರು ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಕೃಷಿ ಅನುಭವ ಹಂಚಿಕೊಂಡಿದ್ದಾರೆ.
1: 17 ಎಕರೆ ಸಾವಯವದಲ್ಲಿ ಭತ್ತವನ್ನು ಬೆಳೆಸಿದ್ದೇನೆ. ಅದು ದೇಶಿ ತಳಿಗಳನ್ನು ಆಯ್ಕೆ ಮಾಡಿಕೊಂಡು ಬೆಳೆಸಿದ್ದೆ. ಹಾಗೆ ಭತ್ತ ಬೆಳೆಯಲು ಸಾರಜನಕ ಸ್ಥಿರೀಕರಣ ಮಾಡಲು ನಮಗೆ ಮೇನ್ ಉಪಕಾರಿಯಾಗಿದ್ದು ಅಂದ್ರೆ ಅಜೋಲಾ. ಅತಿ ವೇಗವಾಗಿ ಬೆಳೆಯುವಂತ ಸಾರಜನಕ ಸ್ಥಿರೀಕರಣ ಮಾಡುವಂತ ಸಸ್ಯ ಯಾವ್ದಾದ್ರೂ ಇದ್ರೆ ಅದು ಅಜೋಲಾ. 1 ಎಕರೆಗೆ 5 ಕೆಜಿ ಬಿಡುಗಡೆ ಮಾಡೋದ್ರ ಮುಖಾಂತರ ನಾವು ಅದನ್ನ 1 ತಿಂಗಳಲ್ಲಿ 10 ಪಟ್ಟು ನಾವು ಹೆಚ್ಚು ಮಾಡಿಕೊಳ್ಳಬಹುದಾಗಿದೆ. ಭತ್ತದ ತಳಿಗಳು ಬೆಳೆಯೋದಕ್ಕೋಸ್ಕರನೇ 1 ತಳಿಗೆ 10,000 ರಾಜ್ಯ ಸರ್ಕಾರವು ದೇಶಿ ತಳಿಗಳ ಸಂರಕ್ಷಕರು ಅಂತೇಳಿ ನಮಗೆ 1,20,000 ನನಗೆ ಪ್ರೋತ್ಸಾಹಧನವಾಗಿ ನೀಡಿದ್ದಾರೆ.
0: ರಾಜ್ಯ ಹೈಕೋರ್ಟ್ಗೆ ನೂತನ ನ್ಯಾಯಮೂರ್ತಿಗಳ ನೇಮಕಾತಿಗಾಗಿ 6 ಜನರನ್ನು ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಸುಪ್ರೀಂಕೋರ್ಟ್ ಕೊಲಿಜಿಯಂ ಶಿಫಾರಸು ಮಾಡಿದೆ. ವಕೀಲರಾದ ರಾಘವೇಂದ್ರ ಸೀತಾರಾಮ್ ಶ್ರೀವತ್ಸ, ಹೇಮಾ ಕುಲಕರ್ಣಿ, ಸುಬ್ರಹ್ಮಣ್ಯ ರಂಗಾರಾವ್, ತಡಗವಾಡಿ ಪ್ರಕಾಶ್ ವಿವೇಕಾನಂದ್, ಬಕ್ಕೇಶ್ವರ್ ಪ್ರಮೋದ್ ಮತ್ತು ಹೊಂಬೇಗೌಡ ಶಾಂತಿಭೂಷಣ್ ಅವರನ್ನು ನೇಮಕ ಮಾಡುವ ಪ್ರಸ್ತಾವನೆಯನ್ನು ಸುಪ್ರೀಂಕೋರ್ಟ್ ಕೊಲಿಜಿಯಂ ಅನುಮೋದಿಸಿದೆ. ಜಿಲ್ಲೆಯಲ್ಲಿ ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿಗೆ ಒಟ್ಟು 8.90 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಗುರಿ ಹೊಂದಲಾಗಿದ್ದು ಬಿತ್ತನೆ ಬೀಜ ಹಾಗೂ ರಸಗೊಬ್ಬರದ ಕೊರತೆ ಇಲ್ಲ ಎಂದು ಕಲಬುರಗಿ ಜಿಲ್ಲಾಧಿಕಾರಿ ಇಕ್ರಂ ಶರೀಫ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು, ಪ್ರಮುಖವಾಗಿ ತೊಗರಿ 6.3 ಲಕ್ಷ ಹೆಕ್ಟೇರ್, ಹೆಸರು 54,000 ಹೆಕ್ಟೇರ್, ಉದ್ದು 25,000 ಹೆಕ್ಟೇರ್, ಸೋಯಾಬೀನ್ 23,000 ಹೆಕ್ಟೇರ್ ಹಾಗೂ 1.22 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಹತ್ತಿ ಬಿತ್ತನೆ ಮಾಡಲು ಉದ್ದೇಶಿಸಲಾಗಿದೆ ಎಂದರು. ಜಿಲ್ಲೆಯಲ್ಲಿ ಬೀಜ ರಸಗೊಬ್ಬರದ ಅಭಾವವಿಲ್ಲದಿದ್ದರೂ ಡಿಎಪಿ ಹಾಗೂ ಯೂರಿಯಾ ರಸಗೊಬ್ಬರಕ್ಕೆ ಪರ್ಯಾಯವಾಗಿ ಸಂಯುಕ್ತ ಗೊಬ್ಬರಗಳನ್ನು ಬಳಸುವಂತೆ ರೈತರಲ್ಲಿ ಜಾಗೃತಿ ಮೂಡಿಸಲು ಕೃಷಿ ಇಲಾಖೆಯಿಂದ ಗ್ರಾಮವಾರು ವ್ಯಾಪಕ ಪ್ರಚಾರ ಕೈಗೊಳ್ಳಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದರು. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ರಾಜ್ಯದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಹಮ್ಮಿಕೊಂಡಿದ್ದು, ಜಿಲ್ಲಾಡಳಿತಗಳು ಅಗತ್ಯ ಸಿದ್ಧತೆ ಮಾಡಿಕೊಂಡಿವೆ. ಕೋಲಾರ ಜಿಲ್ಲೆಯಲ್ಲಿ ಇದೇ 20-29 ಮತಗಟ್ಟೆ ಮಟ್ಟದ ಅಧಿಕಾರಿಗಳಿಂದ ಮನೆ ಮನೆ ಭೇಟಿ, ಜೂನ್ 30 ರಿಂದ ಜುಲೈ 29 ಮತಗಟ್ಟೆಗಳ ರಾಷನಲೈಜೇಷನ್ ನಡೆಯಲಿದೆ. ಕರಡು ಮತದಾರರ ಪಟ್ಟಿಯನ್ನು ಆಗಸ್ಟ್ 5 ಪ್ರಕಟಿಸಲಾಗುವುದು. ಆಗಸ್ಟ್ 5 ರಿಂದ ಸೆಪ್ಟೆಂಬರ್ 4 ಹಕ್ಕು ಮತ್ತು ಆಕ್ಷೇಪಣಾ ಅರ್ಜಿಗಳಿಗೆ ಸಲ್ಲಿಕೆಗೆ ಅವಕಾಶ ಕಲ್ಪಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ.ಎಂ.ಆರ್.ರವಿ ತಿಳಿಸಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯಕ್ಕೆ ಅಗತ್ಯ ಸಿಬ್ಬಂದಿ ನಿಯೋಜಿಸಿದ್ದು ತರಬೇತಿ ನೀಡಲಾಗುತ್ತಿದೆ ಎಂದು ದೊಡ್ಡಬಳ್ಳಾಪುರ ಉಪವಿಭಾಗಾಧಿಕಾರಿ ಮಂಜುನಾಥ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪ್ರಮಾಣವಚನ. ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್, ರಾಜ್ಯಾದ್ಯಂತ ನನ್ನ ಈ ಖಾತಾ ನನ್ನ ಹಕ್ಕು ಅಭಿಯಾನ ವಿಸ್ತರಣೆ. ಇಂದು ರಾಜ್ಯಕ್ಕೆ ಭೇಟಿ ನೀಡಲಿರುವ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹಲವು ಅಭಿವೃದ್ಧಿ ಕಾರ್ಯಗಳಲ್ಲಿ ಭಾಗಿ. 2025 ಸಾಲಿನ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿಗೆ ರಾಜ್ಯದ 6 ಪಂಚಾಯಿತಿಗಳು ಆಯ್ಕೆ. ರಾಜ್ಯ ಹೈಕೋರ್ಟ್ಗೆ 6 ನೂತನ ನ್ಯಾಯಮೂರ್ತಿಗಳ ನೇಮಕಾತಿಗಾಗಿ ಸುಪ್ರೀಂಕೋರ್ಟ್ ಕೊಲಿಜಿಯಂ ಶಿಫಾರಸು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಆಕಾಶವಾಣಿ ಧಾರವಾಡ. ಭಾವಗಳ ಯಾನ, ಭಾವಯಾನ. ಈ ಯಾನದಲ್ಲಿ ನಿಮ್ಮೊಂದಿಗೆ ಮಂಜುಳಾ ಪುರಾಣಿಕ್ ಹಾಗೂ ಮಾಯಾರಾಮನ್. ಕೇಳಿ ಕಾರ್ಯಕ್ರಮ ಭಾವಯಾನ.

0: ಏನು
1: ಬಂದ ಬಿಟ್ಲು ಮಂಜುಳ?
0: ಅಲ್ಲ ಬಂದ ಬಿಟ್ಲು ಅನ್ಲಕತ್ತಿ ನೀನು. ನಾ ಬಂದ್ ಎಷ್ಟೊತ್ತಾತು ಅಲ್ಲಿ ನಿಂತ್ಕೊಂಡು ನಾನು ಈ ಹಸಿರು ಗಿಡದ ಕೆಳಗೆ ಹಸಿರು ಸೀರೆ ಉಟ್ಟು ಕೆಂಪು ಕುಪ್ಪುಸ ತೊಟ್ಟು ಕೆಂಪು ದಡಿಯ ಈ ಸುಂದರಿ ಯಾರು ಅಂತ ನಾನು ಅಲ್ಲಿಂದನೇ ನಿನ್ನ ಹಾಡನ್ನ ಆನಂದಿಸ್ತಾ ನಿಂತ್ಕೊಂಡಿದ್ದೆ.
1: ನಿನ್ನ ಕಾಂಪ್ಲಿಮೆಂಟ್ಸ್ಗೆ ಧನ್ಯವಾದ ಮಂಜುಳ.
0: ಧನ್ಯವಾದ ಹೇಳಿಕ್ ನಿಂಗೆ ಏನ್ ಕೊರತೆ ಇಲ್ಲ ನೋಡು ಮಾಯಾ. ಅಲ್ಲ ಅಂದ್ರ ಚುಟು ಚುಟು ಮಳಿ ಶುರು ಆಗ್ಯದ.
1: ಹೌದು,
0: ಈ ಮಳಿಯೊಳಗ ಹಸಿರು ಗಿಡದ ಒಂದು ಧೂಳೆಲ್ಲ ತೊಳೆದು ಹೋಗಿರ್ತಾವ.
1: ಅದಕ್ಕೆ ನೋಡ್ಕೋತ್ ನಿಂತಿದ್ನ್ಯಾ. ಚನ್ವೀರ್ ಕಣವಿಯವರ ಆ ಹಾಡು ನೆನ್ಪಾತ್ ನೋಡು.
0: ಗೊತ್ತಾತ್ ನನ್ಗ. ಹಂಗಾಗಿ ನೀನು ಗುಣಗುಣಿಸ್ಕೋತ ಈ ಹಸಿರಿನ ಸೌಂದರ್ಯವನ್ನ ಆನಂದಿಸ್ತಾ ಇದ್ದಿ.
1: ನೋಡ ಮಂಜುಳ, ಆ ಹಸಿರು ಭಾವ ಅನ್ನೋದು ಎಷ್ಟು ಸಕಾರಾತ್ಮಕತೆಯನ್ನ ಸೂಚಿಸ್ತದಲ್ಲ. ಹಂಗಾಗಿ ನನಗೆ ಹಸಿರು ನೋಡಿದ ಕೂಡಲೇ ಒಂಥರದ ಹುರುಪು, ಒಂಥರದ ಉತ್ಸಾಹ ಎಲ್ಲ ಬಂದ್ಬಿಡ್ತದ ನೋಡು.
0: ಖರೇನದ. ಈಗ ಹಸಿರು ಅಂದ್ರೆ ನೋಡೋದು ಒಂದು ಶಾಂತಿಯ ಸಂಕೇತ, ಹೌದಿಲ್ಲ? ಎಲ್ಲೇ ನೋಡಿ ಎಲ್ಲೇ ಗದ್ದಲ, ಇದು ಒಂಥರ ಮನಸ್ಸು ಬಹಳ ಪ್ರಕ್ಷುಬ್ಧ ಆಗಿ ಹೋಗಿರ್ತದ. ಆವಾಗ ನೀನು ಒಂದು ಸುಂದರವಾದ ಹಸಿರಿನ ವಾತಾವರಣ ನೋಡಿದಿ ಅಂದ್ರ ಎಷ್ಟು ಮನಸ್ಸಿಗೆ ಆಹ್ಲಾದ ಉಂಟಾಗ್ತದ ನೋಡ್.
1: ಆ ಪ್ರಕೃತಿ ಪರಿಸರ ಅದರೊಳಗ್ ಹೋಗಿ ನಿಂತೆ ಅಂದ್ರ ಮನಸ್ಸಿನ ದುಃಖ ಎಲ್ಲ ಕಡಿಮೆ ಆಗ್ತದ. ಏನೋ ಒಂಥರದ ಚೈತನ್ಯ ನಮ್ಮೊಳಗ್ ಮೂಡಿ ಬರ್ತದ.

0: ಹಸಿರಿನ ಸೌಂದರ್ಯ ಅಂದೆಲ್ಲ ನೀನು. ನನಗೆ ನೋಡು, ನಮ್ಮ ಧಾರವಾಡದಿಂದ ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಹೋಗುವಾಗಿನ ದಾರಿ ಕಣ್ಮುಂದೆ ಬರ್ತದ ನೋಡು. ಪಶ್ಚಿಮ ಘಟ್ಟದ ಆ ಕಡೆಗೆ ಈ ಕಡೆಗೆ ಆ ಹಸಿರಿನ ಸೌಂದರ್ಯ ಅಂದ್ರೆ ನಿನಗ ದಾರಿ ಕ್ರಮಿಸಿದ್ದ ಗೊತ್ತಾಗುದಿಲ್ಲ. ಅಷ್ಟು ಸುಂದರವಾದ ವಾತಾವರಣ. ನಮ್ಮ ಒಂದ್ ಕಾಲಕ್ಕ ನಮ್ಮ ಹುಬ್ಬಳ್ಳಿ ಧಾರವಾಡ ದಾರಿನೂ ಹಂಗ ಇತ್ತು ಮಾಯ. ಈಗ ಏನ್ ಗೊತ್ತೇನು, ಅಭಿವೃದ್ಧಿ ನಗರೀಕರಣ ಅನ್ಕೊಂಡು ನಾವು ಹಸಿರಿನಿಂದ ದೂರ ಆಗೇವಿ.
1: ಅದು ನಮ್ದ ತಪ್ಪಲ್ಲೇನ್ ಮಂಜುಳ ಅಲ್ಲ, ನಮ್ ಎಲ್ಲಾರಿಗೂ ನಾಲ್ಕ್ ನಾಲ್ಕ್ ಮನಿ ಬೇಕು, ನಾಲ್ಕ್ ನಾಲ್ಕ್ ಐದೈದು ವಾಹನಗಳ ಬೇಕು. ಹಿಂಗೆಲ್ಲ ಇದ್ದಾಗ ನಾವು ಗಿಡವನ್ನ ಕಡಿತೀವಿ, ಗಿಡ ಕಡದ್ಮೇಲೆ ಅದನ್ನ ಹಚ್ಚೋ ಯೋಚನೆ ಮಾಡುವುದಿಲ್ಲ. ಹಿಂಗಾಗಿ ಬರೀ ಕಾಂಕ್ರೀಟ್ ಕಾಡುಗಳನ್ನ ನಿರ್ಮಿಸ್ತೀವಿ, ಮತ್ ಏನಾಗ್ತದ ಹೇಳೋ, ಕಣ್ಣಿಗೆ ಹಸಿರ ಕಾಣಿಸುದಿಲ್ಲ.
0: ಕಾಣಿಸಂಗಿಲ್ಲ. ಹಂಗಾಗಿ ಎಲ್ಲಿ ಹಸಿರದ ಏನು ಅಂತ ನಾವು ಹುಡ್ಕೊಂಡು ಹೋಗೋ ದಿನ ಬಂದ್ಬಿಟ್ಟದ ಇವತ್.
1: ಹೌದು,
0: ಅದಕ್ಕೆ ಇವತ್ತು ನೋಡು ಜೂನ್ ತಿಂಗಳು ಬಂತು ಅಂದ ಕೂಡ್ಲೇನ ಎಲ್ಲರಿಗೂ ಒಂದ್ ತರ ಖುಷಿಯ ತಿಂಗಳಿದು. ಯಾಕಂದ್ರ ಮಳೆಗಾಲನು ಒಂದ್ ಶುರು ಆಗಿರ್ತದ, ಅದರ ಜೊತೆಗೆ ಪರಿಸರ, ನಮ್ಮ ಪರಿಸರದ ಬಗ್ಗೆ ಪ್ರೀತಿ ಅಕ್ಕರೆ ಇದನ್ನು ತೋರಿಸುವಂತ ತಿಂಗಳು. ಆದ್ರೆ ಜೂನ್ 5ನ್ನ ಮಾತ್ರ ನಾವು ಸಾಂಕೇತಿಕವಾಗಿ ಪರಿಸರ ದಿನ ಅಂತ ಆಚರಿಸಿದ್ರು, ನಮಗೆ ಪರಿಸರದ ಪ್ರೀತಿ ನಿತ್ಯ ನೂತನ.
1: ಗಾಳಿ, ನೀರು, ಮಣ್ಣು, ಸಸ್ಯ ಸಂಕುಲ, ಪಕ್ಷಿ ಸಂಕುಲ ಇದೆಲ್ಲ ಸೇರಿನ ಅಲ್ಲೇನು ನಾವು ಪರಿಸರ ಅಂತ ಕರೆಯೋದು.
0: ಹೌದು,
1: ಈ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಅನ್ನೋದನ್ನ ನಾವು ಅರಿತುಕೊಳ್ಬೇಕು ನೋಡು. ಅವಾಗಷ್ಟನ್ನ ನಾವು ಈ ಪರಿಸರ ಮಾಲಿನ್ಯದಿಂದ ದೂರ ಆಗ್ಲಿಕ್ಕೆ ಸಾಧ್ಯ ಅದ.
0: ಖಂಡಿತ. ಈಗ ನೀವು ಒಂದ ಮಾತು ಹೇಳಿದಿ ನೋಡು, ಬರೀ ಗಿಡ ಕಡಿತಾರ ಅಂತ ನಾನು ಅಂದೆ, ಆದ್ರೆ ಆ ಗಿಡ ಕಡಿಯುವಿಕೆಯ ಹಿಂದಿರೋ ಕಾರಣಗಳು ನೂರಾರು.
1: ಹೌದು,
0: ಯಾಕಂದ್ರೆ ನಾವ್ ಯಾರು ಇವತ್ತು ನಡೀತಾನೆ ಇಲ್ಲ ನೋಡು. ಒಂದ್ ಕಾಲಕ್ಕ ಬರೀ ಬೈಸಿಕಲ್ ಮೇಲೆ ಜನ ಓಡಾಡ್ತಿದ್ರು ಮಾಯ, ರಸ್ತೆ ಮೇಲೆ ಸೈಕಲ್ಗಳು ಕಾಣ್ತಿದ್ವು.
1: ಹೌದು,
0: ಹೌದಿಲ್ಲೋ? ಇತ್ತೀಚೆಗೆ ನಾವು ಬೈಸಿಕಲ್ ದಿನವನ್ನು ಕೂಡ ನಾವು ಆಚರಿಸಿದ್ವಿ. ಈ ಸೈಕಲ್ ಜಾಥಾಗಳು, ಸೈಕಲ್ ಮೇಲೆ ಒಂದು ಪರ್ಯಟನೆ ಮಾಡೋದು, ಸೈಕ್ಲಿಂಗ್ ಅಂದ್ರೆ ಅದೊಂದು ನಮ್ಮ ದೇಹಕ್ಕೆ ಕಸರತ್ತು.
1: ಹೌದು, ಆಮೇಲೆ ಬಹಳ ಮುಖ್ಯವಾದ ಮಾತು ಅಂತಂದ್ರ ಪರಿಸರಕ್ಕೇನು ಹಾನಿ ಮಾಡುವುದಿಲ್ಲ. ಆಮೇಲೆ ನೋಡು, ನಾವು ಸಣ್ಣವರಿದ್ದಾಗ ಒಂದ್ ನಾಲ್ಕನೆತ್ತ ಐದನೆತ್ತ ಬಂದ್ವಿ ಅಂತ ಅಂದ ಕೂಡ್ಲೇನ ನಮ್ಮೆಲ್ಲರಿಗೆ ಸೈಕಲ್ ಹೊಡಿಬೇಕು ಅಂತನೋ ಹುಚ್ಚು ನೋಡು.
0: ನೆನಪದನ ಇಲ್ಲ ಗೊತ್ತಿಲ್ಲ, ನನಗಂತೂ ನೆನಪದ ನೋಡು. ಆ ಓಣಿ ಒಳಗ ಮೂಲ್ಯಾಗ ಸೈಕಲ್ ಪಂಚರ್ ತೆಗಿತಿದ್ರು ನೋಡು, ಅಲ್ಲೇ ಬಾಡಿಗೆ ಸೈಕಲ್ ಇಟ್ಟಿರ್ತಿದ್ರು. ಅದು ತಾಸಿಗೆ ಒಂದ್ ರೂಪಾಯಿ ಆಗಿನ ಕಾಲಕ್ಕೆ ಮಾಯ.
1: ಹೌದು,
0: ಆ ಒಂದ್ ರೂಪಾಯಿ ಜೋಡಿಸ್ಕೊಂಡು ಹೋಗಿ ಅವನಿಗೆ ಕೊಟ್ಟು ಬಾಡಿಗೆ ಸೈಕಲ್ ತಂದು ಅರ್ಧ ತಾಸ ನಾನು ಅರ್ಧ ತಾಸ ನೀನು ಅಂತ ಹೊಡೆದ್ ಏನ್ ಮಜ್ಜಾ ಮಾಡ್ತಿದ್ವಿ.

0: ಆ ದಿನ ಎಷ್ಟು ಮಧುರ.
1: ಖರೆ, ಅದ್ ನೆನೆಸ್ಕೊಂಡ್ರೆ ನಾ ಅಲ್ಲೇ ಹಿಂದೆ ಹೋಗ್ಬಿಡ್ತೀನಿ ಮಂಜುಳಾನ.
0: ಹೌದು ಹೌದು, ಮತ್ತದ್ರ ಡಬಲ್ ರೈಡಿಂಗ್ ಬೇರೆ ಮಾಡ್ತಿದ್ವಿ.
1: ಹೌದು
0: ಹೌದಿಲ್ಲ,
1: ಹಿಂದೆ ಕುಡಿಸ್ಕೊಂಡು ಹಿಂಗ ಹಿಂಗ ಡಾನ್ಸ್ ಮಾಡ್ಕೊತ ಹೋದಂಗ ಹೋದ್ರ ದಾರಿ ಒಳಗ ಆ ಕಡೆ ಈ ಕಡೆ ಮತ್ತ ದೊಡ್ಡ ದೊಡ್ಡ ಮರಗಳು, ಆಮೇಲೆ ಒಂದ್ ರೀತಿ ಒಳಗ ಆಹ್ಲಾದಕರ ವಾತಾವರಣ. ಯಾಕಂದ್ರ ಆ ಮರದಿಂದ ಬರುವಂತಹ ಗಾಳಿ, ಮರದೊಳಗ ಕೂತಂತಹ ಪಕ್ಷಿಗಳು, ಅವುಗಳ ಕಲರವ ಇಂಚರ, ಒಂದ್ ರೀತಿ ವಾತಾವರಣನ ಬಹಳ ಖುಷಿ ಆನಂದದಾಯಕ.
0: ಅದ ನೋಡ್ಮಯ, ನೀನು ಆ ದಿನ ಕಳೆದು ಇವತ್ತಿನ ದಿನಗಳನ್ನ ನೋಡುವಾಗ ಮನಸ್ಸಿಗೆಲ್ಲೋ ಖೇದ ಬೇಸರ ಅನಿಸ್ತದ. ಆದ್ರೂ ಇವತ್ತು ಪರಿಸರ ಪ್ರಜ್ಞೆ ಮೂಡ್ಲಿಕ್ಕತ್ತದ ಜನರೊಳಗ. ಅಲ್ಲಲ್ಲಿ ನೋಡು, ಮನೆಗೆ ಗಿಡಗಳನ್ನ ನೆಡ್ಲಿಕ್ಕತ್ತಾರ, ಓಣಿ ಒಳಗ ಗಿಡಗಳನ್ನ ನೆಡ್ಲಿಕ್ಕತ್ತಾರ. ಒಂದು ಜಾಗೃತಿಯ ಅರಿವು ಮೂಡ್ತಾ ಅದ, ಆದ್ರೆ ಇನ್ನೂ ಮೂಡಬೇಕು.
1: ಆದ್ರೆ ಈ ನಮ್ಮ ಪ್ರಕೃತಿ ಮಾತೆ ಏನಿದ್ದಾಳಲ್ಲ, ಅಕ್ಕಿಗೆ ನಾವು ಮಾಡುವಂತಹ ಅನ್ಯಾಯ, ಒಂದ್ ರೀತಿಗೆ ಕ್ಷಮೆಯಾಧರಿತ್ರಿ ಅಂತಾರಲ್ಲ, ಕ್ಷಮಿಸ್ತಾಳ ಮಂಜುಳ. ನಾವು ಮಾಡ್ತಾ ಇರುವಂತಹ ಅನ್ಯಾಯವನ್ನ ಒಂದು ಮಟ್ಟಕ್ಕ ಅಕ್ಕಿ ಸಹಿಸ್ಕೋತಾಳ. ಆದ್ರ ಅತಿ ಆತು ಅಂದ್ರ ನೋಡ್ತಿ ಇಲ್ಲೋ, ಸುನಾಮಿ ಒಂದ್ ಕಡೆ ಒಂದ್ ಕಡೆ, ಬರ ಇಂಥವೆಲ್ಲ ನೋಡು, ಪ್ರಕೃತಿಯೊಳಗ ವೈಪರೀತ್ಯಗಳು ಶುರು ಆಗ್ಬಿಡ್ತಾವ.
0: ಹೌದು, ಅಸಮತೋಲನ ಉಂಟಾಗ್ಲಿಕ್ಕೆ ಶುರು ಆಗ್ತದೆ.

0: ಆಗಿದೆ.
1: ಅದಕ್ಕ ಅಲ್ಲೇನು ಮತ್ತೀಗ ದೂರದ ಹಿಮಾಲಯದೊಳಗ ಹಿಮ ಕರಿಗಿ ನೀರಾಗಿ ಬರ್ಲಿಕ್ಕೆ ಹತ್ಬಿಟ್ಟದ. ಹಂಗಾಗಿ ಇವತ್ತೇನಂದ್ರ ತನ್ನ ವಿನಾಶದ ದಾರಿಯನ್ನ ತಾನ ತೋಡ್ಕೊಳಿಕತ್ತಾನೇನೋ ಮನುಷ್ಯ ಅಂತ ಅನಿಸ್ತದ.
2: ಮತ್ತೆ ಈಗ ನೋಡು, ಎಲ್ಲಾ ಕಡೆ ಫ್ಯಾಕ್ಟರಿ, ಎಲ್ಲಾ ಕಡೆ ಕಂಪನಿಗಳು, ಅದರಿಂದ ನಾವು ನೀರನ್ನ ಜಲಾಶಯಗಳಿಗೆ ನದಿಗಳಿಗೆ ಬಿಟ್ಟು ಬಿಡ್ತೀವಿ. ಏನಾಗ್ತದ, ಇದರಿಂದ ಜಲ ಮಾಲಿನ್ಯ ಉಂಟಾಗ್ತದ. ಈಗ ನೋಡು, ಜಲಾಶಯದೊಳಗಿರುವಂತಹ ನದಿಯೊಳಗಿರುವಂತಹ ಪ್ರಾಣಿಗಳು, ಅವುಗಳಿಗೆ ಕೂಡ ವಿಷ ಸೇರ್ಕೊಳ್ಳಿಗತ್ತದ.
1: ಹೌದು,
2: ಎಷ್ಟೋ ಜನರಿಗೆ ಮೀನು ಕೃಷಿ ಅನ್ನೋದು ದೊಡ್ಡ ಕಸುಬು.
1: ಹೌದು, ಅಂದ್ರ ಜಲಚರಗಳ ಜೀವಕ್ಕೂ ಕೂಡ ಇವತ್ತು ತ್ರಾಸ ಬಂದದ ಅಂತ ನೀ ಹೇಳ್ತಿ. ಅಷ್ಟೇ ಯಾಕಮ್ಮ, ಈಗ ನೋಡು, ನಾವು ಪ್ಲಾಸ್ಟಿಕ್ ಬಳಕೆಯನ್ನ ಎಷ್ಟು ಬಿಡಬೇಕು ಬಿಡಬೇಕು ಬಿಡಬೇಕು ಅಂದ್ರೂ ನಾವು ಬಿಡ್ತಾ ಇಲ್ಲ. ಎಷ್ಟು ಕಡೆ ನೋಡು, ನಮ್ಮ ಪರಿಸರವಾದಿಗಳು, ಸ್ನೇಹಿತರು ಕರೆ ಗಂಟೆಯನ್ನು ಕೊಟ್ಟ ಕೊಡ್ಲಿಕ್ಕತ್ತಾರೆ. ಏನಂದ್ರೆ, ಬಟ್ಟೆ ಚೀಲವನ್ನ ಉಪಯೋಗಿಸ್ರಿ, ಕೈ ಚೀಲ ತಗೊಂಡೋಗ್ರಿ, ಕಾಯಿಪಲ್ಲೆ ತರಲಿಕ್ಕೆ, ಹಣ್ಣು ತರಲಿಕ್ಕೆ, ಸಾಮಾನು ತರಲಿಕ್ಕೆ. ನಾವೇನಿಲ್ಲ, ಕೈ ಬೀಸ್ಕೊಂಡು ಹೋಗ್ತೀವಿ ಮತ್ತು ಒಂದು ಪ್ಲಾಸ್ಟಿಕ್ ಚೀಲ ಹಿಡ್ಕೊಂಡು ಬರ್ತೀವಿ. ಹಿಡ್ಕೊಂಡು ಬಂದ್ಮೇಲೆ ಆ ಪ್ಲಾಸ್ಟಿಕ್ಕು ಕರಗುವುದಿಲ್ಲ.
2: ಹೌದು,
1: ಅದ್ರ ವಿಲೇವಾರಿ ಆದ್ರೂ ಸರಿಯಾಗಿ ಮಾಡ್ತೀವ? ಅದೂ ಮಾಡ್ತಿಲ್ಲ.
2: ಅದನ್ನ ಹೇಳದಂಗ, ತ್ಯಾಜ್ಯ ವಿಲೇವಾರಿ ಅನ್ನೋದು ಕೂಡ ಈ ಸಂದರ್ಭದೊಳಗೆ ಬಹಳ ಮುಖ್ಯ.
1: ಹೌದು, ಮತ್ತೆ ಎಲ್ಲಿ ಬೇಕಲ್ಲಿ ನಾವು ಈ ಪದಾರ್ಥಗಳನ್ನ, ಅಂದ್ರೆ ಸ್ವಲ್ಪ ಹಾಳಾಗಿದ ಹಣ್ಣು, ತರಕಾರಿಯ ಸಿಪ್ಪಿ, ಇಂಥದನ್ನ ಈ ಪ್ಲಾಸ್ಟಿಕ್ನಾಗ ಹಾಕಿ ಕಂಡು ಕಂಡಲ್ಲಿ ಒಗದಿ ಅಂದ್ರೆ ಆಕಳ ಕರು ಇದನ್ನ ತಿಂತಾವ.
2: ಬಹಳ ಬಹಳ ಬೇಸರ ಆಗ್ತದ ಮಂಜುಳ. ಆಕಳುಗಳು ಪಾಪ ಬಾಯಿ ಹಾಕಿರ್ತಾವ, ಅಲ್ಲೆಲ್ಲ ಪ್ಲಾಸ್ಟಿಕ್ ತುಂಬಿರ್ತಾವ. ಎಲ್ಲಿ ಈ ಪ್ಲಾಸ್ಟಿಕ್ ಅದ್ರ ಹೊಟ್ಟ್ಯಾಗ ಹೋಗಿ ಏನೇನು ಉಂಟು ಮಾಡ್ತದ ಅಂತ ಹೇಳಿ ಬಹಳ ಕೆಟ್ಟ ಅನಿಸ್ತದ ನೋಡ.
1: ಹೌದು ಹೌದು. ಅದ ನೋಡ್ ಮಾಯಾ, ಒಟ್ಟು ಹಸಿರು ಅಂದ್ರೆ ಕಣ್ಣು ತುಂಬುವಂತ ಬಣ್ಣ, ಮತ್ತ ಹಸಿರು ಬಣ್ಣ ಅಂದ್ರೆ ಎಲ್ಲರಿಗೂ ಸೇರ್ತದಲ್ಲಿ.
2: ಖರೆಯದ ಖರೆಯದ. ಆ ಪ್ರಕೃತಿ ಒಳಗ ಒಂದ್ ಇಷ್ಟಿಷ್ಟು ಎತ್ತರ ಗಿಡ ಬೆಳೆದ್ ನಿಂತಿರ್ತಾವ, ಆ ಕಡೆ ನೋಡ್ ನೀನು, ಅದ್ರ ಮ್ಯಾಲ ತೇಲಿ ಬರುವಂತಹ ತಂಗಾಳಿ, ಮತ್ತ ಅಲ್ಲಲ್ಲಲ್ಲೇ ಇರುವಂತಹ ಪ್ರಾಣಿ ಪಕ್ಷಿಗಳು ತಮ್ಮದೇ ಆದ ಕೂಗನ್ನ ಹಾಕ್ತಾ ಇರ್ತಾವ. ನೀ ಅಲ್ಲಿ ನಿಂತು ಬಿಟ್ಟೆ ಅಂದ್ರ ಹಾ ಹಾ ಹಾ, ನನ್ನನ್ನ ನಾ ಮರಿತೀನಿ, ನಿನ್ನ ನೀ ಮರಿತಿ.
1: ಹೌದು, ಇದು ಒಂದು ಪ್ರಕೃತಿ ಸೌಂದರ್ಯದ ಕಡೆಗೆ ನಾವು ನಮ್ಮ ಭಾವನೆಗಳನ್ನ ತೋಡ್ಕೊಂಡ್ರೆ, ಇನ್ನೊಂದ್ ಕಡೆ ನೋಡು, ನಮ್ಮ ಧಾರ್ಮಿಕ ಸಂಪ್ರದಾಯ ಆಚರಣೆ, ಒಂದು ಸಂಸ್ಕಾರ ಪದ್ಧತಿ, ಇದರಲ್ಲೂ ಕೂಡ ಹಸಿರಿಗೆ ತನ್ನದೇ ಆದ ಒಂದು ಪ್ರಾಮುಖ್ಯತೆ. ಅದು ಒಂದು ವಿಶೇಷ ಸುಸಂದರ್ಭದಲ್ಲಿ, ಮನೆಯೊಳಗ ಶುಭ ಕಾರ್ಯಗಳು ನಡೀತಿರ್ಬೇಕಾದಾಗ ಮಹಿಳೆಯರಿಗೆ ಹಸಿರು ಬಳೆ ಇಡಿಸುವುದು, ಹಸಿರು ಸೀರೆಯನ್ನ ಕೊಡುವುದು,
2: ಕರೆಯದ
1: ಒಂದು ಉಡಿ ತುಂಬುವಂತ ಸಂಪ್ರದಾಯ, ದೇವಿಗೆ ಹಸಿರು ಸೀರೆಯನ್ನ ಬಾಗಣವಾಗಿ ಕೊಡುವಂತದ್ದು, ಅಂದ್ರೆ ಇದು ನಮ್ಮ ಜೀವನದೊಳಗೆ ಹಾಸುವಕ್ಕಾಗ್ಬಿಟ್ಟದ್ ನೋಡು.
2: ಕರೆಯದ, ಅಗ್ದಿ ಕರೆ ಮಾತು ಹೇಳದಿ. ಅಷ್ಟ ಯಾಕ ಮಂಜುಳ, ಮನಿ ಒಳಗ್ ಕಾಲಿಡ್ತೀವಲ್ಲ, ಅಲ್ಲಿ ಕಾಲಿಡೋಕ್ಕಿಂತ ಮುಂಚೆ ಆ ಬಾಗ್ಲಕ್ ಹಾಕಿರ್ತೀವಲ್ಲ ತೋರಣ, ಎಷ್ಟು ಖುಷಿ ಕೊಡ್ತದ, ಅದರಿಂದ ಎಷ್ಟು ಒಳ್ಳೇದಾಗ್ತದ ಅಂತ ಹೇಳ್ತಾರ. ಹಿಂಗ ನೋಡು, ಒಟ್ಟಾರೆ

0: ಹಸಿರು ಭಾವ ಅನ್ನೋದು ಶಾಂತಿ, ಸಮೃದ್ಧಿ, ಉಲ್ಲಾಸದ ಸಂಕೇತ. ಪರಿಸರದ ಬಗ್ಗೆ ಒಂದಷ್ಟು ಕಾಳಜಿ, ಪರಿಸರ ಮಾಲಿನ್ಯವನ್ನ ತಡೆಗಟ್ಟಬೇಕು ಅನ್ನೋದನ್ನ ನಮ್ಮ ಭರವಸೆಯ ಭವಿಷ್ಯ ಅಂತ ಏನದಲ್ಲ ಮಕ್ಕಳೊಳಗ ನಾವು ತುಂಬಿದ್ರ ಅವರಿಗೂ ಕೂಡ ಹುಟ್ಟಿದಾಗಿನಿಂದ ಅದ್ರ ಬಗ್ಗೆ ಹೇಳ್ಕೋತ ಬಂದ್ರೆ ಎಲ್ಲೋ ಒಂದ್ ಕಡೆ ಅರಿವು ಮೂಡಬಹುದೇನೋ ಅಂತ ಅನಿಸ್ತದೆ.
1: ಖಂಡಿತ. ಇನ್ನೊಂದು ಮುಖ್ಯವಾದ ಮಾತು ಹೇಳೇನ ನಿಂಗ, ನಮ್ಮ ಹಿರಿಯರು ಎಲ್ಲ ಮಾತಾಡ್ತಿರ್ತಾರ, ಕೇಳಿ ನೀನು, ಹಣ್ಣೆಲೆ ಹಸಿರೆಲೆ ಅಂತ. ಹಣ್ಣೆಲೆ ಮಾಗಿದ ಎಲೆ, ಜೀವನಾನುಭವವನ್ನ ತುಂಬಿದಂತ ಎಲೆ. ಹಸಿರೆಲೆ ಇನ್ನು ಪಕ್ವವಾಗುವಂತ ಎಲೆ. ಹಂಗಾಗಿ ಹಸಿರು ಅಂದ್ರೆ ಅದೊಂದು ಸೌಂದರ್ಯವನ್ನ ಇಮ್ಮಡಿಸುವಂತದ್ದು, ಎಳೆತನವನ್ನ ಕಾಣುದು, ಸೊಗಸುತನವನ್ನ, ಒಂದು ಜೀವನ ಪ್ರೀತಿ, ಉತ್ಸಾಹ, ಎಲ್ಲ ಒಂದು ಸಕಾರಾತ್ಮಕ ವಿಚಾರಗಳು ಈ ಹಸಿರೆಲೆ ಒಳಗಿರ್ತದ ನೋಡು.
0: ಗಿಡ ಮರ ಎಲ್ಲಾನು ಆಗ್ಬಹುದು. ಈಗ ನೋಡು, ನಮ್ಮ ಮನಿ ಒಳಗ ನಮ್ಮ ನಮ್ಮ ಹುಟ್ಟು ಹಬ್ಬಕ್ಕ ಒಂದು ಗಿಡ ನೆಟ್ವಿ ಅಂತಂದ್ರ ಆ ಗಿಡ ಬೆಳೆದು ದೊಡ್ಡದು ಮರ ಆಗಿ ನಿಲ್ತದ. ನಮ್ಮ ಮಕ್ಕಳಿಗೂ ಈಗ ಅದು ನೆನಪಾಗ್ತದ, ಆ ಅವತ್ತ ಹುಟ್ಟಿದ ಹಬ್ಬಕ್ಕ ಒಂದು ಗಿಡ ಹಚ್ಚಿದ್ಲು ಅಮ್ಮ, ನನ್ನ ಹುಟ್ಟಿದ ಹಬ್ಬಕ್ಕೂ ನಾನು ಒಂದು ಗಿಡ ಹಚ್ಚಬೇಕು. ಈ ತರದ ಪದ್ಧತಿಯನ್ನ ನಾವು ಬೆಳೆಸ್ಬೇಕಲ್ಲ.
1: ಖಂಡಿತವಾಗಿಯೂ ಮಾಯಾ, ಈ ನಿಟ್ಟಿನಲ್ಲಿ ನಮ್ಮ ಕೇಳುಗರು ನಮ್ಮ ಹಸಿರು ಯಾನದ ಒಂದು ಆಶೆಯನ್ನ ತಮ್ಮ ಮನಸ್ಸಿನಲ್ಲಿ ತುಂಬಿಕೊಂಡು ತಮ್ಮ ಭಾವಯಾನದೊಳಗ ಈ ಗಿಡವನ್ನ ನೆಡತಾರ ಅನ್ನೋ ಆಶಾಭಾವನೆ ನಂದದ.
0: ಯಾಕಂದ್ರ ಜೂನ್ 5 ವಿಶ್ವ ಪರಿಸರ ದಿನ ಅಂತ ನಾವು ಸಾಂಕೇತಿಕವಾಗಿ ಆಚರಿಸ್ತೀವಿ. ಹಂಗ ನೋಡಿದ್ರೆ ಇದು ನಮ್ದು ನಿತ್ಯೋತ್ಸವ, ನಾವು ದಿನಾಲೂ ಆಚರಿಸಬೇಕಾದಂತಹ ಕ್ರಮ ಇದು. ಆದ್ರ ವಿಶ್ವ ಪರಿಸರ ದಿನದ ಸಂದರ್ಭದೊಳಗ ನಾವು ಸಾಕಷ್ಟು ಈ ಬಗ್ಗೆ ಮಾತಾಡೋಣ, ಸಾಕಷ್ಟು ಈ ಬಗ್ಗೆ ತಿಳುವಳಿಕೆಯನ್ನ ತುಂಬೋಣ, ನಾವಾಗಿಯೇ ಈ ಪರಿಸರದೊಳಗ ನಿಂತು ಪರಿಸರಕ್ಕ ಹಾನಿ ಮಾಡದಂಗ ನೋಡ್ಕೊಳ್ಳೋಣ.
1: ಖಂಡಿತವಾಗಿಯೂ ಈ ಮಾತನ್ನ ನಮ್ಮ ಕೇಳುಗರು ಒಪ್ತಾರ ಅಂತ ಅನ್ಸ್ಕೊಂಡು ಮತ್ತೆ ಮುಂದಿನ ಭಾವಯಾನದೊಳಗ ಭೇಟಿ ಮಾಡೋಣಲ್ಲ.
0: ಹಾ,

ಭಾವಯಾನ, ಮಾತುಗಳ ಅಲೆಯಲ್ಲಿ ಕವಿಯ ಗಾನ, ಇದೇ ಭಾವಯಾನ. ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಮಂಜುಳಾ ಪುರಾಣಿಕ್ ಹಾಗೂ ಮಾಯಾರಾಮನ್.

0: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ.
1: ಶ್ರೀ ಜಗದ್ಗುರು ತೋಂಟದಾರ್ಯ ವಿದ್ಯಾಪೀಠದ ಧಾರವಾಡದ ಹಿರೇಮಲ್ಲೂರು ಈಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಈ ಸಾಲಿಗೆ ಪಿಯುಸಿ ವಿಜ್ಞಾನ ಹಾಗೂ ವಾಣಿಜ್ಯಕ್ಕಾಗಿ ಪ್ರವೇಶಗಳು ಪ್ರಾರಂಭ.
2: ಕಾಲೇಜಿನ ವಿಶೇಷತೆ, ಪಿಯು ಬೋರ್ಡ್ನಿಂದ ಎ ಗ್ರೇಡ್ ಪಡೆದಿದೆ.
1: ಪ್ರಥಮ ರ್ಯಾಂಕ್ ಪಡೆದ ವಿದ್ಯಾರ್ಥಿಗೆ 10 ಗ್ರಾಂ ಚಿನ್ನದ ಪದಕ.
2: ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 4 ಲಕ್ಷ ರೂಪಾಯಿ ಶಿಷ್ಯ ವೇತನ.
1: ಸುಸಜ್ಜಿತ ಗ್ರಂಥಾಲಯ, ಪ್ರಯೋಗಾಲಯಗಳು, ನುರಿತ ಅಧ್ಯಾಪಕರಿಂದ ಪರಿಣಾಮಕಾರಿ ಬೋಧನೆ.
2: ವಸತಿ ನಿಲಯದ ವ್ಯವಸ್ಥೆ, ಸಿಇಟಿ, ಜೆಡಬ್ಲ್ಯೂಇ, ನೀಟ್ ಮತ್ತು ಬಿಎಸ್ಸಿ ಅಗ್ರಿ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ.
1: ಹಿರೇಮಲ್ಲೂರು ಈಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಧಾರವಾಡ.
2: ಸಂಪರ್ಕಿಸಿ
1: 8277583580 8277583612. ಪ್ರಿಯ ವಿದ್ಯಾರ್ಥಿಗಳೇ, ಪಾಲಕರೇ, ಎಸ್ಎಸ್ಎಲ್ಸಿ ಅಥವಾ ಪಿಯುಸಿ ನಂತರ ಉತ್ತಮ ಶಿಕ್ಷಣ ಹಾಗೂ ಉಜ್ವಲ ಭವಿಷ್ಯಕ್ಕಾಗಿ ಯೋಚಿಸುತ್ತಿದ್ದೀರಾ? ಇಲ್ಲಿದೆ ವಿಶ್ವಾಸಾರ್ಹ ಶಿಕ್ಷಣ ಸಂಸ್ಥೆ, ನಳಂದ ಫೌಂಡೇಶನ್ಸ್ ಪಾಲಿಟೆಕ್ನಿಕ್ ಹಾಗೂ ನಳಂದ ಬಿಸಿಎ ಕಾಲೇಜ್ ಹುಬ್ಬಳ್ಳಿ. ನಳಂದ ಫೌಂಡೇಶನ್ಸ್ ಪಾಲಿಟೆಕ್ನಿಕ್ ನಲ್ಲಿ ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ಸ್ ಇಂಜಿನಿಯರಿಂಗ್ ನಲ್ಲಿ ಡಿಪ್ಲೊಮಾ ಕೋರ್ಸ್ಗಳಿಗೆ ಪ್ರವೇಶ ಆರಂಭವಾಗಿದೆ. ಪಿಯುಸಿ ಪಾಸ್ ಆದವರಿಗೆ ಬಿಸಿಎ ಕೋರ್ಸ್ ಲಭ್ಯವಿದೆ. ವಿದ್ಯಾರ್ಥಿಗಳಿಗೆ ಬೇಕಾದ ಎಲ್ಲ ಸೌಲಭ್ಯಗಳು ಒಂದೇ ಕ್ಯಾಂಪಸ್ ನಲ್ಲಿ ಲಭ್ಯ. ಇಂದೇ ಪ್ರವೇಶ ಪಡೆಯಿರಿ ನಳಂದ ಫೌಂಡೇಶನ್ಸ್ ಪಾಲಿಟೆಕ್ನಿಕ್ ಹಾಗೂ ನಳಂದ ಬಿಸಿಎ ಕಾಲೇಜ್, ವಿದ್ಯಾರಣ್ಯ, ಗದಗ ರಸ್ತೆ, ಬಂಡಿವಾಡ, ಹುಬ್ಬಳ್ಳಿ. ಫೋನ್ 9481857729 ಹಾಗೂ 9353160399.
3: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡದ ಪ್ರಕಟಣೆ.
0: ಇನ್ನು ಮುಂದೆ ಪತ್ರ ಹಾಗೂ ಪಾರ್ಸೆಲ್ಗಳನ್ನು ಕಳುಹಿಸಲು ಪೋಸ್ಟ್ ಆಫೀಸ್ನಲ್ಲಿ ಲೈನ್ನಲ್ಲಿ ನಿಲ್ಲುವ ಅಗತ್ಯವಿಲ್ಲ.
3: ಅಂಚೆ ಇಲಾಖೆಯಿಂದ ಪ್ರಾರಂಭಿಸಲಾದ ಡಾಕ್ ಸೇವಾ ಮೊಬೈಲ್ ಆಪ್ ಅಂಚೆ ಸೇವೆಗಳನ್ನು

0: ಬಳಕೆದಾರರ ಮನೆ ಬಾಗಿಲಿಗೆ ತಲುಪುವಂತೆ ರೂಪಿಸಲಾಗಿದೆ.
1: ಬಳಕೆದಾರರು ಮನೆಯಿಂದಲೇ ದೇಶದ ಯಾವುದೇ ಭಾಗಕ್ಕೆ ಹಾಗೂ 150 ಹೆಚ್ಚು ವಿದೇಶಗಳಿಗೆ ಪತ್ರ ಹಾಗೂ ಪಾರ್ಸಲ್ಗಳನ್ನು ಬುಕ್ ಮಾಡಬಹುದು.
0: ಪೋಸ್ಟ್ ಮ್ಯಾನ್ ಮೂಲಕ ಪಿಕಪ್ ಸೌಲಭ್ಯ.
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಫೀಸು ಆ ಬುಕ್ಸ್?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
5: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಸೋಮವಾರ ಸಂಜೆ 7:45 ಕಾರ್ಯಕ್ರಮ ಕಥಾ ಕಲರವ.
6: ಹಾ ಮಕ್ಳೇ, ಒಂದು ಸಣ್ಣ ಹಳ್ಳಿ, ಅಲ್ಲಿ ಒಬ್ಳು ಅಜ್ಜಿ, ಅಜ್ಜಿ ಜೊತೆ ಮೊಮ್ಮಗಳು ವಾಸವಾಗಿದ್ರು. ಅಜ್ಜಿಗೆ ಬಹಳ ಬಡತನ ಇತ್ತು.
5: ನೀತಿ ಕಥೆಗಳನ್ನಾಧರಿಸಿದ ಕಲಾತ್ಮಕ ರೂಪದ ಕಾರ್ಯಕ್ರಮ ಕಥಾ ಕಲರವ ಪ್ರತಿ ಸೋಮವಾರ ಸಂಜೆ 7:45 ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗಲಿದೆ. ನಿಮ್ಮ ಮತ್ತು ನಿಮ್ಮ ಮಕ್ಕಳ ಮನೋರಂಜನೆಗಾಗಿ ಕಾರ್ಯಕ್ರಮ ಕಥಾ ಕಲರವ.
7: ನರಿರಾಯ, ನರಿರಾಯ, ನೀನು ನಮ್ಮ ಮನೆಗೆ ಊಟಕ್ಕೆ ಬರಬೇಕು.
8: ನಾನು ಬರಬೇಕಾ?
7: ಹೌದು, ಮತ್ತೆ ನಾವಿಬ್ರು ಸೇರಿ ಊಟ ಮಾಡಿ ಎಷ್ಟೊಂದು ದಿನ ಆಗೋಗಿದೆ.
8: ಓ ಹೌದು ಹೌದು ಹೌದು, ನಾನ್ ನಿಮ್ ಮನೆಗೆ ಊಟಕ್ಕೆ ಬರ್ತೀನಿ. ಆದ್ರೆ ಒಂದಪ್ಪ ಮೀನಿನ ಭೋಜನಾನೇ ಮಾಡಿಸ್ಬೇಕು, ಆದ್ರೆ ಮಾತ್ರ ನಾನು ಬರ್ತೀನಿ.
5: ತಪ್ಪದೇ ಆಲಿಸಿ, ಆನಂದಿಸಿ ಕಾರ್ಯಕ್ರಮ ಕಥಾ ಕಲರವಾ.

0: ಇವನಮ್ಮವಾ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿ ಯಾರಿ, ಶಿವ ಶರಣರ ನಾಡು
0: ನಮ್ಮ ಕನ್ನಡ ನಾಡು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ, ವೆನೆಜುವೆಲಾ ಹಂಗಾಮಿ ಅಧ್ಯಕ್ಷೆ ರೋಡ್ರಿಗಸ್ ನಡುವೆ ದೆಹಲಿಯಲ್ಲಿ ಇಂದು ಮಾತುಕತೆ. ಅಹಮದಾಬಾದ್ನಲ್ಲಿ ಮೊದಲ ವಿಶ್ವ ಯೋಗಾಸನ ಕ್ರೀಡಾ ಚಾಂಪಿಯನ್ಶಿಪ್ ಆರಂಭ, ಪ್ರಧಾನಿ ನರೇಂದ್ರ ಮೋದಿ ವರ್ಚುವಲ್ ಮೂಲಕ ಭಾಗಿ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಧ್ಯಕ್ಷತೆಯಲ್ಲಿ ಶಿಲ್ಲಾಂಗ್ನಲ್ಲಿ ಈಶಾನ್ಯ ರಾಜ್ಯಗಳ ಮಂಡಳಿಯ 73ನೇ ಸಭೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಂದ ಯಾದಗಿರಿಯಲ್ಲಿ ಇಂದು ರೈತರ ತರಬೇತಿ ಮತ್ತು ಸೌಲಭ್ಯ ಕೇಂದ್ರ ಉದ್ಘಾಟನೆ. ಹಾಗೂ ಸ್ಯಾಫ್ ಫುಟ್ಬಾಲ್ ಚಾಂಪಿಯನ್ಶಿಪ್, ಭೂತಾನ್ ವಿರುದ್ದ ಜಯಗಳಿಸಿ ಫೈನಲ್ ತಲುಪಿದ ಭಾರತದ ವನಿತೆಯರ ತಂಡ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ನವದೆಹಲಿಯಲ್ಲಿ ಇಂದು ವೆನೆಜುವೆಲಾದ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಭಾರತ ವೆನೆಜುವೆಲಾ ಸಂಬಂಧಗಳು ಮತ್ತು ಇಂಧನ ಭದ್ರತೆ, ವ್ಯಾಪಾರ ಮತ್ತು ಹೂಡಿಕೆ, ಔಷಧಗಳು, ಆರೋಗ್ಯ ರಕ್ಷಣೆ, ಸಾರಿಗೆ ಮತ್ತು ನವೀಕರಿಸಬಹುದಾದ ಇಂಧನ ಕ್ಷೇತ್ರಗಳಲ್ಲಿ ಮತ್ತಷ್ಟು ಸಹಕಾರಕ್ಕಾಗಿ ಮಾರ್ಗಗಳ ಅನ್ವೇಷಣೆ ಕುರಿತು ಚರ್ಚೆ ನಡೆಯಲಿದೆ.

0: ದಿನಗಳ ಭಾರತ ಭೇಟಿಗಾಗಿ ನಿನ್ನೆ ನವದೆಹಲಿಗೆ ಆಗಮಿಸಿದ್ದಾರೆ. ಅವರ ಜೊತೆ ವಿದೇಶಾಂಗ ವ್ಯವಹಾರಗಳು, ಆರ್ಥಿಕತೆ ಮತ್ತು ಹಣಕಾಸು, ವಿಜ್ಞಾನ ಮತ್ತು ತಂತ್ರಜ್ಞಾನ, ಸಂವಹನ ಮತ್ತು ಮಾಹಿತಿ ಮತ್ತು ಸಾರಿಗೆ ಸಚಿವರನ್ನು ಒಳಗೊಂಡ ನಿಯೋಗವು ಆಗಮಿಸಿದೆ. ಭಾರತದ ತಾಂತ್ರಿಕ ಮತ್ತು ಕೈಗಾರಿಕಾ ಸಾಮರ್ಥ್ಯಗಳ ಬಗ್ಗೆ ಖುದ್ದು ಮಾಹಿತಿ ಪಡೆಯಲು ಮತ್ತು ಸಹಯೋಗದ ಅವಕಾಶಗಳನ್ನು ಅನ್ವೇಷಿಸಲು ವೆನೆಜುವೆಲಾದ ನಿಯೋಗವು ಇಂಧನ, ಔಷಧ ಮತ್ತು ಆಟೋ ವಲಯಗಳಿಗೆ ಸಂಬಂಧಿಸಿದ ಹಲವಾರು ತಾಣಗಳಿಗೆ ಭೇಟಿ ನೀಡಲಿದೆ. ಭಾರತವು ಇಂಧನ ಮತ್ತು ಹೂಡಿಕೆ ಕ್ಷೇತ್ರಗಳಲ್ಲಿ ವೆನೆಜುವೆಲಾದ ಪ್ರಮುಖ ಪಾಲುದಾರ ರಾಷ್ಟವಾಗಿದ್ದು, ಭಾರತೀಯ ಸಾರ್ವಜನಿಕ ವಲಯದ ಉದ್ದಿಮೆಗಳು ವೆನೆಜುವೆಲಾದ ಇಂಧನ ವಲಯದಲ್ಲಿ ಗಣನೀಯ ಹೂಡಿಕೆ ಮಾಡಿವೆ. ರೊಡ್ರಿಗಸ್ ಅವರ ಈ ಭೇಟಿಯು ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುತ್ತವೆ ಎಂದು ನಿರೀಕ್ಷಿಸಲಾಗಿದೆ. ಯೋಗವು ವಿಶ್ವದಾದ್ಯಂತ ಅಪಾರ ಜನಪ್ರಿಯತೆಯನ್ನು ಗಳಿಸುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಅವರು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಇಂದು ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆಯಲಿರುವ 2026ರ ಮೊದಲ ವಿಶ್ವ ಯೋಗಾಸನ ಕ್ರೀಡಾ ಚಾಂಪಿಯನ್ಶಿಪ್ನಲ್ಲಿ ವರ್ಚುವಲ್ ಮೂಲಕ ಭಾಗವಹಿಸುತ್ತಿರುವುದಾಗಿ ತಿಳಿಸಿದ್ದಾರೆ. ಚಾಂಪಿಯನ್ಶಿಪ್ ಜಗತ್ತಿನಾದ್ಯಂತ ಎಲ್ಲಾ ಯೋಗ ಉತ್ಸಾಹಿಗಳನ್ನು ಒಟ್ಟುಗೂಡಿಸಲಿದೆ. ಯೋಗಾಸನದ ಜಾಗತಿಕ ಕ್ರೀಡಾ ನೀಲನಕ್ಷೆಯಲ್ಲಿ ಇದು ಮಹತ್ವದ ಮೈಲಿಗಲ್ಲು ಎಂದು ವ್ಯಾಖ್ಯಾನಿಸಿರುವ ಪ್ರಧಾನಿ, ಈ ಕಾರ್ಯಕ್ರಮ ಆಯೋಜಿಸಿರುವವರಿಗೆ ಮತ್ತು ಅದರಲ್ಲಿ ಭಾಗವಹಿಸುವವರಿಗೆ ತಮ್ಮ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಪ್ರಜಾಪ್ರಭುತ್ವವನ್ನು ಬಲಪಡಿಸಲು ಲೆಕ್ಕ ಪರಿಶೋಧನೆಯು ಒಂದು ಪ್ರಮುಖ ಸಾಧನವಾಗಿದೆ ಮತ್ತು ಸಾರ್ವಜನಿಕರ ಹಣವನ್ನು ನ್ಯಾಯಸಮ್ಮತವಾಗಿ ಸಾರ್ವಜನಿಕ ಒಳಿತಿಗಾಗಿ ಬಳಸಲಾಗುತ್ತಿದೆ ಎಂದು ನಾಗರಿಕರಿಗೆ ಭರವಸೆ ನೀಡುತ್ತದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ವೆನ್ ಆಡಿಟ್ ಮ್ಯಾಟರ್ಸ್ ಸಿಎಜಿ ಇಂಟರ್ವೆನ್ಸ್ ದಟ್ ಮೇಡ್ ಅ ಡಿಫರೆನ್ಸ್ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡಿದ ಅವರು, ಸರ್ಕಾರದ ವ್ಯವಸ್ಥೆಗಳನ್ನು ಸುಧಾರಿಸಲು ಮತ್ತು ನ್ಯೂನತೆಗಳನ್ನು ಸರಿಪಡಿಸಲು ಲೆಕ್ಕ ಪರಿಶೋಧನೆ ಸಹಾಯ ಮಾಡುವುದಲ್ಲದೆ ರಾಜ್ಯ ಮತ್ತು ನಾಗರಿಕರ ನಡುವಿನ ನಂಬಿಕೆಯನ್ನು ಬಲಪಡಿಸುತ್ತದೆ ಎಂದು ಹೇಳಿದರು. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ನವದೆಹಲಿಯಲ್ಲಿ ನಿನ್ನೆ ಲಾವೋ ಗಣರಾಜ್ಯದ ಉಪ ಪ್ರಧಾನಮಂತ್ರಿ ಮತ್ತು ವಿದೇಶಾಂಗ ಸಚಿವ ತೊಂಗ್ಸವನ್ ಫೋಮ್ವಿ ಆನೆ ಅವರೊಂದಿಗೆ 10ನೇ ಭಾರತ ಲಾವೋ ಪಿಡಿಆರ್ ಜಂಟಿ ಆಯೋಗದ ಸಭೆಯ ಸಹ ಅಧ್ಯಕ್ಷತೆ ವಹಿಸಿದ್ದರು. ಸಭೆಯಲ್ಲಿ ವ್ಯಾಪಾರ ಮತ್ತು ಹೂಡಿಕೆ, ಆರೋಗ್ಯ, ಇಂಧನ, ಡಿಜಿಟಲ್ ಸಂಪರ್ಕ, ಅಭಿವೃದ್ದಿ ಪಾಲುದಾರಿಕೆ, ಸಾಮರ್ಥ್ಯವೃದ್ದಿ ಮತ್ತು ಸಂಸ್ಕೃತಿ ಸೇರಿ ವಿವಿಧ ಅಂಶಗಳ ಕುರಿತು ವಿವರವಾದ ಚರ್ಚೆ ನಡೆಸಿದರು. ಅವರು ಭಾರತ ಆಸಿಯಾನ್ ಸಹಕಾರವನ್ನು ಮತ್ತಷ್ಟು ಹೆಚ್ಚಿಸುವುದರ ಜೊತೆಗೆ ಎರಡೂ ದೇಶಗಳ ಬೆಳವಣಿಗೆಗಳ ಬಗ್ಗೆಯೂ ಸಮಾಲೋಚಿಸಿದರು. ನಂತರ ಮಾತನಾಡಿದ ಡಾ ಜೈಶಂಕರ್, ಭಾರತ ಮತ್ತು ಲಾವೋ ಪಿಡಿಆರ್ ಬೌದ್ಧ ಧರ್ಮ ಮತ್ತು ರಾಮಾಯಣದ ಸಾಮಾನ್ಯ ಪರಂಪರೆಯಲ್ಲಿ ಪ್ರತಿಫಲಿಸುವ ನಿಕಟ ನಾಗರಿಕ ಸಂಬಂಧಗಳನ್ನು ಹೊಂದಿವೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಅಕ್ಟೋಬರ್ 2024ರಲ್ಲಿ ಲಾವೋ ಭೇಟಿ ನೀಡಿದ್ದರು. ಆ ವೇಳೆ ಹಲವು ಒಪ್ಪಂದಗಳಿಗೆ ಸಹಿ ಹಾಕಲಾಗಿತ್ತು ಎಂದು ಹೇಳಿದರು. ರಾಜಕೀಯ ಸಹಕಾರ, ಆರ್ಥಿಕ ಸಂಬಂಧಗಳು, ರಕ್ಷಣೆ, ಅಭಿವೃದ್ದಿ ಪಾಲುದಾರಿಕೆಗಳು, ಶಿಕ್ಷಣ, ಸಾಂಸ್ಕೃತಿಕ ವಿನಿಮಯ ಮತ್ತು ಬಹುಪಕ್ಷೀಯ ಸಹಕಾರ ಸೇರಿ ಹಲವು ಒಪ್ಪಂದಗಳ ಪ್ರಗತಿ ಪರಿಶೀಲಿಸಲು ಮತ್ತು ವ್ಯಾಪಕ ಶ್ರೇಣಿಯ ಕಾರ್ಯಸೂಚಿಯನ್ನು ಅನ್ವೇಷಿಸಲು ಎರಡೂ ದೇಶಗಳಿಗೆ ಅವಕಾಶವಿದೆ ಎಂದು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮೇಘಾಲಯದ ಶಿಲ್ಲಾಂಗ್ನಲ್ಲಿ ಇಂದು ನಡೆಯಲಿರುವ ಈಶಾನ್ಯ ಮಂಡಳಿಯ 73ನೇ ಸಮಗ್ರ ಗೋಷ್ಠಿಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಪ್ರಾದೇಶಿಕ ಅಭಿವೃದ್ದಿಯ ನಿರ್ಣಾಯಕ ವಲಯಗಳಿಗಾಗಿ ರಚಿಸಲಾದ ಸಿಎಂ ಉನ್ನತ ಮಟ್ಟದ ಕಾರ್ಯಪಡೆಗಳು ಸಾಧಿಸಿದ ಪ್ರಗತಿಯ ಕುರಿತು ಗೋಷ್ಠಿಯಲ್ಲಿ ಚರ್ಚಿಸಲಾಗುವುದು. ಅದರಲ್ಲಿ ಪ್ರವಾಸೋದ್ಯಮ, ಕೃಷಿ ಮತ್ತು ತೋಟಗಾರಿಕೆ, ಹೂಡಿಕೆ ಪ್ರಚಾರ, ಹಾಲು, ಮೊಟ್ಟೆ, ಮೀನು ಮತ್ತು ಮಾಂಸದಲ್ಲಿ ಸ್ವಾವಲಂಬನೆ, ಕ್ರೀಡಾ ಪ್ರಚಾರ, ಆರ್ಥಿಕ ಕಾರಿಡಾರ್ ಅಭಿವೃದ್ದಿ, ಮೂಲಸೌಕರ್ಯ ಮತ್ತು ಸಂಪರ್ಕ ಮತ್ತು ಕೈಮಗ್ಗ ಮತ್ತು ಕರಕುಶಲ ವಸ್ತುಗಳ ಕುರಿತು ಪ್ರಾತ್ಯಕ್ಷಿಕೆಗಳನ್ನು ಪ್ರಸ್ತುತಪಡಿಸಲಾಗುವುದು. 2047ರ ವೇಳೆಗೆ ಈಶಾನ್ಯ ಪ್ರದೇಶವನ್ನು ಆರ್ಥಿಕ ಬೆಳವಣಿಗೆ, ಸಂಪರ್ಕ, ನಾವೀನ್ಯತೆ, ಸುಸ್ಥಿರತೆ ಮತ್ತು ಸಾಂಸ್ಕೃತಿಕ ಸಮೃದ್ದಿಯ ತಾಣವನ್ನಾಗಿ ಪರಿವರ್ತಿಸಲು ದೀರ್ಘಾವಧಿಯ ನೀಲನಕ್ಷೆಯನ್ನು ರೂಪಿಸುವ ಈಶಾನ್ಯ ಮಿಷನ್ ಪ್ಲಾನ್ 2047ರ ಕುರಿತು ಸಭೆ ಚರ್ಚಿಸುತ್ತದೆ. ಈಶಾನ್ಯ ಪ್ರದೇಶದ ಅಭಿವೃದ್ಧಿ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ, ರಾಜ್ಯ ಸಚಿವ ಸುಕಾಂತ್ ಮಜುಂದಾರ್, 8 ಈಶಾನ್ಯ ರಾಜ್ಯಗಳ

ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿಗಳು, ಸಂಸದರು ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಎರಡು ದಿನಗಳ ತ್ರಿಪುರಾ ಭೇಟಿಗಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಸಂಜೆ ಅಗರ್ತಲಾಕ್ಕೆ ಆಗಮಿಸಲಿದ್ದಾರೆ. ಈ ವೇಳೆ ಅಮಿತ್ ಶಾ ಅವರು ಪುಷ್ಪಬಂತ ಪ್ಯಾಲೇಸ್ ಹೋಟೆಲ್ನ ಶಿಲಾನ್ಯಾಸ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಲಂಕಾಮುರಾದಲ್ಲಿರುವ ಗಡಿ ಭದ್ರತಾ ಪಡೆ ಬಿಎಸ್ಎಫ್ ಗಡಿ ಹೋರಾಟಾಣೆಗೆ ಭೇಟಿ ನೀಡಲಿದ್ದಾರೆ ಮತ್ತು ರಾಜ್ಯ ಮತ್ತು ಕೇಂದ್ರ ಭದ್ರತಾ ಅಧಿಕಾರಿಗಳೊಂದಿಗೆ ಉನ್ನತ ಮಟ್ಟದ ಸಭೆ ನಡೆಸಲಿದ್ದಾರೆ. ಕೇಂದ್ರ ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇಂದು ಕರ್ನಾಟಕದ ಯಾದಗಿರಿ ಜಿಲ್ಲೆಯ ಬುದ್ದೇಪಲ್ಲಿಯಲ್ಲಿ ರೈತರ ತರಬೇತಿ ಮತ್ತು ಸಾಮಾನ್ಯ ಸೌಲಭ್ಯ ಕೇಂದ್ರವನ್ನು ಉದ್ಘಾಟಿಸಲಿದ್ದಾರೆ. ಕಲ್ಯಾಣ ಸಂಪದ ಯೋಜನೆಯಡಿ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಸಂಸದರ ಅಭಿವೃದ್ದಿ ಯೋಜನೆಯ ಭಾಗವಾಗಿ ಕೃಷಿ ಸಂಸ್ಕರಣೆಯನ್ನು ಉತ್ತೇಜಿಸಲು ಈ ಕೇಂದ್ರವನ್ನು ಆರಂಭಿಸಲಾಗುತ್ತಿದೆ. ಕೇರಳ ಮತ್ತು ಮಾಹೆಯಲ್ಲಿ ಇಂದು ಭಾರೀ ಮಳೆಯಾಗುವ ಸಂಭವವಿದ್ದು ಭಾರತೀಯ ಹವಾಮಾನ ಇಲಾಖೆಯು ಆರೆಂಜ್ ಅಲರ್ಟ್ ಘೋಷಿಸಿದೆ. ಮುಂದಿನ ಎರಡು ದಿನಗಳಲ್ಲಿ ಉತ್ತರಾಖಂಡ

0: ಗಡಿ ಭದ್ರತಾ ಪಡೆ ಬಿಎಸ್ಎಫ್ ಗಡಿ ಹೋರಾಟಾಣೆಗೆ ಭೇಟಿ ನೀಡಲಿದ್ದಾರೆ ಮತ್ತು ರಾಜ್ಯ ಮತ್ತು ಕೇಂದ್ರ ಭದ್ರತಾ ಅಧಿಕಾರಿಗಳೊಂದಿಗೆ ಉನ್ನತ ಮಟ್ಟದ ಸಭೆ ನಡೆಸಲಿದ್ದಾರೆ. ಕೇಂದ್ರ ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇಂದು ಕರ್ನಾಟಕದ ಯಾದಗಿರಿ ಜಿಲ್ಲೆಯ ಬುದ್ದೇಪಲ್ಲಿಯಲ್ಲಿ ರೈತರ ತರಬೇತಿ ಮತ್ತು ಸಾಮಾನ್ಯ ಸೌಲಭ್ಯ ಕೇಂದ್ರವನ್ನು ಉದ್ಘಾಟಿಸಲಿದ್ದಾರೆ. ಕಲ್ಯಾಣ ಸಂಪದ ಯೋಜನೆಯಡಿ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಸಂಸದರ ಅಭಿವೃದ್ದಿ ಯೋಜನೆಯ ಭಾಗವಾಗಿ ಕೃಷಿ ಸಂಸ್ಕರಣೆಯನ್ನು ಉತ್ತೇಜಿಸಲು ಈ ಕೇಂದ್ರವನ್ನು ಆರಂಭಿಸಲಾಗುತ್ತಿದೆ. ಕೇರಳ ಮತ್ತು ಮಾಹೆಯಲ್ಲಿ ಇಂದು ಭಾರೀ ಮಳೆಯಾಗುವ ಸಂಭವವಿದ್ದು ಭಾರತೀಯ ಹವಾಮಾನ ಇಲಾಖೆಯು ಆರೆಂಜ್ ಅಲರ್ಟ್ ಘೋಷಿಸಿದೆ. ಮುಂದಿನ ಎರಡು ದಿನಗಳಲ್ಲಿ ಉತ್ತರಾಖಂಡ, ಈಶಾನ್ಯ ಭಾರತದ ಕೆಲವು ಭಾಗಗಳು, ಪಶ್ಚಿಮ ಬಂಗಾಳ, ಕರ್ನಾಟಕ, ಗೋವಾ, ತಮಿಳುನಾಡು, ಪುದುಚೇರಿ, ಕರೈಕಲ್, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಮತ್ತು ಲಕ್ಷದ್ವೀಪಗಳಲ್ಲಿಯೂ ಭಾರೀ ಮಳೆಯಾಗುವ ನಿರೀಕ್ಷೆ ಇದೆ. ಪೂರ್ವ ರಾಜಸ್ಥಾನ, ಹಿಮಾಚಲ ಪ್ರದೇಶ, ಮಧ್ಯಪ್ರದೇಶ, ಜಮ್ಮು ಕಾಶ್ಮೀರ, ಲಡಾಕ್, ಗಿಲಿಟ್ ಬಾಲ್ಟಿಸ್ತಾನ್, ಮುಜಾಫರಾಬಾದ್ನಲ್ಲಿ ಇಂದು ಗುಡುಗು ಸಹಿತ ಮಳೆಯಾಗಲಿದೆ ಎಂದು ಇಲಾಖೆ ಮುನ್ಸೂಚನೆ ನೀಡಿದೆ. ಗೋವಾದ ಮಾರ್ಗೋದಲ್ಲಿರುವ ಪಂಡಿತ್ ಜವಾಹರ್ಲಾಲ್ ನೆಹರು ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ ಸ್ಯಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್ 2026 ಸೆಮಿಫೈನಲ್ನಲ್ಲಿ ಭೂತಾನ್ ತಂಡವನ್ನು 1-0 ಗೋಲುಗಳಿಂದ ಸೋಲಿಸುವ ಮೂಲಕ ಭಾರತದ ಫುಟ್ಬಾಲ್ ತಂಡ ಫೈನಲ್ ತಲುಪಿದೆ. ಸ್ಯಾನ್ಫಿಡಾ ನೋಂಗ್ರಾಮ್ ಪಂದ್ಯದ ಏಕೈಕ ಗೋಲು ಗಳಿಸಿದರು. ಫೈನಲ್ ಪಂದ್ಯದಲ್ಲಿ ಭಾರತ ತಂಡ ಬಾಂಗ್ಲಾದೇಶವನ್ನು ಎದುರಿಸಲಿದೆ. ದಾಖಲೆಯ 5 ಬಾರಿ ಸಾಫ್ ಮಹಿಳಾ ಚಾಂಪಿಯನ್ಶಿಪ್ ವಿಜೇತರಾದ ಭಾರತ 6 ವರ್ಷಗಳ ನಂತರ ಪಂದ್ಯಾವಳಿಯಲ್ಲಿ ಫೈನಲ್ ಆಡಲಿದೆ. ಕೊನೆಯ ಬಾರಿ ಭಾರತವು ನೇಪಾಳವನ್ನು ಸೋಲಿಸಿ 2019 ಆವೃತ್ತಿಯನ್ನು ಗೆದ್ದುಕೊಂಡಿತ್ತು. 2022 ಮತ್ತು 2024 ಆವೃತ್ತಿಗಳಲ್ಲಿ ಭಾರತೀಯ ಮಹಿಳಾ ಫುಟ್ಬಾಲ್ ತಂಡವು ಸೆಮಿಫೈನಲ್ನಲ್ಲಿ ಹೊರಬಿದ್ದಿತ್ತು. ಮತ್ತೊಂದು ಸೆಮಿಫೈನಲ್ ಪಂದ್ಯದಲ್ಲಿ ಬಾಂಗ್ಲಾದೇಶ ತಂಡ ನೇಪಾಳವನ್ನು 2-1 ಗೋಲುಗಳಿಂದ ಸೋಲಿಸುವ ಮೂಲಕ ಸತತ 3ನೇ ಬಾರಿಗೆ ಫೈನಲ್ ಪ್ರವೇಶಿಸಿದೆ. ಇಂಡೋನೇಷ್ಯಾ ಓಪನ್ ಸೂಪರ್ 1000 ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಭಾರತದ ಆಯುಷ್ ಶೆಟ್ಟಿ ಚೀನಾದ ವೆಂಗ್ ಹಾಂಗ್ ಯಾಂಗ್ ಅವರನ್ನು 8-21, 22-20, 21-15 ಅಂತರದಲ್ಲಿ ಸೋಲಿಸುವ ಮೂಲಕ ಎರಡನೇ ಸುತ್ತಿಗೆ ಪ್ರವೇಶಿಸಿದ್ದಾರೆ. ಮಿಶ್ರ ಡಬಲ್ಸ್ನಲ್ಲಿಯೂ ಭಾರತ ಗಮನಾರ್ಹ ಗೆಲುವು ಸಾಧಿಸಿತು. ರೋಹನ್ ಕಪೂರ್ ಮತ್ತು ರುತ್ವಿಕಾ ಗಡ್ಡೆ ಚೈನೀಸ್ ತೈಪೆಯ ಯಾಂಗ್ ಪೋ ಹ್ಯುಯಾನ್ ಮತ್ತು ಹೂ ಲಿಂಗ್ ಫಾಂಗ್ ಅವರನ್ನು ಸೋಲಿಸಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ, ವೆನೆಜುವೆಲಾ ಹಂಗಾಮಿ ಅಧ್ಯಕ್ಷೆ ರೋಡ್ರಿಗಸ್ ನಡುವೆ ದೆಹಲಿಯಲ್ಲಿ ಇಂದು ಮಾತುಕತೆ. ಅಹಮದಾಬಾದ್ನಲ್ಲಿ ಮೊದಲ ವಿಶ್ವ ಯೋಗಾಸನ ಕ್ರೀಡಾ ಚಾಂಪಿಯನ್ಶಿಪ್ ಆರಂಭ, ಪ್ರಧಾನಿ ನರೇಂದ್ರ ಮೋದಿ ವರ್ಚುವಲ್ ಮೂಲಕ ಭಾಗಿ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಧ್ಯಕ್ಷತೆಯಲ್ಲಿ ಶಿಲ್ಲಾಂಗ್ನಲ್ಲಿ ಈಶಾನ್ಯ ರಾಜ್ಯಗಳ ಮಂಡಳಿಯ 73ನೇ ಸಭೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಂದ ಯಾದಗಿರಿಯಲ್ಲಿ ಇಂದು ರೈತರ ತರಬೇತಿ ಮತ್ತು ಸೌಲಭ್ಯ ಕೇಂದ್ರ ಉದ್ಘಾಟನೆ. ಹಾಗೂ ಸ್ಯಾಫ್ ಫುಟ್ಬಾಲ್ ಚಾಂಪಿಯನ್ಶಿಪ್, ಭೂತಾನ್ ವಿರುದ್ದ ಜಯಗಳಿಸಿ ಫೈನಲ್ ತಲುಪಿದ ಭಾರತದ ವನಿತೆಯರ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.
1: ಆಕಾಶವಾಣಿ ಧಾರವಾಡ. ಯೋಗದಿಂದ ಸಮಗ್ರ ಆರೋಗ್ಯ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಿಸರ್ಗಮನೆ ವೇದ ವೆಲ್ನೆಸ್ ಸೆಂಟರ್ ಶಿರಸಿ. ಶಿರಸಿಯಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿ ಪ್ರಕೃತಿಯ ಮಡಿಲಲ್ಲಿ ಪ್ರಕೃತಿ ಚಿಕಿತ್ಸೆ, ಯೋಗ, ಆಯುರ್ವೇದ ಹಾಗೂ ಆಯುಷ್ ಚಿಕಿತ್ಸೆ, ಎಲ್ಲ ರೀತಿಯ ಕಾಯಿಲೆಗಳಿಗೆ ಪರಿಹಾರ ನಿಸರ್ಗಮನೆ ವೇದ ವೆಲ್ನೆಸ್ ಸೆಂಟರ್. ಉಚಿತ ಆನ್ಲೈನ್ ಸಂದರ್ಶನಕ್ಕಾಗಿ ಸಂಪರ್ಕಿಸಿ 9448729434.
2: ಆತ್ಮೀಯ ಕೇಳುಗರೆ, ನಾನು ನಿಮ್ಮೆಲ್ಲರ ಡಾಕ್ಟರ್ ವೆಂಕಟರಮಣ ಹೆಗಡೆ. ವಿಶ್ವ ಯೋಗ ದಿನ ಹತ್ರ ಬರ್ತಾ ಇದೆ, ಜೂನ್ 21. ಯೋಗ ಹಾಗೂ ಮಾನಸಿಕ ಒತ್ತಡದ ನಿರ್ವಹಣೆಯ ಬಗ್ಗೆ ಮಾತನಾಡಲಿಕ್ಕಿದ್ದಾರೆ ನಮ್ಮ ನಿಸರ್ಗ ಮನೆ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ತಜ್ಞ ಪ್ರಕೃತಿ ಚಿಕಿತ್ಸೆ ಹಾಗೂ ಯೋಗ ವೈದ್ಯರ ಅಂತ ಡಾಕ್ಟರ್ ಸುಶ್ರಾವ್ಯ ಮಂಜುನಾಥ್ ಅವರು.
3: ಇಂದಿನ ಕಾಲದಲ್ಲಿ ದೇಹದ ಕಾಯಿಲೆಗಳಿಗಿಂತ ಮಾನಸಿಕ ಒತ್ತಡವೇ ಹೆಚ್ಚು ಜನರನ್ನ ಕಾಡ್ತಾ ಇದೆ. ಹೊರಗಿಂದ ನೋಡಿದಾಗ ಎಲ್ಲವೂ ಸರಿಯಾಗಿ ಕಾಣುತ್ತೆ, ಆದ್ರೆ ಒಳಗೆ ಹಲವಾರು ಆತಂಕ, ಒತ್ತಡ ಮತ್ತು ಭಾವನಾತ್ಮಕ ದಣಿವಿನೊಂದಿಗೆ ಬದುಕುತ್ತಿದ್ದಾರೆ. ಆತಂಕ, ಡಿಪ್ರೆಷನ್, ಕೋಪ, ನಿದ್ರಾಹೀನತೆ, ಏಕಾಗ್ರತೆಯ ಕೊರತೆ ಇವೆಲ್ಲವೂ ಇಂದು ತುಂಬಾ ಸಾಮಾನ್ಯ ಸಮಸ್ಯೆಗಳಾಗಿದೆ. ಇದರ ಪ್ರಮುಖ ಕಾರಣಗಳಲ್ಲಿ ಒಂದು ನಮ್ಮ ಜೀವನ ಶೈಲಿ. ನಿರಂತರ ಕೆಲಸದ ಒತ್ತಡ, ಮೊಬೈಲ್ ಮತ್ತು ಸೋಷಿಯಲ್ ಮೀಡಿಯಾದ ಅತಿಯಾದ

0: ಬಳಕೆ, ಸಮಯಕ್ಕೆ ಸರಿಯಾದ ನಿದ್ರೆ ಇಲ್ಲದಿರುವುದು, ಮನಸ್ಸಿಗೆ ವಿಶ್ರಾಂತಿ ಕೊಡದ ಜೀವನ ಶೈಲಿ, ಇವೆಲ್ಲವೂ ನಿಧಾನವಾಗಿ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತವೆ. ನಮ್ಮ ಮನಸ್ಸು ಅಶಾಂತವಾದಾಗ ಅದರ ಪರಿಣಾಮ ದೇಹದ ಮೇಲೂ ಆರಂಭವಾಗುತ್ತದೆ. ಉದಾಹರಣೆಗೆ ತಲೆನೋವು, ದಣಿವು, ಜೀರ್ಣಕ್ರಿಯೆಯ ಸಮಸ್ಯೆಗಳು, ರಕ್ತದೊತ್ತಡ ಹಾಗೂ ನಿದ್ರೆಯ ತೊಂದರೆಗಳು ಹೆಚ್ಚಾಗಬಹುದು. ಅಂತಹ ಸಮಯದಲ್ಲಿ ಯೋಗ ಮತ್ತು ಧ್ಯಾನ ಬಹಳ ಮಹತ್ವದ ಪಾತ್ರ ವಹಿಸುತ್ತವೆ. ಯೋಗ ಮಾಡುವಾಗ ನಮ್ಮ ಗಮನ ದೇಹದ ಚಲನೆ ಮತ್ತು ಉಸಿರಾಟದ ಮೇಲೆ ಇರುತ್ತೆ. ಇದರಿಂದ ಮನಸ್ಸು ಭೂತಕಾಲದ ಚಿಂತೆಯಿಂದಲೂ ಭವಿಷ್ಯದ ಆತಂಕದಿಂದಲೂ ಸ್ವಲ್ಪ ಸಮಯದ ಮಟ್ಟಿಗೆ ದೂರವಾಗುತ್ತೆ. ಅಂದರೆ ಮನಸ್ಸು ವರ್ತಮಾನ ಕ್ಷಣದಲ್ಲಿ ನೆಲೆಸಲು ಪ್ರಾರಂಭಿಸುತ್ತದೆ. ಅದೇ ಯೋಗದ ಒಂದು ದೊಡ್ಡ ಶಕ್ತಿ. ಧ್ಯಾನವು ಇದೇ ರೀತಿಯಾಗಿ ಮನಸ್ಸಿಗೆ ಆಳವಾದ ಶಾಂತಿಯನ್ನು ನೀಡುತ್ತದೆ. ನಿಯಮಿತವಾಗಿ ಧ್ಯಾನ ಮಾಡುವುದರಿಂದ ಒತ್ತಡಕ್ಕೆ ಕಾರಣವಾಗುವ ಹಾರ್ಮೋನ್ಗಳ ಪ್ರಮಾಣ ಕಡಿಮೆಯಾಗುತ್ತದೆ, ಮನಸ್ಸಿಗೆ ಶಾಂತಿ ಸಿಗುತ್ತದೆ, ನಿದ್ರೆ ಸುಧಾರಿಸುತ್ತದೆ ಹಾಗೂ ಆತ್ಮವಿಶ್ವಾಸವು ಹೆಚ್ಚುತ್ತದೆ. ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಧ್ಯಾನ ಮತ್ತು ಪ್ರಾಣಾಯಾಮ ತುಂಬಾ ಉಪಯುಕ್ತ, ಏಕೆಂದರೆ ಇದು ಮಕ್ಕಳಿಂದ ಹಿಡಿದು ಯುವಕರವರೆಗೂ ಎಲ್ಲರೂ ನಿರಂತರ ಮಾಹಿತಿಯ ನಡುವೆ ಬದುಕುತ್ತಿದ್ದಾರೆ. ಮೊಬೈಲ್, ಸೋಷಿಯಲ್ ಮೀಡಿಯಾ, ನಿರಂತರ ನೋಟಿಫಿಕೇಶನ್ಗಳು ಮತ್ತು ಮಾಹಿತಿ ಪ್ರವಾಹ, ಇವೆಲ್ಲದರ ನಡುವೆ ನಮ್ಮ ಮೆದುಳು ವಿಶ್ರಾಂತಿ ಪಡೆಯುವುದೇ ಕಡಿಮೆಯಾಗಿದೆ. ಅದಕ್ಕಾಗಿ ಪ್ರತಿದಿನ ಕೆಲ ನಿಮಿಷಗಳಾದರೂ ಮನಸ್ಸಿಗೆ ವಿಶ್ರಾಂತಿ ಕೊಡುವುದು ತುಂಬಾ ಅಗತ್ಯ. ಪ್ರತಿದಿನ ಕೇವಲ 10 ನಿಮಿಷ ಮೌನವಾಗಿ ಕುಳಿತು ಕಣ್ಣು ಮುಚ್ಚಿ ಉಸಿರಾಟದ ಮೇಲೆ ಗಮನ ಹರಿಸಿದರೂ ಮನಸ್ಸಿನಲ್ಲಿ ನಿಧಾನವಾಗಿ ಶಾಂತಿ ಮೂಡಲು ಆರಂಭವಾಗುತ್ತದೆ. ಯೋಗದಲ್ಲಿ ಶವಾಸನ ಎಂಬ ಒಂದು ಸರಳ ಆಸನವಿದೆ. ನೋಡಲು ಇದು ತುಂಬಾ ಸರಳವಾಗಿ ಕಾಣಬಹುದು, ಆದರೆ ದೇಹ ಮತ್ತು ಮನಸ್ಸಿಗೆ ಆಳವಾದ ವಿಶ್ರಾಂತಿ ನೀಡುವ ಶಕ್ತಿ ಇದಕ್ಕಿದೆ. ಕೆಲವು ನಿಮಿಷ ಶವಾಸನದಲ್ಲಿ ಮಲಗಿದ ನಂತರ ದೇಹದ ಒತ್ತಡವು ಕಡಿಮೆಯಾಗುತ್ತದೆ, ಮನಸ್ಸು ಕೂಡ ಹಗುರವಾಗುತ್ತದೆ. ಇಲ್ಲಿ ನಾವು ಇನ್ನೊಂದು ಮುಖ್ಯ ವಿಷಯವನ್ನು ಅರ್ಥ ಮಾಡಿಕೊಳ್ಳಬೇಕು. ಮಾನಸಿಕ ಆರೋಗ್ಯ ಎಂದರೆ ಕೇವಲ ಮಾನಸಿಕ ರೋಗ ಇಲ್ಲದಿರುವುದಲ್ಲ, ಮನಸ್ಸಿನ ಸಮತೋಲನ, ಸಂತೋಷ, ಒಳಗಿನ ಶಾಂತಿ ಮತ್ತು ಭಾವನೆಗಳನ್ನು ಸರಿಯಾಗಿ ನಿರ್ವಹಿಸುವ ಸಾಮರ್ಥ್ಯವು ಅದರ ಭಾಗ. ಹಾಗೆಯೇ ಸಹಾಯ ಕೇಳುವುದು ಎಂದಿಗೂ ದುರ್ಬಲತೆ ಅಲ್ಲ. ಅಗತ್ಯವಿದ್ದರೆ ಕುಟುಂಬದವರೊಂದಿಗೆ ಮಾತನಾಡಬೇಕು, ಸ್ನೇಹಿತರ ಬೆಂಬಲ ಪಡೆಯಬೇಕು ಅಥವಾ ತಜ್ಞರ ಸಲಹೆ ಪಡೆಯಬೇಕು. ಯೋಗ ಮತ್ತು ಧ್ಯಾನ ವೈದ್ಯಕೀಯ ಚಿಕಿತ್ಸೆಗೆ ಪೂರಕವಾಗಿ ಬಹಳ ಸಹಾಯಕವಾಗಬಹುದು. ಕೊನೆಗೆ ಒಂದು ಸುಂದರ ಮಾತು: ಮನಸ್ಸು ಶಾಂತವಾಗಿದ್ದರೆ ಜೀವನದ ಪ್ರತಿಯೊಂದು ಸಮಸ್ಯೆಯನ್ನು ಸುಲಭವಾಗಿ ಎದುರಿಸಬಹುದು. ಧನ್ಯವಾದಗಳು.
1: ಇದುವರೆಗೂ ಮಾತನಾಡಿದವರು ಯೋಗ ಹಾಗೂ ಪ್ರಕೃತಿ ಚಿಕಿತ್ಸಾ ವೈದ್ಯರಾದ ಡಾಕ್ಟರ್ ಸುಶ್ರಾವ್ಯ ಮಂಜುನಾಥ್. ಯೋಗದಿಂದ ಸಮಗ್ರ ಆರೋಗ್ಯ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಿಸರ್ಗಮನೆ, ವೇದಾವೆಲ್ನೆಸ್ ಸೆಂಟರ್, ಸಿರಿಸಿ. ಉಚಿತ ಆನ್ಲೈನ್ ಸಂದರ್ಶನಕ್ಕಾಗಿ ಸಂಪರ್ಕಿಸಿ 9448729434. ಪ್ರಸ್ತುತಿ ರಾಖಿ ಹಾನಗಲ್. ಕಾರ್ಯಕ್ರಮ ನಿರ್ವಹಣೆ ಮಂಜುಳಾ ಪುರಾಣಿಕ್.
2: ಆಕಾಶವಾಣಿ ಧಾರವಾಡ ಚಿತ್ರಗೀತೆಗಳ ಕಾರ್ಯಕ್ರಮ.
3: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: शुद्धता से भरा निर्मा शुद्ध नमक।
1: ಶ್ರೀ ರಾಘವೇಂದ್ರ ವೈಭವ ಚಿತ್ರದ ಗೀತೆ ಹಾಡಿದ್ದಾರೆ ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ.

ನ ಮನಸನು ಅರಿತವರಿಲ್ಲ. ಕಡಲಿನ ಆಳವ ಅಳೆದವರಿಲ್ಲ. ಹೆಣ್ಣಿನ ಮನಸನು ಅರಿತವರಿಲ್ಲ. ಕರೆದಿರೆ ಬಳಿಗೆ ವರಿಸಿದನಲ್ಲ ನಾಚಿ.

ಆತ್ಮೀಯ ಕೇಳುಗರೆ, ಇಂದಿನ ಆರೋಗ್ಯದಂಗಳ ಕಾರ್ಯಕ್ರಮ ಸರಣಿಯಲ್ಲಿ ಕೃಷಿ ಮತ್ತು ಆರೋಗ್ಯ ಈ ವಿಷಯ ಕುರಿತು ಡಾ ದ್ರಾಕ್ಷಾಯಣಿ ರಾಮನಗೌಡರ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುತ್ತೀರಿ. ಸಂದರ್ಶಕರು ಮಂಜುಳಾ ಪುರಾಣೇಕ್.

0: ಈ ಕಾರ್ಯಕ್ರಮದ ಪ್ರಾಯೋಜಕರು
1: ಡಾಕ್ಟರ್ ಎಸ್ಆರ್ ರಾಮನಗೌಡರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್
0: ಮಾಳಾಪುರ ಧಾರವಾಡ.
1: ಎಲ್ಲ ವಿಭಾಗಗಳಲ್ಲಿಯೂ ಸಾರ್ಥಕ ಸೇವೆ ಒದಗಿಸುತ್ತಿರುವ ಸುಸಜ್ಜಿತ ಆಸ್ಪತ್ರೆ.
0: ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ,
1: ಪೀಡಿಯಾಟ್ರಿಕ್ಸ್, ಗೈನಕಾಲಜಿ, ಆರ್ಥೋಪೆಡಿಕ್ಸ್, ನ್ಯೂರಾಲಜಿ, ಕಾರ್ಡಿಯಾಲಜಿ, ಯೂರಾಲಜಿ, ನ್ಯೂರೋ ಸರ್ಜರಿ, ನೆಫ್ರಾಲಜಿ, ಪಲ್ಮನಾಲಜಿ, ಗ್ಯಾಸ್ಟ್ರೋ ಎಂಟ್ರಾಲಜಿ ವಿಭಾಗಗಳು.
0: ಪ್ರತ್ಯೇಕ ಓಪಿಡಿ ಬ್ಲಾಕ್, ಸುಸಜ್ಜಿತ ಆಪರೇಷನ್ ಥಿಯೇಟರ್, ವೆಂಟಿಲೇಟರ್ ವ್ಯವಸ್ಥೆ ಹೊಂದಿದೆ.
1: ಐಸಿಯು, ಎನ್ಐಸಿಯು, ಡಿಜಿಟಲ್ ಎಕ್ಸ್ರೇ, ಟಿಎಂಟಿ, ಎಂಡೋಸ್ಕೋಪಿ, ಲ್ಯಾಪ್ರೋಸ್ಕೋಪಿ, ಕೊಲೊನೋಸ್ಕೋಪಿ, ಫೋಟೋಥೆರಪಿ ಮುಂತಾದ ಎಲ್ಲ ವಿಭಾಗಗಳೊಂದಿಗೆ
0: ಸುಸಜ್ಜಿತ ಪ್ರಯೋಗಾಲಯ ಮತ್ತು ಔಷಧಾಲಯ ಹೊಂದಿರುವ ಆಸ್ಪತ್ರೆ
1: ಡಾಕ್ಟರ್ ಎಸ್ಆರ್ ರಾಮನಗೌಡರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್
0: ಮಾಳಾಪುರ
1: ಧಾರವಾಡ. ಮೊಬೈಲ್ 9480093914.
2: ಆತ್ಮೀಯ ಕೇಳುಗರೆ ನಮಸ್ಕಾರ. ಕೇಳುಗರೆ, ಕಳೆದ ವಾರದ ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ಕೃಷಿ ಮತ್ತು ಆರೋಗ್ಯ

0: ಪರಸ್ಪರ ಹೆಂಗ್ ಪೂರಕ ಆಗ್ಯಾವ ಅನ್ನೋ ವಿಷಯದ ಬಗ್ಗೆ ನಾವು ಡಾಕ್ಟರ್ ದಾಕ್ಷಾಯಿಣಿ ರಾಮನ್ಗೌಡರ್ ಅವ್ರ ಜೊತೆಗೆ ಮಾತಾಡ್ತಾ ಇದ್ವಿ. ಇವತ್ತು ಅದರ ಮುಂದುವರಿದ ಭಾಗವನ್ನ ನಿಮಗೆ ಕೇಳಿಸ್ತಾ ಇದ್ದೀವಿ. ನಮಸ್ಕಾರ ಡಾಕ್ಟರ್ ದಾಕ್ಷಾಯಿಣಿ ರಾಮನ್ಗೌಡರ್.
1: ನಮಸ್ಕಾರ ಮೇಡಮ್.
0: ದಾಕ್ಷಾಯಿಣಿ ಅವರ, ಒಂದು ಕಾಲದೊಳಗ ಕೃಷಿ ಅಂದ ತಕ್ಷಣ ನಮ್ ಕಣ್ ಮುಂದೆ ಏನ್ ಚಿತ್ರ ಬರ್ತಿತ್ತು ಅಂದ್ರೆ ದೊಡ್ಡ ಫಲವತ್ತಾದ ಕರಿನೋ ಕೆಂಪು ಮಣ್ಣಿನ ಭೂಮಿ, ಅಲ್ಲಿ ರೆಂಟಿ ಕುಂಟಿ ಇದ್ದಂತ ರೈತ, ಅದರ ನೊಗಕ್ಕೆ ಕಟ್ಟಿದಂತ ಎರಡು ಎತ್ತುಗಳು, ಈ ಚಿತ್ರನೇ ನಮ್ ಕಣ್ಮುಂದ್ ಬರ್ತಿತ್ತು. ಆದ್ರೆ ಇವತ್ತಿನ ವಸ್ತುಸ್ಥಿತಿಯನ್ನ ನಾವು ನೋಡಿದಾಗ ಅದೇ ಹೊಲ ಕಣ್ಮುಂದ್ ಬರ್ತದ, ಆದ್ರೆ ಫಲವತ್ತತೆಯನ್ನ ಕಳ್ಕೊಂಡದ. ರೆಂಟಿ ಕುಂಟಿ ಬದಲಾಗಿ ಇವತ್ತು ಟ್ರ್ಯಾಕ್ಟರ್ಗಳು, ಮಷಿನ್ಗಳು ಆ ಜಗವನ್ನ ಆಕ್ರಮಿಸಿಕೊಂಡವ. ಮಳೆಯನ್ನ ನಂಬುವಂತ ಕಾಲ ಇತ್ತು, ಇವತ್ತು ಮಳೆ ಅನಿಶ್ಚಿತ ಆಗಿರೋದಕ್ಕ ನಾವು ಬೋರ್ವೆಲ್ಗಳು ಇದನ್ನ ಕೂಡ ನಾವು ನೋಡ್ತಾ ಇದೀವಿ. ಈ ಚಿತ್ರ ಆಗಿನ ಚಿತ್ರ ಈಗಿನ ಚಿತ್ರ ನಾವು ಹೋಲಿಸಿಕೊಂಡು ನೋಡಿದಾಗ ಇದರಿಂದ ನಮ್ಮ ಆರೋಗ್ಯನೂ ಕೂಡ ದುಸ್ಥಿತಿಗೆ ಹೊಂಟದ ಅಂತ ನಮಗ್ ಮತ್ತಷ್ಟು ಬಿಡಿಸಿ ಏನು ಹೇಳುವಷ್ಟು ಅಗತ್ಯತೆ ಇಲ್ಲ ಅನ್ಕೊಳ್ತೀನಿ ನಾವು. ಅಂದ್ರೆ ಈ ವ್ಯತ್ಯಾಸ ನಾವೇ ಕಾಣ್ಕೊಳ್ಬಹುದು. ಈಗ ಕೃಷಿಕನಿಗೆ ಎತ್ತು, ಹೈನು, ಆಕಳ ಇದು ಎಷ್ಟು ಸಹಕಾರಿಯಾಗಿರ್ತದ?
1: ಬಹಳ ಸಹಕಾರಿ ಆಗ್ತೈತ್ರಿ ಮೇಡಮ್. ಯಾಕಂತಂದ್ರೆ ಈಗ ನೀವು ಮೊದಲಿಂದ ಇಮ್ಯಾಜಿನ್ ಮಾಡಿದ್ರಿ. ನಾನೇನೋ ಸಣ್ಣಕ್ಕಿದ್ದಾಗ ಒಂದು ನನ್ಗ ಒಂದ್ ಪೋಯಂ ಇತ್ತು, ಇವನೇ ನೋಡು ಅನ್ನದಾತ ಹೊಲದ ದುಡತ ದುಡಿವನು, ನಾಡು ಜನರು ಬದುಕಲೆಂದು ದವಸ ಧಾನ್ಯ ಬೆಳೆಯುವನು. ಸೊ ಇದು ಯಾವಾಗೋ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಏನೋ ಇದ್ದಾಗ ಕಲ್ತಿದ್ದು. ಈಗ ಅದು ಕರೆಕ್ಟ್. ಆವಾಗಿಂದ ಪಿಕ್ಚರ್ ಏನಿತ್ತು, ಈಗ ನಿಮ್ಗೆ ಆ ಪಿಕ್ಚರ್ ಕಾಣಂಗೇನ ಇಲ್ಲ, ವೆರಿ ರೇರ್ಲಿ. ಈಗ ಏನ್ ಒಂದ್ ಸ್ವಲ್ಪ ತಲೆ ಬೆಳಗಾದವ್ರು ಒಂದಿಷ್ಟು ಮಂದಿ ಏನ್ ರೈತರದಾರ ನೋಡ್ರಿ, ಇವರಷ್ಟ ಅದನ್ನ ಹಂಗ್ ನೋಡಕ್ ಸಿಗ್ತಾರ. ಇನ್ನೊಂದ್ ಸ್ವಲ್ಪ ವರ್ಷಕ್ಕೆ ಅವರು ಹೋದ್ರಂತಂದ್ರೆ ಮುಗ್ದ ಹೋತ್, ಯಾರೂ ಇಲ್ಲ ಇಲ್ಲ. ಧೋತ್ರ ಉಟ್ಕೊಂಡವ್ರಂತೂ ಸಿಗುದನ ಇಲ್ಲ ನಿಮಗ. ಈಗ ಎಲ್ಲಾರು ಪ್ಯಾಂಟ್ ಹಾಕೊಂಡನ ಬರ್ತಾರ. ಸೊ ಅಂತವ್ರನ್ನ ಅದಾರ. ಅದಕ್ಕ ಈಗ ಎಲ್ಲಾರು ಈಗ ಮನಿ ಮನಿ ಊರ್ ಊರ್ ಓಣಿ ಓಣಿಗೆ ಟ್ರ್ಯಾಕ್ಟರ್, ಒಂದೊಂದ್ ಮನಿಗೆ ಒಂದೊಂದ್ ಎರಡೆರಡು ಟ್ರ್ಯಾಕ್ಟರ್ಸ್ ಅದಾವ್ರಿ. ಈಗ ಬಹಳ ಆಗಿ ಟ್ರ್ಯಾಕ್ಟರ್ ಕೆಲಸ ಸಹಿತ ಕಡಿಮೆ ಆಗ್ಬಿಟ್ಟದ. ಹಂಗಾಗೈತಿ, ಟ್ರ್ಯಾಕ್ಟರ್ ಅಡ್ಡಾಡ್ ಅಡ್ಡಾಡ್ ಅಡ್ಡಾಡ್ ಭೂಮಿ ಇಷ್ಟು ಗಟ್ಟಿ ಆಗೈತಲ್ರಿ ಮೇಡಮ್. ಈಗ ಮಳಿ ಬಂದ್ರು ನೀವ ಯಾವಾಗೋ ಬರ್ತೈತ್ ಮಳಿ ಅಂತೀರಿ, ಯಾವಾಗೋ ಬರಕ್ ಮಳಿ ಆಗ್ತದಂದ್ರ ನಾವ ಕಾರ್ಮಿಕ
0: ಪರಿಸರ
1: ಇದ್ದಿದ್ ಗಿಡಗಳೆಲ್ಲ ಕಡ್ಕೊಂತ ಹೊಂಟೇವಿ. ಡೆವಲಪ್ಮೆಂಟ್ ಎಲ್ಲಿ ಮಾಡಾಕತ್ತೀವಿ ಗೊತ್ತಾಗಕತ್ತಿಲ್ಲ ನನಗ. ಭೂಮಿ ಮೇಲಿಂದ ಗಿಡ ಕಡದು ಡೆವಲಪ್ಮೆಂಟ್ ಕಾಂಕ್ರೀಟ್ ಜಂಗಲ್ ಮಾಡಾಕತ್ತೀವಿ ನಾವು. ಎಲ್ಲಿ ಗ್ರೀನ್ ಜಂಗಲ್ ಕಡದು ಕಾಂಕ್ರೀಟ್ ಜಂಗಲ್ ಮಾಡಾಕತ್ತೀವಿ, ಮತ್ ಮಳಿ ಪಾಪ ಅದ ಏನ್ ಮಾಡ್ಬೇಕ? ಅದಕ್ ಎಲ್ಲಿ ಸೂಕ್ತವಾದ ಜಾಗ ಸಿಗದ ಅಲ್ಲಷ್ಟೇ ಹಾಕೈತದ ಈಗ. ಆಮೇಲೆ ಈಗ ಭೂಮಿ ಘಟ್ಟ ಆಗೈತಿ. ಟ್ರ್ಯಾಕ್ಟರ್ ಎಷ್ಟೋ ಇಂಚ್ ಇಂಚ್ ಒಳಗ ಇಷ್ಟ ಘಟ್ಟ ಆತಂದ್ರ ಮಳಿ ನೀರ್ ಬಿದ್ರು ಅದು ಒಳಗ್ ಹೋಗ್ಬೇಕ. ಹೆಂಗ ಅದ ಹಿಂಗ ಬೇಕಂದ್ರ ಅದನ್ನ ಸಡ್ಲ್ ಮಾಡಕ್ ಅಲ್ಲಿ ಎರೆಹುಳಗಳು ಇದ್ರ ಏನಾರ ಸಡ್ಲಾಕೆ ತನ್ರಿ. ಎರೆಹುಳದ ನಿಮಗ್ ಕೆಲಸ ಗೊತ್ತೈತೇನ? ಡೇ ಅಂಡ್ ನೈಟ್ 200 feet ಒಳಗ್ ಹೋಗ್ತೈತಿ. ಒಮ್ಮೆ ಒಳಗ್ ಹೋಗಿದ್ದ ಜಾಗದಿಂದ ಹೊರಗ್ ಬರಂಗಿಲ್ರಿ, ಅದ ಮತ್ತೆ ಬೇರೆ ರೂಟ್ದಿಂದ ಮ್ಯಾಲ ಬರ್ತೈತಿ. ಅಷ್ಟು ಒಳಗ್ ಹೋಗಿ ಹೊರಗ್ ಬಂದು ಮಾಡಿ ಮಾಡಿ ಅದ ಏನ್ ಮಾಡ್ತೈತಿ, ಭೂಮಿನ ಹಗರ್ ಮಾಡ್ತೈತಿ, ಸಡ್ಲ್ ಮಾಡ್ತೈತಿ. ಅವಾಗ ಮಳಿ ನೀರ್ ಒಳಗ್ ಹೋಗ್ತೈತಿ. ಈಗ ಎರೆಹುಳನ ಸಿಗಂಗಿಲ್ಲ ನಿಮ್ಗ, ಯಾಕಂದ್ರ ಅದಕ್ಕೆ ಆಹಾರ ಇಲ್ಲ. ಅದಕ್ಕೆ ಆಹಾರ ಏನ? ಸಗಣಿ ಬೇಕಲ್ಲಿ. ಭೂಮಿ ಮೇಲೆ ಟ್ರ್ಯಾಕ್ಟರ್ ಮತ್ತು ಹೊಲದ ಡಿಸೈಲ್ ಮತ್ತೆ ಅದ್ರ ಪೊಲ್ಯೂಷನ್ ನೀವು ಇಟ್ರಿ ಅಂತಂದ್ರೆ ಅದಕ್ಕೆ ಶಗನಿ ಗೋಮೂತ್ರ ಸಿಗಂಗಿಲ್ಲ ಅಂದ್ರೆ ಅದಕ್ಕೆ ಊಟ ಇಲ್ಲ ಅಂತಂದ್ರೆ ಊಟದ ಕಡೆ ಹೋಗ್ತದ, ಇಲ್ಲ ಅಂತಂದ್ರೆ ಸತ್ತು ಹೋಗ್ತತಿ. ಸೊ ಇದಕ್ಕೆ ಬೇಕಂದ್ರ ಮೇನ್ ಒಂದು ಆಕಳ ಬೇಕ ಬೇಕ ನೋಡ್ರಿ ಮೇಡಮ್. ಇದನ್ನ ಯಾವಾಗ್ಲೂ ಹೇಳ್ತೇನೆ, ಭೂಮಿ ತಾಯಿ ಗೋತಾಯಿ ಇವೆರಡು ಏನ್ ಖಾಸ್ ಅಕ್ಕ ತಂಗಿ ಅದಾರ ನನಗೆ ಗೊತ್ತಿಲ್ಲ. ಭೂಮಿ ತಾಯಿ ಇದ್ಲಂದ್ರನ ಆಕೆ ಏನ್ ಬೆಳೆದ್ ಕೊಡ್ತಾಳ ಅದು ಗೋತಾಯಿ ತಿಂತಾಳ. ಗೋತಾಯಿ ಶಗಣಿ ಮತ್ತು ಗೋಮೂತ್ರ ಏನ್ ಭೂಮಿ ಮೇಲೆ ಬೀಳ್ತಲ್ಲ ಅದರಿಂದ ಈಕೆ ಫಲವತ್ತಾಗ್ತಾಳ, ಈಕೆ ಬೆಳಿತಾ. ಇವರಿಬ್ರು ಇಷ್ಟು ಚಂದ ಪ್ಯಾರಲಲ್ ಹೋಗ್ತಿರ್ತಾರಲ್ಲ, ಈ ಲಿಂಕ್ ನಾವು ತಪ್ಪಿಸ್ಬಿಟ್ಟೇವಿ. ಯಾಕಂತಂದ್ರ ಮೊದಲಿನಷ್ಟು ಗೋಗಳಿಗೆ ಇಲ್ಲ ಇಲ್ಲ
0: ಇಲ್ಲ.
1: ಗೋದ್ ಗೋಮಯ ಮತ್ತು ಗೋಮೂತ್ರ ಕೆಳಗ್ ಬೀಳಲಿಲ್ಲ ಅಂತಂದ್ರ ಆಕಿ ಫಲವತ್ ಹೆಂಗಾಗ್ಬೇಕ? ಆಗಂಗೇನ ಇಲ್ಲ.
0: ಆಗಂಗಿಲ್ಲ ಅಂದ್ಕೂಡ ಇವತ್ತು ನಾವು ತ್ವರಿತವಾಗಿ ಕಾಯಿಪಲ್ಯ ಬೆಳಿಬೇಕು, ಹಣ್ಣು ಬೆಳಿಬೇಕು, ಮತ್ತ ಬೇಳೆಕಾಳು ಬೆಳಿಬೇಕು ಅಂದ್ರ ನಾವ್ ಇವತ್ತು ಕೀಟನಾಶಕಗಳ ಮೊರೆ.
1: ಕೀಟನಾಶಕ ನಿಮ್ಗೆ ಅರ್ಜೆಂಟ್ ಆಗಿ ಬೆಳಿಬೇಕಂತಂದ್ರ ಪಟ್ ಪಟ್ ಗ್ರೋತ್ ಪ್ರಮೋಟರ್ ಅಂತೇಳಿ ಅದು ಫರ್ಟಿಲೈಸರ್ ಹಾಕು, ಇದನ್ ಹಾಕು, ಹಿಂಗೆಲ್ಲ ಮಾಡ್ಕೊಂಡು ಫಾಸ್ಟ್ ಫಾಸ್ಟ್ ಅನ್ಕೊಂಡ್ ಎಷ್ಟು ಫಾಸ್ಟ್ ಬೆಳ್ಕೊಂತ ಹೋಗಿ ಎಷ್ಟು ಫಾಸ್ಟ್ ಬೆಳೆದು ತಿಂತಿರ್ಲ ಅಷ್ಟು ಫಾಸ್ಟ್ ನಮ್ ಜೀವನನು ಹೋಗ್ತೈತಿ. ಒಂದ್ಸತ ನಾ ಕೇಳಿದ್ದು ಏನಂತಂದ್ರ, ಯಾ ಕಾಳುಗಳು ಲೈಕ್ ನೋಡ್ರಿ ತೊಗರಿ ಬೇಳೆ ಯಾವಾಗೂ ಕುದಿಯಕ್ ಲೇಟ್ ತಗೋತಂತ, ಯಾಕಂದ್ರ ಅದು ಬೆಳೆಯಕನು ಲೇಟ್ ತಗೋತೈತಿ. ಸೊ ಯಾವ ಬೆಳೆಯಕ್ ಲೇಟ್ ತಗೋತಾವು, ಯಾವ ಕುದಿಯಕ್ ಲೇಟ್ ತಗೋತಾವು, ಅಷ್ಟು ನಾವು ಅವ್ನ್ ಸೇವನೆ ಮಾಡ್ರೆ ನಮ್ದು ಲೈಫ್ ಸ್ಪ್ಯಾನ್ ಸಹಿತ ಲೇಟ್ ಆಗಿ ಹೋಗ್ತೈತಿ. ಬರ್ತೈತಿ ನಮ್ ಲೈಫ್ ಕನೆಕ್ಟೆಡ್, ಎವ್ರಿಥಿಂಗ್ ಇಸ್ ಕನೆಕ್ಟೆಡ್.
0: ಈಗ ನಾವೇ ನೋಡಿದ್ರೆ ಡಾಕ್ಟರ್ ದಾಕ್ಷಾಯಿಣಿ ಅವರ, ಈ ಸಾವಯವದಲ್ಲಿ ಅಂದ್ರೆ ಸಗಣಿ ಗೊಬ್ಬರ ಈ ತರದ ಹಾಕಿ ಬೆಳೆದಂತ ಕಾಯಿಪಲ್ಯ ರುಚಿಗೂ ಇವತ್ತು ನಾವು ಕೀಟನಾಶಕ ಕೀಟನಾಶಕಗಳಿಂದ ಬೆಳೆದಂತ ಕಾಯಿಪಲ್ಯ ರುಚಿಗೂ ಅಜಗಜ ಅಂತರವೇ
1: ಫರ್ಕ್ ಐತಿ. ಹೌದೌದೌದು. ಅಂಡ್ ಇನ್ನೊಂದು, ನಾವ್ ಈಗ ಏನ್ ಗೋ ಆಧಾರಿತ ಕೃಷಿಯಿಂದಾಗಿ ಏನ್ ಬೆಳೆದಿರ್ತೇವೆ, ಲೈಕ್ ಈಗ ಟೊಮ್ಯಾಟೊ ಅನ್ನು, ಪಾಲಕ್ ಅನ್ನು, ಪಾಲಕ್ ತಂದಿಟ್ರ ನೀವು ಮಾರ್ಕೆಟ್ ನಾಗ ಹೊಡೆದಿದ್ದು ತಂದಿಡ್ರಿ, ನಾವ್ ಬೆಳೆಸಿದ್ ತಂದಿಡ್ರಿ, ಈ ಪಾಲಕ್ ಕೊಳಿತೈತಿ, ನಮ್ದ ಬಾಡ್ತೈತಿ. ಸೊ ಇದ ಫರ್ಕ್ ಬಹಳ ಸೂಕ್ಷ್ಮ ಐತ್ರಿ ಇದೆಲ್ಲ. ಅಂಡ್ ಎಲ್ಲಾ ಇದ್ದಿದ್ದನ ನಮ್ದು ಮೊದಲು ಇದ್ದಿದ್ದನ್ನು ನಾವ್ ಏನ್ ಮಾಡೇವಿ ಅಂತಂದ್ರೆ ನಾವೆಲ್ಲ ಮರೆತು ಬಿಟ್ಟಿವ್ರಿ. ಎಷ್ಟು ಸಿಂಪಲ್ ಐತಿ,

0: ಎಷ್ಟು ಸೂಕ್ಷ್ಮ ಐತಿ ಇದನ್ನೆಲ್ಲ ಮರ್ತ್ ಬಿಟ್ಟು ನಾವೆಲ್ಲಾನು ಆರ್ಟಿಫಿಷಿಯಲ್ ಅಂಡ್ ಫಾಸ್ಟ್ ಲೈಫ್ನಾಗ ಹೊಂಟ್ಬಿಟ್ಟು ಅಂಡ್ ನಾವ್ ಎಲ್ಲಾರು ಕೃಷಿಕರ ಕಡೆ ಲಕ್ಷ ಕೊಡದ ಹೋಗ್ಲಿಲ್ಲ ಅಂದ್ರ ನಾವ್ ಮುಂದಿನ ಜೀವಮಾನಾಗ ನಾವ್ ಇರುದು ಬಹಳ ಕಷ್ಟ ಆಗ್ತೈತಿ. ಎಲ್ಲಾರು ರೋಗಿಷ್ಟ ಆಗ್ತೀರಿ.
1: ಹೌದು, ಈಗ ನಮ್ಮ ಜೀವಿತ ಕಾಲದಕ್ಕಿಂತ ನಮ್ಮ ಮುಂದಿನ ಜನರೇಷನ್ ಬಗ್ಗೆ ನಾವು ಯೋಚನೆ ಮಾಡಬೇಕು. ಮುಂದಿನ ಪೀಳಿಗೆ ಕೂಡ ಉತ್ತಮ ಆರೋಗ್ಯ ಹೊಂದಬೇಕು, ಉತ್ತಮ ಜೀವನ ಮಾಡಬೇಕು ಅಂದ್ರ ನಾವೀಗ ಎಚ್ಚೆತ್ತುಕೊಳ್ಳಿಕ್ಕೆ ಇದು ಒಂದು ಅಲಾರ್ಮಿಂಗ್.
0: ಹುಟ್ಟು ಕೂಸುಗಳು ಸಹಿತ ಡಯಾಬಿಟಿಕ್ ಆಗಿ ಹುಟ್ಟಾಕತ್ತಾವ. ಒಣ್ಣೆ ಮತ್ತ ಇನ್ಫರ್ಟಿಲಿಟಿನ ಜಾಸ್ತಿ ಆಗತ್ತೈತಿ. ಒಣ್ಣೆ ಮತ್ತ ಹುಟ್ಟಾಕತ್ತಿಲ್ಲ, ಹುಟ್ಟಿದ್ದೂ ಹಿಂಗ ಅನಾರೋಗ್ಯ ಆಗಿ ಹುಟ್ಟಾಕತ್ತಾವ. ಸೊ ಮುಂದಿನ ಸೊಸೈಟಿ ಬಗ್ಗೆ ವಿಚಾರ ಮಾಡ್ರಿ ಹೆಂಗಿರ್ತೈತಿ.
1: ಇದು ಒಂದು
0: ಅಲಾರ್ಮಿಂಗ್ ಅನ್ನ ಇದು. ಇವಾಗ ಈಗ ನೀವು ಚರ್ತುಕೊಳ್ಳಲಿಲ್ಲ ಅಂತಂದ್ರ ಮುಂದ ಆಗಾಕ ಸಾಧ್ಯನೇ ಇಲ್ಲ. ಒಮ್ಮೆ ಬೆನ್ನ ಎಲುಬ್ ಎಲ್ಲ ಆಸ್ಟಿಯೋಪೊರೋಸಿಸ್ ಅಂದ್ರ ನಾವ್ ಹೆಂಗ್, ಈಗ ಬೆನ್ನ ಎಲುಬ್ ಪೂರಾ ಪುಡಿ ಪುಡಿ ಆಗಿ ಹೋತಂದ್ರ ಆಮೇಲೆ ನೀವು ಏನ್ ಮಾಡೋರದಿರಿ? ಬರೇ ಓದಾಕಷ್ಟ ರೈತ ಬೆನ್ ಎಲುಬಾ, ರೈತ ಬೆನ್ ಎಲುಬಾ ಅನ್ಕೊಂತ ಕುಂಡ್ರದ ಅಷ್ಟ ಆಕೇತಿ.
1: ಅಲ್ಲ, ಈಗ ರೈತನ ಚಿತ್ರನು ನಾವು ಪಟ್ಟದಾಗ ನೋಡುವಂತ ದಿನಗಳು ಬರ್ಲಿಗೆ.
0: ಅಷ್ಟ ಅಷ್ಟ
1: ಈಗ ದಕ್ಷಿಣ ಇವರು ಇದೆಲ್ಲಾನು ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಂಗ ಮನುಷ್ಯನ್ಗೆ ಸುಧಾರಣೆ ಮಾಡ್ಕೊಳ್ಬೇಕು, ನಾನು ಉತ್ತಮ ಆಹಾರವನ್ನ ಸೇವಿಸಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಯತ್ನಶೀಲ ಆದಾಗ ಏನ್ ಮಾಡ್ಬೇಕು ಅಂತ ಹೇಳ್ತೀರಿ
0: ಮೇಡಮ್? ಈಗ ನಿಮಗ್ ಕೃಷಿ ಮಾಡಕ್ ಆಗಂಗಿಲ್ಲ. ಈಗ ನೀವು ಒಂದ್ ಮೀಡಿಯಾ, ಯು ಆರ್ ಡೂಯಿಂಗ್ ಯುವರ್ ಜಾಬ್ ಸೋ ನೈಸ್ಲಿ, ಸೊ ನಾ ನನ್ ಜಾಬ್ ನಾ ಮಾಡತ್ತೇನೆ. ಬಟ್ ಈ ಮಾಡಾಕ ನನಗ ಒಂದು ಸಪೋರ್ಟ್ ಏನಂತಂದ್ರ ಮೀಡಿಯಾನೂ ಬೇಕ. ಆಮೇಲೆ ಇವರು ತಮ್ಮ ಓಟಿ ಒಳಗೆ ತಾವು ಕೆಲಸ ಮಾಡ್ತಿರ್ತಾರ, ಬಟ್ ನೀವೆಲ್ಲ ತಿನ್ನುವುದೇನ ಆಹಾರನಲ್ಲ. ನೀವು ನನ್ನ ಮ್ಯಾಲ ಒಂದು ವಿಶ್ವಾಸ ಇಟ್ಟ ನಾ ನಿಂದ ಕಡೆ ತಗೋತೇನಿ, ನೀ ನನ್ಗೆ ಆರ್ಗ್ಯಾನಿಕ್ ಆಗಿ ಗ್ರೋ ಮಾಡಿ ಕೊಡು ಅಂತ ನೀವು ರೈತನ ಕಡೆ ಹೋಗಿ ಅಪ್ರೋಚ್ ಆಗ್ರಿ, ಅವ್ ನಿಮಗ್ ಬೆಳೆದು ಕೊಡ್ತಾನ. ಯಾಕಂದ್ರ ಆ ಬೆಳೆದಿದ್ದಕ್ಕೆ ನೀವು ಅವಂಗ ಒಂದು ಏನು ಮೌಲ್ಯ ಅದಕ್ಕೆ ಕೊಡಬೇಕ. ಅವಂಗ ಯಾಕಂತಂದ್ರೆ ಎಲ್ಲಾರು ಪೆಸ್ಟಿಸೈಡ್ ಇದನ್ನ ಫರ್ಟಿಲೈಸರ್ ಹಾಕಿ 10 ಚೀಲ ಬೆಳೆಯುವಲ್ಲಿ ಅವ್ ಆರ್ಗ್ಯಾನಿಕ್ ಆಗಿ ನಿಮಗೀಗ 5 ಚೀಲ ಬೆಳೆದು ಕೊಡ್ತಾನ ಅಥವಾ 6 ಚೀಲ ಬೆಳೆದು ಕೊಡ್ತಾನ ಅಂತಂದ್ರ ನೀವು ಅವಂಗ ರೇಟ್ ಕೊಟ್ಟು ತಗೋಬೇಕು. ಬಿಕಾಸ್ ಹೀ ಶುಡ್ ಬಿ ಸ್ಟೇಬಲ್ ಅಂಡ್ ಸಸ್ಟೈನಬಲ್. ಹಂಗ ಆದಂದ್ರ ನಿಮಗ್ ಅವ್ ಚಲೋದ್ ಬೆಳೆದು ಕೊಡ್ತಾನ, ಇಲ್ಲಂತಂದ್ರ ಅವ್ ತಾನ ವೀಕ್ ಆಗಿ ನಿಮಗ್ ಹೆಂಗ್ ಚಲೋದ್ ಬೆಳೆದು ಕೊಡ್ಬೇಕು ಹೇಳ್ರಿ. ಅಂಡ್ ನೀವ್ ಆಗ್ಲೇ ಹೇಳಿದ್ರಿ ಮೇಡಮ್, ಹಿಂದಿಂದ ನೋಡಿದ್ವಿ ಪ್ರೆಸೆಂಟ್ ನೋಡಿದ್ವಿ ಅಂತಂದ್ರಿ, ನಾ ಫ್ಯೂಚರ್ ನೋಡತ್ತೇನ್ರಿ ಮೇಡಮ್. ಈಗ ಬೋರ್ ಹೊಡ್ಯಾಕತ್ತಾರ, ಬೋರ್ ಹೊಡ್ಯಾಕತ್ತಾರ, ಬರೇ ಈಸಿ ಕ್ರಾಪ್ ಕಬ್ಬಿಗೆಲ್ಲಾರೂ ಮೊರೆ ಹೋಗಾಕತ್ತಾರ, ಕಬ್ಬು ಬೆಳಕತ್ತಾರ. ಈಗ ಬೋರ್ ಹೊಡೋದ್ ಬರೀ ಈಸಿ ಕ್ರಾಪ್ ಅಂತ ಕಬ್ಬು ಬೆಳತಾರ, ನಾಳೆ ಬೋರ್ನಾಗ ನೀರ್ ಬರಂಗಿಲ್ರಿ, ಮುಂದೆ ಎಣ್ಣಿ ಬರ್ತೈತಿ. ನಮ್ ಮುಂದಿನ ಫ್ಯೂಚರ್ ನೋಡಾಕತ್ತೇನಿ, ಎಲ್ಲೂ ನಿಮಗ್ ಹಸಿರು ನೋಡಕ್ ಸಿಗಂಗಿಲ್ಲ, ತಾಪ ಸಿಗ್ತತಿ ತಾಪ. 2 ದಿವಸ ಅಲ್ಲಿ 1 ದಿವಸ ನಾನು ಹೊಲದಾಗ ಹೋಗಿ ಬಂದ್ರು ಮಕ ಎಲ್ಲ ಕರ್ರಗಾಗಿರ್ತೈತಿ, ಅಂತ ತಾಪ ಬಿಸಿಲು. ಸ್ಕಿನ್ ಡಿಸೀಸ್ ಬರ್ತಾವ, ಎಲ್ಲದಕ್ಕೂ ಒಂದಕ್ಕೊಂದು ಇಷ್ಟು ರಿಲೇಟೆಡ್ ಅದಾವ ಇವು ಅಂತಂದ್ರ ಅದಕ್ಕ ಈಗರ ರೈತಗ ಏನ್ ಮಾಡಾಕತ್ತಾನು. ನೀವು ಎಜುಕೇಟೆಡ್ ಪೀಪಲ್ ಅವನ ಕಡೆ ಹೋಗ್ರಿ. ಈ ಸಿಟಿ ಪೀಪಲ್ ಯು ಹೈಯರ್ ದ ಫಾರ್ಮರ್ಸ್ ಐಸೆ, ಯು ಹೈಯರ್ ದೆಮ್. ನಾನ್ ಇಂದ ಕಡೆ ತಗೋತೇನಪ್ಪ, ನಾ ಇಷ್ಟು ಕೊಟ್ಟ ತಗೋತೇನೆ, ನೀ ನನಗೆ ಇದು ಚಲೋದ್ ಬೆಳೆದು ಕೊಡು ಅಂದಾಗ ಅವಂಗ ಕಾನ್ಫಿಡೆನ್ಸ್ ಬರ್ತೈತ್ರಿ, ಅವಂಗೊಂದು ಖುಷಿ ಆಗ್ತತಿ. ಹಾ, ನನಗೊಂದು ಕಿಮ್ಮತ್ ಐತಿಪ್ಪ, ಯಾರೋ ಒಬ್ರು ಬಂದ್ರ ನನ್ ಕಡೆ ಬಂದ್ರ ಮತ್ ತಗೋತಾರಂತ ಗ್ಯಾರಂಟಿ ಕೊಟ್ಟಾರ, ಅವಂಗೂ ಒಂದು ಆತ್ಮವಿಶ್ವಾಸ ಬರ್ತೈತ್ರಿ. ಅಂಡ್ ಎಲ್ಲರಿಗೂ ಇನ್ನರ್ ಕಾನ್ಶಿಯಸ್ನೆಸ್ ಅಂತೂ ಇದ್ದ ಇರ್ತತೆ. ನೀವು ಒಂದ್ ಬಿಟ್ಟು 2 ಸಲ ಅವನ ಕಡೆ ಹೋದಂದ್ರ ಅವ್ನು 3ನೇ ಸಲ ನಿಮಗ್ ಮೋಸ ಮಾಡಂಗಿಲ್ಲ, ಸಾಧ್ಯ ಇಲ್ಲ.
1: ಅಂದ್ರೆ ಈ ಒಂದು ಪರಿವರ್ತನೆ ನಮ್ಮ ಸೊಸೈಟಿ ಒಳಗೆ
0: ಆಗಬೇಕು
1: ಅತ್ಯಗತ್ಯ.
0: ಎಸ್ ಎಸ್ ಎಸ್, ಇದು ಒಂದು ಅಟ್ ಲೀಸ್ಟ್ ದಿಸ್ ಇಸ್ ಒನ್ ರೂಟ್ ವೇರ್ ಯು ಕ್ಯಾನ್ ಸ್ಟೆಬಿಲೈಸ್ ದ ಫಾರ್ಮರ್ ಅಂಡ್ ಸ್ಟೆಬಿಲೈಸ್ ದ ಮದರ್ ಅರ್ತ್. ಅಂಡ್ ಆಕಳುಗಳನ್ನು ಎಲ್ಲಾನು ಆಕಳು ಇಲ್ದ ಅಂತೂ ಈಗ ಭೂಮಿ ಮೇಲೆ ನೀವು ಏನ್ ಮಾಡಕ್ ಸಾಧ್ಯ ಇಲ್ರಿ ಮೇಡಮ್.
1: ಹೌದು, ಈಗ ಸಾಕಷ್ಟು ಆಕಳ ಅಂದ ತಕ್ಷಣ ಇದರಲ್ಲಿ ಕೂಡ ಸಾಕಷ್ಟು ತಳಿಗಳನ್ನ ನಾವು ನೋಡ್ತೀವಿ ಇವತ್ತ. ಅಂದ್ರೆ ಈ ಆಕಳಗಳನ್ನ ಸಾಕೋದ್ರಿಂದ ಕೂಡ ಉತ್ತಮ ಹಾಲನ್ನ ನಾವು ಪಡಿಬೇಕು ಅಂದ್ರ ನಮ್ಮ ದೇಶ, ನಮ್ಮ ಸಂಸ್ಕೃತಿ, ನಮ್ಮ ಇದರಲ್ಲಿ ಇರುವಂತಹ ತಳಿಗಳಿಂದ ನಮ್ಗೆ ಪಡಿಲಿಕ್ಕೆ ಸಾಧ್ಯ. ಇಲ್ಲೂ ಕೂಡ ನಾವು ಅತಿ ಆಸೆಯನ್ನ ಮಾಡಿ ಬೇಗನೆ ಶ್ರೀಮಂತರಾಗಬೇಕು, ಹೆಚ್ಚು ಹಾಲನ್ನ ಪಡಿಬೇಕು, ಮಾರಾಟ ಮಾಡಬೇಕು, ಈ ಒಂದು ದುರಾಸೆಗೆ ಬಿದ್ದಾಗ ಮತ್ತೆ ನಮ್ಮ ಆರೋಗ್ಯ ಹಾಳಾಗುತ್ತೆ.
0: ಇಲ್ಲ, ಈಗ ಅದಕ್ಕೆ ಏನ್ ಹೇಳತ್ತೇನಲ್ಲ, ಅವ್ರ ನೀವು ಫಾರ್ಮರ್ಸ್ ಕಾನ್ಫಿಡೆನ್ಸ್ ಕೊಡ್ರಿ. ಈಗ ನೋಡ್ರಿ, ಎಲ್ಲಾರು ಏ ಮನೆಗೆ ನಾವು ಜವಾರಿ ರೀ, ಉಳಿಕಿದೆಲ್ಲ ಜರ್ಸಿ ಎಚ್ಎಫ್ರಿ, ಅದನ್ನ ಡೈರಿಗೆ ಹಾಕ್ಬಿಡ್ತೀವ್ರಿ, ನಾವೇನ್ ಉಣ್ಣಂಗಿಲ್ರಿ. ಈ ರೈತನ ಮಾತನ ಇದೆ ಅಂದ್ರ ತಾ ಚಲೋ ತಿಂದು ಡೈರಿಗೆ ಹಾಕಿದ್ ಯಾರ್ಯಾರು ತಿಂತಾರೋ ಏನೋ ಗೊತ್ತಿಲ್ಲ. ಡೈರಿ ಒಳಗೆ ಹೋದ್ಕೂಡ ಅದ್ ಪನ್ನೀರ್ ಆಗ್ತೈತಿ, ಮತ್ತೇನ ನಿಮ್ದು ಖೀರ್ ಆಗ್ತೈತಿ, ಮಜ್ಜಿಗೆ ಆಕೈತಿ. ನೈಸ್ಲಿ ಇಟ್ ವಿಲ್ ಬಿ ಪ್ಯಾಕ್ಡ್ ಅಂಡ್ ಇಟ್ ವಿಲ್ ಬಿ ಕೆಪ್ಟ್ ಅಂಡ್ ನಾವು ಅಗದಿ ಚಂದಾಗಿ ಹೋಗಿ ಸೂಟ್ ಬೂಟ್ನಾಗ ಹೋಗಿ ಮಾಲ್ನಾಗ ಹೋಗಿ ತಗೊಂಡ್ ತಿಂದ ಭಾರಿ ಅಂತ ತಿಳ್ಕೊಂಡ್ಬಿಡ್ತೇವೆ. ಬಟ್ ಏನ್ ಹೋಗಿರ್ತೈತಿ? ಮೊನ್ನೆ ಮೊನ್ನೆ ಕೇಳಿದೆ, ಯಾರ್ದೋ ಒಂದು ಕಾಫ್ ಅಂದ್ರ ಎಮ್ಮಿ ಕರ ಸತ್ತಿತ್ತು, ಅವ ಅದನ್ನ ಈಗ ಹಿಂಡ್ಬೇಕದ ನಾವು. ಹಿಂಡ್ಬೇಕಂದ್ರೆ ಇಂಜೆಕ್ಷನ್ ಹೊಡೆದ ಹೊಡಿತಾನ, ಇಂಜೆಕ್ಷನ್ ಹೊಡೆದನ್ನ ಹಾಲು ಹಿಂಡ್ತಾನ. ಸೊ ದಿಸ್ ಇಸ್ ನಾಟ್ ನ್ಯಾಚುರಲ್, ದಿಸ್ ಇಸ್ ಆಲ್ ಆರ್ಟಿಫಿಷಿಯಲ್. ಹಿಂಗೆಲ್ಲ ಆಗ್ತಾವ್ರಿ ಮೇಡಮ್. ಇಟ್ ಇಸ್ ಲೈಕ್ ಏನ್ ಗೊತ್ತಾ, ಅವ್ ಸ್ಟೇಬಲ್ ಆಗ್ಬೇಕಂತಂದ್ರ ನೀವು ಸಿಟಿ ಪೀಪಲ್ ಅವನ ಕಡೆ ಹೋಗಬೇಕ. ನೀವು ಎಲ್ಲ ಸ್ಯಾಟರ್ಡೆ ಸಂಡೆ ಗವರ್ಮೆಂಟ್ ಹಾಲಿಡೇ ಬಂತಂದ್ರ ಅಲ್ಲೇ ಇಲ್ಲೇ ಪಿಕ್ನಿಕ್ ಹೋಗೋ ಬದ್ಲಿ ಹೊಲಕ್ ಹೋಗ್ರಿ, ಅವನ್ ಕೂಡ ಕೆಲಸ ಮಾಡ್ರಿ, ನಿಮ್ಗ ಅದ್ರದ್ದು ನಿಮ್ದು ವ್ಯಾಲ್ಯೂ ಗೊತ್ತಾಗ್ತೈತಿ ಅಂಡ್ ಅದ್ರದ್ದು ಡಿಫಿಕಲ್ಟೀಸ್ ಏನ್ ಅನ್ನೋದು ಗೊತ್ತಾಕೈತಿ. ಅವಾಗ ನೀವು ಅವ್ 10 ರೂಪಾಯಿಗೆ ಸಿಗೋಡ್ ಅಂತಂದ್ರ ನೀವಾಗೆ 15 ರೂಪಾಯಿ ಕೊಟ್ಟು ಬರ್ತೀರಿ, ಹೌದಪ್ಪ ಇಷ್ಟು ಶ್ರಮ ಆಯ್ತು ಅಂತ.
1: ಆರೋಗ್ಯದತ್ತ ನಮ್ಮ ಲಕ್ಷಕ್ಕೆ ಹೋದಾಗ ನಾವು ಅಲ್ಲಿ ದುಡ್ಡಿನ ಮುಖ ನೋಡುದು.

0: ಇಲ್ಲ ಇಲ್ಲ, ಯಾಕಂತಂದ್ರ ಆರೋಗ್ಯವೇ ಭಾಗ್ಯ, ಹೆಲ್ತ್ ಈಸ್ ವೆಲ್ತ್, ಇವೆಲ್ಲ ಬರೇ ಪ್ರಾವರ್ಬ್ಸ್ ಅಲ್ರಿ ಇವ, ಇಟ್ ಇಸ್ ರಿಯಾಲಿಟಿ.
1: ಹೌದು,
0: ನೀವು ಇದಕ್ಕ ಇಂಪಾರ್ಟೆನ್ಸ್ ಕೊಡ್ಲಿಲ್ಲ ಅಂದ್ರೆ ಇನ್ನು ಎದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀರಿ ಹೇಳ್ರಿ?
1: ನಿಜ ನಿಜ. ಈಗ ಡಾಕ್ಟರ್ ದಕ್ಷಾಯಣಿ ಅವ್ರ, ಈ ತರ ಈಗ ಆಕಳು ಮತ್ತು ಕೃಷಿ ಇದ್ರ ಬಗ್ಗೆ ನಾವು ಮಾತಾಡಿದ್ವಿ ಅಂದ್ರೆ ಇದು ಸಾವಯವ ಇದ್ದಷ್ಟು ನಮಗೆ ಅನುಕೂಲ ಅಂತ, ಒಟ್ಟಿನಲ್ಲಿ ನೀವು ನಮ್ಮ ರೇಡಿಯೋ ಕೇಳುವಂತ ಕೇಳುಗರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ?
0: ನಿಮ್ಗೆ ಕೃಷಿ ಆರೋಗ್ಯ ಬೇಕಂತಂದ್ರೆ ಕೃಷಿಕ ಚಲೋ ಇರಬೇಕು. ಕೃಷಿಕ ಚಲೋ ಇರ್ಬೇಕಂದ್ರೆ ಅವನ್ ಕೂಡ ಒಂದು ಆಕಳ ಇರಬೇಕು. ಆಕಳದ ಮೇಲೆ ನಾವ್ ಒಂದ್ ಸ್ವಲ್ಪ ಮಾತಾಡ್ಲಿಲ್ಲ. ಏನಂತಂದ್ರೆ ನಿಮ್ಮ ನಿಮ್ಮ ಏರಿಯಾದ ಆಕಳಗಳು, ನಿಮ್ಮ ನಿಮ್ಮ ರೀಜನ್ದ ಆಕಳ ಏನಿರ್ತಾವಲ್ಲ, ಅದೇ ತಳಿ ಮೇಲೆನ ವರ್ಕ್ ಮಾಡ್ರಿ ಅಂತ ನಾ ಎಲ್ಲಾ ಕೃಷಿಕರಿಗೆ ಹೇಳ್ತೇನೆ. ಯಾಕಂದ್ರೆ ಅವ್ರ ಪ್ರಾಂತದಾಗ ಅವ್ರವ್ರ ತಳಿಗಳದಾವ್. ಸೊ ಅವನ್ ತಗೊಂಡ್ ಬಂದು ಇಲ್ಲಿ ಮಾಡಿದೆ, ಇಲ್ಲಿದ್ ಒಯ್ದ ಅಲ್ಲಿ ಮಾಡಿದೆ, ಹಿಂಗೆಲ್ಲ ಮಾಡೋದು ಬೇಡ. ಈಗ ನಮ್ಮ ಈಗ ಧಾರವಾಡ ಡಿಸ್ಟಿಕ್ಟ್ ಅಥವಾ ನಮ್ಮ ಆಸ್ಪಾಸ್ ಬೆಳಗಾವು ಕಡೆ ಹಾವೇರಿ ಈ ಸೈಡ್ ಇವ್ ಯಾವ ನಮ್ಮ ಕಿಲಾರನ್ನು ನಮ್ದು ಹಳ್ಳಿಕಾರನ್ನು ಮಲ್ನಾಡ್ ಗಿಡ್ಡ ಇವ್ ಏನದಾವಲ್ಲ, ನಾವು ಇವ್ರ ಮೇಲೆನ ವರ್ಕ್ ಮಾಡ್ಬೇಕು. ಅಂಡ್ ಅವ್ ಬಹಳ ಅವ್ ಆರೋಗ್ಯವಿದ್ದು ಅಂತಂದ್ರ ಅವ್ ಖುಷಿಯಿಂದ ಇದ್ದು ಅಂತಂದ್ರ ಅವ್ ಖುಷಿಯಿಂದ ಹಾಲು ಕೊಡ್ತಾವನ್ನು, ಅವ್ ಖುಷಿಯಿಂದ ಆರೋಗ್ಯವಾಗಿರ್ತಾವ ಅಂದ್ರೆ ನಮ್ ಭೂಮಿ ಖುಷಿಯಿಂದ ಇರ್ತೇತಿ. ಅದ ಖುಷಿಯಿಂದ ಇತ್ತಂತಂದ್ರ ನಾವೆಲ್ಲಾನು ಖುಷಿ ಆಗಿರ್ತೇವ್ ನೋಡ್ರಿ. ಅಲ್ಟಿಮೇಟ್
1: ಅಂದ್ರೆ ಇದು ಒಂದು ವರ್ತುಳ.
0: ಹಾ,
1: ಇದು ಏನಂದ್ರೆ ಒಂದಕ್ಕೊಂದು ಒಂದಕ್ಕೊಂದು ಪೂರಕ ಆಗ್ಯದ. ಕೃಷಿ, ಹೈನುಗಾರಿಕೆ, ಮನುಷ್ಯ, ಅವನು ಬಳಸುವಂತ ಪದಾರ್ಥಗಳು, ಅದರಿಂದ ಅವನ ಆರೋಗ್ಯ. ನಾವು ಸಾವಯವ ಪದಾರ್ಥಗಳನ್ನ ಉತ್ತಮ ಹೈನುಗಾರಿಕೆ

0: ಹಿಂಗೆಲ್ಲ ಮಾಡೋದು ಬೇಡ. ಈಗ ನಮ್ಮ ಈಗ ಧಾರವಾಡ ಡಿಸ್ಟ್ರಿಕ್ಟ್ ಅಥವಾ ನಮ್ಮ ಆಸ್ಪಾಸ್ ಬೆಳಗಾವಿ ಕಡೆ ಹಾವೇರಿ ಈ ಸೈಡ್ ಇವ್ ಯಾವ ನಮ್ಮ ಕಿಲಾರನ್ನು ನಮ್ದು ಹಳ್ಳಿಕಾರನ್ನು ಮಲ್ನಾಡ್ ಗಿಡ್ಡ ಇವ್ ಏನದಾವಲ್ಲ ನಾವು ಇವ್ರ ಮೇಲೆನ ವರ್ಕ್ ಮಾಡ್ಬೇಕು. ಅಂಡ್ ಅವ್ ಬಹಳ ಅವ್ ಆರೋಗ್ಯವಿದ್ದು ಅಂತಂದ್ರ ಅವು ಖುಷಿಯಿಂದ ಇದ್ದು ಅಂತಂದ್ರ ಅವು ಖುಷಿಯಿಂದ ಹಾಲು ಕೊಡ್ತಾವನ್ನು ಅವು ಖುಷಿಯಿಂದ ಆರೋಗ್ಯವಾಗಿರ್ತಾವ ಅಂದ್ರೆ ನಮ್ ಭೂಮಿ ಖುಷಿಯಿಂದ ಇರ್ತೈತಿ. ಅದ ಖುಷಿಯಿಂದ ಇತ್ತಂತಂದ್ರ ನಾವೆಲ್ಲಾನು ಖುಷಿಯಾಗಿರ್ತೇವ್ ನೋಡ್ರಿ. ಅಲ್ಟಿಮೇಟ್
1: ಅಂದ್ರೆ ಇದು ಒಂದು ವರ್ತುಳ.
0: ಹಾ,
1: ಇದು ಏನಂದ್ರೆ ಒಂದಕ್ಕೊಂದು ಒಂದಕ್ಕೊಂದು ಪೂರಕ ಆಗ್ಯದ. ಕೃಷಿ, ಹೈನುಗಾರಿಕೆ, ಮನುಷ್ಯ, ಅವನು ಬಳಸುವಂತ ಪದಾರ್ಥಗಳು, ಅದರಿಂದ ಅವನ ಆರೋಗ್ಯ. ನಾವು ಸಾವಯವ ಪದಾರ್ಥಗಳನ್ನ ಉತ್ತಮ ಹೈನುಗಾರಿಕೆಯಿಂದ ನಾವು ಪಡ್ಕೊಂಡು ಪ್ರತಿನಿತ್ಯ ಊಟ ಮಾಡಿ, ನಾವಷ್ಟೇ ಅಲ್ಲ ಸಮಾಜದಲ್ಲಿ ಇದ್ದಂತ ಎಲ್ಲ ವ್ಯಕ್ತಿಗಳು ಈ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ನಾವು ವೈದ್ಯರಿಂದ ದೂರ ಇರಬಹುದು, ಉತ್ತಮ ಆರೋಗ್ಯವನ್ನ ಪಡ್ಕೊಳ್ಬಹುದು, ಸಂತೃಪ್ತಿಯ ಜೀವನವನ್ನ ಮಾಡಬಹುದು ಅಂತ ಹೇಳ್ತೀರಿ.
0: ನಮ್ ಹಾಸ್ಪಿಟಲ್ ನಾಗ ನಮ್ ಎಲ್ಲಾ ಡಾಕ್ಟರ್ಸ್ ಅನ್ನು ತಾವೇನು ಪ್ರಿಸ್ಕ್ರಿಪ್ಷನ್ ಕೊಡ್ತಾರ ಅತ್ತರ ಜೋಡಿ ಇದ್ರದ್ದು ಲೈಫ್ ಸ್ಟೈಲ್ ಆಗ್ಲಿ ಆಮೇಲೆ ಅವ್ರ ಫುಡ್ ಹ್ಯಾಬಿಟ್ಸ್ ಆಗ್ಲಿ ಇವನು ಎಲ್ಲಾನು ಹೇಳ್ತಾರ. ಸೊ ಎರಡು ಲೈಕ್ ಯಾಕಂದ್ರೆ ಎಲ್ಲಾರ್ಗು ಗೊತ್ತೈತಿ. ಈಗ ಏನ್ ಮೇನ್ ರೀಸನ್ ಎದಕ್ ನಮ್ದು ಆರೋಗ್ಯ ಹಾಳಾಗತ್ತೈತಿ ಅನ್ನೋದು ಎಲ್ಲಾರ್ಗು ಗೊತ್ತೈತಿ ಅನ್ಬೇಕ. ನಾವ್ ಪ್ರಿಸ್ಕ್ರಿಪ್ಷನ್ ಜೊತೆ ಇದನ್ನೂ ಹೇಳ್ತೇವೆ. ಸೊ ಎಲ್ಲಾರು ಇದ್ರ ಕಡೆ ಸ್ವಲ್ಪ ಗಮನ ಕೊಡಲೇಬೇಕು.
1: ನಿಮ್ಮ ಕಳಕಳಿಗೆ ನಮ್ಮ ಕೇಳುಗರು ಸ್ಪಂದಿಸ್ತಾರ ಅನ್ನೋ ಆಶಾಭಾವನೆ ನಮ್ಮದು. ಇನ್ನಾದ್ರೂ ನಾವು ಮರಳಿ ನಮ್ಮ ಭೂಮಿ ಕಡೆಗೆ ಹೋಗೋಣ, ಭೂಮಿ ಕಡೆ ಗಮನ ಕೊಡೋಣ. ಮತ್ತೆ ಎಲ್ಲಕ್ಕಿಂತ ಮುಖ್ಯವಾದ ಒಂದು ಬಹಳ ಮನಸ್ಸಿಗೆ ತಟ್ಟುವಂತ ಮಾತನ್ನ ತಾವೇನ್ ಹೇಳಿದ್ರಿ ಅಂದ್ರೆ ರಜಾ ದಿನಗಳಲ್ಲಿ ಹೊಲಗಳತ್ತ ಮುಖ ಮಾಡ್ರಿ ಅನ್ನೋದು. ಈ ಮಾಲು ಸಿನಿಮಾ ಅಲ್ಲೆಲ್ಲ ಹೋಗುವ ಬದಲಾಗಿ ಒಂದು ಮಕ್ಕಳಿಗೆ ಕರ್ಕೊಂಡು ಹೋದಾಗೂ ಮಕ್ಕಳಿಗೆ ಅದ್ರ ಕಷ್ಟ ಸುಖ ಏನು ಅನ್ನೋ ಅರಿವಾಗ್ತದೆ.
0: ಈಗ ಅಪ್ಕಮಿಂಗ್ ಡೇಸ್ ನಾಗ ಗುರುಕುಲ್ ಸಿಸ್ಟಮ್ ಗಳೆಲ್ಲ ಮಾಡಾಕತ್ತಾರ್ರಿ. ಅಲ್ಲೇ ಇವ್ ಮೇನ್ ಕೃಷಿ ಆಮೇಲೆ ಮೊದ್ಲಿಂದ ನಮ್ ಕಂಬಾರ ಕುಂಬಾರ ಮಚ್ಕಾರ ಇವ್ರ ಏನ್ ಮನಿ ಕಟ್ಟವ್ರ ಇವನ್ನೆಲ್ಲ ಕಾರ್ಪೆಂಟರ್ ಇವನ್ನೆಲ್ಲಾರನ್ನು ಏನೇನ್ ಮಾಡ್ತಿದ್ರು ಇವನ್ನೆಲ್ಲಾ ಸ್ಟಾರ್ಟ್ ಮಾಡಾಕತ್ತಾರ. ಈಗ ಅಪ್ಕಮಿಂಗ್ ಡೇಸ್ ನಾಗ ಈ ಗುರುಕುಲ ಪದ್ಧತಿನ ಕ್ಲಿಕ್ ಆಗು ಇನ್ನರ ಅಟ್ ಲೀಸ್ಟ್ ಅಂತವ್ರ ಒಂದಿಷ್ಟು ಮಂದಿ ಬಿಗ್ ಶಾರ್ಟ್ಸ್ ಇದ್ರ ಮೇಲೆ ಮಾಡ್ರಿ. CBSE ಆಯ್ತು, ICIC ಸಿಲೆಬಸ್ ಆಯ್ತು, ಎಲ್ಲಾ ಅದು ಇವನ್ ನಮ್ ಹಳೇದನ್ನು ಒಂದ್ ಸ್ವಲ್ಪ ಮುಂದ್ ತಗೊಂಡ್ ಬಂದ್ರ ಬಹಳ ಚಲೋ ಆಗ್ತೈತಿ ಅಂತ ಹೇಳಿ ನಾ ಕೈ ಮುಗಿದು ಕೇಳ್ಕೊತೀನಿ ನೋಡ್ರಿ ಎಲ್ಲಾರ್ಗು. ಅಂಡ್ ಕೃಷಿ ಮಣ್ಣು ಉಳಿಸ್ರಿ ಕೃಷಿ ಉಳಿಸ್ರಿ ಅಂತೇಳಿ ನಾ ಎಲ್ಲಾರ್ಗು ಕರೆನ ಕೈ ಮುಗಿದು ಕೇಳ್ಕೊತೇನೆ.
1: ನಿಜವಾಗ್ಲೂ ನಿಮ್ಮ ಮನವಿಗೆ ನಮ್ಮ ಕೇಳುಗರು ಸ್ಪಂದಿಸ್ತಾರ ಅಂತ ಆಶಿಸ್ತಾ ಸಂದರ್ಶನ ಮುಗಿಸೋಣ. ದಕ್ಷಾಯಣಿ ಅವರೇ ಧನ್ಯವಾದ.
0: ಧನ್ಯವಾದ. ನಮಸ್ಕಾರ ಮೇಡಮ್.
2: ಆರೋಗ್ಯದಂಗಳ ಭಾಗ್ಯ ವಿಧಾತ ಶುಗರ್ ಬಿಪಿ ಡೆಂಗು ಕಾಲರಾ.
3: ಆರೋಗ್ಯದಂಗಳ ಕಾರ್ಯಕ್ರಮ ಸರಣಿಯಲ್ಲಿ ಇದುವರೆಗೂ ಕೃಷಿ ಮತ್ತು ಆರೋಗ್ಯ ಈ ವಿಷಯದ ಕುರಿತು ಸಂದರ್ಶನ ಕೇಳಿದಿರಿ. ಭಾಗವಹಿಸಿದ ತಜ್ಞರು ಡಾಕ್ಟರ್ ದ್ರಾಕ್ಷಾಯಣಿ ರಾಮನಗೌಡರ್ ಅವರು, ಸಂದರ್ಶಿಸಿದವರು ಮಂಜುಳಾ ಪುರಾಣೇಕ. ಸಂಕಲನ

0: ಈ ಕಾರ್ಯಕ್ರಮದ ಪ್ರಾಯೋಜಕರು
1: ಡಾಕ್ಟರ್ ಎಸ್ಆರ್ ರಾಮನಗೌಡರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್
0: ಮಾಳಾಪುರ ಧಾರವಾಡ.
1: ಎಲ್ಲ ವಿಭಾಗಗಳಲ್ಲಿಯೂ ಸಾರ್ಥಕ ಸೇವೆ ಒದಗಿಸುತ್ತಿರುವ ಸುಸಜ್ಜಿತ ಆಸ್ಪತ್ರೆ.
0: ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ,
1: ಪೀಡಿಯಾಟ್ರಿಕ್ಸ್, ಗೈನಕಾಲಜಿ, ಆರ್ಥೋಪೆಡಿಕ್ಸ್, ನ್ಯೂರಾಲಜಿ, ಕಾರ್ಡಿಯಾಲಜಿ, ಯೂರಾಲಜಿ, ನ್ಯೂರೋ ಸರ್ಜರಿ, ನೆಫ್ರಾಲಜಿ, ಪಲ್ಮನಾಲಜಿ, ಗ್ಯಾಸ್ಟ್ರೋ ಎಂಟ್ರಾಲಜಿ ವಿಭಾಗಗಳು.
0: ಪ್ರತ್ಯೇಕ ಓಪಿಡಿ ಬ್ಲಾಕ್, ಸುಸಜ್ಜಿತ ಆಪರೇಷನ್ ಥಿಯೇಟರ್, ವೆಂಟಿಲೇಟರ್ ವ್ಯವಸ್ಥೆ ಹೊಂದಿದೆ.
1: ಐಸಿಯು, ಎನ್ಐಸಿಯು, ಡಿಜಿಟಲ್ ಎಕ್ಸ್ರೇ, ಟಿಎಂಟಿ, ಎಂಡೋಸ್ಕೋಪಿ, ಲ್ಯಾಪ್ರೋಸ್ಕೋಪಿ, ಕೊಲೊನೋಸ್ಕೋಪಿ, ಫೋಟೋಥೆರಪಿ ಮುಂತಾದ ಎಲ್ಲ ವಿಭಾಗಗಳೊಂದಿಗೆ
0: ಸುಸಜ್ಜಿತ ಪ್ರಯೋಗಾಲಯ ಮತ್ತು ಔಷಧಾಲಯ ಹೊಂದಿರುವ ಆಸ್ಪತ್ರೆ
1: ಡಾಕ್ಟರ್ ಎಸ್ಆರ್ ರಾಮನಗೌಡರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್
0: ಮಾಳಾಪುರ
1: ಧಾರವಾಡ. ಮೊಬೈಲ್ 9480093914. ಆಕಾಶವಾಣಿ ಧಾರವಾಡ. ಕೇಳುಗರೆ, ವಿಶ್ವ ಪರಿಸರ ದಿನದ ಅಂಗವಾಗಿ ಡಾಕ್ಟರ್ ವಿನಾಯಕ ಕುಲಕರ್ಣಿ ಅವರಿಂದ ಭಾಷಣ.
2: ಪರ್ಯಾವರಣ ವಿನಾಶೇನ ನಶ್ಯಂತಿ ಸರ್ವ ಜಂತುವಃ, ಪವನಃ ದುಷ್ಟತಾಂ ಯಾತಿ ಪ್ರಕೃತಿ ವಿಕೃತಾಯತೆ. ಪರಿಸರ ಅಥವಾ ಅರಣ್ಯ ನಾಶದಿಂದ ಸಕಲ ಜೀವ ಜಗತ್ತು ನಾಶವಾಗುವುದಲ್ಲದೆ ಪ್ರಾಣವಾಯು ಕೂಡ ವಿಷಮಯವಾಗಿ ಈ ಪ್ರಕೃತಿಯು ವಿಕೃತಿಯಾಗುವುದು. ಇದನ್ನು ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಭಾರತೀಯ ಋಷಿಮುನಿಗಳು ಜಗತ್ತಿಗೆ ಪರಿಸರದ ಕುರಿತಾಗಿ ನಮಗೆಲ್ಲ ತಿಳಿಸಿದ ಅತಿ ಮಹತ್ವದ ವಿಷಯವಾಗಿದೆ. ಪ್ರತಿಯೊಬ್ಬ ವ್ಯಕ್ತಿಯು ವಿಕಸನಕ್ಕೆ ನಮ್ಮ ಸುತ್ತಮುತ್ತಲಿನ ಪ್ರಕೃತಿಯು ಪೂರಕವಾಗಿ ಸದಾ ಮಾತೃಸ್ಥಾನದಲ್ಲಿ ನಿಂತಿದೆ. ಅದಕ್ಕೆ ನಮ್ಮ ಈ ಶರೀರ ಅಥವಾ ದೇಹ ನಿರ್ಮಾಣ ಕೂಡ ಪಂಚಮಹಾಭೂತಗಳಾದ ಪೃಥ್ವಿ, ವಾಯು, ಅಗ್ನಿ,

ಜಲ ಹಾಗೂ ಆಕಾಶಗಳಿಂದ ನಿರ್ಮಾಣವಾಗಿದೆ. ಹೊರಗಿನ ಪ್ರಕೃತಿಯು ಸಮತೋಲನೀಯವಾಗಿದ್ದರೆ ನಾವುಗಳು ಸಹ ಆರೋಗ್ಯದಿಂದ ಇರುತ್ತೇವೆ. ಒಂದು ವೇಳೆ ಈ ಪರಿಸರದಲ್ಲಿ ಸಮತೋಲನೆ ತಪ್ಪಿದಾಗ ಅದರ ಪರಿಣಾಮ ನೇರವಾಗಿ ನಮ್ಮ ದೇಹದ ಅಥವಾ ಆರೋಗ್ಯದ ಮೇಲೆ ಉಂಟು ಮಾಡುತ್ತದೆ. ಈ ಹಿಂದೆ ನಮ್ಮ ಹಿರಿಯರ ಆಯುಷ್ಯ ಸರಾಸರಿ 100 ವರ್ಷಗಳು ಇರುತ್ತಿತ್ತು. ಅದಕ್ಕೆಂದೇ ಆಶೀರ್ವಾದವನ್ನು ಕೂಡ ಶತಮಾನಂ ಭವತಿ ಶತಾಯುಷ್ಯ ಪುರುಷೇಂದ್ರಿಯಂ ಆಯುಷ್ಯೇತೇಂದ್ರಿಯಂ ಪ್ರತಿಷ್ಠತೆ ಎಂದು ಹೇಳುತ್ತಿದ್ದರು. ಆದರೆ ಇಂದು ನಾವುಗಳು 50 ವರ್ಷಕ್ಕೆ ಹಲವು ಕಾಯಿಲೆಗಳಿಗೆ ತುತ್ತಾಗಿ ನಿತ್ಯ ಔಷಧಿ ಮಾತ್ರೆಗಳೇ ಆಹಾರವಾಗಿವೆ. ಅಲ್ಲದೆ ನರಳಿ ನರಳಿ ಸಾಯುತ್ತಿದ್ದೇವೆ. ಇದಕ್ಕೆಲ್ಲ ನಾವುಗಳೇ ಮಾಡಿಕೊಂಡ ಸ್ವಯಂಕೃತ ಅಪರಾಧಗಳೆಂದರೆ ತಪ್ಪಾಗಲಿಕ್ಕಿಲ್ಲ. ಕಾಲವನ್ನು ನಾವು 3 ಭಾಗವಾಗಿ ವಿಭಾಗಿಸಿದಾಗ ಬೇಸಿಗೆ ಕಾಲ, ಮಳೆಗಾಲ, ಚಳಿಗಾಲ ಎಂದು ಹೇಳಿದರೆ, ಆದರೆ ಇವುಗಳು ಸರಿಯಾಗಿ ಎಲ್ಲ ಕಡೆ ನಿಯಮಿತವಾಗಿ ನಡೆಯುತ್ತಿಲ್ಲ. ಪ್ರಕೃತಿಯಲ್ಲಿ ಈ 3 ಕಾಲಗಳು ತನ್ನ ಅಸಮತೋಲನೆಯನ್ನು ಸದಾ ವಿಜೃಂಭಿಸುತ್ತವೆ. ದೇಶದ ರಾಜ್ಯದ ವಿವಿಧ ಕಡೆ ಅತಿವೃಷ್ಟಿ ಅನಾವೃಷ್ಟಿಗಳು ಪ್ರತಿ ವರ್ಷ ಜರುಗುತ್ತಲಿವೆ. ಇದರಿಂದ ನಾವುಗಳು ಅನೇಕ ತರಹದ ಸಮಸ್ಯೆಗಳನ್ನು ನಿತ್ಯ ಅನುಭವಿಸುವಂತಾಗಿದೆ. ವಸಂತ ಕಾಲದಲ್ಲಿ ಪ್ರಕೃತಿ ಸೌಂದರ್ಯವನ್ನು ಕೂಡ ಇಂದು ನಾವುಗಳು ಎಲ್ಲ ಬಿರು ಬಿಸಿಲಿನಿಂದ ನಾಗರಿಕರು ಮಕ್ಕಳು ಸಹಿತವಾಗಿ ಹೊರಗಡೆ ತಿರುಗಾಡದಂತಾಗಿದೆ. ಇದರ ಮಧ್ಯ ನಮ್ಮ ಸುತ್ತಮುತ್ತಲಿನ ಹಲವು ಜಲಮೂಲಗಳಾದ ಕೆರೆ, ಕಟ್ಟೆ, ಹಳ್ಳ, ಕೊಳ್ಳ, ನದಿ ಮುಂತಾದವುಗಳು ಸೂರ್ಯನ ಪ್ರಖರ ಶಾಖದಿಂದ ಬತ್ತಿ ಹೋಗಿವೆ. ಇದರಿಂದ ಮನುಷ್ಯ ಸಹಿತವಾಗಿ ಇತರೆ ಜೀವ ಜಂತುಗಳು ಬಲಿಯಾಗುತ್ತಲಿವೆ. ಅರಣ್ಯ ಅಥವಾ ಪರಿಸರದಲ್ಲಿನ ಗಿಡಮರಗಳ ನಾಶದಿಂದ ಪ್ರಾಣವಾಯು ವಿಷಮಯವಾಗತೊಡಗಿದೆ. ಶುದ್ಧವಾದ ಗಾಳಿಯೂ ಕೂಡ ಸರಿಯಾಗಿ ನಮಗೆ ಲಭಿಸುತ್ತಿಲ್ಲ. ಚಿಕ್ಕ ಚಿಕ್ಕ ಹಳ್ಳ ಕೊಳ್ಳಗಳು ಕೊಳಚೆ ಗುಂಡಿಗಳಾಗಿ ಪರಿವರ್ತನೆ ಹೊಂದಿ ಇತರೆ ಪ್ರಾಣಿ ಪಕ್ಷಿಗಳ ಜೀವ ಸಂಕುಲಕ್ಕೆ ಕಂಟಕವಾಗಿ ಅವುಗಳು ನಶಿಸಿ ಹೋಗುತ್ತಿವೆ. ಇದೇ ಪರಿಸ್ಥಿತಿಯು ಮುಂದುವರೆದರೆ ಇಡೀ ವಿಶ್ವವೇ ನಾಶವಾಗುವ ಕಾಲ ತೀರಾ ಸಮೀಪವಿದ್ದಂತೆ ನಮಗೆಲ್ಲ ಭಾಸವಾಗತೊಡಗಿದೆ. ಇದರಿಂದ ಭೂಮಿಯೂ ಸಹ ಹೊರತಾಗಿಲ್ಲ. ನಮ್ಮ ಅತಿಯಾದ ದುರಾಸೆಯಿಂದ ಕೃಷಿ ಭೂಮಿ ಹೆಚ್ಚು ಇಳುವರಿ ಪಡೆಯಲು ವಿಪರೀತವಾಗಿ ರಸಗೊಬ್ಬರ, ಕೀಟನಾಶಕ ಬಳಕೆಯಿಂದ ಬೆಳೆಯೂ ಸಹ ವಿಷಮಯವಾಗಿ, ನಾವು ನಿತ್ಯ ಸೇವಿಸುವ ಆಹಾರ ಕೂಡ ವಿಷವಾಗಿ ದೇಹದಲ್ಲಿ ಶೇಖರಣೆಯಾಗುತ್ತಾ ಹೋಗುತ್ತಿದೆ. ಇಂದು ಹಲವು ಕಾಯಿಲೆಗಳಿಗೆ ಚಿಕ್ಕ ವಯಸ್ಸಿನಲ್ಲಿ ನಾವುಗಳು ಬಲಿಯಾಗುತ್ತಿದ್ದೇವೆ. ಕೃಷಿ ಭೂಮಿಯು ಬರಬರುತ್ತಾ ಬಂಜರವಾಗತೊಡಗಿದೆ. ಇಂದಿನ ಈ ಸನ್ನಿವೇಶಕ್ಕೆ ನಾವುಗಳೇ ಕಾರಣರು ಎಂದರೆ ತಪ್ಪಿಲ್ಲ. ಇಲ್ಲಿ ಪ್ರತಿಯೊಬ್ಬರೂ ನಾವುಗಳು ಸ್ವಸುಖಕ್ಕೆ ಆಸೆಗಳಿಗೆ ಬೆನ್ನು ಹತ್ತಿ ಸಮಾಜದ ಸಮಷ್ಟಿ ಹಿತವನ್ನು ಕಡೆಗಣಿಸಿದ್ದೇವೆ. ಇದರಿಂದ ಪರಿಸರ ಅಥವಾ ಅರಣ್ಯನಾಶ ದಿನೇ ದಿನೇ ಹೆಚ್ಚಾಗುತ್ತಾ ಹೊರಟಿದೆ. ವಿವಿಧ ಕಡೆ ಅಭಿವೃದ್ಧಿಯ ನೆಪದಲ್ಲಿ ವಿವಿಧ ಕಾರಣಗಳಿಂದ ಉಳಿದ ಗಿಡಮರಗಳು ಸಹ ಇಂದು ಕಾಣದಂತಾಗಿದೆ. ಇದರಿಂದ ಕೆರೆ ಕಟ್ಟೆಗಳು ಜಾಗದಲ್ಲಿ ದೊಡ್ಡ ದೊಡ್ಡ ಮಹಲ್ಗಳು, ಬಹುಮಹಡಿ ಕಟ್ಟಡಗಳು ನಿತ್ಯ ತಲೆ ಎತ್ತುತ್ತಿವೆ. ಕೃತಕವಾಗಿ ಕಾಂಕ್ರೀಟ್ ಕಾಡುಗಳನ್ನೇ ನಾವು ನಿರ್ಮಾಣ ಮಾಡುತ್ತಲಿದ್ದೇವೆ. ಅನಿಯಮಿತ ಗಣಿಗಾರಿಕೆಯಿಂದ ಅಮೂಲ್ಯವಾದ ಖನಿಜ ಸಂಪತ್ತು ಕೆಲವರ ಪಾಲಾಗಿ ಸುತ್ತಮುತ್ತಲಿನ ಪರಿಸರ ಧೂಳುಮಯವಾಗಿ ವಿವಿಧ ಶ್ವಾಸಕೋಶಗಳ ಸಂಬಂಧಿ ರೋಗಗಳಿಗೆ ಜನರು ತಮ್ಮ ಜೀವನ ಕಳೆದುಕೊಳ್ಳುತ್ತಿದ್ದಾರೆ. ಇಲ್ಲಿನ ಪರಿಸರ ಇಂದು ಸ್ಮಶಾನದಂತೆ ಕಾಣುತ್ತಿದೆ. ಜೀವಜಲ ಪಾತಾಳಕ್ಕೆ ಮುಟ್ಟಿದೆ. ನಾಗರಿಕತೆ ಅಲ್ಲಿಂದ ವಲಸೆ ಹೊರಟಿದೆ. ದೇಶದಲ್ಲಿ ಕೈಗಾರೀಕರಣದಿಂದ ಪರಿಸರ ನಿಯಮಗಳನ್ನು ಗಾಳಿಗೆ ತೂರಿ ವಿವಿಧ ಕಾರ್ಖಾನೆಗಳು ತಮ್ಮ ಕಾರ್ಖಾನೆಯ ತ್ಯಾಜ್ಯವನ್ನು ಸಮೀಪದ ಜಲಮೂಲಗಳಿಗೆ ಜೋಡಿಸಿ ಹರಿಯುವ ನೀರೂ ಸಹ ಇಂದು ದೊಡ್ಡ ದೊಡ್ಡ ಚರಂಡಿಗಳಾಗಿ ಮಾರ್ಪಾಟಾಗಿವೆ. ಅದರ ಸುತ್ತಮುತ್ತ ಕೊಳಚೆ ಪ್ರದೇಶ ತನ್ನಿಂದ ತಾನೇ ನಿರ್ಮಾಣವಾಗಿ ನಾಗರಿಕತೆಗೆ ಅಸಹ್ಯ ಎನಿಸತೊಡಗಿದೆ. ಪ್ರತಿ ನಗರವನ್ನು ಪ್ರವೇಶಿಸುವಾಗಲೂ ಈ ಕೊಳಚೆ ಪ್ರದೇಶ ನಮ್ಮನ್ನು ಅಣಕಿಸುವಂತಿದೆ. ಕಾಡು ಪ್ರಾಣಿಗಳು, ಅರಣ್ಯವು ಪರಸ್ಪರ ಪೂರಕವಾಗಿ ನಾಗರಿಕತೆಗೆ ಸಹಕಾರಿಯಾಗಿದ್ದವು. ಆದರೆ ಇಂದು ಕಾಡುಗಳ ನಾಶದಿಂದ ಅಲ್ಲಿನ ಪ್ರಾಣಿಗಳು ನಗರಕ್ಕೆ ವಲಸೆ ಬರುತ್ತಲಿವೆ. ದಟ್ಟವಾದ ಕಾಡಿನಲ್ಲಿ ಹುಲಿ, ಸಿಂಹ, ಚಿರತೆಗಳು, ವಿವಿಧ ಪ್ರಾಣಿ ಪಕ್ಷಿ, ಕೀಟ, ಸಸ್ಯ ಪ್ರಭೇದಗಳು ಸಮತೋಲನತೆಯಿಂದ ಬದುಕುತ್ತಿದ್ದವು. ಆದರೆ ಅರಣ್ಯ ನಾಶದಿಂದ ಅವುಗಳ ಮಧ್ಯ ಸಮತೋಲನೆ ಹಾಗೂ ಹೊಂದಾಣಿಕೆ ತಪ್ಪಿ ಅವುಗಳ ಮಧ್ಯವಿರುವ ಆಹಾರದ ಸರಪಳಿ ಕಳಚಿ ಅವುಗಳ ಸಂತತಿ ನಾಶಕ್ಕೆ ನಾವುಗಳೇ ಕಾರಣರಾಗಿದ್ದೇವೆ. ದೇಶದಲ್ಲಿ, ರಾಜ್ಯದಲ್ಲಿ, ಜಿಲ್ಲೆಯಲ್ಲಿನ ಶೇಕಡಾವಾರು ಅರಣ್ಯ ಪ್ರಮಾಣ ದಿನೇ ದಿನೇ ಕುಸಿಯುತ್ತಿದೆ. ಇದಕ್ಕೆ ಹಲವು ಕಾರಣಗಳನ್ನು ಪಟ್ಟಿ ಮಾಡುತ್ತಾ ಹೋದಂತೆ ಅವುಗಳಲ್ಲಿ ಪ್ರಮುಖವಾದದ್ದು ಅತಿಯಾದ ನಗರೀಕರಣ, ಅತಿಯಾದ ಕೈಗಾರಿಕಾ ವಿಸ್ತರಣೆ ಪ್ರಾರಂಭ, ಅತಿಯಾದ ಜನರ ವಲಸೆ, ಅತಿಯಾದ ಇಂಧನ ಹಾಗೂ ವಾಹನಗಳ ಬಳಕೆ, ಅತಿಯಾದ ರಾಸಾಯನಿಕ ಗೊಬ್ಬರ ಕೀಟನಾಶಕಗಳ ಬಳಕೆ, ಲಭ್ಯವಿರುವ ಜಲಮೂಲಗಳ ಬಗ್ಗೆ ಅನಾದರ ಹಾಗೂ ತ್ಯಾಜ್ಯ ಸೇರುವಿಕೆ,
ಮಕ್ಕಳಲ್ಲಿ ಯುವಕರಲ್ಲಿ ಪರಿಸರದ ಕಾಳಜಿ ಇಲ್ಲದೇ ಇರುವುದು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿವಿಧ ಪರಿಸರ ಸಂಬಂಧಿ ನಿಯಮಗಳು ಸರಿಯಾಗಿ ಪಾಲನೆ

0: ಯಾಗದಿರುವುದು ಪ್ರಮುಖ ಸಂಗತಿಯಾಗಿದೆ. ಪರಿಸರ ಕಾಳಜಿಯ ಕುರಿತು ಪ್ರತಿ ಕುಟುಂಬದಲ್ಲಿ ತಂದೆ ತಾಯಿಗಳು ಮಕ್ಕಳಿಗೆ ತಿಳಿಸಲೇಬೇಕು. ಬಳಿಕ ಶಾಲಾ ಕಾಲೇಜು ಹಂತದಲ್ಲಿ ಸಂಬಂಧಿತ ಶಿಕ್ಷಕರು ಅದರ ಕುರಿತಾಗಿ ಪುನಃ ತಿಳಿಸಿದಾಗ ಅದು ನಮ್ಮಲ್ಲಿ ಪಾಲನೆಯಾದಾಗ ಮಾತ್ರ ಪರಿಸರ ರಕ್ಷಣೆ ಸಾಧ್ಯ. ಅದು ಸಮುದಾಯದ ಕರ್ತವ್ಯ ಕೂಡ ಹೌದು. ವೃಕ್ಷೋ ರಕ್ಷಿತ ರಕ್ಷಿತ ಎಂದು ನಮ್ಮ ಹಿರಿಯರು ಹೇಳಿದ್ದಾರೆ. ಇನ್ನು ಕೇಂದ್ರ ರಾಜ್ಯ ಸರ್ಕಾರಗಳು ಜೂನ್ ತಿಂಗಳಲ್ಲಿ ಪರಿಸರ ದಿನಾಚರಣೆ ಅಥವಾ ವನಮಹೋತ್ಸವದ ಹೆಸರಿನಲ್ಲಿ ಹಲವು ಯೋಜನೆಗಳನ್ನು ಕಾರ್ಯಕ್ರಮಗಳನ್ನು ನಡೆಯಿಸುತ್ತಾ ಬಂದರೂ ನಿರೀಕ್ಷಿತ ಪ್ರಮಾಣದಲ್ಲಿ ಅದರ ಕಾರ್ಯ ಸರಿಯಾಗಿ ನಡೆಯುತ್ತಿಲ್ಲ ಎಂಬುದು ಅಷ್ಟೇ ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ಸಮಾಜದ ಪ್ರತಿಯೊಬ್ಬರೂ ಇದರಲ್ಲಿ ಸ್ವಯಂ ಪ್ರೇರಣೆಯಿಂದ ಭಾಗಿಯಾಗಿ ಕೆಲವು ಗಟ್ಟಿ ನಿರ್ಧಾರಗಳನ್ನು ಪಾಲಿಸಿದರೆ ಮಾತ್ರ ಇದು ಸಾಧ್ಯ. ಮನೆಯಿಂದಲೇ ಪರಿಸರ ಜಾಗೃತಿ ಉಂಟಾದರೆ ಪ್ರತಿ ಹಳ್ಳಿಯೂ, ನಗರ, ತಾಲೂಕು, ಜಿಲ್ಲೆ, ರಾಜ್ಯ, ದೇಶವು ಸ್ವಚ್ಛ ಹಾಗೂ ಸುಂದರವಾಗಿ ಕಾಣುವುದು. ಇತ್ತೀಚಿನ 30 ವರ್ಷಗಳಿಂದ ಇಡೀ ಮನೆಯ ವಾತಾವರಣ ಪ್ಲಾಸ್ಟಿಕ್ನಿಂದ ತುಂಬಿ ತುಳುಕುತ್ತದೆ. ಪ್ರತಿಯೊಂದು ವಸ್ತುವನ್ನು ಪ್ಲಾಸ್ಟಿಕ್ ಸಮೇತವಾಗಿ ನಾವುಗಳು ಮನೆಗೆ ಬರಮಾಡಿಕೊಳ್ಳುತ್ತಿದ್ದೇವೆ. ಕೆಲವು ಕಡೆ ಅದು ಬಳಕೆಯಾದ ನಂತರ ಅದರ ವಿಲೇವಾರಿಯೂ ಸಹ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ. ಇದು ಬೇಗನೆ ಕೊಳೆಯುವುದಿಲ್ಲ. ಬೀದಿಯಲ್ಲಿ ಓಡಾಡುವ ಪ್ರಾಣಿಗಳು ಆಹಾರವೆಂದು ತಿಳಿದು ಅದನ್ನು ಸೇವಿಸಿ ಸಾಯುಗೀಡಾಗುತ್ತವೆ. ಪ್ರವಾಸಿ ಸ್ಥಳಗಳು, ದೇವಸ್ಥಾನ, ಸಭೆಯ ಸಮಾರಂಭ ಮುಗಿದ ಬಳಿಕ ಅಲ್ಲಿ ಪ್ಲಾಸ್ಟಿಕ್ ರಾಶಿ ರಾಶಿ ಬಿದ್ದುದನ್ನು ಕಂಡು ಬೆರಗಾದವರು ಬಹಳೇ ಜನ ಇದ್ದಾರೆ. ಅದರ ಬಳಕೆಗೆ ಕಡಿವಾಣ ಇನ್ನೂ ಬಿದ್ದಿಲ್ಲ. ಆಹಾರ ಪಾರ್ಸಲ್ಗಳು ಸಹ ಇದರ ಮೂಲಕವೇ ನಮ್ಮ ಮನೆಗೆ ಬರುತ್ತಿವೆ. ದೇಶದ ಮಹಾನ್ ನಗರಗಳಲ್ಲಿ ಇದರ ನಿರ್ವಹಣೆ ಸರಿಯಾಗಿ ಆಗದೆ ಸಮಾಜವು ಇಂದು ಹೊಸ ಹೊಸ ಸಮಸ್ಯೆಗಳನ್ನು, ಕಾಯಿಲೆಗಳನ್ನು ಎದುರಿಸುವಂತಾಗಿದೆ. ಇಂದು ಚಿಕ್ಕ ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳು, ಯುವಕರು ಕಾಯಿಲೆಯಿಂದ ಬಳಲುತ್ತಿರುವುದೇ ಇದಕ್ಕೆ ಸಾಕ್ಷಿಯಾಗಿದೆ. ಸದ್ಯ ಭಾರತೀಯರಾದ ನಾವುಗಳು ಮುಂದಿನ 20 ವರ್ಷಗಳಲ್ಲಿ ದೇಶಕ್ಕೆ ಸ್ವತಂತ್ರ ಲಭಿಸಿ ಶತಮಾನದ ಸಂಭ್ರಮಾಚರಣೆಯನ್ನು ಆಚರಿಸಲಿದ್ದು, ಈಗಿನಿಂದಲೇ ನಾವುಗಳೆಲ್ಲರೂ ಪರಿಸರ ರಕ್ಷಣಾ ಕಾರ್ಯದಲ್ಲಿ ತೊಡಗಿದಾಗ ಅಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಶುದ್ಧವಾದ ಪರಿಸರ ಮುಂದಿನ ತಲೆಮಾರು ಕಾಣುವುದು. ದೇಶದ ಪ್ರಧಾನಿಯವರು ಪರಿಸರ ರಕ್ಷಣೆ ಕುರಿತಾಗಿ ಹಲವು ಬಾರಿ ಹಲವು ಕಡೆ ಇದರ ಕುರಿತು ಜನರಲ್ಲಿ ವಿನಂತಿಸಿದ್ದಾರೆ. ಆದರೂ ನಾವುಗಳು ಅದನ್ನು ಅಲಕ್ಷ್ಯ ಮಾಡುತ್ತಾ ಮುಂದೆ ನಡೆದಿದ್ದೇವೆ. ಇದು ನಮ್ಮನ್ನು ನಾವೇ ಹಾಳು ಮಾಡಿಕೊಂಡಂತೆ. ದೇಶದಲ್ಲಿ ಪರಿಸರ ರಕ್ಷಣೆಗೆ ಹಲವು ಕಾರ್ಯಕ್ರಮ ಕಾನೂನುಗಳು ಬಿದ್ದರೂ ವಿವಿಧ ಕಾರಣಗಳಿಂದ ಕಟ್ಟುನಿಟ್ಟಾಗಿ ಇವುಗಳು ಸರಿಯಾಗಿ ಜಾರಿಗೆಯಾಗುತ್ತಿಲ್ಲ. ಇಂದಿನ ಮಕ್ಕಳು, ಯುವಜನಾಂಗ ಇದರ ಕುರಿತಾಗಿ ಪುನರ್ ಅವಲೋಕಿಸಬೇಕಾಗಿದೆ. ಪ್ರತಿಯೊಬ್ಬರೂ ಮನೆಯಿಂದ ಹೊರಡುವಾಗ ತಮ್ಮ ಜೊತೆ ಒಂದು ಬಟ್ಟೆ ಕೈಚೀಲವನ್ನು ಇಟ್ಟುಕೊಂಡರೆ ಅನವಶ್ಯಕ ಪ್ಲಾಸ್ಟಿಕ್ ಬಳಕೆಗೆ ಕಡಿವಾಣ ಬೀಳುವುದು. ಹಿಂದಿನವರು ಇದನ್ನು ಪಾಲಿಸಿಕೊಂಡು ಬಂದಿದ್ದರು. ನಾವುಗಳು ಅದನ್ನು ಈಗ ಮರೆತಿದ್ದೇವೆ. ಈ ಪ್ರಕೃತಿ ನಮ್ಮ ಎಲ್ಲ ಆಸೆಗಳನ್ನು ಪೂರೈಸುವಷ್ಟು ಶ್ರೀಮಂತವಾಗಿದೆ. ಆದರೆ ನಮ್ಮ ದುರಾಸೆ ಅಪಹಿತನಗಳನ್ನಲ್ಲ, ಇದು ಅಪಹಿತನಗಳಲ್ಲ ಎಂದು ನಿಜ ಸತ್ಯವನ್ನು ಅರಿಯಬೇಕಾಗಿದೆ. ಪರಿಸರದ ಪ್ರೀತಿ, ಕಾಳಜಿ ಕುರಿತು ಜಾಗೃತಿ ಎಲ್ಲರಲ್ಲಿ ಉಂಟಾದರೆ ಸರ್ವೇ ಜನಃ ಸುಖಿನೋಭವಂತು, ಲೋಕಾ ಸಮಸ್ತ ಸುಖಿನೋಭವಂತು, ಸರ್ವ ಸನ್ಮಂಗಳಾನಿ ಭವಂತು ಎಂಬ ವಾಕ್ಯ ಸಾರ್ಥಕತೆ ಎನಿಸಿಕೊಳ್ಳುವುದು.
1: ವಿಶ್ವ ಪರಿಸರ ದಿನದ ಅಂಗವಾಗಿ ಡಾಕ್ಟರ್ ವಿನಾಯಕ ಕುಲಕರ್ಣಿ ಅವರಿಂದ ಭಾಷಣ ಇದುವರೆಗೆ ಕೇಳಿದಿರಿ. ಈಗ ಒಂದು ಪರಿಸರ ಗೀತೆ. ಕೇಳಿಬರುವ ಧ್ವನಿಗಳು ಜಯಲಕ್ಷ್ಮಿ, ಅನುರಾಧ ಹಾಗೂ ಸಂಗಡಿಗರು.

ಪರಿಸರ ಗೀತೆ ಕೇಳಿದಿರಿ. ನೆರವು ಶೈಲಜಾ ರಾಜ್ಕುಮಾರ್. ಆಕಾಶವಾಣಿ ಧಾರವಾಡ.

0: ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ ಪ್ರಾಯೋಜಿತ ಸರಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪರಮಹಂಸ ಯೋಗಪೀಠ ಧಾರವಾಡ. ಯೋಗ ಶಿಕ್ಷಣ, ಯೋಗ ಚಿಕಿತ್ಸೆ ಹಾಗೂ ರೋಗದಿಂದ ನಿರೋಗದೆಡೆಗೆ ಕರೆದೊಯ್ಯುತ್ತಿದೆ ಪರಮಹಂಸ ಯೋಗಪೀಠ ಧಾರವಾಡ. ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ ಮಾತನಾಡುತ್ತಾರೆ ಡಾಕ್ಟರ್ ಶೋಭಾ ಹುಲಿಕಟ್ಟಿ ಅವರು.
1: ಆತ್ಮೀಯರಿಗೆ ನಮಸ್ಕಾರ. ನಾವು ನಿನ್ನೆ ದಿನ ಥೆರಪೆಟಿಕ್ ಯೋಗದ ಬಗ್ಗೆ ವಿಚಾರ ಮಾಡ್ತಾ ಇದ್ವಿ. ಈ ಚಿಕಿತ್ಸಾತ್ಮಕ ಯೋಗವನ್ನ ಅನೇಕ ಶಾಸ್ತ್ರಗಳ ಆಧಾರದ ಮೇಲೆ ಒಂದು ಮಾದರಿಯನ್ನಾಗಿ ನಿರ್ಮಾಣ ಮಾಡಲಾಗಿದೆ. ಅದರಲ್ಲಿ ಕ್ರಿಸ್ತಪೂರ್ವದಲ್ಲೇ ಆಚರಣೆಯಲ್ಲಿದ್ದ ವೈದ್ಯ ವಿಜ್ಞಾನವಾದಂಥ ಆಯುರ್ವೇದವನ್ನ ಮೂಲಭೂತವಾಗಿ ತೆಗೆದುಕೊಳ್ಳಲಾಗಿದೆ. ಆಯುರ್ವೇದದಲ್ಲಿ ಸ್ವಾಸ್ಥ್ಯ ಎನ್ನುವುದನ್ನ ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯ ಪ್ರಸನ್ನ ಆತ್ಮ ಇಂದ್ರಿಯ ಮನಃ ಸ್ವಸ್ಥ ಇತ್ಯಭಿಧೀಯತೆ ಎಂದು ಹೇಳಿ ವ್ಯಾಖ್ಯಾನಿಸಲಾಗಿದೆ. ಈ ರೀತಿಯ ಸ್ವಾಸ್ಥ್ಯವನ್ನ ಕಾಪಾಡಿಕೊಳ್ಳಿಕ್ಕೆ ನಮಗೆ ಭಗವದ್ಗೀತೆಯಲ್ಲಿ ಒಂದು ಪರಿಹಾರ ಸಿಗುತ್ತೆ. ಈ ರೀತಿ ಸ್ವಾಸ್ಥ್ಯವನ್ನ ಕಾಪಾಡಿಕೊಳ್ಬೇಕಾದ್ರೆ ನಾವು ಏನ್ ಮಾಡಬೇಕು? ಯುಕ್ತಾಹಾರ

0: ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖಃ. ಶ್ರೀಕೃಷ್ಣ ಅರ್ಜುನನಿಗೆ ಯೋಗದಿಂದ ದುಃಖವನ್ನ ಪರಿಹರಿಸಿಕೊಳ್ಳಿಕ್ಕೆ ಈ ರೀತಿಯ ನಿಯಮಗಳನ್ನ ಪಾಲಿಸಬೇಕು ಅಂತ ಕೆಲವೊಂದು ನಿಯಮಗಳನ್ನ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಈ ಚಿಕಿತ್ಸಾತ್ಮಕ ಯೋಗದಲ್ಲಿ ನಾವು ಕೆಲವು ತತ್ವಗಳನ್ನ ಆಧರಿಸಿ ಕೆಲವು ಪ್ರಯೋಗಗಳನ್ನ ಅಳವಡಿಸಿ ಯಾವ ಯಾವ ರೋಗಗಳಿಂದ ಯಾರ್ಯಾರು ಬಳಲ್ತಾ ಇದ್ದಾರೆ ಅದಕ್ಕೆ ತಕ್ಕ ಹಾಗೆ ಯೋಗದ ಅಭ್ಯಾಸಗಳನ್ನ ಮಾಡಿಸಲಾಗ್ತದೆ. ಅದು ಯಾವ ಮೂಲ ತತ್ವಗಳು ಚಿಕಿತ್ಸಾತ್ಮಕ ಯೋಗಕ್ಕಿದೆ ಅಂದ್ರೆ, ಮೊದಲನೆಯದಾಗಿ ಆಹಾರ ಪದ್ಧತಿ. ಮನುಷ್ಯನ ಶರೀರ ಬೆಳೆಯೋದು, ಆತ್ಯಂತಿಕವಾಗಿ ಅವನ ಮನಸ್ಸು ಕೂಡ ನಿರ್ಮಾಣ ಆಗುವುದು ಅನ್ನದಿಂದ. ಅದಕ್ಕಾಗಿಯೇ ಸರಿಯಾದ ಆಹಾರ ಪದ್ಧತಿ ಇರಬೇಕು. ಇದು ಚಿಕಿತ್ಸಾತ್ಮಕ ಯೋಗದ ಒಂದು ಮುಖ್ಯ ತತ್ವ, ಯುಕ್ತಾಹಾರ. ಈ ಯುಕ್ತಾಹಾರ ಪದ್ಧತಿ ಏನನ್ನ ಒಳಗೊಂಡಿದೆ ಅಂದ್ರೆ, ಯಾರು ಎಷ್ಟನ್ನ ಊಟ ಮಾಡಬೇಕು, ಯಾರು ಯಾವ ಪದಾರ್ಥಗಳನ್ನ ಊಟ ಮಾಡಬೇಕು, ಯಾವ ಪದಾರ್ಥಗಳನ್ನ ಬಿಡಬೇಕು, ಮತ್ತೆ ಯಾವ ಸಮಯದಲ್ಲಿ ಊಟ ಮಾಡಬೇಕು, ಮತ್ತೆ ಹೇಗೆ ಊಟ ಮಾಡಬೇಕು, ಇವುಗಳನ್ನೆಲ್ಲ ಒಳಗೊಂಡಿದ್ದು ಆಹಾರ ಪದ್ಧತಿ. ಈ ಆಹಾರ ಪದ್ಧತಿ ಚಿಕಿತ್ಸಾತ್ಮಕ ಯೋಗದ ಒಂದು ಮಹತ್ವದ ತತ್ವ. ಇದಾದ ನಂತರ ವಿಶ್ರಾಂತಿ. ಇವತ್ತು ವೇಗವಾದ ಯುಗದಲ್ಲಿರುವ ನಾವು ನಮ್ಮ ಬದುಕನ್ನು ಕೂಡ ಅತ್ಯಂತ ವೇಗಕ್ಕೆ ಒಳಪಡಿಸಿಬಿಟ್ಟಿದೀವಿ. ಇದು ನಮ್ಮಲ್ಲಿ ಬೇಡದ ಒಂದು ಅತಿಯಾದ ಒತ್ತಡವನ್ನ ನಿರ್ಮಾಣ ಮಾಡ್ತಾ ಇದೆ. ಈ ಒತ್ತಡವನ್ನ ಕಡಿಮೆ ಮಾಡಿಕೊಳ್ಳಿಕ್ಕೆ ವಿಶ್ರಾಂತಿ ಅತ್ಯಂತ ಅವಶ್ಯವಾದದ್ದು. ವಿಶ್ರಾಂತಿ ಅಂದ್ರೆ ಬರೀ ನಿದ್ರೆ ಅಲ್ಲ. ನಾವು ಕೆಲಸ ಮಾಡುವಾಗ ಆಗ್ಲಿ, ಸುಮ್ಮನಿರುವಾಗ ಆಗ್ಲಿ, ನಿದ್ದೆ ಮಾಡುವಾಗಲೇ ಆಗ್ಲಿ, ಅದನ್ನ ಬೇಡದ ಒತ್ತಡವನ್ನ ನಿವಾರಣೆ ಮಾಡಿಕೊಂಡು ನಮ್ಮ ಏಕಾಗ್ರತೆಯನ್ನ ಅದರಲ್ಲಿ ಅಳವಡಿಸಿಕೊಂಡು ಮಾಡುವಂಥದ್ದು ಈ ವಿಶ್ರಾಂತಿಯ ವಿಧಾನ. ಉದಾಹರಣೆ ಹೇಳಬೇಕು ಅಂದ್ರೆ, ನಾವು ಮಲಗ್ತೀವಿ, ಆ ಮಲಗುವಿಕೆ ಅಂದ್ರೆ ನಮ್ಮ ನಿದ್ರೆ ತುಂಬಾ ಕನಸಿನದು ಅಥವಾ ಆಗಾಗ ಎಚ್ಚರ ಆಗೋದು, ಈ ರೀತಿ ಇದ್ರೆ ಅದನ್ನ ವಿಶ್ರಾಂತಿ ಅನ್ನೋದಿಲ್ಲ. ಇನ್ನು ನಾವು ಸುಮ್ಮನೆ ಇರುವಾಗ್ಲೂ ಕೂಡ ಯಾವ ಕೆಲಸವೂ ಇಲ್ಲ ನಮ್ಮ ಹತ್ರ, ಏನೋ ಹರಟೆ ಹೊಡಿತಾ ಇದ್ದೀವಿ, ಯಾರ್ದೋ ಜೊತೆ ಮಾತಾಡ್ತಾ ಇದ್ದೀವಿ, ಅನಾವಶ್ಯಕ ಮೊಬೈಲ್ಗಳು ಅದರಲ್ಲಿ ಇದರಲ್ಲಿ ಇದ್ದು ನಾವು ಕೆಲಸ ಮಾಡ್ತಾ ಇಲ್ಲ ಈಗ, ಆದ್ರೂ ಈ ತರದ ಕ್ರಿಯೆಗಳಲ್ಲಿ ನಾವು ತೊಡಕೊಂಡಾಗ ಅದನ್ನು ಕೂಡ ವಿಶ್ರಾಂತಿ ಅಂತ ಹೇಳುವುದಿಲ್ಲ. ಹಂಗಿದ್ರೆ ಯಾವುದು ಸರಿಯಾದ ರೀತಿಯ ವಿಶ್ರಾಂತಿ ಅಂದ್ರೆ, ಯೋಗ ಚಿಕಿತ್ಸೆಯ ಪ್ರಕಾರ ಮನಸ್ಸನ್ನ ಆಳದಲ್ಲಿ ಹೋಗಿ ಶಾಂತ ಸ್ಥಿತಿಗೆ ತರೋದು, ಇದನ್ನ ನಾವು ವಿಶ್ರಾಂತಿ ಅಂತ ಹೇಳ್ತೀವಿ. ಇನ್ನು ಇದು ವಿಶ್ರಾಂತಿ ಕೂಡ ಯೋಗ ಚಿಕಿತ್ಸೆಯ ಒಂದು ಮೂಲ ತತ್ವ, ರಿಲ್ಯಾಕ್ಸೇಷನ್ ಅನ್ನುವಂಥದ್ದು. ನಾಳೆ ದಿನ ಮುಂದಿನ ತತ್ವಗಳ ಕುರಿತು ನೋಡೋಣ.
1: ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ ಮಾತನಾಡಿದವರು ಪರಮಹಂಸ ಯೋಗ ಪೀಠದಲ್ಲಿ ಯೋಗ ತರಬೇತುದಾರರಾದ ಡಾ ಶೋಭಾ ಹುಲಿಕಟ್ಟಿ ಅವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಪರಮಹಂಸ ಯೋಗಪೀಠ, ಧಾರವಾಡ. ಯೋಗ ಶಿಕ್ಷಣ, ಯೋಗ ಚಿಕಿತ್ಸೆ ಹಾಗೂ ರೋಗದಿಂದ ನಿರೋಗದೆಡೆಗೆ ಕರೆದೊಯ್ಯುತ್ತಿದೆ ಪರಮಹಂಸ ಯೋಗಪೀಠ, ಧಾರವಾಡ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಪರಮಹಂಸ ಯೋಗಪೀಠ ದೂರವಾಣಿ ಸಂಖ್ಯೆ 9900451397.
2: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ ಸುಗಮ ಸಂಗೀತ ಕಾರ್ಯಕ್ರಮ.

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈಜೋಡಿಸೋಣ.
1: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4203.
4: The Indian Air Force invites applications for commissioned officers through AFCAT 2 of 2026. Registrations open on May 20th, 2026. Visit afcat.edcil.co.in and take the first step toward the blue.
5: ಗೀತಾ ದೀಪಕ್ ಆಲೂರ್ ಅವರು ಹಾಡಿರುವ ಸುಗಮ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ವಿಜಯದಾಸರ ಕೃತಿ. ಇವರಿಗೆ ಜೊತೆ ವಾದ್ಯಗಾರರಾಗಿ ತಬಲಾ ಸಾಥ್ ವಾದಿರಾಜ್ ದಂಡಾಪುರ್, ಕೀಬೋರ್ಡ್ ಸಾಥ್ ರಾಮಚಂದ್ರ.

0: ಇದುವರೆಗೆ ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಗೀತಾ ದೀಪಕ್ ಆಲೂರ್ ಅವರಿಂದ ವಿಜಯದಾಸರ ಕೃತಿ ಹಾಗೂ ಅಕ್ಕ ಮಹಾದೇವಿ ಅವರ ವಚನ ಕೇಳಿದಿರಿ. ಇವರಿಗೆ ತಬಲಾಸಾತ್ ವಾದಿರಾಜ್ ದಂಡಾಪುರ್ ಹಾಗೂ ಕೀಬೋರ್ಡ್ ಸಾತ್ ರಾಮಚಂದ್ರಪ್ಪ ಉಪ್ಪಾರ್ ಅವರದಾಗಿತ್ತು.
1: ಆಕಾಶವಾಣಿ ಧಾರವಾಡ. ಕನಕ ಅಧ್ಯಯನ ಪೀಠ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಕನಕ ದೀಪ. ಪ್ರಸ್ತುತಿ ಶರಣಬಸವ ಚೋಳಿನ್ ಹಾಗೂ ಸುರೇಖಾ ಸುರೇಶ್. ಕೇಳಿ ಕನಕ ದೀಪ.
2: ಈ ಕಾರ್ಯಕ್ರಮದ ಪ್ರಾಯೋಜಕರು
1: ಕನಕ ಅಧ್ಯಯನ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ.
2: ಸಂತ ಕವಿ ಕನಕದಾಸರ ಬದುಕು ಬರಹ ವಿಚಾರಗಳ ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಂಡಿದೆ ಕನಕ ಅಧ್ಯಯನ.

0: ಜ್ಞಾನಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ.
1: ಕನಕದಾಸರ ಕುರಿತು ಪಿಜಿ, ಡಿಪ್ಲೊಮಾ ಎರಡು ಮತ್ತು ಮೂರನೇ ಸೆಮಿಸ್ಟರ್ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಕನಕದಾಸರ ಜೀವನ, ಸಾಧನೆ, ಕೊಡುಗೆಗಳ ಕುರಿತು ಅಧ್ಯಯನ ಲಭ್ಯ.
0: ಸುವ್ಯವಸ್ಥಿತ ಸಭಾಭವನ, ಡಿಜಿಟಲ್ ಗ್ರಂಥಾಲಯ, ಸ್ಮಾರ್ಟ್ ಕ್ಲಾಸ್, ಕನಕದಾಸರ ಗೀತೆ, ಕೀರ್ತನೆ, ಸುಳಾದಿಗಳ ಧ್ವನಿಸುರುಳಿ ಹಾಗೂ ಪುಸ್ತಕಗಳ ಪ್ರಕಟಣೆ.
1: ನಗರ, ಗ್ರಾಮೀಣ ಪ್ರದೇಶ, ಶಾಲಾ ಕಾಲೇಜುಗಳಲ್ಲೂ ಕನಕರ ಪ್ರಚಾರ, ಉಪನ್ಯಾಸ.
0: ಕನಕದಾಸರು ಮತ್ತು ವ್ಯಕ್ತಿತ್ವ ವಿಕಸನ ಕುರಿತು ವಿದ್ಯಾರ್ಥಿಗಳಿಗೆ ಕಾರ್ಯಾಗಾರ ಆಯೋಜಿಸುತ್ತಿದೆ ಕನಕ ಅಧ್ಯಯನ ಪೀಠ.
1: ಕನಕ ಜಯಂತ್ಯುತ್ಸವ, ರಾಷ್ಟೀಯ ವಿಚಾರ ಸಂಕಿರಣ, ಪ್ರಬಂಧ, ಭಾಷಣ, ರಸಪ್ರಶ್ನೆ ಸ್ಪರ್ಧೆ, ಕನಕರ ನೃತ್ಯ ರೂಪಕ, ಭಜನೆ, ನಾಟಕ ಇತ್ಯಾದಿಯಾಗಿ ನಾಡಿನಾದ್ಯಂತ ಕನಕದಾಸರ ಸಮಗ್ರ ಸಾಹಿತ್ಯ ಅಧ್ಯಯನಕ್ಕೆ ಕಂಕಣಬದ್ಧವಾಗಿದೆ ಕನಕ ಅಧ್ಯಯನ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
0: ಸಂಪರ್ಕಿಸಿ ಸಂಯೋಜಕರು ಕನಕ ಅಧ್ಯಯನ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
2: ಈ ಕಾರ್ಯಕ್ರಮಕ್ಕೆ ಶುಭ ಕೋರುತ್ತಾರೆ ಧಾರವಾಡ ಕಲ್ಯಾಣ ನಗರದ ಶ್ರೀಮತಿ ರತ್ನಮ್ಮ ಬಸವರಾಜ್ ಮಾಳಿಗೇರ್.
3: ನಲ್ಮೆಯ ಕೇಳುಗರೆ, ಕನಕದಾಸರ ಕಾಲ ವೈಭವದಿಂದ ಮೆರೆಯುತ್ತಿದ್ದ ವಿಜಯನಗರ ಸಾಮ್ರಾಜ್ಯದ ಧಾರ್ಮಿಕ ಉಚ್ಛ್ರಾಯದ ಕಾಲ. ಅಂದಿನ ಕಾಲದಲ್ಲಿ ಹಿಂದೂ ಧರ್ಮದ ಸಂರಕ್ಷಣೆಗಾಗಿ ಸಾಂಸ್ಕೃತಿಕ ಪರಂಪರೆಯಲ್ಲಿ ಅಡಕವಾದ ಮೌಲ್ಯಗಳನ್ನು, ಗುಣವಿಶೇಷಗಳನ್ನು ಮರುಸ್ಥಾಪಿಸಲು ರಾಜರುಗಳು ಅವಿಚ್ಛಿನ್ನವಾಗಿ ಹೋರಾಡಿ ಧಾರ್ಮಿಕ ಜೀವಂತಿಕೆಯನ್ನು ತಂದುಕೊಟ್ಟರು. ರಾಜರ ಮತ್ತು ಜನಸಾಮಾನ್ಯರ ಭಕ್ತಿ ಪ್ರವಾದ ನಿಲುವುಗಳಿಂದಲೇ ಕನಕದಾಸರು ವೈರಾಗ್ಯವನ್ನು ತಾಳಿ ಹರಿದಾಸಕೂಟದಲ್ಲಿ ಒಬ್ಬರಾಗಿ ಪ್ರಸಿದ್ಧಿ ಪಡೆದು ಭಕ್ತಿಮಯ ಮತ್ತು ಧರ್ಮ ಪ್ರಧಾನವಾದ ಕಾವ್ಯ ಕೀರ್ತನೆಗಳನ್ನು ರಚಿಸಲು ಕಾರಣವಾಯಿತು.
4: ವಿಜಯನಗರ ಸಾಮ್ರಾಜ್ಯದ ಔನ್ನತ್ಯ ಹಾಗೂ ಪತನ ಎರಡನ್ನೂ ಕಂಡ ಕನಕದಾಸರು ಜನಸಾಮಾನ್ಯರಲ್ಲಿ ಪ್ರಖರವಾದ ಭಕ್ತಿ ನಿಲುವುಗಳನ್ನು ಪ್ರದರ್ಶಿಸಲು ಅನುಕೂಲವಾಗುವಂತಹ ಭಕ್ತಿರಸವನ್ನು ಕಾವ್ಯ ಕೀರ್ತನೆಗಳಲ್ಲಿ, ಊಗಾಭೋಗ ಮುಂಡಿಗೆಗಳಲ್ಲಿ ಪ್ರದರ್ಶಿಸಿದರು. ಅದರಲ್ಲೂ ವಿಶೇಷವಾಗಿ ತುಳಿತಕ್ಕೊಳಗಾದವರ ಜೀವನ ಸುಧಾರಣೆಗೆ ಟೊಂಕ ಕಟ್ಟಿ ನಿಂತವರು ಕನಕದಾಸರು. ಯುಗ ಪ್ರವರ್ತನೆಗೆ ನಾಂದಿ ಹಾಡಿದ ಕನಕದಾಸರ ಜೀವನ ಸಾಹಿತ್ಯ ಅಧ್ಯಯನವೇ ಕನಕದೀಪ ಸರಣಿ. ಮತ್ತೊಂದು ಅರ್ಥಪೂರ್ಣ ಸಂಚಿಕೆಗಿದೋ ಸ್ವಾಗತ,
3: ಸುಸ್ವಾಗತ.
2: ಕನಕದಾಸರ ಕುರಿತು ತಮ್ಮ ಚಿಂತನೆಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ಡಾಕ್ಟರ್ ರವಿ ಪಾಟೀಲ್. ಆತ್ಮೀಯ ಕೇಳುಗರೆ, ಇವತ್ತಿನ ನಮ್ಮ ಕನಕದೀಪ ಕಾರ್ಯಕ್ರಮದ ಅತಿಥಿಗಳು ಡಾಕ್ಟರ್ ರವಿ ಪಾಟೀಲ್ ಅವರು. ಇವರು ಬೆಂಗಳೂರಿನ ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ವಸತಿ ಶಾಲೆಯ ಸಹಾಯಕ ನಿರ್ದೇಶಕರಾಗಿ, ಸಂಯೋಜಕರಾಗಿ, ಆಡಳಿತಾಧಿಕಾರಿಯಾಗಿ ವಿವಿಧ ಹಂತಗಳಲ್ಲಿ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗ್ಯಾರ. ಸದ್ಯ ಧಾರವಾಡದ ನಿವಾಸಿ. ಇವರು ಸಮಾಜ ಸೇವೆಯನ್ನ ಮಾಡಿದ್ದಾರೆ. ಕವಿತೆಗಳನ್ನ ಬರೆದು ಹಾಡೋದು ಕೂಡ ಇವರ ಒಂದು ಹವ್ಯಾಸ. ಅಲ್ದೇನೆ ಇವರು ಮಠ ಕನ್ನಡ ಚಲನಚಿತ್ರದಲ್ಲಿ ನಟಿಸಿದ್ದಾರೆ. ಅಂಥ ಒಬ್ಬ ಡಾಕ್ಟರ್ ರವಿ ಪಾಟೀಲ್ ಅವರು ಇವತ್ತು ನಮ್ಮ ಕಾರ್ಯಕ್ರಮದ ಅತಿಥಿಗಳಾಗಿ ಬಂದಿದ್ದಾರೆ. ರವಿ ಪಾಟೀಲ್ ಅವರೇ ನಮಸ್ಕಾರ. ತಾವು ಕನಕದೀಪ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಿ.
5: ತುಂಬಾ ಚೆನ್ನಾಗಿ ಬರ್ತಾ ಇದೆ. ಒಂದು ಮಾತಲ್ಲಿ ಹೇಳಲಿಕ್ಕೆ ಆಗದಷ್ಟು ಇದು ತುಂಬಾ ಒಳ್ಳೆ ಕಾರ್ಯಕ್ರಮವಾಗಿದೆ. ಅದರಿಂದ ನಮಗೆ ತುಂಬಾ ಇನ್ಸ್ಪಿರೇಷನ್ ಹೋಗ್ತಾ ಇದೆ, ಮೋಟಿವೇಶನ್ ಬರ್ತಾ ಇದೆ. ಕನಕದಾಸರ ಚಿಂತನೆಯನ್ನು ನನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅನ್ನೋದು ನಿಮ್ಮ ಕಾರ್ಯಕ್ರಮದಿಂದ ನನ್ನ ಮನವರಿಕೆ ಆಗಿದೆ ಮೇಡಮ್.
2: ಸ್ನಾನವ ಮಾಡಿರೋ ಜ್ಞಾನ ತೀರ್ಥದಲ್ಲಿ ಅಂತ ಹೇಳಿ ಕನಕದಾಸರ ಹೇಳಿದ್ರು.
5: ಹೌದು ಮೇಡಮ್.
2: ನಮ್ಮ ಹೊರಗಿನ ಶುದ್ಧಿಗಿಂತ ನಮ್ಮ ನೈತಿಕ ಶುದ್ಧಿ, ನಮ್ಮ ಮನಸ್ಸಿನ ಶುದ್ಧಿ ತುಂಬಾನೇ ಮಹತ್ವ ಪಡೀತದ. ಮನುಷ್ಯ ನಾನು ನನ್ನದು ಅನ್ನುವಂತಹ ಅಹಂಕಾರವನ್ನ ಬಿಡಬೇಕು, ಸತ್ಯದ ಹಾದಿಯೊಳಗ ನಡಿಬೇಕು, ಅನ್ಯಾಯವನ್ನ ಮಾಡಬಾರ್ದು, ಪರರನ್ನ ನಿಂದಿಸಬಾರ್ದು, ಸಜ್ಜನರ ಜೊತೆಗೆ ನಾವು ಸಹಕಾರದಿಂದ ಸ್ನೇಹದಿಂದ ಇರಬೇಕು ಅಂತ ಹೇಳ್ತಾರೆ. ದುರ್ಜನರ ಸಂಘವನ್ ಎಂದಿಗೂ ಒಲ್ಲೆ, ಸಜ್ಜನರ ಸಂಘದೊಳಗೆ ಇರಿಸೆನ್ನ ರಂಗ ಅಂತ ಹೇಳಿ ಕನಕದಾಸರು ಹೇಳಿದ್ರು. ಈ ಅಂಶಗಳು ಯಾಕೆ ನಮ್ಮ ಜೀವನದಲ್ಲಿ ಇಂದಿಗೂ ಕೂಡ ಮಹತ್ವ ಅಂತ ನಿಮಗನಿಸ್ತದೆ?
5: ಜೀವನದ ಪ್ರತಿಯೊಂದು ಹಂತದಲ್ಲೂ ಜ್ಞಾನದ ಪಾತ್ರ ಅತಿ ಮುಖ್ಯ. ಅದು ಕೇವಲ ಪುಸ್ತಕದ ಓದಿಗೆ ಸೀಮಿತವಾಗಿರಬಾರದು, ಬದುಕಿನ ಕಲೆಯನ್ನು ಕಲಿಸುವಂತಹದ್ದು ಆಗಿರಬೇಕು. ಕತ್ತಲೆಯಲ್ಲಿ ದೀಪದಂತೆ ಜೀವನದಲ್ಲಿ ಸರಿಯಾದ ದಾರಿಯನ್ನು ತೋರಿಸಲು ಒಬ್ರು ಮಾರ್ಗದರ್ಶಕರು ಬೇಕಾಗಿರ್ತಾರೆ. ಈಗಿನ ಉದಾಹರಣೆಯಲ್ಲಿ ನಮಗೆ ಕನಕದಾಸರೇ. ಅವರ ಆಚಾರ ವಿಚಾರ ಪ್ರತಿಯೊಂದು ನಮಗೆ ದಾರಿ ತೋರಿಸುತ್ತವೆ, ಭಯವನ್ನು ದೂರ ಮಾಡಿ ಸವಾಲುಗಳನ್ನು ಎದುರಿಸುವ ಧೈರ್ಯ ನೀಡುತ್ತದೆ.
2: ಅದಕ್ಕೆ ಅವ್ರು ಹೇಳ್ತಾರೆ, ತಲ್ಲಣಿಸದಿರು ಕಂಡೆ ತಾಳು ಮನವೇ, ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ ಅಂತ ಹೇಳ್ತಾರೆ.
5: ಮೇಡಮ್, ಕನಕದಾಸರು ಅವರ ಸಾಧನೆ, ಅವರ ಚಿಂತನೆಗಳು ಅಸಾಧಾರಣವಾದದ್ದು. ಅವರ ಚಿಂತನೆಗಳು ಈಗೂ ಕೂಡ ಪ್ರತಿಯೊಂದು ಮನೆಯಲ್ಲೂ ಬೆಳಗುತ್ತಾ ಇದೆ, ದಾರಿದೀಪವಾಗ್ತಾ ಇದೆ. ಪ್ರತಿಯೊಂದು ಅವರ ಯಶಸ್ಸಿಗೆ ಅವರ ಸ್ವಪ್ರಯತ್ನ, ಅವರು ಎದುರಿಸುವಂತಹ ಸವಾಲುಗಳು, ಎಂಥ ಘೋರ ಕಷ್ಟಗಳನ್ನು ಎದುರಿಸಿ ಅವರು ಮೆಟ್ಟಿ ನಿಂತಿರ್ತಾರೆ.

0: ಇರುವಂತಹ ಕನಕದಾಸರು. ನಮಗೆಲ್ಲ ಇಷ್ಟ ಅವಕಾಶಗಳಿದ್ದು ಎಲ್ಲ ಪರಿಸ್ಥಿತಿ ಅನುಕೂಲವಾಗಿದ್ದರೂ ಕೂಡ ನಾವು ದಾರಿ ತಪ್ಪಿ ಹೋಗುವಂತಹದ್ದಿದೆ. ಬಟ್ ಕನಕದಾಸರಲ್ಲಿ ಅವರ ಪ್ರತಿಯೊಂದು ಅನುಭವವೇ ಅವರಿಗೆ ಪಾಠವಾಗಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಆ ಅನುಭವದಿಂದಲೇ ಅವರು ಇವತ್ತು ಬೆಳಕಿಗೆ ಬಂದವರು. ಅವರ ಪ್ರತಿಯೊಂದು ನಿಯಮಗಳು ನಾವು ಅಳವಡಿಸಿಕೊಂಡರೆ ನಮ್ಮ ಜೀವನ ಸಾರ್ಥಕವಾಗುತ್ತೆ ಅಂತ ನಾನು ಹೇಳಲು ಇಷ್ಟಪಡ್ತೇನೆ. ಮೇಡಮ್,
1: ನಿಮಗೆ ಇಷ್ಟವಾದಂತಹ ಕನಕದಾಸರ ಕೀರ್ತನೆ ಯಾವುದು?
0: ಸಜ್ಜನರ ಸಂಘದೊಳಗೆ ಇರಿಸನ್ನ ರಂಗ,

0: ಏ ಜೀವನೇ, ನೀನು ಎಲ್ಲಿಂದ ಬಂದೆ? ಮುಂದೆ ಎತ್ತ ಹೋಗುವೆ?
1: ಇಲ್ಲಿ ಬಂದು ಯಾವ ಕಾಯಕ ಮಾಡಿದಿ? ನಿನಗೆ ಸಹಾಯ ಮಾಡುವ ಶಾಶ್ವತ ಆಪ್ತರುಂಟೇ?
0: ಏನೆಂದು ಕೊಂಡಾಡಿ ಸ್ತುತಿಸಲೋ ದೇವ, ನಾನೇನು ಬಲ್ಲೆ ನಿಮ್ಮ ಮಹಿಮೆಗಳ ಮಾಧವ? ಕನಕದಾಸರು ತಂದೆ ತಾಯಿ ಹೆಂಡತಿಯನ್ನು ಕಳೆದುಕೊಂಡ ಮೇಲೆ ಜೀವನದ ಮೇಲೆ ಜಿಗುಪ್ಸೆಯನ್ನು ತಾಳುತ್ತಾರೆ. ಹಾಗಾಗಿ ಲೌಕಿಕವನ್ನ ಮೀರಿ ನಿಲ್ಲುವ ಆಧ್ಯಾತ್ಮಿಕ ಲೋಕವನ್ನ ಪ್ರವೇಶಿಸುತ್ತಾರೆ. ಜೀವನ ನಶ್ವರ, ಎಲ್ಲರೂ ಒಂದು ದಿನ ಸಾಯಲೇಬೇಕು. ಆದರೆ ಇರುವಾಗಲೇ ನಾವೇನಾಗಬೇಕು ಅದಾಗಬೇಕು. ಮಾನವ ಜನ್ಮ ದೊಡ್ಡದು. ಇದನ್ನು ಸಾರ್ಥಕಗೊಳಿಸಿಕೊಳ್ಳಬೇಕಾದರೆ ಪರಮಾತ್ಮನ ಪದತಲದಲ್ಲಿ ನಿರ್ಮಲ ಮನಸ್ಸಿನಿಂದ ಮುಖವಿಟ್ಟು ಆತನ ಕಾರುಣ್ಯವನ್ನು ಪಡೆಯಲೇಬೇಕು ಎಂಬ ದೃಢ ನಿಶ್ಚಲ ನಿಲುವು ಪ್ರದರ್ಶಿಸಿದ ಕನಕದಾಸರು ಭಕ್ತಿಯಿಂದ ಮುಕ್ತಿಯೆಡೆಗೆ ಸಾಗುವ ಸಾಹಿತ್ಯ ಕೃತಿಗಳ ರಚನೆಗೆ ಮುಂದಾಗುತ್ತಾರೆ.
1: ಮುಕ್ತಿಗಾಗಿ ಪರಿತಪಿಸಿದ ಕನಕದಾಸರು ಜೀವ ಆತ್ಮಗಳ ನಡುವಿನ ತಾಕಲಾಟದಲ್ಲಿ ಕಾಯಕ ಪ್ರಧಾನವಾದ ಶರಣ ಸಂಸ್ಕೃತಿಯಿಂದ ಸಮಾಜದಲ್ಲಿ ಆಗುವ ವಿಚಾರ ಕ್ರಾಂತಿಯನ್ನು ಗಮನಿಸುತ್ತಾರೆ. ವಿಚಾರ ಶಕ್ತಿಯ ಉದ್ದೀಪನವೇ ಯಶಸ್ಸಿನ ಮಹಾಸೂತ್ರ ಎಂದು ಕಂಡುಕೊಳ್ಳುವ ಕನಕದಾಸರು ಜನಸಾಮಾನ್ಯರು ಭಕ್ತಿ ಪಂಥದೆಡೆಗೆ ಆಸಕ್ತಿ ತೋರಲು ಕಾರಣೀಕರ್ತರಾಗುತ್ತಾರೆ.
0: ಸದಾ ಪರಮಾತ್ಮನನ್ನು ಸ್ತುತಿಸುತ್ತಾ, ನಾನೇನು ಬಲ್ಲೆ ನಿನ್ನ ಮಹಿಮೆಯನ್ನು? ಶ್ರೀಕೃಷ್ಣನೇ, ನಾನು ನರಜನ್ಮ ಹುಳು. ನಿನ್ನ ಮಹಿಮೆಯನ್ನು ತಿಳಿಯಲು ಅಪಾರವಾದ ಸಾಧನೆ, ಸಿದ್ಧಿ, ಯೋಗಾನುಭವ ಬೇಕೆಂದು ಆದಿಕೇಶವನಲ್ಲಿ ಅಲವತ್ತುಕೊಳ್ಳುತ್ತಾರೆ. ಈ ಅನುಭವದ ನೆಲೆಯಲ್ಲಿ ನಿಂತ ಕನಕದಾಸರು ಒಂದು ಕಡೆ ನಿಲ್ಲಲಾಗದೆ ಜಂಗಮ ವಾಹಿನಿಯಾಗಿ ಮುಂದುವರಿಯುತ್ತಾರೆ.
1: ಪರಮಾತ್ಮನನ್ನು ಕಾಣಬೇಕೆಂಬ ತವಕದಿಂದ ಲೋಕಾನುಭವವನ್ನು ಪಡೆಯುತ್ತಾ ಭಕ್ತ ಕನಕದಾಸರಾಗಿ ಆದಿಕೇಶವನ ಕೃಪೆಗೆ ಪಾತ್ರರಾಗುತ್ತಾರೆ. ಕನಕದಾಸರ ಒಂದು ಕೀರ್ತನೆ ಹೀಗಿದೆ: ಬಂದಿದೆ ದೂರು ಬರಿದೆ ಪಾಂಡವರಿಗೆ, ಕೊಂದವರಿವರು ಕೌರವರನೆಂಬಪ್ಪ.

0: ಈ ಕೀರ್ತನೆಯನ್ನು ವಿಶ್ಲೇಷಣೆ ಮಾಡಿದ್ದಾರೆ ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದ ಸಮಾಜಶಾಸ್ತ್ರ ವಿಭಾಗದ ನಿವೃತ್ತ ಹಿರಿಯ ಪ್ರಾಧ್ಯಾಪಕರು ಹಾಗೂ ಸಮಾಜ ವಿಜ್ಞಾನಗಳ ನಿಕಾಯದ ಡೀನರು ಮತ್ತು ಪ್ರಭಾರಿ ಕುಲಪತಿಗಳಾಗಿದ್ದ ಪ್ರೊಫೆಸರ್ ಜಯಶ್ರೀ ಶಿವಾನಂದ್.
1: ಕನಕದಾಸರು ಸಾಮಾನ್ಯ ಸಮುದಾಯದಿಂದ ಉದ್ಭವಿಸಿದ ಶ್ರೇಷ್ಠ ಕೀರ್ತನಕಾರರು, ಕವಿಯೂ ಹಾಗೆಯೇ ಒಬ್ಬ ಉತ್ಕೃಷ್ಟ ಭಕ್ತನೂ ಹೌದು. ಕನಕದಾಸರು ತಮ್ಮ

ಅನುಭವಗಳನ್ನು ಉನ್ನತವಾದ ತತ್ವವನ್ನು ಜಾನಪದ ಸೊಗಡಿನೊಂದಿಗೆ ಕೀರ್ತನೆಗಳ ಮೂಲಕ ವಿವರಿಸಿದ್ದಾರೆ. ಬಂದಿದೆ ದೂರು ಬರಿದೆ ಪಾಂಡವರಿಗೆ ಎನ್ನುವ ಕೀರ್ತನೆಯು ಮಹಾಭಾರತದ ಘಟನೆಗಳನ್ನು ಆಧರಿಸಿದೆ. ಮಹಾಭಾರತ ಕಥೆಯನ್ನು ಕೇಳದವರಿಲ್ಲ. ರಾಜ್ಯಕ್ಕಾಗಿ ಕೌರವ ಪಾಂಡವರೊಳಗೆ ಯುದ್ಧ ನಡೆಯಿತು. ಪಾಂಡವರು ಕೌರವರನ್ನು ಸೋಲಿಸಿದರು ಎಂಬುದು ಸರ್ವವಿದಿತ ಸತ್ಯ. ಇಲ್ಲಿ ಕೀರ್ತನಾಕಾರರು ಕುರುಕ್ಷೇತ್ರ ಯುದ್ಧದ ಸನ್ನಿವೇಶವನ್ನು ಆಧರಿಸಿ ಕೀರ್ತನೆಯ ಶೀರ್ಷಿಕೆಯನ್ನು ಕೊಟ್ಟಿದ್ದಾರೆ. ವಿನಾಕಾರಣ ಕೌರವರನ್ನು ಕೊಂದ ಅಪಕೀರ್ತಿ ಪಾಂಡವರಿಗೆ ಅಂಟಿದೆ. ಕೌರವ ಪಕ್ಷದಲ್ಲಿನ ಮಹಾಪರಾಕ್ರಮಿಗಳು, ಶೂರರು, ಚಾಣಾಕ್ಷರು, ಬಿಲ್ವಿದ್ಯೆ ಪ್ರವೀಣರು, ವಿದ್ವತ್ ಉಳ್ಳವರೇ ಕೌರವರ ನಾಶಕ್ಕೆ ಕಾರಣೀಭೂತರಾದರೇ ಹೊರತು ಪಾಂಡವರಲ್ಲ ಎಂಬುದನ್ನು ಕೀರ್ತನಾಕಾರರು ಯುದ್ಧದ ಘಟನೆಗಳೊಂದಿಗೆ ವಿಶ್ಲೇಷಿಸಿದ್ದಾರೆ. ಶಕುನಿ, ಭೀಷ್ಮ, ದ್ರೋಣಾಚಾರ್ಯ, ಕರ್ಣ, ಶಲ್ಯನಂತಹ ವೀರಾದಿ ವೀರರು ಕೌರವರ ಪಕ್ಷದಲ್ಲೇ ಇದ್ದು ತಮ್ಮ ಸ್ವಾರ್ಥ, ಅಹಂಕಾರ, ಮೋಹ, ಮಮಕಾರ, ದ್ವೇಷವನ್ನು ಸಾಧಿಸುವ ಪ್ರಕ್ರಿಯೆಯಲ್ಲಿ ಕೌರವರೇ ಕೌರವರನ್ನು ಸೋಲಿಸಿದರೆ ಹೊರತು ಪಾಂಡವರಲ್ಲ ಎನ್ನುವುದನ್ನು ವಿಷದಪಡಿಸಿದ್ದಾರೆ ಕವಿ. ಒಂದನೆಯ ಚರಣದಲ್ಲಿ ಶಕುನಿ ಭೀಷ್ಮನ ಕುರಿತಂತೆ ತನ್ನ ಹಿಂದಿನ ವೈರತ್ವವನ್ನು ತೀರಿಸಿಕೊಳ್ಳಲು ಪಗಡೆಯಾಟಕ್ಕೆ ಕರೆದು ತನ್ನ ಕುಹಕ ಬುದ್ಧಿಯಿಂದ ಕುತಂತ್ರವನ್ನು ಉಪಯೋಗಿಸಿ ಕುರುಬಲವನ್ನು ಸದೆಬಡಿದನೆ ಹೊರತು ಪಾಂಡವರಲ್ಲ. ಎರಡನೆಯ ಚರಣದಲ್ಲಿ ಕೃಷ್ಣನ ಭಕ್ತನಾದ ಇಚ್ಛಾಮರಣಿಯಾದ ಭೀಷ್ಮನು ಶಿಖಂಡಿಯ ನೆಪವೊಡ್ಡಿ ಶರಶಯ್ಯೆಯ ಮೇಲೆ ಮಲಗಿ ಕುರುವಂಶದ ಕುಡಿಯಾದ ಮೊಮ್ಮಗ ದುರ್ಯೋಧನನ ಸಾವಿಗೆ ಕಾರಣನಾದನು. ಮೂರನೆಯ ಚರಣದಲ್ಲಿ ಪಾಂಡವ ಕೌರವರಿಬ್ಬರಿಗೂ ಮಹಾಗುರುವಾದ ದ್ರೋಣಾಚಾರ್ಯರು ತನ್ನ ಮಗ ಅಶ್ವತ್ಥಾಮನು ಅವಸಾನ ಹೊಂದಿದನೆಂದು ತಿಳಿದು ಅದೇ ನೆಪದಿಂದ ವೈರಾಗ್ಯದಿಂದ ಯುದ್ಧ ಭೂಮಿಯನ್ನು ತ್ಯಜಿಸಿ ಕೌರವರ ಪರಾಭವಕ್ಕೆ ಕಾರಣೀಭೂತನಾದವನು. ಸುಳ್ಳು ಸುದ್ದಿಯನ್ನು ಪರಾಮರ್ಶಿಸದೆ ಆದ ಪ್ರಮಾದಕ್ಕೆ ದ್ರೋಣನೇ ಸಾಕ್ಷಿ. ಇಂದಿಗೂ ಅನೇಕರು ಸುಳ್ಳು ಸುದ್ದಿಯಿಂದಾಗಿ ವಿವೇಚಿಸದೆ ತಪ್ಪು ಕಲ್ಪನೆಯಿಂದಾಗಿ ತಮ್ಮ ಜೀವನವನ್ನೇ ಹಾಳು ಮಾಡಿಕೊಂಡಿರುವ ನಿದರ್ಶನಗಳೂ ಇವೆ. ನಾಲ್ಕನೇ ಚರಣದಲ್ಲಿ ಕುಂತಿ ಪುತ್ರನಾದ ಶೂರಾದಿ ಶೂರ ಮಹಾಪರಾಕ್ರಮಿ ಕರ್ಣ ತೊಟ್ಟ ಬಾಣವ ತೊಡಲೊಲ್ಲದೆ ತನ್ನ ತಾಯಿಗೆ ಕೊಟ್ಟ ಭಾಷೆಯಂತೆ ತನ್ನ ತಮ್ಮಂದಿರಾದ ಪಾಂಡವರನ್ನು ಹತ್ಯೆ ಮಾಡದೆ ರಣರಂಗದಲ್ಲಿ ಪ್ರಾಣ ಬಿಟ್ಟು ಹೋದವನು. ಕರ್ಣನೇ ಕುರುವಂಶದ ಅವಸಾನಕ್ಕೆ ಕಾರಣನಾದವನು ಹೊರತು ಪಾಂಡವರಲ್ಲ. ಐದನೇ ಚರಣದಲ್ಲಿ ಶಲ್ಯ ಹೇಗೆ ಕೌರವರ ಸೋಲಿಗೆ ಕಾರಣನಾದ ಎಂಬುದನ್ನು ಚಿತ್ರಿಸಲಾಗಿದೆ. ವಲ್ಲದ ಮನಸ್ಸಿನಿಂದ ಕರ್ಣನ ಸಾರಥಿಯಾಗಿ ಆತನನ್ನು ಇಂಚು ಇಂಚಿಗೂ ಸೂತಪುತ್ರನೆಂದು ಹಿಯಾಳಿಸಿ ರವಿಸುತನ ರಥದಿಂದಿಳಿದು ಹೋದ ಶಲ್ಯನು ಕೌರವರ ಬಲವನ್ನು ಕುಗ್ಗಿಸದನೇ ಹೊರತು ಪಾಂಡವರಲ್ಲ. ಮೂದಲಿಕೆ, ಅವಮಾನ, ಹುಟ್ಟಿನ ಕುರಿತಾದ ನಿಂದನೆ ಇವುಗಳು ಮನುಷ್ಯನ ಅಭಿಮಾನ ಮತ್ತು ಸಾಮರ್ಥ್ಯವನ್ನು ಕುಗ್ಗಿಸುತ್ತದೆ ಎಂಬುದನ್ನು ಸೂಕ್ಷ್ಮವಾಗಿ ಇಲ್ಲಿ ನಿವೇದಿಸಲಾಗಿದೆ. ಇನ್ನು ದುರ್ಯೋಧನ ಜಲದಲ್ಲಿ ಮುಳುಗಿ ಜಪವ ಮಾಡಿ ಬಲ ಮತ್ತು ಛಲದಿಂದ ಹೋರಾಡುವ ಬದಲು ಭೀಮನ ಗರ್ಜನೆಯಿಂದಾಗಿ ಹೊರಕ್ಕೆ ಬಂದು ತನ್ನ ಮತ್ತು ತನ್ನವರ ನಾಶಕ್ಕೆ ನಾಂದಿ ಹಾಡಿದವನು. ಆದಿಕೇಶವನ ಇಚ್ಛೆಯಂತೆ ಧರ್ಮ ಮತ್ತು ಸತ್ಯದ ಉಳಿವಿಗಾಗಿ ಕೌರವ ಪಾಂಡವರಿಗೆ ಭೇದವ ಪುಟ್ಟಿಸಿ ಗೌಜೊಡ್ಡಿ ಸಂಶಯ ಬಾರದ ರೀತಿಯಲ್ಲಿ ಕೌರವರ ಅಂದರೆ ಧರ್ಮ ನ್ಯಾಯ ಸತ್ಯವನ್ನು ಪಾಲಿಸದವರನ್ನು ಹೊಸಕಿ ಹಾಕಿ ಧರ್ಮ ಸತ್ಯ ಮತ್ತು ನ್ಯಾಯವನ್ನು ನೆಲೆಸಲು ಆದಿಕೇಶವನೇ ಕಾರಣನು. ಇಲ್ಲಿ ಬರುವ ಶಕುನಿ, ಭೀಷ್ಮ, ದ್ರೋಣ, ಕರ್ಣ, ಶಲ್ಯ ಹಾಗೂ ಭೀಮನನ್ನು ಮುಂದಿರಿಸಿ ಆ ಪಾತ್ರಗಳ ಮೂಲಕ ಧರ್ಮದ ವಿಜಯ ಪತಾಕೆಯನ್ನು ಹಾರಿಸಿದನು ಆದಿಕೇಶವ ಎಂಬುದಾಗಿ ಕವಿ ಹೇಳುತ್ತಾನೆ. ಈ ಕೀರ್ತನೆಯನ್ನು ಪ್ರಸ್ತುತ ಪರಿಸ್ಥಿತಿಗೆ ಹೋಲಿಸಬಹುದು. ಯಾರೋ ಮಾಡಿದ ತಪ್ಪಿಗೆ ಯಾರನ್ನೋ ಹೊಣೆಗಾರಿಕೆ ಮಾಡುವ ಪ್ರವೃತ್ತಿ ನಮ್ಮ ನಿಜ ಜೀವನದಲ್ಲಿ ಕಾಣಬಹುದು. ಉದಾಹರಣೆಗೆ ಮುಖಂಡನನ್ನು, ಗುರುಗಳನ್ನು, ಆತನ ಅನುಯಾಯಿಗಳು ಮಾಡಿದ ತಪ್ಪಿಗೆ ಹೊಣೆಗಾರರನ್ನಾಗಿರಿಸುವುದು, ತಂದೆ ತಾಯಂದಿರನ್ನು ಮಕ್ಕಳು ಮಾಡಿದ ತಪ್ಪಿಗೆ ಹಳಿಯುವುದು. ಆಧುನಿಕ ಕಾಲದಲ್ಲಿ ಇಂತಹ ಅನೇಕ ಘಟನೆಗಳು ಸಂಭವಿಸಿರುವುದನ್ನು ನಾವು ನೋಡಬಹುದು. ಇವುಗಳು ಅಂದು, ಇಂದು, ಮುಂದೆಯೂ ಸರ್ವಕಾಲೀಕ ಸತ್ಯವನ್ನು ಬಿಂಬಿಸುತ್ತವೆ. ಈ ಕೀರ್ತನೆಯಲ್ಲಿ ನಮ್ಮಲ್ಲಿರುವ ಅರಿಷಡ್ ವರ್ಗಗಳೇ ನಮ್ಮ ಅವನತಿಗೆ ಕಾರಣವಾಗುತ್ತದೆ ಎಂಬುದನ್ನು ಸೂಕ್ಷ್ಮವಾಗಿ ಅವಲೋಕಿಸಿದ್ದಾರೆ. ನಮ್ಮೊಳಗೆ ಶಕುನಿಯ ಕುಹಕತೆ ಇದೆ, ಭೀಷ್ಮನ ಇಬ್ಬಗೆಯ ನೀತಿ ಇದೆ, ದ್ರೋಣಾಚಾರ್ಯರ ಪಲಾಯನವಾದವಿದೆ, ಶಲ್ಯನ ಅಪಮಾನಿಸುವ ತೆಗಳುವ ಜಾತಿ ನಿಂದನೆ ಮಾಡುವ ಗುಣವಿದೆ. ಕೆಲವೊಮ್ಮೆ ನಮ್ಮ ಅತಿ ಒಳ್ಳೆಯತನವೇ ನಮ್ಮ ಮತ್ತು ನಮ್ಮ ಸಮಾಜದ ಏಳ್ಗೆಗೆ ಮುಳುವಾಗಬಹುದು. ಉದಾಹರಣೆಗೆ ಕರ್ಣನ ಪಾತ್ರ, ಪಾಂಡವರು ಸೋಲಿಸಿದರು ಎಂಬುದು ನೆಪ ಮಾತ್ರ. ಕೌರವರೊಳಗಿನ ಶತ್ರುಗಳೇ ಹಿತಶತ್ರುಗಳು ಎನ್ನಬಹುದು. ಕೌರವರಿಗೆ ಮುಳುವಾದರೆ ಹೊರತು ಪಾಂಡವರಲ್ಲ. ಕೃಷ್ಣನೇ ಇದರ ಸೂತ್ರಧಾರ. ಕೃಷ್ಣನ ಚತುರಮತಿ, ಚಾಕಚಕ್ಯತೆ, ಸಂದರ್ಭವನ್ನು ತಮಗೆ ಬೇಕಾದಂತೆ ಉಪಯೋಗಿಸುವ ರೀತಿ, ಅದರಿಂದ ಧರ್ಮದ ಕಾಪಾಡುವಿಕೆಯನ್ನು

0: ಕನಕದಾಸರು ಮನಮುಟ್ಟುವಂತೆ ವಿಶ್ಲೇಷಿಸಿದ್ದಾರೆ.
1: ಕನಕದೀಪ ಕನಕ ಅಧ್ಯಯನ ಪೀಠ ಪ್ರಾಯೋಜಿತ ಕಾರ್ಯಕ್ರಮ ಸರಣಿಯನ್ನು ಇದುವರೆಗೆ ಕೇಳುತ್ತಿದ್ದೀರಿ. ಪ್ರಸ್ತುತಿ ಶರಣಬಸವ ಚೋಳಿ ಹಾಗೂ ಸುರೇಖಾ ಸುರೇಶ್. ಪ್ರಸ್ತುತಿ ನೆರವು
2: ತ್ರಿವೇಣಿ ಬೆಟಗೇರಿ.
1: ಸಹಕಾರ ಕನಕ ಅಧ್ಯಯನ ಪೀಠದ ಸಂಯೋಜಕರಾದ ಡಾಕ್ಟರ್ ಹನುಮಗೌಡ ಸಿ.
3: ಈ ಕಾರ್ಯಕ್ರಮದ ಪ್ರಾಯೋಜಕರು
1: ಕನಕ ಅಧ್ಯಯನ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
4: ಈ ಕಾರ್ಯಕ್ರಮಕ್ಕೆ ಶುಭ ಕೋರುತ್ತಾರೆ ಧಾರವಾಡ ಕಲ್ಯಾಣ ನಗರದ ಶ್ರೀಮತಿ ರತ್ನಮ್ಮ ಬಸವರಾಜ್ ಮಾಳಿಗೇರ್.
1: ಮತ್ತೆ ಮುಂದಿನ ವಾರ ಕಾರ್ಯಕ್ರಮ ಕನಕದೀಪ.
5: ಆಕಾಶವಾಣಿ ಧಾರವಾಡ.
6: ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
7: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
6: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
7: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
8: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
9: ಅರೇಂಜ್ಮೆಂಟ್ ಆಯ್ತು. ಯಾವ್ದ್ರದ್ದು? ಚಿನ್ನೂನ ಫೀಸ್ ನದ್ದು
10: ತೋರ್ಸು. 20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು?
9: ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ, ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ. ಅದು ನೋಡ್ಕೊಂಡು ಅರೇಂಜ್ಮೆಂಟ್ ಆಯ್ತು. ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ.
11: ಆರ್ಬಿಐ ಹೇಳುತ್ತೆ,
12: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
5: ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ. ಹಲೋ ನಂದನ. ಇದೀಗ ನಂದನ ಕಾರ್ಯಕ್ರಮದ ಚಿತ್ರಗೀತೆಗಳನ್ನ ಕೇಳಲಿಕ್ಕೆ ನಮ್ಮ ಶ್ರೋತೃಗಳು ಕರೆ ಮಾಡ್ತಾ ಇದ್ದಾರೆ. ಮೊದಲನೇ ಕರೆ ನೋಡೋಣಂತ. ಹಲೋ
13: ಹಲೋ,
5: ನಂದನ ಕಾರ್ಯಕ್ರಮಕ್ಕೆ ಸ್ವಾಗತ.
13: ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ.
5: ನಾ ಹೇಳೋದ್ ನೀವ್ ಹೇಳ್ಬಿಟ್ರಿ. ತಮ್ಮ ಹೆಸರು?
13: ನೋಡ್ರಿ, ನಮ್ಮ ಹೆಸರು ಬಾಗಲಕೋಟೆಯಿಂದ ಸೆಂಟ್ರಿ ಟೈಲರ್ ಚಂದ್ರಕಾಂತ್.
5: ಚಂದ್ರಕಾಂತ್ ಅವರು?
13: ನೋಡ್ರಿ
5: ಚಂದ್ರಕಾಂತ್ ಅವರು, ನಮ್ಮ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ?
13: ಎಲ್ಲ ಕಾರ್ಯಕ್ರಮ ಕೇಳ್ತೀರಿ ನಿಮ್ಮಿಂದ? ಅವ್ರು ಬಿಡಂಗಿಲ್ಲ.
5: ಯಾವ ಕಾರ್ಯಕ್ರಮ?
13: ನಮ್ಮ ಟಿವಿ ಇಲ್ಲ, ಏನಿಲ್ಲ, ಬರೀ ರೇಡಿಯೋ ಕಾರ್ಯ.
5: ಒಳ್ಳೇದು. ನಿಮ್ಮ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಯಾವ್ದ್ರಿ ಚಂದ್ರಕಾಂತ್?
13: ನಮ್ಮ ಅಚ್ಚುಮೆಚ್ಚಿನ ಅಂದ್ರೆ ಇದ ಸಲ ಈ ನಮ್ಮ ವಾರ್ತಾ ಕೇಳ್ತೀವಿ, ದಿವಸಕ್ಕೆ 5 ಸಲ ವಾರ್ತಾ ಕೇಳ್ತೀವಿ. ಮತ್ತೆ ಮುಂಜಾನೆ 6 ನಾವು ಹಂಗ ರೇಡಿಯೋ ಚಾಲನೆ ಇರ್ತದ್ರ
5: ಕೇಳ್ತಾ ಇರ್ತೀರಿ ಅಂದಂಗಾಯ್ತು.
13: ಹೌದ್ರಿ,
5: ಈಗ ಯಾವ ಗೀತೆ ಕೇಳ್ಬೇಕಂತ ಕರೆ ಮಾಡಿರಿ ಚಂದ್ರಕಾಂತ್ ಅವ್ರೆ?
13: ಈಗ ಕಿನ್ನರ್ ಜೋಗಿ, ಕಿನ್ನರ್ ಜೋಗಿ ಒಳಗ ಗಂಗೆ ಬಾರೆ ತುಂಗೆ ಬಾರೆ ಅಂತ ಐತೆ ನೋಡ್ರಿ,
5: ಕಿನ್ನರ ಜೋಗಿ ಒಳಗಿಂದು.
13: ಹೌದ್ರಿ,
5: ಆ ಗೀತೆ ನಿಮ್ಗೆ ಇಷ್ಟ?
13: ಹೌದ್ರಿ ಸರ್.
5: ಆ ಗೀತೆನ ನಿಮ್ಗಾಗಿ ಪ್ರಸಾರ ಮಾಡ್ತೀವಂತ. ಈಗ
13: ಇದು ಏನದಲ್ರಿ, ಬೆಳಗಾವಿಯಿಂದ ವಿಜಯಕುಮಾರ್ ಭಸ್ಮಿಯವರು. ನಮ್ಮ ಸಲಹೆ ನಿಮ್ಮ ಸಲಹೆ.
5: ಎಲ್ಲರಿಗೋಸ್ಕರ ಈಗ ಗೀತೆನ ಪ್ರಸಾರ ಮಾಡ್ತಿದ್ದೀವಿ. ಕರೆ ಮಾಡಿದ ಧನ್ಯವಾದ. ನಮಸ್ಕಾರ.
13: ನಮಸ್ಕಾರ ರೀ.

0: ಹಲೋ,
1: ಹಲೋ ಮೇಡಮ್,
0: ನಮಸ್ತೆ. ಎಲ್ಲಿಂದ ಕರೆ ಮಾಡಿರಿ?
1: ನಾವು ಗ್ರೀನ್ತ್ರ ದೀಕ್ಷಾ ಮೇಡಮ್.
0: ದೀಕ್ಷಾ ಅವರು.
1: ಹಾಂ ಮೇಡಮ್,
0: ದೀಕ್ಷಾ ಅವ್ರಿಗೆ ಇವತ್ತು ಯಾವ ಗೀತೆ ನಂದನ ಕಾರ್ಯಕ್ರಮದಾಗ ಕೇಳಬೇಕು ಅಂತ ಕರೆ ಮಾಡಿರಿ?
1: ನನ್ನ ರಣಧೀರ ಎಂಟ್ರ ಮೇಡಮ್.
0: ರಣಧೀರ.
1: ಹಾಂ ಮೇಡಮ್,
0: ಅವಳೊಂದು ಯಾವ ಗೀತೆ ಬೇಕು?
1: ಒಂದಾನೊಂದು ಕಾಲದಲ್ಲಿಯೇ ಹಾಡಬೇಕಾಗಿತ್ತು
0: ಗೀತೆ ಕೇಳಬೇಕನ್ನಿಸ್ತು.
1: ಹಾಂ ಮೇಡಮ್.
0: ಆ ಗೀತೆ ಈ ಸಿನಿಮಾ ನೋಡಿರಿ ನೀವು?
1: ಹಾಂ ಮೇಡಮ್.
0: ಮತ್ತು ಈಗ ನಮ್ಮ ಕಾರ್ಯಕ್ರಮಗಳನ್ನ ಯಾವ್ಯಾವ ಇಚ್ಛೆ ಪಟ್ಟು ಪ್ರೀತಿಯಿಂದ ನೀವು ಕೇಳ್ತೀರಿ?
1: ಎಲ್ಲ ಕಾರ್ಯಕ್ರಮ ಇಷ್ಟ ಆಗ್ತಾವೆ ಮೇಡಮ್.
0: ಎಲ್ಲ ಕಾರ್ಯಕ್ರಮ ಕೇಳ್ತಾ ಇರ್ತೀರಿ.
1: ಹಾಂ ಮೇಡಮ್.
0: ಆಯಿತು ದೀಕ್ಷಾ ಅವರೇ, ನೀವು ಕೇಳಿರೋ ಗೀತೆ ಪ್ರಸಾರ ಆಗ್ತಾ ಇದೆ, ಕೇಳ್ರಿ. ಕರೆ ಮಾಡಿದ ಧನ್ಯವಾದ. ನಮಸ್ಕಾರ.
1: ಥ್ಯಾಂಕ್ ಯು ಮೇಡಮ್.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ನಂದನ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ಮುಂದಿನ ಕರೆ ಯಾರ್ದು ನೋಡೋಣ. ಹಲೋ,
1: ಹಲೋ.
0: ನಂದನ ಕಾರ್ಯಕ್ರಮಕ್ಕೆ ಸ್ವಾಗತ. ಯಾರು ಕರೆ ಮಾಡಿರಿ, ಎಲ್ಲಿಂದ ಕರೆ ಮಾಡಿರಿ?
1: ನಾವು ತುಪ್ಪದ ಕುರಟ್ಟಿಯಿಂದ ಮಾತಾಡ್ತೇವ್ರಿ.
0: ಯಾರ ತಮ್ಮ ಹೆಸರು?
1: ನಮ್ಮ ಹೆಸರು ಪಂಪಾಪತಿ ಅಂತ ಹೇಳಿ.
0: ಪಂಪಾಪತಿಯವರು?
1: ಹ್ಞೂ ರೀ.
0: ತಮಗೆ ಯಾವ ಗೀತೆ ಕೇಳ್ಬೇಕಂತ ಕರೆ ಮಾಡಿರಿ ಇವತ್ತು?
1: ನಮಗೆ ಎಡಕಲ್ಲು ಗುಡ್ಡದ ಮೇಲೆ
0: ಹ್ಮ್
1: ಹೆಣ್ಣು ಗಂಡು ಗಂಡು ಹೆಣ್ಣು ಕೂಡಿ ಆಡೋ ಸಮಯವನ್ನ.
0: ಎಡಕಲ್ಲು ಗುಡ್ಡದ ಮೇಲೆ?
1: ಹ್ಞೂನ್ರಿ.
0: ಆ ಗೀತೆ ಇಲ್ಲ ನಮ್ಮಲ್ಲಿ. ಮತ್ತೆ ಯಾವ್ದು ಗೀತೆ ಬೇಕು?
1: ಮತ್ತ ಇಲ್ಲ ಅಂತಂದ್ರೆ ನಮಗ ಸ್ವಯಂವರ ಚಿತ್ರದಿಂದ ಹಾಕ್ರಿ.
0: ಸ್ವಯಂವರ ಚಿತ್ರದಿಂದ?
1: ಹ್ಞೂನ್ರಿ.
0: ಯಾವ ಗೀತೆ ಬೇಕು?
1: ನಿನ್ನ ಕನ್ನ ಕನ್ನಡಿಯಲ್ಲಿ ಕಂಡೆ ನಿನ್ನ ರೂಪ.
0: ಹ್ಮ್ ನೀವ್ ಅವಾಗೆಲ್ಲ ಸಿನಿಮಾ ನೋಡಿರಿ ಅಂದಂಗಾತು.
1: ಹೌದು ಹೌದು ಹೌದ್ರಿ, ನೋಡಿ.
0: ಈಗ ಈ ಗೀತೆ ಕೇಳ್ಬೇಕಂತ ಕರೆ ಮಾಡಿರಿ. ಕರೆ ಮಾಡ್ತಾ ಇರ್ತೀರಿ ಪಂಪಾಪತಿಯವ್ರೆ?
1: ಮಾಡ್ತಿರ್ತೇವ್ರಿ, ಮಾಡ್ತಿರ್ತೇವೆ.
0: ಕರೆ ಸಿಕ್ಕದಲ್ಲ ನಿಮ್ಗ?
1: ಹ್ಞೂನ್ರಿ.
0: ಇವತ್ ಕರೆ ಸಿಕ್ಬಿಡ್ತು, ಹೆಂಗ ಅನಿಸ್ತು?
1: ಖುಷಿ ಅನ್ಸೈತ್ರಿ.
0: ಈ ಖುಷಿಯೊಳಗ ಈ ಗೀತೆ ಕೇಳ್ತೀರಿ?
1: ಹ್ಞೂನ್ರಿ.
0: ಕರೆ ಮಾಡಿ ಧನ್ಯವಾದ. ನಮಸ್ಕಾರ.

ಕೇಳುಗರೇ, ಜೂನ್ 21 ವಿಶ್ವ ಯೋಗ ದಿನ. ಈ ದಿನದ ಸಂದರ್ಭದಲ್ಲಿ ಯೋಗದ ಮಹತ್ವ ಹಾಗೂ ಅಗತ್ಯತೆ ಕುರಿತು ಆಕಾಶವಾಣಿ ಧಾರವಾಡ ಕೇಂದ್ರವು ಯೋಗದಿಂದ ಸಮಗ್ರ ಆರೋಗ್ಯ ಎಂಬ ಸರಣಿ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಗ್ಗೆ 7:45 ಕ್ಕೆ ಪ್ರಸಾರ ಮಾಡುತ್ತಿದೆ. ಕಾರ್ಯಕ್ರಮವನ್ನು ಆಲಿಸಿ ನಿಮ್ಮ ಅಭಿಪ್ರಾಯ ತಿಳಿಸಿ.

0: ಹಲೋ
1: ಹಲೋ, ನಮಸ್ಕಾರ ಮೇಡಮ್. ರೇ,
0: ನಮಸ್ಕಾರ. ಯಾರು ಕರೆ ಮಾಡಿದ್ದು?
1: ನಾವು ಅತನಿ ಅಂದ್ರೆ ಶ್ರೀಕಾಂತ್ ಅಂತ ಮಾತಾಡ್ತಿದ್ದೇನೆ.
0: ಶ್ರೀಕಾಂತ್ ಅವರು?
1: ಹೌದು ಮೇಡಮ್.
0: ಶ್ರೀಕಾಂತ್ ಅವ್ರಿಗೆ ಕರೆ ಸಿಕ್ತು, ಹೆಂಗ ಅನ್ಸ್ಲಿಕತ್ತದ?
1: ಕಾರ್ಯಕ್ರಮ ಬಹಳ ಬದಲಾವಣೆ ಮಾಡಿದ್ದೀರಿ, ಬಹಳ ಚೆನ್ನಾಗಿ ಕಾರ್ಯಕ್ರಮ ಬರ್ತಾ ಇದಾರೆ, ಎಲ್ಲ ಕೇಳುವರು ಸಾಕಷ್ಟು ಕೇಳ್ತಾ ಇದಾರೆ, ಕಾರ್ಯಕ್ರಮ ಖುಷಿ ಅನಿಸ್ತಾ ಇದೀರಿ.
0: ಖುಷಿ ಪಟ್ಟಿರಲ್ಲ?
1: ಹೌದ್ರಿ ಮೇಡಮ್.
0: ಇವತ್ತು ಯಾವ ಗೀತೆ ಕೇಳ್ಬೇಕು ಶ್ರೀಕಾಂತ್ ಅವ್ರಿಗೆ?
1: ನಮಗ SP ಬಾಲಸುಬ್ರಹ್ಮಣ್ಯಂ ಅವ್ರು ಇವತ್ತು ಹುಟ್ಟುಹಬ್ಬ ಐತ್ರಿ, ಹಿಂಗಾಗಿ ನಮಗೆ ಟೋನಿ ಚಿತ್ರದ ಒಂದು ಗೀತೆ.

0: ಪ್ರಸಾರ ಮಾಡ್ರಿ ಮೇಡಮ್. ಚಲುವ ಪ್ರತಿಮೆ ಅನ್ನುವಂಥ ಒಂದು ಸಾಂಗ್ ಇದೆ
1: ಟೋನಿ ಚಿತ್ರದ್ದು. ಯಾವುದು ಚಲುವ ಪ್ರತಿಮೆ?
0: ಹೌದ್ರಿ ಮೇಡಮ್.
1: ಆ ಗೀತೆ ನಿಮ್ಗೆ ಇಷ್ಟ?
0: ಹೌದ್ರಿ ಮೇಡಮ್, ಎಲ್ಲ ಕಾರ್ಯಕ್ರಮ ಕೇಳ್ತಾ ಇರ್ತೀರಿ. ಧಾರವಾಡ ಆಕಾಶವಾಣಿಯಲ್ಲಿ ಬಹಳಷ್ಟು ಒಳ್ಳೆ ಒಳ್ಳೆ ಕಾರ್ಯಕ್ರಮ ಬರ್ತಾ ಇರ್ತಾರೆ, ನಮಗಂತೂ ಬಹಳ ಇಷ್ಟ ಆಗುತ್ತೆ ಪ್ರತಿಯೊಬ್ಬ ಕಾರ್ಯಕ್ರಮಗಳದೇ.
1: ನೀವೆಲ್ಲ ಇಷ್ಟಪಟ್ಟರೆ ನಮ್ಗದು ಖುಷಿಯಲ್ಲ. ಹೌದಿಲ್ಲ,
0: ನಾವು ಕೆಲಸ ಮಾಡ್ತಾ ಇರ್ತೇವೆ, ನಮ್ಮ ಕೆಲಸದ ಜೊತೆನೆ ಆಕಾಶವಾಣಿ ಒಂದು ಸಂಗಾತಿ ಆಗಿದೆ ಮತ್ತು ಸಹಕಾರಿ ಆಗಿದ್ದೀರಿ. ಯಾಕಂದ್ರೆ ನಾವು ಈ ಕೆಲಸ ಮಾಡುವಾಗನೆ ರೇಡಿಯೋ ನಮ್ಮ ಮೊಬೈಲ್ ಅಲ್ಲಿ ಇಟ್ಕೊಂಡು ಹೋದ್ರು ಅಥವಾ ರೇಡಿಯೋ ತಗೊಂಡು ಕೆಲಸಕ್ಕೆ ಹೋದ್ರು ಕೂಡ ಅದು ನಮ್ಗೆ ಬಹಳ ಖುಷಿ ಅನ್ಸತ್ರಿ ಮೇಡಮ್. ಕಾರ್ಯಕ್ರಮ
1: ನೀವೆಷ್ಟು ಖುಷಿ ಪಡ್ತಿರಲ್ಲ ಅಷ್ಟು ಹುರುಪಿಂದ ನಾವು ಕೆಲಸ ಮಾಡ್ತೀವಿ ಅಲ್ಲ.
0: ಹೌದ್ರಿ ಮೇಡಮ್,
1: ಒಳ್ಳೇದು ಒಳ್ಳೇದು ಹೇಳಿದ್ರಿ. ಎಲ್ಲ ನಿಮ್ಮ ಇಡೀ ದಿವಸ ಒಳ್ಳೇದಾಗ್ಲಿ, ಸಾಗ್ಲಿ ಅಂತ ಹೇಳ್ತಾ ಶ್ರೀಕಾಂತ್ ಅವರು ಕೇಳಿರೋ ಟೋನಿ ಚಿತ್ರದ ಗೀತೆನ ಪ್ರಸಾರ ಮಾಡ್ತೀವಿ. ಕರೆ ಮಾಡ್ತಾ ಇರ್ರಿ, ಹಿಂಗೆ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಇರ್ರಿ. ನಮಸ್ಕಾರ.
0: ಥ್ಯಾಂಕ್ ಯು ಮೇಡಮ್.
1: ನಮಸ್ತೆ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-233.
3: ಹಲೋ,
4: ನಮಸ್ಕಾರ ಮೇಡಮ್.
3: ನಮಸ್ತೆ, ನಂದನ ಕಾರ್ಯಕ್ರಮಕ್ಕೆ ಸ್ವಾಗತ. ಯಾರು ಮಾತಾಡೋದು?
4: ನಾವು ಹಳೇಬನ್ ನಾಗೇಶ್ ನಾವಡೇ ರೀ.
3: ಮಾದೇಶ್ ಅವರು, ಎಲ್ಲಿಂದ ಕರೆ ಮಾಡಿರಿ?
4: ಹುಬ್ಳಿಯಿಂದ.
3: ಹುಬ್ಳಿಯಿಂದ. ಇವತ್ತು ಮಾದೇಶ್ ಅವ್ರಿಗೆ ಯಾವ ಗೀತೆ ಕೇಳಬೇಕು?
4: ವಿಜಯನಗರ ವೀರಪುತ್ರ.
3: ವಿಜಯನಗರ ವೀರಪುತ್ರ, ಅದರೊಳಗಿಂದ ಯಾವ ಗೀತೆ?
4: ಅಪಾರ ಕೀರ್ತಿ ಜಯಿಸಿ ಮರೆಯುವ ಭವ್ಯ ನಾಡಿದು.
3: ಓ, ಆ ಗೀತೆ ಕೇಳಬೇಕು. ಆ ಗೀತೆ ಕೇಳ್ಬೇಕಂತ ಹೇಳಿ ನೀವು ಕರೆ ಮಾಡಿರಿ. ಕರೆ ಸಿಕ್ಬಿಡ್ತು, ಹೆಂಗ ಅನಸ್ಲಿಕ್ಕದ?
4: ಸೂಪರ್ ಕಾರ್ಯಕ್ರಮ ಬರ್ತದೆ. ಈಗಂತೂ ಕೇಳಲಿಕ್ಕೆ ನನಗೆ ಮನಸ್ಸು ಭಯಂಕರ ಹರಿತದ ಬಿಡಿ. ಎಲ್ಲಾ ಕಾರ್ಯಕ್ರಮ ಭಾರಿ ಬರ್ತದ.
3: ಒಟ್ಟ ಕಾರ್ಯಕ್ರಮ ತುಂಬಾ ಇಷ್ಟಪಟ್ಟು ಕೇಳ್ತೀರಿ. ಇಷ್ಟು ಇದು ಮಾಡ್ಕೊಂಡು ನಮ್ಮ ಪ್ರೀತಿಯಿಂದ ಕಾರ್ಯಕ್ರಮ ಕೇಳ್ತೀರಿ, ತುಂಬಾ ಖುಷಿ ಆಯ್ತು. ಮಾದೇಶ್ ಅವರೇ,
4: ನಿಮ್ಗಿಂತ ನಮ್ಗೆ ಬಹಳ ಖುಷಿ. ರೇಡಿಯೋ ಕಾರ್ಯಕ್ರಮ ಬಹಳ ಸೂಪರ್ ಬರ್ತಾರೆ.
3: ನೀವ್ ಇಷ್ಟು ಖುಷಿಯಿಂದ ಮಾತಾಡಿದ್ ನಮ್ಗೂ ಎಷ್ಟು ಖುಷಿ ಆಗ್ತಾ ಗೊತ್ತೇನ್ರಿ ಮಹೇಶ್ ಅವ್ರೆ. ಈಗ ಈ ಗೀತೆನ ಪ್ರಸಾರ ಮಾಡ್ತೀನಿ, ಕರೆ ಮಾಡಿ ಧನ್ಯವಾದ. ಹಿಂಗೆ ಕರೆ ಮಾಡ್ತಾ ಇರ್ರಿ, ನಮ್ ಜೊತೆ ಮಾತಾಡ್ತಾ ಇರ್ರಿ. ನಮಸ್ಕಾರ.
4: ನಮಸ್ತೆ.
3: ಅಪಾರ ಕೀರ್ತಿ.

0: ನಂದನ ಕಾರ್ಯಕ್ರಮದಲ್ಲಿ ಕೇಳುಗರೆ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ನಮ್ಮ ಮುಂದಿನ ಶ್ರೋತೃ ಯಾರು ನೋಡೋಣ. ಹಲೋ,
1: ಹಲೋ, ನಮಸ್ಕಾರ ಮೇಡಮ್.
0: ನಮಸ್ತೆ, ಎಲ್ಲಿಂದ ಕರೆ ಮಾಡಿರಿ, ಯಾರು ಮಾತಾಡೋದು?
1: ಹಂಗಲ್ ತಾಲೂಕು ಆಡೂರಿಂದ ರಾಮಚಂದ್ರ ಕುಂಟೆ ಅಂತ ಹೇಳ್ರಿ.
0: ರಾಮಚಂದ್ರ ಅವರು, ರಾಮಚಂದ್ರ ಅವರಿಗೆ ಯಾವ ಗೀತೆ ಕೇಳಬೇಕು ಇವತ್ತು?
1: ನಮಗೆ ಬಂಗಾರ ಮಾಸೆ ಚಿತ್ರ ಗೀತೆ ಬೇಕಾಯ್ತು.
0: ಯಾವ ಗೀತೆ ಬೇಕು?
1: ಇದು ರೀ, ಬಾಳ ಬಂಗಾರ ನೀನು,
0: ಆ ಗೀತೆ ಕೇಳಬೇಕು.
1: ಉಂಟು ಮೇಡಮ್.
0: ಈಗ ನೀವು ಯಾವ ಕಾರ್ಯಕ್ರಮನ ಪ್ರೀತಿಯಿಂದ ಕೇಳ್ತಾ ಇರ್ತೀರಿ ರಾಮಚಂದ್ರ ಅವರೇ?
1: ಎಲ್ಲಾ ಕಾರ್ಯಕ್ರಮನ ಪ್ರೀತಿಯಿಂದ ಕೇಳ್ತೇವೆ. ನಾವು ಬಹಳ ಹಳೆ ಸೋತ್ರ ಇದಾವ್ರಿ, ನಾವು
0: ಇವತ್ ಕರೆ ಸಿಕ್ಬಿಡ್ತೇವೆ.
1: 70 ಕೇಳ್ತಾ ಇದ್ದೇವೆ ನೋಡ್ರಿ, ನಿಮ್ಗೆ ಎಲ್ಲ ಫಂಕ್ಷನ್
0: ಇವೆಲ್ಲ ಇವತ್ ಕರೆ ಸಿಕ್ಬಿಡ್ತೇವೆ, ಹೆಂಗ ಅನ್ಸಿಗತ್ತದ?
1: ಅಂದ್ರೆ ನನಗೆ ಬಹಳ ಖುಷಿ ಆಗ್ತಾ ಇತ್ತು, ಯಾಕಂದ್ರೆ ಬಹಳ ಸರಿ ಟ್ರೈ ಮಾಡೇ ಮಾಡ್ತಿದ್ರೆ ಸಿಕ್ಕಿದ್ದಿಲ್ಲ ನನಗೆ. ಬೇರೆ ಕಾರ್ಯಕ್ರಮಕ್ಕೆ ಸಿಕ್ತಾವ್ರಿ, ಆದ್ರೆ
0: ಇವತ್ ಸಿಕ್ಬಿಡ್ತು. ಅದಕ್ಕೆ ಬಂಗಾರದ ಮನುಷ್ಯ ಚಿತ್ರದ ಗೀತೆಯನ್ನ ಕೇಳ್ಬೇಕಂತ ಹೇಳಿ ನಿಮ್ಗೆ ಮನಸ್ಸು ಆಯ್ತು. ಈಗ ನಿಮ್ಗೋಸ್ಕರ ಈ ಗೀತೆನ ಪ್ರಸಾರ ಮಾಡ್ತೀವಿ. ಕರೆ ಮಾಡ್ರಿ, ನಮ್ ಜೊತೆ ಮಾತಾಡ್ತಾ ಇರಿ. ನಮಸ್ಕಾರ.
1: ನಮಸ್ತೆ.

0: ಹಲೋ
1: ಹಲೋ, ನಮಸ್ಕಾರ ಮೇಡಮ್.
0: ನಮಸ್ತೆ, ಯಾರು ಮಾತಾಡೋದು?
1: ನಾವು ಹತ್ತನೇ ತಾಲೂಕು ಶಿವನೂರಿಂದ ಗಿರ್ಮಲಯ್ಯ ಮಠದ ಅಂತ ಮಾತಾಡಿದ್ರಿ.
0: ಗಿರ್ಮಲಯ್ಯ ಅವರು?
1: ಆರಾಮದ್ರಿ ಮೇಡಮ್?
0: ಹಾ, ಆರಾಮಿದ್ದೀನಿ ನೋಡ್ರಿ. ಎಲ್ಲಿ ಹೊರಗಡೆಯಿಂದ ಕರೆ ಮಾಡಿರೇನೋ.
1: ಹ್ಞೂ ರೀ,
0: ಶಬ್ದಗಳು ಶಬ್ದಗಳು ಬಹಳ ಬರ್ಲಿಕ್ಕತ್ತಾವು. ಈಗ ಗಿರ್ಮಲಯ್ಯ ಅವ್ರಿಗೆ ಯಾವ ಗೀತೆ ಕೇಳಬೇಕು?
1: ಕಾಡು ಕುದುರೆ ಮೇಡಮ್.
0: ಕಾಡು ಕುದುರೆ, ಅದರೊಳಗಿಂದ ಯಾವ ಗೀತೆ? ಹಾ, ಈ ಗೀತೆ ನಿಮ್ಗೆ ಇಷ್ಟ? ನಿಮಗೋಸ್ಕರ ಈಗ ಕೇಳ್ರಿ ಕೇಳ್ರಿ. ನೀವ್ ಯಾವ ಗೀತೆನ ಇಚ್ಛಾ ಪಡ್ತೀರಿ, ನಾವು ಗೀತೆನ ಪ್ರಸಾರ ಮಾಡ್ತೀವಿ ಅಲ್ಲ.
1: ನೀವು
0: ಕೇಳಿರೋ ಗೀತೆನ ಪ್ರಸಾರ ಮಾಡ್ತೀವಿ. ನಮಸ್ಕಾರ.
1: ನಮಸ್ಕಾರ ಮೇಡಮ್.

0: ನಂದನ ಕಾರ್ಯಕ್ರಮದ ಕೇಳ್ತಾ ಇರೋ ನಮ್ಮ ಶ್ರೋತೃಗಳು ಕರೆಗಳು ಬರ್ತಾನೇ ಇವೆ. ಮುಂದಿನ ಕರೆ ಯಾರ್ದು ನೋಡೋಣ. ಹಲೋ
1: ಹಲೋ ಮೇಡಮ್, ನಾವು ಉಷಾ ಅಂದರೆ.
0: ಸ್ವಲ್ಪ ರೇಡಿಯೋ ದೂರ ಇಡ್ತೀರಿ, ನಿಮ್ದೇ ಧ್ವನಿ ಏಕೋ ಆಗ್ಲಿಕ್ಕೆ. ತಮ್ಮ ಹೆಸರು?
1: ನದಾಫ್ ಅವರು.

0: ಹೇಳ್ರಿ.
1: ಎಲ್ಲಿಂದ ಕರೆ ಮಾಡಿರಿ? ಈಗ ಯಾವ ಗೀತೆ ಕೇಳ್ಬೇಕು ನಿಮ್ಗ? ಯಾವ್ದು ಗುರಿ? ನಿಮ್ದು ಧ್ವನಿ ಕರ್ರ ಕರ ಅನ್ಲಿಕತ್ತದ. ಅದ್ರೊಳಗಿಂದ ಯಾವ ಗೀತೆ ಬೇಕು? ಆಯ್ತು, ತಮಗೋಸ್ಕರ ಈ ಗೀತೆ ಪ್ರಸಾರ ಮಾಡ್ತೀವಿ. ಕರೆ ಮಾಡಿ ಧನ್ಯವಾದ. ನಮಸ್ಕಾರ.
0: ನಮಸ್ಕಾರ.
1: ನಮಸ್ತೆ.

0: ಹಲೋ,
1: ಹಲೋ,
0: ನಂದನ ಕಾರ್ಯಕ್ರಮ, ಯಾರು ಮಾತಾಡ್ತಾ ಇದ್ದೀರಿ?
1: ಹುಬ್ಬಳ್ಳಿಯಿಂದ ಮಹೇಶ್ ದೇಶಪಾಂಡೆ ಅಂತೇಳಿ.
0: ಮಹೇಶ್ ದೇಶಪಾಂಡೆ ಅವರು. ಇವತ್ತು ಯಾವ ಗೀತೆ ಕೇಳಿ ಕರೆ ಮಾಡಿರಿ?
1: ಮೇಡಮ್, ನಮ್ಗೆ ಬಣ್ಣದ ಗೆಜ್ಜೆದಿಂದ ಯಾವ್ದಾದ್ರು ಒಂದು ಹಾಕಿ.
0: ಬಣ್ಣದ ಗೆಜ್ಜೆಯಿಂದ ಯಾವುದಾದ್ರು ನಿಮ್ಮ ನೆಚ್ಚಿನ ಗೀತೆ?
1: ಒಂದ್ ನಿಮಿಷ ಮೇಡಮ್.
0: ಸ್ವಾತಿ ಮುತ್ತಿನ ಮಳೆ ಹನಿ ಹಾಕ್ಬಿಡೋಣ.
1: ಮುತ್ತಿನ ಮಳೆ ಹನಿ.
0: ಆಯ್ತು, ಬಣ್ಣದ ಗೆಜ್ಜೆಯಿಂದ ಗೀತೆನ ಪ್ರಸಾರ ಮಾಡ್ತೀವಿ. ಕರೆ ಮಾಡಕ್ಕೆ ಧನ್ಯವಾದ. ನಮಸ್ಕಾರ.
1: ನಮಸ್ಕಾರ.
0: ನಮಸ್ತೆ.

0: ನಂದನ ಕಾರ್ಯಕ್ರಮದ ಕೊನೆಯ ಗೀತೆ. ಯಾರು ಕರೆ ಮಾಡ್ಯಾರ ನೋಡೋಣಲ್ಲ. ಹಲೋ,
1: ನಮಸ್ಕಾರ
0: ನಮಸ್ತೆ.
1: ಮೇಡಮ್,
0: ನಮಸ್ತೆ, ಯಾರು ಕರೆ ಮಾಡಿದ್ದು?
1: ನಾತ್ನಿ ತಾಲೂಕು ಘಟ್ನೆಟ್ಟಿಂದ ಅಶೋಕ್ ಅದ ಮತ್ತೆ
0: ಅಶೋಕ್ ಅವರು. ಅಶೋಕ್ ಅವ್ರದ್ದು ಕೊನೆಯ ಹಾಡು ಇದು. ಯಾವ ಗೀತೆನ ಕೇಳ್ಬೇಕಂತ ಹೇಳಿ ಕರೆ ಮಾಡಿರಿ?
1: ಭಕ್ತ ಪ್ರಹ್ಲಾದ ಮೇಡಮ್.
0: ಭಕ್ತ ಪ್ರಹ್ಲಾದ ಬೇಕಾ?
1: ಹಾಂ.
0: ಅದರೊಳಗಿಂದ ಯಾವುದು?
1: ರಾಜ್ಕುಮಾರ್ ಅಂದ್ರೆ ಹಾಕಿರಲ್ಲ.
0: ಯಾವ ಗೀತೆ? ಯಾವ ಗೀತೆ ಅಂದ್ರೆ ಅದನ್ನ ಹಾಕ್ತಿದ್ದೆ ನಾನು.
1: ಬರ್ವಾಂತ್ರಿ ಅದನ್ನ ಗಂಪ.
0: ಹಾ, ಆಯ್ತು. ನಿಮ್ದು ರೇಡಿಯೋ ನನಗೆ ಏಕೋ ಆಗ್ಲಿಕ್ಕತ್ತದ. ಭಕ್ತ ಪ್ರಹ್ಲಾದ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡ್ತೀನಿ ಅಂತ ಕರೆ ಮಾಡಿ. ಧನ್ಯವಾದ, ನಮಸ್ಕಾರ.

ಕೇಳುಗರು, ಇದುವರೆಗೆ ಹಲೋ ನಂದನಾ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಕೇಳುಗರು ಕರೆ ಮಾಡಿ ತಮಗೆ ಇಚ್ಛೆಪಟ್ಟ ಗೀತೆಗಳನ್ನು ಕೇಳಿದರು. ಕರೆ ಮಾಡಿರೋ ನಮ್ಮೆಲ್ಲ ಶ್ರೋತೃಗಳಿಗೂ ಧನ್ಯವಾದಗಳು.

0: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ.
1: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
0: ಕೇಳುಗರೆ, ನಮ್ಮ ಸ್ಟುಡಿಯೋ ಸಮಯ ಹೊಂದಿಸಿಕೊಳ್ಳಿ. ಸರಿಯಾಗಿ 10:30:12. ಇನ್ನು ಮುಂದೆ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು. ಮೊದಲಿಗೆ ಮಥುರಾ ದೀಕ್ಷಿತ್ ಮತ್ತು ಅನಂತ್ ಕುಲಕರ್ಣಿಯವರ ಯುಗಳ ಸ್ವರಗಳಲ್ಲಿ ಕೇಳಿ ಶ್ರೀನಿವಾಸ್ ತೋಫ್ಖಾನೆಯವರ ರಚನೆ.

ಕೇಳುಗರೆ, ಇದುವರೆಗೆ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಇನ್ನು ಮುಂದೆ ಜಾನಪದ ಗೀತೆಗಳು. ಮೊದಲಿಗೆ ಹಿರೇಪಡಸಲಗಿಯ ಸದಾಶಿವ ಸಂಗಪ್ಪ ಎತ್ನಾಳ ಹಾಗೂ ಮೇಳದವರಿಂದ ಭಜನಾ ಪದ.

0: ನಮ್ಮ ಎಲ್ಲಾ ಶ್ರೋತೃಗಳಿಗೆ ನಮಸ್ಕಾರ.
1: ನಂದು ನಮಸ್ಕಾರ.
0: ಹಸಿರು ಸಿರಿಯಲ್ಲಿ ಮೆರೆಯುತ್ತಿರುವಿ ಮಂಜುಳ.
1: ಅದ್ರ ಜೊತೆಗೆ ನಾವೊಬ್ಬಕ್ಕೆ ಮೆರಿಲಿಕ್ಕತ್ತಿಲ್ಲ, ಈ ಹಸಿರು ಸಿರಿ ಒಳಗ ನವಿಲು ನರ್ತನ ಮಾಡ್ಲಿಕ್ಕತ್ತದ. ಮಳೆಗಾಲ ಶುರು ಆಗ್ಯದ.
0: ಪಕ್ಷಿಗಳ ಕಲರವಾದ
1: ನೋಡಿ, ಏನ್ ಅದ ಏನಿಲ್ಲ ಹೇಳಿ.
0: ನಾನು ನಿನ್ ಜೊತೆ ಡಾನ್ಸ್ ಮಾಡ್ಲಿಕ್ಕತ್ತಿಲ್ಲ.
1: ಬೇಡ, ಡಾನ್ಸ್ ಮಾಡೋಕ್ಕಿಂತ ನಾವು ಈ ಪ್ರಕೃತಿಯನ್ನ ಆನಂದಿಸೋದು
0: ಖರೇ ಅದ,
1: ಬಹಳ ಖುಷಿಯ ವಿಷಯ ನೋಡು. ಮಾಯ,
0: ಮನದೊಳಗ ಭಾವನೆಗಳ ನರ್ತನ ನಡೆದದ ಅಂತ ಹೇಳಿದ.
1: ಹೌದು ಹೌದು, ಖರೇ ಅದ. ಈಗ ನೋಡು ಮಾಯ, ಜೂನ್ ತಿಂಗಳ ಬಂತು ಅಂತಂದ್ರ ನಮ್ಮ ಗೆಳತಿಯರಿಗೆ ಕೈ ತುಂಬಾ ಕೆಲಸ. ಒಂದು ಹುಡುಗರು ಸಾಲ ಶುರು ಆದವ.
0: ಹೌದು ಹೌದು,
1: ಹುಡುಗರಿಗೆಲ್ಲ ಯೂನಿಫಾರ್ಮು, ಪಾಟಿ ಚೀಲ, ಪುಸ್ತಕ ರೆಡಿ ಮಾಡ್ಕೊಳ್ಬೇಕು.

0: ತೋರಿಸ್ಬೇಕು. ಆಮೇಲೆ 2 ತಿಂಗಳ ಆರಾಮ ಇರ್ತಾರೆ ಸ್ವಲ್ಪ ನಮ್ಮ ಗೆಳತಿಯರನ್ನು, ಸಾಲಿ ಕಳಿಸು, ಧಾವಂತಿಲ್ಲ, ಡಬ್ಬಿ ಕಟ್ಟು, ಚಿಂತಿಲ್ಲ ಅಂತೇಳಿ ಸ್ವಲ್ಪ ಆರಾಮ ಹೇಳುದು ನಡೆದಿರ್ತದೆ. ಈಗ ಮತ್ತೆ ಒಂದು ಚಕ್ರ ಶುರು ಆಯ್ತು.
1: ಹೌದು,
0: ಅದರ
1: ನಿತ್ಯದ ಕ್ರಮ
0: ಕ್ರಮ ಅದರ ಜೊತೆಗೆ ಈ ಚಕ್ರ ನಮ್ಮ ಬದುಕಿಗೆ ಅಷ್ಟೇ ಸಂಬಂಧ ಇಲ್ಲ,
1: ಹೌದು,
0: ಪ್ರಕೃತಿ ಒಳಗೂ ಕೂಡ ಇದು ಒಂದು ಚಕ್ರನೇ.
1: ಎಂತ ಸರಿಯಾದ ಮಾತು.
0: ಹೌದಿಲ್ಲ,
1: ಹೌದು, ಋತುಮಾನ ಸಂಪುಟದಿ ಹೊಸ ಕಾವ್ಯ ಬರೆದವಳೆ ಅಂತ ಹೇಳ್ತಾರೆ.
0: ಹಂಗ ಕಾಲಮಾನ ಪರಿಸ್ಥಿತಿ ಬದಲಾದಂಗಾದಂಗ ಈ ಪರಿಸರದೊಳಗೂ ಚಕ್ರ ಬದಲಾಗ್ತದೆ. ಈಗ ಬ್ಯಾಸಿಗೆಯ ಸುಡು ಬಿಸಿಲು ಅವ್ರಿಗೆ ತಗ್ಗಿ ತಂಪಾದ ಮಳೆ ಶುರು ಆಗ್ತದೆ. ಗಿಡಗಳು ನಳನಳಿಸ್ತಾವ, ಪಕ್ಷಿಗಳು ಕೂಗ್ತಾವ.
1: ಮುಂಗಾರು ಬಂದಂಗ ಬಂದಂಗ ನಮ್ಮ ಎಲ್ಲರ ಮನಸ್ಸಿನೊಳಗ ಮಳೆಯ ಆರ್ಭಟ ಶುರು ಆಗ್ತದೆ.
0: ಹಂಗಾಗಿ ಈ ಪ್ರಕೃತಿಯನ್ನ ಈ ಟೈಮ್ನ ನೋಡುದಲ್ಲ, ಎರಡ್ ಕಣ್ಣ ಸಾಲುದಿಲ್ಲ. ನೀ ಮತ್ತ ಎರಡ್ ಯಾಕ ನೀ 4 ಕಣ್ ಹಾಕೊಂಡಿ ಅನ್ಬೇಡ ಮತ್ತ ನನಗ. ಆದ್ರೂ ಕೂಡ ಮೈಯೆಲ್ಲಾ ಕಣ್ಣಾಗಿ
1: ನೋಡೋದಲ್ಲ,
0: ಪ್ರಕೃತಿಯನ್ನ ನೋಡಿ ಎಂಜಾಯ್ ಮಾಡಿದ್ರು ಕೂಡ
1: ಆ ರಮಣೀಯ ಪ್ರಕೃತಿಯನ್ನ ಕಣ್ತುಂಬಿಕೊಳ್ಳಿಕ್ಕೆ ಆಗಂಗಿಲ್ಲ ಅಂತಂದು. ವಸುಂಧರೆಯ ಒಡಲಿನೊಳಗ ಹಸಿರೇನು ಉಕ್ಕಿ ಬರ್ತದಲ್ಲ, ಅದು ಎಲ್ಲಾ ರೀತಿಯ ಒಂದು ಸಕಾರಾತ್ಮಕ ಭಾವನೆಯನ್ನ ನಮ್ಮೊಳಗ ತಂದುಕೊಡ್ತದ.
0: ಹೌದು, ಈಗ ಮಾಯಾ ಜೂನ್ 5 ಏನೋ ಬಂತು ಅಂದ್ರೆ ವಿಶ್ವ ಪರಿಸರ ದಿನ ಅಂತ ನಮ್ಮೆಲ್ಲ ಗೆಳತಿಯರಿಗೆ ಗೊತ್ತದ.
1: ಹೌದು,
0: ಅಂದ್ರೆ ಗಿಡ ಹಚ್ಚಲಿಕ್ಕೆ, ಗಿಡ ಬೆಳೆಸಲಿಕ್ಕೆ, ಪರಿಸರ ಪ್ರೀತಿ ಬೆಳೆಸ್ಕೊಳ್ಳಿಕ್ಕೆ ಒಂದು ದಿನ ಸಾಕೇನು?
1: ಇಲ್ಲ, ಅದು ಒಂದು ರೀತಿ ಒಳಗ ನಮ್ದಿದೇನದಲ್ಲ ಕೆಲಸ. ವಿಶ್ವ ಪರಿಸರ ದಿನಕ್ಕೆ ನಾವೇನ್ ಮಾಡ್ತೀವಲ್ಲ, ಈ ಪರಿಸರವನ್ನ ಸಂರಕ್ಷಿಸೋಣ, ಇದು ನಮ್ಮ ಹೊಣೆ ಅಂತೇಳಿ ನಾವೇನ್ ವಿಚಾರ ಮಾಡ್ತೀವಲ್ಲ, ಅದೊಂದು ಸಾಂಕೇತಿಕವಾಗಿ ವಿಶ್ವ ಪರಿಸರ ದಿನ ಜೂನ್ 5 1972 ಆರಂಭ ಆಗಿದ್ದು ಅದು. ಆದ್ರ ಇದು ನಮ್ಮ ನಿತ್ಯ ಕಾಯಕ ಆಗ್ಬೇಕು, ನಿತ್ಯ ಉತ್ಸವ ಆಗ್ಬೇಕು.
0: ಹೌದು, ಅಂದ್ರ ಮನಸ್ ಬಂದಂಗ ನೋಡು, ನಮ್ ನಮ್ಮ ಒಂದು ಸ್ವಾರ್ಥ ಭಾವನೆಗೆ, ಅಧಿಕಾರ ಲಾಲಸೆಗೆ ಮನಿ ಕಟ್ಟಬೇಕು, ಮತ್ತೊಂದು ಮಾಡಬೇಕು ಅಂತ ಮುಲಾಜಿಲ್ಲದ ಗಿಡ ಕಡಿತಿರ್ತೀವಿ. ಹಂಗೆ ನಾವು ಮಾಡಬಾರದು. ಪ್ರಕೃತಿಯನ್ನ ಉಳಿಸ್ಬೇಕು, ಗಿಡಗಳನ್ನ ಹೆಚ್ಚು ಬೆಳೆಸಬೇಕು. ಹಸಿರು ಹೆಚ್ಚಾದಂಗ ನಮಗೆ ಜೀವಿಸ್ಲಿಕ್ಕೆ ಬೇಕಾದಂತ ಉತ್ತಮ ಆಮ್ಲಜನಕ ಸಿಗ್ತದ. ಮತ್ತೆ ನೀ ನೋಡು, ನಮ್ಮ ಎಲ್ಲ ಪಕ್ಷಿಗಳು ಹಸಿರು ತುಂಬಿದ ಗಿಡ ಅಂದ್ರ ಎಷ್ಟು ಖುಷಿಲೆ ಹಾರಾಡ್ತಾವ, ಎಷ್ಟು ಖುಷಿಲೆ ಕಲರವ ಮಾಡ್ತಿರ್ತಾವ, ಅದ್ರಾಗಿನ ಹಣ್ಣು ತಿಂತಾವ, ಬೀಜ ಕೆಳಗೆ ಒಗಿತಾವ, ಆ ಬೀಜನ ಮತ್ತೆ ಮೊಳಕೆ ಒಡೆದು ಭೂಮಿ ತಾಯಿಯ ಹೊಟ್ಟೆಯೊಳಗಿನಿಂದ ಮತ್ತೊಂದು ಗಿಡ ಆಗಿ ಬೆಳೀತದೆ. ಅಂದ್ರೆ ಇದು ಎಷ್ಟು ಸೋಜಿಗ ವಿಷಯ,
1: ಇದು ಯಾರು ಹೇಳಿಕೊಟ್ಟದ್ದಲ್ಲ, ಆದ್ರೆ ಎಷ್ಟು ತನ್ನಷ್ಟಕ್ಕೆ ತಾನು ನಡೆಯುವಂತಹ ಕ್ರಿಯೆ, ಮತ್ತ ನಾವು ಅದನ್ನ ಆಧರಿಸಿನ ನಮ್ಮ ಜೀವನ ನಡೆಸ್ತೀವಿ.
0: ಹೌದು,
1: ನಮ್ಮ ಜೊತೆಗೆ ಒಂದು ರೀತಿಯ ಬೆಸೆದುಕೊಂಡಂತಹ ಸಂಬಂಧ ಇದು.
0: ಹೌದು,
1: ಪ್ರಕೃತಿಯಿಂದ ಹೊರಗಿಡ್ಲಿಕ್ಕೆ ಸಾಧ್ಯ
0: ಇಲ್ಲ. ಆದಾಗ್ಯೂ ಕೂಡ ನೋಡು, ಇವತ್ತು ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಒಂದೇನೋ ನಗರೀಕರಣ ಅನ್ನು ಅಥವಾ ಹೆಚ್ಚು ನಾವು ಅಭಿವೃದ್ಧಿ ಹೊಂದ್ಲಿಕ್ಕತ್ತೀವಿ ಅಂತ ಪೋಸ್ ಮಾಡ್ಕೊಳ್ಳೋದ್ರೊಳಗ ಈ ಗಿಡ ಮರಗಳನ್ನ ನಾವು ನಾಶ ಮಾಡ್ಲಿಕ್ಕತ್ತೀವಿ.
1: ಹೌದು,
0: ಈಗೇನಂದ್ರ ವಯಸ್ಸಾದಂಗ ಹಳೇ ಗಿಡ ಮರಗಳು ಮಳೆ ಗಾಳಿಗೆ ಬೀಳೋದು ಸಹಜ, ಅದಕ್ಕೇನು ನಮ್ಗ ಮಾರ್ಗೋಪಾಯ ಇಲ್ಲ. ಆದ್ರೆ ಹಂಗ ಅನ್ಕೊಂಡು ಬೆಳೀತಾ ಇರೋ ಗಿಡಗಳನ್ನ ಕಡಿಯೋದು ಅದೊಂದು ಅಪರಾಧನ ನೋಡು.
1: ಹೌದು ಹೌದು, ಬಹಳ ಅದು ಅದು ಬಹಳ ಶೋಚನೀಯ ಸಂಗತಿ. ಮತ್ತೆ ನಮ್ಗೇನರೇ ಹಂಗ ಈಗ ರಸ್ತೆ ಅಗಲೀಕರಣ ಅಂತ ಬರ್ತದ, ಮತ್ತೆ ಯಾವುದು ಮನೆಗಳನ್ನ ಕಟ್ಟೋದಂತ ಬರ್ತದಲ್ಲ, ಅವಾಗ ಅನಿವಾರ್ಯತೆ ಇದ್ದಾಗ ಒಂದು ಗಿಡ ಕಡದ್ರ 10 ಗಿಡವನ್ನ ನಾವು ನೆಡಬೇಕು. ಆ ತರದ ಒಂದು ಸಂಕಲ್ಪ ನಮ್ ಕಡೆ ಬೇಕು,
0: ಮಾಡಬೇಕು. ಮತ್ತೆ ಈಗೀಗ ನಿಂಗ ಕೇಳಿಲ್ಲೋ ನೀನು, ಗಿಡಗಳನ್ನ ಬುಡ ಸಮೇತವಾಗಿ ತಗೊಂಡು ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡಿ ಹಚ್ತಾರಂತ. ಅಂದ್ರೆ ಅಂತ ವ್ಯವಸ್ಥೆ ಏನಾದ್ರೂ ನಾವು ಮಾಡ್ಕೋಬೇಕು.
1: ಹೌದು
0: ಅಲ್ಲ,
1: ಯಾಕಂದ್ರೆ ಒಂದ್ ಮರ 200 ಜನರಿಗೆ ಆಗುವಷ್ಟು ಆಮ್ಲಜನಕವನ್ನ ಉತ್ಪಾದಿಸ್ತದಂತ.
0: ಅದಕ್ಕೆ ಕೋವಿಡ್ ಟೈಮ್ನಾಗ ಎಷ್ಟು ಮಂದಿ ಪರದಾಡಿದ್ರು ನೋಡು ಆಮ್ಲಜನಕದ ಕೊರತೆಯಿಂದ.
1: ಹೌದು,
0: ಅಂದ್ರ ನಮ್ಮ ವಿನಾಶವನ್ನ ನಾವು ತಂದುಕೊಳ್ಳಿಕತ್ತೀವಿ ಅನ್ನೋ ಒಂದು ಜಾಗೃತಿಯನ್ನ ಮೂಡಿಸ್ಲಿಕ್ಕತ್ತದ ಈಗ ನಮಗೆ.
1: ಹೌದು, ಮೊದ್ಲ ನೀ ಇದನ್ನ ನೋಡಿಯಲ್ಲ, ಇಷ್ಟು ಬಿಸಿಲು ಧಾರವಾಡದಾಗ ಎಲ್ಲಿತ್ತು ಹೇಳು ಮಂಜುಳ? ನಮ್ಮ ರಸ್ತೆಯ ಇಕ್ಕೆಲಗಳೊಳಗ ಮರಗಳು ಹಿಂಗ ಜೋತ್ ಬಿದ್ದಿದ್ರ ನಾವು ಕೆಳಗೆ ಹೊಂಟ್ರೆ ನಮ್ಗ ಬಿಸಿಲು ಅದ ಅಂತ ಗೊತ್ತಿರಲಿಲ್ಲ. ಅಷ್ಟು ನೆರಳೊಳಗ ಆರಾಮಾಗಿ ಇದ್ವಿ ನಾವು, ಮತ್ತ ಸಾಕಷ್ಟು ಮಳೆ ಬರ್ತಿತ್ತು. ಈಗ ಗಿಡಗಳನ್ನ ಕಡಿಯೋದ್ರಿಂದ ಮಳೆಯ ಪ್ರಮಾಣ ಸಹಜವಾಗಿ ಕಡಿಮೆ ಆಗಿದೆ.
0: ಹೌದು,
1: ಮಳೆಯ ಪ್ರಮಾಣ ಕಡಿಮೆ ಆಗಿರೋದ್ರಿಂದ ಅಂತರ್ಜಲನೂ ಕುಸಿತದ, ನಮ್ಗ ಕುಡಿಲಿಕ್ಕೆ ಸತೆ ನೀರಿನ ಅಭಾವ ಆಗ್ತದ.
0: ಒಂದಕ್ಕೊಂದು ಕನೆಕ್ಟೆಡ್. ಹೌದಿಲ್ಲ, ಇವತ್ತು ನಮ್ಮ ಗೆಳತಿಯರಿಗೆ ನಾವು ಹೇಳೋಣ, ಈ ಪ್ರಕೃತಿಯನ್ನ ಉಳಿಸ್ಲಿಕ್ಕೆ ನಮ್ಮ ಕೊಡುಗೆ ಏನು? ನಾವೊಂದು ಪ್ರಶ್ನೆ ಮಾಡ್ಕೋಬೇಕಲ್ಲ, ಆ ಪ್ರಕೃತಿ ಅಂದ್ರೆ ನೀ ಗಿಡ

0: ಹಚ್ಚಿದ್ರನ ಒಂದು ಪ್ರಕೃತಿ ಉಳಿತದ ಅಂತಲ್ಲ. ಪ್ರಕೃತಿ ಪರಿಸರ ಹಾಳಾಗ್ಲಿಕ್ಕೆ ಜಲ ಮಾಲಿನ್ಯ, ವಾಯು ಮಾಲಿನ್ಯ, ಶಬ್ದ ಮಾಲಿನ್ಯ ಇವೆಲ್ಲವೂ ಕಾರಣವ. ಹಂಗಾಗಿ ಅವ್ರು ಯಾವುದ್ರ ಬಗ್ಗೆ ಆದ್ರೂ ಹೇಳಿ, ಒಂದು ಜಲ ಸಂರಕ್ಷಣೆ ಬಗ್ಗೆ ಆದ್ರೂ ಹೇಳಿ, ಶಬ್ದ ಮಾಲಿನ್ಯವನ್ನ ಹೆಂಗ್ ತಡೆಗಟ್ಟಬಹುದು ಅದನ್ನಾದ್ರೂ ಹೇಳಿ, ಮತ್ತೀಗ ವಾಯು ಮಾಲಿನ್ಯ ಅಂದ್ರೆ ಅತಿಯಾದ ವಾಹನಗಳ ಬಳಕೆ ಮಾಡೋ ಬದ್ಲಿ ಹೆಂಗ ನಾವು ಕಡಿಮೆ ಮಾಡಬಹುದು, ಅದ್ರ ಬಗ್ಗೆನೂ ಯೋಚನೆ ಮಾಡ್ಲಿಲ್ಲ ನಮ್ಗೆ.
1: ನೀ ಈ ಸಂದರ್ಭದೊಳಗೆ ಹೇಳಿದೆಲ್ಲ ವಾಯು ಮಾಲಿನ್ಯ ಅಂತ, ನಾನು ಹೊರದೇಶದಾಗ ನೋಡಿ ಬಂದಿನಲ್ಲ ಮಂಜುಳ, ಅಲ್ಲೇ ಒಂದು ಹಾರ್ನ್ ಮಾಡುವುದಿಲ್ಲ, ಅದು ಅಪರಾಧ ಅಂತದ. ಅಂದ್ರೆ ಸುಮ್ಸುಮ್ನೆ ನಾವು ಹಾರ್ನ್ಗಳನ್ನ ಬಳಸಬಾರದು ಅನ್ನೋದು, ಎಷ್ಟೋ ಜನರಿಗೆ ಆರಾಮ ಇರುವುದಿಲ್ಲ, ಆಮೇಲೆ ಪುಟ್ಟ ಪುಟ್ಟ ಮಕ್ಕಳಿಗೆ ಒಂದೇ ಸಲ ಗಾಬರಿ ಆಗ್ಬಿಡ್ತದ, ನಮ್ಗೆ ಅದರ ಅರಿವೇ ಇಲ್ಲ ಮಂಜುಳ. ಜೋರಾಗಿ ಹಾರ್ನ್ ಮಾಡ್ತೀವಿ, ಮುಂದೆ ಬಂದವ್ರು ಸರಿರಿ ಅಂತ ಹೇಳುವಂತ ಒಂದು ನಮ್ಗೆ ಇದು ಇಲ್ಲ, ವ್ಯವಧಾನ ಇಲ್ಲ
0: ನಮಗೂ. ಅದು ಗಾಡಿ ಹೊಡೆಯೋರ್ಗೂ ಇಲ್ಲ, ರಸ್ತೆ ಮೇಲೆ ನಡೆಯೋರ್ಗೂ ಇಲ್ಲ. ರಸ್ತೆ ಮೇಲೆ ನಡೆಯೋರು ಕೂಡ ಬಿಂದಾಸ್ ಆಗಿ
1: ಹೊಂಟಿರ್ತಾರೆ.
0: ಒಂದು ರಸ್ತೆಯ ಬದಿಗೆ ನಡ್ಕೊಂಡು ಹೋಗ್ಬೇಕು, ವಾಹನ ಚಾಲಕರಿಗೂ ನಾವು ರಸ್ತೆಯೊಳಗೆ ಬಿಟ್ಟು ಕೊಡಬೇಕು. ಅದರಿಂದ ಅವ್ರಿಗೂ ಅನುಕೂಲ, ನಮಗೂ ಅನುಕೂಲ. ಆರಾಮಾಗಿ ರಸ್ತೆ ನಡುವನ ಮಕ್ಕಳನ್ನ ಎಳ್ಕೊಂಡು ಕೆಲಸತಿ ಮಕ್ಕಳ ಕೈ ಹಿಡಿದಿರ್ತಾರೆ, ಕೆಲಸತಿ
1: ಹೋಗ್ತಿರ್ತಾರೆ.
0: ಅಂದ್ರೆ ಈ ರಸ್ತೆ ಸುರಕ್ಷತಾ ನಿಯಮಗಳೇನವ ಅವನ್ ಪಾಲಿಸೋದು ಕೂಡ ಬಹಳ ಅಗತ್ಯ. ಈ ನಮ್ ಗೆಳತಿಯರು ಏನ್ ಮಾತಾಡ್ತಾರ ಕೇಳೋಣಲ್ಲ
1: ಕೇಳೋಣ ಅಂತ. ಅದಕ್ಕಿಂತ ಮುಂಚೆ ಈ ಹಾಡು.

0: ನೋಡು, ಈ ನೇಚರ್ ನಮ್ಮ ಟೀಚರ್ ಅಂತ ಹೇಳಿ ನಾವು ಅರಿತುಕೊಂಡು ಮುಂದೆ ಹೆಜ್ಜೆ ಹಾಕಬೇಕು. ನಮ್ ಗೆಳತಿಯರು ಏನ್ ಹೇಳ್ತಾರೆ ಕೇಳೋಣ. ಹಲೋ, ಕೇಳು ಗೆಳತಿ ಕಾರ್ಯಕ್ರಮ.
1: ಹಲೋ,
0: ಹಾ ಹೇಳ್ರಿ, ಯಾರು ಮಾತಾಡೋದು?
1: ಶಂಕೇಶ್ವರದಿಂದ ಚಿನ್ಮಯ ಬಸವರಾಜ ಸಂಸ್ಕೃತಿ.
2: ಹೇಳ್ರಿ ಚಿನ್ಮಯ.
0: ಚಿನ್ಮಯ, ನಮ್ಮ ಧ್ವನಿ ಕೇಳಿಸ್ಲಿಕ್ಕತ್ತದ? ಹೇಳ್ರಿ.
1: ನಾವ್ ಒಂದ್ಜರ ಇರಕ್ಕಿಲ್ರಿ, ಕೇಳಿಸ್ಕೊಂಡಿಲ್ರಿ.
0: ಇವತ್ತ ನಾಳೆ ವಿಶ್ವ ಪರಿಸರ ದಿನ ಅಲ್ಲಮ್ಮ, ಜೂನ್ 5, ಆ ಬಗ್ಗೆ ಮಾತಾಡ್ಲಿಕ್ಕತ್ತೀವಿ. ಪರಿಸರವನ್ನ ಉಳಿಸಿ ಬೆಳೆಸಬೇಕಾಗಿರೋದು ನಮ್ಮ ಹೊಣೆ, ಹೌದಿಲ್ಲೋ? ಮಹಿಳೆ ಒಂದು ಕುಟುಂಬದ, ಒಂದು ಸಮಾಜದ ಮುಖ್ಯ ವ್ಯಕ್ತಿ. ಹಂಗಾಗಿ ಮಹಿಳೆ ಮೇಲೆ ಜವಾಬ್ದಾರಿ ಬಹಳ ಅದ ಅನ್ನೋ ವಿಚಾರವನ್ನ ಮಾತಾಡ್ತಿದ್ವಿ.
2: ನೀವು ಇನ್ನು ಇನ್ನೂ ಬೇರೆ ಗೆಳತಿಯರು ಮಾತಾಡೋದನ್ನ ಕೇಳ್ರಿ, ಆಮೇಲೆ ಮತ್ತೆ ಮಾತಾಡೋರಂತ.
0: ಧನ್ಯವಾದ. ಹಲೋ ಹಲೋ ಹಲೋ, ಹೇಳ್ರಿ.
2: ಯಾಕೋ ಇವತ್ತು
0: ತೊಂದರೆ ಮಾಡ್ಲಿ. ಹಲೋ ಹಲೋ, ಸ್ವಲ್ಪ ಮಳಿನೂ ಅದಲ್ಲ ಹಂಗಾಗಿ.
2: ಹಲೋ, ಕೇಳು ಗೆಳತಿ ಕಾರ್ಯಕ್ರಮ ಇದು.
0: ಹಲೋ
3: ಹಲೋ,
0: ಹಾ ಹೇಳ್ರಿ, ಯಾರ್ ಮಾತಾಡೋದು?
3: ನಾವು ಅಥಣಿ ತಾಲೂಕು ಕೋಹಳಿಯಿಂದ ಸುಮಿತ್ರ ಅಂತ್ರಿ.
2: ಹೇಳ್ರಿ ಸುಮಿತ್ರ.
0: ಬಹಳ ದಿನ ಆಗಿತ್ತು ಸುಮಿತ್ರ ಕರೆ ಮಾಡ್ಲಾರ್ದ.
3: ಹೌದ್ರಿ
2: ಸುಮಿತ್ರ, ಕೇಳಿಸ್ಕೊಂಡ್ರಿ ಕಾರ್ಯಕ್ರಮದ ಶುರುವಿನಿಂದ?
3: ಹೌದ್ರಿ, ಕೇಳಿಸ್ಕೊಂಡೇನ್ರಿ.
2: ಹೇಳ್ರಿ ಮತ್ತೆ ಸುಮಿತ್ರ, ಯಾವ ರೀತಿಯೊಳಗ ಪರಿಸರವನ್ನ ಉಳಿಸ್ಲಿಕ್ಕೆ ಹೊಂಟಿರಿ ಅಂತ?
3: ಏನ್ರಿ ಗಿಡ ಹಚ್ಚದ್ರಿ, ಮಳೆಗಾಲ ಬಂದತ್ತಲ್ರಿ. ನಮ್ ಕಡೆ ಏನೋ ನಿನ್ನೆ ಒಂದ್ ಜರಾನ ಮಳೆ ಆತ್ರಿ.
0: ಹೌದಾ? ಕೋಹಳಿ ಯಾವ ತಾಲೂಕ್ ಬರ್ತದ?
3: ಅಥಣಿ ತಾಲೂಕ್ ಬರ್ತತ್ರಿ.
0: ಮಳೆ ಶುರು ಆಗೇದ ಹಂಗಾರ?
3: ಹಾ, ನಿನ್ನೆ ಒಂದ್ ಜರ ಆಗೈತ್ರಿ.
2: ಮತ್ತೆ ಆರಾಮ ಆರಾಮ ಈಗ ಇದು ಅಲ್ಲದ ಸುಮಿತ್ರ, ಮಹಿಳೆ ಬೇಕಷ್ಟು ಈಗ ನೀರನ್ನ ಪೋಲ್ ಮಾಡೋದನ್ನ ತಡೆದು ನೀರನ್ನ ಸಂರಕ್ಷಣೆ ಮಾಡಬಹುದು.
3: ಹೌದ್ರಿ,
2: ಈಗ ನಾವು ಕೆಲಸ ಮಾಡುವಾಗಷ್ಟೇ ನಳ ಚಾಲು ಇಟ್ಕೋಬೇಕು. ಹೌದಿಲ್ಲ? ನೀರ್ ಅದ ಅನ್ಕೊಂಡು ಚಾಲು ಇಟ್ಕೊಂಡು ಕೂತ್ ಬಿಟ್ವಿ ಅಂತಂದ್ರ ಬೇರೆ ಕಡೆ ನೀರಿನಿಂದ ಬಳಲ್ತಾರೆ ಜನ.
0: ಇದು ನಮ್ಮೆಲ್ಲ ಮಹಿಳೆಯರ ಕರ್ತವ್ಯ, ಇದು ನಾವೆಲ್ಲರೂ ತಿಳ್ಕೊಬೇಕು. ಧನ್ಯವಾದ ಸುಮಿತ್ರ.
3: ಧನ್ಯವಾದ.
0: ಹಲೋ
3: ಹಲೋ,
0: ಕೇಳು ಗೆಳತಿ ಕಾರ್ಯಕ್ರಮ.

0: ನಮಸ್ತೆ ಮೇಡಮ್.
1: ನಮಸ್ತೆ, ಯಾರು ಗೆಳತಿ?
0: ನಾನು ಜಮಖಂಡ ಕಾಲತಿಪಿಂದ ಸುಜಾತ ಲಟ್ಟಿ ಅಂತ ಮಾತಾಡಿದ್ವಿ.
1: ಹೇಳಿ ಸುಜಾತ.
0: ಆರಾಮಿದ್ರಿ ಮ್ಯಾಮ್?
2: ಆರಾಮಿದ್ದೀವಿ. ವಿಷಯಕ್ಕೆ ಬಂದ್ ಬಿಡ್ರಿ ಲಗೂನ.
0: ಹಾ, ಪರಿಸರ ದಿನದ ಕುರಿತು ಮಾತಾಡ್ತೀನಿ ಮ್ಯಾಮ್.
2: ಹೇಳ್ರಿ.
0: ನಮ್ಮಲ್ಲಿ ಸಾಕಾದಷ್ಟು ಗಿಡ ಹಚ್ಚು ಮ್ಯಾಮ್. ಆಮೇಲೆ ಇಂಥ ಬ್ಯಾಸ್ಗೆ ಒಳಗ್ ನೀರ್ ಇಲ್ಲ ಅಂದ್ರೆ ಹೋತ ನೀರ್ ಹಾಕಿ ಸಲಿತಾರ ಮ್ಯಾಮ್ ನಮ್ ಅಣ್ಣನ್ರಿ.
1: ಯಾವ್ಯಾವ ಗಿಡ ಹಚ್ಚಿರಿ ಸುಜಾತ?
0: ಮಾವಿನ ಗಿಡ ಇದಾವ್ ಮ್ಯಾಮ್, ಆಲೂ ಗಿಡ ಇದಾವ್, ಹುಣಸಿ ಗಿಡ ಇದಾವ್.
1: ದೊಡ್ಡದ ಅಂತ ಅಂದಂಗ ಆತಂಗಾರ.
0: ಹಾ ಹೌದು ಮ್ಯಾಮ್, ನಮ್ದು ಎಷ್ಟಂದ್ರೆ ಒಂದ್ 30 ವರ್ಷದ ಹಿಂದಿಂದ ಒಂದ್ ಹುಣಸಿನ ಗಿಡ ಇದೆ ಮ್ಯಾಮ್. ನಮಗ ಅದೇ ದೊಡ್ಡ ಹುಣಸಿನ ಗಿಡದ ಲಟಾರ ಅಂದ್ರ ಗೊತ್ತಾಕತಿ ಮ್ಯಾಮ್ ಊರೆಲ್ಲ. ಅದ್ರ ಬಡ್ಡಿನೇ ಇದೆ ಮ್ಯಾಮ್, ಅದ್ ಎಷ್ಟು ಅಂದ್ರ ಬಾ ದೊಡ್ಡದಿದೆ ಮ್ಯಾಮ್, ಹೇಳಕ್ ಆಗ್ಲಾರದಷ್ಟು ದೊಡ್ಡದಿದೆ ಮ್ಯಾಮ್. ನಮ್ ತೋಟ ಸುತ್ತರಿಗೆಲ್ಲ ಹಸಿರುಗಳ ಕಾಣಿಸ್ತೈತಿ ಮ್ಯಾಮ್. ಅಷ್ಟು
1: ಓಹೋಹೋ. ಆಮೇಲೆ ಅಷ್ಟ ದೊಡ್ಡ ಗಿಡ ಆದ್ಮೇಲೆ ಅಲ್ಲಿ ಇಣಿಚಿಗಳು ಇರ್ತಾವ, ಪಕ್ಷಿಗಳು ಇರ್ತಾವ, ಬೇರೆ ಬೇರೆ ತರದ
0: ಮ್ಯಾಮ್ ಮಂಗ್ಯಗಳು ಬಂದಿರ್ತಾವ, ಯಾವ ತರ ಎಲ್ಲ ನವಿಲ್ ಇರ್ತಾವ ಮ್ಯಾಮ್, ಆಮೇಲೆ ಗುಬ್ಬಿಗಳು ಅವು ಎಲ್ಲ ಗೂಡ್ ಕಟ್ಟಾವ ಮ್ಯಾಮ್.
1: ನೋಡ್ರಿ ಎಷ್ಟು ಖುಷಿ ಆಗ್ತದೆ, ಬೇರೆ ಬೇರೆ ತರದ ಪಕ್ಷಿಗಳು ಬಂದು ಗೂಡ್ ಕಟ್ತಿರ್ತಾವ.
0: ಒಂದ್ ಉಗ್ಯಾನ್ ಉಗ್ದಿದ್ ನೀರಾಗ್ಲಿ ಮ್ಯಾಮ್, ಬಾನೆ ನೀರಾಗ್ಲಿ, ಯಾವ್ದು ಹೊರಗೆ ಹೋಗಲ್ದಂಗ ಎಲ್ಲ ಗಿಡಗಳಿಗೆ ಹೋಗಂಗ್ ಮಾಡ್ಯಾರ ಮ್ಯಾಮ್ ನಮ್ ಮಾಮಗಳು.
1: ಬಹಳ ಒಳ್ಳೆ
2: ಒಳ್ಳೆ ಕೆಲಸ ಇದು. ಖುಷಿ ಆತು ಸುಜಾತ.
1: ಬರ್ತೀವಲ್ಲ, ಖುಷಿ ಆತು. ಈಗ ನಮ್ ಕಣ್ಣು ಮುಂದೆ ಕಟ್ಟುವಂಗ ಹೇಳಿಬಿಟ್ರಿ ನೀವು. ಹಳೆಯ ಮರ ಅದ, ಅದ್ರೊಳಗ ಇಷ್ಟು ಪಕ್ಷಿಗಳವ, ಅಷ್ಟು ಪ್ರಾಣಿಗಳು ಬರ್ತಾವ, ಎಲ್ಲ ನೋಡ್ಲಿಕ್ಕೆ ಬಹಳ ಖುಷಿ ಆಗ್ತದ ಸುಜಾತ.
0: ಶ್ರೀಗಂಧ ಗಿಡ ಅದಾವ್ರಿ, ಬೇವಿನ ಗಿಡ ಅದಾವ್ರಿ, ಮಾವಿನ ಗಿಡ ಅದಾವ್ರಿ, ಬಾಳೆ ಗಿಡ ಅದಾವ್ರಿ,
2: ಅಡ್ಡಿಲ್ಲೂ
0: ಗಿಡ ಅದಾವ್ರಿ, ಆಲದ ಗಿಡ ಅದಾವ್ರಿ, ತೆಂಗಿನ ಗಿಡ ಅದಾವ್ರಿ.
1: ನೋಡ್ರಿ ನೋಡ್ರಿ,
2: ಬಹಳ ಖುಷಿ ಆಯ್ತು. ಧನ್ಯವಾದ.
0: ಧನ್ಯವಾದ.
1: ಈಗ ನೋಡು ಮಂಜುಳ, ನೀ ಹೇಳಿದ ಹಂಗ ಈಗ ನೀರು ಬಹಳ ನಮಗ ಕೊರತೆ ಆಗ್ಲಿಕ್ಕದ.
2: ಹೌದು, ಕೆಲವು ಕಡೆ ಅಂತೂ 10-10 ದಿವಸಕ್ಕೆ ನೀರ್ ಬರ್ತದಂತ ಮಾಯ.
1: ಹೌದಲ್ಲ, ಯಾವ್ದ ಎಷ್ಟು ಪೋಲ್ ಮಾಡ್ಲಾರ್ದಂಗ ಇಟ್ಕೊಳ್ಳಾರ್ದು ನಮ್ಮ ಶಾಣೆತನ. ಹಲೋ
3: ಹಲೋ, ಹುಬ್ಬಳ್ಳಿಯಿಂದ ಶಾರದಾ ಮಾತಾಡೋದು.
1: ಶಾರದಾ ಹೇಳ್ರಿ, ಆರಾಮಿದ್ದೀರಲ್ಲ?
3: ಆರಾಮಿದ್ದೀರಿ. ಹೋದ ವಾರ ಇದ್ದಿಲ್ಲನ್ರಿ ಮೇಡಮ್?
2: ಹೋದ ವಾರ ಇಲ್ಲ, ರಜಾ ಇತ್ತಲ್ಲ ಆಫೀಸಿಗೆ, ಹಂಗಾಗಿ ಚಿತ್ರಗೀತೆ ಹಾಕಿದ್ವಿ. ಹೇಳ್ರಿ.
3: ಅದ ನೀರು ಪೋಲ್ ಮಾಡೋ ಈಗ 24 ತಾಸು ಮಾಡ್ಯಾರ ಇಲ್ಲಿ ನಮ್ಮ ಹುಬ್ಬಳ್ಳಿಗೆ. ಆದ್ರೂ ಹಂಗ ಪೈಪ್ ಹಿಡ್ಕೊಂಡ ಒಗ್ಯಾಡ್ ಮಾಡೋದು, ಹಂಗ ಪೈಪ್ ಹಿಡ್ದ ಬಾಂಡಿ ತಿಕ್ಕುದ್ರಿ, ಹಿಂಗ ಸುಮ್ನ ನೀರು ಹಂಗ ಎರಡು ಹೊತ್ತು ಬಾಗಿಲಿಗೆ ಬಿಟ್ಟು ಬಿಡುದ್ರಿ. ಹಂಗ ಮಾಡಿದ್ರ ನಾ ಹೇಳ್ತೀನಿ ನೋಡಿದ್ರ.
1: ಹೌದು ಮತ್ತ
3: ಹೇಳ್ತೀನಿ.
1: ಅದೇನಾಗ್ತದ ಶಾರದಾ, ಇಲ್ದೆ ಇದ್ದಾಗ ಅದ್ರ ಮಹತ್ವ ನಮ್ಗೆ ಗೊತ್ತಾಗ್ತದ.
3: ನಮ್ಗ 15 ದಿವಸಕ್ಕೊಂದ್ ಬರ್ತಿತ್ರಿ ಮೇಡಮ್,
2: ಬಾಳೆ
3: ಇಟ್ಟು ನೀರಿನ ಗಾಡಿ ಕಳಿಸ್ತಿದ್ರಿ, ಎಲ್ಲಾ ಇದ್ದಿದ್ದು ಒಡಕ ಓದ್ ಬಾಳೆ ಇಟ್ಟು ತುಂಬ್ತಿದ್ದೀವ್ರಿ ಅವಾಗ. ಅದ ರಾತ್ರಿ ತುಂಬೇಕ್ರಿ, ತೆಗ್ ನಿಂತಿಂತ ತೆಗ್ದಿದ್ದೀವ್ರಿ
2: ನೋಡ್ರಿ. ಮತ್ತ
3: ಹೇಳ್ತೇನ್ರಿ ನಾನು, ಹಂಗ ಇದು ಮಾಡ್ಬೇಡ್ರಿ ಅಂತೇಳಿ ಎಲ್ಲಾರಿಗೂ ತಿಳ್ಕೊಳ್ಳೋರ್ ತಿಳ್ಕೊಂತಾರ್ರಿ, ತಿಳ್ಕೊಳ್ಳಾರ್ದವ್ರು ಇಲ್ಲಂತಲ್ಲ, ಹಂಗಾಗಿ ಇದು ಮಾಡ್ತಾರ್ರಿ. ಗಿಡಗಳ ಬೆಳೆಸ್ಬೇಕ್ರಿ ಮೇಡಮ್, ತಂಪ ಇರ್ತತಿ. ಬೇಸಿಗೆ ದಿವಸ ಹೋಗಿ ಒಂದ್ ಸ್ವಲ್ಪ ತಣ್ಣಗ ಕುಂತ್ರ ನಮ್ಗ ಆರಾಮ್ ಅನಿಸ್ತತ್ರಿ.
2: ಹಂಗಾಗಿ
3: ಗಿಡ ಬೆಳೆಸ್ಬೇಕ್ರಿ. ನಾವ್ ಮನೆಯೊಳಗ ಕುಂಡ್ಲೆ ಒಳಗ ಎಲ್ಲಾ ಹೂವಿನ ಗಿಡ ಅವ ಹಾಕಿವ್ರಿ. ಅವ ಹೂವ ನಾವ್ ದೇವ್ರಿಗೆ ಎರ್ಸಿದ್ರ ನಮ್ಗೆ ಎಷ್ಟ್ ತೃಪ್ತಿ
2: ಅನಿಸ್ತದೆ.
3: ನಾವ್ ಬೆಳೆಸಿದ ಹೂವ ದೇವ್ರದ್ದು ಎಷ್ಟ್ ನೋಡಿದ್ರು ಪ್ರೀತಿ ಅನಿಸ್ತತಿ. ನಾವ್ ಬೆಳೆಸಿದ ಹೂ ಆಗ್ಯಾವಲ್ಲ, ಏನಾರ ಒಂದ್ ಹಣ್ಣಿನ ಹಣ್ಣು ಆಗ್ಯಾವಲ್ಲ ಅಂತೇಳಿ ಅಷ್ಟ ತೃಪ್ತಿ ಇರ್ತತ್ರಿ. ದೊಡ್ಡ ದೊಡ್ಡ ಜಾಗ ಇದ್ದವ್ರು, ತೋಟ ಇದ್ದವ್ರು ಬಾಳ ಬೆಳೆಸ್ಬೋದ್ರೆ ನಮ್ಗ ಅದ ಅನುಕೂಲ ಇಲ್ಲ ಅಂತೇಳಿ ನಾ ಸ್ವಲ್ಪ ನನ್ಗೆ ದಿನಾ ಪೂಜಾಕ್ ಆಗುವಷ್ಟು ಮತ್ತ ಒಂದ್ ಸ್ವಲ್ಪ ತರಕಾರಿ ಕೊತ್ತಂಬರಿ ಅವನ್ನೆಲ್ಲ ಹಾಕೊಂಡಿನ್ರಿ.
1: ಮತ್ತ ಇನ್ನೇನ್ ಬೇಕ್ ಶಾರದಾ? ಕೈ ತೋಟ ಅದು ಹೌದಿಲ್ಲ?
3: ಅಷ್ಟು
2: ಮಾಡ್ಕೊಂಡಿನ್ರಿ.
3: ನೀರ್ ಹಾಕೋದು ಅವಕ್ಕೊಂತರ ನಮ್ಗೂ ಖುಷಿ ಅನಿಸ್ತತ್ರಿ. ಕೊಟ್ ಬಂದ್ರ ನಾಕ ಇದು ಕೊಡ್ಲಿ ಅಷ್ಟು ನಮ್ಮ ಇದ್ರ ಬೆಳೆದಿದ್ವಲ್ಲ ಅಂತೇಳಿ ಖುಷಿ ಅನಿಸ್ತತ್ರಿ.
1: ಹೌದು,
3: ನಿಮ್ಮ ಎಲ್ಲರಿಗೂ ತಿಳ್ಕೊಬೇಕಂತ ನಾನು ಬೆಳಿಗ್ಗೆ.
1: ಹೌದೌದು, ಸಣ್ಣ ಕೈ ತೋಟದಾಗ ನೀವು ಅಡ್ಡಾಡಿದಾಗ ನಿಮ್ಗಾಗುವಂತಹ ಖುಷಿನೇ ಬೇರೆ. ಅವು ಬರೇ
3: ನಾಲ್ಕು ದೇವ್ರಿಗೆ ಎರ್ಸಿದ್ರೆ ಎಷ್ಟು ಪ್ರೀತಿ ಬರ್ತೈತ್ರಿ ಅದ್ರ ನಾವು ಬೆಳೆದಿದ್ವಲ್ಲ ಅಂತೇಳಿ ಅನ್ಸತ್ರಿ. ತಲೆಯಾಗ ಮುಡ್ಕೊಂಡ್ರು ಪ್ರೀತಿ ಬರ್ತೈತ್ರಿ. ಗುಲಾಬಿ ಎಲ್ಲ ಗಿಡ ಹಾಕ್ತೇನ್ರಿ ಮೇಡಮ್. ಎಲ್ಲಾರು ಹಂಗ ತಿಳ್ಕೊಂಡು ನೀರನು ಹೆಚ್ಚು ಇದು ಮಾಡ್ಲಾರ್ದು, ವ್ಯಯ ಮಾಡ್ಲಾರ್ದ, ಮಿತವಾಗಿ ಬಳಸಲಿ ಅಂತ ಹೇಳಿ ನಾನು ಹೇಳ್ಕೊತೀನಿ.
1: ಧನ್ಯವಾದ. ಧನ್ಯವಾದ ಶಾರದಾ. ಹಲೋ
2: ನೋಡು, ಕರೆ ಕಟ್ ಹಾಕ್ಲಿಕ್ಕೆ ಇವತ್ತ ಅಲ್ಲ ಮಾ.
1: ಹೌದು. ಹಲೋ
4: ಹಲೋ, ನಮಸ್ಕಾರ ಮೇಡಮ್.
1: ನಮಸ್ಕಾರ.
4: ನಾವು ಗದಗ ಜಿಲ್ಲೆ ಮುಂಡ್ರಗಿ ತಾಲೂಕು ಗಿಡದಿಂದ ಹಜರತ್ ಬಿ ಮಾತಾಡಿದ್ರಿ ಮೇಡಮ್.
2: ಹೆಸರೇನ್?
1: ಹಜರತ್ ಬಿ. ಹಜರತ್ ಬಿ ಹೇಳ್ರಿ.
4: ನಾವು ಗಿಡ ಹಚ್ಚಿವ್ರಿ ಮೇಡಮ್. ಎಲ್ಲ
1: ಯಾವ್ಯಾವ ಗಿಡ ಹಚ್ಚಿರಿ ಹಜರತ್ ಬಿ?
4: ತೆಂಗಿನ ಗಿಡ ರೀ, ಪ್ಯಾರ್ಲಿ

0: ಗಿಡರಿ, ದಾಳಿಂಬ್ರಿ ಗಿಡರಿ, ಸೀತಾಪ್ಯಾರ್ಲಿ ಗಿಡರಿ, ಎಲ್ಲ ಫಲ ಕೊಟ್ಟೈತ್ರಿ ಮೇಡಮ್. ಅವ್ರ ಹೂವಿನ ಗಿಡ ಹಚ್ಚೀವ್ರಿ, ಕರಿಬೇವಿನ ಗಿಡ ಹಚ್ಚೀವಿ.
1: ವಾ ವಾ ವಾ ವಾ, ನೋಡಿ ಹಜರತ್ ಬೀಗ ಎಷ್ಟು ಒಂದು ಗಿಡಗಳ ಬಗ್ಗೆ ಅಕ್ಕರೆ ಅದ ಮಾಯ.
2: ಅಂದ್ರೆ ಈಗ ನಿಮ್ ಅಡಿಗೆಗೆ ಬೇಕಾದಂತಹ ಕರಿಬೇವು ಅದನ್ನ ತಗೊಳ್ಳಿಕ್ಕೆ ಏನ್ ಹೊರಗೆ ಹೋಗುದು ಬೇಡ ಬೇಡ.
0: ಇಲ್ರಿ ಮೇಡಮ್, ಇಲ್ಲೇ ಗಿಡದಾಗ ಸ್ವಲ್ಪ ಹರ್ಕೊಂತೀವ್ರಿ, ಎಷ್ಟು ಬೇಕೋ ಅಷ್ಟು ಹರ್ಕೊಂತೀವ್ರಿ ಮೇಡಮ್. ಅವ್ರ ನೀರನ್ನು ಸ್ವಲ್ಪ ಮಿತವಾಗಿ ಬೆಳೆಸ್ತೀವ್ರಿ ಮೇಡಮ್. ಅವ್ರ ನೀರ್ಗೇನ್ ಕೊರಿತಿಲ್ರಿ, ನೀರ್ ದಿವಸಾನು ಬಿಡ್ತಾರ್ರಿ ಮೇಡಮ್. ಅವ್ರ ನಾವು ನೀರು ಎಲ್ಲಾರ್ಗಿ, ನಾನು ನಮ್ಮ ತಾಯಿ ತಂದೆಯವ್ರಿಗೆ ಎಲ್ಲ ಚಲೋಗಿ ಚೆನ್ನಾಗಿ ನೋಡ್ಕೊಂಡು ಹೋಗ್ತೀನ್ರಿ ಮೇಡಮ್. ಅವ್ರ
1: ಏನ್ ಮಾಡ್ತೀರಿ ಹಜರತ್ ಬಿ?
0: ಏನಿಲ್ರಿ, ಟೈಲರಿಂಗ್ ಮಾಡ್ತಿದ್ದೀವ್ರಿ ಮೇಡಮ್. ಅವ್ರ ಈಗ ಹೀಟ್ ಆಗಿದ್ಕ ಬಿಟ್ಬಿಟ್ಟಿನ್ರಿ ಮೇಡಮ್. ಅವ್ರ
1: ಹೀಟ್ ಆಗಿದ್ದಕ್ಕ?
0: ಹ್ಞೂನ್ರಿ, ಹೀಟ್ ರೀ. ಹೊಲಕ್ ಹೋಗ್ತೀನ್ರಿ ಮೇಡಮ್. ಅವ್ರ ಕೆಲ್ಸ ಇತ್ತಂದ್ರೆ ಹೊಲಕ್ ಹೋಗ್ತೀನ್ರಿ.
1: ಹಂಗಾಗಿ ಒಟ್ಟು ಮನೆ ಕೆಲಸ ಮಾಡ್ಕೊಂಡು ಇದ್ದೀರಿ?
0: ಹ್ಞೂನ್ರಿ ಮೇಡಮ್.
1: ಅಡ್ಡಿಲ್ಲ ಹಜರತ್ ಬಿ, ಇನ್ನೂ ಹೆಚ್ಚು ಹೆಚ್ಚು ಗಿಡಗಳನ್ನ ನೆಡ್ರಿ, ಗಿಡಗಳು ಫಲಗಳು ಕೊಡ್ಲಿ, ಪ್ರಕೃತಿ ನಡು ಆರಾಮಾಗಿರ್ರಿ. ಧನ್ಯವಾದ.
2: ಹಲೋ,
3: ಹಲೋ ರೀ ಮೇಡಮ್.
2: ಯಾರು ಮಾತಾಡೋದು?
3: ನಾವು ಜಮಖಂಡಿ ತಾಲೂಕ್ ಸಿದ್ದಾಪುರದಿಂದ ಮಾನಂದ ಮಮದಾಪುರ ಅಂತ ಹೇಳಿ ಮಾತಾಡೋದ್ರಿ.
2: ಮಾನಂದ ಮೊದ್ಲ ಸಲ?
3: ಈಗ ಎರಡ್ ಮೂರ್ ಬಾರಿ ಮಾಡಿದೇನ್ ಮೇಡಮ್ ಕಾರ್ಯಕ್ರಮಕ್ರಿ.
2: ಊರು ಮಮದಾಪುರ?
3: ಹ್ಞೂನ್ರಿ. ಇಲ್ರಿ, ಅಡ್ರೆಸ್ ಮಮದಾಪುರ ರೀ, ಊರ್ ಸಿದ್ದಾಪುರ ರೀ.
1: ಹೇಳ್ರಿ ಮಾನಂದ, ಏನ್ ಮಾಡ್ತೀರಿ ನೀವು?
3: ನಾವು ಹೊಲ್ದಾಗ ಕೆಲ್ಸ ಮಾಡ್ತೀವ್ರಿ, ಮನೆ ಕೆಲ್ಸ ಮಾಡ್ತೀವ್ರಿ.
2: ಹೊಲ್ದಾಗ ಕೆಲ್ಸ ಮಾಡ್ತೀರಿ ಅಂತಂದ್ರೆ ಗಿಡಗಳು ಜೊತೆಗೆ ಮಾತಾಡ್ತಿರ್ತೀರಿ ದಿನಾಲು?
3: ಹಾ ರೀ ಮೇಡಮ್, ಎಲ್ಲಾ ತರ ಗಿಡ ಅದಾವ್ರಿ, ಹೂವಿನ ಗಿಡ ಅದಾವ್ರಿ, ಸೀತಾಫಲ ಐತ್ರಿ, ಮಾವಿನ ಹಣ್ಣು ಐತ್ರಿ.
2: ಏನ್ ಹೇಳ್ತಾವ ನಿಮ್ಗ?
3: ಎಲ್ಲಾ ನಮಗ ನಮಗ್ ಬೇಕಾಗಿದ್ದ ಅವ್ ಕೊಡ್ತಾವ್ರಿ, ಅವ್ ಬೇಕಾಗಿದ್ದ ನಾವ್ ಕೊಡ್ಬೇಕ್ರಿ.
1: ಮತ್ತ ಏನ್ ಮಾತ್ ಹೇಳಿ ನೋಡಿ.
3: ಅವಕ್ಕ ನಮ್ ಅವ ಗಾಳಿ ಅದ ಎಲ್ಲಾ ಅಗ್ದಿ ಶುದ್ಧ ಮಾಡ್ಕೊಡ್ತಾವ್ರಿ ನಮಗ. ಅವ ನೀರ್ ಇಲ್ಲೇ ಎಲ್ಲಾ ಬಟ್ಟೆ ಒಗ್ದಿದ್ದು, ಹಿಂಗ್ ಬಾಂಡೆ ಬೆಳಗ್ದು ಎಲ್ಲಾ ನೀರ್ ಸೀದಾ ಅವಕ್ಕ ಹೋಗಂಗ್ ಮಾಡಿವ್ರಿ, ವೇಸ್ಟ್ ಆಗಲ್ದಂಗ್ ಮಾಡಿವ್ರಿ.
1: ಮಾವಿನ ಗಿಡ ಅದ್ರಿ ಅಂದ್ರೆ ಈ ಸಲ ಮಾವಿನ ಹಣ್ಣು ಕೊಂಡಿರಿ ನೀವು?
3: ಇಲ್ರಿ ಮೇಡಮ್, ತರಕಾರಿ ಮಾರ್ಕೊಂಡ್ ಬಂದಿವ್ರಿ, ಪೇಟೆಗ್ ಹೋಗಿರಿ.
1: ಅಲ್ಲ ಮಾವಿನ ಹಣ್ಣು?
3: ಹಾ ಮಾವಿನ ಹಣ್ಣು ಮಾರ್ಕೊಂಡ್ ಬಂದಿವ್ರಿ ಮೇಡಮ್, ಜಾಸ್ತಿ ಆಗಿವ್ರಿ.
1: ಮತ್ ನಮಗ್ ಬರ್ಲಿಲ್ಲ
3: ಮೇಡಮ್, ಮುಂದಿನ ಸಲ ಕಾಯಿಲ್ಲ ತಂದ್ ಕೊಡ್ತೀವ್ರಿ, ಆಕಾಶವಾಣಿಗೆ ಬರ್ಬೇಕಾಗಿತ್ರಿ ಮೇಡಮ್ ಇದ ಸಲ ರೀ.
1: ಅಲ್ಲ ಅದ ಮತ್ ನೀವು ಮಾ ಹಣ್ಣು ಹೋಗಿ ಮಾರ್ಕೊಂಡ್ ಬಂದ್ರೆ ನಮಗಂತೂ ಸಿಗ್ಲಿಲ್ಲ. ಏನ್ ಏನ್ ಹಣ್ಣು
3: ಇದೊಂದ್ ಸಲ ಮಿಸ್ ಆಗ್ಯದ್ರಿ, ಅದೆಲ್ಲ ಬರೋ ಎಕ್ಚುಲಿ ಬರೋದೈತ್ರಿ ಮೇಡಮ್, ನನ್ ಮಗದ್ ಇದನ್ನಾಗಿತ್ರಿ. ಅದೇನ
2: ಹೇಳ್ರಿ
3: ನಿಯಮಿತ ಕೇಳುವ ಮಕ್ಕಳ ಕಾರ್ಯಕ್ರಮ ಬಂದಿತ್ತಲ್ರಿ, ಅದ್ರಾಗ ವಿಜೇತ ಆಗಿಳ್ರಿ,
2: ಅದ್ರ
3: ಮೂಲಕ ಬಹುಮಾನ ಬಂದೈತ್ರಿ ಮೇಡಮ್.
2: ಒಳ್ಳೇದಮ್ಮ. ಈಗ ಮಾವಿನ ಹಣ್ಣು ಚಲೋ ಆಗ್ಯಾವ ಅನ್ನೋ ಮಹಾನಂದ ಅವ್ರ ಮಾತು ಕೇಳಿನ ನಮಗ್ ಮಹದಾನಂದ ಆಗ್ಬಿಟ್ಟದ.
3: ಹೌದ್ರಿ ಮೇಡಮ್, ಕಾಯಿ ಬಾಳ ಚಲೋ ಆಗ್ಯಾವ್ರಿ, ಈಗ ಎರಡು ವರ್ಷದಿಂದ ಕಾಯ್ಕಿದ್ದೀರಿ, ಮೂರನೇ ವರ್ಷಕ್ಕೆ ಅಂದ್ರೆ ಕಾಯಿ ಫಸ್ಟ್ ಇದ ಸಲ ಚಲೋ ಆಗ್ಯಾವ್ರಿ.
1: ಮತ್ತ ಕಾಯಿಪಲ್ಲೆ ಬೆಳಿತೀನಿ ಅಂದ್ರೆ ಕಾಯಿಪಲ್ಲೆನು ನೀವ ಬೆಳಿತೀರಿ ಅಲ್ಲಿ?
3: ಹಾ ರೀ ಮೇಡಮ್, ಎಲ್ಲಾ ತರ ಕಾಯಿಪಲ್ಲೆ ಬೆಳಿತೀರಿ, ಟೊಮೆಟೋ ರೀ, ಕೋತಂಬರಿ.
1: ಅಂದ್ರೆ ನೋಡ್ ಮಾಯ, ಸಾವಯವ ತರಕಾರಿಯನ್ನ ಉಪಯೋಗಿಸ್ತಾರ ಮಹಾನಂದ?
3: ಹಾ ರೀ ಮೇಡಮ್, ನಮ್ಗೆಲ್ಲ ಸಾವಯವ ರೀ, ತಿಪ್ಪಿ ಗೊಬ್ಬರ ಹಾಕ್ತಿವ್ರಿ.
2: ಅದ ಜೀವಾಮೃತ ಎಲ್ಲ ಮಾಡ್ತೀರಿ?
3: ಹಾ ಜೀವಾಮೃತ ಮಾಡ್ತಾರಿ, ಸ್ವಲ್ಪ ಮಾಡ್ತಾರಿ ಮೇಡಮ್, ಜಸ್ಟ್ ಹಿಂಗ ತಿಪ್ಪಿನ ಗೊಬ್ಬರನ ಹೊಲ್ದಾಗ ಇದ್ ಮಾಡ್ಬಿಡ್ತಾರ್ರಿ.
2: ಆಕಳ ಕಟ್ಟಿರೇನು?
3: ಹಾ ಆಕಾದವ್ರಿ, ಎಮ್ಮೆ ಅದಾವ್ರಿ, ಆಡದವ್ರಿ ಮೇಡಮ್.
1: ಮತ್ತೆ ಸಂತೃಪ್ತ ಜೀವನದ ಮಹಾನಂದ ನಿಮ್ದು?
3: ಹಾ ರೀ ಮೇಡಮ್, ಎಲ್ಲಾ ತರ ಐತ್ರಿ ತೋಟದಾಗ ರೀ.
1: ಮತ್ತೆ
2: ಹಚ್ಚ ಹಸಿರು ಪಚ್ಚೆ ಕಾಡು.
3: ಹೌದ್ರಿ ಮೇಡಮ್,
2: ಬಾಳ ಒಳ್ಳೆ ಖುಷಿ ಆಯ್ತು ನೀವ್ ಹೇಳೋದ್ರಿಂದ ನಮ್ಗೆಲ್ಲ.
3: ಅದಕ್ಕೆ ಹಚ್ಚ ಹಸಿರು ಆಗ್ಬಿಟ್ಟಿದ್ರಿ.
1: ಖುಷಿ ಆಯ್ತು ಮಹಾನಂದ, ಆರಾಮಾಗಿರ್ರಿ ಖುಷಿಯಾಗಿ.
3: ಆಯ್ತು, ನಮಸ್ತೆ ಮೇಡಮ್.
2: ನಮಸ್ತೆ. ಹಲೋ ಹೇಳ್ರಿ. ಹಲೋ ಹಲೋ ಹೇಳ್ರಿ. ಹಲೋ
1: ಹಲೋ
4: ಹಲೋ ರೀ ಮೇಡಮ್ ರೀ.
1: ಹೇಳ್ರಿ, ಯಾರು ಮಾತಾಡೋದು, ಎಲ್ಲಿಂದ?
4: ನಾ ಪಾರ್ವತಿ ರೀ, ಸಂಪ್ರಾವಿಂದ ಮೇಡಮ್ ರೀ.
2: ನೋಡು ಪಾರ್ವತಿ ಮಾಡಿದ್ದಿಲ್ಲ ನೋಡಿ, ಯಾಕೋ ಪಾರ್ವತಿ ಮರ್ತಿರೇನ ಅಂತ ಅನ್ಕೊಂಡಿದ್ವಿ.
4: ಇವತ್ತು ಮುಂಜಾನೆ ಸಂಕಷ್ಟ ಮಾಡಿದ್ದೀನ್ರಿ, ಹಾಡು ಕೇಳ್ಬೇಕಂತ ನಂದಂದೊಳಗೆ ಎಷ್ಟು ಟ್ರೈ ಮಾಡ್ರು, ಮೂರ್ ನಾಲ್ಕು ಸಲ ರಿಂಗ್ ಆಯ್ತ್ರಿ, ನನ್ ಫೋನ್ ಎತ್ತಲಿಲ್ರಿ.
2: ಈಗ ಕೇಳು ಗೆಳತಿ, ಈಗ ನಾವ್ ಎತ್ತಿ ಬಿಟ್ಟಿವಲ್ಲ, ಈಗ ಹೇಳ್ರಿ ಈಗ ಏನ್ ಮಾತಾಡ್ತೀರಿ, ಮಾತಾಡ್ರಿ ಈಗ.
4: ಮೇಡಮ್ ರೀ ಇಫ್ಲಾಸ್ ಇತ್ತ.

0: ಗಿಡ ಹಚ್ಚವ್ರಿ, ನಿಂಬೆ ಹಣ್ಣಿನ ಗಿಡ ರೀ, ದಾಸಾಳವ್ರಿ, ಎಲ್ಲಾ ತೆಂಗಿನ ಗಿಡ ಹಚ್ಚವ್ರಿ, ಕರ್ಬೇವಿನ ಗಿಡ ಐತ್ರಿ, ತೆಂಗಿನಕಾಯಿ ಉದುರಿ ಬೀಳ್ತಾರ್ರಿ, ಎಲ್ಲಾರು ಒಯ್ತಾರ್ರಿ, ಎಲ್ಲಾ ಅವ್ ಹೇಳ್ಕೊಳಕ್ ಬರ್ಲಲ್ರಿ, ಬಾಳ ಎತ್ತರಕ್ ಅದಾವ್ರಿ.
1: ಮತ್ತೇನ್ ಬೇಕ್ ಹೇಳ್ರಿ? ಕಾಮಧೇನು ಕಲ್ಪವೃಕ್ಷ.
0: ಹಾನ್ರಿ ಮೇಡಮ್.
1: ಅಲ್ಲ, ನಾವು ಈಗ ಈ ನಿಸರ್ಗದೊಂದಿಗೆ ಬದುಕಿದ್ವಿ ಅಂತಂದ್ರೆ ಹಂಗ ಇರ್ತದ ನಮ್ಮ ಬದುಕು, ಹೌದಿಲ್ಲ? ನಮಗ್ ಬೇಕಾಗಿದ್ದನ್ನೆಲ್ಲವನ್ನೂ ಕೊಡ್ತದೆ ಈ ನಿಸರ್ಗ.
0: ಎಲ್ಲಾ ಕೊಡ್ತತ್ರಿ ಮೇಡಮ್ ರೀ, ಎಲ್ಲಾ ಅನ್ಕೊಲ್ರಿ, ಇತ್ಲಾ ಮಲ್ಲಿಗೆ ಹೂ ಆಗ್ತಾರ್ರಿ, ಹೂ ದೇವ್ರಿಗೆ ಎಲ್ಲಾರು ಒಯ್ತಾರ್ರಿ, ಇದ್ರಿ ಇತ್ಲಾ ಹೂವಿನ ಗಿಡ ಹಚ್ಚವ್ರಿ.
2: ಎಷ್ಟು ದೊಡ್ಡ ಹಿತ್ಲದ ಪಾರ್ವತಿ?
0: ದೊಡ್ಡದೈತ್ರಿ ಮೇಡಮ್ ರೀ ಹಿತ್ಲ್ರಿ, ಎಲ್ಲಾ ಗಿಡಗಳು ಹಚ್ಚವ್ರಿ, ಎಲ್ಲಾ ತರದ ಗಿಡ ರೀ
2: ನೋಡ್ರಿ. ಮತ್ತ ಅಂದ್ರ
0: ಒಟ್ಟ ಎತ್ತ ತರದ ದಾಸಾಳ ಹೂ ಅದಾವಲ್ರಿ, ಎಲ್ಲಾ ತರದ ಅಬೂಲಿ ಹೂ ರೀ, ಮಲ್ಲಿಗೆ ಹೂ ರೀ, ಸೇವಂತಿ ಹೂ ರೀ.
2: ಅಂದ್ರ ಹಸಿರು ಗಿಡಗಳ ಮಧ್ಯೆ ಇದ್ದೀರಿ ನೀವು ಪಾರ್ವತಿ.
0: ಹಾನ್ರಿ ಮೇಡಮ್ ರೀ.
1: ಖರೆ ನೀರೆಲ್ಲ ಹೆಂಗ ಪೂರೈಸ್ತೀರಿ ಪಾರ್ವತಿ?
0: ನೀರ್ ಬಾಳ ಐತ್ರಿ ಮೇಡಮ್ ರೀ, ನೀರಿನ ಅನುಕೂಲ ಬಾಳ ಐತ್ರಿ, ಟ್ಯಾಂಕ್ ಹಿತ್ಲಾಗ ಐತ್ರಿ, ನೀವ್ ಬೋರ್ ಚಲೋ ಮಾಡ್ತಾವ್ರಿ, ಮತ್ತ ತುಂಬಿ ತಂದ್ರ ಬಂದ್ ಮಾಡಿ ಬರ್ತಾನ್ರಿ ಹಿತ್ಲಾಗ್ರಿ.
1: ಯಾಕಂದ್ರ ಈಗ ಒಂದ್ಸಲ ಮಳಿ ಶುರು ಆತಂದ್ರ ಅವಕ್ಕೆ ನೀವ್ ನೀರ್ ಹಾಕೋದ್ ಬೇಕಾಗಂಗಿಲ್ಲ, ಆದ್ರ ಅದಕ್ಕಿಂತ ಮುಂಚೆ ಬಿಸಿಲ್ ಬಾಳ ಅದಲ್ಲ ಈ ಸಲನು, ನೀರ್ ಹಾಕಬೇಕಾಗ್ತದ. ಬಾಯಿ ತಕೊಂಡ್ ನಿಂತಾವೇನೋ ಅಂತ ಅನಿಸ್ತದ ನಮ್ಗ, ಅಷ್ಟ ಬಾಳ ಕೆಟ್ಟ ಅನಿಸ್ತಿರ್ತದ ನೀರ್ ಹಾಕಿಲ್ಲ ಅಂತಂದ್ರ.
0: ನೀರಿನ ಬಾಳ ಅನ್ಕೂಲ ರೀ, ನೀರಿಂದ ಏನೂ ತೊಂದ್ರೆ ಇಲ್ರಿ ಮೇಡಮ್ ರೀ. ಮತ್ರಿ ಹೊಲದಾಗ್ರಿ ಹಾಗಲ್ಕಾಯಿ ರೀ, ಹೀರಿಕಾಯಿ ರೀ.
1: ನೋಡ ಮಂಜುಳ,
2: ಏನದ ಏನಿಲ್ಲ ಅಂತ ಪಾರ್ವತಿ.
0: ಕಾಯಿ ಕುಂಬಳಕಾಯಿ ಎಲ್ಲಾ ಅದು ಕೊತ್ ಕಳ್ಸ್ಯಾರ್ರಿ ನಮ್ಮ ಅನ್ನಗಳ್ರಿ.
1: ಬಾಳ ಚಲೋ, ಬಾಳ ಚಲೋ. ಯಾಕಂದ್ರ ನೀವ್ ಅಲ್ಲೇನ್ ಬ್ಯಾರೆ ಬೇರೆ ರಾಸಾಯನಿಕಗಳನ್ನ ಹಾಕಂಗಿಲ್ಲಲ್ಲ, ಹಿಂಗಾಗಿ ಒಂದ್ ರೀತಿ ಒಳಗ ಸಾವಯವ ತರಕಾರಿನ ಸಿಗ್ತದ ನಿಮ್ಗ.
0: ಹಾನ್ರಿ, ಎಲ್ಲಾ ಎಲ್ಲಾ ಹೊಲದಾಗಿಂದಾನ ರೀ, ಪುಂಡಿ ಪಲ್ಲೆ ರೀ, ಎಲ್ಲಾ ಮೆಂತೆ ಪಲ್ಲೆ ಎಲ್ಲಾ ಹೊಲದಾಗನ ರೀ ಮೇಡಮ್.
1: ತಾಜಾ ಇರ್ತದ
2: ಅಂದ್ರ ಪಾರ್ವತಿ ರೊಟ್ಟಿ ಎಷ್ಟ ಮನೆ ಮಾಡ್ತೀರಿ?
0: ಹಾನ್ರಿ ಮೇಡಮ್ ರೀ, ರೊಟ್ಟಿ ರೀ, ಚಪಾತಿ ರೀ,
2: ಅದಷ್ಟ ಮಾಡಿದ್ರ ಆತು, ಪಲ್ಲೆ ಗಿಲ್ಲೆ ಎಲ್ಲಾ ಹೊಲದ.
0: ಹಾನ್ರಿ, ಭತ್ತಾನು ಹೊಲದಾಗ ಬೆಳಿತೈತ್ರಿ, ಭತ್ತಾನು ಹೊಲದಾನ ಊಟ ಮಾಡ್ತಾವ್ರಿ ಅನ್ನಾರಿ.
1: ನೋಡಿ ಇವತ್ತ ನಮ್ಮ ರೈತರು ಎಷ್ಟು ಈ ನೆಲದ ಮೇಲೆ ಬದುಕ್ಯಾರ ಅಂತ ಅನ್ನೋದಕ್ಕೆ ನೋಡು ಪಾರ್ವತಿ ಹೇಳುವಂತಹ ಮಾತು ನಮಗ್ ಗೊತ್ತಾಗ್ತದ. ಧನ್ಯವಾದ ಪಾರ್ವತಿ, ಖುಷಿಯಾಗಿರಿ.
0: ಹ್ಞೂ ಮೇಡಮ್ ರೀ, ಧನ್ಯವಾದ ರೀ.
1: ಹಲೋ,
3: ಹಲೋ, ನಮಸ್ಕಾರ ಮೇಡಮ್.
1: ನಮಸ್ಕಾರ, ಯಾರು ಮಾತಾಡೋದು?
3: ರಾಯಬಾಗ್ ತಾಲೂಕು ಸೌಸುದಿಂದ ಶೋಭಾ ಪಾಡ್ಲಿ ಅಂತಾರೆ.
2: ಏನ್ ಹೆಸರು?
1: ಶೋಭಾ
3: ಮೇಡಮ್.
1: ಶೋಭಾ?
3: ಹ್ಞೂ.
1: ಹ್ಮ್, ಶೋಭಾ ಮಾಡಿರ್ ತರಕಾರಿ ಅವಾಗವಾಗ?
3: ಇಲ್ರಿ ಮೇಡಮ್, ಈಗ ನೋಡ್ತಾ ಇತ್ತು ಅದು ರೇಡಿಯೋ.
1: ಅಲ್ಲ ಅದೇ ಇರ್ಲಿ, ಆದ್ರೆ ನಮ್ಮ ಗೆಳತಿ ನೀವು ಅಂತ ಹೇಳಿದೆ.
2: ಆರಾಮಿದ್ದೀವಿ ಹೇಳ್ರಿ ಶೋಭಾ, ಏನಂತ?
3: ಏನಿಲ್ರಿ ಮೇಡಮ್, ಪರಿಸರ ಬಗ್ಗೆ ಬಹಳ ನಾವು ಕಾಳಜಿ ಮಾಡ್ಕೋಬೇಕ್ರಿ. ಮತ್ತ ಈಗ ಇವತ್ತ ನೀನಿಂದ ಸ್ವಲ್ಪ ಮನಿ ಸ್ಟಾರ್ಟ್ ಆಗಿದ್ರಮ್ಮ, ಇಲ್ವ ನಮ್ಮಲ್ಲಿ ಸೌಸುದಿ ಸ್ವಲ್ಪ ನೀರಿನ ಏನೈತ್ರಮ್ಮ
1: ತ್ರಾಸದೇನು?
3: ತ್ರಾಸ ಅದರಮ್ಮ, ಇವಾಗ ಮಳಿ ಆಗಿದ್ರ ಸ್ವಲ್ಪ ರೀ, ಮತ್ತ ಸ್ವಲ್ಪ ಜೀವ ಒಂದ್ಸಲ ಹಳ್ಳಿ ಬಂದಂಗ ಐತಿ ನೋಡ್ರಿ.
1: ಹೌದು, ಮತ್ತ ಹಂಗ
2: ಹಸಿರು ಬಹಳ ಇತ್ತಲ್ಲ ಶೋಭಾ ಇಸಲ.
3: ಹೌದ್ರಮ್ಮ, ಏನ್ ಅಂದಿಸಲ ಅದೇನ್ ಮಾತಾಡೋದಿಲ್ರಿ.
1: ಮತ್ತ ಈಗ ಮಳಿ ಬರೋ ತನಕ ಹೆಂಗ ನೀರಿನ ವ್ಯವಸ್ಥೆ ಹೆಂಗ್ ಮಾಡ್ಕೊಂಡಿದ್ರಿ ಶೋಭಾ?
3: ಅಪ್ಪಾರ ಅಮ್ಮಾರ ಇದ್ರಿ, ಬಾವಿ ಇತ್ರಿ ನಮ್ದ್ರಿ, ಆ ಬಾವಿ ಒಳಗ ಸ್ವಲ್ಪ ಅಡ್ಬೋರ್ ಅಂತ ಹಾಕಿದ್ರಿ, ಅವ್ ಸಣ್ಣ ಹಿಂಗ್ ಸ್ವಲ್ಪ ಹಂಗ ಚಲಿ ಬರ್ತದ, ಅದ್ರ ಮೇಲೆ ಭಗವಂತ ಇನ್ಕಟಕ ಬರಿಸಿದ್ರಿ, ಇನ್ನೇನ್ ಅಷ್ಟ ಅವನ ಗಿಡಗಳಿಗೆ ಹಾಕೊಂಡ್ ಎಲ್ಲಾ ಬರಿಸಿವ್ರಿ.
1: ಅಡ್ಡ ಇಲ್ಲ, ಇನ್ನಂತೂ ಮಳಿ ಬರ್ತದ ಈ ಸಲ, ಮುಂಗಾರು ಲಗುನ ಬರ್ತದ ಅಂತಾರ.
3: ಹ್ಮ್,
1: ಬಹಳ ಒಳ್ಳೇದು ಶೋಭಾ. ಮತ್ತ ಒಟ್ಟಿಗೆ ಗಿಡಗಳನ್ನ ನೋಡಿದ್ರೆ ಖುಷಿ ಆಗ್ತದ ನಿಮ್ಗ?
3: ಬಹಳ ಖುಷಿ, ಊಟನು ಬೆಳೆಸಿದ್ರಮ್ಮ ಹಂಗಾಗಿ, ಯಾಕಂದ್ರೆ ಪಾಪ ಮುಖ ನೋಡಕ್ ಆಗ್ತಿದ್ದಿಲ್ಲ, ಪ್ರತಿನಿತ್ಯ ನೀರ್ ಹಾಕಬೇಕ್ರಮ್ಮ, ಒಂದಿನ ಹಾಕಿಬಿಟ್ರೆ ಮರುದಿನ ನೋಡಕ್ ಆಗ್ತಿದ್ದಿಲ್ರಿ.
2: ಹೌದೌದು,
1: ಈ ಒಂದ್ ಎರಡು ಮಳಿ ಬಂದ್ರ ಹಸಿರ ಹಸಿರ ಆಗ್ಬಿಡ್ತಾವ ಅವು,
3: ಬಹಳ ಚಂದ್ರ ನೋಡಕ್ ಕಣ್ ಸಲಾಗಿಲ್ಲ ಅಂತ
1: ಖುಷಿಲೆ ನಗ್ಲಿಕತಾವೇನೋ ಅಂತ ಅನಿಸ್ತದ.
3: ಹೌದೌದ್ರಮ್ಮ,
2: ಅಡ್ಡಿಲ್ಲ ಶೋಭಾ, ಮಾತಾಡಿ ಬಹಳ ಖುಷಿ ಆಯ್ತು ನಿಮ್ ಜೊತೆಗೆ.
1: ಧನ್ಯವಾದ. ಹಲೋ,
4: ಹಲೋ
1: ಹೇಳ್ರಿ, ಯಾರು ಮಾತಾಡೋದು?
4: ನಾನ್ ಧಾರವಾಡದಿಂದ ಪರ್ವಿನ್ ದರ್ಗಾ ಮಾತಾಡೋದ್ರಿ.
1: ಹೇಳಿ ಪರ್ವಿನ್.
4: ನಮಸ್ಕಾರ ಮೇಡಮ್.
2: ನಮಸ್ತೆ.
4: ತಮ್ಮ ಎಲ್ಲಾ ಕಾರ್ಯಕ್ರಮಗಳಂತೂ ಚೆನ್ನಾಗೇ ಬರ್ತಾವ್ರಿ, ಸ್ವರಾಂಜಲಿ ಮಾಯಾ ಅವ್ರು ಕೊಡೋದಂತೂ ತುಂಬಾ ಸುಂದರವಾಗಿರ್ತೈತಿ. ಮಂಜುಳಾ ಅವ್ರ ಸಂದರ್ಶನ ತಗೊಳ್ಳುವಂತ ವಿಧಾನ ನನಗೆ ಬಹಳ ಹಿಡಿಸ್ತೈತಿ. ಏನೆಲ್ಲ ಕ್ವಶನ್ ಹೇಳಿ ಅವರಿಂದನೇ ಕ್ವಶನ್ ಬಾಯಿಂದ ಅವರಿಂದ ಉತ್ತರ ಪಡಿತಿರಲ್ಲ, ಅದು ಒಳ್ಳೆ ಒಂದು ಇದು ಅಂತ ಅನ್ಸೋದ್ರೆ, ಬೇರೆ ಅವ್ರನ್ನ ಹೊಸಿದ್ರೆ ತಮ್ಮ ಸಂದರ್ಶನ ಇದು ಬಹಳ ಚೆನ್ನಾಗಿತ್ತು ಮೇಡಮ್.
2: ಧನ್ಯವಾದ.
4: ಥ್ಯಾಂಕ್ ಯು. ನಾ ಇನ್ನ ಪರಿಸರ ಬಗ್ಗೆ ಹೇಳ್ಬೇಕಂದ್ರೆ, ನಮ್ಮ ಮನೆಯೊಳಗ ಸಾಕಷ್ಟು ಜಗ ಇಲ್ಲ ರೀ, ಅದಾಗಿ ನಾನು ಪಾಟ್ ಒಳಗೆಲ್ಲ ಹಚ್ಚಿದೀವಿ.

0: ಉಪಯೋಗ ಮಾಡಿರಿ.
1: ಪೋಟದೊಳಗೆ ಹಾಕಿದ್ರೆ ಹೂವಿನ ಗಿಡಗಳು ಇದಾವ, ಆಮೇಲೆ ಒಂದು ಸೇರುವಣ್ಣಿನ ಗಿಡ ಐತಿ, ಆ ಒಂದ್ ಗಿಡಕ್ಕಾಗಿ ಎಷ್ಟೊಂದು ಪಕ್ಷಿಗಳು ಮನೆಗೆ ಬರ್ತಾರೆ.
0: ಎಷ್ಟು ಚಂದಲ್ಲ ಪ್ರವೀಣ್ ಅದು. ಈಗ ಬರೇ ಹಣ್ಣಿಗೆ ಹಚ್ಚುದಂತಲ್ಲ,
1: ಕೋಗಿಲೆ ಬರ್ತಾವ್ರಿ ಮೇಡಮ್. ಆಮೇಲೆ ಎಲ್ಲಾ ತರದ ಒಂದು ನಾನ್ ರೆಕಾರ್ಡ್ ಮಾಡಿದಂಗ ಅಂದ್ರ 8 ತರದ ಪಕ್ಷಿ ಬರ್ತಾವ್ರಿ ಬೆಳಗ್ಗೆ. ನಾನು ಸ್ವಲ್ಪ ಅವ್ಕೆ ಬೆಳಗ್ಗೆ ಅದು ಕೂಡ ಮೊದ್ಲು ಕಾಳ ಹಾಕ್ತೀನ್ರಿ, ಅವು ಬಂದು ಕಾಯ್ತಿರ್ತಾವ. ಅಂದ್ರೆ ಪರಿಸರವನ್ನು ಯಾವ ತರ ನಾವು ರೂಪಿಸಿ ಅದನ್ನ ನಾನ್ ಬಾಗ್ಲಾ ತೆಗೆದ್ ನೋಡ್ತಿರ್ತೈತ್ರಿ, ನಿಮಗ್ ಆಶ್ಚರ್ಯ ಅನಿಸ್ಬೋದು. ಬಾಗ್ಲಾ ತೆಗೆದ ಕೂಡ ಎಲ್ಲೆಲ್ಲಿ ಕುಂತಿರ್ತಾವ ಎಲ್ಲ ನಮ್ ಕಂಪೌಂಡಿಗೆ ಬರ್ತಾವ್ರಿ.
0: ಖುಷಿ ಆಯ್ತು ಪರ್ವೀನ್,
1: ಕಾಳ ತಿಂತಾವ, ನೀರ್ ಕುಡಿತಾವ.
0: ಸಮಯ ಆತು ಇವತ್ತ ಪರ್ವೀನ್, ಮತ್ತೆ ಇನ್ನೊಮ್ಮೆ ಮಾತಾಡೋಣ, ಸಮಯ ಆಯ್ತು. ಧನ್ಯವಾದ.
1: ಥ್ಯಾಂಕ್ ಯು ಮೇಡಮ್.
0: ಧನ್ಯವಾದ ಮಂಜುಳಾ.
2: ನೋಡು ಖುಷಿಯಿಂದ ಗೆಳತಿಯರು ಎಷ್ಟು ಮಾತು ಹಂಚಿಕೊಂಡ್ರಲ್ಲ.
0: ಹೌದು, ಎಲ್ಲರಿಗೂ ಹೇಳೋಣ ನಮಸ್ಕಾರ.

0: ಕೇಳು ಗೆಳತಿ ನೇರ ಫೋನಿನ್ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಮಂಜುಳಾ ಪುರಾಣಿಕ್ ಹಾಗೂ ಮಾಯಾರಾಮನ್. ಆಕಾಶವಾಣಿ ಧಾರವಾಡ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಅಭಯ್ ನಾರಾಯಣ್ ಮಲಿಕ್ ಅವರ ಗಾಯನದಲ್ಲಿ ಕೇಳಿ ರಾಗ್ ತೋಡಿ. ಫಕಾವಾಜ್ ಸಾಥ್ ನೀಡಿದ್ದಾರೆ ಲಟ್ಪಟೆ ಮಹಾರಾಜ್. ಹಾರ್ಮೋನಿಯಂ ವಸಂತ್ ಕನಕಾಪುರ್. ಕೇಳಿ ರಾಗ್ ತೋಡಿ.

ಇದುವರೆಗೆ ಅಭಯ್ ನಾರಾಯಣ್ ಮಲಿಕ್ ಅವರ ದೃಪದ್ ಗಾಯನದಲ್ಲಿ ರಾಗ ತೋಡಿ ಕೇಳಿದಿರಿ. ಇವರಿಗೆ ಫಖಾವಾತ್ ಸಾಥ್ ನೀಡಿದವರು ಲಟ್ಪಟೆ ಮಹಾರಾಜ್, ಹಾರ್ಮೋನಿಯಂ ವಸಂತ ಕನಕಾಪುರ್. ಶಾಸ್ತ್ರೀಯ ಸಂಗೀತದ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ನಿತ್ಯವೂ ಜಗತ್ತಿನಾದ್ಯಂತ ಮಕ್ಕಳು ನಾನಾ ರೀತಿಯ ದೌರ್ಜನ್ಯ ಹಿಂಸೆಗೆ ತುತ್ತಾಗುತ್ತಿದ್ದಾರೆ. ಮುಗ್ಧ ಮಕ್ಕಳ ಮೇಲಿನ ದೌರ್ಜನ್ಯ ಪ್ರಕರಣಗಳು ಕಳೆದ 2021 ಈಚೆಗೆ ಏರುಗತಿಯಲ್ಲಿವೆ. ಈ ಬಗ್ಗೆ ಜಾಗತಿಕ ಮಟ್ಟದಲ್ಲಿ ಅರಿವು ಮೂಡಿಸುವ ಉದ್ದೇಶದಿಂದ ಪ್ರತಿ ವರ್ಷ ಜೂನ್ 4 ಅಂತಾರಾಷ್ಟೀಯ ದೌರ್ಜನ್ಯಕ್ಕೊಳಗಾದ ಮುಗ್ಧ ಮಕ್ಕಳ ದಿನವೆಂದು ವಿಶ್ವಸಂಸ್ಥೆ ಘೋಷಿಸಿದೆ. ಮಕ್ಕಳ ಮೇಲಿನ ದೌರ್ಜನ್ಯ ತಡೆಗೆ ಮಕ್ಕಳ ಉಚಿತ ಸಹಾಯವಾಣಿ 1098 ಸಂಪರ್ಕಿಸುವಂತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಾರ್ವಜನಿಕರನ್ನು ಕೋರಿದೆ. ಮಹಾತ್ಮ ಗಾಂಧೀಜಿ ಅವರಿಂದ ರಾಜರ್ಷಿ ಎಂದು ಕರೆಯಲ್ಪಟ್ಟ ಮೈಸೂರು ಸಂಸ್ಥಾನದ 24ನೇ ಮಹಾರಾಜರಾದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಜನ್ಮದಿನವೆಂದು ಬಾಲಕಾರ್ಮಿಕ ಪದ್ಧತಿ ರದ್ದತಿ, ಮಕ್ಕಳಿಗೆ ಕಡ್ಡಾಯ ಪ್ರಾಥಮಿಕ ಶಿಕ್ಷಣ, ಉಚಿತ ಶಿಕ್ಷಣ, ಭದ್ರಾವತಿ ಉಕ್ಕಿನ ಕೈಗಾರಿಕೆ, ಮೈಸೂರು ಸಾಬೂನು ಕಾರ್ಖಾನೆ, ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಮೈಸೂರು ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದ ದೃಷ್ಟಾರರು. ಪದ್ಮಭೂಷಣ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಜನ್ಮದಿನವೆಂದು ತಮ್ಮ ಸುಮಧುರ ಕಂಠದ ಮೂಲಕ ಭಾರತೀಯರ ಮನೆ ಮನಗಳಲ್ಲಿ ಅಜರಾಮರರಾಗಿದ್ದಾರೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಎಕ್ಸ್ ಮಾಧ್ಯಮದಲ್ಲಿ ಗೌರವ ನಮನ ಸಲ್ಲಿಸಿದ್ದಾರೆ. ಪ್ರಧಾನಮಂತ್ರಿ ರಾಷ್ಟೀಯ ಬಾಲ ಪುರಸ್ಕಾರ್ 2026 ನಾಮನಿರ್ದೇಶನಗಳ ಸಲ್ಲಿಕೆ ಪ್ರಾರಂಭವಾಗಿದೆ. ತಮ್ಮ ಸಮರ್ಪಣಾ ಭಾವ, ಪರಿಶ್ರಮ ಮತ್ತು ಪ್ರಭಾವದ ಮೂಲಕ ಇಡೀ ದೇಶಕ್ಕೆ ಸ್ಫೂರ್ತಿಯಾಗುವ ಯುವ ಸಾಧಕರನ್ನು ಗೌರವಿಸಿ ಸಂಭ್ರಮಿಸಲಾಗುತ್ತದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನ ಜುಲೈ 31. ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಚೊಚ್ಚಲ ಸಂಪುಟ ಸಭೆ 6 ಮಹತ್ವದ ನಿರ್ಣಯಗಳನ್ನು ಕೈಗೊಂಡಿದೆ. ಲೋಕಭವನದಲ್ಲಿ ಪದಗ್ರಹಣ ಸಮಾರಂಭದ ಬಳಿಕ ವಿಧಾನಸೌಧದಲ್ಲಿ ಸಚಿವ ಸಂಪುಟ ಸಭೆ ನಡೆಯಿತು. ಯುವಜನರ ಶಿಕ್ಷಣ, ಉದ್ಯೋಗಕ್ಕೆ ಒತ್ತು ನೀಡುವ ಜೊತೆಗೆ ಸತ್ಪ್ರಜೆಗಳಾಗಿ ರೂಪಿಸುವ ಆಶಯ ಈ ಘೋಷಣೆಗಳಲ್ಲಿ ಅಡಕವಾಗಿದ್ದು, ಖಾಸಗಿ ಉದ್ಯಮ ವಲಯದಲ್ಲಿ ಕನ್ನಡಿಗರ ಅರ್ಹತೆಗೆ ಅನುಗುಣವಾಗಿ ಉದ್ಯೋಗ ದೊರಕಿಸಿಕೊಡುವುದು ತಮ್ಮ ಆದ್ಯತೆಯಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು.
1: ದೊಡ್ಡ ದೊಡ್ಡ ಸವಾಲನ್ನು ನಾವು ಎದುರಿಸಬೇಕಾಗ್ತದೆ. ಇಲ್ಲಿ ರೈತರ ಸಮಸ್ಯೆಗೆ ನಮ್ಮ ಪ್ರಯಾರಿಟಿ ಇಟ್ಕೊಂಡಿದ್ದೇವೆ. ವಲಸೆ ಹೋಗೋದನ್ನ ತಪ್ಪಿಸಬೇಕು. ಸೊ ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಫ್ಲಾರಿಕಲ್ಚರ್, ಸಿರಿಕಲ್ಚರ್, ಸಿಲ್ಕು ಮಿಲ್ಕು ಇವೆಲ್ಲ ಡಿಗ್ರೇಡ್ ಅನ್ನೋದು ಭಾವನೆ ನಮ್ ಯಾವ ರೈತರಿಗೂ ಬರಬಾರದು. ಅವನಿಗೆ ಆತ್ಮವಿಶ್ವಾಸ ಮೂಡಿಸಬೇಕು. ಎಲ್ಲ ವಿದ್ಯಾರ್ಥಿಗಳು ಕಾಲೇಜ್ವರೆಗೂ ಕೂಡ ಫ್ರೀಯಾಗಿ ಬಸ್ ಪಾಸ್ ಅನ್ನ ಕೊಡ್ತೇವೆ. ಉದ್ಯೋಗದ ಸಮಸ್ಯೆ, ಸರ್ಕಾರ ಈಗಾಗಲೇ 56,000 ಉದ್ಯೋಗ ಕೊಡ್ತೀವಿ ಅಂತ ಅನೌನ್ಸ್ಮೆಂಟ್ ಮಾಡಿದ್ದೇವೆ. ಅದಕ್ಕೆ ಸದ್ಯದಲ್ಲೇ ಒಂದು ಕ್ಯಾಲೆಂಡರ್ ಕೂಡ ನಾವು ಯಾವತ್ತು ಕರಿತೀವಿ ಏನು ಅಂತೇಳಿ ಇಷ್ಟು ಕ್ಯಾಬಿನೆಟ್ ಅಷ್ಟೊತ್ತಿಗೆ ನಿಮ್ಗೆ ರಿಲೀಸ್ ಮಾಡ್ತೀನಿ. ಈ ರಾಜ್ಯ ಈಸ್ ಎ ಹ್ಯೂಮನ್ ರಿಸೋರ್ಸಸ್ ಕ್ಯಾಪಿಟಲ್ ಆಫ್ ದಿಸ್ ಕಂಟ್ರಿ.
0: ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಿದ ಡಿಕೆ ಶಿವಕುಮಾರ್ ಅವರಿಗೆ ಶುಭಾಶಯ ಕೋರಿರುವ ಹುಬ್ಬಳ್ಳಿ ಶಾಸಕ ಮಹೇಶ್ ತೆಂಗಿನಕಾಯಿ, 2 ಬಾಕಿ ಗೃಹಲಕ್ಷ್ಮಿ ಕಂತನ್ನು ಆದಷ್ಟು ಶೀಘ್ರ ಬಿಡುಗಡೆಗೊಳಿಸುವಂತೆ ಒತ್ತಾಯಿಸಿದ್ದಾರೆ. ಕೇಂದ್ರ ಹಣಕಾಸು ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ಯಾದಗಿರಿ ಜಿಲ್ಲೆ ಗುರುಮಠಕಲ್ ತಾಲೂಕು ಬದ್ದೇಪಲ್ಲಿ ಗ್ರಾಮದಲ್ಲಿ ರೈತರ ತರಬೇತಿ ಹಾಗೂ ಸಾಮಾನ್ಯ ಸೌಲಭ್ಯ ಕೇಂದ್ರ ಇಂದು ಬೆಳಗ್ಗೆ ಉದ್ಘಾಟಿಸಿದರು. ಸದ್ಯದಲ್ಲೇ ಅವರು ರಾಯಚೂರು ಶಾಖೋತ್ಪನ್ನ ವಿದ್ಯುತ್ ಕೇಂದ್ರದ ಅತಿಥಿ ಗೃಹದಲ್ಲಿ ಮಹತ್ವಾಕಾಂಕ್ಷಿ ಜಿಲ್ಲೆಗಳಾದ ರಾಯಚೂರು ಹಾಗೂ ಯಾದಗಿರಿಯ ಅಭಿವೃದ್ಧಿ ಯೋಜನೆಗಳ ಪ್ರಗತಿ ಪರಿಶೀಲಿಸಲಿದ್ದಾರೆ. ಬಳ್ಳಾರಿ ಜಿಲ್ಲೆ ತೆಕ್ಕಲಕೋಟೆ ಹೋಬಳಿಯಲ್ಲಿ ಭಾರತ್ ಶೇರ್ಡ್ ರೆಪಾಸಿಟರಿ ಆಫ್ ಇನ್ಸ್ಕ್ರಿಪ್ಷನ್ಸ್ ಭಾರತಶ್ರೀ ಯೋಜನೆ ಅಡಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಶಾಸನಗಳ ಡಿಜಿಟಲೀಕರಣ ಕಾರ್ಯ ಕೈಗೊಂಡಿದೆ. ನಿಟ್ಟೂರು ಗ್ರಾಮದಲ್ಲಿ ವಿಜಯನಗರ ಕಾಲದ ನಿಲುವುಗಲ್ಲು ಶಾಸನ ಪತ್ತೆಯಾಗಿದೆ ಎಂದು ಎಎಸ್ಐ ಸಹಾಯಕ ಅಧೀಕ್ಷಕ ಹಾಗೂ ಶಾಸನ ತಜ್ಞ ಆರ್ವಿ ಅನಿಲ್ ಕುಮಾರ್ ತಿಳಿಸಿದ್ದಾರೆ. ಪದೇರು ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಕಂಪನಿ ಲಿಮಿಟೆಡ್ ಶುದ್ಧ ಮತ್ತು ಪರಿಮಳಯುಕ್ತ ಕಾಫಿಯನ್ನು ಬೆಳೆಯಲು ನೈಸರ್ಗಿಕ ಕೃಷಿ ಪದ್ಧತಿಯನ್ನು ಅನುಸರಿಸುತ್ತದೆ. ನೈಸರ್ಗಿಕ ಕೃಷಿಯ ಕಾಫಿಯೇ ಅತ್ಯುತ್ತಮ ಎಂದು ರೈತ ಉತ್ಪಾದಕರ ಕಂಪನಿ ತಿಳಿಸಿದೆ. ಗುಜರಾತ್ ರಾಜ್ಯದ ಅಹಮದಾಬಾದ್ನಲ್ಲಿ ಇಂದಿನಿಂದ ಆರಂಭವಾಗಲಿರುವ ಮೊದಲ ವಿಶ್ವಕಪ್ ಯೋಗಾಸನ ಚಾಂಪಿಯನ್ಶಿಪ್ನಲ್ಲಿ 60 ಹೆಚ್ಚು ದೇಶಗಳಿಂದ 400 ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸಲಿದ್ದಾರೆ. ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ ಅನ್ನು

ಕೇಂದ್ರ ಕ್ರೀಡಾ ಸಚಿವಾಲಯ, ಆಯುಷ್ ಸಚಿವಾಲಯ, ಭಾರತೀಯ ಕ್ರೀಡಾ ಪ್ರಾಧಿಕಾರ ಹಾಗೂ ಗುಜರಾತ್ ಯೋಗಾಸನ ಕ್ರೀಡಾ ಸಂಘ ಆಯೋಜಿಸಿವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರಥಮ ವಿಶ್ವಕಪ್ ಯೋಗಾಸನ ಚಾಂಪಿಯನ್ಶಿಪ್ಗೆ ಎಕ್ಸ್ ಮಾಧ್ಯಮದಲ್ಲಿ ಶುಭ ಕೋರಿದ್ದಾರೆ. ದೇಶಾದ್ಯಂತ ಬ್ಯಾಡ್ಮಿಂಟನ್ ಸೇರಿದಂತೆ ಕ್ರೀಡೆ ಹಾಗೂ ಯುವ ಕ್ರೀಡಾ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಲು ಫಿಟ್ ಇಂಡಿಯಾ ಖೇಲೋ ಇಂಡಿಯಾ ಧ್ಯೇಯದೊಂದಿಗೆ ಬೆಂಗಳೂರಿನ ಪ್ರಕಾಶ್ ಪಡುಕೋಣೆ ಸ್ಕೂಲ್ ಆಫ್ ಬ್ಯಾಡ್ಮಿಂಟನ್ ಹಾಗೂ ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್ ಒಪ್ಪಂದಕ್ಕೆ ಸಹಿ ಹಾಕಿವೆ. ಕರಾವಳಿ, ದಕ್ಷಿಣ ಒಳನಾಡು ಹಾಗೂ ಮಲೆನಾಡು ಜಿಲ್ಲೆಗಳಲ್ಲಿ 8ನೇ ತಾರೀಖಿನಿಂದ ಅಲ್ಲಲ್ಲಿ ಭಾರೀ ಮಳೆಯಾಗುವ ಮುನ್ಸೂಚನೆ ಇದೆ ಎಂದು ರಾಜ್ಯ ಹವಾಮಾನ ಇಲಾಖೆ ತಿಳಿಸಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಬಾಗಲಕೋಟೆ ಜಿಲ್ಲೆಯ ಬಿಳಗಿ ಪಟ್ಟಣದಲ್ಲಿ ಕನ್ನಡ ಉಪನ್ಯಾಸಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ರಾಜೇಶ್ವರಿ ಶೀಲವಂತ್ ಅವರೊಂದಿಗೆ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಮಾಡಿದ ಸಾಧನೆಯ ಕುರಿತು ಸಂದರ್ಶನ. ಸಂದರ್ಶಕರು ಕಿರಣ್ ಕುಮಾರ್ ಶೇಖದಾರ್.
1: ವನಿತಾ ವಿಹಾರ ಕಾರ್ಯಕ್ರಮ ಕೇಳುತ್ತಿರುವಂತಹ ಎಲ್ಲ ಕೇಳುಗರಿಗೆ ನಮಸ್ಕಾರಗಳು. ಇಂದು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ರಾಜೇಶ್ವರಿ ಶೀಲವಂತ್ ಅಂತ. ಬಾಗಲಕೋಟೆ ಜಿಲ್ಲೆಯ ಬಿಳಗಿ ಪಟ್ಟಣದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕನ್ನಡ ಅತಿಥಿ ಉಪನ್ಯಾಸಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇಂದು ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆಯನ್ನ ಮಾಡಿದ್ದಾರೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇವರನ್ನ ಹುಡುಕಿಕೊಂಡು ಕೂಡ ಸಾಕಷ್ಟು ಪ್ರಶಸ್ತಿಗಳು ಬಂದವ. ಅವು ಯಾವ ಪ್ರಶಸ್ತಿಗಳು, ಏನು ಅಂತ, ಮತ್ತೆ ಇವರ ಸಾಧನೆ ಏನು ಅಂತ ನಾವು ಅವರಿಂದನೇ ಕೇಳಿ ತಿಳಿದುಕೊಳ್ಳೋಣಂತೆ. ಡಾಕ್ಟರ್ ರಾಜೇಶ್ವರಿ ಶೀಲವಂತರೇ, ನಮಸ್ಕಾರ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ತಾವು ಕನ್ನಡ ಅತಿಥಿ ಉಪನ್ಯಾಸಕರು, ತಾವು ಕನ್ನಡ ಉಪನ್ಯಾಸಕರಾಗಿದ್ದು ಭಾಷೆಯಲ್ಲಿನ ಅಭಿಮಾನಕ್ಕೋ ಅಥವಾ ಸರಳ ಅನ್ನುವ ಕಾರಣಕ್ಕೋ?
2: ನಾ ಭಾಷೆಯ ಮೇಲೆ ಅಭಿಮಾನಕ್ಕಾಗಿ ಕನ್ನಡ ಉಪನ್ಯಾಸಕಿಯಾಗಿದ್ದು, ನನಗೆ ಉಪನ್ಯಾಸಕಿ ಆಗಬೇಕನ್ನುವಂತಹ ಇಚ್ಛೆ ಏನಿರಲಿಲ್ಲ. ನಾನು ಕನ್ನಡ ಅಭಿಮಾನಿಯಾಗಿ ಕನ್ನಡವನ್ನು ಮೊದಲಿಂದಲೂ ಆಸಕ್ತಿಯಿಂದ ಕಲಿತಿದ್ದೆ. ಆಸಕ್ತಿಯಿಂದ ಮೊದಲಿಂದ ನಾನು ಕತೆ ಕಾದಂಬರಿಗಳನ್ನು ಓದೋದು, ವಿಮರ್ಶೆಗಳನ್ನು ಓದೋದು ಮಾಡ್ಕೋತಾ ಬಂದೆ. ಜೊತೆಗೆ ನಮ್ಮದು ತಂದೆಯವರು ಪತ್ರಕರ್ತರಾಗಿದ್ದರಿಂದ ಅವರು ಬರೆದಂಥ ಲೇಖನಗಳನ್ನು ಓದ್ತಿದ್ದೆ. ಹಾಗಾಗಿ ಸಾಹಿತ್ಯ ನನ್ನನ್ನು ಸೆಳಿತಾ ಹೋಯಿತು. ಆ ಸಾಹಿತ್ಯ ಓದ್ತಾ ಓದ್ತಾ ನಾನು ಎಂ ಎ ಮಾಡಬೇಕನ್ನುವಂಥ ಆಸಕ್ತಿ ಇತ್ತು. ಎಂ ಎ ಮಾಡಿಕೊಂಡೆ. ಎಂ ಎ ಮಾಡಿಕೊಂಡ ನಂತರ ನಾನು ಯಾವುದೇ ಇಚ್ಛೆ ಇರಲಿಲ್ಲ ನಾನು ಉಪನ್ಯಾಸಕ ಆಗಬೇಕಂತ. ಹಾಗಂತ ಉಪನ್ಯಾಸ ವೃತ್ತಿ ಮೇಲೆ ಗೌರವ ಇಲ್ಲ ಅಂತಲ್ಲ, ಅತಿಯಾದ ಗೌರವವನ್ನು ಇಟ್ಕೊಂಡಂಥವಳು. ನಾನೊಂದು ಸ್ವಲ್ಪ ಮಾತು ಕಡಿಮೆ, ಹೀಗಾಗಿ ನಾನು ಉಪನ್ಯಾಸಕ ವೃತ್ತಿ ಎಂದು ಯಾವ ಕಾಲಕ್ಕೂ ಮಾಡಬಾರ್ದಂತಿತ್ತು. ಆದರೆ ನನ್ನ ಅದೃಷ್ಟ ಏನೋ, ಆ ವೃತ್ತಿ ನನ್ನನ್ನು ತನ್ನತ್ತ ಸೆಳೀತು. ಅಲ್ಲಿ ಇವತ್ತು ಬರೀ ಗೌರವವನ್ನು ಕೊಡ್ತಿದ್ದೆ ಉಪನ್ಯಾಸಕ ವೃತ್ತಿಗೆ. ಗೌರವದ ಜೊತೆಗೆ ಪ್ರೀತಿಯನ್ನು ನಾನು ಅತ್ಯಂತ ಹೆಚ್ಚು ಪ್ರೀತಿ ಮಾಡೋದಂದ್ರೆ ಈ ಉಪನ್ಯಾಸಕ ವೃತ್ತಿಯನ್ನು. ಇವತ್ತು ನಾನು ಅತ್ಯಂತ ಒಪ್ಪಿಕೊಂಡು ಈ ವೃತ್ತಿಯನ್ನು ಮಾಡ್ತಿದ್ದೀನಿ. ಪ್ರೀತಿ ಗೌರವದ ಜೊತೆಗೆ ಅದು ನನ್ನ ದೇಹದ ಒಂದು ಅಂಗೇನೋ ಅನ್ನೋ ರೀತಿಯಿಂದ ನಾನು ಕನ್ನಡವನ್ನ ಇವತ್ತು ಪ್ರೀತಿಸ್ತೀನಿ.
1: ಇಷ್ಟೊಂದು ಆಳವಾಗಿ ಈ ಕನ್ನಡ ಭಾಷೆ ಮೇಲೆ ಒಂದು ತಮ್ಮನ್ನ ತಾವು ತೊಡಗಿಸಿಕೊಂಡು ವೃತ್ತಿಯನ್ನ ನಡೆಸ್ತಾ ಇದ್ದಾರೆ, ಸಂತೋಷ ಡಾಕ್ಟರ್ ರಾಜೇಶ್ವರಿ ಅವರೇ. ಈ ಸಾಹಿತ್ಯ ಕ್ಷೇತ್ರ ಒಂದು ಪ್ರಶ್ನೆ ಬಂದಾಗ, ಸಾಹಿತ್ಯ ಕ್ಷೇತ್ರ ಅನ್ನೋದು ತುಂಬಾ ವಿಶಾಲವಾದದ್ದು, ಅದರಲ್ಲಿ ಈ ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮ ಆಸಕ್ತಿ ಇರೋದು ಯಾವ ಕಡೆ, ಯಾವ ಭಾಗದಲ್ಲಿ ಅಂತ ಕೇಳಬಹುದು?
2: ಕೇಳಬಹುದು ಸರ್. ಸಾಹಿತ್ಯ ಅಂದ್ರೆ, ಕನ್ನಡ ಸಾಹಿತ್ಯ ಅಂದ್ರೆ ಇಂದ ಸಮುದ್ರದಷ್ಟು ವಿಶಾಲವಾದದ್ದು. ಅದರಲ್ಲಿ ಒಂದು ನೀರು ಕುಡಿಯುವಂತ ಪ್ರಯತ್ನವೂ ನನ್ನಿಂದ ಆಗಿಲ್ಲ ಅಂತ ಮನಸ್ಫೂರ್ತಿಯಾಗಿ ಹೇಳ್ತಿದ್ದೀನಿ. ನನಗೆ ಕತೆ ಕಾದಂಬರಿ ಓದೋದ್ರಲ್ಲಿ, ಕತೆ ಕಾದಂಬರಿಗಳಲ್ಲಿ ಬಹಳಷ್ಟು ಆಸಕ್ತಿ, ಓದ್ತೀನಿ. ಬರವಣಿಗೆ ವಿಷಯ ಬಂದಾಗ ಕತೆ ಕಾದಂಬರಿ ಕವನಗಳನ್ನ ನಾನು ಯಾವತ್ತು ಇಲ್ಲಿವರೆಗೂ ಬರೆದಿಲ್ಲ. ನನಗೆ ವಿಚಾರ ಆಸಕ್ತಿ ಇರೋದೇನಂದ್ರೆ, ಒಂದು ಸಂಶೋಧನಾ ಕ್ಷೇತ್ರ, ಮತ್ತೊಂದು ವಿಮರ್ಶಾ ಕ್ಷೇತ್ರ ಇರೋದ್ರಿಂದ ನಾವು ಸಂಶೋಧನೆ ಕುರಿತು ಕುರಿತ ಲೇಖನಗಳನ್ನ ಬರ್ದಿದ್ದೀನಿ ಮತ್ತು ವಿಮರ್ಶಾ ಲೇಖನಗಳನ್ನ ಬರ್ದಿದ್ದೀನಿ. ಉಪನ್ಯಾಸಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಹಂತಗಳನ್ನೇ ಆಯ್ಕೆ ಮಾಡಿಕೊಂಡು ನಾವು ಉಪನ್ಯಾಸಗಳನ್ನು ಮಾಡ್ತಿದ್ದೀನಿ. ಕತೆ ಕಾದಂಬರಿ ನನಗೆ ಆಸಕ್ತಿ, ಓದ್ಲಿಕ್ಕೆ ಮಾತ್ರ ಆಸಕ್ತಿ, ಬರವಣಿಗೆ ಅದರಲ್ಲಿ ನಾನು ತೊಡ್ಕೊಂಡಿದ್ದಿಲ್ಲ.
1: ಮತ್ತೆ ಇಷ್ಟೆಲ್ಲ ತಾವು ಕತೆ ಕಾದಂಬರಿಗಳನ್ನು ಬರೆದಿಲ್ಲ, ಆದ್ರೆ ಓದಲಿಕ್ಕೆ ನನಗೆ ಬಹಳ ಆಸಕ್ತಿ ಅಂತ ಹೇಳಿದ್ರಲ್ಲ, ಇದಕ್ಕೆಲ್ಲ ಯಾರಾದ್ರೂ ಒಬ್ಬರು ಪ್ರೇರಣೆ ಬೇಕಲ್ಲ?
2: ಪ್ರೇರಣೆ ಖಂಡಿತವಾಗಿ ಇದೆ ಸರ್. ನಾನು ಹುಟ್ಟಿದ್ದು ಮತ್ತು ಬೆಳೆದಿದ್ದು ಒಂದು ಸಾಹಿತ್ಯ ವಲಯದಲ್ಲೇ ಅಂತ ಹೇಳ್ಬೇಕು. ನನ್ನ ಅಜ್ಜಿ ಗೋದಾವರಿ ಶೀಲು ಅಂತವರು ಬಹಳಷ್ಟು ಜನಪದ ಹಾಡುಗಳನ್ನು ಹಾಡ್ತಿದ್ರು, ಬಿಸು ಹಾಡು, ಕೊಟ್ಟೋ ಹಾಡುಗಳನ್ನ ಹಾಡ್ತಿದ್ರು. ಅವರಿಂದ ನಾ ಕೇಳ್ಕೋತಾ ಬಂದಿದ್ದೀನಿ. ಆಮೇಲೆ ಮಂಗಳ

0: ಆರ್ತಿ ಪದಗಳನ್ನ, ಆಮೇಲೆ ನನ್ನ ಅತ್ತೆ ಇದ್ರು ದನಮಾಚಿ ಲಾಲ್ ಶೆಟ್ಟಿ ಅಂತ, ಅವ್ರು ಯಾವಾಗ್ಲೂ ಜನಪದ ಕಥೆಗಳನ್ನ ಬಹಳಷ್ಟು ಹೇಳ್ತಿದ್ರು. ನಾ ಚೌರಿದ್ದಾಗ ಅವರಿಂದಲೇ ಆ ಜನಪದ ಕಥೆಗಳನ್ನ ಕೇಳ್ತಾ ಬಳ್ಕೊಂಡು ಜನಪದ ಕ್ಷೇತ್ರದಲ್ಲಿ ಆಸಕ್ತಿ ನನಗೆ ಬೆಳಿ. ಮುಂದೆ ಬಂದಾಗ ನನ್ನ ತಂದೆಯವರು ಹಿರಿಯ ಪತ್ರಕರ್ತರು ಮತ್ತು ಕನ್ನಡ ಸಾಹಿತ್ಯದಲ್ಲಿ ಬಹಳಷ್ಟು ಸಾಧನೆಯನ್ನು ಮಾಡಿದಂತವರು. ಬಿಳಗಿ ತಾಲೂಕು ಐದೇ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಸಹ ಅವರ ಸರ್ವಾಧ್ಯಕ್ಷ ಕಾರ್ಯವನ್ನು ಸಹ ನಿರ್ವಹಿಸಿದ್ದಾರೆ. ಆಮೇಲೆ ಅವರಿಂದ ನಾ ಬರವಣಿಗೆ ಒಂದು ರೀತಿಯಿಂದ ನನ್ನ ತಾಯಿ ಶಾಂತಾ ಶೀಲ್ವಂತವರು ಮತ್ತು ನನ್ನ ಅಕ್ಕ ಜಯಶ್ರೀ ಎನ್ನುವರು ಏನ್ ಮಾಡ್ತಿದ್ರು, ನಾ ಚಿಕ್ಕವಳು ಬಹಳ ಚಿಕ್ಕವಳಿದ್ದಾಗಲೇ ಏನಂದ್ರೆ ಕಾದಂಬರಿಗಳನ್ನು ಓದ್ತಿದ್ರಿಬ್ರು. ಕಾದಂಬರಿಗಳನ್ನು ಓದಿದಂತ ಅವ್ರು ಏನಂದ್ರೆ ಆ ಕಾದಂಬರಿಗಳನ್ನ ಚರ್ಚೆ ಮಾಡೋದನ್ನ ಮಾಡ್ಕೋತಿದ್ರು. ಹಂಗಿದೆ ಕಾದಂಬರಿ, ಹೀಗಿದೆ, ಹಂಗ ಓದ್ಬೇಕಲ್ಲ, ಆ ಪಾತ್ರ ಹಿಂಗಿದೆ ಅಂತ ಅನ್ನೋದು. ಹಂಗ ಕೇತಾ ಕೇತಾ ಏನ್ ಅನಿಸ್ತಾ ನನಗೆ, ಇಷ್ಟೆಲ್ಲಾ ಆಸಕ್ತಿಯಿಂದ ಚರ್ಚೆ ಮಾಡ್ತಾರಂದ್ರೆ ಅದು ಏನೋ ಬಹಳಷ್ಟು ಆಸಕ್ತಿಕರವಾಗಿದೆ. ನಾವು ಓದ್ಬೇಕು ಅನ್ನುವಂಥದ್ದು ನನಗೆ ಆಸಕ್ತಿ ಬಂತು. ಐದನೇ ತರಗತಿ ಇಲ್ದಿದ್ದಾಗಲೇ ನಾನು ಕಾದಂಬರಿಗಳನ್ನು ಓದುವಂತ ಒಂದು ಪರಂಪರೆ ಬೆಳೆಸ್ಕೊಂಡೆ. ಮತ್ತೆ ಇನ್ನೊಂದು ಬಂದಾಗ ನನ್ನ ಸುತ್ತಲಿದ್ದಂತಹ ಎಲ್ಲ ವಲಯ, ನನ್ನ ತಂದೆಯ ಸ್ನೇಹಿತರಾಯ್ತು, ನನ್ನ ಕಲಿಸಿದಂತಹ ಶಿಕ್ಷಕರಾಯ್ತು, ಎಲ್ಲರೂ ಏನಂದ್ರೆ ಸಾಹಿತಿಗಳು. ನನ್ನ ತಂದೆಯವರ ಗುರುಗಳಾದಂತ ಕಂಠಿ ಹನುಮಂತರಾಯರಾಯ್ತು, ಸುಭಾಷ್ ಸೌದಿ ಆಯ್ತು, ಆಮೇಲೆ ಅಲ್ಲಿರುವಂತಹ ಡಾಕ್ಟರ್ ಶ್ರೀರಾಮ್ ಮಿಟ್ಟನ್, ಎಚ್ ಬಿ ಧರ್ಮನ್ ಅವರು, ಇವರೆಲ್ಲ ಸಾಹಿತ್ಯ ಕ್ಷೇತ್ರದಲ್ಲಿ ಒಂದು ಸಾಧನೆಯನ್ನ ಮಾಡ್ಕೊಂಡಂತವ್ರು. ಅವ್ರು ನಿತ್ಯ ಮನೆಗೆ ಬರೋದು, ಹೋಗೋದು, ಅಪ್ಪಾಜಿ ಜೊತೆಗೆ ಮಾತುಕತೆಗಳನ್ನ ಅವೆಲ್ಲವನ್ನ ನೋಡ್ತಾ ನೋಡ್ತಾ ಸಾಹಿತ್ಯ ಇಷ್ಟೊಂದು ಆಸಕ್ತಿ ಐತಲ್ಲ ಅಂತಂದು ನಲ್ಲಿ ಆಸಕ್ತಿಯನ್ನು ಬೆಳೆಸ್ಕೊಂಡು ಬಂದೆ. ಮುಂದೆ ಪದವಿ ಕಾಲೇಜಿಗೆ ಬಂದಾಗ ನನಗೆ ಡಾಕ್ಟರ್ ಮಹೇಶ್ ಚಿಂತಾಮಣಿಯವರು ನನ್ನ ಗುರುಗಳಾಗಿದ್ರು, ಎಸ್ ಕೆ ಭಾಗಿಯವರು ನನ್ನ ಗುರುಗಳು. ಸಾಹಿತ್ಯದ ಬಗ್ಗೆ ಪಾಠ ಮಾಡ್ತಿದ್ರೆ ಅದರಲ್ಲಿ ಮುಳುಗು ಹೋಗ್ಬೇಕು ನಾವು. ಆ ರೀತಿಯಾದ ಪಾಠಗಳನ್ನ ಮಾಡಿದಾಗ ನಮ್ಮ ಸಾಹಿತ್ಯ ರುಚಿ ಅತಿಯಾಗಿ ಹೆಚ್ಚು ಬೆಳೀತಾ ಬೆಳೀತಾ ಹೋಯ್ತು. ನಾನು ಇನ್ನಷ್ಟು ಇದರಲ್ಲಿ ಓದ್ಬೇಕು, ಇನ್ನೂ ಪದವಿಯನ್ನು ಇದರಲ್ಲೇ ಪಡಿಬೇಕು ಅಂತ ಆಸಕ್ತಿ ಬಂದು ನಮ್ಮ ಮುಂದೆ ಸ್ನಾತಕೋತ್ತರ ಪದವಿಯನ್ನು ಪಡೆದು ಸ್ನಾತಕೋತ್ತರ ಪದವಿಗೆ ಹೋದಾಗಂತೂ ನನಗೆ ಸಿಕ್ಕಂತ ಗುರುಗಳಂತೂ ಯೂನಿವರ್ಸಿಟಿಯಲ್ಲಿ ಸಿಗಲಾರಂತ ಗುರುಗಳು. ಡಾಕ್ಟರ್ ಬಿ ಕೆ ಹಿರೇಮಠ್, ಡಾಕ್ಟರ್ ಜಿ ವೀರಭದ್ರಗೌಡ, ವೆಂಕಟಗಿರಿಗಳ ದಳವಾಯಿ, ಅನ್ನಪೂರ್ಣ ಜಾಲ್ವಾದಿ ಅಂತವರು. ದಿನನಿತ್ಯ ಕೂತು ಕೂತು ಪಾಠಗಳನ್ನು ಕೇಳ್ತಿದ್ವಿ ಅಂದ್ರೆ ನಾವ್ ಯಾವ್ದೋ ಒಂದು ಲೋಕದಲ್ಲಿ ಕಳೆದು ಹೋಗ್ತಿದ್ವಿ. ಆ ರೀತಿ ಪಾಠಗಳನ್ನ ಮಾಡ್ತಾ ಇದ್ರು. ಮುಂದೆ ನಾನು ಪಿ ಎಚ್ ಡಿಗೆ ಮತ್ತು ಎಂಪಿಲ್ಗೆ ಡಾಕ್ಟರ್ ವೀರೇಶ್ ಬಡಗೇರ್ ಅವರು ಗುರುಗಳಾದ್ರು. ಅವರಂತೂ ಮಹಾನ್ ಶಿಲ್ಪಿ, ವಿದ್ಯಾರ್ಥಿಗಳನ್ನ ರಚನೆ ಮಾಡುವಂತ ಶಿಲ್ಪಿ ಅಂತ ಹೇಳ್ಬಹುದು. ಎಂಥ ದಡ್ಡರನ್ನು ಸಹ ಜಾಣರನ್ನಾಗಿ ಮಾಡುವಂತ ಒಂದು ಕುಶಲಕರ್ಮಿ ಅವರು. ನನ್ನನ್ನ ತಿದ್ದಿ ಅವರು ಮತ್ತೊಂದು ಮೂರ್ತಿಯನ್ನಾಗಿ ಮಾಡಿದವರು. ಹೀಗಾಗಿ ಪರಿಸರ ನನಗೆ ಬೆಳೆಸ್ತಾ.
1: ಈಗ ತಾವು ಪಿ ಎಚ್ ಡಿ ಮಾಡಿದೇನೆ ಅಂತ ಹೇಳಿದ್ರಲ್ಲ, ಯಾವ ವಿಷಯದ ಮೇಲೆ ಅಂತ ಗೊತ್ತಾಗ್ಲಿಲ್ಲ.
0: ನಾನು ಕನ್ನಡ ಸಾಹಿತ್ಯದಲ್ಲಿ ಕೊರವಂಜಿ ಸಂಕಥನ ಅನ್ನುವಂತ ವಿಷಯದ ಮೇಲೆ ಪಿ ಎಚ್ ಡಿ ಪದವಿಯನ್ನು ಪಡೆದಿದ್ದೀನಿ. ಡಾಕ್ಟರ್ ವೀರೇಶ್ ಬಡಗೇರ್ ಅವರ ಮಾರ್ಗದರ್ಶನದಲ್ಲಿ ಕನ್ನಡ ವಿಶ್ವವಿದ್ಯಾಲಯ ಹಂಪಿಯಿಂದ. ಕನ್ನಡ ಸಾಹಿತ್ಯದಲ್ಲಿ ಕೊರವಂಜಿ ಸಂಕಥನ ಅಂದರೆ ನಿರೂಪಣೆ, ಸಂಕಥನ ಅಂದರೆ ನಿರೂಪಣೆ ಅರ್ಥ ಕೊಡ್ತದೆ. ಸಾಹಿತ್ಯ ಕ್ಷೇತ್ರದಲ್ಲಿ ಕೊರವಂಜಿ ಯಾವ ರೀತಿಯಾಗಿ ಚಿತ್ರಿತಗೊಂಡಿದ್ದಾಳೆ ಇಲ್ಲಿವರೆಗೆ ಅಂತ. ನಾ ಕೊರವಂಜಿ ಅಂದಾಗ ಅವಳು ಕೇವಲ ಕನಿ ಹೇಳ್ತಾಳೆಯೇ, ಅವಳು ಕನಿ ಹೇಳುವಂತ ಹೆಣ್ಮಂತ ಅಷ್ಟೇ ಭಾವಿಸ್ಕೊಂಡ್ರಿ. ಅದನ್ನು ಮೀರಿ ಅವಳದೊಂದು ವ್ಯಕ್ತಿತ್ವ ಐತಿ. ಒಬ್ಬ ಗಟ್ಟಿತನದ ಮಹಿಳೆಯಾಗಿದೆ ಕಾಣ್ತಾಳೆ, ಒಬ್ಬ ಧರ್ಮ ಪ್ರಸಾರಿಕೆಯಾಗಿ ಕಾಣ್ತಾಳೆ. ಎಲ್ಲಕ್ಕಿಂತ ಹೆಚ್ಚಾಗಿ ಮಾನಸಿಕ ತಜ್ಞರು ಅವರು ಮಾಡುವಂತ ಕೆಲಸವನ್ನ ನಮ್ಮ ಕೊರವಂಜಿ ಆ ಕಾಲದಲ್ಲೇ ಮಾಡ್ತಂತ ಅವಳ ವ್ಯಕ್ತಿತ್ವವನ್ನ ಚಿತ್ರಣ ಮಾಡುವಂತ ಅಧ್ಯಯನವನ್ನ ನಾನು ಈ ಪಿ ಎಚ್ ಡಿ ಪ್ರಬಂಧದಲ್ಲಿ ಮಾಡಿದ್ದೀನಿ.
1: ಆಮೇಲೆ ಆಗ್ಲೇ ತಾವು ನಮಗೆ ಮಾಹಿತಿಯನ್ನ ಕೊಡುವಂತ ಸಂದರ್ಭದಲ್ಲಿ ಒಂದು ಕೃತಿಯನ್ನು ಕೂಡ ನಾನು ಬಿಡುಗಡೆ ಮಾಡಿದ್ದೀನಿ ಅಂತ ಹೇಳಿದ್ರಿ, ಅದು ಯಾವ ಕೃತಿ?
0: ಸರ್, ನಾನು ಈಗಾಗಲೇ ಒಂದು ಐದು ಕೃತಿಗಳಾಗಿದ್ದಾವೆ. ಒಂದು ಎಂಪಿಲ್ ಪ್ರಬಂಧ, ಚಂದ್ರಶೇಖರ ಕಂಬಾರ ಕಾದಂಬರಿಗಳಲ್ಲಿ ತಾಯಿ ಸಂಸ್ಕೃತಿ ಅಂತ. ನನ್ನ ಪಿ ಎಚ್ ಡಿ ಪ್ರಬಂಧ ಕನ್ನಡ ಸಾಹಿತ್ಯದಲ್ಲಿ ಕೊರವಂಜಿ ಸಂಕಥನ ಅಂತ. ಜೊತೆಗೆ ಕಪ್ಪರ ಪಡೆಯವ ಅನ್ನುವಂತ ಹಂಪಿ ವಿಶ್ವವಿದ್ಯಾಲಯದಿಂದ ಪ್ರಕಟಗೊಂಡಂತ ಮಂಟಪ ಮಾಲೆ ಕೃತಿ ಬರೆದಿದ್ದೀನಿ. ಜೊತೆಗೆ ಮೋಳಿಗೆ ಮಹಾದೇವಿ ಅಮ್ಮ ಅನ್ನೋದನ್ನ ಗುಲ್ಬರ್ಗಾದವರು ಪ್ರಕಟಗೊಳಿಸಿದ್ದಾರೆ. ಜೊತೆಗೆ ಧರ್ಮ ರಕ್ಷಕಿ ದಾನಮ್ಮ ಅನ್ನುವಂತ ಲಿಂಗಾಯತ ವಿಶ್ವವಿದ್ಯಾಲಯ ಬಸವ ಕಲ್ಯಾಣದವರು ಪ್ರಕಟಗೊಳಿಸಿದ್ದಾರೆ. ಈ ಐದು ಕೃತಿಗಳನ್ನ ಬರ್ತಿದ್ದೀನಿ. ಜೊತೆಗೆ ಅನೇಕ ಲೇಖನ, 50ಕ್ಕಿಂತ ಅಧಿಕ ಲೇಖನಗಳನ್ನ ನಾ ಬರ್ತಿದ್ದೀನಿ. ಅದರಲ್ಲಿ ಹೆಚ್ಚಾಗಿ ನಾನು ಆಯ್ಕೆ ಮಾಡಿಕೊಂಡದ್ದಂದ್ರೆ ಜನಪದ ಸಾಹಿತ್ಯ ಮತ್ತು ಶರಣ ಸಾಹಿತ್ಯವನ್ನ ಕುರಿತು ನನ್ನ ಲೇಖನಗಳಾಯ್ತು, ಕೃತಿಗಳಾಯ್ತು ರಚನೆಗೊಂಡಿದ್ದಾವೆ. ಮೊದಲಿಂದ ಅಜ್ಜಿಯಿಂದ ಒಂದಿಷ್ಟು ಶರಣ ಸಾಹಿತ್ಯ ಮತ್ತು ಜನಪದ ಸಾಹಿತ್ಯ ನನ್ನ ಆಸಕ್ತಿ ಕ್ಷೇತ್ರವಾಗಿ ಮುಂದೆ ಸಂಶೋಧನೆ ಮಾಡ್ತಾ ಮಾಡ್ತಾ ಹೋದಂತೆ ಎಲ್ಲ ಮಾನವೀಯ ಮೌಲ್ಯಗಳಿರೋದು ಏನಂದ್ರೆ ಜನಪದ ಸಾಹಿತ್ಯ ಮತ್ತು ಈ ಶರಣ ಸಾಹಿತ್ಯದಲ್ಲಿ ಅಂತ ನನ್ನ ಅನುಭವಕ್ಕೆ ಬಂತು. ಅಂತ ಮಾನವೀಯ ಮೌಲ್ಯಗಳನ್ನ ಚಿತ್ರಿಸುವಂತದ್ದು, ನಮ್ಮ ಸಂಸ್ಕೃತಿಯನ್ನ ಪ್ರತಿಬಿಂಬಿಸುವಂತ ಸಾಹಿತ್ಯದ ಮೇಲೆ ಏನಾದರೂ ಕೆಲಸ ಮಾಡಬೇಕು ಅಂತಂದು ಅದನ್ನ ಕುರಿತ ಉಪನ್ಯಾಸಗಳನ್ನ, ಲೇಖನಗಳನ್ನ ಬರೆಯುವಂತ ಕೆಲಸವನ್ನು ನಾನು ಇವತ್ತು ಮಾಡ್ತಿದ್ದೀನಿ.
1: ತಾವು ಆಗ್ಲೇ ಹೇಳಿದ್ರಿ ಸಂದರ್ಶನದಲ್ಲಿ ಮಾನವೀಯ ಮೌಲ್ಯಗಳು ಅಂತ ಹೇಳಿ. ಮಾನವೀಯ ಮೌಲ್ಯಗಳು ಅಂದ ತಕ್ಷಣ ನನಗೆ ನೆನಪಾಗ್ತಾ ಇತ್ತು, ಏನಪ್ಪಾ ಅಂತಂದ್ರೆ ಈ ಮಾನವೀಯ ಮೌಲ್ಯಗಳು ಅಂತಂದ್ರೆ ನಾನು ತಿಳ್ಕೊಂಡ ಪ್ರಕಾರ ಸತ್ಯ, ಧರ್ಮ, ಶಾಂತಿ, ಪ್ರೇಮ, ಅಹಿಂಸೆ, ಇವು ಐದು ಮಾನವೀಯ ಮೌಲ್ಯಗಳು ಅಂತ ನಾವು ಕರಿತೇವೆ. ಈ ಕುರಿತು ತಾವು ಎಲ್ಲೆಲ್ಲಿ ಉಪನ್ಯಾಸವನ್ನು ಮಾಡಿದ್ದೀರಿ ತಾವು?
0: ನಾನು ಹೆಚ್ಚು ಶರಣ ಸಾಹಿತ್ಯ ಕುರಿತು ಉಪನ್ಯಾಸ ಮಾಡುವಾಗ ಆ ಶರಣ ಸಾಹಿತ್ಯದಲ್ಲಿ ಇರುವಂತಹ ಮಾನವೀಯ ಮೌಲ್ಯಗಳು ಅಲ್ಲಿ ಯಾವ ರೀತಿ ಜಾತಿ ಆಮೇಲೆ ಲಿಂಗ ಭೇದವನ್ನ ನಿರಾಕರಿಸಿ ಸಮಾನತೆಯನ್ನ ತಂತಾರೆ. ಎಲ್ಲರನ್ನ ಮನುಷ್ಯರನ್ನಾಗಿ

0: ಕಾಣುವಂತ ಆ ಸಂಸ್ಕೃತಿ ಎಲ್ಲಿದೆ ಅನ್ನೋದು ಗೊತ್ತು ಬಹಳಷ್ಟು ಶರಣ ಸಾಹಿತ್ಯ ಉಪನ್ಯಾಸಗಳಲ್ಲಿ ನೀಡಿದ್ದೀನಿ. ಆಮೇಲೆ ಜನಪದ ಮೌಲ್ಯಗಳು, ಸ್ತ್ರೀ ಸಂವೇದನೆಗಳನ್ನ ಕುರಿತು ಅಲ್ಲಿ ಎಲ್ಲವೂ ಮಾನವ ಮೌಲ್ಯಗಳನ್ನು ಬಿತ್ತುವಂತ ಆ ಜನಪದ ಸಾಹಿತ್ಯದಲ್ಲಿ ಯಾವ ರೀತಿ ಚಿತ್ರಣಗೊಂಡಿದೆ ಮಾನವ ಮೌಲ್ಯಗಳು ಅನ್ನೋದನ್ನು ಕುರಿತು ಸಾಕಷ್ಟು ಉಪನ್ಯಾಸಗಳನ್ನ ಮಾಡಿದ್ದೀನಿ ಸರ್.
1: ಮತ್ತೀಗ ತಾವು ಹೇಳ್ತಾ ಇದ್ರಿ, ಇಷ್ಟೆಲ್ಲ ನೀವು ಸಾಧನೆಯನ್ನ ಮಾಡಿದಿರಿ ಅಂತಂದ್ರೆ ಮತ್ತೆ ನಿಮ್ಮನ್ನ ಹುಡುಕಿಕೊಂಡು ಪ್ರಶಸ್ತಿಗಳು ಬಂದಿರ್ಬೇಕಲ್ಲ?
0: ಬಂದಿದಾವೆ ಸರ್.
1: ಯಾವ ಪ್ರಶಸ್ತಿಗಳು ಮತ್ತೆ ಯಾವ ವರ್ಷದ ಅಂತ ತಿಳಿಸಬಹುದ?
0: ನನಗೆ ಮಸ್ಕತ್ ಅವರು ಬಸವ ಬಳಗದಿಂದ ಅಂತಾರಾಷ್ಟ್ರೀಯ ಕಾಯಕ ಸಿರಿ ಎನ್ನುವಂತ ಪ್ರಶಸ್ತಿಯನ್ನ ಆನ್ಲೈನ್ದಲ್ಲಿ ನಾನು ಶರಣ ಸಾಹಿತ್ಯದ ಬಗ್ಗೆ ಉಪನ್ಯಾಸ ಮಾಡಿದ್ದೀನಿ, ಉಪನ್ಯಾಸಕ್ಕಾಗಿ ಅವರು ಅಂತಾರಾಷ್ಟ್ರೀಯ ಕಾಯಕ ಸಿರಿ ಪ್ರಶಸ್ತಿಯನ್ನು ನೀಡಿದ್ದಾರೆ. ಆಮೇಲೆ ಬಿಳಿಗಿಯಲ್ಲಿರುವಂತಹ ಸನಾದಿ ಅಪ್ಪಣ್ಣ ಕಲಾಕಾರ ಸಂಘದಿಂದ ಎರಡು ಬಾರಿ ನನಗೆ ಸರಸ್ವತಿ ಶ್ರೀ ಪ್ರಶಸ್ತಿ ನೀಡಿದ್ದಾರೆ. ಒಂದು ಸಾಹಿತ್ಯ ಸೇವೆಗಾಗಿ ಒಂದು ಸಲ ನೀಡಿದ್ರೆ, ಡಾಕ್ಟರೇಟ್ ಪದವಿಯನ್ನು ಪಡೆದದ್ದಕ್ಕಾಗಿ ಮತ್ತೊಂದು ಸಲ ನನಗೆ ಪ್ರಶಸ್ತಿಯನ್ನು ನೀಡಿದ್ದಾರೆ. ಜೊತೆಗೆ ನನಗೆ ಧರ್ಮ ರಕ್ಷಕಿ ದಾನಮ್ಮ ಅನ್ನುವಂತ ನನ್ನ ಕೃತಿಗೆ ಬಿಳಿಗಿ ತಾಲೂಕಿನ ದತ್ತಿನಿಧಿ ಪ್ರಶಸ್ತಿ ಸಹ ನನ್ನ ಕೃತಿಗೆ ಸಿಕ್ಕಿದೆ. ಜೊತೆಗೆ ನಮ್ಮ ತಾಲೂಕಾ ಮಟ್ಟದಿಂದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಸಹ ನನಗೆ ನೀಡಿದ್ದಾರೆ.
1: ಇಷ್ಟೆಲ್ಲ ತಾವು ಮಾಹಿತಿಯನ್ನು ಕೊಡ್ತಾ ಇದ್ರಿ, ಮತ್ತೆ ತಾವು ಆಗಾಗ ನಾನು ಆನ್ಲೈನ್ ಅನ್ನು ಕೂಡ ಉಪನ್ಯಾಸವನ್ನ ಕೊಡ್ತಾ ಇರ್ತೇನೆ ಆಗಾಗ ಅಂತ ಹೇಳಿದ್ರಿ, ಅದು ಯಾವ ರೀತಿ ಆನ್ಲೈನ್ ಮುಖಾಂತರ ತಾವು ಕೊಡ್ತಾ ಇದ್ರಿ? ಅದಕ್ಕೆ ನಾವು ಏನಾದರೂ ಜಾಯಿನ್ ಆಗಬಹುದು ಅಂತ?
0: ಖಂಡಿತವಾಗಿ ಆಗಬಹುದು ಸರ್. ನಾನು ವಚನ ಮಂದಾರ ಅನ್ನುವಂತದ್ದು, ಅಕ್ಕನ ಅರಿವು ಅನ್ನುವಂತ ಒಂದಿಷ್ಟು, ಆಮೇಲೆ ಹೇಳ್ತೀನಿ ಕೇಳ ಅನ್ನುವಂತ ಒಂದಿಷ್ಟು ಗುಂಪುಗಳು ಏನಂದ್ರೆ ಉಪನ್ಯಾಸಗಳನ್ನು ಏರ್ಪಡಿಸಿರ್ತವೆ. ಹಾಗೆ ನನ್ನ ಈ ವಿಷಯದ ಕುರಿತು ಉಪನ್ಯಾಸ ಮಾಡ್ರಿ ಅಂತಾರೆ. ನೀವು ಯಾವ ಮಾಡ್ತೀರಿ ಅಂತ ಕೇಳ್ತಾರೆ. ನನ್ನ ಆಸಕ್ತಿಗಿಂತ ನಿಮ್ಮ ಆಸಕ್ತಿ ಮುಖ್ಯ ಅಂತ ಹೇಳ್ತೀನಿ. ಅವ್ರು ಯಾವ ವಿಷಯ ಕೊಟ್ಟರು ನಾನು ಅದ್ರ ಕುರಿತು ತಯಾರಿಯನ್ನ ಮಾಡಿ ಅವರು ಏನನ್ನ ಬಯಸ್ತಿರ್ತಾರೆ ಆ ಬಯಸಿದನ್ನ ಕೊಡ್ಬೇಕನ್ನುವಂತ ಆಸಕ್ತಿ ನನಗಿರೋದ್ರೆ ಅವ್ರು ಕೊಟ್ಟಂತ ವಿಷಯಗಳ ಮೇಲೆ ನಾನು ಉಪನ್ಯಾಸಗಳನ್ನು ಮಾಡ್ತೀನಿ. ಅದರ ಬಗ್ಗೆ ಲಿಂಕ್ಗಳನ್ನು ಅವ್ರು ಕಳಿಸಿರ್ತಾರೆ, ಖಂಡಿತವಾಗಿಯೂ ನಾನು ಸ್ಟೇಟಸ್ ಹಾಕಿರ್ತೀನಿ ಅಥವಾ ಬೇಕಾದವ್ರಿಗೆ ಯಾರು ಆಸಕ್ತಿಯಿಂದ ಕೇಳ್ತಿರ್ತಾರೆ ಅವ್ರು ಕಳಿಸಿರ್ತೀನಿ. ಖಂಡಿತವಾಗಿ ಅಲ್ಲಿ ನೀವು ಜಯಬಹುದು ಸರ್.
1: ಈಗ ತಾವು ನೋಡ್ತಾ ಇದ್ದೀರಿ ಸಾಕಷ್ಟು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ತಾವು ಕಾಲೇಜಿನಲ್ಲಿ ಉಪನ್ಯಾಸ ಮಾಡುವಂತಹ ಸಂದರ್ಭದಲ್ಲಿ ಈಗ ಏನಾಗಿದೆಯಪ್ಪ ಅಂತಂದ್ರೆ, ನನಗೆ ತಿಳಿದ ಮಟ್ಟಿಗೆ ಮಹಿಳೆ ಎಲ್ಲಾ ಕ್ಷೇತ್ರಗಳಲ್ಲಿನೂ ಕೂಡ ಮುಂಚೂಣಿಯಲ್ಲಿದ್ದಾರೆ ಅಂತಂದ್ರೆ ತಪ್ಪಾಗೋದಿಲ್ಲ. ಯಾಕಂದ್ರೆ ಈಗ ಮೊದಲು ಏನಿತ್ತು ಅಂತಂದ್ರೆ, ಮಹಿಳೆ ಅಂದ್ರೆ ನಾಲ್ಕು ಗೋಡೆಗೆ ಸಿಕ್ಕ, ಕೇವಲ ಅಡುಗೆ ಮನೆಯಲ್ಲಿ ಮಾತ್ರ ಕೆಲಸವನ್ನು ಮಾಡ್ತಾ ಇರಬೇಕು ಅನ್ನುವಂತ ಒಂದು ಹಳೆಯ ಸಂಪ್ರದಾಯ. ಆದ್ರೆ ಈಗ ಅದೆಲ್ಲ ಕಾಲಕ್ಕೆ ತಕ್ಕಂತೆ ಬದಲಾಗ್ತಾ ಇದೆ. ಇಂದಿನ ಒಂದು ವಿದ್ಯಾರ್ಥಿನಿಯರಿಗಾಗಿ ಅಥವಾ ಮಹಿಳೆಯರಿಗಾಗಿ ತಾವು ಯಾವ ರೀತಿ ಬದುಕಬೇಕು, ಯಾವ ರೀತಿ ಮುಂದೆ ಬರಬೇಕು, ಅಥವಾ ಉಪನ್ಯಾಸಕಿಯಾಗಿ ತಾವು ಆಯ್ಕೆ ಮಾಡಿಕೊಂಡು ಮುಂದೆ ಬಂದು ಸಾಧನೆ ಮಾಡಿ ತೋರಿದಿರಿ, ಉದಾಹರಣೆಯಾಗಿದ್ದೀರಿ. ಈಗ ಇನ್ನೂ ಮಾಡ್ಬೇಕನ್ನೋರು ಇರ್ತಾರೆ ಅಥವಾ ತಮ್ಮ ಸಂದರ್ಶನವನ್ನ ಲಕ್ಷಾಂತರ ಜನರು ಕೇಳ್ತಾ ಇರ್ತಾರೆ, ಅವರಿಗೆ ಏನಂತ ಹೇಳ್ತೀರಿ? ಯಾವ ರೀತಿ ಮುಂದೆ ಬರಕು, ಸಾಧನೆ ಮಾಡ್ಲಿಕ್ಕೆ ಎಷ್ಟೊಂದು ದಾರಿಗಳಿದಾವೆ ಅಂತ ತಿಳಿಸ್ಕೊಡ್ಬೋದಲ್ಲ ಮೇಡಮ್?
0: ಖಂಡಿತವಾಗಿ ತಿಳಿಸ್ತೀನಿ ಸರ್. ಮಹಿಳೆ ಮೊದಲಿಂದ ನಿರಕ್ಷಿತವಾದಂತ ಸ್ಥಾನದಲ್ಲೇ ಇದ್ಕೊಂಡು ಬಂದಿದ್ದಾಳು. ಆದ್ರೆ 12ನೇ ಶತಮಾನದಲ್ಲಿ ಶಿವಶರರು ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಗೆ ಸಮಾನ ಅನ್ನುವಂತ ಒಂದು ಸ್ಥಾನವನ್ನು ಕೊಟ್ಟು ಸಿಕ್ಕಿದ್ದೆ ನಮ್ಗೆ 12ನೇ ಶತಮಾನದಲ್ಲಿ. ಮತ್ತೆ ತರುವಾಯ ಒಂದಿಷ್ಟು ರಾಜಕೀಯ ವ್ಯವಸ್ಥೆಗಳಿಂದ ಸಾಮಾಜಿಕ ವ್ಯವಸ್ಥೆಗಳಿಂದ ಸ್ಥಾನ ಸಿಕ್ಕರು. ನಂತರ ನಮ್ಮ ಸಾವಿತ್ರಿಬಾಯಿ ಫುಲೆ ಅಂತವರಿಂದ ನಮಗೆ ಮಹಿಳೆಯರು ಓದಬಹುದು ಅನ್ನುವಂತ ಒಂದು ಆಸಕ್ತಿಗೆ ಬಂತು. ಇವತ್ತು ಎಲ್ಲ ಕ್ಷೇತ್ರದಲ್ಲಿ ನಾವು ಸಾಧನೆಯನ್ನು ಮಾಡ್ತಿದ್ವಿ ಹೆಣ್ಮಕ್ಳು, ಅದರಲ್ಲಿಯೂ ಹಳ್ಳಿ ಆಗಬಹುದು ಪಟ್ಟಣಬಹುದು ಎಲ್ಲಾ ಕ್ಷೇತ್ರದಲ್ಲಿನೂ ಇವತ್ತು ಸಾಧನೆಯನ್ನು ಮಾಡ್ತಿದ್ವಿ. ಆ ಎಲ್ಲ ಸಾಧನೆಗಳಿಗಿಂತ ಅಥವಾ ಯಾವುದೇ ಕೆಲಸವನ್ನ ನಿರ್ವಹಿಸಲಿ, ಆದ್ರೆ ಎಲ್ಲಕ್ಕಿಂತ ಹೆಚ್ಚು ಗೌರವವನ್ನ ತರುವಂತ ಒಂದು ಕೆಲಸ ಏನಾದ್ರೂ ಹೆಣ್ಮಕ್ಳಿಗೆ ಶ್ರೇಷ್ಠವಾದಂತಹ ಸ್ಥಾನ ಎಲ್ಲಾದ್ರೆ ಅದು ಉಪನ್ಯಾಸ ಅಥವಾ ಶಿಕ್ಷಕ ವರ್ಗಕ್ಕೆ ಅಂತ ನಾ ಹೇಳ್ಕೋತೀನಿ. ಉಳಿದಂತ ವಿಷಯಗಳಲ್ಲಿ ಬಂದಾಗ ಒಂದಿಷ್ಟು ಹೆಣ್ಮಕ್ಳಿಗೆ ದೌರ್ಜನ್ಯಗಳಾಯ್ತು, ತೊಂದರೆಗಳು, ಶೋಷಣೆಗಳನ್ನ ನಾನು ನೋಡ್ತಾ ಇರ್ತೀನಿ. ಆದ್ರೆ ಹೆಚ್ಚು ಗೌರವ ಅಂತ ಸಿಗುವಂತದ್ದು ಯಾವ ಕ್ಷೇತ್ರ ಇದ್ರೆ ಅದು ಉಪನ್ಯಾಸಕ ಕ್ಷೇತ್ರ ಅಂತ ನಾನು ಹೇಳ್ಕೋತೀನಿ. ಜೊತೆಗೆ ಇವತ್ತು ನಾವು ಸ್ವಾಭಿಮಾನದಿಂದ ಬದುಕಬೇಕಾಗಿತ್ತಂತ ಹೆಣ್ಮಕ್ಳು, ಯಾಕಂದ್ರೆ ದಿನನಿತ್ಯ ನಮ್ಗೆ ಕಷ್ಟಗಳು ಬರ್ತಾವೆ. ಆಮೇಲೆ ಈ ರೀತಿ ಬದುಕು ಚಾಗೈತೆ ಅಂದ್ರೆ ಇದೇ ರೀತಿ ಶಾಶ್ವತವಾಗಿ ಯಾವತ್ತೂ ಇರೋದಿಲ್ಲ. ಯಾವ ಕ್ಷಣದಲ್ಲಿ ನಮಗೆ ಏನ್ ಇರ್ತೈತಿ ಅನ್ನೋದು ಗೊತ್ತಿಲ್ಲ. ಹೀಗಾಗಿ ನಾವು ಯಾವುದೋ ಒಂದು ಸಮಸ್ಯೆ ಬಂದೈತೆ ಅಂತ ಸಮಸ್ಯೆಗೆ ಹೆದರ್ಕೊಂಡು ಎಲ್ಲೋ ಆಗೋದಕ್ಕಿಂತ ನಮ್ಮ ಸ್ವಾಭಿಮಾನದ ನಾವು ನಮ್ಮ ಬದುಕನ್ನು ಕಟ್ಟಿಕೊಳ್ಳುವಂತ ಕಲೆಯನ್ನು ರೂಪಿಸಿಕೊಳ್ಬೇಕು. ಅದು ಸಾಧ್ಯವಾಗೋದು ನಾವು ಅಕ್ಷರ ಜ್ಞಾನವನ್ನು ಪಡೆದಾಗ, ಮತ್ತು ಅಕ್ಷರ ಜ್ಞಾನ ಪಡೆಯುವುದಷ್ಟೇ ಅಲ್ಲ, ನಾವು ಏನಾದ್ರೂ ಒಂದು ನಮ್ಮ ಕಾಲ ಮೇಲೆ ನಿಲ್ಲುವಂತ ಉದ್ಯೋಗವನ್ನು ನಾವು ಮಾಡ್ಕೊಳ್ಬೇಕು. ಅದು ಸಾಕಷ್ಟು ಆದಾಯವನ್ನು ತರುವಂತದ್ದೇ ಇರಬೇಕಂತಿಲ್ಲ. ಆದರೆ ನಾವು ಸ್ವಾಭಿಮಾನದಿಂದ ನಮ್ಮನ್ನ ತಲೆಯೆತ್ತಿ ನಿಲ್ಲುವಂತಹ ಕ್ಷೇತ್ರದಿಂದ ನಾವು ಕೆಲಸವನ್ನು ಮಾಡಿದ್ರೆ ಆ ಮಾಡುವಂತ ಕೆಲಸ ಯಾವತ್ತು ಕೆಟ್ಟ ಆದಾಯವನ್ನು ತರಬಾರದು. ಅದೇ ಸಣ್ಣ ಕೆಲಸವಿರಲಿ, ಪ್ರಾಮಾಣಿಕವಾಗಿ ನಾವು ಮಾಡಿದೀವಿ ಅಂದ್ರೆ ಸಮಾಜದಲ್ಲಿ ಒಂದು ಗೌರವವನ್ನ ಕಾಪಾಡ್ಕೊಳ್ಬಹುದು. ಅದು ಹೆಣ್ಮಕ್ಳು ಬೇಕಾದ್ರೆ ಇವತ್ತು ನಾವು ಅಕ್ಷರ ಮತ್ತು ಉದ್ಯೋಗವನ್ನು ಅರಸಲೇಬೇಕು. ಇವತ್ತು ನಾನು ಇಡೀ ನನ್ನ ವಲಯದಲ್ಲಿ ಬಿಳಿಗೆ ಕ್ಷೇತ್ರದಲ್ಲಿ ನನ್ನನ್ನು ಅತ್ಯಂತ ಗೌರವದಿಂದ ಕಾಣ್ತಾರೆ. ಇಡೀ ನನ್ನ ಸಾಹಿತ್ಯ ವಲಯ ಆಯ್ತು, ಶಿಕ್ಷಕರ ವಲಯ ಆಯ್ತು, ಬಹಳಷ್ಟು ಪ್ರೀತಿ ಗೌರವದಿಂದ ಕಾಣ್ತಾರೆ. ಎಲ್ಲೇ ಇದ್ರೂ ಮೇಡಮರ ಅಂತಂದು ಅಕ್ಕ ಅಂತಂದು ನನ್ನನ್ನು ಅತ್ಯಂತ ಪ್ರೀತಿ ಗೌರವದಿಂದ ಕಾಣ್ತಾರೆ. ಅದಕ್ಕೆಲ್ಲ ಕಾರಣ ಅಂದರೆ ನನ್ನ ಒಂದು ನನ್ನ ಓದು ಮತ್ತೊಂದು ನಾನು ಮಾಡ್ತಿರುವಂತ ಒಂದಿಷ್ಟು ಉಪನ್ಯಾಸ.

0: ನನ್ನ ಸಾಹಿತ್ಯ ಸೇವೆ ಎಲ್ಲರ ಜೊತೆ ಇರುವಂತ ಗೌರವದ ಬಾಂಧಕ್ಕೂ ನನಗೆ ಇಂತ ಒಂದು ಗೌರವ ಅಂತ ಅಂದ್ಕೊಟ್ಟಿದೆ. ನಿಜವಾಗ್ಲೂ ಹೆಣ್ಮಕ್ಳು ನಾವೊಂದು ಸ್ಥಾನವನ್ನ ನಮಗಾಗಿ ಕಲ್ಸ್ಕೊಟ್ಟಿವ್ ಅಂದ್ರೆ ನಮ್ ಸಮಾಜದಲ್ಲಿ ಗೌರವದಿಂದ ಇರ್ತೀವಿ, ನಿರ್ಲಕ್ಷ್ಯಕ್ಕೊಳಗಾಗೋದಿಲ್ಲ ಅಂತ ಒಂದು ಸಂದೇಶವನ್ನ
1: ತಾವು ಹೇಳಿದ ಪ್ರಕಾರ ಒಂದು ಮಹಿಳೆ ಇಂದಿನ ಒಂದು 21ನೇ ಶತಮಾನದಲ್ಲಿ ಎಷ್ಟೇ ತಾಂತ್ರಿಕದಿಂದ ಮುಂದುವರೆದ್ರೂ ಕೂಡ ನಾವು ಇಂದಿನ ಒಂದು ಕಲಿಕೆಗೆ ಇರುವಂತ ಒಂದು ಅವಕಾಶಗಳು ಎಲ್ಲವನ್ನ ಸದುಪಯೋಗ ಮಾಡಿಕೊಂಡು ಸ್ವಾವಲಂಬಿಯಾಗಿ ಬದುಕಬಹುದು ಅಂತ ಹೇಳ್ತಾ ಇದ್ದೀರಿ. ತಾವು ಆಗ್ಲೇ ಹೇಳ್ತಾ ಇದ್ರಿ ಮೇಡಮ್, ಇನ್ನೊಂದು ನಾನು ತಮ್ಮಿಂದ ಕೇಳಲ್ಪಟ್ಟೆ ಏನಪ್ಪ ಅಂತಂದ್ರೆ, ಈ ಶರಣ ಸಾಹಿತ್ಯ ಸಂಬಂಧಪಟ್ಟ ಹಾಗೆ ಏನಾದರೂ ಲೇಖನಗಳನ್ನ, ಇವು ವಾರ ಪತ್ರಿಕೆಗಳು ಬರ್ತವೆ, ಅದರಲ್ಲಿ ಏನಾದರೂ ಪ್ರಕಟಗೊಂಡಿದ್ದಾವ ಅಥವಾ ಹೇಗೆ, ನಮಗೆ ಒಂದಿಷ್ಟು ಮಾಹಿತಿ ಮಾಡಿಕೊಡ್ತೀರಾ?
0: ಖಂಡಿತವಾಗಿ ಸರ್, ನಾನು ಹೆಚ್ಚಾಗಿ ಶರಣ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಬಹಳ ಲೇಖನಗಳನ್ನು ಬರೆದಿದ್ದೀನಿ. ನನ್ನ ಲೇಖನಗಳು ನಿತ್ಯ ಪತ್ರಿಕೆಗಳಲ್ಲಿ ಬಂದಿದ್ದಾವೆ, ವಾರ ಪತ್ರಿಕೆಗಳಲ್ಲಿ ಬಂದಿದ್ದಾವೆ, ಜ್ಯೇಷ್ಠ ಅನ್ನುವಂತಹ ದಿನಪತ್ರಿಕೆಯಲ್ಲಿ ಪ್ರಕಟ ಆಗಿದ್ದಾವೆ, ಕನಕಾಂಬರ ಅನ್ನುವಂತಹ ಮಾಸ ಪತ್ರಿಕೆಯಲ್ಲಿ ಪ್ರಕಟಗೊಂಡಿದ್ದಾವೆ, ಜೊತೆಗೆ ಸೋಮಮಾರ್ಗ ಈ ಸುದ್ದಿ ಅಂತರ್ಜಾಲ ಪತ್ರಿಕೆಯಲ್ಲಿ, ಆಮೇಲೆ ಅಂತಾರಾಷ್ಟ್ರೀಯ ಪತ್ರಿಕೆಯಾದಂತಹ ವೀರಶೈವ ಲಿಂಗಾಯತರು ಇರುವಂತಹ ನಾರ್ತ್ ಅಮೆರಿಕಾದಲ್ಲಿ ಒಂದು ಪತ್ರಿಕೆ ಪ್ರಕಟಿಸಿ ಬಾಂಧವ್ಯ ಅಂತಂದು, ಆ ಪತ್ರಿಕೆಯಲ್ಲಿ ಸಹ ವಿಚಾರ ಪತ್ನಿಯರಾದಂತಹ ಶಿವಶರಣೀಯರು ಅನ್ನುವಂತ ಲೇಖನಗಳು ಪ್ರಕಟ ಆಗಿದ್ದಾವೆ. ಅಲ್ಲಿಂದ ಸಹ ನನಗೆ ಅಮೆರಿಕಾದಿಂದ ಸಹ ಹರೀಶ್ ಹಿರೇಮಠ ಅಂತ ಆಯ್ತು, ಇಲ್ಲ ಕಲಬುರಗಿ ಅಂತವರು ಫೋನ್ ಮಾಡಿ ಬಹಳ ಚೆನ್ನಾಗಿ ಲೇಖನಗಳನ್ನು ಬರೆದಿದೆಯಮ್ಮ ಅಂತಂದು ನನಗೆ ಫೋನ್ ಮಾಡಿ ಹೇಳಂತ ಹೇಳ್ತಾರೆ ಸರ್. ಹೀಗಾಗಿ ಆಮೇಲೆ ವಿಜಯವಾಣಿ ಪತ್ರಿಕೆಯಲ್ಲಿ ವೈಚಾರಿಕ ಶರಣ ಹಡಪದ ಅಪ್ಪ ಅನ್ನುವಂತ ಲೇಖನವನ್ನ ಅವರಾಗಿ ನನಗೆ ಫೋನ್ ಮಾಡಿ ಬರ್ದ್ಕೊಡಿ ಅಂತ ತರಿಸ್ಕೊಂಡ್ರು, ಬರ್ದ್ಕೊಟ್ಟಿದ್ದೀನಿ. ಅದ್ರ ಬಗ್ಗೆ ಬಹಳಷ್ಟು ಜನ ಅಭಿಮಾನಿಗಳು, ಶಂಕರ್ ದೇವನೂರ ಅವರಾಯ್ತು, ಅನೇಕ ಜನ ಅಭಿಮಾನಿಗಳು ಆ ಲೇಖನವನ್ನ ಮೆಚ್ಚಿಕೊಂಡು ನನಗೆ ಫೋನ್ ಕರೆಗಳ ಮೂಲಕ ಶುಭಾಶಯಗಳನ್ನು ತಿಳಿಸಿದ್ದಾರೆ ಸರ್.
1: ಇಷ್ಟೆಲ್ಲ ಮಾಹಿತಿಯನ್ನ ಕೊಟ್ರೆ ಡಾಕ್ಟರ್ ರಾಜೇಶ್ವರಿ ಶೀಲವಂತವ್ರೆ, ಒಂದಿಷ್ಟು ತಮ್ಮ ಕುಟುಂಬದ ಬಗ್ಗೆ ಪರಿಚಯವನ್ನು ಮಾಡಬೇಕಲ್ಲ?
0: ಹಾ ಸರ್, ನಾನು ಮೂಲತಃ ಹುಟ್ಟಿದ್ದು ಲೋಕಾಪುರ ಅನ್ನುವಂತ ಊರಿನಲ್ಲಿ, ಇದು ನನ್ನ ತಾಯಿಯ ತವರೂರು, ಮತ್ತು ನನ್ನ ಬಾಲ್ಯವನ್ನ ಕಳೆದದ್ದು ಹಲಗಲಿ ಅನ್ನೋ ಗ್ರಾಮ. ಇದು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಶ್ರೇಷ್ಠ ಹಲಗಲಿ ಬೇಡ್ರು ಅನ್ನುವಂತ ನಿಶಸ್ತ್ರೀಕರಣ ಕಾಯ್ದೆ ವಿರುದ್ಧ ಹೋರಾಟ ಮಾಡಿದಂತ ಊರಿನಲ್ಲಿ ನಾವು ಹುಟ್ಟು ಬೆಳೆದಂತವರು. ನನ್ನ ತಾಯಿ ಅಜ್ಜಿ ಗೋದಮ ಶೀಲ್ವಂತಂದು ಜನಪದ ತಜ್ಞನೇ ಆಗಿ ಇದ್ಲು, ಜನಪದ ಹಾಡುಗಳನ್ನು ಹಾಡೋದು, ಆಮೇಲೆ ಬೀಸುಕಲ್ ಹಾಡುಗಳನ್ನ ಎಲ್ಲರನ್ನ ಕೊಟ್ಕೊಂಡು ಒಂದು ಇಡೀ ಊರಿನಲ್ಲೇ ಗೌರವದ ಮಹಿಳೆಯಾಗಿ ಬೆಳಗ್ತಿದ್ರು. ಆಮೇಲೆ ನನ್ನ ಅಜ್ಜಿ ಬಹಳಷ್ಟು ಜನ ಕತ್ತೆಗಳ ಭಂಡಾರ ಅನ್ನೋ ರೀತಿ ಇದ್ರು. ಆಮೇಲೆ ಅವೆಲ್ಲ ವಲಯದಲ್ಲಿ ನಾನು ಬೆಳ್ತಾ ಬಂದೆ. ನನ್ನ ತಂದೆ ವೀರೇಂದ್ರ ಶೀಲವಂತವರು ಬಿಳಗಿ ತಾಲೂಕಿನ ಹಿರಿಯ ಪತ್ರಕರ್ತರು, ಮತ್ತು ಬಿಳಗಿ ತಾಲೂಕಿನ ಪತ್ರಿಕಾರಂಗದ ಭೀಷ್ಮ ಅಂತ ಅವರನ್ನ ಕರೀತಿದ್ದಾರೆ. ಅವರು ಸುಮಾರು 20ಕ್ಕೂ ಹೆಚ್ಚು ಕೃತಿಗಳನ್ನ ರಚನೆ ಮಾಡಿದ್ದಾರೆ. ಆಮೇಲೆ ನನ್ನ ತಾಯಿಯವರು ಗೃಹಿಣಿಯಾಗಿದ್ದಾರೆ, ಆದ್ರೆ ಓದು ಕ್ಷೇತ್ರದಲ್ಲಿ ಬಹಳಷ್ಟು ನನಗೆ ಆಸಕ್ತಿಯನ್ನು ಬೆಳೆಸಿದ್ದೇ ಅವರು ಅಂತ ಹೇಳ್ಬೋದು, ಕತೆ ಕಾದಂಬರಿಗಳನ್ನೇ ಬೆಳೆಸಿದಂತವರು. ನನ್ನ ಸಹೋದರ ಅವನು ಸಹ ವಾಣಿಜ್ಯ ಕ್ಷೇತ್ರದಲ್ಲಿ PhD ಪಡೆದಿದ್ದಾನೆ, ಈಗ ಅವನು ಉಪನ್ಯಾಸಕನಾಗಿ ಆತನ ವೃತ್ತಿಯನ್ನು ಮಾಡ್ತಿದ್ದಾನೆ ಸರ್.
1: ಈಗ ಇಷ್ಟೆಲ್ಲ ತಾವು ಹೇಳಿದ್ರೆ ತಮ್ಮ ತಾಯಿಯವರು ಅಜ್ಜಿಯವರ ಬಗ್ಗೆ ಪರಿಚಯವನ್ನು ಮಾಡಿಕೊಂಡ್ರಿ, ಯಾಕಂದ್ರೆ ಇಂದು ಜನಪದ ಗೀತೆಗಳು ಅಂತಂದ್ರೆ ಕಣ್ಮರೆ ಆಗುವಂತ ಒಂದು ಹಂತಕ್ಕೆ ಬಂದಿವೆ, ಅದಕ್ಕೆ ತಾವು ಒಂದು ಹಾಡನ್ನೇನಾದ್ರೂ ಹೇಳ್ಬೋದಾ ಜನಪದ, ತಮ್ಮ ಅಜ್ಜಿಯವರು ಹೇಳಿದ್ದು ಏನಾದ್ರೂ ನೆನಪಿದ್ರೆ?
0: ಸಾಕಷ್ಟು ಹಾಡುಗಳನ್ನ ಹಾಡ್ತಿದ್ರು ಸರ್, ನಾನು ಹಾಡ್ಲಿಕ್ಕೆ ಬರೋದ್ರ, ಆದ್ರೂ ಒಂದು ಹೇಳ್ತೀನಿ, ಅಜ್ಜಿಂದ ಕೇಳಿದಂತ ಹಾಡುಗಳು ಗೊತ್ತಿದ್ದಾವೆ, ಆದ್ರೆ ಹಾಡುಗಾರ್ತಿಯಲ್ಲ ನಾನು. ಕಲ್ಲು ಕೊಟ್ಟ ಮನೆಗೆ ಎಲ್ಲ ಭಾಗ್ಯವೂ ಬರಲಿ, ಪಲ್ಲಕ್ಕಿ ಮೇಲೆ ಮಗ ಬರಲವ್ವ, ಪಲ್ಲಕ್ಕಿ ಮೇಲೆ ಮಗ ಬರಲವ್ವ, ಮಲ್ಲಿಗೆ ಮುಡಿಯೋ ಸೊಸೆ ಬರಲಿ. ಇದು ನನ್ನ ಅಜ್ಜಿ ಬಿಸು ಕಲ್ಲಗಳನ್ನ ಬೀಸ್ತಾ ಕೂತಾಗ ಈ ಹಾಡುಗಳನ್ನ ನಾನು ಹಾಡ್ತಿದ್ಲು, ನಮ್ ಜೊತೆಯಾಗಿ ಕೂಡಿಸ್ಕೊಂಡು ಬೀಸ್ತಿದ್ರು ಅಂತ ಸಂದರ್ಭದಲ್ಲಿ ಕೇಳಿದಂತಾಡ್ರಿ.
1: ನಮ್ಮ ಆಕಾಶವಾಣಿ ವಿಜಯಪುರ ಕೇಂದ್ರಕ್ಕೆ ಬಂದು ವಿವರವಾದ ಮಾಹಿತಿಯನ್ನ ನೀಡಿದ್ದಕ್ಕಾಗಿ ಡಾಕ್ಟರ್ ರಾಜೇಶ್ವರಿ ಶೀಲವಂತವರೇ, ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್, ನಿಮ್ಮ ವಿಜಯಪುರ ಆಕಾಶವಾಣಿ ಕೇಂದ್ರಕ್ಕೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೀನಿ.
2: ಇದುವರೆಗೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಬಾಗಲಕೋಟೆ ಜಿಲ್ಲೆ ಬೀಳಗಿ ಪಟ್ಟಣದಲ್ಲಿ ಕನ್ನಡ ಉಪಾಸಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ರಾಜೇಶ್ವರಿ ಶೀಲವಂತ್ ಅವರೊಂದಿಗೆ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಮಾಡಿದ ಸಾಧನೆಯ ಕುರಿತು ಸಂದರ್ಶನವನ್ನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಕಿರಣ್ ಕುಮಾರ್ ಶೇಖದಾರ್, ಸಹಕಾರ ಸಿದ್ದರಾಯ ಸಾಳುಂಕೆ, ನಿರ್ವಹಣೆ ಬಿ ಸಿದ್ದಣ್ಣ. ಆಕಾಶವಾಣಿ ವಿಜಯಪುರ ಕೇಂದ್ರದಲ್ಲಿ ಸಿದ್ದಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.
1: ಮುಂದೆ ಕೇಳಿ ಒಂದು ಭಾವಗೀತೆ, ರಚನೆ ಡಾ. BR ಲಕ್ಷ್ಮಣರಾವ್ ಅವರದು, ಹಾಡಿದ ಕಲಾವಿದರು ಸುಪ್ರಿಯಾ ಆಚಾರ್ಯ.

0: ಆಕಾಶವಾಣಿ ಧಾರವಾಡ, ಸಮಯ 12:30:25.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಧಾರವಾಡ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಪ್ರತಿ ಶನಿವಾರ ಬೆಳಿಗ್ಗೆ 7:15 ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ. ತಪ್ಪದೇ ಕೇಳಿ, ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಆತ್ಮೀಯ ಕೇಳುಗರೆ, ಜೂನ್ 21 ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ದಿನಾಂಕ 1-21 ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ. ಪ್ರತಿದಿನ ಮುಂಜಾನೆ 9:00 ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ. ಕಾರ್ಯಕ್ರಮ ಕೇಳಿ ಅಭಿಪ್ರಾಯ ತಿಳಿಸಿ.
5: ಆತ್ಮೀಯ ಕೇಳುಗರೆ, ಪ್ರತಿ ಶನಿವಾರ ಬೆಳಿಗ್ಗೆ 9:30 10:30 ಸಿನಿ ಕ್ವಿಜ್ ನಂದನ.
6: ನಮ್ಮ ಸಿನಿಮಾ, ನಿಮ್ಮ ಸಿನಿಮಾ, ನಮ್ಮ ಸಿನಿಮಾ, ಕನ್ನಡ ಸಿನಿಮಾ.
5: ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ಸಂಬಂಧಿಸಿದ ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನ. ಕನ್ನಡ ಸಿನಿಮಾ ಕುರಿತು ನಾವು ಕೇಳುವ ಪ್ರಶ್ನೆಗಳಿಗೆ ನೀವು ಉತ್ತರಿಸಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಎಸ್ಟಿಡಿ ಸಂಖ್ಯೆ 0836.
7: ಜಗದ ಜನರಂಜನೀ.
5: ನಿಮ್ಮ ಮೆಚ್ಚಿನ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಶನಿವಾರ 9:30 ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನಾ.

ಆಕಾಶವಾಣಿ ಧಾರವಾಡ, ಸಮಯ 12:35 ಆಗುತ್ತಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರುವುದು.

0: ಆಕಾಶವಾಣಿ ಆರೋಗ್ಯ ಸಂಚಿಕೆ. ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಕಿಡ್ನಿ ಆರೋಗ್ಯ ಕುರಿತು ಕಲಬುರಗಿಯ ಚಿರಾಯು ಆಸ್ಪತ್ರೆಯ ಮೂತ್ರಪಿಂಡ ತಜ್ಞರಾದ ಡಾಕ್ಟರ್ ಪೂರ್ಣಿಮಾ ತಡಕಲ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಂಗಮೇಶ್.
1: ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕಿಡ್ನಿ ಆರೋಗ್ಯದ ಕುರಿತಾಗಿ ಸಮಗ್ರವಾಗಿ ಚರ್ಚೆ ಮಾಡ್ತೇವೆ. ಈ ವಿಷಯವಾಗಿ ಮಾತಾಡಲಿಕ್ಕೆ ಕಲಬುರಗಿಯ ಚಿರಾಯು ಆಸ್ಪತ್ರೆಯ ಮೂತ್ರಪಿಂಡ ತಜ್ಞರಾದ ಡಾಕ್ಟರ್ ಪೂರ್ಣಿಮಾ ತಡಕಲ್ ಅವರು ಇಲ್ಲಿ ಉಪಸ್ಥಿತರಿದ್ದಾರೆ. ಮೇಡಮ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
2: ಧನ್ಯವಾದಗಳು.
1: ಮೇಡಮ್, ಆರಂಭದಲ್ಲಿ ಹೇಳಿ, ಮೂತ್ರಪಿಂಡಗಳು ನಮ್ಮ ದೇಹದ ಆರೋಗ್ಯದ ವಿಷಯವಾಗಿ ಮಾತಾಡೋದ್ರೆ ಯಾಕೆ ಪ್ರಾಮುಖ್ಯತೆಯನ್ನು ಪಡ್ಕೋತವೆ?
2: ನಮ್ಮ ದೇಹದಲ್ಲಿ ಎರಡು ಮೂತ್ರಪಿಂಡಗಳು ಇರುತ್ತವೆ. ಮೂತ್ರಪಿಂಡಗಳು ಹೇಗೆ ನಮ್ಮ ಮನೆ ಸ್ವಚ್ಛವಾಗಿ ಇಡಬೇಕು ಅಂದ್ರೆ ನಾವು ಡೈಲಿ ಕಸ ಗುಡಿಸಬೇಕು, ಹಾಗೆ ನಮ್ಮ ಮೂತ್ರಪಿಂಡಗಳು ನಮ್ಮ ಬಾಡಿಯಲ್ಲಿರುವ ವಿಷದ ಅಂಶ ಕಸವನ್ನ ಡೈಲಿ ಕ್ಲೀನ್ ಮಾಡೋ ಕೆಲಸ ಮಾಡುತ್ತೆ. ನಮ್ಮ ಬಾಡಿಯಲ್ಲಿರುವ ಎಲ್ಲ ವಿಷ ಪದಾರ್ಥಗಳು ಹಾಗೂ ಅನ್ವಾಂಟೆಡ್ ಥಿಂಗ್ಸ್ ಅನ್ನ ಮೂತ್ರದ ಮೂಲಕ ತೆಗೆದು ಹಾಕುತ್ತೆ, ಅದು ಒಂದು. ಹಾಗೂ ಎರಡನೆಯದು, ನಮ್ಮ ಬಾಡಿ ನಾವು ಕುಡಿಯುತ್ತಿರುವ ನೀರನ್ನ ಸಮತೋಲನ ಮೇಂಟೈನ್ ಮಾಡುವುದು ಕಿಡ್ನಿಯ ಕೆಲಸ. ಸೊ ಇವು ಎರಡು ಇಂಪಾರ್ಟೆಂಟ್ ಕೆಲಸವನ್ನು ಕಿಡ್ನಿ ಮಾಡುತ್ತೆ.
1: ಈಗ ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ನಾವು ಕಿಡ್ನಿ ಸಂಬಂಧಪಟ್ಟ ಕಾಯಿಲೆಗಳು ಹೆಚ್ಚಾಗ್ತಿರೋದನ್ನ ನೋಡ್ತಾ ಇದ್ವಿ. ಅದು ಚಿಕ್ಕವರಿರಬಹುದು, ದೊಡ್ಡವರಿರಬಹುದು, ಇದಕ್ಕೆ ಪ್ರಮುಖ ಕಾರಣಗಳು ಏನಾಗಿರಬಹುದು?
2: ಒಂದು ಅಂದ್ರೆ ಈಗ ಜಾಸ್ತಿ ಆಗಿದೆ ನಿಜ, ಹಾಗೂ ಡಿಟೆಕ್ಷನ್ ಜಾಸ್ತಿ ಆಗಿದೆ ಅವೇರ್ನೆಸ್ ಇಂದ. ಮುಂಚೆ ಅದು ಡಿಟೆಕ್ಟ್ ಆಗ್ತಾ ಇರಲಿಲ್ಲ, ಸೊ ಈಗ ಅವೇರ್ನೆಸ್ ಬಂದಿದೆ, ಸೊ ಡಿಟೆಕ್ಟ್ ಆಗ್ತಾ ಇದೆ. ಹಾಗೂ ಇನ್ ಜನರಲ್ ಎಸ್, ದ ಪರ್ಸೆಂಟೇಜ್ ಹ್ಯಾಸ್ ಗಾನ್ ಅಪ್. ರೀಸನ್ ಅಂದ್ರೆ ಲೈಫ್ ಸ್ಟೈಲ್ ಡಿಸೀಸಸ್ ಇಂದ ಬರೋ ಡಿಸೀಸ್ ಕಾಯಿಲೆಗಳು, ಮಧುಮೇಹದ ಕಾಯಿಲೆ ಆಗಿರ್ಬೋದು, ಹೈಪರ್ ಟೆನ್ಷನ್ ಆಗಿರ್ಬೋದು, ಹಾಗೂ ಇತ್ತೀಚಿನ ಕಾಲದಲ್ಲಿ ಯೂಶುವಲ್ ಗ್ಲೋಬಲ್ ವಾರ್ಮಿಂಗ್ ಇಂದ ಇರೋ ಎನ್ವೈರನ್ಮೆಂಟ್, ನೀರು ಹಾರ್ಡ್ ವಾಟರ್ ಬರ್ತಾ ಇದೆ. ಹಾಗೂ ಇಲ್ಲಿನ ಎಸ್ಪೆಷಲಿ ಈ ಭಾಗದ ಬಗ್ಗೆ, ಕಲ್ಯಾಣ ಕರ್ನಾಟಕದ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಇಲ್ಲಿ ಬಿಸಿಲು ಜಾಸ್ತಿ, ಸೊ ಇಲ್ಲಿನ ಜನರಿಗೆ ಸ್ಟೋನ್ ಡಿಸೀಸ್ ತುಂಬಾ ಕಾಮನ್. ಇವೆಲ್ಲದರ ಕಾರಣದಿಂದ ಇತ್ತೀಚೆಗೆ ಕಿಡ್ನಿ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ. ಮಧುಮೇಹದಿಂದ ಕಿಡ್ನಿ ಕಾಯಿಲೆ ಬಂತು, ಅಥವಾ ಹೈಪರ್ ಟೆನ್ಷನ್ ಇಂದ ಬಂತು, ಸ್ಟೋನ್ ಡಿಸೀಸ್ ಇಂದ ಬಂತು, ಅದರಿಂದಾಗಿ ಇತ್ತೀಚೆಗೆ ಇನ್ಸಿಡೆನ್ಸ್ ಹ್ಯಾಸ್ ಗಾನ್ ಅಪ್.
1: ಈಗ ನೀವು ಹೇಳಿದ್ರಿ ಮೇಡಮ್, ಮಧುಮೇಹ ಮತ್ತು ಅಧಿಕ ರಕ್ತದ ಒತ್ತಡದಿಂದ ಕಿಡ್ನಿ ಮೇಲೆ ಪರಿಣಾಮ ಆಗುತ್ತೆ ಅಂತ, ಯಾವ ರೀತಿ ಪರಿಣಾಮ ಆಗುತ್ತೆ ಮೇಡಮ್, ಹೇಗೆ ಪರಿಣಾಮ ಆಗುತ್ತೆ?
2: ಮಧುಮೇಹ ಒಂದು ಯಾವ ತರದ ಕಾಯಿಲೆ ಅಂತಂದ್ರೆ, ಅದು ನಮ್ಮ ತಲೆಯಿಂದ ಕಾಲಿನವರೆಗೂ ಯಾವ ಆರ್ಗನ್ ಅನ್ನ ಅಂಗಗಳನ್ನ ಎಫೆಕ್ಟ್ ಮಾಡಬಹುದು. ಸೊ ಯಾವಾಗ ಶುಗರ್ ನಮ್ಗೆ ಮಧುಮೇಹ ಬರುತ್ತೋ, ನಮ್ಗೆ ಮಧುಮೇಹ ಇದೆ ಅಂತ ಗೊತ್ತಾದಾಗ, ಅದು ನಮ್ಗೆ ಅವತ್ತು ಗೊತ್ತಾಗಿದ್ದಷ್ಟೇ, ಅದು ನಮ್ಗೆ ಮುಂಚೆನೂ ಶುರು ಆಗಿರ್ಬೋದು, ಅದು ನಮ್ಗೆ ಅವತ್ತು ಗೊತ್ತಾಗಿರೋದಷ್ಟೇ. ನಾವು ಯೂಶಲಿ ಏನ್ ಮಾಡ್ತೀವಿ, ನಮ್ಗೆ ಮಧುಮೇಹ ಬಂದಿದೆ ಅಂದ್ರೆ ನಾವು ಜಸ್ಟ್ ನಮ್ದು ಬಾಡಿಯಲ್ಲಿನ ಶುಗರ್ ಟೆಸ್ಟ್ ಮಾಡ್ತೀವಿ, ಅದ್ರ ಪ್ರಕಾರ ಟ್ಯಾಬ್ಲೆಟ್ ತಗೋತೀವಿ. ನೆಕ್ಸ್ಟ್ ಕಂಟ್ರೋಲ್ ಅಲ್ಲಿ ಇದೆಯಾ ನೋಡಕ್ಕೆ ಮತ್ತೆ ಜಸ್ಟ್ ಶುಗರ್ ಚೆಕ್ ಮಾಡ್ತೀವಿ ಹಾಗೂ ಟ್ಯಾಬ್ಲೆಟ್ ತಗೋತೀವಿ. ಅಲ್ಲ, ನಾವು ನಮ್ಮ ಕಣ್ಣನ್ನ ಟೆಸ್ಟ್ ಮಾಡ್ಕೋಬೇಕು, ಕಣ್ಣು ಎಫೆಕ್ಟ್ ಆಗಿದೆಯಾ ಅಂತ. ನಾವು ನಮ್ಮ ಕಿಡ್ನಿಯನ್ನು ಕೂಡ ಅದೇ ಟೈಮಲ್ಲಿ ಟೆಸ್ಟ್ ಮಾಡ್ಕೋಬೇಕು, ಯಾಕಂದ್ರೆ ನಮ್ಮ ಕಣ್ಣುಗಳು ಹಾಗೂ ಕಿಡ್ನಿಗಳನ್ನ ಡಯಾಬಿಟಿಸ್ ಅಫೆಕ್ಟ್ ಮಾಡುತ್ತೆ. ಹಾಗೂ ಮಧುಮೇಹ ಕಂಟ್ರೋಲ್ ಅಲ್ಲಿ ಇಲ್ಲ ಅಂದ್ರೆ ಫಾಸ್ಟ್ ರೇಟ್ ಅಲ್ಲಿ ಅಫೆಕ್ಟ್ ಮಾಡುತ್ತೆ. ಸೇಮ್ ವೇ ಹೈಪರ್ ಟೆನ್ಷನ್, ರಕ್ತದ ಒತ್ತಡ ಜಾಸ್ತಿ ಇದ್ದಾಗ ನಮ್ಮ ಕಣ್ಣು ಹಾಗೂ ಕಿಡ್ನಿಯ ಏನು ರಕ್ತದ ವೆಸಲ್ಸ್ ಇರುತ್ತಲ್ಲ, ತುಂಬಾ ಡೆಲಿಕೇಟ್ ನರಗಳಿರುತ್ತೆ, ಬ್ಲಡ್ ಸಪ್ಲೈ ಮಾಡುವ ಬ್ಲಡ್ ವೆಸಲ್ಸ್. ಸೊ ರಕ್ತದೊತ್ತಡ ಜಾಸ್ತಿ ಆದಾಗ ಕಿಡ್ನಿ ಡ್ಯಾಮೇಜ್ ಹಾಗೂ ಕಣ್ಣು ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇವೆರಡರಿಂದ ಕಿಡ್ನಿ ಎಫೆಕ್ಟ್ ಆಗುತ್ತೆ.
1: ಈಗ ಇದರಲ್ಲಿ ತುಂಬಾ ಪ್ರಮುಖವಾದದ್ದು ಟೈಮ್ ಟು ಟೈಮ್ ಅದನ್ನ ನಾವು ಚೆಕ್ ಮಾಡಿಸ್ಕೊಳ್ಳೋದು ಅಂತ ಹೇಳಿದ್ರಿ, ಕಿಡ್ನಿ ಆರೋಗ್ಯ ಆಗಿರಬಹುದು, ಕಿಡ್ನಿ ಟೆಸ್ಟ್ ಆಗಿರಬಹುದು, ಇದು ಆರಂಭಿಕವಾಗಿ ಕೆಲವೊಂದು ಲಕ್ಷಣಗಳು ಕಂಡು ಬಂದ್ರೆ ಮಾತ್ರ ನಾವು ಚೆಕ್ ಮಾಡಿಸ್ಕೊಳ್ಳಿಕ್ ಹೋಗ್ತೀವಿ. ಮೇಡಮ್, ಯಾವ ರೀತಿ ಲಕ್ಷಣಗಳು ಕಂಡು ಬಂದ್ರೆ ಅದು ನನ್ನ ಕಿಡ್ನಿ ಸ್ವಲ್ಪ ಡ್ಯಾಮೇಜ್ ಆಗುವಂತ ಆರಂಭಿಕ ಹಂತದಲ್ಲಿ ಇದೆ ಅಂತ ತಿಳ್ಕೋಬೇಕು?
2: ನಾನು ಇದನ್ನ ಎರಡು ಭಾಗದಲ್ಲಿ ಹೇಳ್ತೀನಿ. ಒಂದು, ಈಗ ಮಧುಮೇಹ ಅಥವಾ ಹೈಪರ್ ಟೆನ್ಷನ್ ಇಂದ ಬರೋ ಕಿಡ್ನಿ ಕಾಯಿಲೆಗಳು, ನಮಗೆ ಈಗಿನ ಲೈಫ್ ಸ್ಟೈಲ್ ಪ್ರಕಾರ ನಮ್ಗೆ 40 ಕ್ರಾಸ್ ಆದ್ರೆ ನಾವು ರೆಗ್ಯುಲರ್ಲಿ ನಮ್ಗೆ ಮಧುಮೇಹ ಇದೆಯಾ ಅಥವಾ ಬ್ಲಡ್ ಪ್ರೆಷರ್ ಇದೆಯಾ ಅಂತ ರೆಗ್ಯುಲರ್ಲಿ ಚೆಕ್ ಮಾಡ್ತಾ ಇರ್ಬೇಕು. ನಮ್ಗೆ ಇದೆ ಅಂದ ಮೇಲೆ ಕೇವಲ ನಮ್ದು BP ಮಾನಿಟರ್ ಮಾಡೋದಷ್ಟೇ ಅಲ್ಲ, ನಮ್ ಕಿಡ್ನಿ ಎಫೆಕ್ಟ್ ಆಗಿದೆಯಾ, ಕಣ್ಣು ಎಫೆಕ್ಟ್ ಆಗಿದೆಯಾ ಅಥವಾ ಬೇರೆ ಅಂಗಾಂಗಗಳು ಎಫೆಕ್ಟ್ ಆಗಿದೆಯಾ ಅಂತ ನೋಡ್ತಾ ಇರ್ಬೇಕು. ಹಾಗೆ ಮಧುಮೇಹದ ಜೊತೆ ಕೂಡ ಸೇಮ್, ಎಸ್ಪೆಷಲಿ ನಮ್ಗೆ ಫ್ಯಾಮಿಲಿ ಹಿಸ್ಟ್ರಿ ಅಂದ್ರೆ ನಮ್ಮ ತಂದೆ ತಾಯಿಗಿದೆ ಅಥವಾ ಅಜ್ಜ ಅಜ್ಜಿಗಿದೆ, ನಮ್ಮ ಅಕ್ಕ ತಂಗಿಯರು ಅಥವಾ ಅಣ್ಣ ತಮ್ಮನಿಗೂ ನಮ್ ಜೊತೆ ಹುಟ್ಟಿದವರಿಗಿದೆ ಅಂದ್ರೆ ನಮ್ಗೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಮ್ಗೆ ಅವಾಗಲೇ ತಲೆಯಲ್ಲಿ ಇರಬೇಕು, ನಮ್ಗೆ ಇದು ಹೆರಿಡಿಟರಿ ಇದೆ, ನಮಗೂ ಬರಬಹುದು. ಸೊ ನಾನು ಒಂದು ವಯಸ್ಸಾದ್ಮೇಲೆ ಚೆಕ್ ಮಾಡಬೇಕು.
1: ರಿಸ್ಕ್
2: ಗ್ರೂಪ್ ಅಲ್ಲಿ ಇರ್ತೀವಿ, 35 ಅಥವಾ 40 ಕ್ರಾಸ್ ಮಾಡಿದ್ಮೇಲೆ ನಾವು ಚೆಕ್ ಮಾಡಬೇಕು. ಸೆಕೆಂಡ್, ನಮ್ಗೆ ಯಾವ್ದಾದ್ರು ಇನ್ ಜನರಲ್ ಇವೆರಡು ಬಿಟ್ಟು ಕೂಡ ಯಾವ್ದಾದ್ರು ಹೆರಿಡಿಟರಿ ಜೆನೆಟಿಕ್ಲಿ ಪಾಸ್ ಆನ್ ಆಗಿರೋ ಡಿಸೀಸಸ್ ಇದ್ರೆ, ಕಿಡ್ನಿ ಡಿಸೀಸಸ್, ನಮ್ಮ ಫ್ಯಾಮಿಲಿನಲ್ಲಿ ಯಾರಾದ್ರೂ ಡಯಾಲಿಸಿಸ್ ಮೇಲಿದ್ದಾರೆ ಅಥವಾ ಮುಂಚೆ ಈ ರೀತಿ ಹಿಸ್ಟ್ರಿ ಇದೆ ಅಂತ ಗೊತ್ತಿದ್ರು, ನಾವೇ ವಾಲಂಟರಿಲಿ ಹೋಗಿ ನಮ್ ಚೆಕ್ ಮಾಡ್ಕೋಬೇಕು. ಯಾಕಂದ್ರೆ ಆಲ್ವೇಸ್ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಸೊ ಮುಂಚೆನೆ ಚೆಕ್

0: ಮಾಡ್ಕೊಂತ ಇರಬೇಕು. ಈಗ ನಮ್ಗೆ ಚೆಕ್ ಮಾಡ್ತಾ ಇದೀವಿ, ಎಲ್ಲ ಮಾಡ್ತಾ ಇದೀವಿ, ಏನ್ ಲಕ್ಷಣ ಕಾಣಬಹುದು ಅಂತ ಕೇಳಿದ್ರೆ, ಇದೆರಡನೇ ಭಾಗದಲ್ಲಿ ಅನ್ಫಾರ್ಚುನೇಟ್ಲಿ ಕಿಡ್ನಿ ಪೇಷಂಟ್ಸ್ ಗೆ ಕಡೆ ತನಕ ಏನು ಲಕ್ಷಣಗಳು ಇರ್ಲಿಕ್ಕಿಲ್ಲ. ಲೈಕ್ ಈಗ ಚೆಸ್ಟ್ ಪೇನ್ ಬಂದ್ರೆ ನಮ್ಗೆ ಗೊತ್ತಿದೆ ಕಾರ್ಡಿಯೋಲಜಿಸ್ಟ್ ಹತ್ರ ಹೋಗ್ಬೇಕು, ಹಾರ್ಟಿನ್ ಪ್ರಾಬ್ಲಮ್ ಇದೆ. ಆ ರೀತಿ ಒಂದು ಮಾರ್ಕರ್ ಕಿಡ್ನಿ ಪೇಷಂಟ್ಸ್ ಅಲ್ಲಿ ಇರಲ್ಲ. ಲಾಸ್ಟ್ ಕ್ರಿಯಾಟಿನ್ ಜಾಸ್ತಿ ಆಗಿ ಡಯಾಲಿಸಿಸ್ ಮೇಲೆ ಹೋಗೋ ತನಕನು ಪೇಷಂಟ್ ನಾರ್ಮಲ್ ಆಗಿನೇ ಇರ್ಬೋದು. ಕೆಲ್ಸಕ್ಕೆ ಹೋಗ್ತಾ ಇದಾರೆ, ಎಲ್ಲ ಕೆಲಸ ಮಾಡ್ತಾ ಇದಾರೆ, ಏನು ಗೊತ್ತಿಲ್ಲ, ಏನು ಲಕ್ಷಣಗಳಿಲ್ಲ. ಮ್ಯಾಕ್ಸಿಮಮ್ ಆ ರೀತಿ ಇರುತ್ತೆ. ಸೊ ನಾವೇ ಅವೇರ್ನೆಸ್ ಇಂದ ನಮ್ಗೆ ಈ ರೀತಿ ಲಕ್ಷಣಗಳಿವೆ, ಬೇರೆ ಕಾಯಿಲೆಗಳಿವೆ ಅಂತ, ನಮ್ಗೆ ಮಧುಮೇಹ, ಹೈಪರ್ ಟೆನ್ಷನ್ ಅಥವಾ ಮುಂಚೆ ಕಲ್ಲುಗಳ ಪ್ರಾಬ್ಲಮ್ ಇತ್ತು, ಸ್ಟೋನ್, ಕಿಡ್ನಿ ಸ್ಟೋನ್ ಆ ರೀತಿ ಪ್ರಾಬ್ಲಮ್ ಇದ್ರೆ ನಾವು ರೆಗ್ಯುಲರ್ ಆಗಿ ನಮ್ಮ ನೆಫ್ರಾಲಜಿಸ್ಟ್ ಅನ್ನ ಕನ್ಸಲ್ಟ್ ಮಾಡಬೇಕು. ನಮ್ಗೆ ಕಿಡ್ನಿ ಪ್ರಾಬ್ಲಮ್ ಬಂದಿದೆ ಅಂತ ಲಕ್ಷಣಗಳು ಗೊತ್ತಾಗಬೇಕು ಅಂತಂದ್ರೆ, ಯೂಶಲಿ ಕಾಲು ಬಾವು ಸ್ಟಾರ್ಟ್ ಆಗುತ್ತೆ, ಎರಡು ಕಾಲುಗಳಲ್ಲಿ ತಳಗಿಂದ ಸ್ಟಾರ್ಟ್ ಆಗುತ್ತೆ, ಪಾದಗಳಿಂದ ಮೇಲೆ ಬರ್ತಾ ಹೋಗುತ್ತೆ ಜಾಸ್ತಿ ಆದಾಗೆ ಆದಾಗೆ. ಆಮೇಲೆ ಮುಖದಲ್ಲಿ ಬಾವು, ಎಕ್ಸ್ಪೆಷಲಿ ಕಣ್ಣಿನ ಸುತ್ತಮುತ್ತ, ಸ್ಕಿನ್ ಡೆಲಿಕೇಟ್ ಇರೋದ್ರಿಂದ ಕಣ್ಣಿನ ಸುತ್ತ ಜಾಸ್ತಿ ಕಾಣ್ಕೊಳ್ಳುತ್ತೆ. ಯೂರಿನ್ ಬುರುಗ್ ಬುರುಗ್ ಹೋಗೋದು ಅಥವಾ ಯೂರಿನ್ ಅಲ್ಲಿ ಬ್ಲಡ್ ಹೋಗೋದು, ಹಾಗೂ ಯೂರಿನ್ ಪಾಸ್ ಮಾಡುವಾಗ ತುಂಬಾ ನೋವಾಗೋದು ಅಥವಾ ಮೂತ್ರ ಕಡಿಮೆ ಹೋಗ್ತಾ ಇದೆ ಆ ರೀತಿ ಇದ್ರೆ. ಮತ್ತೆ ನಾನು ಹೇಳಿದೆ ಕಿಡ್ನಿ ಕೆಲಸ ಮಾಡೋದು ಅಂದ್ರೆ ಬಾಡಿನಲ್ಲಿನ ವಿಷ ಪದಾರ್ಥಗಳನ್ನ ತೆಗೆಯೋದು. ಯಾವಾಗ ಕಿಡ್ನಿ ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ನಮ್ಮ ಬಾಡಿಯಲ್ಲಿ ವಿಷ ಪದಾರ್ಥಗಳು ಅಕ್ಯುಮುಲೇಟ್ ಆಗ್ತಾ ಇದೆ. ಸೊ ಅದರಿಂದ ಮನುಷ್ಯನಿಗೆ ಮಬ್ಬು ಜಾಸ್ತಿ ಆಗುತ್ತೆ, ನೆನಪಿರಲ್ಲ ಏನು, ಹಾಗೂ ಊಟ ನೋಡಿದ್ರೆ ವಾಂತಿ ಬಂದಂಗ ಆಗುತ್ತೆ, ಊಟ ಕಡಿಮೆ ಆಗ್ತಾ ಬರುತ್ತೆ, ವೇಟ್ ಲಾಸ್ ಆಗುತ್ತೆ, ಮತ್ತೆ ಅವಾಗ ಅವಾಗ ಹೊಟ್ಟೆ ನೋವು ಬರ್ತಾ ಇದೆ, ಹೊಂಕಳ ಅಕ್ಕಪಕ್ಕದಲ್ಲಿ ಸಿವಿಯರ್ ಪೇನ್ ಬರ್ತಾ ಇದೆ ಅಂದ್ರೆ ಸ್ಟೋನ್ ಇರಬಹುದು, ಸ್ಟೋನ್ ಪ್ರಾಬ್ಲಮ್ ಇರಬಹುದು, ಕಿಡ್ನಿ ಸ್ಟೋನ್. ಈ ರೀತಿ ಹಲವು ಲಕ್ಷಣಗಳು ಕಂಡ್ರೆ ನಾವು ಇಮಿಡಿಯೇಟ್ಲಿ ನೆಫ್ರಾಲಜಿಸ್ಟ್ ಅನ್ನ ಕನ್ಸಲ್ಟ್ ಮಾಡಬೇಕು. ಆದ್ರೆ ಯಾವಾಗ್ಲೂ ಕಿಡ್ನಿ ಪೇಷಂಟ್ಸ್ ಇವೆಲ್ಲ ಲಕ್ಷಣಗಳು ಇರ್ತವೆ ಅಂತಲ್ಲ, ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದಾಗ ಏನು ಲಕ್ಷಣ ಇರಲಾರ್ದೇನೆ ಪ್ರೆಸೆಂಟ್ ಮಾಡಬಹುದು.
1: ಈಗ ನಾವು ಮಧುಮೇಹ ಮತ್ತು ಅಧಿಕ ರಕ್ತದೊತ್ತಡ ಒಬ್ಬರಿಗೆ ಇಲ್ಲ ಅಂತ ಅನ್ಕೊಳ್ಳೋಣ, ಆದ್ರೂ ಅವ್ರ ಕಿಡ್ನಿ ಸಮಸ್ಯೆ ಆಗೋ ಸಾಧ್ಯತೆ ಇದೆಯಾ?
0: ಹೌದು, ಬೇರೆ ರೀಸನ್ಸ್ ಅಂದ್ರೆ ನಾನು ಹೇಳಿದ ಹಾಗೆ ಲೈಫ್ ಸ್ಟೈಲ್ ಪ್ಲಸ್ ಹೆರಿಡಿಟ್ರಿ, ಸ್ವಲ್ಪ ಡಿಸೀಸ್ ಜೆನೆಟಿಕ್ ಇರುತ್ತೆ, ಜೆನೆಟಿಕ್ ಹೆರಿಡಿಟ್ರಿ. ನಮ್ಮ ತಂದೆ ತಾಯಿಗಿತ್ತು, ಅಜ್ಜ ಅಜ್ಜಿಗಿತ್ತು ಅಥವಾ ನಮ್ಮ ಒಡ ಹುಟ್ಟಿದವರಿಗಿತ್ತು ಅವರಿಗಿತ್ತು ಅಂತಂದ್ರೆ ಮುಂದೆ ನಮ್ಗೆ ನಮ್ದಾದ್ಮೇಲೆ ನಮ್ಮ ಮಕ್ಕಳಿಗೆ ಪಾಸ್ ಆನ್ ಆಗೋ ಚಾನ್ಸಸ್ ಇರುತ್ತೆ. ದೇ ಆರ್ ಪ್ಯೂರ್ಲಿ ಹೆರಿಡಿಟ್ರಿ, ಅದರಲ್ಲಿ ನಮ್ಮ ತಪ್ಪೇನು ಇರೋದಿಲ್ಲ. ಸೊ ದೇ ಆರ್ ಹೆರಿಡಿಟ್ರಿ. ಸೆಕೆಂಡ್ ಪಾಯಿಂಟ್ ವುಡ್ ಬಿ ಸಮ್ ಕೇರ್ಲೆಸ್ನೆಸ್, ಲೈಕ್ ಓವರ್ ದ ಕೌಂಟರ್ ಪ್ರಿಸ್ಕ್ರಿಪ್ಷನ್ ಮೆಡಿಕೇಶನ್. ಈಗ ವಯಸ್ಸಾದ್ಮೇಲೆ ಒಂದ್ ಟೈಮ್ ಅಲ್ಲಿ ಮಂಡಿ ನೋವಿದೆ, ಫಾರ್ ಎಕ್ಸಾಂಪಲ್, ಅವ್ರ ಡಾಕ್ಟರ್ಗೆ ಕನ್ಸಲ್ಟೇ ಮಾಡಲ್ಲ, ಸುಮ್ನೆ ಓವರ್ ದ ಕೌಂಟರ್ ಪ್ರಿಸ್ಕ್ರಿಪ್ಷನ್ ಇಟ್ಕೊಂಡು ಕಂಟಿನ್ಯೂಸ್ 1 ವರ್ಷ 2 ವರ್ಷ ಟ್ಯಾಬ್ಲೆಟ್ಸ್ ತಗೋತಾ ಇರ್ತಾರೆ. ಸೊ ಆ ರೀತಿ ತಗೊಂಡಾಗ ದೇ ಕ್ಯಾನ್ ಅಫೆಕ್ಟ್ ಕಿಡ್ನಿ. ಎಸ್,
1: ಈಗ ಕೆಲವೊಬ್ರು ಹೇಳ್ತಾರೆ ಮೇಡಮ್ ಜಾಸ್ತಿ ನೀರು ಕುಡಿದ್ರೆ ಕಿಡ್ನಿಗೆ ಲೋಡ್ ಆಗುತ್ತೆ, ಅದು ಸಮಸ್ಯೆ ಆಗುತ್ತೆ ಅಂತ, ಇದೆಷ್ಟು ಸತ್ಯ?
0: ನೀರು ಇಸ್ ದ ಬೆಸ್ಟ್ ಥಿಂಗ್ ಫಾರ್ ಕಿಡ್ನಿ. ನೀರು ಕುಡಿತಾ ಇರಬೇಕು, ನೀರು ಕುಡಿದಾಗ ನಾವು ಹೈಡ್ರೇಟೆಡ್ ಇರ್ತೀವಿ, ಪ್ಲಸ್ ನಮ್ಮ ಕಿಡ್ನಿ ಹೆಲ್ದಿ ಆಗಿರುತ್ತೆ. ನೀರು ಕುಡಿಯೋದ್ರಿಂದ ಸ್ಟೋನ್ ಆಗೋ ಚಾನ್ಸಸ್ ಕಡಿಮೆ ಆಗುತ್ತೆ, ಬಾಡಿನಲ್ಲಿ ಆಸಿಡ್ ಬಿಲ್ಡಪ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ, ನಾವು ಹೆಲ್ದಿ ಆಗಿರ್ತೀವಿ. ನೀರು ಯಾರು ಕುಡಿಬಾರ್ದು ಅಂದ್ರೆ ಸ್ವಲ್ಪ ಪರ್ಸೆಂಟೇಜ್ ಜನ ಇದಾರೆ, ಲೈಕ್ ಹಾರ್ಟ್ ಪ್ರಾಬ್ಲಮ್ ಇದೆ, ಹೃದಯ ಪ್ರಾಬ್ಲಮ್ ಇರೋರಿಗೆ ಯೂಶಲಿ ನೀರು ಕಡಿಮೆ ಕುಡಿಬೇಕು ಅಂತ ಹೇಳ್ತಾರೆ, ದಮ್ ಬರುತ್ತೆ ಅಂತ. ಅಥವಾ ಲಾಸ್ಟ್ ಸ್ಟೇಜ್ ಆಫ್ ಕಿಡ್ನಿ ಡಿಸೀಸ್ ಇರೋರಿಗೆ, ಕಿಡ್ನಿ ಪ್ರಾಬ್ಲಮ್ ಇರೋರಿಗೆ ಮೂತ್ರ ಕಡಿಮೆ ಹೋಗ್ತಾ ಇರುತ್ತೆ, ಅದಕ್ಕೆ ನಾವು ನೀರು ಕಡಿಮೆ ಕುಡೀರಿ ಅಂತ ಹೇಳಿರ್ತೀವಿ ಅವರಿಗೆ. ಅಥವಾ ಲಿವರ್ ಪ್ರಾಬ್ಲಮ್ ಇರೋ ಸ್ವಲ್ಪ ಜನರಿಗೆ ನಾವು ಹೇಳಿರ್ತೀವಿ. ಅವರಿಗೆಲ್ಲ ಬಿಟ್ಟು, ಯಾರಿಗೆ ಡಾಕ್ಟರ್ ಸ್ಪೆಸಿಫಿಕಲಿ ಹೇಳಿರ್ತಾರೆ ನೀರು ಕಡಿಮೆ ಕುಡೀರಿ, ಅವರಿಗೆ ಬಿಟ್ಟು ಉಳಿದವರೆಲ್ಲ ನೀರು ಜಾಸ್ತಿ ಕುಡಿಬೇಕು. ನಾವು ಎಷ್ಟು ಜಾಸ್ತಿ ಕುಡಿತೀವೋ ಅಷ್ಟು ಹೆಲ್ದಿ ಆಗಿರ್ತೀವಿ. ದೇರ್ ಇಸ್ ನೋ ಅಪ್ಪರ್ ಲಿಮಿಟ್, ಜಾಸ್ತಿ ಕುಡಿತಾ ಇರಬೇಕು, ಎಸ್ಪೆಷಲಿ ಇನ್ ಸಮ್ಮರ್. ನೀರು ಕಡಿಮೆ ಕುಡಿಯೋದು ಒನ್ ಆಫ್ ದ ಮೇನ್ ರೀಸನ್ ಫಾರ್ ಸ್ಟೋನ್ ಫಾರ್ಮೇಶನ್.
1: ಓಕೆ, ಈಗ ಕಿಡ್ನಿ ಸ್ಟೋನ್ಸ್ ಬಗ್ಗೆ ಮಾತಾಡೋದಾದ್ರೆ, ಕಿಡ್ನಿ ಸ್ಟೋನ್ಸ್ ಅಂದ್ರೆ ಏನು ಮೇಡಮ್, ಬೇಸಿಕಲಿ ಅದು ಯಾವ ಕಾರಣಕ್ಕೆ ಉಂಟಾಗುತ್ತೆ?
0: ಕಿಡ್ನಿ ಸ್ಟೋನ್ಸ್ ಅಂದ್ರೆ ಕಿಡ್ನಿ ಯಾವ ಭಾಗದಲ್ಲಾದ್ರೂ, ಅದು ಯೂರೇಟರ್ ಅಂತ ಹೇಳ್ತೀವಿ ಅಥವಾ ಏಕಿ ಚೀಲದಲ್ಲಿ ಇರಬಹುದು, ಅಲ್ಲಿ ಸಣ್ಣ ಸಣ್ಣ ಕ್ಯಾಲ್ಸಿಯಂ ಕಲ್ಲುಗಳು, ಕ್ಯಾಲ್ಸಿಯಂ ಆಗಿರ್ಬೇಕು, ಆಕ್ಸಿಲೇಟ್ ಆಗಿರ್ಬೋದು ಅಥವಾ ಯೂರಿಕ್ ಆಸಿಡ್ ಆಗಿರ್ಬೋದು, ಕಲ್ಲುಗಳು ಫಾರ್ಮ್ ಆಗುತ್ತೆ. ಸೊ ಅದು ಫಾರ್ಮ್ ಆದಾಗ, ಅದು ನಮ್ಮ ಯೂರೇಟರ್ ಅನ್ನ ಬ್ಲಾಕ್ ಮಾಡಿದಾಗ ನಮ್ಗೆ ತುಂಬಾ ಸಿವಿಯರ್ ಪೇನ್ ಆಗುತ್ತೆ, ಹಾಗೂ ಕಿಡ್ನಿ ಮೇಲೆ ಬಾವು ಬರುತ್ತೆ. ಸೊ ಕಿಡ್ನಿ
1: ಯೂರಿನ್ ಪಾಸ್ ಮಾಡ್ಲಿಕ್ಕೆ ಆಗಲ್ಲ,
0: ಆಗುತ್ತೆ ಅನ್ಲೆಸ್ ಎರಡು ಕಿಡ್ನಿ ಬ್ಲಾಕ್ ಆಗಿಲ್ಲ ಅಂದ್ರೆ, ಯಾಕಂದ್ರೆ ನಮ್ಮ ಹತ್ರ ದೇವರು ಎರಡು ಕಿಡ್ನಿ ಕೊಟ್ಟಿದ್ದಾರೆ. ಸೊ ಅದರಿಂದಾಗಿ ನಮ್ದು ಯೂರಿನ್ ನಾರ್ಮಲ್ ಆಗಿ ಹೋಗ್ತಾ ಇರುತ್ತೆ. ಅಷ್ಟೇ ಯಾವ ಸೈಡ್ ಅಲ್ಲಿ ಸ್ಟೋನ್ ಇರುತ್ತೋ ಅಲ್ಲಿ ನಮ್ಗೆ ಪೇನ್ ಆಗುತ್ತೆ, ಯಾಕಂದ್ರೆ ಸ್ಟೋನ್ ಯಾವಾಗ ಕಿಡ್ನಿಯಿಂದ ಪಾಸ್ ಆಗ್ತಿರುತ್ತೋ ಅದು ಎಲ್ಲೆಲ್ಲಿ ಪಾಸ್ ಆಗ್ತಾ ಇರುತ್ತೆ, ನಮ್ಗೆ ಸಿವಿಯರ್ ಪೇನ್ ಆಗುತ್ತೆ. ಇಟ್ ಇಸ್ ಒನ್ ಆಫ್ ದ ವೆರಿ ಸಿವಿಯರ್ ಪೇನ್. ಈಗ ಸ್ಟೋನ್ ಆಗ್ಲಿಕ್ಕೆ ಕಾರಣ ಅಂದ್ರೆ, ಒಂದು ನಾವು ಇರೋ ಜಾಗ ಹಾಗೂ ಅಲ್ಲಿನ ವೆದರ್. ಲೈಕ್ ಫಾರ್ ಎಕ್ಸಾಂಪಲ್, ನಾನು ಹೇಳಿದೆ ಕಲ್ಯಾಣ ಕರ್ನಾಟಕ, ಇಲ್ಲಿ ತುಂಬಾ ಟೈಮ್ ಬಿಸಿಲಿರುತ್ತೆ ಅಂಡ್ ಇಲ್ಲಿನ ಜನ ಡಿಹೈಡ್ರೇಟೆಡ್ ಇರ್ತಾರೆ, ನೀರ್ ಕಡಿಮೆ ಕುಡಿತಾರೆ, ಅದು ಒಂದು. ಅಂಡ್ ಸೆಕೆಂಡ್, ಅಲ್ಲಿನ ನೀರ್ ಹೇಗಿರುತ್ತೆ, ಹಾರ್ಡ್ ವಾಟರ್, ವಾಟರ್ ಕಂಟೆಂಟ್. ಅದು. ಸೊ ಅಂಡ್ ಥರ್ಡ್ ರೀಸನ್ ಅಂದ್ರೆ ಸ್ವಲ್ಪ ಜನ ಇನ್ಹೆರೆಂಟ್ಲಿ ಕಿಡ್ನಿ ಸ್ಟೋನ್ ಆಗ್ಲಿಕ್ಕೆ ಜೆನೆಟಿಕಲಿ ಪ್ರೋನ್ ಇರ್ತಾರೆ.

0: ನಾಲ್ಕನೇದು ನಾನ್ ವೆಜಿಟೇರಿಯನ್ಸ್. ನಾನ್ ವೆಜಿಟೇರಿಯನ್ಸ್ ಅಲ್ಲಿ ಯೂರಿಕ್ ಆಸಿಡ್ ಜಾಸ್ತಿ ಆಗುತ್ತೆ, ಸೊ ಆಸಿಡ್ ಬಿಲ್ಡಪ್ ಜಾಸ್ತಿ ಆಗುತ್ತೆ, ಸೊ ಅದರಿಂದ ಸ್ಟೋನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ದೀಸ್ ಆರ್ ಫ್ಯೂ ರೀಸನ್ಸ್, ತುಂಬಾ ರೀಸನ್ಸ್ ಇದೆ. ಮೇನ್ ರೀಸನ್ಸ್ ಅಂದ್ರೆ ಇದು.
1: ಅಂದ್ರೆ ಈಗ ಒಂದ್ಸರ್ತಿ ಕಿಡ್ನಿ ಸ್ಟೋನ್ ಆದ್ರೆ ಇದಕ್ಕೆ ಚಿಕಿತ್ಸೆ ಏನ್ ಮೇಡಮ್?
0: ಪ್ರಿವೆನ್ಷನ್ ಅಂತ ಹೇಳ್ತೀನಿ ಫಸ್ಟ್. ಪ್ರಿವೆನ್ಷನ್ ಮಾಡ್ಬೇಕು ಅಂದ್ರೆ ಜಾಸ್ತಿ ನೀರ್ ಕುಡಿಬೇಕು, ಎಸ್ಪೆಷಲಿ ಸಮ್ಮರ್ ಅಲ್ಲಿ. ಪಾಸಿಬಲ್ ಅಂದ್ರೆ ಆರೋ ವಾಟರ್ ಅಥವಾ ನೀರ್ ಬಿಸಿ ಮಾಡಿ ಎಷ್ಟಾಗುತ್ತೋ ಅಷ್ಟು ಜಾಸ್ತಿ ನೀರು. ಫ್ರೂಟ್ಸ್ ಅನ್ನ ಜಾಸ್ತಿ ತಗೊಳ್ಳಿ. ಪ್ರೋಟೀನ್ ನಮ್ ಬಾಡಿಗೆ ಅವಶ್ಯಕತೆ ಇದೆ ಡೆಫಿನೆಟ್ಲಿ, ಆದ್ರೆ ಅನಿಮಲ್ ಪ್ರೋಟೀನ್ ನಾನ್ ವೆಜಿಟೇರಿಯನ್ ಫುಡ್ ಬದಲು ವೆಜಿಟೇರಿಯನ್ ಪ್ರೋಟೀನ್ ಅಮೌಂಟ್ ಅನ್ನ ನಾವು ಫುಡ್ ಅಲ್ಲಿ ಜಾಸ್ತಿ ಮಾಡಬೇಕು. ಹಣ್ಣುಗಳನ್ನ ಜಾಸ್ತಿ ತಗೋಬೇಕು. ಸೊ ಇದನ್ನ ಪ್ರಿವೆಂಟಿವ್ ಆಸ್ಪೆಕ್ಟ್. ಕ್ಯೂರ್ ಅಂದ್ರೆ ಯೂಶ್ವಲಿ 1 ಸೆಂಟಿಮೀಟರ್ ಕಿಂತ ಕಡಿಮೆ ಇರೋ ಸೈಜಿನ ಸ್ಟೋನ್ ಇದ್ರೆ ನಾವು ಮೆಡಿಕಲ್ ಥೆರಪಿಯಿಂದ ಟ್ಯಾಬ್ಲೆಟ್ ಮೇಲೆನೆ ಹಾಗೂ ಜಾಸ್ತಿ ನೀರು ಕುಡಿದು ತಾನಾಗಿ ಸ್ಟೋನ್ ಪಾಸ್ ಆಗ್ಬಹುದು. 1 ಸೆಂಟಿಮೀಟರ್ ಕಿಂತ ಜಾಸ್ತಿ ಇದ್ದಾಗ ಅಷ್ಟೇ ನಾವು ಇಂಟರ್ವೀನ್ ಮಾಡಿ ಅದನ್ನ ತೆಗಿಬೇಕಾಗೋ ಪರಿಸ್ಥಿತಿ ಬರಬಹುದು. ಅಥವಾ ಒಳಗಡೆನೆ ಲಿಥೋಟ್ರಿಪ್ಸ್ ಅಂತ ಹೇಳ್ತೀವಿ, ಅದನ್ನ ಒಳಗಡೆನೆ ಒಡೆದು ಚೂರ್ ಚೂರ್ ಮಾಡ್ತೀವಿ. ಆಮೇಲೆ ಅದು ಏನ್ ಪುಡಿ ಪುಡಿ ಆದ್ಮೇಲೆ ತಾನಾಗಿ ಯೂರಿನ್ ಅಲ್ಲಿ ಪಾಸ್ ಆಗುತ್ತೆ. ಸೊ ಆ ರೀತಿ ಪ್ರೊಸೀಜರ್ಸ್ ಮಾಡ್ತೀವಿ.

0: ನಾವು ಮೆಡಿಕಲ್ ಥೆರಪಿಯಿಂದ ಟ್ಯಾಬ್ಲೆಟ್ ಮೇಲೇನೆ ಹಾಗೂ ಜಾಸ್ತಿ ನೀರು ಕುಡಿದು ತಾನಾಗಿಯೇ ಸ್ಟೋನ್ ಪಾಸ್ ಆಗಬಹುದು. 1 ಸೆಂಟಿಮೀಟರ್ಕ್ಕಿಂತ ಜಾಸ್ತಿ ಇದ್ದಾಗ ಅಷ್ಟೇ ನಾವು ಇಂಟರ್ವ್ಯೂನ್ ಮಾಡಿ ಅದನ್ನ ತೆಗಿಬೇಕಾಗೋ ಪರಿಸ್ಥಿತಿ ಬರಬಹುದು. ಅಥವಾ ಒಳಗಡೆನೆ ಲಿಥೋಟ್ರಿಪ್ಸ್ ಅಂತ ಹೇಳ್ತೀವಿ, ಅದನ್ನ ಒಳಗಡೆನೆ ಒಡೆದು ಚೂರ್ ಚೂರ್ ಮಾಡ್ತೀವಿ, ಆಮೇಲೆ ಅದು ಏನ್ ಪುಡಿ ಪುಡಿ ಆದ್ಮೇಲೆ ತಾನಾಗೆ ಯೂರಿನಲ್ಲಿ ಪಾಸ್ ಆಗುತ್ತೆ. ಸೊ ಆ ರೀತಿ ಪ್ರೊಸೀಜರ್ಸ್ ಮಾಡ್ತೀವಿ.
1: ಈಗ ಒಂದ್ಸರ್ತಿ ಕಿಡ್ನಿ ಸ್ಟೋನ್ ಆಗಿ ಟ್ರೀಟ್ಮೆಂಟ್ ತಗೊಂಡು ನಾರ್ಮಲ್ ಆದವರಿಗೆ ಅದು ಮತ್ತೆ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ, ಇವನ್ ಇಫ್ ದೇ ಫಾಲೋ ಅ ಗುಡ್ ಹೆಲ್ದಿ ಲೈಫ್.
0: ಎಸ್, ಲೈಫ್ ಸ್ಟೈಲ್ ಚೆನ್ನಾಗಿ ಮಾಡ್ಕೊಂಡು ಎಲ್ಲ ಫಾಲೋ ಮಾಡ್ತಾ ಇದ್ರೆ ಚಾನ್ಸಸ್ ಕಡಿಮೆ ಆಗುತ್ತೆ. ಬಟ್ ಮುಂದೆ ಬರೋದೇ ಇಲ್ಲ ಅಂತ ಹೇಳಕ್ ಆಗಲ್ಲ, ಬರಬಹುದು, ಬರೋ ಚಾನ್ಸಸ್ ಡೆಫಿನೆಟ್ಲಿ ಇದೆ, ಬರಬಹುದು. ನಾನು ಹೇಳ್ದಾಗೆ ಸರ್ಟನ್ ಸೆಕ್ಟರ್ ಆಫ್ ಪೀಪಲ್ ಜನನ ಹೆರಿಡಿಟ್ರಲಿ ಪ್ರೋನ್ ಇರ್ತಾರೆ, ಅವ್ರಿಗೆ ಆಗಬಹುದು. ಸೊ ಯಾಕಂದ್ರೆ ಅದ್ರ ಕಂಟೆಂಟ್ ಅಲ್ಲಿ ಕ್ಯಾಲ್ಸಿಯಂ ಇರುತ್ತೆ, ಆಕ್ಸಲೇಟ್ ಇರುತ್ತೆ, ಯೂರಿಕ್ ಆಸಿಡ್ ಇರುತ್ತೆ. ಮಲ್ಟಿಪಲ್ ಸ್ಟೋನಿನ ನಾವು ಎಕ್ಸಾಮಿನ್ ಮಾಡಿದಾಗ ಒಳಗೇನಿದೆ ಅಂತ ಇವೆಲ್ಲ ಪದಾರ್ಥಗಳಿರುತ್ತೆ. ಅವು ಯಾವ್ದಾದ್ರು ನಮ್ಮ ಬಾಡಿಯಲ್ಲಿ ಹೆಚ್ಚಿನ ಅಂಶದಲ್ಲಿ ಪ್ರೊಡ್ಯೂಸ್ ಆಗ್ತಾ ಇದ್ರೆ ಸ್ಟೋನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಮತ್ತೆ ಆಗೋ ಚಾನ್ಸ್ ಇರುತ್ತೆ. ಬಟ್ ಸ್ಟೋನ್ ಆಗಿದೆ ಅಂತ ಭಯ ಪಡುವಂತ ಅವಶ್ಯಕತೆ ಇಲ್ಲ, ಇವತ್ತಿನ ಕಾಲದಲ್ಲಿ ಅದಕ್ಕೆಲ್ಲ ಟ್ರೀಟ್ಮೆಂಟ್ ಲಭ್ಯವಿದೆ.
1: ಈಗ ಕಿಡ್ನಿ ಫೇಲ್ಯೂರ್ ಅಂತ ನಾವು ಕೇಳ್ತೀವಿ ಮೇಡಮ್, ಕಿಡ್ನಿ ಫೇಲ್ಯೂರ್ ಅಂದ್ರೆ ಯಾವ ಕಂಡೀಷನ್ ಗೆ ಆ ತರ ಕರಿತೀವಿ?
0: ಕಿಡ್ನಿ ಫೇಲ್ಯೂರ್ ಯೂಶಲಿ ನಾವು ಕ್ರಿಯಾಟಿನ್ ಜಾಸ್ತಿ ಆದ್ಮೇಲೆ ಸ್ಟೇಜಿಂಗ್ ಮಾಡ್ತೀವಿ, ಸಿಕೆಡಿ ಅಂತ ಹೇಳ್ತೀವಿ, ಕ್ರಾನಿಕ್ ಕಿಡ್ನಿ ಡಿಸೀಸ್.
1: ಈಗ ಫಸ್ಟ್ ಆಫ್ ಆಲ್ ಕ್ರಿಯಾಟಿನ್ ಅಂದ್ರೆ ಏನಿದು, ಏನದು
0: ಕ್ರಿಯಾಟಿನ್ ಅಂದ್ರೆ? ನಾವು ಕ್ರಿಯಾಟಿನ್ ನಮ್ಮ ಬಾಡಿಯಲ್ಲಿ ಪ್ರೊಡ್ಯೂಸ್ ಆಗೋ ಒಂದು ಅಂಶ, ಅದು ನಮ್ಮ ಯೂರಿನ್ ಅಲ್ಲಿ ಕ್ಲಿಯರ್ ಆಗುತ್ತೆ. ಅವಾಗ ಯಾವಾಗ ಅದ್ರದ್ದು ಅಂಶ ಜಾಸ್ತಿ ಆಗುತ್ತೋ ಪ್ರಾಬ್ಲಮ್ ಇದೆ ಅಂತ ತಗೋತೀವಿ. ಆ ರೀತಿ ತುಂಬಾ ಮಾರ್ಕರ್ ಇದೆ, ಬಟ್ ಒನ್ ಆಫ್ ದ ಮಾರ್ಕರ್ ಇಸ್ ಕ್ರಿಯಾಟಿನ್. ಇಟ್ ಇಸ್ ಪ್ರೊಡ್ಯೂಸ್ ಇನ್ ಮಸಲ್ಸ್, ಥ್ರೂ ಮಸಲ್ಸ್. ಅದಾದ್ಮೇಲೆ ಅದು ಯೂಶಲಿ ಕಡಿಮೆ ನಮ್ಮ ಬಾಡಿಲಿ ಒಂದು ಲೆವೆಲ್ ಅಲ್ಲಿ ಇರಬೇಕು. ಬಟ್ ಕಿಡ್ನಿ ಫೇಲ್ಯೂರ್ ಆದಾಗ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ನಮ್ಮ ಬಾಡಿನಲ್ಲಿ. ಸೊ ಆ ರೀತಿ ಯೂಶಲ್ ರೇಂಜ್ ಅಂದ್ರೆ ನಾವು 0.5 to 1.3 ಅಂತ MG ಪಡೆಯಲು ಅಂತ ತಗೋತೀವಿ. ಅದು ಇಟ್ ಸ್ಲೈಟ್ಲಿ ಮೈಟ್ ವೇರಿ ಫ್ರಮ್ ಲ್ಯಾಬ್ ಟು ಲ್ಯಾಬ್, ಬಟ್ ಆ ರೇಂಜ್ ಅಲ್ಲಿ ಇರಬೇಕು. ಬಟ್ ಜಾಸ್ತಿ ಹೋಗ್ತಾ ಇದ್ರೆ ನಾವು ಅವಾಗ ಎದಕ್ಕಂತ ಇವ್ಯಾಲ್ಯೂಟ್ ಮಾಡಿದ್ವಿ. ಸೊ 3 ತಿಂಗಳಿಗಿಂತ ಜಾಸ್ತಿ ಇದ್ದಾಗ ನಮ್ಗೆ ಕಿಡ್ನಿ ಪ್ರಾಬ್ಲಮ್ ಇದ್ದಾಗ ನಾವು ಕ್ರಾನಿಕ್ ಅಂತ ತಗೋತೀವಿ, ಕ್ರಾನಿಕ್ ಕಿಡ್ನಿ ಡಿಸೀಸ್. ಆಮೇಲೆ ಅದನ್ನ ಸ್ಟೇಜಿಂಗ್ ಮಾಡ್ತೀವಿ. ಸೊ ಲಾಸ್ಟ್ ಸ್ಟೇಜ್ ಇಸ್ ಸ್ಟೇಜ್ 5, ವಿಚ್ ಇಸ್ ಕಿಡ್ನಿ ಫೇಲ್ಯೂರ್. ಕಿಡ್ನಿ ಫೇಲ್ಯೂರ್ ಅಂದಾಗ EGFR <15 ಅಂದ್ರೆ ಕಿಡ್ನಿ ಫಂಕ್ಷನ್ ಇಸ್ <15 ಆವಾಗ ನಾವು ಪೇಷಂಟ್ ಗೆ ಡಯಾಲಿಸಿಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ, ಅಥವಾ ಈಗಿನ ಕಾಲದಲ್ಲಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ.
1: ಈಗ ಕಿಡ್ನಿ ಕಂಡೀಷನ್ ಈ ಡಿಟೀರಿಯರೇಟ್ ಆದಾಗ ಎರಡೂ ಸಮಾನಾಂತರವಾಗಿ ಆಗುತ್ತಾ ಅಥವಾ ಒಂದು ಆರೋಗ್ಯವಾಗಿದ್ದು ಇನ್ನೊಂದು ಮಾತ್ರ ಕೆಡಬಹುದು, ಆ ತರ ಸಾಧ್ಯತೆ ಇದೆಯಾ?
0: ಡಿಪೆಂಡ್ಸ್. ಈಗ ಫಾರ್ ಎಕ್ಸಾಂಪಲ್ ಸ್ಟೋನ್ ಇದೆ, ಸ್ಟೋನ್ ಒಂದೇ ಕಿಡ್ನಿಯಲ್ಲಿ ಆಗ್ಬೋದು, ಎರಡು ಕಿಡ್ನಿಯಲ್ಲಿ ಆಗಲ್ಲ. ಎರಡು ಕಿಡ್ನಿಯಲ್ಲೂ ಆಗ್ಬೋದು, ಬಟ್ ಮೇನ್ ಒಂದ್ ಕಿಡ್ನಿಯಲ್ಲಿ ಆದ್ರೆ ಒಂದೇ ಕಿಡ್ನಿ ಎಫೆಕ್ಟ್ ಆಗಿರುತ್ತೆ. ಆದ್ರೆ ಈಗ ಮಧುಮೇಹ ಅಥವಾ ಹಾರ್ಟ್ ಡಿಸೀಸ್ ಇಂದ ಕಿಡ್ನಿ ಎಫೆಕ್ಟ್ ಆಗಿದೆ ಅಥವಾ ರಕ್ತದೊತ್ತಡದಿಂದ ಎಫೆಕ್ಟ್ ಆಗಿದೆ ಅಂದ್ರೆ ಅದು ನಮ್ಮ ಪೂರ್ತಿ ಬಾಡಿಯಲ್ಲಿ ಇದೆ. ಸೊ ಎರಡು ಕಿಡ್ನಿ ಎಫೆಕ್ಟ್ ಆಗುತ್ತೆ. ಒಂದೊಂದು ಕಾಯಿಲೆ ಒಂದೊಂದೇ ಕಿಡ್ನಿ ಎಫೆಕ್ಟ್ ಮಾಡುತ್ತೆ, ಹಲವಾರು ಕಾಯಿಲೆಗಳು ಎರಡು ಕಿಡ್ನಿ ಎಫೆಕ್ಟ್ ಮಾಡುತ್ತೆ.
1: ಆಗ್ಲೇ ಡಯಾಲಿಸಿಸ್ ಅಂತ ಹೇಳಿದ್ರಿ ಮೇಡಮ್, ಈಗ ಡಯಾಲಿಸಿಸ್ ಅಂದ್ರೆ ಏನು ಮತ್ತೆ ಇದು ಯಾವ ಸಂದರ್ಭದಲ್ಲಿ ಅವಶ್ಯಕ ಆಗುತ್ತೆ?
0: ಡಯಾಲಿಸಿಸ್ ಅಂದ್ರೆ ನಾನು ಸಿಂಪಲ್ ವರ್ಡ್ಸ್ ಅಲ್ಲಿ ನಿಮ್ಗೆ ಹೇಳ್ಬೇಕಂದ್ರೆ, ಫಾರ್ ಎಕ್ಸಾಂಪಲ್ ಇವತ್ತು ನಾವು ಡೈಲಿ ಕೆಲ್ಸಕ್ಕೆ ಹೋಗ್ತೀವಿ, ಬೈ ಚಾನ್ಸ್ ನಂಗೆ ಇವತ್ತು ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೆ ನಾವು ನಮ್ಮ ಬದಲು ಬೇರೆಯವ್ರಿಗೆ ಕಳಿಸ್ತೀವಿ, ನಮ್ಮ ರಿಪ್ಲೇಸ್ಮೆಂಟ್ ಅಂತ. ಆ ರೀತಿ ಡಯಾಲಿಸಿಸ್ ಇಸ್ ನಾಟ್ ಟ್ರೀಟ್ಮೆಂಟ್, ಡಯಾಲಿಸಿಸ್ ಇಸ್ ರಿಪ್ಲೇಸ್ಮೆಂಟ್. ಹೇಗೆ? ಈಗ ಫಾರ್ ಎಕ್ಸಾಂಪಲ್ ಕಿಡ್ನಿ ಫೇಲ್ ಆಗಿದೆ, ಸೊ ಅವರಿಗೆ ನಾವು ಡಯಾಲಿಸಿಸ್ ಮಾಡ್ತಾ ಇದೀವಿ ಅಂದ್ರೆ ವಾರಕ್ಕೆ 2 ಸತಿ ಅಥವಾ ವಾರಕ್ಕೆ 3 ಸತಿ ಅಂದ್ರೆ ನಾವು ಅವರಿಗೆ ಡಯಾಲಿಸಿಸ್ ಮಷಿನ್ ಗೆ ಕನೆಕ್ಟ್ ಮಾಡಿದಾಗ ಅದು ಡಯಾಲಿಸಿಸ್ ಮಷಿನ್ ಮಾಡೋ ಕೆಲಸ ಅಂದ್ರೆ ನಮ್ಮ ರಕ್ತವನ್ನ ತಗೊಂಡು ಕ್ಲೀನ್ ಮಾಡಿ ವಾಪಸ್ ನಮ್ಗೆ ರಿಟರ್ನ್ ಮಾಡುತ್ತೆ.
1: ಕಿಡ್ನಿ ಮಾಡೋ ಕೆಲಸನೇ
0: ಅದು ಮಾಡುತ್ತೆ. ಸೊ ನಾವು ಡಯಾಲಿಸಿಸ್ ಮಾಡೋದ್ರಿಂದ ನಮ್ ಕಿಡ್ನಿ ಇಂಪ್ರೂವ್ ಆಗುತ್ತಾ? ಇಲ್ಲ. ಇಟ್ ಈಸ್ ಜಸ್ಟ್ ಡೂಯಿಂಗ್ ವರ್ಕ್ ವಾಟ್ ಕಿಡ್ನಿ ವುಡ್ ಹ್ಯಾವ್ ಡನ್. ಸೊ ಇಟ್ ಈಸ್ ಜಸ್ಟ್ ರಿಪ್ಲೇಸ್ಮೆಂಟ್ ಆಫ್ ಕಿಡ್ನಿ. ಸೊ ನಾವು ಡಯಾಲಿಸಿಸ್ ಯಾರಿಗೆ ಮಾಡ್ತೀವಿ ಅಂತಂದ್ರೆ ಕಿಡ್ನಿ ಫೇಲ್ಯೂರ್ ಆದವರಿಗೆ ನಾವು ವಾರಕ್ಕೆ 2 ಸತಿ ಅಥವಾ ಸಿವಿಯರ್ ತುಂಬಾ ಮೂತ್ರನೇ ಏನು ಬರ್ತಾ ಇಲ್ಲ ಅಂದ್ರೆ ಅವರಿಗೆ ವಾರಕ್ಕೆ 3 ಸತಿ ಡಯಾಲಿಸಿಸ್ ಅಂತ ಹೇಳಿರ್ತೀವಿ. ವಾರಕ್ಕೆ 3 ಸತಿ ಡಯಾಲಿಸಿಸ್ ಮಾಡಿ ಅಂತ. ಫಾರ್ ಎಕ್ಸಾಂಪಲ್ ಮಂಡೇ ಥರ್ಸ್ಡೇ ಟ್ಯೂಸ್ಡೇ ಫ್ರೈಡೇ ಹಿಂಗೆ ಈಕ್ವಲಿ ಸ್ಪೇಸ್ಡ್ ಆಗಿ ಆ ದಿನ ಬಂದು ಡಯಾಲಿಸಿಸ್ ಮಾಡ್ಕೊಳ್ಳಿ. ಡಯಾಲಿಸಿಸ್ ನಲ್ಲಿ ಡಯಾಲಿಸಿಸ್ ಮಷಿನ್ ಕನೆಕ್ಟ್ ಮಾಡಿದಾಗ ಅದು ನಮ್ಮ ಬ್ಲಡ್ ಅನ್ನ ತಗೊಳ್ಳುತ್ತೆ, ನಮ್ಮ ಕಿಡ್ನಿ ಹೇಗೆ ಅದನ್ನ ಫಿಸಿಯಾಲಜಿಕಲಿ ಕ್ಲೀನ್ ಮಾಡುತ್ತೋ ಅದೇ ರೀತಿಯಲ್ಲಿ ಬ್ಲಡ್ ಅನ್ನ ಕ್ಲೀನ್ ಮಾಡಿ ನಮಗೆ ರಿಟರ್ನ್ ಮಾಡುತ್ತೆ.
1: ಡಯಾಲಿಸಿಸ್ ಎಷ್ಟು ಮಾಡಿಸ್ತಾರೆ ಮೇಡಮ್? ಒಂದ್ ದಿವಸ ಆದ್ರೆ ಅಂದ್ರೆ
0: ಒಂದ್ ಸೆಷನ್ ಆಫ್ ಡಯಾಲಿಸಿಸ್ 4 ಗಂಟೆ ಇರುತ್ತೆ ಸ್ಟ್ಯಾಂಡರ್ಡ್ ಆಗಿ, ಡಿಪೆಂಡಿಂಗ್ ಆನ್ ಕಿಡ್ನಿ ಕಂಡೀಷನ್. ಈಗ ಸ್ವಲ್ಪ ಜನರಲ್ಲಿ ಟೆಂಪರರಿ ಕಿಡ್ನಿ ಫೇಲ್ಯೂರ್ ಆಗಿರುತ್ತೆ, ಅಂದ್ರೆ ಫಾರ್ ಎಕ್ಸಾಂಪಲ್ ಮಲೇರಿಯಾ ಆಯ್ತು, ಟೈಫಾಯ್ಡ್ ಆಯ್ತು, ಸೀರಿಯಸ್ ಆಗಿತ್ತು ಕೋವಿಡ್ ಟೈಮ್ದಲ್ಲಿ, ಸೀರಿಯಸ್ ಆಗಿ ರೈಸ್ ನಲ್ಲಿ ಇದ್ರು ಬಿಪಿ ಲೋ ಆಗಿ ಕಿಡ್ನಿ ಎಫೆಕ್ಟ್ ಆಗಿದೆ, ಅದು ಟೆಂಪ್ರರಿ, ಅವಾಗ ಒಂದೇ ಡಯಾಲಿಸಿಸ್ ಬೇಕಾಗಿರ್ಬೋದು. ಅವಾಗ ನಾವು ಬಿಪಿ ತುಂಬಾ ಲೋ ಇದೆ ICU ಪೇಷಂಟ್ಸ್ ಗೆ ಪ್ರೊಲಾಂಗ್ ಲಾಂಗ್ ಡಯಾಲಿಸಿಸ್ ಮಾಡ್ತೀವಿ, 24 ಗಂಟೆನೂ ಡಯಾಲಿಸಿಸ್ ಮಾಡಬಹುದು. ಶಾರ್ಟ್ ಡಯಾಲಿಸಿಸ್ ಅಂದ್ರೆ 8 hours, 12 hours, 8 hours, 6 hours ಆ ರೀತಿ ಮಾಡಬಹುದು. ಬಟ್ ಈಗ ಕ್ರಾನಿಕ್ ಕಿಡ್ನಿ ಪ್ರಾಬ್ಲಮ್ ಇರೋರಿಗೆ, ಯಾರು ಈಗ ನಾವು ಮುಂದೆ ಕಂಟಿನ್ಯೂಸ್ಲಿ ಡಯಾಲಿಸಿಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ವಾರಕ್ಕೆ 2 ಸತಿ ಅಥವಾ 3 ಸತಿ, ಅವ್ರಿಗೆ ನಾವು ಸ್ಟ್ಯಾಂಡರ್ಡ್ ಪ್ರೊಸೀಜರ್ 4 ಗಂಟೆ.

0: ಈಗ ನಾವು ನೋಡಿದ್ದೀವಿ ಮೇಡಮ್, ಕೆಲವೊಂದು ಸರ್ತಿ ಚಿಕ್ಕ ಮಕ್ಕಳೆಲ್ಲ ಡಯಾಲಿಸಿಸ್ ಮಾಡ್ಕೋತಾ ಇರ್ತಾರೆ, ಅವ್ರ ಕಂಡೀಷನ್ ಹೇಗೆ? ಅವ್ರು ಮತ್ತೆ ಕಿಡ್ನಿ ನಾರ್ಮಲ್ ಆಗುತ್ತಾ ಅಥವಾ ಲೈಫ್ ಲಾಂಗ್ ಡಯಾಲಿಸಿಸ್ ಮೇಲೆ ಇರಬೇಕಾ?
1: ಯೂಶಲಿ ಮಕ್ಕಳಿಗೆ ಕಿಡ್ನಿ ಫೇಲ್ಯೂರ್ ಆದಾಗ ನಾವು ತಂದೆ ತಾಯಿಗೆ ಹೇಳೋದು ಏನು ಅಂತಂದ್ರೆ, ಬೇಗ ಟ್ರಾನ್ಸ್ಪ್ಲಾಂಟ್ ಮಾಡಿ ಅಂತ. ನಮ್ಮ ಥ್ರೆಶೋಲ್ಡ್ ಮಕ್ಕಳಲ್ಲಿ ಟ್ರಾನ್ಸ್ಪ್ಲಾಂಟ್ಗೆ ತುಂಬಾ ಕಡಿಮೆ ಇರುತ್ತೆ. ಯಾಕಂದ್ರೆ ಒಂದು ಮಕ್ಕಳಲ್ಲಿ ಕಿಡ್ನಿ ಫೇಲ್ ಆಗ್ತಾ ಇರುವಾಗ ತುಂಬಾ ಥಿಂಗ್ಸ್ ಅಫೆಕ್ಟ್ ಆಗುತ್ತೆ. ಅವ್ರದ್ದು ಹೈಟ್ ಅಫೆಕ್ಟ್ ಆಗುತ್ತೆ, ಅವ್ರದ್ದು ಇಂಟೆಲಿಜೆನ್ಸ್ ಅಫೆಕ್ಟ್ ಆಗುತ್ತೆ, ಅವ್ರದ್ದು ಈಟಿಂಗ್ ಹ್ಯಾಬಿಟ್ಸ್, ವೇಟ್, ಹೈಟ್, ವೇಟ್ ಎಲ್ಲ ಅಫೆಕ್ಟ್ ಆಗುತ್ತೆ. ಸೊ ಮಕ್ಕಳಲ್ಲಿ ಅಫೆಕ್ಟ್ ಆಗೋ ಥಿಂಗ್ಸ್ ತುಂಬಾ ಇದೆ. ಸೊ ಅದಕ್ಕೆ ನಾವು ಪೇರೆಂಟ್ಸ್ಗೆ ಏನ್ ಹೇಳ್ತೀವಿ, ಅವ್ರದ್ದು ಪೂರ್ತಿ ಡಯಾಲಿಸಿಸ್ ಮೇಲೆ ಹೋಗೋ ತನಕ ವೇಟ್ ಮಾಡಬೇಡಿ. ನಾವು ಅವ್ರಿಗೆ ಮುಂಚೆಯಿಂದಾನೇ ಮೆಂಟಲಿ ಪ್ರಿಪೇರ್ ಮಾಡ್ತೀವಿ, ತಂದೆ ತಾಯಿ ಇಬ್ಬರಲ್ಲಿ ಯಾರಾದ್ರೂ ಒಬ್ರು ಮುಂದೆ ಬನ್ನಿ. ನಮ್ಗೆ ದೇವ್ರು ಎರಡು ಕಿಡ್ನಿ ಕೊಟ್ಟಿದ್ದಾರೆ. ಇನ್ ಜನರಲ್ ಕೂಡ ಇವತ್ತು ನಾನು ಒಂದ್ ಕಿಡ್ನಿ ಡೊನೇಟ್ ಮಾಡಿದ್ರು ನನ್ನ ಆಯುಸ್ ಏನ್ ಕಮ್ಮಿ ಆಗಲ್ಲ, ನಾನು ಇವತ್ ಏನ್ ಕೆಲಸ ಮಾಡ್ತಿದ್ದೀನೋ ಮುಂದೆ ಹೋಗಿ ಅದೇ ಕೆಲಸವನ್ನು ಮಾಡಬಹುದು. ಸೊ ನಾವು ತಂದೆ ತಾಯಿಗೆ ಎಜುಕೇಟ್ ಮಾಡ್ತೀವಿ, ಇಬ್ಬರಲ್ಲಿ ಒಬ್ರು ಮುಂದೆ ಬನ್ನಿ ಡೊನೇಟ್ ಮಾಡಿ, ಅಂಡ್ ನಾವು ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ. ಸೊ ದಟ್ ಅಂಡ್ ಆಫ್ಟರ್ ಟ್ರಾನ್ಸ್ಪ್ಲಾಂಟ್ ಅ ಚೈಲ್ಡ್ ಕ್ಯಾನ್ ಲಿವ್ ನಾರ್ಮಲ್ ಲೈಫ್.
0: ಇದು ಸಣ್ಣ ಮಕ್ಕಳೆಲ್ಲ ಆಯ್ತು, ಈಗ ವಯಸ್ಸಾದವರಲ್ಲಿ ಡಯಾಲಿಸಿಸ್ ಮಾಡ್ಕೋತಾ ಇರ್ತಾರಲ್ಲ, ಅವರು ಸಾಮಾನ್ಯವಾದ ಜೀವನ ನಡೆಸಬಹುದಾ? ಅಂದ್ರೆ ರೆಗ್ಯುಲರ್ ಫುಡ್ ಹ್ಯಾಬಿಟ್ಸ್ ಅನ್ನು ಕಂಟಿನ್ಯೂ ಮಾಡಬಹುದು?
1: ಡಯಾಲಿಸಿಸ್ ಮಾಡೋ ಪೇಷಂಟ್ ಅಲ್ಲಿ ಒಂದೆರಡು ನಿಯಮಗಳು ಹೇಳ್ತೀವಿ. ನೀರ್ ಕಡಿಮೆ ಕುಡಿಬೇಕು, ಯಾಕಂದ್ರೆ ಅವ್ರಿಗೆ ಮೂತ್ರ ಬರ್ತಾ ಇರಲ್ಲ, ಅಥವಾ ಮೂತ್ರ ಕಡಿಮೆ ಹೋಗ್ತಾ ಇರುತ್ತೆ ತುಂಬಾ ಕಡಿಮೆ. ಅದಕ್ಕೆ ನೀರು 1 ಲೀಟರ್ ಅಥವಾ 1.5 ಲೀಟರ್ ಕಿಂತ ಕಡಿಮೆ ಕುಡಿರಿ ಅಂತ ಹೇಳ್ತೀವಿ. ಉಪ್ಪು ಕಡಿಮೆ, ಹಣ್ಣುಗಳು ಜಾಸ್ತಿ ತಿನ್ನಬಾರ್ದು, ಪೊಟ್ಯಾಸಿಯಂ ಲೆವೆಲ್ ಬಾಡಿನಲ್ಲಿ ಜಾಸ್ತಿ ಆಗುತ್ತೆ ಸೊ ಅಂತ ಹೇಳ್ತೀವಿ. ಸೊ ಹೀಗೆ ಒಂದು ಕೆಲವು ಕ್ರಮ ಬಿಟ್ಟು ಉಳಿದಿದ್ದನ್ನು ಅವ್ರು ಮಾಡಬಹುದು, ಕೆಲಸಕ್ಕೂ ಕೂಡ ಹೋಗ್ಬೋದು.
0: ಈಗ ಡಯಾಲಿಸಿಸ್ ಕುರಿತಾಗ ತುಂಬಾ ಜನರಲ್ಲಿ ತಪ್ಪು ಕಲ್ಪನೆನೂ ಇದೆ ಮೇಡಮ್. ಅಂದ್ರೆ ಒಂದ್ ಸರ್ತಿ ಡಯಾಲಿಸಿಸ್ ಮಾಡ್ಕೊಂಡ್ರೆ ಅಂದ್ರೆ ಅದು ನಾವು ನಮ್ಮ ಫಿಸಿಕಲ್ ಅಪಿಯರೆನ್ಸ್ ಆಗಿರ್ಬೋದು, ಸ್ಟ್ರೆಂತ್ ಆಗಿರ್ಬೋದು, ಗ್ರಾಜುವಲಿ ಕಮ್ಮಿ ಆಗ್ತಾ ಬರುತ್ತೆ ಅಂತ, ಇದು ಎಷ್ಟು ಸತ್ಯ ಮೇಡಮ್?
1: ಇದು ಸತ್ಯ ಅಲ್ಲ. ಯಾಕಂತಂದ್ರೆ ಈಗಿನ ಕಾಲದಲ್ಲಿ ತುಂಬಾ ಒಳ್ಳೆ ಡಯಾಲಿಸಿಸ್ ಮೆಥಡ್ಸ್ ಅವೈಲೇಬಲ್ ಇದೆ. ನಾವು ಡಯಾಲಿಸಿಸ್ ಪೇಷಂಟ್ಸ್ ತಮ್ಮನ್ನ ಹೇಗೆ ಮೇಂಟೈನ್ ಮಾಡ್ಕೋತಾರೋ, ಎಷ್ಟು ರೆಗ್ಯುಲರ್ ಆಗಿ ಡಯಾಲಿಸಿಸ್ ಮಾಡ್ಕೋತಾರೋ, ಡಯಾಲಿಸಿಸ್ ಮಿಸ್ ಮಾಡಲಾರ್ದೆ, ಹಾಗೂ ನಾವು ಹೇಳಿರೋ ಡಯಟರಿ ರೆಸ್ಟ್ರಿಕ್ಷನ್ಸ್ ಹೇಳಿದೆ, ನೀರು ಕಡಿಮೆ, ಉಪ್ಪು ಕಮ್ಮಿ, ಅವೆಲ್ಲ ಹೇಗೆ ಮೇಂಟೈನ್ ಮಾಡ್ತಾರೋ, ಅವ್ರ ಬಿಪಿ ಮೆಡಿಕೇಶನ್ಸ್ ಮತ್ತೆ ಉಳಿಕಿದ ಮೆಡಿಕೇಶನ್ಸ್ ಹೇಗೆ ತಗೋತಾರೋ. ಮತ್ತೆ ಯೂಶಲಿ ಡಯಾಲಿಸಿಸ್ ಪೇಷಂಟ್ಸ್ ಅಲ್ಲಿ ನಾವು ಇನ್ನೊಂದು ಏನ್ ಹೇಳ್ತೀವಿ ಅಂದ್ರೆ ಹೈ ಪ್ರೋಟೀನ್ ಇಂಟೇಕ್. ಒಂದ್ ಸತಿ ಡಯಾಲಿಸಿಸ್ ಮೇಲೆ ಹೋದ್ಮೇಲೆ ಪ್ರೋಟೀನ್ ಇಂಟೇಕ್ ಜಾಸ್ತಿ ಮಾಡ್ತೀವಿ ನಾವು. ಯಾಕಂದ್ರೆ ಈಗ ಅವ್ರದ್ದು ಡಯಾಲಿಸಿಸ್ ಆಗ್ತಾ ಇದೆ, ಸೊ ಅವ್ರ ಕೆಲಸಕ್ಕೆ ಹೋಗ್ಬೋದು ಅಥವಾ ಮನೆಯಲ್ಲಿ ಇರ್ಬೋದು, ಉಳ್ಕಿದ ರೆಗ್ಯುಲರ್ ಆಕ್ಟಿವಿಟೀಸ್ ಮಾಡ್ಬೋದು. ಸೊ ನಾವು ಪ್ರೋಟೀನ್ ಇಂಟೇಕ್ ಜಾಸ್ತಿ ತಗೊಳ್ಳಿ ಅಂತ ಹೇಳ್ತೀವಿ. ಇದೆಲ್ಲಾನ ಫಾಲೋ ಮಾಡಿದಾಗ ಯೂಶಲಿ ಅವರು ಮುಂಚೆಕಿತ ಏನ್ ಕಿಡ್ನಿ ಫೇಲ್ ಆದಾಗ ಅವ್ರು ಸುಸ್ತ್ ಆಗ್ತಾ ಇತ್ತು, ದಮ್ ಬರ್ತಾ ಇತ್ತು, ಇನ್ಫ್ಯಾಕ್ಟ್ ಅವ್ರದ್ದೆಲ್ಲ ಸಿಂಪ್ಟಮ್ಸ್ ಇಂಪ್ರೂವ್ ಆಗುತ್ತೆ, ಅವ್ರ ದಮ್ ಕಡಿಮೆ ಆಗುತ್ತೆ, ಅವ್ರ ಊಟ ಚೆನ್ನಾಗಿ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಡಯಾಲಿಸಿಸ್ ಆದ್ಮೇಲೆ, ಅವ್ರ ವೇಟ್ ಇಂಪ್ರೂವ್ ಆಗುತ್ತೆ, ಅವ್ರ ಮನೆಯಲ್ಲೇ ಇರ್ತಿದ್ರು ಈಗ ಹೊರಗೆ ಹೋಗಕ್ ಸ್ಟಾರ್ಟ್ ಮಾಡ್ತಾರೆ, ಸ್ವಲ್ಪ ಅವ್ರ ಕೈಲಾದಷ್ಟು ಮನೆ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇನ್ಫ್ಯಾಕ್ಟ್ ಅವ್ರದ್ದು ಡಯಾಲಿಸಿಸ್ ಮಾಡ್ತಾ ಹೋದಾಗೆ ಅವ್ರದ್ದು ಹೆಲ್ತ್ ಮೊದಲಿನಕಿಂತ ಇಂಪ್ರೂವ್ ಆಗುತ್ತೆ.
0: ಓಕೆ, ಈಗ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಹೇಳಿ ಮೇಡಮ್. ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಏನು, ಯಾರೆಲ್ಲ ಇದನ್ನ ಮಾಡಿಸ್ಕೋಬಹುದು? ಈಗ ಮೆಡಿಕಲಿ ತುಂಬಾ ಇಂಪ್ರೂವ್ಡ್ ಆಗಿದೆ, ಮೊದಲೆಲ್ಲ ತುಂಬಾ ಕಷ್ಟ ಇತ್ತು, ಕಿಡ್ನಿಗಾಗಿ ತುಂಬಾ ವೇಟ್ ಮಾಡ್ಬೇಕಂತ ಎಲ್ಲ ಹೇಳ್ತಿದ್ರು, ಇವಾಗ ಹೇಗಿದೆ ಮೇಡಮ್ ಸಿನಾರಿಯೋ?
1: ಈಗ ಹೇಳ್ಬೇಕು ಅಂತಂದ್ರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಇಸ್ ದ ಅಲ್ಟಿಮೇಟ್ ಟ್ರೀಟ್ಮೆಂಟ್ ಫಾರ್ ರೀನಲ್ ಫೇಲ್ಯೂರ್. ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಎರಡ್ ತರದ್ ಇರುತ್ತೆ, ಒಂದು ಲೈವ್ ರಿಲೇಟೆಡ್ ಟ್ರಾನ್ಸ್ಪ್ಲಾಂಟ್, ಇನ್ನೊಂದು ಕೆಡವರ್ ಟ್ರಾನ್ಸ್ಪ್ಲಾಂಟ್. ಲೈವ್ ರಿಲೇಟೆಡ್ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಇವತ್ತು ನನಗೆ ಕಿಡ್ನಿ ಫೇಲ್ಯೂರ್ ಆಗಿದೆ ಅಂದ್ರೆ ನನ್ನ ರಿಲೇಷನ್ ಅಲ್ಲೇ ನನಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್, ನನಗೆ ಕಿಡ್ನಿ ಡೋನರ್ ಬೇಕು, ಕಿಡ್ನಿ ಕೊಡಬಹುದು. ರಿಲೇಷನ್ ಅಂದ್ರೆ ನನ್ನ ಒಡ ಹುಟ್ಟಿದವರು, ಅದು ರಕ್ತ ಹಚ್ಕೊಂಡು ಹುಟ್ಟಿದವರು ಅಂದ್ರೆ ತಂದೆ ತಾಯಿ, ಅಜ್ಜ ಅಜ್ಜಿ, ನನ್ನ ಒಡ ಹುಟ್ಟಿದವರು, ಸಿಬ್ಲಿಂಗ್ಸ್, ಅಣ್ಣ ತಂಗಿ, ಅಣ್ಣ ತಮ್ಮ, ಕಾಕ ಕಾಕಿ, ನಮ್ಮ ರಿಲೇಷನ್ ಅಲ್ಲಿ ಇರಬೇಕು. ಪ್ಲಸ್ ಗಂಡನ್ ಕಿಡ್ನಿ ಫೇಲ್ ಆದ್ರೆ ಹೆಂಡತಿ ಕೊಡಬಹುದು, ಅತ್ತೆ ಮಾವ ಕೊಡಬಹುದು, ಈ ರೀತಿ.
0: ಈಗ ಕೇಳಿದೀವಿ ಮೇಡಮ್, ಈ ಕೆಲವೊಬ್ರು ಕಿಡ್ನಿ ಸೂಟ್ ಆಗಲ್ಲ ಅಂತ ಕೇಳಿದೀವಿ, ಅದು ಏನ್ ಸೂಟ್ ಆಗೋದಂದ್ರೆ ಏನ್ ಮೇಡಮ್?
1: ಸೂಟ್ ಆಗಲ್ಲ ಅಂದ್ರೆ ಫಾರ್ ಎಕ್ಸಾಂಪಲ್ ಗಂಡನ್ ಕಿಡ್ನಿ ಫೇಲ್ ಆಗಿದೆ ಅಂದ್ರೆ ಹೆಂಡತಿ ಕೊಡ್ತೀನಿ ಅಂತ ಬಂದ್ರೆ ಹೆಂಡತಿ ಬ್ಲಡ್ ಗ್ರೂಪ್ ಬೇರೆ ಇರಬಹುದು.
0: ಸೊ ಪ್ಲಸ್ ಬ್ಲಡ್ ಗ್ರೂಪ್ ಒಂದೇ ಇರಬೇಕಾ?
1: ಬ್ಲಡ್ ಗ್ರೂಪ್ ಬೇರೆ ಇರೋದನ್ನು ಮಾಡಿದೀವಿ, ಆದ್ರೆ ಬ್ಲಡ್ ಗ್ರೂಪ್ ಒಂದೇ ಇದ್ರೆ ಈಸಿ ಆಗುತ್ತೆ, ಈಸಿ ಆಗುತ್ತೆ. ಪ್ಲಸ್ ಬೇರೆ ಮ್ಯಾಚಿಂಗ್ ಮಾಡ್ತೀವಿ, HLA ಮ್ಯಾಚಿಂಗ್ ಅಂತೆಲ್ಲ ಮಾಡ್ತೀವಿ, ಅದೆಲ್ಲ ಮ್ಯಾಚ್ ಆದಾಗ ತಗೋತೀವಿ. ಬಟ್ ಯೂಶಲಿ ಪೇರೆಂಟ್ಸ್ ಬಂದಾಗ, ನಮ್ಮ ಅಣ್ಣ ತಂಗಿ ಅಕ್ಕ ತಂಗಿ ಎಲ್ಲ ಬಂದಾಗ, ಅಜ್ಜಾಜಿ ಬಂದಾಗ, ನಮ್ಮ ಜೆನೆಟಿಕ್ ಮ್ಯಾಚಿಂಗ್ ಆಬ್ವಿಯಸ್ಲಿ HLA ಮ್ಯಾಚಿಂಗ್ ಆಗೇ ಆಗುತ್ತೆ. ಸೊ ಅವ್ರು ಕೊಡುವಾಗ ಯೂಶಲಿ ಏನು ಪ್ರಾಬ್ಲಮ್ ಆಗಬಾರದು. ಎರಡೇ ತರದ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಕೆಡವರ್ ಟ್ರಾನ್ಸ್ಪ್ಲಾಂಟ್. ಫಾರ್ ಎಕ್ಸಾಂಪಲ್, ನನಗೆ ಕೊಡ್ಲಿಕ್ಕೆ ಯಾರು ಇಲ್ಲ, ಆದಾಗ ಏನ್ ಮಾಡಬೇಕು ಅಂತ, ಅವಾಗ ಕೆಡವರ್ ಟ್ರಾನ್ಸ್ಪ್ಲಾಂಟ್ ಅಲ್ಲಿ ನಾವು ರಿಜಿಸ್ಟ್ರೇಷನ್ ಮಾಡಬೇಕು. ಯಾವ್ಯಾವ ಹಾಸ್ಪಿಟಲ್ ಅಲ್ಲಿ ಮಾಡ್ತಾರೋ ಆ ಹಾಸ್ಪಿಟಲ್ ಅಲ್ಲಿ ರಿಜಿಸ್ಟರ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ಗುಲ್ಬರ್ಗಾದಲ್ಲಿ ಚಿರಾಯಿ ಹಾಸ್ಪಿಟಲ್ ನಾವು ಲೈವ್ ರಿಲೇಟೆಡ್ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ, ಕೆಡವರ್ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ. ಕೆಡವರ್ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಫಾರ್ ಎಕ್ಸಾಂಪಲ್ ಯಾರ್ದಾದ್ರು ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆಗಿದೆ, ಅವ್ರ ಫ್ಯಾಮಿಲಿದವರು ಅವ್ರ ಮಗನ ಕಿಡ್ನಿಗಳನ್ನ ಡೆತ್ ಆದ್ಮೇಲೆ ಕೊಡಕ್ ರೆಡಿ ಇದ್ದಾರೆ. ಆ ರೀತಿ ಕೊಡಕ್ ರೆಡಿ ಆದಾಗ ಆ ಕಿಡ್ನಿಸ್ ಅನ್ನ ಯಾರು ರಿಜಿಸ್ಟರ್ ಮಾಡಿ ಲೈನ್ ಅಲ್ಲಿ ಇರ್ತಾರೋ ಅವರಿಗೆ ಹೋಗುತ್ತೆ ಬ್ಲಡ್ ಗ್ರೂಪ್ ಪ್ರಕಾರ. ಬಟ್ ನಮ್ಮ ಇಂಡಿಯಾದಲ್ಲಿ ಇಷ್ಟು ಲೋಡ್ ಇದೆ, ಆ

0: ಇನ್ನಿಷ್ಟು ದೊಡ್ಡದಿದೆ ಅಂದ್ರೆ ನಮ್ಗೆ ಯಾವಾಗ ಸಿಗುತ್ತೋ, ಎಷ್ಟು ವರ್ಷ ಆಗೋಣ ಸಿಗುತ್ತೋ ಅಂತ ಹೇಳೋದು ಕಷ್ಟ. ಸೊ ಅದಕ್ಕೇನೆ ನಾವು ಲೈವ್ ರಿಲೇಟೆಡ್, ನಿಮ್ಗೆ ನಿಮ್ಮ ಮನೆಯಲ್ಲಿರೋರು ಮುಂದೆ ಬನ್ನಿ ಡೊನೇಟ್ ಮಾಡಿ. ಯಾಕಂದ್ರೆ ನಮ್ಮ ಹತ್ರ ಎರಡು ಕಿಡ್ನಿ ಇದೆ, ಒಂದು ಕಿಡ್ನಿ ಕೊಟ್ಟರು ನಮಗೆ ಏನೂ ತೊಂದರೆ ಆಗಲ್ಲ. ನಾನು ಹೇಳ್ದ ಹಾಗೆ ಒಂದು ಕಿಡ್ನಿ ಕೊಟ್ಟರು ನಮ್ದೇನು ಆಯುಷ್ ಕಮ್ಮಿ ಆಗಲ್ಲ. ನಾವೇನು ಈಗ ಏನು ಕೆಲಸ ಮಾಡ್ತಿದ್ದೀವೋ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆದ ನಾವು ಕಿಡ್ನಿ ಕೊಟ್ಟ ಆದ್ಮೇಲೆ ಅದೇ ಕೆಲಸ ಮಾಡ್ತಾ ಮುಂದುವರಿಬಹುದು.
1: ಈ ಟ್ರಾನ್ಸ್ಪ್ಲಾಂಟ್ಗೆ ಒಳಗಾದ್ಮೇಲೆ ಒಬ್ಬ ವ್ಯಕ್ತಿ ನಾರ್ಮಲ್ ಲೈಫ್ ಲೀಡ್ ಮಾಡಬಹುದು ಅಥವಾ ಮೆಡಿಕೇಶನ್ ಮೇಲೆ ಥ್ರೋಔಟ್ ಇರಬೇಕಾ?
0: ನಾರ್ಮಲ್ ಲೈಫ್ ಲೀಡ್ ಮಾಡಬಹುದು, ಬಟ್ ಲೈಫ್ ಲಾಂಗ್ ಮೆಡಿಕೇಶನ್ ತಗೋಬೇಕಾಗುತ್ತೆ. ಯಾಕಂದ್ರೆ ನಮ್ಮಲ್ಲಿರೋದು ಬೇರೆಯವರ ಕಿಡ್ನಿ ತಗೊಂಡಿರ್ತೀವಿ. ಸೊ ಅದನ್ನ ಮೇಂಟೈನ್ ಮಾಡ್ಲಿಕ್ಕೆ ಡೈಲಿ ಟ್ಯಾಬ್ಲೆಟ್ಸ್ ಇರುತ್ತೆ, ಅದನ್ನ ತಗೋತಾ ಇರಬೇಕು ಟೈಮ್ಲಿ. ಬಟ್ ಅದನ್ನ ಬಿಟ್ಟು ಹಿ ಕ್ಯಾನ್ ಲೀಡ್ ಅ ನಾರ್ಮಲ್ ಲೈಫ್, ಹಿ ಆರ್ ಶಿ ಕ್ಯಾನ್ ಲೀಡ್ ಅ ನಾರ್ಮಲ್ ಲೈಫ್. ಮುಂದೆ ಹೋಗಿ ಮದುವೆ ಮಾಡ್ಕೋಬಹುದು, ಮಕ್ಕಳು ಮಾಡ್ಕೋಬಹುದು, ಜಾಬ್ ಜಾಯಿನ್ ಆಗ್ಬಹುದು, ಏನ್ ಕೆಲಸ ಮಾಡ್ಬೇಕಂತಿದ್ರೆ ಅದೆಲ್ಲ ಮಾಡ್ಬೋದು.
1: ಈ ಗಂಡು ಹೆಣ್ಣು ಅಂತ ಈ ಹೋಲಿಕೆ ಮಾಡೋದ್ರೆ ಗಂಡಿನಲ್ಲಿ ಈ ಕಿಡ್ನಿ ಸಮಸ್ಯೆ ಜಾಸ್ತಿ, ಹೆಣ್ಣಿನಲ್ಲಿ ಕಮ್ಮಿ, ಹೀಗೇನಾದ್ರೂ ಇದೆಯಾ?
0: ಇಲ್ಲ, ಸ್ವಲ್ಪ ಡಿಸೀಸಸ್, ಸ್ವಲ್ಪ ಕಾಯಿಲೆಗಳು ಹೆಣ್ಣಿನಲ್ಲಿ ಜಾಸ್ತಿ, ಸ್ವಲ್ಪ ಕಾಯಿಲೆಗಳು ಗಂಡಿನಲ್ಲಿ ಜಾಸ್ತಿ, ಇವರಲ್ಲೇ ಜಾಸ್ತಿ ಅಂತ ಹೇಳೋದು ಹಾಗಿಲ್ಲ.
1: ಕೊನೆಯದಾಗಿ ನಮ್ಮ ಕೇಳುಗರಿಗೆ ಉತ್ತಮ ಕಿಡ್ನಿ ಆರೋಗ್ಯ ಕಾಪಾಡಿಕೊಳ್ಳಿಕ್ಕೆ ಏನ್ ಕಿವಿ ಮಾತು ಹೇಳ್ತಾರೆ ಮೇಡಮ್?
0: ಮೇನ್ಲಿ ಕಿಡ್ನಿ ಬಗ್ಗೆ ಅವೇರ್ನೆಸ್ ಇರೋದು ಇನ್ ಜನರಲ್ ಕಡಿಮೆ. ಸೊ ಕಿಡ್ನಿ ಬಗ್ಗೆ ನಮ್ಗೆ ಅವೇರ್ನೆಸ್ ಬೇಕು. ಒಂದು ಒಳ್ಳೆ ಲೈಫ್ ಸ್ಟೈಲ್ ಮೇಂಟೈನ್ ಮಾಡ್ಕೋಬೇಕು, ತುಂಬಾ ನೀರು ಕುಡಿಬೇಕು, ಹಾಗೂ ಉಪ್ಪು ಕಡಿಮೆ, ಹೆಲ್ದಿ ಊಟ, ಡೈಲಿ ಸ್ವಲ್ಪ ಅಟ್ಲೀಸ್ಟ್ 30 ಮಿನಿಟ್ಸ್ ಆಫ್ ವಾಕಿಂಗ್, ಸ್ಮೋಕಿಂಗ್ ಅಂಡ್ ಆಲ್ಕೋಹಾಲ್ ಅನ್ನು ಅವಾಯ್ಡ್ ಮಾಡಿ. ಹಾಗೂ ನಿಮ್ಗೆ ಒಂದ್ ಏಜ್ ಆದ್ಮೇಲೆ 35 ಅಥವಾ 40 ಆದ್ಮೇಲೆ ನಿಮ್ಗೆ ಮಧುಮೇಹ ಇದೆಯಾ ಅಥವಾ ಹೈಪರ್ ಟೆನ್ಷನ್ ಇದೆ ಅಂತ ಟೆಸ್ಟ್ ಮಾಡ್ಕೊಳ್ಳಿ. ಎಸ್ಪೆಷಲಿ ಫ್ಯಾಮಿಲಿ ಹಿಸ್ಟ್ರಿ ಇದ್ರೆ ಕೇವಲ ಶುಗರ್ ಬಿ ಪಿ ಅಷ್ಟೇ ಅಲ್ಲ, ಕಿಡ್ನಿಯನ್ನು ಕೂಡ ಟೆಸ್ಟ್ ಮಾಡ್ಕೊಳ್ಳಿ, ನಿಮ್ಮ ಮೂತ್ರ ಹಾಗೂ ಕ್ರಿಯಾಟಿನ್ ಅನ್ನ ಟೆಸ್ಟ್ ಮಾಡ್ಕೊಳ್ಳಿ. ಸೊ ದಟ್ ನಿಮ್ಗೆ ಗೊತ್ತಾಗುತ್ತೆ. ಗೊತ್ತಾದ್ರೆ ಅಟ್ ಯು ಕ್ಯಾನ್ ಪ್ರಿವೆಂಟ್ ಕಿಡ್ನಿ ಪ್ರಾಬ್ಲಮ್. ಬೈ ಚಾನ್ಸ್ ಆಲ್ರೆಡಿ ಕಿಡ್ನಿ ಫೇಲ್ ಆಗಿದೆ ಅಥವಾ ಸಿಕೆಡಿ ಪ್ರಾಬ್ಲಮ್ ಇದೆ ನಿಮ್ಗೆ ಅಂದ್ರೆ ಹೆದರುವಂತ ಅವಶ್ಯಕತೆ ಇಲ್ಲ. ಈಗಿನ ಕಾಲದಲ್ಲಿ ಡಯಾಲಿಸಿಸ್ ಫೆಸಿಲಿಟೀಸ್ ಆರ್ ಅವೈಲೇಬಲ್ ಎವ್ರಿವೇರ್, ಅಂಡ್ ಡಯಾಲಿಸಿಸ್ ಮಾಡ್ತಾ ನೀವು ಒಳ್ಳೆ ಜೀವನ ಲೀಡ್ ಮಾಡಬಹುದು. ಹಾಗೂ ಐ ವುಡ್ ಅಡ್ವೈಸ್ ಫಾರ್ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್, ಸ್ಪೆಷಲಿ ಮಕ್ಕಳಲ್ಲಿ, ಮಕ್ಕಳನ್ನ ಡಯಾಲಿಸಿಸ್ ಮೇಲೆ ಇಡಬೇಡಿ. ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿ ಮುಂದೆ ಬನ್ನಿ, ಕಿಡ್ನಿಯನ್ನ ಡೊನೇಟ್ ಮಾಡಿ ಮಕ್ಕಳಿಗೆ. ಸೊ ದಟ್ ಅವ್ರದ್ದು ಮುಂದಿನ ಲೈಫ್ ತುಂಬಾ ಇದೆ ಈ ಮುಂದೆ. ಸೊ ದೇ ಕ್ಯಾನ್ ಲೀಡ್ ಅ ಹೆಲ್ದಿ ಲೈಫ್. ಹಾಗೂ ಬೇರೆಯವರಿಗೂ ಕೂಡ, ಯಾರಿಗೆ ಕಿಡ್ನಿ ಫೇಲ್ ಆಗಿದೆ, ಒಡ ಹುಟ್ಟಿದವರು ಹಾಗೂ ತಂದೆ ತಾಯಿ ಮುಂದೆ ಬಂದು ಕಿಡ್ನಿ ಡೊನೇಟ್ ಮಾಡಿ. ಸೊ ದಟ್ ಅವರಿಗೂ ಕೂಡ ಹೆಲ್ದಿ ಲೈಫ್ ಇರುತ್ತೆ, ಹಾಗೂ ನೀವು ಡೊನೇಟ್ ಮಾಡಿದವರು ಕೂಡ ಹೆಲ್ದಿ ಲೈಫ್ ಅವ್ರ ಜೊತೆ ಲೀಡ್ ಮಾಡಬಹುದು.
1: ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಿಡ್ನಿ ಆರೋಗ್ಯದ ಕುರಿತಾಗಿ ಸಮಗ್ರವಾಗಿ ಮಾಹಿತಿ ನೀಡಿದ್ರಿ ಮೇಡಮ್. ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು.
0: ಧನ್ಯವಾದಗಳು.
2: ಇದುವರೆಗೆ ಆರೋಗ್ಯ ಸಂಚಿಕೆಯಲ್ಲಿ ಕಿಡ್ನಿ ಆರೋಗ್ಯ ಕುರಿತು ಕಲಬುರಗಿಯ ಚಿರಾಯು ಆಸ್ಪತ್ರೆಯ ಮೂತ್ರಪಿಂಡ ತಜ್ಞರಾದ ಡಾಕ್ಟರ್ ಪೂರ್ಣಿಮಾ ತಡಕಲ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸಂಗಮೇಶ್. ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
4: ಕಲೆ, ಕಾವ್ಯ, ಸಂಗೀತ ಇವು ಜೀವನದ ಅರಿವು ಸಾಫಲ್ಯವನ್ನ ಹೆಚ್ಚಿಸುತ್ತವೆ, ಹೀಗೆಂದು ಹೇಳಿದ್ದಾರೆ ಹೋಮಿ ಬಾಬಾ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿಪಥ, ಪಿಎಂ ಸ್ಟ್ರೀಟ್ ವೆಂಡರ್ಸ್ ಆತ್ಮನಿರ್ಭರ್ ನಿಧಿ, ಪಿಎಂ ಸ್ವನಿಧಿ, ಪಿಎಂ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ, ಪಿಎಂ ಸ್ವನಿಧಿ ಯೋಜನೆ ಕುರಿತು ಮಾತನಾಡುತ್ತಾರೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಿಸಾನ್ ವಾಣಿ ಮತ್ತು ಕೃಷಿ ರಂಗ ಕಾರ್ಯಕ್ರಮದ ಪ್ರಸಾರಕರಾದ ಡಾಕ್ಟರ್ ಎಸ್ಎಂ ಸುಧಾಕರ್.
2: ಕೇಳುಗರೆ, ಇವತ್ತು ನಾವು ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಅಂದರೆ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಬಗ್ಗೆ ತಿಳಿದುಕೊಳ್ಳೋಣ. ಭಾರತ ಸರ್ಕಾರದ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಅಂದರೆ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯು ಬೀದಿ ವ್ಯಾಪಾರಿಗಳನ್ನು ಔಪಚಾರಿಕ

ಕೈಗಾರಿಕೆಗೊಳಿಸುವ ಮತ್ತು ಬೀದಿ ವ್ಯಾಪಾರಿಗಳಿಗೆ ಮೇಲಾಧಾರರಹಿತ ಕಾರ್ಯನಿರತ ಬಂಡವಾಳ ಸಾಲ, ಬಡ್ಡಿ ಸಬ್ಸಿಡಿ ಮತ್ತು ಡಿಜಿಟಲ್ ವಹಿವಾಟು ಪ್ರೋತ್ಸಾಹವನ್ನು ಒದಗಿಸುವ ಮೂಲಕ ಅವರ ಆರ್ಥಿಕ ಅವಕಾಶಗಳನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಇದನ್ನು ಕೇಂದ್ರ ವಲಯದ ಯೋಜನೆಯಾಗಿ 2020 ಸಾಲಿನ ಜೂನ್ ತಿಂಗಳ 1 ತಾರೀಕಿನಂದು ಆರಂಭಿಸಲಾಯಿತು. ಈ ಯೋಜನೆಯು ಮಾರಾಟಗಾರರಿಗೆ ತಮ್ಮ ವ್ಯವಹಾರಗಳನ್ನು ಪುನರಾರಂಭಿಸಲು ಮತ್ತು ವಿಸ್ತರಿಸಲು ಸಹಾಯ ಮಾಡುತ್ತದೆ. ಇದು ಆರ್ಥಿಕ ಒಳಗೊಳ್ಳುವಿಕೆಯನ್ನು ಹೆಚ್ಚಿಸಲು ಡಿಜಿಟಲ್ ಪಾವತಿಗಳನ್ನು ಉತ್ತೇಜಿಸುತ್ತದೆ. ಬೀದಿ ಬದಿ ವ್ಯಾಪಾರಿಗಳಲ್ಲಿ ವ್ಯಾಪಾರಿಗಳು ಥೇಲೆವಾಲ, ರೇಹಿವಾಲ ಮತ್ತು ಇತರೆ ಸಣ್ಣ ಪ್ರಮಾಣದ ಮಾರಾಟ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ಯೋಜನೆಯು ಬೀದಿ ಬದಿ ವ್ಯಾಪಾರಿಗಳನ್ನು ಔಪಚಾರಿಕಗೊಳಿಸುವ ಮತ್ತು ಆರ್ಥಿಕ ಏಣಿಯ ಮೇಲೇರಲು ಈ ವಲಯಕ್ಕೆ ಹೊಸ ಅವಕಾಶಗಳನ್ನು ತೆರೆಯುವ ಗುರಿಯನ್ನು ಹೊಂದಿದೆ. ಬೀದಿ ಬದಿ ವ್ಯಾಪಾರಿಗಳು ನಗರ ಅನೌಪಚಾರಿಕ ಆರ್ಥಿಕತೆಯ ಪ್ರಮುಖ ಘಟಕವನ್ನು ಪ್ರತಿನಿಧಿಸುತ್ತಾರೆ ಮತ್ತು ನಗರವಾಸಿಗಳ ಮನೆ ಬಾಗಿಲಿಗೆ ಕೈಗೆಟುಕುವ ದರದಲ್ಲಿ ಸರಕು ಮತ್ತು ಸೇವೆಗಳ ಲಭ್ಯತೆಯನ್ನು ಖಾತ್ರಿಪಡಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತಾರೆ. ಅವರನ್ನು ವಿವಿಧ ಪ್ರದೇಶಗಳಲ್ಲಿ ಸಂದರ್ಭಗಳಲ್ಲಿ ಮಾರಾಟಗಾರರು, ವ್ಯಾಪಾರಿಗಳು, ಥೇಲೆವಾಲ, ರೇಹಿವಾಲ, ಥೇಲಿ ಫಾಡ್ವಾಲ ಇನ್ನೂ ಇತ್ಯಾದಿ ಹೆಸರುಗಳಿಂದ ಕರೆಯಲಾಗುತ್ತದೆ. ಅವರು ಸರಬರಾಜು ಮಾಡುವ ಸರಕುಗಳಲ್ಲಿ ತರಕಾರಿಗಳು, ಹಣ್ಣುಗಳು, ತಿನ್ನಲು ಸಿದ್ಧವಾದ ಬೀದಿ ಆಹಾರ, ಚಹಾ, ಪಕೋಡಗಳು, ಬ್ರೆಡ್, ಮೊಟ್ಟೆ, ಜವಳಿ, ಉಡುಪು, ಪಾದರಕ್ಷೆಗಳು, ಕುಶಲಕರ್ಮಿಗಳ ಉತ್ಪನ್ನಗಳು, ಪುಸ್ತಕಗಳು, ಸ್ಥಾಯಿ ವಸ್ತುಗಳು ಸೇರಿವೆ. ಈ ಸೇವೆಗಳಲ್ಲಿ ಕ್ಷೌರಿಕ ಅಂಗಡಿಗಳು, ಚರ್ಮಕಾರರು, ಬೀಡಾ ಅಂಗಡಿಗಳು, ಬಟ್ಟೆ ಒಗೆಯುವ ಸೇವೆಗಳು ಕೂಡ ಸೇರಿವೆ. ಇನ್ನು ಈ ಯೋಜನೆಯ ಪ್ರಯೋಜನಗಳಿಗೆ ಬಂದರೆ ಕಾರ್ಯನಿರತ ಬಂಡವಾಳ ಸಾಲ, ಮೊದಲ ಟ್ರ್ಯಾಂಚ್ಗೆ 15,000 ಸಾಲ 12 ತಿಂಗಳವರೆಗೆ ಮರುಪಾವತಿಗೆ ಅವಕಾಶವಿರುತ್ತದೆ. ಎರಡನೇ ಭಾಗವಾಗಿ 25,000 ಸಾಲ 18 ತಿಂಗಳೊಳಗೆ ಮರುಪಾವತಿಗೆ ಅವಕಾಶವಿರುತ್ತದೆ. ಮೂರನೇ ಭಾಗವಾಗಿ 50,000 ಸಾಲ 36 ತಿಂಗಳೊಳಗೆ ಮರುಪಾವತಿಗೆ ಅವಕಾಶವಿರುತ್ತದೆ. ಮುಂದಿನ ಕಂತಿನಲ್ಲಿ ಸಕಾಲದಲ್ಲಿ ಅಥವಾ ಮುಂಚಿತವಾಗಿ ಮರುಪಾವತಿ ಮಾಡಬಹುದು. ಮುಂಚಿತವಾಗಿ ಮರುಪಾವತಿ ಮಾಡಿದರೆ ಯಾವುದೇ ದಂಡ ವಿಧಿಸಲಾಗುವುದಿಲ್ಲ. ಬಡ್ಡಿ ಸಹಾಯಧನ, ಸಾಲದ ಮೊತ್ತದ ಮೇಲೆ ವರ್ಷಕ್ಕೆ 7% ಸಬ್ಸಿಡಿ ಇರುತ್ತದೆ. ತ್ರೈಮಾಸಿಕವಾಗಿ ಫಲಾನುಭವಿಯ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಇದು ಸ್ಟ್ಯಾಂಡರ್ಡ್ NPA ಅಲ್ಲದ ಖಾತೆಗಳಿಗೆ ಮಾತ್ರ ಅನ್ವಯಿಸುತ್ತದೆ. ಈ ಯೋಜನೆಯು 31 ಮಾರ್ಚ್ 2033 ವರೆಗೆ ಮಾನ್ಯವಾಗಿರುತ್ತದೆ. ಇನ್ನು ಡಿಜಿಟಲ್ ವಹಿವಾಟು ಕ್ಯಾಶ್ ಬ್ಯಾಕ್. ಡಿಜಿಟಲ್ ವಹಿವಾಟುಗಳಿಗೆ ತಿಂಗಳಿಗೆ 100 ವರೆಗೆ ಕ್ಯಾಶ್ ಬ್ಯಾಕ್ ಇರುತ್ತದೆ. ಸಾಲ ಖಾತರಿ ಬೆಂಬಲ, ಮೊದಲ ಕಂತಿನ ಸಾಲಕ್ಕೆ 31.87% ಖಾತರಿಯಾಗಿರುತ್ತದೆ. ಎರಡನೇ ಕಂತಿನ ಸಾಲಕ್ಕೆ 8.25% ಖಾತರಿಯಾಗಿರುತ್ತದೆ. ಮೂರನೇ ಕಂತಿನ ಸಾಲಕ್ಕೆ 6% ಖಾತರಿಯಾಗಿರುತ್ತದೆ. ಸಾಲ ನೀಡುವ ಸಂಸ್ಥೆಗಳಿಗೆ ಯಾವುದೇ ಶುಲ್ಕವಿರುವುದಿಲ್ಲ. UPI ಲಿಂಕ್ಡ್ ರೂಪೇ ಕ್ರೆಡಿಟ್ ಕಾರ್ಡ್, ಆರಂಭಿಕ ಸಾಲದ ಮಿತಿಯು 10,000 ಆಗಿದ್ದು ಅದನ್ನು 30,000 ವರೆಗೆ ವಿಸ್ತರಿಸಬಹುದು. 5 ವರ್ಷಗಳವರೆಗೆ ಮಾನ್ಯತೆವಿರುತ್ತದೆ. ಎರಡನೇ ಕಂತಿನ ಸಾಲವನ್ನು ಯಶಸ್ವಿಯಾಗಿ ಮರುಪಾವತಿ ಮಾಡಿದ ನಂತರ ಇದು ಲಭ್ಯವಿರುತ್ತದೆ. ನಗರ ಸ್ಥಳೀಯ ಸಂಸ್ಥೆಗಳು UELBಗಳು ನೀಡುವ ಮಾರಾಟದ ಪ್ರಮಾಣ ಪತ್ರ, ಗುರುತಿನ ಚೀಟಿಯನ್ನು ಹೊಂದಿರುವ ಬೀದಿ ಬದಿ ವ್ಯಾಪಾರಿಗಳು, ಸಮೀಕ್ಷೆಯಲ್ಲಿ ಗುರುತಿಸಲಾಗಿರುವ ಆದರೆ ಮಾರಾಟದ ಪ್ರಮಾಣ ಪತ್ರ ಇಲ್ಲವೇ ಗುರುತಿನ ಚೀಟಿಯನ್ನು ನೀಡದ ಮಾರಾಟಗಾರರು UELB ನೇತೃತ್ವದ ಗುರುತಿನ ಸಮೀಕ್ಷೆಯಿಂದ ಹೊರಗುಳಿದಿರುವ ಅಥವಾ ಸಮೀಕ್ಷೆ ಪೂರ್ಣಗೊಂಡ ನಂತರ ಮಾರಾಟವನ್ನು ಪ್ರಾರಂಭಿಸಿರುವ ಬೀದಿ ವ್ಯಾಪಾರಗಳಿಗೆ UELB ಇಲ್ಲವೇ ಪಟ್ಟಣ ಮಾರಾಟ ಸಮಿತಿಯು TVC ಆ ನಿಟ್ಟಿನಲ್ಲಿ ಶಿಫಾರಸು ಪತ್ರವನ್ನು LOR ನೀಡಿದೆ. UELBಗಳ ಭೌಗೋಳಿಕ ಮಿತಿಯಲ್ಲಿ ಮಾರಾಟ ಮಾಡುವ ಸುತ್ತಮುತ್ತಲಿನ ಅಭಿವೃದ್ಧಿ ಇಲ್ಲವೇ ಪೇರಿ ಅರ್ಬನ್ ಗ್ರಾಮೀಣ ಪ್ರದೇಶಗಳ ಮಾರಾಟಗಾರರಿಗೆ ಆ ನಿಟ್ಟಿನಲ್ಲಿ UELB TVCಯಿಂದ ಶಿಫಾರಸು ಪತ್ರವನ್ನು LOR ನೀಡಲಾಗಿದೆ.
ಇನ್ನು ಅರ್ಜಿ ಸಲ್ಲಿಕೆಯ ಪ್ರಕ್ರಿಯೆಗೆ ಬಂದರೆ

0: ಆನ್ಲೈನ್ನಲ್ಲಿ ಕೂಡ ಅರ್ಜಿ ಸಲ್ಲಿಸಬಹುದು, ಆಫ್ಲೈನ್ನಲ್ಲಿ ಕೂಡ ಅರ್ಜಿ ಸಲ್ಲಿಸಬಹುದು. ಹಂತ ಒಂದು https://pmswanidhi.mohua.gov.in ಇಲ್ಲಿ ಸಂಪರ್ಕಿಸಬಹುದು. ಹಂತ ಎರಡು, ಮೊಬೈಲ್ ಸಂಖ್ಯೆ ಮತ್ತು ಕ್ಯಾಪ್ಚಾವನ್ನು ನಮೂದಿಸಿ ವಿನಂತಿ OTPಯನ್ನು ಕ್ಲಿಕ್ ಮಾಡಬಹುದು. ಮೂರನೇ ಹಂತ, ಯಶಸ್ವಿ ಲಾಗಿನ್ ಆದ ನಂತರ ಲಭ್ಯವಿರುವ ಆಯ್ಕೆಗಳಲ್ಲಿ ಮಾನ್ಯವಾದ ಮಾರಾಟಗಾರರ ವರ್ಗವನ್ನು ಆಯ್ಕೆ ಮಾಡಿ ನಮೂದಿಸಿ ಸಮೀಕ್ಷೆಯ ಉಲ್ಲೇಖ ಸಂಖ್ಯೆ SRN ಇದು ಕಡ್ಡಾಯವಾಗಿದೆ. ಹಂತ ನಾಲ್ಕು, ಈ ಮೂಲ ವಿವರಗಳನ್ನು ನಮೂದಿಸಿದ ನಂತರ ಆನ್ಲೈನ್ನಲ್ಲಿ ಅರ್ಜಿ ನಮೂನೆಯನ್ನು ಭರ್ತಿ ಮಾಡಬೇಕು. ಸಂಬಂಧಿತ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಅದನ್ನು ಸಲ್ಲಿಸಬೇಕು. ಯಾವುದೇ ರೀತಿಯ ಸ್ಪಷ್ಟೀಕರಣ ಮತ್ತು ವಿವರವಾದ ಹಂತವಾರು ಪ್ರಕ್ರಿಯೆಗಾಗಿ ಬಳಕೆದಾರರ ಕೈಪಿಡಿ ನೋಡಬಹುದು. ಯಾವುದೇ ಪ್ರಶ್ನೆಗಾಗಿ ರಾಷ್ಟ್ರೀಯ ರಜಾ ದಿನಗಳನ್ನು ಹೊರತುಪಡಿಸಿ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9:30 ಸಂಜೆ 6 ಗಂಟೆವರೆಗೆ ಟೋಲ್ ಫ್ರೀ ಸಂಖ್ಯೆ ಅಂದರೆ 1800119179 ಕರೆ ಮಾಡಬಹುದು. ಅರ್ಜಿ ಸಲ್ಲಿಸಲು ಅಗತ್ಯ ದಾಖಲೆಗಳೆಂದರೆ, ಮೊದಲ ಸಾಲಕ್ಕೆ ಎ ಮತ್ತು ಬಿ ವರ್ಗದ ಮಾರಾಟಗಾರರಿಗೆ ಮಾರಾಟದ ಪ್ರಮಾಣ ಪತ್ರ ಬೇಕಾಗಿರುತ್ತೆ, ಗುರುತಿನ ಚೀಟಿ ಕೂಡ ಬೇಕಾಗಿರುತ್ತೆ. ಸಿ ಮತ್ತು ಡಿ ವರ್ಗದ ಮಾರಾಟಗಾರರಿಗೆ ಶಿಫಾರಸು ಪತ್ರ ಬೇಕಾಗಿರುತ್ತದೆ. ಇದರ ಜೊತೆಗೆ ಅಗತ್ಯವಿರುವ KYC ದಾಖಲೆಗಳೆಂದರೆ ಆಧಾರ್ ಕಾರ್ಡ್, ಮತದಾರರ ಗುರುತಿನ ಚೀಟಿ, ಚಾಲನಾ ಪರವಾನಗಿ ಪತ್ರ, ಉದ್ಯೋಗ ಖಾತ್ರಿ ಯೋಜನೆಯ ಕಾರ್ಡ್, ಪ್ಯಾನ್ ಕಾರ್ಡ್ ಅಗತ್ಯವಾಗಿರುತ್ತದೆ. ಶಿಫಾರಸು ಪತ್ರಕ್ಕಾಗಿ ಖಾತೆ ಹೇಳಿಕೆ, ಪಾಸ್ ಪುಸ್ತಕದ ಪ್ರತಿಯನ್ನು ಹೊಂದಿರಬೇಕಾಗಿರುತ್ತದೆ. ಸದಸ್ಯತ್ವ ಕಾರ್ಡಿನ ಪ್ರತಿ, ಸದಸ್ಯತ್ವದ ಯಾವುದೇ ಪುರಾವೆಗಳು ಇರಬೇಕಾಗುತ್ತದೆ. ಮಾರಾಟಗಾರನಾಗಿ ಹಕ್ಕನ್ನು ದೃಢೀಕರಿಸಲು ಯಾವುದೇ ಇತರೆ ದಾಖಲೆಗಳು ಹೊಂದಿರಬೇಕಾಗಿರುತ್ತದೆ. UL ಸಲ್ಲಿಸಿದ ಮನವಿ ಪತ್ರ ಕೂಡ ಇಟ್ಟುಕೊಂಡಿರಬೇಕಾಗಿರುತ್ತದೆ. ಇನ್ನು ಎರಡನೇ ಸಾಲಕ್ಕೆ ಸಾಲದ ಮುಚ್ಚುವಿಕೆಯ ದಾಖಲೆ ಸಲ್ಲಿಸಬೇಕಾಗುತ್ತದೆ.
1: ಇದುವರೆಗೂ ಪಿಎಂ ಸ್ಟ್ರೀಟ್ ವೆಂಡರ್ಸ್ ಆತ್ಮನಿರ್ಭರ ನಿಧಿ, ಪಿಎಂ ಸ್ವನಿಧಿ, ಪಿಎಂ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಯೋಜನೆ ಕುರಿತು ಮಾತನಾಡಿದವರು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಿಸಾನ್ ವಾಣಿ ಮತ್ತು ಕೃಷಿರಂಗ ಕಾರ್ಯಕ್ರಮದ ಪ್ರಸಾರಕರಾದ ಡಾ ಎಸ್ಎಂ ಸುಧಾಕರ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ರಾಷ್ಟ್ರವೊಂದರ ಸರ್ವಾಂಗೀಣ ಅಭಿವೃದ್ಧಿ ಎಂದರೆ ಅದು ಕೇವಲ ರಾಜಕೀಯ ವಿಮೋಚನೆಯಲ್ಲ, ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯ ಸಾಧನೆಯೂ ಅಷ್ಟೇ ಮುಖ್ಯವಾದದ್ದು.
1: ಮಹಾಮಾನವತಾವಾದಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಹೀಗೆಂದಿದ್ದಾರೆ, ರಾಷ್ಟ್ರಗೀತೆಗೆ ಹೇಗೆ ಎದೆಯುಬ್ಬಿಸಿ ನಿಲ್ಲುತ್ತೇವೋ ಹಾಗೆ ಅನ್ಯಾಯ ಮತ್ತು ಸಮಾಜದಲ್ಲಿನ ಅಸಮಾನತೆಯ ವಿರುದ್ಧವೂ ನಿಲ್ಲಬೇಕು. ಆಗ ಮಾತ್ರ ಗೌರವದ ಬದುಕು ದಕ್ಕುತ್ತದೆ.

0: ಶಿಕ್ಷಣ ಎಂದರೆ ಕೇವಲ ಮಾಹಿತಿಗಳನ್ನು ತಲೆಗೆ ತುಂಬುವುದಲ್ಲ, ಜೀವನದಲ್ಲಿ ಸಾಮರಸ್ಯವನ್ನು ಕಂಡುಕೊಳ್ಳುವುದಾಗಿದೆ. ಈ ನುಡಿಮುತ್ತು ರವೀಂದ್ರನಾಥ ಟ್ಯಾಗೋರ್ ಅವರದು.
1: ಆಕಾಶವಾಣಿ ಸಮಯ 1:10 ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸುಗುಣ ಸತೀಶ್. ಮುಖ್ಯಾಂಶಗಳು: ಪ್ರಧಾನಿ ನರೇಂದ್ರ ಮೋದಿ, ವೆನೆಜುವೆಲಾ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ನಡುವೆ ದ್ವಿಪಕ್ಷೀಯ ಮಾತುಕತೆ. ಕರ್ನಾಟಕದ ಯಾದಗಿರಿಯಲ್ಲಿ ಕೃಷಿ ಸಂಸ್ಕರಣಾ ಘಟಕಕ್ಕೆ ಚಾಲನೆ ನೀಡಿದ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್. ವಾರಣಾಸಿಯಲ್ಲಿ ಇಂದಿನಿಂದ 2 ದಿನಗಳ ಬ್ರಿಕ್ಸ್ ಸಾಂಸ್ಕೃತಿಕ ಕಾರ್ಯಪಡೆ ಸಭೆ ಆರಂಭ. ಮತ್ತು ಕಾಂಗೋದಲ್ಲಿ ಎಬೋಲಾ ಉಲ್ಬಣ ನಿಯಂತ್ರಣಕ್ಕೆ ತೀವ್ರ ಪ್ರಯತ್ನ, ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿಕೆ. ಪ್ರಧಾನಿ

0: ನರೇಂದ್ರ ಮೋದಿ ನವದೆಹಲಿಯಲ್ಲಿಂದು ವೆನೆಜುವೆಲಾದ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಹೈದರಾಬಾದ್ ಹೌಸ್ನಲ್ಲಿ ನಡೆಯುತ್ತಿರುವ ಮಾತುಕತೆಯಲ್ಲಿ ಭಾರತ ವೆನೆಜುವೆಲಾ ಸಂಬಂಧಗಳು ಮತ್ತು ಇಂಧನ ಭದ್ರತೆ, ವ್ಯಾಪಾರ ಮತ್ತು ಹೂಡಿಕೆ, ಔಷಧಗಳು, ಆರೋಗ್ಯ ರಕ್ಷಣೆ, ಸಾರಿಗೆ ಮತ್ತು ನವೀಕರಿಸಬಹುದಾದ ಇಂಧನ ಕ್ಷೇತ್ರಗಳಲ್ಲಿ ಮತ್ತಷ್ಟು ಸಹಕಾರ ವೃದ್ಧಿ ಕುರಿತು ಚರ್ಚೆ ನಡೆಯಿತು. ಇದಕ್ಕೂ ಮುನ್ನ ಅಧ್ಯಕ್ಷೆ ರೋಡ್ರಿಗಸ್ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರೊಂದಿಗೆ ಸಮಾಲೋಚನೆ ನಡೆಸಿದರು. ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಜೈಶಂಕರ್, ಹಂಗಾಮಿ ಅಧ್ಯಕ್ಷರು ಭಾರತ ವೆನೆಜುವೆಲಾ ಸಂಬಂಧಗಳ ಬಗ್ಗೆ ದೀರ್ಘಕಾಲದ ಬದ್ದತೆ ಹೊಂದಿದ್ದಾರೆ. ಪ್ರಧಾನಿ ಮತ್ತು ಅವರ ನಡುವಿನ ಭೇಟಿಯಿಂದ ಉಭಯ ದೇಶಗಳ ಸಹಕಾರ ಸಂಬಂಧ ಮತ್ತಷ್ಟು ಬಲವರ್ಧನೆಗೊಳ್ಳಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ರಾಡ್ರಿಗಸ್ 5 ದಿನಗಳ ಭಾರತ ಭೇಟಿಗಾಗಿ ನಿನ್ನೆ ನವದೆಹಲಿಗೆ ಆಗಮಿಸಿದ್ದಾರೆ. ಅವರ ಜೊತೆ ವಿದೇಶಾಂಗ ವ್ಯವಹಾರಗಳು, ಆರ್ಥಿಕತೆ ಮತ್ತು ಹಣಕಾಸು, ವಿಜ್ಞಾನ ಮತ್ತು ತಂತ್ರಜ್ಞಾನ, ಸಂವಹನ ಮತ್ತು ಮಾಹಿತಿ ಮತ್ತು ಸಾರಿಗೆ ಸಚಿವರನ್ನು ಒಳಗೊಂಡ ನಿಯೋಗವು ಆಗಮಿಸಿದೆ. ಭಾರತವು ಇಂಧನ ಮತ್ತು ಹೂಡಿಕೆ ಕ್ಷೇತ್ರಗಳಲ್ಲಿ ವೆನೆಜುವೆಲಾದ ಪ್ರಮುಖ ಪಾಲುದಾರ ರಾಷ್ಟವಾಗಿದ್ದು, ಭಾರತೀಯ ಸಾರ್ವಜನಿಕ ವಲಯದ ಉದ್ದಿಮೆಗಳು ವೆನೆಜುವೆಲಾದ ಇಂಧನ ವಲಯದಲ್ಲಿ ಗಣನೀಯ ಹೂಡಿಕೆ ಮಾಡಿವೆ. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಸೂರತ್ ಮತ್ತು ದಾಮನ್ಗೆ ಭೇಟಿ ನೀಡಲಿದ್ದಾರೆ. ಅವರು ಸುಮಾರು 22,600 ಕೋಟಿ ರೂಪಾಯಿಗಳಿಗೂ ಅಧಿಕ ಮೊತ್ತದ ಪ್ರಮುಖ ಅಭಿವೃದ್ದಿ ಯೋಜನೆಗಳ ಶಂಕುಸ್ಥಾಪನೆ, ಲೋಕಾರ್ಪಣೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಇದರಲ್ಲಿ ಸಾರಿಗೆ, ಆರೋಗ್ಯ ರಕ್ಷಣೆ, ಕೈಗಾರಿಕಾ ಮೂಲಸೌಕರ್ಯ, ಇಂಧನ, ನಾಗರಿಕ ವಿಮಾನಯಾನ, ಪ್ರವಾಸೋದ್ಯಮ ಮತ್ತು ಸಾಗರ ಸಂಪರ್ಕದ ಪ್ರಮುಖ ಯೋಜನೆಗಳು ಒಳಗೊಂಡಿವೆ. ಪ್ರಧಾನಿಯವರು ಮಧ್ಯಾಹ್ನ ಗುಜರಾತ್ಗೆ ಭೇಟಿ ನೀಡಲಿದ್ದು, ಅಲ್ಲಿ ಕೈಗಾರಿಕಾ ಮೂಲಸೌಕರ್ಯಗಳನ್ನು ಪರಿಶೀಲಿಸಿದ ಬಳಿಕ ಸೂರತ್ನಲ್ಲಿ ಅಭಿವೃದ್ದಿ ಯೋಜನೆಗಳಿಗೆ ಚಾಲನೆ ನೀಡುವರು. ಸಂಜೆ ದಾಮನ್ಗೆ ಭೇಟಿ ನೀಡಲಿರುವ ಅವರು ನಮೋ ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್ ಕಟ್ಟಡವನ್ನು ಹಾಗೂ ನಮೋ ಆಸ್ಪತ್ರೆಯನ್ನು ಲೋಕಾರ್ಪಣೆಗೊಳಿಸುವರು. ನೀತಿ ಆಯೋಗದ ಮಹತ್ವಾಕಾಂಕ್ಷೆಯ ಹಾಗೂ ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳಲ್ಲೊಂದಾದ ಯಾದಗಿರಿ ಜಿಲ್ಲೆಯ ಗುರುಮಠಲ್ ತಾಲೂಕಿನ ಬದ್ದೇಪಲ್ಲಿ ಗ್ರಾಮದಲ್ಲಿ ಕೃಷಿ ಸಂಸ್ಕರಣೆ ಮತ್ತು ಗ್ರಾಮೀಣ ಉದ್ಯಮಶೀಲತೆಗೆ ಉತ್ತೇಜನ ನೀಡುವ ಮಹತ್ವದ ಯೋಜನೆಯಾದ ಕೃಷಿ ಸಂಸ್ಕರಣಾ ಕೇಂದ್ರಕ್ಕೆ ಕೇಂದ್ರ ಹಣಕಾಸು ಮತ್ತು ಸಾಂಸ್ಥಿಕ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದು ಚಾಲನೆ ನೀಡಿ ಘಟಕವನ್ನು ವೀಕ್ಷಿಸಿದರು. ಸಂಸ್ಕರಣಾ ಘಟಕ ನಿರ್ವಹಿಸುವ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರೊಡನೆ ಸಮಾಲೋಚಿಸಿದ ಕೇಂದ್ರ ಸಚಿವರು ಉತ್ಪನ್ನಗಳ ತಯಾರಿಕೆ, ಸಂಸ್ಕರಣೆ ಹಾಗೂ ಮಾರುಕಟ್ಟೆ ಕುರಿತು ಮಾಹಿತಿ ಪಡೆದರು. ನಬಾರ್ಡ್ ಸಹಯೋಗದಲ್ಲಿ ನಿರ್ಮಾಣಗೊಂಡಿರುವ ಈ ಯೋಜನೆಗೆ ನಿರ್ಮಲಾ ಸೀತಾರಾಮನ್ ಅವರ ಸಂಸತ್ ಕ್ಷೇತ್ರಾಭಿವೃದ್ದಿ ನಿಧಿಯಿಂದ 50 ಲಕ್ಷ ರೂಪಾಯಿ ಅನುದಾನ ನೀಡಲಾಗಿದ್ದು, ರಾಜ್ಯ ಸರ್ಕಾರ 1 ಎಕರೆ ಭೂಮಿ ಮಂಜೂರು ಮಾಡಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮೇಘಾಲಯದ ಶಿಲ್ಲಾಂಗ್ನಲ್ಲಿಂದು ನಡೆಯಲಿರುವ ಈಶಾನ್ಯ ಮಂಡಳಿಯ 73ನೇ ಸಮಗ್ರ ಗೋಷ್ಠಿಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಪ್ರಾದೇಶಿಕ ಅಭಿವೃದ್ದಿಯ ನಿರ್ಣಾಯಕ ವಲಯಗಳಿಗಾಗಿ ರಚಿಸಲಾದ ಸಿಎಂ ಉನ್ನತ ಮಟ್ಟದ ಕಾರ್ಯಪಡೆಗಳು ಸಾಧಿಸಿದ ಪ್ರಗತಿಯ ಕುರಿತು ಗೋಷ್ಠಿಯಲ್ಲಿ ಚರ್ಚಿಸಲಾಗುವುದು. ಅದರಲ್ಲಿ ಪ್ರವಾಸೋದ್ಯಮ, ಕೃಷಿ ಮತ್ತು ತೋಟಗಾರಿಕೆ, ಹೂಡಿಕೆ ಪ್ರಚಾರ, ಹಾಲು, ಮೊಟ್ಟೆ, ಮೀನು ಮತ್ತು ಮಾಂಸದಲ್ಲಿ ಸ್ವಾವಲಂಬನೆ, ಕ್ರೀಡಾ ಪ್ರಚಾರ, ಆರ್ಥಿಕ ಕಾರಿಡಾರ್ ಅಭಿವೃದ್ದಿ, ಮೂಲಸೌಕರ್ಯ ಮತ್ತು ಸಂಪರ್ಕ ಮತ್ತು ಕೈಮಗ್ಗ ಮತ್ತು ಕರಕುಶಲ ವಸ್ತುಗಳ ಕುರಿತು ಪ್ರಾತ್ಯಕ್ಷಿಕೆಗಳನ್ನು ಪ್ರಸ್ತುತಪಡಿಸಲಾಗುವುದು. 2047ರ ವೇಳೆಗೆ ಈಶಾನ್ಯ ಪ್ರದೇಶವನ್ನು ಆರ್ಥಿಕ ಬೆಳವಣಿಗೆ, ಸಂಪರ್ಕ, ನಾವೀನ್ಯತೆ, ಸುಸ್ಥಿರತೆ ಮತ್ತು ಸಾಂಸ್ಕೃತಿಕ ಸಮೃದ್ದಿಯ ತಾಣವನ್ನಾಗಿ ಪರಿವರ್ತಿಸಲು ದೀರ್ಘಾವಧಿಯ ನೀಲನಕ್ಷೆಯನ್ನು ರೂಪಿಸುವ ಈಶಾನ್ಯ ಮಿಷನ್ ಪ್ಲಾನ್ 2047 ಕುರಿತು ಸಭೆ ಚರ್ಚಿಸುತ್ತದೆ. ಈಶಾನ್ಯ ಪ್ರದೇಶದ ಅಭಿವೃದ್ದಿ ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ, ರಾಜ್ಯ ಸಚಿವ ಸುಕಾಂತ ಮಜುಂದಾರ್, 8 ಈಶಾನ್ಯ ರಾಜ್ಯಗಳ ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿಗಳು, ಸಂಸದರು ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರತಿನಿಧಿಸುವ ಲೋಕಸಭಾ ಕ್ಷೇತ್ರ ಹಾಗೂ ವಿಶ್ವದ ಪ್ರಾಚೀನ ನಗರಗಳಲ್ಲಿ ಒಂದಾದ ವಾರಣಾಸಿ ಐತಿಹಾಸಿಕ ಅಂತಾರಾಷ್ಟೀಯ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗುತ್ತಿದೆ. ಜಿ 20

0: ಮತ್ತು ಸಭೆಗಳನ್ನು ಯಶಸ್ವಿಯಾಗಿ ಆಯೋಜಿಸಿದ್ದ ವಾರಣಾಸಿ ಇದೀಗ ಬ್ರಿಕ್ಸ್ ಸಾಂಸ್ಕೃತಿಕ ಕಾರ್ಯಪಡೆಯ ಎರಡನೇ ಸಭೆಗೆ ಆತಿಥ್ಯ ವಹಿಸುತ್ತಿದೆ. ಇಂದು ಮತ್ತು ನಾಳೆ ನಡೆಯಲಿರುವ ಸಭೆಯಲ್ಲಿ ಚೀನಾ, ಬ್ರೆಜಿಲ್, ಈಜಿಪ್ಟ್ ಸೇರಿದಂತೆ 11 ಬ್ರಿಕ್ಸ್ ಸದಸ್ಯ ರಾಷ್ಟಗಳು ಭಾಗವಹಿಸಲಿವೆ. ಈ ಸಭೆ ಹಿರಿಯ ರಾಯಭಾರಿಗಳು, ನೀತಿ ನಿರೂಪಕರು ಮತ್ತು ಸಾಂಸ್ಕೃತಿಕ ಪರಿಣಿತರ ಒಗ್ಗೂಡುವಿಕೆಗೆ ಕಾರಣವಾಗಲಿದೆ. ಸಭೆಯ ಅಂಗವಾಗಿ ಕಾಶಿಯ ಅತ್ಯಂತ ಹೆಸರುವಾಸಿಯಾಗಿರುವ ಜಿಐ ಮಾನ್ಯತೆ ಪಡೆದ ವಸ್ತುಗಳ ಪ್ರದರ್ಶನವೂ ನಡೆಯಲಿದೆ. ಜೊತೆಗೆ ವಾರಣಾಸಿಯ ಶ್ರೀಮಂತ ಕರಕುಶಲ ಕಲೆಯನ್ನು ಬಿಂಬಿಸುವ 6 ವಿಶಿಷ್ಟ ಉತ್ಪನ್ನಗಳ ಪ್ರದರ್ಶನವೂ ನಡೆಯಲಿದೆ. ಯೋಗವು ವಿಶ್ವದಾದ್ಯಂತ ಅಪಾರ ಜನಪ್ರಿಯತೆಯನ್ನು ಗಳಿಸುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಅವರು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಇಂದು ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆಯಲಿರುವ 2026ರ ಮೊದಲ ವಿಶ್ವ ಯೋಗಾಸನ ಕ್ರೀಡಾ ಚಾಂಪಿಯನ್ಶಿಪ್ನಲ್ಲಿ ವರ್ಚುವಲ್ ಮೂಲಕ ಭಾಗವಹಿಸುತ್ತಿರುವುದಾಗಿ ತಿಳಿಸಿದ್ದಾರೆ. ಚಾಂಪಿಯನ್ಶಿಪ್ ಜಗತ್ತಿನಾದ್ಯಂತ ಎಲ್ಲ ಯೋಗ ಉತ್ಸಾಹಿಗಳನ್ನು ಒಗ್ಗೂಡಿಸಿದೆ. ಯೋಗಾಸನದ ಜಾಗತಿಕ ಕ್ರೀಡಾ ನೀಲನಕ್ಷೆಯಲ್ಲಿ ಇದು ಮಹತ್ವದ ಮೈಲುಗಲ್ಲು ಎಂದು ವ್ಯಾಖ್ಯಾನಿಸಿರುವ ಪ್ರಧಾನಿ, ಈ ಕಾರ್ಯಕ್ರಮ ಆಯೋಜಿಸುವವರಿಗೆ ಮತ್ತು ಅದರಲ್ಲಿ ಭಾಗವಹಿಸುವವರಿಗೆ ಅವರು ತಮ್ಮ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಭಾರತ ಮತ್ತು ಅಮೆರಿಕ ನಡುವೆ ನಡೆಯುತ್ತಿರುವ ಬಹು ನಿರೀಕ್ಷಿತ ವ್ಯಾಪಾರ ಒಪ್ಪಂದ ಮಾತುಕತೆ ಇನ್ನು ಕೆಲವೇ ವಾರಗಳಲ್ಲಿ ಮುಕ್ತಾಯಗೊಳ್ಳಲಿದೆ ಎಂದು ಅಮೆರಿಕ ವಿದೇಶಾಂಗ ಸಚಿವ ಮಾರ್ಕ್ ರುಬಿಯೋ ಹೇಳಿದ್ದಾರೆ. ಕಳೆದ ರಾತ್ರಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ವಾಷಿಂಗ್ಟನ್ ಮತ್ತು ದೆಹಲಿ ನಡುವೆ ಸಮಾಲೋಚನೆಗಳು ಮುಕ್ತಾಯ ಹಂತ ತಲುಪಿವೆ. ಇಂಡೋ ಪೆಸಿಫಿಕ್ ಪ್ರಾಂತ್ಯದಲ್ಲಿ ಭಾರತ ಅಮೆರಿಕದ ಪ್ರಮುಖ ಕಾರ್ಯತಾಂತ್ರಿಕ ಪಾಲುದಾರ ರಾಷ್ಟವಾಗಿದೆ. ವಿಶ್ವದ ಅತಿದೊಡ್ಡ ಮತ್ತು 2 ಹಳೆಯ ಪ್ರಜಾಪ್ರಭುತ್ವಗಳ ನಡುವೆ ಆರ್ಥಿಕ ಸಂಬಂಧಗಳು ಅತ್ಯಂತ ವೇಗವಾಗಿ ಬೆಳವಣಿಗೆ ಹೊಂದುತ್ತಿವೆ ಎಂದು ಅವರು ಹೇಳಿದ್ದಾರೆ. ಕ್ವಾಡ್ ಚರ್ಚೆಗಳಲ್ಲಿ ಭಾರತವನ್ನು ಸೇರ್ಪಡೆ ಮಾಡಿಕೊಳ್ಳುವ ಬಗ್ಗೆ ತಮ್ಮ ಭಾರತ ಭೇಟಿ ವೇಳೆ ಸಮಾಲೋಚನೆ ನಡೆಸಲಾಗಿದೆ. ಇದರಿಂದ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಸಾಗರ ಸಹಕಾರ ಬಾಂಧವ್ಯ ವೃದ್ಧಿಯಾಗಲಿದೆ ಎಂದು ಹೇಳಿದ್ದಾರೆ. ಆಸ್ಟ್ರಿಯಾ, ಕರ್ಗಿಸ್ತಾನ್, ಪೋರ್ಚುಗಲ್, ಟ್ರಿನಿಡಾಡ್ ಮತ್ತು ಟೊಬ್ಯಾಗೋ ಹಾಗೂ ಜಿಂಬಾಬ್ವೆ ರಾಷ್ಟಗಳು 2 ವರ್ಷಗಳ ಅವಧಿಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಖಾಯಂ ಏತರ ರಾಷ್ಟಗಳಾಗಿ ಆಯ್ಕೆಯಾಗಿವೆ. ಈ 5 ರಾಷ್ಟಗಳು 2027ರ ಜನವರಿ 1ರಿಂದ 2028ರಿಂದ ಡಿಸೆಂಬರ್ 31ರವರೆಗೆ ಭದ್ರತಾ ಮಂಡಳಿಯ ಸದಸ್ಯ ರಾಷ್ಟಗಳಾಗಿ ಕಾರ್ಯನಿರ್ವಹಿಸಲಿವೆ. ಈ ಹಿಂದೆ ಸದಸ್ಯ ರಾಷ್ಟಗಳಾಗಿದ್ದ ಡೆನ್ಮಾರ್ಕ್, ಗ್ರೀಸ್, ಪಾಕಿಸ್ತಾನ, ಪನಾಮಾ ಮತ್ತು ಸೊಮಾಲಿಯಾ ಬದಲಿಗೆ ಹೊಸದಾಗಿ 5 ರಾಷ್ಟಗಳಿಗೆ ಖಾಯಂ ಏತರ ಸದಸ್ಯ ಸ್ಥಾನಮಾನ ನೀಡಲಾಗಿದೆ. ಕಾಂಗೋ ಗಣರಾಜ್ಯದಲ್ಲಿ ಎಬೋಲಾ ಸೋಂಕು ಹರಡುವಿಕೆ ಹೆಚ್ಚಾಗಿದ್ದು ಇದನ್ನು ನಿಯಂತ್ರಿಸಲು ಪ್ರಯತ್ನಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ವಿಶ್ವ ಆರೋಗ್ಯ ಸಂಸ್ಥೆ ತಿಳಿಸಿದೆ. ಜಿನೆವಾ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವಿಶ್ವ ಆರೋಗ್ಯ ಸಂಸ್ಥೆಯ ಮಹಾನಿರ್ದೇಶಕ ತೆದ್ರೋಸ್ ಅಧಾನೋಮ್, ಸೋಂಕು ದೊಡ್ಡ ಪ್ರಮಾಣದಲ್ಲಿ ಉಲ್ಬಣಿಸುತ್ತಿದ್ದು ಆರೋಗ್ಯ ಅಧಿಕಾರಿಗಳು ಅದನ್ನು ನಿಯಂತ್ರಿಸಲು ಶ್ರಮಿಸುತ್ತಿದ್ದಾರೆ ಎಂದರು. ಸೋಂಕು ಕಾಣಿಸಿಕೊಂಡ ಪ್ರದೇಶಕ್ಕೆ ಭೇಟಿ ನೀಡಿ ಪರಿಶೀಲಿಸಲಾಗಿದ್ದು ಸ್ಥಳೀಯ ಆರೋಗ್ಯ ಕಾರ್ಯಕರ್ತರು ಮತ್ತು ಅಧಿಕಾರಿಗಳು ಅತ್ಯಂತ ಬದ್ದತೆಯಿಂದ ಸೋಂಕು ನಿಯಂತ್ರಣಕ್ಕೆ ಎಲ್ಲ ಕ್ರಮಗಳನ್ನು ಕೈಗೊಳ್ಳುತ್ತಿದ್ದಾರೆ ಎಂದು ಅವರು ಹೇಳಿದರು. ಮೇ ತಿಂಗಳ ಮಧ್ಯಭಾಗದಲ್ಲಿ ಕಾಂಗೋದಲ್ಲಿ ಕಾಣಿಸಿಕೊಂಡ ಸೋಂಕು ಈವರೆಗೆ 344 ಮಂದಿಯಲ್ಲಿ ದೃಢಪಟ್ಟಿದ್ದು 60 ಮಂದಿ ಸಾವನ್ನಪ್ಪಿದ್ದಾರೆ. ಯುಕೆ ವಿದೇಶಾಂಗ ಮತ್ತು ಕಾಮನ್ವೆಲ್ತ್ ವ್ಯವಹಾರಗಳ ಕಾರ್ಯದರ್ಶಿ ಯುವೆಟ್ ಕೂಪರ್ 2 ದಿನಗಳ ಭಾರತ ಭೇಟಿಗಾಗಿ ಇಂದು ಬೆಳಿಗ್ಗೆ ನವದೆಹಲಿಗೆ ಆಗಮಿಸಿದರು. ಅವರು ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ದ್ವಿಪಕ್ಷೀಯ ಸಮಾಲೋಚನೆಗಳನ್ನು ನಡೆಸಲಿದ್ದಾರೆ. ಕೂಪರ್ ಸಂಜೆ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರನ್ನು ಭೇಟಿ ಮಾಡಿ ಉಭಯ ದೇಶಗಳ ಸಂಬಂಧ ವೃದ್ಧಿಯ ಕುರಿತು ಚರ್ಚೆ ನಡೆಸಲಿದ್ದಾರೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ವೆನೆಜುವೆಲಾ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ನಡುವೆ ದ್ವಿಪಕ್ಷೀಯ ಮಾತುಕತೆ. ಕರ್ನಾಟಕದ ಯಾದಗಿರಿಯಲ್ಲಿ ಕೃಷಿ ಸಂಸ್ಕರಣಾ ಘಟಕಕ್ಕೆ ಚಾಲನೆ ನೀಡಿದ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್. ವಾರಣಾಸಿಯಲ್ಲಿ ಇಂದಿನಿಂದ 2 ದಿನಗಳ ಬ್ರಿಕ್ಸ್ ಸಾಂಸ್ಕೃತಿಕ ಕಾರ್ಯಪಡೆ ಸಭೆ ಆರಂಭ. ಮತ್ತು ಕಾಂಗೋದಲ್ಲಿ ಎಬೋಲಾ ಉಲ್ಬಣ, ನಿಯಂತ್ರಣಕ್ಕೆ ತೀವ್ರ ಪ್ರಯತ್ನ, ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಆಕಾಶವಾಣಿ ಧಾರವಾಡ ಜನಪದ ಸಂಗೀತ ಕಾರ್ಯಕ್ರಮ.

ಇದುವರೆಗೆ ಧಾರವಾಡದ ಮಾರ್ಕಂಡೇಯ ದೊಡ್ಮನಿ ಹಾಗೂ ಸಂಗಡಿಗರಿಂದ ತತ್ವ ಪದಗಳನ್ನು ಕೇಳಿದಿರಿ. ಜನಪದ ಸಂಗೀತ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ. ಹಲೋ ಅಭಿಲಾಷ ನೇರ ಫೋನ್ ಇನ್ ಕಾರ್ಯಕ್ರಮ.

0: ಹಲೋ ಅಭಿಲಾಷ, ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಕೇಳುಗರಿಗೆ ಸ್ವಾಗತ. ಮೊದಲನೇ ಕರೆ ಯಾರ್ದು ಅಂತ ನೋಡೋಣ. ಹಲೋ,
1: ನಾವು ಕಟ್ಟಿಯಲ್ಲಿ ಮಾತಾಡೋದು.
0: ಹೇಳ್ರಿ ಕಟ್ಟಿ ಅವರ, ಯಾವ ಗೀತೆಗಾಗಿ ಕರೆ ಮಾಡಿರಿ? ಭಕ್ತ ಸಿರಿಯಾಳ ಒಳಗಿಂದ ಯಾವ ಹಾಡು? ಭಕ್ತ ಸಿರಿಯಾಳ ಚಿತ್ರದೊಳಗಿಂದ ಯಾವ ಹಾಡು?
1: ಶುಭ ಶುಭ.
0: ಆಯ್ತು, ನಿಮ್ಮ ಮೆಚ್ಚಿನ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ.
1: ಒಳ್ಳೆಯದು.

0: ಜಗದಲ್ಲ ಶಿವ ಶಿವ ಎಂದರೆ ಭಯವಿಲ್ಲ ನಾಮಕ್ಕೆ ಸಾಟಿ ಬೇರಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ.
1: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಭಕ್ತ ಸಿರಿಯಾಳ ಚಿತ್ರದ ಗೀತೆಯನ್ನ ಕೇಳಿದ್ವಿ. ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ
2: ಹಲೋ
1: ಹಲೋ, ಅಭಿಲಾಷಾ ಕಾರ್ಯಕ್ರಮ.
2: ನಮಸ್ಕಾರ ಮೇಡಮ್.
1: ನಮಸ್ತೆ, ಹೇಳ್ರಿ, ಎಲ್ಲಿಂದ ಕರೆ ಮಾಡಿರಿ? ನಿಮ್ ಹೆಸರು?
2: ಹುಬ್ಬಳ್ಳಿಯಿಂದ ಅಶೋಕ್ ಬೊಂಬ್ಳೆ ಅಂತ ಮಾತಾಡೋದು ಮೇಡಮ್.
1: ಅಶೋಕ್ ಅವರೇ, ಹೇಳ್ರಿ, ಯಾವ ಗೀತೆಗಾಗಿ ಕರೆ ಮಾಡಿರಿ?
2: ಎಲ್ಲಾ ಕಾರ್ಯಕ್ರಮ ಚೆನ್ನಾಗಿ

0: ಮಾಡ್ತಾ ಮೇಡಮ್, ಎಲ್ಲ ಕೇಳ್ತಾ ಇರ್ತೀವಿ.
1: ಕೇಳ್ತಾ ಇರ್ತೀರಿ, ತುಂಬಾ ಧನ್ಯವಾದ ಅಶೋಕ್ ಅವರೇ.
0: ಮೇಡಮ್ ಇದು ಮಣ್ಣಿನ ಮಗ.
1: ಮಣ್ಣಿನ ಮಗ,
0: ಹಾ,
1: ಅದ್ರೊಳಗಿಂದ ಯಾವ ಗೀತೆ?
0: ಪಿ ಸುಶೀಲ್ ಹಾಡಿದ್ದು.
1: ಪಿ ಸುಶೀಲ್ ಅವರು ಹಾಡಿರುವಂತೆ ಅದೇ ಯಾವ ಗೀತೆ? ಇದೇನಾ ಸಭ್ಯತೆ? ಮತ್ತೇನಿಲ್ಲ, ನಿಮ್ಮ ಮೆಚ್ಚಿನ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೀವಿ ಅಶೋಕ್ ಅವರ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ.
0: ಓಕೆ ಮೇಡಮ್, ಥ್ಯಾಂಕ್ ಯು.
1: ನಮಸ್ತೆ.

0: ಸುಶೀಲ ಅವರು ಹಾಡಿರುವ ಮಣ್ಣಿನ ಮಗ ಚಿತ್ರದ ಗೀತೆಯನ್ನ ಕೇಳಿದ್ವಿ. ಹಲೋ
1: ಹಲೋ
0: ಹಲೋ ಅಭಿಲಾಷ ಕಾರ್ಯಕ್ರಮ.
1: ಹಲೋ ಅಭಿಷಾ ಅಭಿಲಾಷ ಕಾರ್ಯಕ್ರಮ
0: ಹೇಳ್ರಿ, ಯಾರು ನಿಮ್ ಹೆಸರು, ಎಲ್ಲಿಂದ ಕರೆ ಮಾಡಿರಿ?
1: ಬಾಗಲಕೋಟೆಯಿಂದ ಚಂದ್ರಕಾಂತ್ ಸಿಂತ್ರೆ ಟೈಲರ್ ರೀ.
0: ಚಂದ್ರಕಾಂತ್ ಅವ್ರೆ, ಹೇಳ್ರಿ ಯಾವ ಗೀತೆಯನ್ನ ಕೇಳಬಯಸಿ ಕರೆ ಮಾಡಿರಿ?
1: ನಿಮ್ಮ ಕಾರ್ಯಕ್ರಮ ಎಲ್ಲ ಚಲೋ ಬರ್ತಾವ್ರಿ,
0: ಕೇಳ್ತಾ ಇರ್ತೀರಿ?
1: ಕೇಳ್ತೀರಿ, ಎಲ್ಲ ಕೆಲಸ ಮಾಡ್ಕೊಂತ ಕೇಳ್ತಿರ್ತೀರಿ.
0: ಆಯ್ತು, ನಿಮ್ ಯಾವ
1: ರಂಗದ ಕೆಲಸ ಮಾಡ್ಕೊಂತ ಎಲ್ಲ ಕೇಳ್ತೀರಿ?
0: ಆಯ್ತು, ತುಂಬಾ ಸಂತೋಷ. ಚಂದ್ರಕಾಂತ್ ಅವ್ರೆ, ಹೇಳ್ರಿ ಯಾವ
1: ಸಂಗಮದೊಳಗ ಸಿರಿವಂತನಾದರೂ ಕನ್ನಡ ನಾಡು ಅಂತ ಐತ್ ನೋಡ್ರಿ.
0: ಸಂಗಮ
1: ಹೌದ್ರಿ,
0: ಸಂಗಮ ಒಳಗಿಂದು ಸಿರಿವಂತನಾದರು
1: ಕನ್ನಡ ನಾಡು ಮುಡಿವೆ ಅಂತ.
0: ಯಾಕೆ ಇಷ್ಟ ಆಗ್ತಿದ್ರಿ ಹಾಡು?
1: ಹಾಡು ಬಾಸುಲ ಚೆನ್ನಾಗಿದೆ.
0: ಆಯ್ತು, ನಿಮ್ಮ ಮೆಚ್ಚಿನ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೀವಿ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ.
1: ಧನ್ಯವಾದಗಳು ನಿಮಗೂ.
0: ನಮಸ್ತೆ. ಓಹೋ

0: ಪಿಬಿ ಶ್ರೀನಿವಾಸ್ ಹಾಗೂ ಸಿಕೆ ರಮಾ ಅವರು ಹಾಡಿರುವ ಸಂಗಮ ಚಿತ್ರದ ಗೀತೆಯನ್ನ ನಾವು ಕೇಳಿದ್ವಿ. ಹಲೋ,
1: ನಮಸ್ಕಾರ ಮೇಡಮ್.
0: ನಮಸ್ತೆ, ಎಲ್ಲಿಂದ ಕರೆ?

0: ಅವರು ಹಾಡಿರುವಂತಹ ಹಾಡು, ಡಾಕ್ಟರ್ ರಾಜ್ಕುಮಾರ್
1: ಮೇಡಮ್
0: ಹಾಗೂ ವಾಣಿ ಜಯರಾಮ್ ಅವರು ಹಾಡಿರುವಂತಹ ಹಾಡು.
1: ಊಟ ಆಯ್ತು ಮೇಡಮ್?
0: ಹಾ, ಇನ್ನು ಮೈಲ್ ಮಾಡಬೇಕು. ನಿಮ್ಮ ಮೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ.
1: ನಮಸ್ಕಾರ.
0: ನಮಸ್ತೆ.

0: ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಅವರು ಹಾಡಿರುವ ವಸಂತ ಗೀತಾ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಹಲೋ ಹಲೋ ಹಲೋ ಅಭಿಲಾಷ್ ನಮಸ್ತೆ. ಹಲೋ ಅಭಿಲಾಷಾ ಕಾರ್ಯಕ್ರಮ, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡಿರಿ? ಚನ್ನಬಸವ ಅವರು ಹೇಳ್ರಿ, ಯಾವ ಗೀತೆಯನ್ನ ಕೇಳಬಯಸಿ ಕರೆ ಮಾಡಿರಿ?
1: ನಮಗೆ ಕಿಟ್ಟು ಪುಟ್ಟು ಚಿತ್ರ ಮೇಡಮ್.
0: ಯಾವುದು
1: ಕಿಟ್ಟು ಪುಟ್ಟು?
0: ಕಿಟ್ಟು ಪುಟ್ಟು
1: ನೋಡ್ರಿ ಮೇಡಮ್.
0: ಕಿಟ್ಟು ಪುಟ್ಟು ಒಳಗಿಂದು ಯಾವ ಹಾಡು?
1: ಮತ್ತೊಂದು ಹೇಳಿ ಹತ್ತಿರ ಹತ್ತಿರವಾಗಿ ನೋಡ್ರಿ.
0: ಯಾವುದು?
1: ಮತ್ತೊಂದು ಹತ್ತಿರ ಬಾಳಿ.
0: ಆಯ್ತು, ನಿಮ್ಮ ಮೆಚ್ಚಿನ ಗೀತೆನ ಈಗ ಪ್ರಸಾರ ಮಾಡ್ತಾ ಇದ್ದೀವಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ.
1: ಥ್ಯಾಂಕ್ ಯು ಮೇಡಮ್.
0: ನಮಸ್ತೆ.

0: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಚಾಣಕ್ಯ ಅವರು ಹಾಡಿರುವ ಕಿಟ್ಟು ಪುಟ್ಟು ಚಿತ್ರದ ಗೀತೆಯನ್ನ ಕೇಳಿದ್ವಿ. ಹಲೋ ಅಭಿಲಾಷಾ, ಕಾರ್ಯಕ್ರಮದ ಕೊನೆಯ ಕರೆ ನೋಡೋಣ. ಹಲೋ
1: ಹಲೋ
0: ಹಲೋ ಅಭಿಲಾಷಾ, ಕಾರ್ಯಕ್ರಮ ಯಾರು?
1: ನಾನು ಪುತ್ತೂರಿನಿಂದ ಸರಸ್ವತಿ ಮಾತಾಡುದು. ಮೇಡಮ್,
0: ಸರಸ್ವತಿ ಅವರ ಹೇಳ್ರಿ, ಯಾವ ಗೀತೆಯನ್ನ ಪ್ರಸಾರ ಮಾಡಿ?
1: ನನಗೆ ಶ್ರಾವಣ ಬಂತು ಚಿತ್ರದಿಂದ.
0: ಶ್ರಾವಣ
1: ಮಾಸ ಬಂದಾಗ ಆನಂದ ತಂದಾಗ ಅಂತ ಒಂದು ಹಾಡು ಅಂತಲ್ಲ ಮೇಡಮ್, ಒಂದು ಹಾಡು ಮೇಡಮ್.
0: ಹೌದು, ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವಂತ ಹಾಡು.
1: ಹೌದು ಮೇಡಮ್.
0: ಆಯ್ತು, ನಿಮ್ಮ ಮೆಚ್ಚಿನ ಗೀತೆಯನ್ನ ಪ್ರಸಾರ ಮಾಡ್ತೀವಿ ಸರಸ್ವತಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ.
1: ನಮಸ್ತೆ
0: ನಮಸ್ತೆ.

ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಅವರು ಹಾಡಿರುವ ಶ್ರಾವಣ ಬಂತು ಚಿತ್ರದ ಗೀತೆಯನ್ನ ಕೇಳಿದ್ವಿ. ಹಲೋ ಅಭಿಲಾಷಾ ನೇರ ಫೋನ್ ಇನ್ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಕರೆ ಮಾಡಿದಂತಹ ಎಲ್ಲ ಕೇಳುಗರಿಗೆ ಧನ್ಯವಾದ.

ಆಕಾಶವಾಣಿ ಧಾರವಾಡ. ಸಮಯ 2 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದಿಲ್ಲಿ ಕೇಂದ್ರದಿಂದ. ನಂತರ 2:30 ಕ್ಕೆ ಪ್ರದೇಶ ಸಮಾಚಾರ ಕೇಳುವಿರಿ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸುಗುಣ ಸತೀಶ್. ಮುಖ್ಯಾಂಶಗಳು. ಸಂಪುಟದ ಸಚಿವರು ಹಿರಿಯ ಅಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಭೆ, ಆಡಳಿತಕ್ಕೆ ಚುರುಕು ಮುಟ್ಟಿಸುವಂತೆ ಸೂಚನೆ. ಜಿಲ್ಲೆ ಅಭಿವೃದ್ಧಿಯಾದರೆ ರಾಜ್ಯ ದೇಶ ಅಭಿವೃದ್ಧಿಯಾದಂತೆ, ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅಭಿಮತ. ಖಾತೆ ಹಂಚಿಕೆ ಪ್ರಕ್ರಿಯೆ ಸಂಜೆಯೊಳಗೆ ಅಂತಿಮಗೊಳ್ಳುವ ಸಾಧ್ಯತೆ, ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟನೆ. ಪಕ್ಷ ಬಲಪಡಿಸಲು ಕೈಜೋಡಿಸುವಂತೆ ಕಾರ್ಯಕರ್ತರಿಗೆ ಕೆಪಿಸಿಸಿ ನೂತನ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಕರೆ. ಮತ್ತು ನೈಋತ್ಯ ಮುಂಗಾರು ಇಂದು ಕೇರಳಂ ಪ್ರವೇಶಿಸುವ ಸಾಧ್ಯತೆ, ಕರಾವಳಿ ಕರ್ನಾಟಕದಲ್ಲಿ ಗುಡುಗು ಸಹಿತ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಆಡಳಿತಕ್ಕೆ ಚುರುಕು ಮುಟ್ಟಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ವಿಧಾನಸೌಧದಲ್ಲಿಂದು ನಡೆದ ಸರ್ಕಾರದ ಎಲ್ಲ ಅಪರ ಮುಖ್ಯ ಕಾರ್ಯದರ್ಶಿಗಳು, ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಕಾರ್ಯದರ್ಶಿಗಳ ಸಭೆ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಂದಿನ 15 ದಿನಗಳೊಳಗೆ ಕಾರ್ಯಯೋಜನೆ ನೀಡುವಂತೆ ಸೂಚನೆ ನೀಡಿದ್ದಾರೆ. ಯಾರ ಒತ್ತಡಕ್ಕೂ ಮಣಿಯದೆ ಕಾರ್ಯನಿರ್ವಹಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಸಭೆಯಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಸಚಿವರಾದ ರಾಮಲಿಂಗಾರೆಡ್ಡಿ, ಈಶ್ವರ್ ಖಂಡ್ರೆ, ಯುಟಿ ಖಾದರ್ ಹಾಗೂ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಉಪಸ್ಥಿತರಿದ್ದರು. ಸಭೆಯಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಭಾಗವಹಿಸಿದ್ದರು.

0: ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಬಡೇಪಲ್ಲಿ ಗ್ರಾಮದಲ್ಲಿ ರೈತರ ತರಬೇತಿ ಹಾಗೂ ಸಾಮಾನ್ಯ ಸೌಲಭ್ಯ ಕೇಂದ್ರವನ್ನು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಈ ಕೇಂದ್ರವನ್ನು ಮಹಿಳೆಯರೇ ನಡೆಸುತ್ತಿರುವುದು ಶ್ಲಾಘನೀಯ ಎಂದು ಹೇಳಿದರು. ಇದೇ ವೇಳೆ ಯಾದಗಿರಿ ಜಿಲ್ಲೆ ಅಭಿವೃದ್ದಿಯಲ್ಲಿ ಹಿಂದುಳಿದಿರುವ ಬಗ್ಗೆ ಅವರು ಕಳವಳ ವ್ಯಕ್ತಪಡಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ಬಳಿಕ ಪ್ರತಿಯೊಂದು ಜಿಲ್ಲೆಯ ಅಭಿವೃದ್ದಿಗೂ ಪಣತೊಟ್ಟಿದ್ದು ಪ್ರತಿಯೊಬ್ಬ ವ್ಯಕ್ತಿಯೂ ಬಡತನದಿಂದ ಮುಕ್ತವಾಗಲು ಶ್ರಮಿಸಲಾಗುತ್ತಿದೆ ಎಂದು ಹೇಳಿದರು. ನಬಾರ್ಡ್ ನೆರವಿನೊಂದಿಗೆ ಈ ರೈತ ತರಬೇತಿ ಹಾಗೂ ಸಾಮಾನ್ಯ ಸೌಲಭ್ಯ ತರಬೇತಿ ಕೇಂದ್ರವನ್ನು ಅಭಿವೃದ್ದಿಪಡಿಸಲಾಗಿದೆ ಎಂದು ಹೇಳಿದ್ದಾರೆ. ಇಲ್ಲಿ ತಯಾರಾಗುವ ಉತ್ಪನ್ನಗಳನ್ನು ಇ ಕಾಮರ್ಸ್ಗೆ ಪರಿಚಯಿಸುವಂತೆ ನಬಾರ್ಡ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಒಂದು ಜಿಲ್ಲೆ ಅಭಿವೃದ್ದಿಯಾದರೆ ರಾಜ್ಯ ಹಾಗೂ ದೇಶ ಅಭಿವೃದ್ದಿಯಾದಂತೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ಅಭಿಪ್ರಾಯಪಟ್ಟಿದ್ದಾರೆ. ಖಾತೆ ಹಂಚಿಕೆ ಪ್ರಕ್ರಿಯೆ ಸಂಜೆಯೊಳಗೆ ಅಂತಿಮಗೊಳ್ಳುವ ಸಾಧ್ಯತೆ ಇದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈವರೆಗೆ ಖಾತೆಗಳನ್ನು ಹಂಚಿಕೆ ಮಾಡಿಲ್ಲ, ಮಾಧ್ಯಮದ ವರದಿಗಳು ಕೇವಲ ಊಹಾಪೋಹ ಎಂದು ಹೇಳಿದ್ದಾರೆ. ಸಾರ್ವಜನಿಕ ಕಚೇರಿಯಲ್ಲಿ ಜವಾಬ್ದಾರಿಯ ಮಹತ್ವವನ್ನು ಒತ್ತಿ ಹೇಳಿದ ಪ್ರಿಯಾಂಕ್ ಖರ್ಗೆ, ಪ್ರತಿಯೊಬ್ಬ ನಾಯಕರು ನೀಡಲಾದ ಹುದ್ದೆಯನ್ನು ಜನರಿಗೆ ಸೇವೆ ಸಲ್ಲಿಸುವ ಅವಕಾಶವೆಂದು ಪರಿಗಣಿಸಬೇಕು ಎಂದು ಹೇಳಿದ್ದಾರೆ. ಇದೇ ವೇಳೆ ಪಕ್ಷದೊಳಗಿನ ಆಂತರಿಕ ಗೊಂದಲಗಳ ವರದಿಯನ್ನು ಪ್ರಿಯಾಂಕ್ ಖರ್ಗೆ ತಳ್ಳಿಹಾಕಿದ್ದಾರೆ. ಪಕ್ಷ ಸಂಘಟಿಸಲು ಹಾಗೂ ಪಕ್ಷವನ್ನು ಬಲಪಡಿಸಲು ಕೈಜೋಡಿಸುವಂತೆ ಕೆಪಿಸಿಸಿ ನೂತನ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಕಾರ್ಯಕರ್ತರಿಗೆ ಕರೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಚಿವ ಸ್ಥಾನ ಸಿಗದೆ ಅಸಮಾಧಾನಗೊಂಡಿರುವ ನಾಯಕರಿಗೆ ಪಕ್ಷದ ಸಂಘಟನೆಗೆ ಒತ್ತು ನೀಡುವಂತೆ ಸಲಹೆ ನೀಡಿದ್ದಾರೆ. ಸಂಘಟನೆ ಮತ್ತು ಸರ್ಕಾರ ಎರಡನ್ನೂ ಸಮತೋಲನವಾಗಿ ಹಂಚಿಕೊಂಡು ಕಾರ್ಯನಿರ್ವಹಿಸುವಂತೆ ತಿಳಿಸಿದ್ದಾರೆ. ಸಾಮಾನ್ಯ ಕಾರ್ಯಕರ್ತರಿಗೆ ಏನೇ ತೊಂದರೆಯಾದರೂ ಸದಾ ಜೊತೆಗಿರುವುದಾಗಿ ಭರವಸೆ ನೀಡಿದ್ದಾರೆ. ಕೇರಳಂ ನೂತನ ಮುಖ್ಯಮಂತ್ರಿ ರಾಜ್ಯದ ಆರ್ಥಿಕ ಸ್ಥಿತಿಗತಿಯ ನೈಜ ಚಿತ್ರಣವನ್ನು ಜನರ ಮುಂದಿಡುವ ಉದ್ದೇಶದಿಂದ ಹಣಕಾಸು ಶ್ವೇತಪತ್ರ ಮಂಡಿಸಿರುವುದು ಸ್ವಾಗತಾರ್ಹವಾಗಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಹೇಳಿದ್ದಾರೆ. ಇದೇ ಮಾದರಿಯಲ್ಲಿ ರಾಜ್ಯದಲ್ಲಿ ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಜ್ಯದ ಹಣಕಾಸಿನ ಸ್ಥಿತಿಗತಿಯ ಕುರಿತು ಶ್ವೇತಪತ್ರ ಮಂಡಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ರಾಜ್ಯದ ಸಾಲ ಎಷ್ಟು ಹೆಚ್ಚಾಗಿದೆ, ಸರ್ಕಾರದ ಖಜಾನೆಯ ನಿಜವಾದ ಸ್ಥಿತಿಗತಿ ಏನು ಹಾಗೂ ಮುಂದಿನ ಪೀಳಿಗೆಯ ಮೇಲೆ ಎಷ್ಟು ಹೊರೆ ಹಾಕಲಾಗಿದೆ ಎಂದು ಪ್ರಶ್ನಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೈಋತ್ಯ ಮುಂಗಾರು ಇಂದು ಕೇರಳ ತಲುಪಲಿದೆ. ಈ ಹಿನ್ನೆಲೆಯಲ್ಲಿ ಕೇರಳ, ಕರಾವಳಿ, ಕರ್ನಾಟಕ ಸೇರಿದಂತೆ ಹಲವೆಡೆ ವ್ಯಾಪಕ ಮಳೆಯಾಗಲಿದೆ ಎಂದು ಕೇಂದ್ರ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮುಂಬರುವ ದಿನಗಳಲ್ಲಿ ಕರಾವಳಿ ಕರ್ನಾಟಕದಲ್ಲಿ ಗುಡುಗು ಸಹಿತ ಮಳೆಯಾಗುವ ನಿರೀಕ್ಷೆ ಇದೆ. ಮುಂಗಾರು ಆಗಮನವು ಭಾರತದ ವಾರ್ಷಿಕ 4 ತಿಂಗಳ ಮಳೆಗಾಲದ ಆರಂಭವನ್ನು ಸೂಚಿಸುತ್ತದೆ. ಮುಂಗಾರು ಆಗಮನದಿಂದಾಗಿ ದೇಶದಲ್ಲಿ ಕೃಷಿ ಚಟುವಟಿಕೆ ಆರಂಭಗೊಳ್ಳುವ ಮುನ್ಸೂಚನೆ ದೊರೆತಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಳೆಯಿಂದ ಹಾನಿ ಉಂಟಾಗುವ ಪ್ರದೇಶಗಳ ಬಗ್ಗೆ ಸಮೀಕ್ಷೆ ನಡೆಸಲಾಗಿದ್ದು, ಜಿಲ್ಲೆಯಲ್ಲಿ ಒಟ್ಟು 164 ಸೂಕ್ಷ್ಮ ದುರ್ಬಲ ಪ್ರದೇಶಗಳು ಎಂದು ಗುರುತಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಭನ್ವರ್ ಸಿಂಗ್ ಮೀನಾ ತಿಳಿಸಿದ್ದಾರೆ. ಮುಂಗಾರು ಮಳೆ ಆರಂಭಕ್ಕೂ ಮುನ್ನ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಅಪಾಯದಲ್ಲಿರುವ ತಗ್ಗು ಪ್ರದೇಶಗಳಲ್ಲಿರುವ ಮನೆಗಳಲ್ಲಿ ವಾಸಿಸುವವರ ಸ್ಥಳಾಂತರಕ್ಕೆ ಸೂಚಿಸಲಾಗಿದೆ ಎಂದು ಹೇಳಿದ್ದಾರೆ. ಜಿಲ್ಲೆಯ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಮಳೆಯ ಹಾನಿಯ ಕಂಟ್ರೋಲ್ ರೂಮ್ಗಳನ್ನು ತೆರೆಯಲಾಗಿದ್ದು, ಮಳೆಯಿಂದ ಹಾನಿಯುಂಟಾದರೆ ಸಹಾಯಕ್ಕೆ ಧಾವಿಸಲು ಸಿಬ್ಬಂದಿ ನಿಯೋಜಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಇಲ್ಲಿಯವರೆಗೆ ಸುರಿದ ಮಳೆಗೆ ಜಿಲ್ಲೆಯಲ್ಲಿ 1 ಮನೆ ಸಂಪೂರ್ಣ ಹಾನಿಯಾಗಿದ್ದು, 51 ಮನೆಗಳಿಗೆ ಭಾಗಶಃ ಹಾನಿಯಾಗಿದೆ. 1870 ವಿದ್ಯುತ್ ಕಂಬಗಳು ಬಿದ್ದಿವೆ ಎಂದು ತಿಳಿಸಿದ್ದಾರೆ. ಭಾರತೀಯ ಹವಾಮಾನ ಇಲಾಖೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇಂದು ಮತ್ತು ನಾಳೆಯವರೆಗೆ ಮಧ್ಯಮ ಮಳೆ ಹಾಗೂ ಇದೇ 6-10 ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಮುನ್ಸೂಚನೆ ನೀಡಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಅಗತ್ಯ ಮುನ್ನೆಚ್ಚರಿಕೆ ಮತ್ತು ಸಿದ್ದತೆಗಳನ್ನು ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ತಿಳಿಸಿದ್ದಾರೆ.

0: ಜಿಲ್ಲಾಡಳಿತ ಮುಂಗಾರು ಪೂರ್ವದ ಸಿದ್ದತೆ ಮಾಡಿಕೊಂಡಿದ್ದು, ಜಿಲ್ಲೆಯಲ್ಲಿ 294 ಕಾಳಜಿ ಕೇಂದ್ರಗಳನ್ನು ಗುರುತಿಸಲಾಗಿದೆ. ಪ್ರತಿ ಕಾಳಜಿ ಕೇಂದ್ರಗಳಿಗೆ ನೋಡಲ್ ಅಧಿಕಾರಿಗಳನ್ನು ನೇಮಿಸಲಾಗಿದೆ ಎಂದು ಹೇಳಿದ್ದಾರೆ. ಭಾರತೀಯ ಭೂ ವಿಜ್ಞಾನ ಸರ್ವೇಕ್ಷಣಾ ಇಲಾಖೆ ಜಿಲ್ಲೆಯಲ್ಲಿ 439 ಭೂಕುಸಿತ ಸಂಭವನೀಯ ಸ್ಥಳಗಳ ಪಟ್ಟಿ ನೀಡಿದೆ ಎಂದು ತಿಳಿಸಿದ್ದಾರೆ. ಸಾರ್ವಜನಿಕರು ಯಾವುದೇ ತುರ್ತು ಸಂದರ್ಭಗಳಲ್ಲಿ ಜಿಲ್ಲಾ ಹಾಗೂ ತಾಲೂಕು ವಿಪತ್ತು ನಿರ್ವಹಣಾ ಕೇಂದ್ರದ ಕಂಟ್ರೋಲ್ ರೂಂಗೆ ದೂರವಾಣಿ ಕರೆ ಮಾಡಿ ಸಂಪರ್ಕಿಸುವಂತೆ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಚುನಾವಣಾ ಆಯೋಗದ ನಿರ್ದೇಶನದಂತೆ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಇದೇ 30ರಿಂದ ಪ್ರಾರಂಭವಾಗಲಿದ್ದು, ಪರಿಷ್ಕರಣೆಗೆ ಎಲ್ಲ ಅಗತ್ಯ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಡಾ ವಿಜಯ ಮಹಾಂತೇಶ ದಾನಮ್ಮನವರ್ ತಿಳಿಸಿದ್ದಾರೆ. ಹಾವೇರಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಈಗಾಗಲೇ 2002ರ ಮತದಾರರ ಪಟ್ಟಿ ಜೊತೆಗೆ ಮ್ಯಾಪಿಂಗ್ ನಡೆಸಲಾಗಿದೆ. ಯಾವುದೇ ಗೊಂದಲವಿಲ್ಲದೆ ಸಾರ್ವಜನಿಕರು ಹಾಗೂ ರಾಜಕೀಯ ಪಕ್ಷಗಳ ಸಹಕಾರದಿಂದ ಯಶಸ್ವಿಯಾಗಿ ಮತದಾರರ ಪಟ್ಟಿ ಪರಿಷ್ಕರಣೆ ನಡೆಸಲಾಗುವುದು ಎಂದು ಮಾಹಿತಿ ನೀಡಿದ್ದಾರೆ. ಚಾಮರಾಜನಗರ ತಾಲೂಕಿನ ಹೊನ್ನಹಳ್ಳಿ ಗ್ರಾಮದಲ್ಲಿ ಜಾನುವಾರುಗಳ ಮೇಲೆ ದಾಳಿ ಮಾಡಿ ರೈತರಿಗೆ ಆತಂಕ ಹುಟ್ಟಿಸಿದ್ದ ಚಿರತೆ ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಯಶಸ್ವಿಯಾಗಿದೆ. ಕಳೆದ ಹಲವು ದಿನಗಳಿಂದ ಜಾನುವಾರುಗಳ ಮೇಲೆ ದಾಳಿ ಮಾಡುತ್ತಿದ್ದರಿಂದ ಬಿಳಿಗಿರಿ ರಂಗನಾಥ ದೇವಾಲಯದ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಅರಣ್ಯ ಸಿಬ್ಬಂದಿ ಆಯಕಟ್ಟಿನ ಸ್ಥಳಗಳಲ್ಲಿ ಬೋನುಗಳನ್ನು ಇಟ್ಟಿದ್ದರು. ಆಹಾರ ಅರಸಿ ಬಂದ ಚಿರತೆ ಸೆರೆಯಾಗಿದ್ದು ದಟ್ಟಾರಣ್ಯಕ್ಕೆ ಬಿಡಲಾಗುವುದು ಎಂದು ಅರಣ್ಯಾಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಶೈಕ್ಷಣಿಕ ಸಂಸ್ಥೆಗಳ ಅಕ್ಕಪಕ್ಕದಲ್ಲಿ 100 ಗಜಗಳ ಒಳಗೆ ತಂಬಾಕು ಮಾರಾಟ ನಡೆಯದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಹಾಗೂ ಕೋಟ್ಪಾ ಕಾಯ್ದೆಯಲ್ಲಿನ ಸೂಚನೆಗಳನ್ನು ಕಡ್ಡಾಯವಾಗಿ ಅನುಷ್ಠಾನಗೊಳಿಸುವಂತೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳಿಗೆ ಉತ್ತರ ಕನ್ನಡ ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ನಿರ್ದೇಶನ ನೀಡಿದ್ದಾರೆ. ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶದ ಜಿಲ್ಲಾ ಮಟ್ಟದ ಸಮನ್ವಯ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಶಿಕ್ಷಣ ಸಂಸ್ಥೆಗಳ ಆವರಣದಲ್ಲಿ ತಂಬಾಕು ಬಳಕೆಯನ್ನು ಸಂಪೂರ್ಣವಾಗಿ ನಿಯಂತ್ರಿಸಿ ತಂಬಾಕು ಮುಕ್ತ ಶಾಲೆ ಕಾಲೇಜು ಘೋಷಣೆಗೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಸೂಚನೆ ನೀಡಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿ. ದಾವಣಗೆರೆ ನಗರದಲ್ಲಿ ಸ್ವಚ್ಛತೆ ಮತ್ತು ಸಾರ್ವಜನಿಕ ಆರೋಗ್ಯ ಕಾಪಾಡುವ ನಿಟ್ಟಿನಲ್ಲಿ ಮಹಾನಗರ ಪಾಲಿಕೆಯ ಆರೋಗ್ಯ ಶಾಖೆಯು ಕ್ರಮ ಕೈಗೊಂಡಿದ್ದು, ನಿಯಮ ಉಲ್ಲಂಘಿಸಿದವರಿಗೆ ಸ್ಥಳದಲ್ಲಿಯೇ 92,000 ರೂಪಾಯಿಗೂ ಅಧಿಕ ದಂಡ ವಸೂಲಿ ಮಾಡಲಾಗಿದೆ ಎಂದು ಪಾಲಿಕೆ ಆಯುಕ್ತ ಡಾ ಮಹಾಂತೇಶ್ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಜಯಂತಿಯನ್ನು ಆಚರಿಸಲಾಯಿತು. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಪುಟದ ಸಚಿವರು ಹಿರಿಯ ಅಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಭೆ, ಆಡಳಿತಕ್ಕೆ ಚುರುಕು ಮುಟ್ಟಿಸುವಂತೆ ಸೂಚನೆ. ಜಿಲ್ಲೆ ಅಭಿವೃದ್ಧಿಯಾದರೆ ರಾಜ್ಯ ದೇಶ ಅಭಿವೃದ್ಧಿಯಾದಂತೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅಭಿಮತ. ಖಾತೆ ಹಂಚಿಕೆ ಪ್ರಕ್ರಿಯೆ ಸಂಜೆಯೊಳಗೆ ಅಂತಿಮಗೊಳ್ಳುವ ಸಾಧ್ಯತೆ, ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟನೆ. ಮತ್ತು ಪಕ್ಷ ಬಲಪಡಿಸಲು ಕೈಜೋಡಿಸುವಂತೆ ಕಾರ್ಯಕರ್ತರಿಗೆ ಕೆಪಿಸಿಸಿ ನೂತನ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಕರೆ. ನೈಋತ್ಯ ಮುಂಗಾರು ಇಂದು ಕೇರಳ ಪ್ರವೇಶಿಸುವ ಸಾಧ್ಯತೆ, ಕರಾವಳಿ ಕರ್ನಾಟಕದಲ್ಲಿ ಗುಡುಗು ಸಹಿತ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಧಾರವಾಡ.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
3: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಷನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
5: ಭಾವಗಳ ಯಾನ ಭಾವಯಾನ. ಈ ಯಾನದಲ್ಲಿ ನಿಮ್ಮೊಂದಿಗೆ ಮಂಜುಳಾ ಪುರಾಣಿಕ್ ಹಾಗೂ ಮಾಯಾರಾಮನ್. ಕೇಳಿ ಕಾರ್ಯಕ್ರಮ ಭಾವಯಾನ.

0: ಏನು
1: ಬಂದ ಬಿಟ್ಲು ಮಂಜುಳ?
0: ಅಲ್ಲ ಬಂದ ಬಿಟ್ಲು ಅನ್ಲಕತ್ತಿ ನೀನು. ನಾ ಬಂದ್ ಎಷ್ಟೊತ್ತಾತು ಅಲ್ಲಿ ನಿಂತ್ಕೊಂಡು ನಾನು ಈ ಹಸಿರು ಗಿಡದ ಕೆಳಗೆ ಹಸಿರು ಸೀರೆ ಉಟ್ಟು ಕೆಂಪು ಕುಪ್ಪುಸ ತೊಟ್ಟು ಕೆಂಪು ದಡಿಯ ಈ ಸುಂದರಿ ಯಾರು ಅಂತ ನಾನು ಅಲ್ಲಿಂದನೇ ನಿನ್ನ ಹಾಡನ್ನ ಆನಂದಿಸ್ತಾ ನಿಂತ್ಕೊಂಡಿದ್ದೆ.
1: ನಿನ್ನ ಕಾಂಪ್ಲಿಮೆಂಟ್ಸ್ಗೆ ಧನ್ಯವಾದ ಮಂಜುಳ.
0: ಧನ್ಯವಾದ ಹೇಳಿಕ್ ನಿಂಗೇನ್ ಕೊರತಿಲ್ಲ ನೋಡು ಮಾಯ. ಅಲ್ಲ ಅಂದ್ರ ಚುಟು ಚುಟು ಮಳಿ ಶುರು ಆಗ್ಯದ.
1: ಹೌದು,
0: ಈ ಮಳಿಯೊಳಗ ಹಸಿರು ಗಿಡದ ಒಂದು ಧೂಳೆಲ್ಲ ತೊಳೆದು ಹೋಗಿರ್ತಾವ.
1: ಅದಕ್ಕ ನೋಡ್ಕೋತ್ ನಿಂತಿದ್ನ್ಯ. ಚನ್ವೀರ್ ಕಣವಿಯವ್ರ ಆ ಹಾಡು ನೆನ್ಪಾತ್ ನೋಡು.
0: ಗೊತ್ತಾತ್ ನನ್ಗ. ಹಂಗಾಗಿ ನೀನು ಗುಣಗುಣಿಸ್ಕೋತ ಈ ಹಸಿರಿನ ಸೌಂದರ್ಯವನ್ನ ಆನಂದಿಸ್ತಾ ಇದ್ದಿ.
1: ನೋಡ ಮಂಜುಳ, ಆ ಹಸಿರು ಭಾವ ಅನ್ನೋದು ಎಷ್ಟು ಸಕಾರಾತ್ಮಕತೆಯನ್ನ ಸೂಚಿಸ್ತದಲ್ಲ. ಹಂಗಾಗಿ ನನಗೆ ಹಸಿರು ನೋಡಿದ ಕೂಡಲೇ ಒಂಥರದ ಹುರುಪು, ಒಂಥರದ ಉತ್ಸಾಹ ಎಲ್ಲ ಬಂದ್ಬಿಡ್ತದ ನೋಡು.
0: ಖರೇನದ. ಈಗ ಹಸಿರು ಅಂದ್ರೆ ನೋಡೋದೊಂದು ಶಾಂತಿಯ ಸಂಕೇತ, ಹೌದಿಲ್ಲ? ಎಲ್ಲೇ ನೋಡಿ ಎಲ್ಲೇ ಗದ್ದಲ, ಇದು ಒಂಥರ ಮನಸ್ಸು ಬಹಳ ಪ್ರಕ್ಷುಬ್ಧ ಆಗಿ ಹೋಗಿರ್ತದ. ಆವಾಗ ನೀನು ಒಂದು ಸುಂದರವಾದ ಹಸಿರಿನ ವಾತಾವರಣ ನೋಡಿದಿ ಅಂದ್ರ ಎಷ್ಟು ಮನಸ್ಸಿಗೆ ಆಹ್ಲಾದ ಉಂಟಾಗ್ತದ ನೋಡ್.
1: ಆ ಪ್ರಕೃತಿ ಪರಿಸರ ಅದರೊಳಗೆ ಹೋಗಿ ನಿಂತೆ ಅಂದ್ರ ಮನಸ್ಸಿನ ದುಃಖ ಎಲ್ಲ ಕಡಿಮೆ ಆಗ್ತದ. ಏನೋ ಒಂಥರದ ಚೈತನ್ಯ ನಮ್ಮೊಳಗ್ ಮೂಡಿ ಬರ್ತದ.

0: ಹಸಿರಿನ ಸೌಂದರ್ಯ ಅಂದ್ಯಲ್ಲ ನೀನು. ನನಗ್ ನೋಡು, ನಮ್ಮ ಧಾರವಾಡದಿಂದ ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಹೋಗುವಾಗಿನ ದಾರಿ ಕಣ್ಣು ಮುಂದೆ ಬರ್ತದ ನೋಡು. ಪಶ್ಚಿಮ ಘಟ್ಟದ ಆ ಕಡೆಗೆ ಈ ಕಡೆಗೆ ಆ ಹಸಿರಿನ ಸೌಂದರ್ಯ ಅಂದ್ರೆ ನಿನಗ ದಾರಿ ಕ್ರಮಿಸಿದ್ದ ಗೊತ್ತಾಗುದಿಲ್ಲ. ಅಷ್ಟು ಸುಂದರವಾದ ವಾತಾವರಣ. ನಮ್ಮ ಒಂದ್ ಕಾಲಕ್ಕ ನಮ್ಮ ಹುಬ್ಬಳ್ಳಿ ಧಾರವಾಡ ದಾರಿನೂ ಹಂಗ ಇತ್ತು ಮಾಯ. ಈಗ ಏನ್ ಗೊತ್ತೇನು, ಅಭಿವೃದ್ಧಿ ನಗರೀಕರಣ ಅನ್ಕೊಂಡು ನಾವು ಹಸಿರಿನಿಂದ ದೂರ ಆಗೇವಿ.
1: ಅದು ನಮ್ದ ತಪ್ಪಲ್ಲೇನ್ ಮಂಜುಳಾ ಅಲ್ಲ, ನಮ್ಮೆಲ್ಲರಿಗೂ ನಾಲ್ಕ್ ನಾಲ್ಕು ಮನಿ ಬೇಕು, ನಾಲ್ಕ್ ನಾಲ್ಕು ಐದೈದು ವಾಹನಗಳ ಬೇಕು. ಹಿಂಗೆಲ್ಲ ಇದ್ದಾಗ ನಾವು ಗಿಡವನ್ನ ಕಡಿತೀವಿ, ಗಿಡ ಕಡದ್ಮೇಲೆ ಅದನ್ನ ಹಚ್ಚೋ ಯೋಚನೆ ಮಾಡುವುದಿಲ್ಲ. ಹಿಂಗಾಗಿ ಬರೀ ಕಾಂಕ್ರೀಟ್ ಕಾಡುಗಳನ್ನ ನಿರ್ಮಿಸ್ತೀವಿ, ಮತ್ ಏನಾಗ್ತದ ಹೇಳೋ, ಕಣ್ಣಿಗೆ ಹಸಿರ ಕಾಣಿಸುದಿಲ್ಲ.
0: ಕಾಣಿಸಂಗಿಲ್ಲ. ಹಂಗಾಗಿ ಎಲ್ಲಿ ಹಸಿರದ ಏನು ಅಂತ ನಾವು ಹುಡ್ಕೊಂಡು ಹೋಗೋ ದಿನ ಬಂದ್ಬಿಟ್ಟದ ಇವತ್.
1: ಹೌದು,
0: ಅದಕ್ಕೆ ಇವತ್ತು ನೋಡು ಜೂನ್ ತಿಂಗಳು ಬಂತು ಅಂದ ಕೂಡ್ಲೇನ ಎಲ್ಲರಿಗೂ ಒಂದ್ ತರ ಖುಷಿಯ ತಿಂಗಳಿದು. ಯಾಕಂದ್ರ ಮಳೆಗಾಲನೂ ಒಂದ್ ಶುರು ಆಗಿರ್ತದ, ಅದರ ಜೊತೆಗೆ ಪರಿಸರ, ನಮ್ಮ ಪರಿಸರದ ಬಗ್ಗೆ ಪ್ರೀತಿ ಅಕ್ಕರೆ ಇದನ್ನು ತೋರಿಸುವಂತ ತಿಂಗಳು. ಆದ್ರೆ ಜೂನ್ 5ನ್ನ ಮಾತ್ರ ನಾವು ಸಾಂಕೇತಿಕವಾಗಿ ಪರಿಸರ ದಿನ ಅಂತ ಆಚರಿಸಿದ್ರು, ನಮಗೆ ಪರಿಸರದ ಪ್ರೀತಿ ನಿತ್ಯ ನೂತನ.
1: ಗಾಳಿ, ನೀರು, ಮಣ್ಣು, ಸಸ್ಯ ಸಂಕುಲ, ಪಕ್ಷಿ ಸಂಕುಲ ಇದೆಲ್ಲ ಸೇರಿನ ಅಲ್ಲೇನು ನಾವು ಪರಿಸರ ಅಂತ ಕರೆಯೋದು.
0: ಹೌದು,
1: ಈ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಅನ್ನೋದನ್ನ ನಾವು ಅರಿತುಕೊಳ್ಬೇಕು ನೋಡು. ಅವಾಗಷ್ಟನ್ನ ನಾವು ಈ ಪರಿಸರ ಮಾಲಿನ್ಯದಿಂದ ದೂರ ಆಗ್ಲಿಕ್ಕೆ ಸಾಧ್ಯ ಅದ.
0: ಖಂಡಿತ. ಈಗ ನೀವು ಒಂದ ಮಾತು ಹೇಳಿದಿ ನೋಡು, ಬರೀ ಗಿಡ ಕಡಿತಾರ ಅಂತ ನಾನು ಅಂದೆ, ಆದ್ರ ಆ ಗಿಡ ಕಡಿಯುವಿಕೆಯ ಹಿಂದಿರೋ ಕಾರಣಗಳು ನೂರಾರು.
1: ಹೌದು,
0: ಯಾಕಂದ್ರೆ ನಾವ್ ಯಾರು ಇವತ್ತು ನಡೀತಾನೆ ಇಲ್ಲ ನೋಡು. ಒಂದ್ ಕಾಲಕ್ಕ ಬರೀ ಬೈಸಿಕಲ್ ಮೇಲೆ ಜನ ಓಡಾಡ್ತಿದ್ರು ಮಾಯ, ರಸ್ತೆ ಮೇಲೆಲ್ಲ ಸೈಕಲ್ಗಳು ಕಾಣ್ತಿದ್ವು.
1: ಹೌದು,
0: ಹೌದಿಲ್ಲ? ಇತ್ತೀಚೆಗೆ ನಾವು ಬೈಸಿಕಲ್ ದಿನವನ್ನು ಕೂಡ ನಾವು ಆಚರಿಸಿದ್ವಿ. ಈ ಸೈಕಲ್ ಜಾಥಾಗಳು, ಸೈಕಲ್ ಮೇಲೆ ಒಂದು ಪರ್ಯಟನೆ ಮಾಡುವುದು, ಸೈಕ್ಲಿಂಗ್ ಅಂದ್ರೆ ಅದೊಂದು ನಮ್ಮ ದೇಹಕ್ಕೆ ಕಸರತ್ತು.
1: ಹೌದು, ಆಮೇಲೆ ಬಹಳ ಮುಖ್ಯವಾದ ಮಾತು ಅಂತಂದ್ರ ಪರಿಸರಕ್ಕೇನು ಹಾನಿ ಮಾಡುವುದಿಲ್ಲ. ಆಮೇಲೆ ನೋಡು, ನಾವು ಸಣ್ಣವರಿದ್ದಾಗ ಒಂದು ನಾಲ್ಕನೆತ್ತ ಐದನೆತ್ತ ಬಂದ್ವಿ ಅಂತ ಅಂದ ಕೂಡ್ಲೇನ ನಮ್ಮೆಲ್ಲರಿಗೆ ಸೈಕಲ್ ಹೊಡಿಬೇಕು ಅಂತನೋ ಹುಚ್ಚು ನೋಡು.
0: ನೆನಪದನೋ ಇಲ್ಲ ಗೊತ್ತಿಲ್ಲ, ನನಗಂತೂ ನೆನಪದ ನೋಡು. ಆ ಓಣಿ ಒಳಗ ಮೂಲ್ಯಾಗ ಸೈಕಲ್ ಪಂಚರ್ ತೆಗಿತಿದ್ರು ನೋಡು, ಅಲ್ಲೇ ಬಾಡಿಗೆ ಸೈಕಲ್ ಇಟ್ಟಿರ್ತಿದ್ರು. ಅದು ತಾಸಿಗೆ 1 ರೂಪಾಯಿ ಆಗಿನ ಕಾಲಕ್ಕೆ ಮಾಯ.
1: ಹೌದು,
0: ಆ 1 ರೂಪಾಯಿ ಜೋಡಿಸ್ಕೊಂಡು ಹೋಗಿ ಅವನಿಗೆ ಕೊಟ್ಟು ಬಾಡಿಗೆ ಸೈಕಲ್ ತಂದು ಅರ್ಧ ತಾಸ ನಾನು ಅರ್ಧ ತಾಸ ನೀನು ಅಂತ ಹೊಡೆದು ಏನ್ ಮಜ್ಜಾ ಮಾಡ್ತಿದ್ವಿ ಅಲ್ಲ, ಆ ದಿನ ಎಷ್ಟು ಮಧುರ.
1: ಖರೆ, ಅದ್ ನೆನೆಸ್ಕೊಂಡ್ರೆ ನಾ ಅಲ್ಲೇ ಹಿಂದೆ ಹೋಗ್ಬಿಡ್ತೀನಿ ಮಂಜುಳಾನ.
0: ಹೌದು ಹೌದು.

0: ಮತ್ತದ್ರ ಡಬಲ್ ರೈಡಿಂಗ್ ಬೇರೆ ಮಾಡ್ತಿದ್ವಿ.
1: ಹೌದು
0: ಹೌದಿಲ್ಲ,
1: ಹಿಂದೆ ಕುಡಿಸ್ಕೊಂಡು ಹಿಂಗ ಹಿಂಗ ಡಾನ್ಸ್ ಮಾಡ್ಕೊತ ಹೋದಂಗ ಹೋದ್ರ ದಾರಿಯೊಳಗ ಆ ಕಡೆ ಈ ಕಡೆ ಮತ್ತ ದೊಡ್ಡ ದೊಡ್ಡ ಮರಗಳು, ಆಮೇಲೆ ಒಂದ್ ರೀತಿ ಒಳಗ ಆಹ್ಲಾದಕರ ವಾತಾವರಣ. ಯಾಕಂದ್ರ ಆ ಮರದಿಂದ ಬರುವಂತಹ ಗಾಳಿ, ಮರದೊಳಗ ಕೂತಂತಹ ಪಕ್ಷಿಗಳು, ಅವುಗಳ ಕಲರವ ಇಂಚರ, ಒಂದ್ ರೀತಿ ವಾತಾವರಣನ ಬಹಳ ಖುಷಿ ಆನಂದದಾಯಕ.
0: ಅದ ನೋಡ್ ಮಯಾ, ನೀನು ಆ ದಿನ ಕಳೆದು ಇವತ್ತಿನ ದಿನಗಳನ್ನ ನೋಡುವಾಗ ಮನಸ್ಸಿಗೆಲ್ಲೋ ಖೇದ ಬೇಸರ ಅನಿಸ್ತದ. ಆದ್ರೂ ಇವತ್ತು ಪರಿಸರ ಪ್ರಜ್ಞೆ ಮೂಡ್ಲಿಕ್ಕೆ ಹತ್ತದ ಜನ.

0: ಇದ್ದಾಳಲ್ಲ, ಅಕ್ಕಿಗೆ ನಾವು ಮಾಡುವಂತಹ ಅನ್ಯಾಯ, ಒಂದ್ ರೀತಿಗೆ ಕ್ಷಮೆಯಾಧರಿತ್ರಿ ಅಂತಾರಲ್ಲ, ಕ್ಷಮಿಸ್ತಾಳ ಮಂಜುಳ. ನಾವು ಮಾಡ್ತಾ ಇರುವಂತಹ ಅನ್ಯಾಯವನ್ನ ಒಂದು ಮಟ್ಟಕ್ಕೆ ಅಕ್ಕಿ ಸಹಿಸ್ಕೋತಾಳ. ಆದ್ರೆ ಅತಿ ಆತು ಅಂದ್ರೆ ನೋಡ್ತಿ ಇಲ್ಲೋ, ಸುನಾಮಿ ಒಂದ್ ಕಡೆ ಒಂದ್ ಕಡೆ, ಬರ ಇಂಥವೆಲ್ಲ ನೋಡು, ಪ್ರಕೃತಿಯೊಳಗ ವೈಪರೀತ್ಯಗಳು ಶುರು ಆಗ್ಬಿಡ್ತಾವ.
1: ಹೌದು, ಅಸಮತೋಲನ ಉಂಟಾಗ್ಲಿಕ್ಕೆ ಶುರು ಆಗ್ತದೆ.

0: ಅದಕ್ಕ ಅಲ್ಲೇನು ಮತ್ತೀಗ ದೂರದ ಹಿಮಾಲಯದೊಳಗ ಹಿಮ ಕರಗಿ ನೀರಾಗಿ ಬರ್ಲಿಕ್ಕೆ ಹತ್ಬಿಟ್ಟದ. ಹಂಗಾಗಿ ಇವತ್ತೇನಂದ್ರ ತನ್ನ ವಿನಾಶದ ದಾರಿಯನ್ನ ತಾನ ತೋಡ್ಕೊಳಿಕತ್ತಾನೇನೋ ಮನುಷ್ಯ ಅಂತ ಅನಿಸ್ತದ.
1: ಮತ್ತೆ ಈಗ ನೋಡು, ಎಲ್ಲಾ ಕಡೆ ಫ್ಯಾಕ್ಟರಿ, ಎಲ್ಲಾ ಕಡೆ ಕಂಪನಿಗಳು, ಅದರಿಂದ ನಾವು ನೀರನ್ನ ಜಲಾಶಯಗಳಿಗೆ ನದಿಗಳಿಗೆ ಬಿಟ್ಟು ಬಿಡ್ತೀವಿ. ಏನಾಗ್ತದ, ಇದರಿಂದ ಜಲ ಮಾಲಿನ್ಯ ಉಂಟಾಗ್ತದ. ಈಗ ನೋಡು, ಜಲಾಶಯದೊಳಗಿರುವಂತಹ ನದಿಯೊಳಗಿರುವಂತಹ ಪ್ರಾಣಿಗಳು, ಅವುಗಳಿಗೆ ಕೂಡ ವಿಷ ಸೇರ್ಕೊಳ್ಳಿಗತ್ತದ.
0: ಹೌದು,
1: ಎಷ್ಟೋ ಜನರಿಗೆ ಮೀನು ಕೃಷಿ ಅನ್ನೋದು ದೊಡ್ಡ ಕಸುಬು.
0: ಹೌದು, ಅಂದ್ರ ಜಲಚರಗಳ ಜೀವಕ್ಕೂ ಕೂಡ ಇವತ್ತು ತ್ರಾಸ ಬಂದದ ಅಂತ ನೀ ಹೇಳ್ತಿ. ಅಷ್ಟ ಯಾಕಮಯ, ಈಗ ನೋಡು, ನಾವು ಪ್ಲಾಸ್ಟಿಕ್ ಬಳಕೆಯನ್ನ ಎಷ್ಟು ಬಿಡಬೇಕು ಬಿಡಬೇಕು ಬಿಡಬೇಕು ಅಂದ್ರೂ ನಾವು ಬಿಡ್ತಾ ಇಲ್ಲ. ಎಷ್ಟು ಕಡೆ ನೋಡು, ನಮ್ಮ ಪರಿಸರವಾದಿಗಳು, ಸ್ನೇಹಿತರು ಕರೆ ಗಂಟೆಯನ್ನ ಕೊಟ್ಟ ಕೊಡ್ಲಿಕ್ಕತ್ತಾರೆ. ಏನಂದ್ರ, ಬಟ್ಟೆ ಚೀಲವನ್ನ ಉಪಯೋಗಿಸ್ರಿ, ಕೈ ಚೀಲ ತಗೊಂಡೋಗ್ರಿ, ಕಾಯಿಪಲ್ಲೆ ತರಲಿಕ್ಕೆ, ಹಣ್ಣು ತರಲಿಕ್ಕೆ, ಸಾಮಾನ್ ತರಲಿಕ್ಕೆ. ನಾವೇನಿಲ್ಲ, ಕೈ ಬೀಸ್ಕೊಂಡು ಹೋಗ್ತೀವಿ, ಮತ್ತು ಒಂದು ಪ್ಲಾಸ್ಟಿಕ್ ಚೀಲ ಹಿಡ್ಕೊಂಡು ಬರ್ತೀವಿ. ಹಿಡ್ಕೊಂಡು ಬಂದ್ಮೇಲೆ ಆ ಪ್ಲಾಸ್ಟಿಕ್ ಕರಗೋದಿಲ್ಲ.
1: ಹೌದು,
0: ಅದ್ರ ವಿಲೇವಾರಿ ಆದ್ರೂ ಸರಿಯಾಗಿ ಮಾಡ್ತೀವ? ಅದೂ ಮಾಡ್ತಿಲ್ಲ.
1: ಅದ ನೀ ಹೇಳ್ದಂಗ ತ್ಯಾಜ್ಯ ವಿಲೇವಾರಿ ಅನ್ನೋದು ಕೂಡ ಈ ಸಂದರ್ಭದೊಳಗೆ ಬಹಳ ಮುಖ್ಯ.
0: ಹೌದು, ಮತ್ತೆ ಎಲ್ಲಿ ಬೇಕಲ್ಲಿ ನಾವು ಈ ಪದಾರ್ಥಗಳನ್ನ, ಅಂದ್ರ ಸ್ವಲ್ಪ ಹಾಳಾಗಿದ ಹಣ್ಣು, ತರಕಾರಿಯ ಸಿಪ್ಪಿ ಇಂಥದನ್ನ ನೀ ಪ್ಲಾಸ್ಟಿಕ್ನಾಗ ಹಾಕಿ ಕಂಡ್ ಕಂಡಲ್ಲಿ ಒಗದಿ ಅಂದ್ರ ಆಕಳ ಕರು ಇದನ್ನ ತಿಂತಾವ.
1: ಬಹಳ ಬಹಳ ಬೇಸರ ಆಗ್ತದ ಮಂಜುಳ. ಆಕಳುಗಳು ಪಾಪ ಬಾಯಿ ಹಾಕಿರ್ತಾವ, ಅಲ್ಲೆಲ್ಲ ಪ್ಲಾಸ್ಟಿಕ್ ತುಂಬಿರ್ತಾವ. ಎಲ್ಲಿ ಈ ಪ್ಲಾಸ್ಟಿಕ್ ಅದ್ರ ಹೊಟ್ಟ್ಯಾಗ ಹೋಗಿ ಏನೇನು ಉಂಟು ಮಾಡ್ತದ ಅಂತ ಹೇಳಿ ಬಹಳ ಕೆಟ್ಟ ಅನಿಸ್ತದ ನೋಡ.
0: ಹೌದು ಹೌದು, ಅದ ನೋಡ್ ಮಾಯ. ಒಟ್ಟು ಹಸಿರು ಅಂದ್ರೆ ಕಣ್ಣು ತುಂಬುವಂತ ಬಣ್ಣ, ಮತ್ತ ಹಸಿರು ಬಣ್ಣ ಅಂದ್ರೆ ಎಲ್ಲಾರಿಗೂ ಸೇರ್ತದಲ್ಲಿ.
1: ಖರೆಯದ ಖರೆಯದ. ಆ ಪ್ರಕೃತಿ ಒಳಗ ಒಂದ್ ಇಷ್ಟಿಷ್ಟ ಎತ್ತರ ಗಿಡ ಬೆಳೆದ್ ನಿಂತಿರ್ತಾವ, ಆ ಕಡೆ ನೋಡ್ ನೀನು, ಅದ್ರ ಮ್ಯಾಲೆ ತೇಲಿ ಬರುವಂತಹ ತಂಗಾಳಿ, ಮತ್ತ ಅಲ್ಲಲ್ಲಲ್ಲೇ ಇರುವಂತಹ ಪ್ರಾಣಿ ಪಕ್ಷಿಗಳು ತಮ್ಮದೇ ಆದ ಕೂಗನ್ನ ಹಾಕ್ತಾ ಇರ್ತಾವ. ನೀ ಅಲ್ಲಿ ನಿಂತು ಬಿಟ್ಟೆ ಅಂದ್ರ ಹಾ ಹಾ ಹಾ, ನನ್ನನ್ನ ನಾ ಮರಿತೀನಿ, ನಿನ್ನ ನೀ ಮರಿತಿ.
0: ಇದು ಒಂದು ಪ್ರಕೃತಿ ಸೌಂದರ್ಯದ ಕಡೆಗೆ ನಾವು ನಮ್ಮ ಭಾವನೆಗಳನ್ನ ತೋಡ್ಕೊಂಡ್ರೆ, ಇನ್ನೊಂದ್ ಕಡೆ ನೋಡು, ನಮ್ಮ ಧಾರ್ಮಿಕ ಸಂಪ್ರದಾಯ ಆಚರಣೆ, ಒಂದು ಸಂಸ್ಕಾರ ಪದ್ಧತಿ, ಇದರಲ್ಲೂ ಕೂಡ ಹಸಿರಿಗೆ ತನ್ನದೇ ಆದ ಒಂದು ಪ್ರಾಮುಖ್ಯತೆ. ಅದು ಒಂದು ವಿಶೇಷ ಸುಸಂದರ್ಭದಲ್ಲಿ ಮನೆಯೊಳಗ ಶುಭ ಕಾರ್ಯಗಳು ನಡೀತಿರ್ಬೇಕಾದಾಗ ಮಹಿಳೆಯರಿಗೆ ಹಸಿರು ಬಳೆ ಇಡಿಸುವುದು, ಹಸಿರು ಸೀರೆಯನ್ನ ಕೊಡುವುದು, ಒಂದು ಉಡಿ ತುಂಬುವಂತ ಸಂಪ್ರದಾಯ, ದೇವಿಗೆ ಹಸಿರು ಸೀರೆಯನ್ನ ಬಾಗಣವಾಗಿ ಕೊಡುವಂತದ್ದು, ಅಂದ್ರೆ ಇದು ನಮ್ಮ ಜೀವನದೊಳಗೆ ಹಾಸುವಕ್ಕಾಗ್ಬಿಟ್ಟದ್ ನೋಡ್.
1: ಖರೆಯದ, ಅಗ್ದಿ ಖರೆ ಮಾತು ಹೇಳದಿ. ಅಷ್ಟೇ ಯಾಕೆ ಮಂಜುಳ, ಮನೆ ಒಳಗ್ ಕಾಲಿಡ್ತೀವಲ್ಲ, ಅಲ್ಲಿ ಕಾಲಿಡೋಕ್ಕಿಂತ ಮುಂಚೆ ಆ ಬಾಗ್ಲಕ್ ಹಾಕಿರ್ತೀವಲ್ಲ ತೋರಣ, ಎಷ್ಟು ಖುಷಿ ಕೊಡ್ತದ, ಅದರಿಂದ ಎಷ್ಟು ಒಳ್ಳೇದಾಗ್ತದ ಅಂತ ಹೇಳ್ತಾರ. ಹಿಂಗ ನೋಡು, ಒಟ್ಟಾರೆ ಹಸಿರು ಭಾವ ಅನ್ನೋದು ಶಾಂತಿ ಸಮೃದ್ಧಿ ಉಲ್ಲಾಸದ ಸಂಕೇತ. ಪರಿಸರದ ಬಗ್ಗೆ ಒಂದಷ್ಟು ಕಾಳಜಿ, ಪರಿಸರ ಮಾಲಿನ್ಯವನ್ನ ತಡೆಗಟ್ಟಬೇಕು ಅನ್ನೋದನ್ನ ನಮ್ಮ ಭರವಸೆಯ ಭವಿಷ್ಯಾಂತಿ ಅನ್ನೋದಲ್ಲ ಮಕ್ಕಳೊಳಗ ನಾವು ತುಂಬಿದ್ರ ಅವರಿಗೂ ಕೂಡ ಹುಟ್ಟಿದಾಗಿನಿಂದ ಅದ್ರ ಬಗ್ಗೆ ಹೇಳ್ಕೋತ ಬಂದ್ರೆ ಎಲ್ಲೋ ಒಂದ್ ಕಡೆ ಅರಿವು ಮೂಡಬಹುದೇನೋ ಅಂತ ಅನಿಸ್ತದೆ.
0: ಖಂಡಿತ. ಇನ್ನೊಂದು ಮುಖ್ಯವಾದ ಮಾತು ಹೇಳಿನ ನಿಂಗ, ನಮ್ಮ ಹಿರಿಯರು ಎಲ್ಲಾ ಮಾತಾಡ್ತಿರ್ತಾರ, ಕೇಳಿರಿ ನೀನು, ಹಣ್ಣೆಲೆ ಹಸಿರೆಲೆ ಅಂತ. ಹಣ್ಣೆಲೆ ಮಾಗಿದ ಎಲೆ, ಜೀವನಾನುಭವವನ್ನ ತುಂಬಿದಂತ ಎಲೆ. ಹಸಿರೆಲೆ ಇನ್ನು ಪಕ್ವವಾಗುವಂತ ಎಲೆ. ಹಂಗಾಗಿ ಹಸಿರು ಅಂದ್ರೆ ಅದೊಂದು ಸೌಂದರ್ಯವನ್ನ ಇಮ್ಮಡಿಸುವಂತದ್ದು, ಎಳೆತನವನ್ನ ಕಾಣುವುದು, ಸೊಗಸುತನವನ್ನ, ಒಂದು ಜೀವನ ಪ್ರೀತಿ ಉತ್ಸಾಹ, ಎಲ್ಲ ಒಂದು ಸಕಾರಾತ್ಮಕ ವಿಚಾರಗಳು ಈ ಹಸಿರೆಲೆ ಒಳಗಿರ್ತದ ನೋಡು.
1: ಗಿಡ ಮರ ಎಲ್ಲಾನು ಆಗ್ಬಹುದು. ಈಗ ನೋಡು, ನಮ್ಮ ಮನೆಯೊಳಗ

0: ಹಬ್ಬಕ್ಕ ಒಂದ್ ಗಿಡ ನೆಟ್ವಿ ಅಂತಂದ್ರ ಆ ಗಿಡ ಬೆಳೆದು ದೊಡ್ಡದ ಮರ ಆಗಿ ನಿಲ್ತದ. ನಮ್ಮ ಮಕ್ಕಳಿಗೂ ಈಗ ಅದು ನೆನಪಾಗ್ತದ, ಆ ಅವತ್ತ ಹುಟ್ಟಿದ ಹಬ್ಬಕ್ಕ ಒಂದು ಗಿಡ ಹಚ್ಚಿದ್ಲು ಅಮ್ಮ, ನನ್ನ ಹುಟ್ಟಿದ ಹಬ್ಬಕ್ಕೂ ನಾನು ಒಂದ್ ಗಿಡ ಹಚ್ಚಬೇಕು. ಈ ತರದ ಪದ್ಧತಿಯನ್ನ ನಾವು ಬೆಳೆಸಬೇಕಲ್ಲ.
1: ಖಂಡಿತವಾಗಿಯೂ ಮಾಯ, ಈ ನಿಟ್ಟಿನಲ್ಲಿ ನಮ್ಮ ಕೇಳುಗರು ನಮ್ಮ ಹಸಿರು ಯಾನದ ಒಂದು ಆಶೆಯನ್ನ ತಮ್ಮ ಮನಸ್ಸಿನಲ್ಲಿ ತುಂಬಿಕೊಂಡು ತಮ್ಮ ಭಾವಯಾನದೊಳಗ ಈ ಗಿಡವನ್ನ ನೆಡತಾರ ಅನ್ನೋ ಆಶಾಭಾವನೆ ನಂದದ.
0: ಯಾಕಂದ್ರೆ ಜೂನ್ 5 ವಿಶ್ವ ಪರಿಸರ ದಿನ ಅಂತ ನಾವು ಸಾಂಕೇತಿಕವಾಗಿ ಆಚರಿಸ್ತೀವಿ. ಹಂಗ್ ನೋಡಿದ್ರೆ ಇದು ನಮ್ದು ನಿತ್ಯೋತ್ಸವ, ನಾವು ದಿನಾಲೂ ಆಚರಿಸಬೇಕಾದಂತಹ ಕ್ರಮ ಇದು. ಆದ್ರೆ ವಿಶ್ವ ಪರಿಸರ ದಿನದ ಸಂದರ್ಭದೊಳಗ ನಾವು ಸಾಕಷ್ಟು ಈ ಬಗ್ಗೆ ಮಾತಾಡೋಣ, ಸಾಕಷ್ಟು ಈ ಬಗ್ಗೆ ತಿಳುವಳಿಕೆಯನ್ನ ತುಂಬೋಣ, ನಾವಾಗಿಯೇ ಈ ಪರಿಸರದೊಳಗ ನಿಂತು ಪರಿಸರಕ್ಕೆ ಹಾನಿ ಮಾಡದಂಗ ನೋಡ್ಕೊಳ್ಳೋಣ.
1: ಖಂಡಿತವಾಗಿಯೂ ಈ ಮಾತನ್ನ ನಮ್ಮ ಕೇಳುಗರು ಒಪ್ತಾರ ಅಂತ ಅನ್ಸ್ಕೊಂಡು ಮತ್ತೆ ಮುಂದಿನ ಭಾವಯಾನದೊಳಗ ಭೇಟಿ ಮಾಡೋಣಲ್ಲ.
0: ಹಾ.

ಭಾವಯಾನ ಮಾತುಗಳ ಅಲೆಯಲ್ಲಿ ಕವಿಯ ಗಾನ ಇದೇ ಭಾವಯಾನ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಮಂಜುಳಾ ಪುರಾಣಿಕ್ ಹಾಗೂ ಮಾಯಾ ರಾಮನ್.

ಆಕಾಶವಾಣಿ ಧಾರವಾಡ. ಈಗ ಹೊಸ ಹಾಡು ಕೇಳಿ, ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ ಲವ್ ಮಾಕ್ಟೇಲ್ 3 ಚಿತ್ರದ ಗೀತೆ.

0: ಆಕಾಶವಾಣಿ ಧಾರವಾಡ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತಿದೆ.
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800420223.

ಆಕಾಶವಾಣಿ ಧಾರವಾಡ. ಈಗ ಸಮಯ 3:06. ನಿಲಯದ ಈ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ನಮ್ಮ ನಿಲಯದ ಸಂಜೆಯ ಪ್ರಸಾರವು 5:30 ಆರಂಭವಾಗುವುದು. ಕೇಳುಗರೆ, ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಹಿಂದಿ ಕಾರ್ಯಕ್ರಮಗಳನ್ನು 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಕೇಳುವಿರಿ. ನಮಸ್ಕಾರ.

0: ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳನ್ನು ಇದುವರೆಗೆ ಕೇಳಿದ್ರಿ. ಆಕಾಶವಾಣಿ ಧಾರವಾಡ ತರಂಗಾಂತರ 392.16 ಮೀಟರ್ಗಳು, ಇಲ್ಲವೇ 765 ಕಿಲೋಹರ್ಟ್ಸ್, ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕ ಹಾಗೂ ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಈಗ ವೇಳೆ 5:30:30. ನಾನು ನಿಮ್ಮ ಬಾನುಲಿ ಗೆಳತಿ ಚೇತನಾ ಸುಬ್ಬಯ್ಯ ಮಾಡುವ ನಮಸ್ಕಾರಗಳು. ಟೀ ಟೈಮ್ ಚಿತ್ರಗೀತೆಗಳು ಇದೀಗ.
1: ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
4: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಧಾರವಾಡ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಪ್ರತಿ ಶನಿವಾರ ಬೆಳಿಗ್ಗೆ 7:15 ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ. ತಪ್ಪದೇ ಕೇಳಿ, ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ.
0: ಶ್ರೀ ರಾಘವೇಂದ್ರ ಸ್ವಾಮಿಗಳ ವಿರಚಿತ ಈ ಗೀತೆಗೆ ಎರಡು ಕನಸು ಚಿತ್ರದ್ದು, ಗಾಯಕಿ ಎಸ್ ಜಾನಕಿ.

0: ಆತ್ಮೀಯ ಕೇಳುಗರೆ, ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ದಿನಾಂಕ 1 21 ತಾರೀಖಿನವರೆಗೂ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ. ಪ್ರತಿದಿನ ಮುಂಜಾನೆ 9 ಗಂಟೆಗೆ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ. ಕಾರ್ಯಕ್ರಮ ಕೇಳಿ ಅಭಿಪ್ರಾಯ ತಿಳಿಸಿ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ ಕೇಳಿ ಬುಲೆಟ್ ಬಸ್ಯ ಚಿತ್ರದ ಈ ಗೀತೆ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ?
2: ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಸ್ವರಾಂಜಲಿ ಸಂಗೀತ ದಿಗ್ಗಜರ ಸ್ಮೃತಿ ಚಿತ್ರ. ಮನಸೂರೆಗೊಳ್ಳೋ ಮಧುರ ಗಾಯನ, ಸುಶ್ರಾವ್ಯ ಸ್ವರಗಳ ಸವಿಸವಿತನನ.
5: ಕಂಡು ಕಂಡರದೆನುವ ಕೇಳುವ
4: ಭಕ್ತಿ ಭಾವದಲೆಗಳ ಪೋಣಿಸಿದ ಸ್ವರಮಾಲೆ, ಮುದಗೊಳಿಸಿ ಮನತಣಿಪ ಮನ್ಸೂರ ಸ್ವರಯಾತ್ರೆ. ದೇಶಿಕೋತ್ತಮ ಎನಿಸಿಕೊಂಡ ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ಜೀವನ ಗಾಯನದತ್ತ ಒಂದು ಗಮನ ಮನ್ಸೂರ ಸ್ವರಯಾತ್ರೆ. ಸ್ವರಾಂಜಲಿಯ ಮೋಹಕ ಅಲೆಗಳ ಲೀಲೆ ಮನ್ಸೂರ ಸ್ವರಯಾತ್ರೆ, ಮನಸೂರೋ ಸ್ವರಯಾತ್ರೆ. ಪ್ರತಿ ಶುಕ್ರವಾರ ಮುಂಜಾನೆ 6:35 ರಾತ್ರಿ 8:15 ಮನ್ಸೂರ ಸ್ವರಯಾತ್ರೆ.

0: ರೀ ಸ್ಕೂಲ್ ಎಲ್ಲ.
1: ಕೇಳುಗರೆ, ಜೂನ್ 21 ವಿಶ್ವಯೋಗ ದಿನ. ಈ ದಿನದ ಸಂದರ್ಭದಲ್ಲಿ ಯೋಗದ ಮಹತ್ವ ಹಾಗೂ ಅಗತ್ಯತೆ ಕುರಿತು ಆಕಾಶವಾಣಿ ಧಾರವಾಡ ಕೇಂದ್ರವು ಯೋಗದಿಂದ ಸಮಗ್ರ ಆರೋಗ್ಯ ಎಂಬ ಸರಣಿ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಗ್ಗೆ 7:45 ಪ್ರಸಾರ ಮಾಡುತ್ತಿದೆ. ಕಾರ್ಯಕ್ರಮವನ್ನು ಆಲಿಸಿ ನಿಮ್ಮ ಅಭಿಪ್ರಾಯ ತಿಳಿಸಿ.
0: ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಶುದ್ಧ ತಾಸೆ ಭರ ನಿರ್ಮಾ ಶುದ್ಧ ನಮಕ್.
1: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
4: ಪ್ರಕಟಣೆಗಳು. ಜೆಎಸ್ಎಸ್ ಮಹಾವಿದ್ಯಾಪೀಠ ವಿಶೇಷಚೇತನರ ಪಾಲಿಟೆಕ್ನಿಕ್ ಪತ್ರಿಕಾ ಪ್ರಕಟಣೆ ಇದಾಗಿದೆ. 2026-27 ಸಾಲಿನಲ್ಲಿ 3 ವರ್ಷಗಳ ಅವಧಿಯ ಡಿಪ್ಲೊಮಾ ಕೋರ್ಸ್ಗಳ ಪ್ರವೇಶಕ್ಕೆ ವಿಶೇಷಚೇತನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅನುದಾನಿತ ಕೋರ್ಸ್ಗಳು ಆರ್ಕಿಟೆಕ್ಚರ್ ಅಸಿಸ್ಟೆಂಟ್ಶಿಪ್, ಕಮರ್ಷಿಯಲ್ ಪ್ರಾಕ್ಟೀಸ್, ಕಂಪ್ಯೂಟರ್ ಸೈನ್ಸ್ ಮತ್ತು ಇಂಜಿನಿಯರಿಂಗ್. ಅನುದಾನರಹಿತ ಕೋರ್ಸ್ಗಳು ಜ್ಯುವೆಲರಿ ಡಿಸೈನ್ ಮತ್ತು ಟೆಕ್ನಾಲಜಿ, ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಅಪ್ಲಿಕೇಶನ್ಸ್, ಅಪರಲ್ ಡಿಸೈನ್ ಮತ್ತು ಫ್ಯಾಬ್ರಿಕೇಷನ್ ಟೆಕ್ನಾಲಜಿ, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮತ್ತು ಎಲೆಕ್ಟ್ರಿಕ್ ವೆಹಿಕಲ್ ಟೆಕ್ನಾಲಜಿ. ಪ್ರವೇಶ ಅರ್ಹತೆ ಕರ್ನಾಟಕ ಎಸ್ಎಸ್ಎಲ್ಸಿ ಇಲ್ಲವೇ ತತ್ಸಮಾನ ಪರೀಕ್ಷೆಯಲ್ಲಿ ತೇರ್ಗಡೆ ಹಾಗೂ ಅಂಗವೈಕಲ್ಯತೆಯ ಲಕ್ಷಣಗಳನ್ನು ಹೊಂದಿರಬೇಕು. ಅರ್ಹ ವಿದ್ಯಾರ್ಥಿಗಳಿಗೆ ರಾಜ್ಯ ಮತ್ತು ರಾಷ್ಟ್ರಮಟ್ಟದ ವಿದ್ಯಾರ್ಥಿ ವೇತನದ ಆರ್ಥಿಕ ಸಹಾಯ ದೊರೆಯುತ್ತದೆ. ಪಾಲಿಟೆಕ್ನಿಕ್ ಯಶಸ್ವಿ ವಿದ್ಯಾರ್ಥಿಗಳಿಗೆ ಉದ್ಯೋಗ ಮತ್ತು ತರಬೇತಿ ಕೇಂದ್ರದ ಮೂಲಕ ಉದ್ಯೋಗ ಅವಕಾಶವನ್ನು ಕಲ್ಪಿಸಿಕೊಡಲಾಗುತ್ತದೆ. ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರುಗಳಿಗೆ ಪ್ರತ್ಯೇಕ ವಿದ್ಯಾರ್ಥಿ ನಿಲಯದ ಸೌಲಭ್ಯ ಕಲ್ಪಿಸಲಾಗಿದೆ. ಪ್ರವೇಶಕ್ಕೆ ಅರ್ಜಿಗಳನ್ನು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ರು 200 ಹಾಗೂ ಎಸ್ಸಿಎಸ್ಟಿ C1 ವರ್ಗದವರಿಗೆ 100 ರು ನಗದು ಅಥವಾ DD ಮೂಲಕ ಮೈಸೂರಿನಲ್ಲಿ ಸಂದಾಯವಾಗುವಂತೆ ಕಳುಹಿಸಬೇಕು. ವೆಬ್ಸೈಟ್ ಮೂಲಕ ಡೌನ್ಲೋಡ್ ಅನ್ನು ಮಾಡಿಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ www.jssspda.org. ಇಮೇಲ್ ಮೊಬೈಲ್ ಮೂಲಕವೂ ಕೂಡ ಸಂಪರ್ಕಿಸಬಹುದು. ಮೊಬೈಲ್ ಸಂಖ್ಯೆ 9844644937. ಭರ್ತಿ ಮಾಡಿದ ಅರ್ಜಿಗಳನ್ನು ದಿನಾಂಕ 5/6/2026 ಒಳಗೆ ಕಚೇರಿಗೆ ತಲುಪಿಸತಕ್ಕದ್ದು. ಶ್ರೀ ಶಾರದಾದೇವಿ ಅಂಧರ ವಸತಿ ಶಾಲೆಯ ಪ್ರಕಟಣೆ ಇದಾಗಿದೆ. ಕರ್ನಾಟಕ ಸರ್ಕಾರದಿಂದ ಮಾನ್ಯತೆಯನ್ನು ಪಡೆದಿದ್ದು 2026-27 ಸಾಲಿಗೆ ಅಂಧ ವಿದ್ಯಾರ್ಥಿಗಳ ಪ್ರವೇಶ ಪ್ರಕಟಣೆ. ವಯೋಮಿತಿ 5-10 ವರ್ಷದ ಒಳಗಡೆ ಇರಬೇಕು. ಜಾತಿ ಮತ ಭೇದವಿರುವುದಿಲ್ಲ. ಅಭ್ಯರ್ಥಿಯು ದೃಷ್ಟಿಹೀನಾಗಿರಬೇಕು. ಊಟ ವಸತಿಯೊಡನೆ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಉಚಿತ ಶಿಕ್ಷಣ ನೀಡಲಾಗುವುದು. ಕಂಪ್ಯೂಟರ್ ಶಿಕ್ಷಣ, ಸಂಗೀತ, ತಬಲಾ, ನೃತ್ಯ, ಯಕ್ಷಗಾನ ಕ್ರೀಡೆಗಳಲ್ಲಿ ತರಬೇತಿಯನ್ನು ನೀಡಲಾಗುವುದು. ಹೈನುಗಾರಿಕೆ, ತೋಟಗಾರಿಕೆಯಲ್ಲೂ ಸಹ ತರಬೇತಿಯನ್ನು ಕೊಡಲಾಗುವುದು. ನುರಿತ ಶಿಕ್ಷಕರಿಂದ ಬೋಧನೆ ಮಾಡಲಾಗುವುದು. ಪ್ರವೇಶ ಪಡೆಯಲು ಕೊನೆಯ ದಿನಾಂಕ 30/6/2026. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ವಿಳಾಸ: ಅಧ್ಯಕ್ಷರು ಶ್ರೀ ಶಾರದಾದೇವಿ ಅಂಧರ ವಿಕಾಸ ಕೇಂದ್ರ, ಪರಮಹಂಸನಗರ, ಅನುಪಿನಕಟ್ಟೆ, ಗೋಪಾಳ, ಶಿವಮೊಗ್ಗ 577205. ದೂರವಾಣಿ ಸಂಖ್ಯೆ 2220202221986. ಆಡಳಿತಾಧಿಕಾರಿಯವರ ಮೊಬೈಲ್ ಸಂಖ್ಯೆ 9972719596. ಇದುವರೆಗೆ ಪ್ರಕಟಣೆಗಳನ್ನು ಕೇಳಿದಿರಿ. ಆಕಾಶವಾಣಿ

Pardon. ವೇಳೆ 6:05 ಆಗುತ್ತಲಿದೆ. ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುತ್ತೀರಿ ದಿಲ್ಲಿ ಕೇಂದ್ರದಿಂದ ಇದೀಗ.

0: Gas in 60 and Vishwanath Suresh in 50 kgs surged into the top three of the respective categories. And that is the end of this news bulletin.
1: ಆಕಾಶವಾಣಿ ಧಾರವಾಡ. ಕನ್ನಡಬಂಧುಗಳೇ, ನಿಲಯದಿಂದ ಬಿತ್ತರವಾಗುವ ಕಾರ್ಯಕ್ರಮಗಳ ವಿವರಣೆ. ಈ ಸಂಜೆ 6:30 ಜಿಲ್ಲಾ ವಾರ್ತಾಪತ್ರ ಬೆಂಗಳೂರು ಕೇಂದ್ರದಿಂದ ಕೇಳುತ್ತೀರಿ. 6:51 ಕೃಷಿರಂಗದಲ್ಲಿ ಮಳೆಗಾಲದಲ್ಲಿ ಜಾನುವಾರುಗಳ ರಕ್ಷಣೆ, ಈ ಕುರಿತು ಗದಗ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಸಿದ್ದಲಿಂಗಸ್ವಾಮಿ ಹಿರೇಮಠ್ ಅವರೊಡನೆ ಸಂದರ್ಶನ. ಸಂದರ್ಶಕರು ಕುಮಾರ್ ಅಗಡಿ. ಜನಪದ ಸಂಗೀತದಲ್ಲಿ ಕೆಳೂರಿನ ಸಂಗಪ್ಪ, ಫಕೀರಪ್ಪ ಹೂಗಾರ್ ಮತ್ತು ಸಂಗಡಿಯಿಂದ ಕರಡಿ ಮಜಳು. 7:45 ಪಂಡಿತ್ ಜಿತೇಂದ್ರ ಅಭಿಷೇಕಿ ಅವರಿಂದ ಮರಾಠಿ ಹಾಡು. 8:00 ಯುವವಾಣಿಯಲ್ಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ಗಳ ಪ್ರವೇಶ ಪ್ರಕ್ರಿಯೆ, ಈ ಬಗ್ಗೆ ಶಿವಮೊಗ್ಗದ ಆರ್ಯ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ವರುಣ್ ಜಿಆರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಾಯಾ ರಾಮನ್. 8:30 ಪುಷ್ಪಹಾರ್. 9:15 ಸ್ಪಾಟ್ಲೈಟ್. 9:30 ಕನ್ನಡ ಭಾರತಿಯಲ್ಲಿ ರಷ್ಯನ್ ಭಾಷೆಗೆ ತರ್ಜುಮೆಗೊಂಡ ವಚನಗಳು, ಈ ಕುರಿತು ಅನುವಾದಕರಾದ ಪ್ರೊಫೆಸರ್ ಎಚ್ಎಸ್ ಹರಿಶಂಕರ್ ಹಾಗೂ ರಷ್ಯನ್ ಲೇಖಕಿ ಡಾಕ್ಟರ್ ಗಲೀನಾ ಅವರೊಂದಿಗೆ ಸಂವಾದ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 10:00 ಕೃತಿಕಾ ವಿ ಜಂಗೇನ್ಮಠ್ ಅವರಿಂದ ಕೊಳಲು ವಾದನ. 10:30 ರಾಷ್ಟ್ರೀಯ ಸುದ್ದಿ ವಿಭಾಗ ಆಕಾಶವಾಣಿಯಿಂದ ಭಾರತ ಸರ್ಕಾರದ 12 ವರ್ಷಗಳ ಯಶಸ್ವಿ ಪ್ರಯಾಣದ ಅಂಗವಾಗಿ ಕಾರ್ಯಕ್ರಮ ಸರಣಿಯಲ್ಲಿ ಸ್ವಸ್ಥ ಸೇವಾ ವಿಷಯದ ಮಾಹಿತಿ. ದಿಲ್ಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮವನ್ನು ಆಲಿಸುತ್ತೀರಿ.

ಇನ್ನು ನಾಳೆ ಅಂದರೆ 5 ಜೂನ್ 2026 ಶುಕ್ರವಾರದಂದು ಬಿತ್ತರವಾಗುವ ಕಾರ್ಯಕ್ರಮಗಳು ನಾಳೆ ಬೆಳಿಗ್ಗೆ 6:05 ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ, 6:25 ಚನ್ನಪ್ಪ ಅಂಗಡಿ ಅವರಿಂದ ಚಿಂತನ, 6:30 ರೈತರಿಗೆ ಸಲಹೆಗಳು, 6:35 ಹಾಗೂ ರಾತ್ರಿ 8:15 ಸ್ವರಾಂಜಲಿ. ಸಂಗೀತ ದಿಗ್ಗಜರ ಜೀವನಗಾಯನ ಕುರಿತ ಕಾರ್ಯಕ್ರಮದಲ್ಲಿ ಮನ್ಸೂರ ಸ್ವರಯಾತ್ರೆ, ದೇಶಿಕೋತ್ತಮ ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ಜೀವನಗಾಯನ ಕುರಿತ ಸಂಗೀತ ಸರಣಿ, ಪೂರಕ ಸಾಹಿತ್ಯ ರವೀಂದ್ರ ಕವಟೇಕರ್, ಪ್ರಸ್ತುತಿ ಮಾಯಾರಾಮನ್. 6:50 ಪ್ರಾಯೋಜಿತ ಕಾರ್ಯಕ್ರಮ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ, ಪ್ರಸ್ತುತಿ ಮಾಯಾರಾಮನ್, ಪ್ರಾಯೋಜಕರು KLS VDIT ಹಳಿಯಾಳ. 7:15 ಜೀವನ ಬೆಳಕು ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ ಕಣ್ಣಿನ ಆಸ್ಪತ್ರೆ ಧಾರವಾಡ. 7:45 ಸಮಗ್ರ ಆರೋಗ್ಯಕ್ಕಾಗಿ ಯೋಗ ಪ್ರಾಯೋಜಿತ ಸರಣಿ, ಪ್ರಾಯೋಜಕರು ವೇದ ವೆಲ್ನೆಸ್ ಸೆಂಟರ್ ಶಿರಸಿ. 8:30 ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ಪರಿಸರ ಹಾಗೂ ಜಲ ಸಂರಕ್ಷಣೆ ಈ ಕುರಿತು ವಾಲ್ಮಿ ನೆಲ ಜಲ ಸಂಸ್ಥೆಯ ನಿವೃತ್ತ ನಿರ್ದೇಶಕರಾದ ಡಾಕ್ಟರ್ ರಾಜೇಂದ್ರ ಪೊದ್ದಾರ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಮಂಜುಳಾ ಪುರಾಣಿಕ್. 9:00 ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ ಪ್ರಾಯೋಜಿತ ಸರಣಿ, ಪ್ರಾಯೋಜಕರು ಪರಮಹಂಸ ಯೋಗಪೀಠ ಧಾರವಾಡ. 9:05 ಗಾಂಧಿ ಸ್ಮೃತಿ, 9:15 ಅರ್ಪಣ ಭಕ್ತಿಗೀತೆಗಳ ಕಾರ್ಯಕ್ರಮ, 9:30 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ, 10:30 ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳಾದ ಶೇಖ್ ಅಬ್ದುಲ್ ಅಲೀಂ ಸಿದ್ದಿಕಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಮಾಲಾ ಸಾಮ್ರಾಣಿ. 10:45 ಹುಬ್ಬಳ್ಳಿಯ ಗಣೇಶ ಓಂಕಾರಪ್ಪ

0: ಶಿಂದೆ ಮತ್ತು ಸಂಗಡಿಗಿನಿಂದ ಗೊಂದಲಿಗರ ಪದ. ಹಳಿಯಾಳ ತಾಲೂಕಿನ ಮುರಕವಾಡದ ಫಕೀರಯ್ಯ ತೇರ್ಗಾವಿ ಮತ್ತು ಸಂಗಡಿಗಿನಿಂದ ಬರ್ಷಣಾಪದ. ನಂತರ ರೋಣ ತಾಲೂಕಿನ ಕರ್ಕಿಕಟ್ಟಿಯ ಬಸವಣ್ಣವ್ವ ಗೌಡರ ಮತ್ತು ಸಂಗಡಿಗಿನಿಂದ ಸಂಪ್ರದಾಯದ ಪದ. 11 ಗಂಟೆಗೆ ಹಿಂದಿ ಚಿತ್ರಗೀತೆಗಳು. 11:30 ಧೋಂಡುತಾಯಿ ಕುಲಕರ್ಣಿ ಅವರಿಂದ ಗಾಯನ. ಇನ್ನು ಮಧ್ಯಾಹ್ನ 12:05 ವನಿತಾ ವಿಹಾರ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 1 ಗಂಟೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಚಟುವಟಿಕೆಗಳ ಕಾರ್ಯಕ್ರಮದಲ್ಲಿ ಪಿಎಂ ವಿಶ್ವಕರ್ಮ ಯೋಜನೆಯ ಮಾಹಿತಿ ದೊರೆಯುತ್ತದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 1:20 ಹಾಗೂ ಕೃಷಿ ರಂಗದಲ್ಲಿ ಗೊಳಸಂಗಿಯ ಸಂಕಣ್ಣ ಗುರುಬಸಪ್ಪ ವಂದಾಳ್ ಮತ್ತು ಸಂಗಡಿಗಿನಿಂದ ಭಜನಾ ಪದ. 2:40 ಹೊಸ ಹಾಡು. ಇನ್ನು ಸಂಜೆಯಲ್ಲಿ 6:30 ಅವಲೋಕನ. 6:51 ಕೃಷಿ ರಂಗದಲ್ಲಿ ಗ್ರಾಮಲಕ್ಷ್ಮಿ. 7:45 ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಈ ಕುರಿತು ಕರ್ನಾಟಕ ಗ್ರೀನ್ ಅಸೋಸಿಯೇಷನ್ ಅಧ್ಯಕ್ಷರಾದ ಚನ್ನು ಹೊಸಮನಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್. 8:00 ಯುವವಾಣಿಯಲ್ಲಿ ವಿಸ್ಮಯ ಅಂಗಡಿ ಅವರಿಂದ ಸ್ವರಚಿತ ಕವನಾ ವಾಚನ. 8:30 ಪುಷ್ಪಹಾರ್. 9:15 ಸ್ಪಾಟ್ಲೈಟ್. 9:30 ಡಿನ್ನರ್ ಟೈಮ್. ಊಟದೊಂದಿಗೆ ಬದುಕಿನ ಮಾತು ಭಾಗವಹಿಸುತ್ತಾರೆ ಶರಣಬಸವ ಚೂಡಿನ್, ಮಾಲಾ ಸಾಮ್ರಾಣಿ, ಕುಮಾರ್ ಅಗಡಿ ಹಾಗೂ ರಾಕಿ ಹಾನ್ಗಲ್. ಇನ್ನು ರಾತ್ರಿ 10:00 ಜನಪದ ವೈವಿಧ್ಯ ಕಾರ್ಯಕ್ರಮದಲ್ಲಿ ಬಿಜಾಪುರ ಜಿಲ್ಲೆಯ ಬಬಲೇಶ್ವರದ ಬಂಗಾರಪ್ಪ ರಾಮಚಂದ್ರಪ್ಪ ಶಾಹಿರ ಮತ್ತು ಸಂಗಡದಿಂದ ಗೀಗಿ ಪದ. ಧಾರವಾಡ ತಾಲೂಕಿನ ಮನಗುಂಡಿಯ ಸೋಮಲಿಂಗಪ್ಪ ಬಸಪ್ಪ ಗುಂಡಗೋವಿ ಮತ್ತು ಉತ್ತಾಂಡದವರಿಂದ ಕರಡಿ ಮಜಲು. ಬೈಲಹೊಂಗಲ ತಾಲೂಕಿನ ಬೈಲೂರಿನ ಬಸಲಿಂಗಯ್ಯ ಹಿರೇಮಠ ತಂಡದವರಿಂದ ತತ್ವಪದ. ಗುಡೂರಿನ ರಾಮಚಂದ್ರಪ್ಪ ಕೃಷ್ಣಪ್ಪ ಗೊಂದಲಿ ಮತ್ತು ತಂಡದವರಿಂದ ಗೊಂದಲಿಗರ ಪದ. ಮಂಟೂರಿನ ರೇವಪ್ಪ ಕಾಡಪ್ಪ ಬಡಗೇರ್ ಮತ್ತು ತಂಡದವರಿಂದ ಕಣಿವಾದನ ಆಲಿಸುತ್ತೀರಿ. 10:30 ರಾಷ್ಟೀಯ ಸುದ್ದಿ ವಿಭಾಗ ಆಕಾಶವಾಣಿಯಿಂದ ಭಾರತ ಸರ್ಕಾರದ 12 ವರ್ಷಗಳ ಯಶಸ್ವಿ ಪ್ರಯಾಣದ ಅಂಗವಾಗಿ ಕಾರ್ಯಕ್ರಮ ಸರಣಿಯಲ್ಲಿ ಮಹಿಳಾ ಸಶಕ್ತೀಕರಣ ವಿಷಯದ ಮಾಹಿತಿ ದೊರೆಯುತ್ತದೆ. ದಿಲ್ಲಿ ಕೇಂದ್ರದ ಸಹಪ್ರಸಾರದಲ್ಲಿ ಈ ಕಾರ್ಯಕ್ರಮವನ್ನು ಆಲಿಸುತ್ತೀರಿ. ಇದುವರೆಗೆ ಕಾರ್ಯಕ್ರಮ ವಿವರಣೆಯನ್ನ ಕೇಳಿದಿರಿ. ಆಕಾಶವಾಣಿ ಧಾರವಾಡ.
1: ಆತ್ಮೀಯ ಕೇಳುಗರೆ,
2: ಯೋಗ ಪೂರ್ಣ ಧರಣಿ.
1: ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ದಿನಾಂಕ 1 ರಿಂದ 21 ತಾರೀಖಿನವರೆಗೂ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ. ಪ್ರತಿದಿನ ಮುಂಜಾನೆ 9:00 ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ. ಕಾರ್ಯಕ್ರಮ ಕೇಳಿ ಅಭಿಪ್ರಾಯ ತಿಳಿಸಿ.
3: ಸ್ವರಾಂಜಲಿ ಸಂಗೀತ ದಿಗ್ಗಜರ ಸ್ಮೃತಿ ಚಿತ್ರ. ಮನಸೂರೆಗೊಳ್ಳೋ ಮಧುರ ಗಾಯನ, ಸುಶ್ರಾವ್ಯ ಸ್ವರಗಳ ಸವಿಸವಿತನನ. ಭಕ್ತಿ ಭಾವದಲೆಗಳ ಪೋಣಿಸಿದ ಸ್ವರಮಾಲೆ ಮುದಗೊಳಿಸಿ ಮನತಣಿಪ ಮನ್ಸೂರ ಸ್ವರಯಾತ್ರೆ. ದೇಶಿಕೋತ್ತಮ ಎನಿಸಿಕೊಂಡ ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ಜೀವನ ಗಾಯನದತ್ತ ಒಂದು ಗಮನ ಮನ್ಸೂರ ಸ್ವರಯಾತ್ರೆ. ಸ್ವರಾಂಜಲಿಯ ಮೋಹಕ ಅಲೆಗಳ ಲೀಲೆ ಮನ್ಸೂರ ಸ್ವರಯಾತ್ರೆ, ಮನಸೂರೋ ಸ್ವರಯಾತ್ರೆ. ಪ್ರತಿ ಶುಕ್ರವಾರ ಮುಂಜಾನೆ 6:35 ರಾತ್ರಿ 8:15 ಮನ್ಸೂರ ಸ್ವರಯಾತ್ರೆ.
1: ಕೇಳುಗರೆ,
4: ಜೂನ್ 21 ವಿಶ್ವಯೋಗ ದಿನ.

0: ಈ ದಿನದ ಸಂದರ್ಭದಲ್ಲಿ ಯೋಗದ ಮಹತ್ವ ಹಾಗೂ ಅಗತ್ಯತೆ ಕುರಿತು ಆಕಾಶವಾಣಿ ಧಾರವಾಡ ಕೇಂದ್ರವು ಯೋಗದಿಂದ ಸಮಗ್ರ ಆರೋಗ್ಯ ಎಂಬ ಸರಣಿ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಗ್ಗೆ 7:45 ಪ್ರಸಾರ ಮಾಡುತ್ತಿದೆ.
1: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕ ಸಾಧನಾ ಶರ್ಮಾ. ಆದೌ ಮುಖ್ಯಃ ವಾರ್ತಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ನವದಿಲ್ಲಿ ನಗರೆ ವೆನ್ಸ್ವೇಲಾ ದೇಶಸ್ಯ ಕಾರ್ಯವಾಹಕ ರಾಷ್ಟ್ರಪತಿನಾ ಡೆಲ್ಸಿ ರಾಡ್ರಿಗ್ಸ್ ಮಹಾಭಾಗಯ ಸಹ ದ್ವಿಪಕ್ಷೀಯ ವಾರ್ತಾಂ ಕೃತವಾನ್. ವಯೋವೃತ್ತಃ ಚಲಚಿತ್ರ ನಿರ್ಮಾತ ಪಹ್ಲಾಜ್ ನೆಹ್ಲಾನಿ ಅದ್ಯ ದಿವಂಗತಃ. ಅಮೆರಿಕಾ ದೇಶಸ್ಯ ಪ್ರತಿನಿಧಿ ಸಭಾ ರಾಷ್ಟ್ರಪತಿ ಡೊನಾಲ್ಡ್ ಟ್ರಂಪಂ ಇರಾನ್ ದೇಶಂ ವಿರುದ್ಧ ಅಗ್ರಿಮ ಸೈನ್ಯ ಕಾರ್ಯಾಚರಣಾತ್ ನಿರುತ್ತು ಪ್ರಸ್ತಾವಂ ಸ್ವ್ಯಕರೋತ್. ಕೇರಳ ರಾಜ್ಯ ದಕ್ಷಿಣ ಪಶ್ಚಿಮ ಪ್ರಾವೃಡ ಆಗಮನಂ. ಅಪಿ ಚ ಗುಜರಾತಸ್ಯ ಅಹಮದಾಬಾದ್ ನಗರೆ ವಿಶ್ವ ಯೋಗಾಸನ ಕ್ರೀಡಾ ಸ್ಪರ್ಧಾ ಶೃಂಖಲಾ ಇತ್ಯಸ್ಯ ಉದ್ಘಾಟನ ಸಂಸ್ಕರಣಸ್ಯ ಆರಂಭಃ. ವೈಶ್ವಿಕ ಕ್ರೀಡಾ ಮಾರ್ಗಸೂಚ್ಯಾಂ ಐತಿಹಾಸಿಕಂ ಸೋಪಾನಂ. ಇದಾನೀಂ ವಾರ್ತಃ ವಿಸ್ತರೇಣ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ನವದಿಲ್ಲಿ ನಗರೆ ವೆನ್ಸ್ವೇಲಾ ದೇಶಸ್ಯ ಕಾರ್ಯವಾಹಕ ರಾಷ್ಟ್ರಪತಿನಾ ಡೆಲ್ಸಿ ರಾಡ್ರಿಗ್ಸ್ ಮಹಾಭಾಗಯ ಸಹ ದ್ವಿಪಕ್ಷೀಯ ವಾರ್ತಾಂ ಕೃತವಾನ್. ಉಭಾಭ್ಯಾಂ ನೇತೃಭ್ಯಾಂ ಭಾರತ ವೆನೆಜುವೆಲಾ ಸಂಬಂಧಾನಾಂ ವಿವಿಧಃ ಪಕ್ಷಃ ಸಮೀಕ್ಷಿತಃ. ಊರ್ಜಾ ಸುರಕ್ಷಾ ವ್ಯಾಪಾರ ನಿವೇಶಃ ಔಷಧಿ ನಿರ್ಮಾಣಂ ಸ್ವಾಸ್ಥ್ಯ ಸೇವಾ ಪರಿವಹನಂ ತಥಾ ನವೀಕರಣೀಯ ಊರ್ಜಾ ಕ್ಷೇತ್ರೇಷು ಸಹಯೋಗ ವಿಸ್ತಾರಸ್ಯ ಉಪಾಯಾಶ್ಚ ಚರ್ಚಿತಃ. ವಾರ್ತಾಹರಾನ್ ಸಂಬೋಧಯನ್ ರುದ್ರೇಂದ್ರ ಟಂಡನಃ ಪ್ರೋಕ್ತವಾನ್ ಯತ್ ದ್ವಿಪಕ್ಷೀಯ ವಾರ್ತಾಃ ಉಭಯೋಃ ದೇಶಯೋಃ ಸಂಬಂಧಂ ಸುದೃಢೀಕರೋತಿ.
2: The discussions also
3: आर्थिक सहयोग को सिर्फ ऊर्जा क्षेत्र तक सीमित ना रखकर खनन पशुपालन परिवहन कृषि उपकरण ऑटोमोबाइल और दवा उद्योग जैसे क्षेत्रों तक विस्तारित करने पर चर्चा हुई. चर्चा का उद्देश्य ऐसे अवसर और तरीके तलाशना है जिनसे भारतीय कंपनियां वेनेजुएला के बाजार में सफलतापूर्वक अपना कारोबार बढ़ा सकें.
2: Can enter the Venezuelan market successfully.
1: ಡೆಲ್ಸಿ ರಾಡ್ರಿಗ್ಸ್ ಮಹಾಭಾಗ ದ್ವಿದಿವಸೀಯ ಭಾರತ ಯಾತ್ರೆಯೈ ಹ್ಯಃ ನವದಿಲ್ಲೀಂ ಆಗತ. ಅಸ್ಯಾ ಯಾತ್ರಾಯಾಃ ಮಾಧ್ಯಮೇನ ಉಭಯೋಃ ದೇಶಯೋಃ ಆರ್ಥಿಕ ಊರ್ಜಾ ಕ್ಷೇತ್ರಯೋಃ ಸಹಯೋಗಃ ಅಧಿಕಃ ಸುದೃಢಃ ಭವಿಷ್ಯತಿ ಇತಿ ಅಪೇಕ್ಷ್ಯತೆ. ವಿದೇಶ ಮಂತ್ರಿ ಎಸ್ ಜಯಶಂಕರಃ ವೆನೆಜುವೆಲಾ ದೇಶಸ್ಯ ಕಾರ್ಯವಾಹಕ ರಾಷ್ಟ್ರಪತಿನಾ ಡೆಲ್ಸಿ ರಾಡ್ರಿಗ್ಸ್ ಮಹೋದಯ ಸಹ ಸಮಮಿಲತ್ ದ್ವಿಪಕ್ಷೀಯ ಸಹಯೋಗಸ್ಯ ಸುದೃಢೀಕರಣೆ ಪ್ರದತ್ತಂ ಬಲಂ. ನವದಿಲ್ಲ್ಯಾಂ ವಿದೇಶ ಮಂತ್ರಿ ಎಸ್ ಜಯಶಂಕರಃ ಅದ್ಯ ಪ್ರಾತಃಕಾಲೆ ವೆನೆಜುವೆಲಾ ದೇಶಸ್ಯ ಕಾರ್ಯವಾಹಕ ರಾಷ್ಟ್ರಪತಿನಾ ಡೆಲ್ಸಿ ರಾಡ್ರಿಗ್ಸ್ ಮಹೋದಯ ಸಹ ಸಮಮಿಲತ್. ಅಸ್ಮಿನ್ ಅವಸರೆ ಉಭಯೋಃ ದೇಶಯೋಃ ಸಂಬಂಧಾನಾಂ ಸುದೃಢೀಕರಣಂ ವಿವಿಧೇಷು ಕ್ಷೇತ್ರೇಷು ಸಹಕಾರ ವಿಸ್ತಾರಶ್ಚ ಚರ್ಚಿತ. ವಯೋವೃದ್ಧ ಚಲಚಿತ್ರ ನಿರ್ಮಾತ ತಥಾ ಕೇಂದ್ರೀಯ ಚಲಚಿತ್ರ ಪ್ರಮಾಣನ ಮಂಡಲಸ್ಯ ಪೂರ್ವಾಧ್ಯಕ್ಷ ಪಹ್ಲಾಜ್ ನೆಹ್ಲಾನಿ ಅದ್ಯ ಮುಂಬೈ ನಗರೆ ದಿವಂಗತಃ. ಸಹ 76 ವರ್ಷೀಯ ಆಸೀತ್. ಚಲಚಿತ್ರ ನಿರ್ಮಾತೃತ್ವೇನ ಅಸೌ ಹತಕಡಿ ಇತಿ ಚಲಚಿತ್ರೇಣ ಸ್ವಕಾರ್ಯಜೀವನಸ್ಯ ಆರಂಭಂ ಕೃತವಾನ್. ಇಲ್ಜಾಮ್ ಇತಿ ಚಲಚಿತ್ರೇಣ ಅಭಿನೇತ್ರೇ ಗೋವಿಂದಾಯ ಪ್ರಮುಖಸ್ಯ ಅವಸರಸ್ಯ ಪ್ರದಾನಸ್ಯ ಶ್ರೇಯಃ ಅಪಿ ತಸ್ಮೈ ವರ್ತತೆ. 15th-year ವರ್ಷೇ ಸಹ ಕೇಂದ್ರೀಯ ಚಲಚಿತ್ರ ಪ್ರಮಾಣನ ಮಂಡಲಸ್ಯ ಅಧ್ಯಕ್ಷಃ ನಿಯುಕ್ತಃ. ಅಮೆರಿಕಾ ದೇಶಸ್ಯ ಪ್ರತಿನಿಧಿ ಸಭಾ ರಾಷ್ಟ್ರಪತಿಂ ಡೊನಾಲ್ಡ್ ಟ್ರಂಪಂ ಇರಾನ್ ದೇಶಂ ವಿರುದ್ಧ ಅಗ್ರಿಮ ಸೈನ್ಯ ಕಾರ್ಯಾಚರಣಾತ್ ನಿರುತ್ತು ಪ್ರಸ್ತಾವಂ ಸ್ವ್ಯಕರೋತ್. ಏಷಃ ಚತುರ್ಥಃ ಅವಸರಃ ಅಸ್ತಿ ಯದಾ ಪ್ರತಿನಿಧಿ ಸಭಾ ತಾಭಿಃ ಯುದ್ಧ ಸಂಬದ್ಧಾಭಿಃ ಶಕ್ತಿಭಿಃ ಸೀಮಿತಾ ಭವೇತ್ ಇತ್ಯರ್ಥಂ ಪ್ರಯಾಸಂ ಕರೋತಿ. ಸಂಸ್ಕೃತ ವಾರ್ತಾಯಾಃ ಸಂಸ್ಕರಣಂ ಇದಂ ಇದಾನೀಂ ಆಕಾಶವಾಣಿತಃ ಪ್ರಸಾರ್ಯತೆ. ಸಮಂ ಏವ ಅಯಂ ಕಾರ್ಯಕ್ರಮಃ ಆಕಾಶವಾಣ್ಯಾಃ ಅಂತರ್ಜಾಲಪಟಲೆ www.newsonair.gov.in ಇತ್ಯತ್ರ ಅಥ ನ್ಯೂಸ್ ಆನ್ AIR ಚಲದೂರಭಾಷೀಯತಂತ್ರಾಂಶೆ ಅಪಿ ಉಪಲಬ್ಧೋ ಭವಿಷ್ಯತಿ. भारतीय ऋतु विभाग

ಹಾಗೇನ ಅದ್ಯ ಕೇರಳ ರಾಜ್ಯ ದಕ್ಷಿಣ ಪಶ್ಚಿಮ ಪ್ರಾಪೃತ ಆಗಮನಸ್ಯ ಪುಷ್ಟಿ ಕೃತ ಅಸ್ಮಿನ್ ವರ್ಷೆ ವರ್ಷರ್ತೋಃ ವೃಷ್ಟಿ ಸಾಮಾನ್ಯ ಕಾಲಾತ್ ತ್ರೀ ದಿವಸ ವಿಳಂಬೇನ ಆಗತ ವಿಭಾಗೇನ ನವಮ ಜೂನ್ ದಿನಾಂಕ ಪರ್ಯಂತಂ ಕೇರಳ ರಾಜ್ಯೆ ಮಾಹಿ ಕ್ಷೇತ್ರ ಚ ಕತಿಪಯೇಷು ಸ್ಥಾನೇಷು ಅತಿವೃಷ್ಟೇಃ ಸಂಭಾವನಾ ಪ್ರಕಟಿತ ಅಸ್ಮಾಕಂ ವಾರ್ತಾಹರಸ್ಯ ಅನುಸಾರೇಣ ರಾಜ್ಯಸ್ಯ ವಿವಿಧೇಷು ಜನಪದೇಷು ತೀವ್ರ ವರ್ಷಾ ಪ್ರವರ್ತತೆ ಯೇನ ಜನಜೀವನಂ ಪ್ರಭಾವಿತಂ. ಗುಜರಾತಸ್ಯ ಅಹಮದಾಬಾದ್ ನಗರೆ ವಿಶ್ವ ಯೋಗಾಸನ ಕ್ರೀಡಾ ಸ್ಪರ್ಧಾ ಶೃಂಖಲಾ ಇತ್ಯಸ್ಯ ಉದ್ಘಾಟನ ಸಂಸ್ಕರಣಸ್ಯ ಆರಂಭ ಜಾತಃ. ಇದಂ ವೈಶ್ವಿಕ ಕ್ರೀಡಾ ಮಾರ್ಗಸೂಚ್ಯಾಂ ಐತಿಹಾಸಿಕಂ ಸೋಪಾನಂ ನಿರ್ದಿಶತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಯಂಕಾಲೆ ಅಂತರ್ಜಾಲ ಮಾಧ್ಯಮೇನ ಅಸ್ಮಿನ್ ಮಹಾಕಾರ್ಯಕ್ರಮೆ ಭಾಗಂ ಗೃಹೀತವಾನ್. ಸ್ವಸ್ಯ ಶುಭಾಶಯಾಂಚ ನಿವೇದಯತಿ ಯತ್ ಜಗತಃ ಯೋಗಾನುರಾಗಿಣಃ ಕ್ರೀಡಕಾಶ್ಚ ಪ್ರತಿಯೋಗಿತಾಯಃ ಕೃತೆ ಸಮಾಗಚ್ಛಂತಿ. ಭಾರತ ಲಾವೋಸ್ ಸಂಬಂಧ ವಿಷಯೆ ರಾಷ್ಟ್ರಪತಿನಾ ದ್ವಯೋರ್ ದೇಶಯೋಃ ಸಹಯೋಗ ವಿಸ್ತಾರಸ್ಯ ಸಂಭಾವನಾ ಪ್ರತಿಪಾದಿತ. ರಾಷ್ಟ್ರಪತಿ ದ್ರೌಪದೀ ಮುರ್ಮುಃ ಉಕ್ತವತಿ ಯತ್ ಭಾರತಸ್ಯ ಲಾವೋ ಜನವಾದಿ ಲೋಕತಾಂತ್ರಿಕ ಗಣರಾಜ್ಯಸ್ಯ ಚ ಮಧ್ಯೆ ಬೌದ್ಧ ಧರ್ಮಸ್ಯ ರಾಮಾಯಣಸ್ಯ ಚ ವಿಷಯಾಧಾರಿತಾ ಘನಿಷ್ಠಾ ಸಾಂಸ್ಕೃತಿಕ ಸಭ್ಯತಾಗತ ಸಂಬಂಧಾ ಸಂತಿ. ರಾಷ್ಟ್ರಪತಿ ಭವನೆ ಲಾವೋಸ್ ದೇಶಸ್ಯ ಉಪಪ್ರಧಾನಮಂತ್ರಿಣಂ ವಿದೇಶಮಂತ್ರಿಣಂ ಚ ಥೋಂಗ್ ಸಾವನ್ ಫೋಮ್ ವಿಹಾನೆ ಇತ್ಯಮುಂ ಸ್ವಾಗತಂ ಕುರುವಂತಿ ಸಾ ಅವದತ್ ಯತ್ ಉಭೌ ದೇಶೌ ಅಸ್ಮಿನ್ ವರ್ಷೇ ರಾಜನೈಕ ಸಂಬಂಧಾನಾಂ ಸ್ಥಾಪನಾಯಃ ಸಪ್ತತಿತಮ ವರ್ಷ ಸಮಾಚರತಃ. ಸಾ ಉಕ್ತವತಿ ಯತ್ ವ್ಯಾಪಾರ ನಿವೇಶಯೋಃ ಕ್ಷೇತ್ರೇ ಸಹಯೋಗ ವಿಸ್ತಾರಸ್ಯ ಪರ್ಯಾಪ್ತಾಃ ಅವಸರಾಃ ಸಂತಿ. ಸೂಚನಾ ಪ್ರವಿಧಿ ಸ್ವಾಸ್ಥ್ಯಂ ಕೃಷಿಃ ಸಿಂಚನಂ ವಿನಿರ್ಮಾಣಂ ನವೀಕರಣೀಯ ಊರ್ಜಾ ತಥಾ ವಿದ್ಯುತ್ ಕ್ಷೇತ್ರೇಷು ಸಹಯೋಗ ವರ್ಧನಾಯ ಭಾರತಂ ಸಜ್ಜಮಸ್ತಿ. ಅಲ್ಪಸಂಖ್ಯಕ ಕಾರ್ಯ ಮಂತ್ರಿ ಕಿರಣ್ ರಿಜಿಜುಃ ಅದ್ಯ ನ್ಯಗಾದೀತ್ ಯತ್ ಶಾಸನ ವ್ಯವಸ್ಥಾಂ ಭದ್ರತರಂ ಕರ್ತುಂ ಕಲ್ಯಾಣಕಾರಿಣೀನಾಂ ಯೋಜನಾನಾಂ ಪ್ರಭಾವಿನಂ ಕ್ರಿಯಾನ್ವಯನಂ ಸುನಿಶ್ಚಯಂ ಕರ್ತುಂ ಪ್ರವಿಧಿನಾ ಮಹತ್ವಪೂರ್ಣ ಭೂಮಿಕಾ ಕೃತಾ. ಅಸೌ ಅಲ್ಪಸಂಖ್ಯಕ ಕಾರ್ಯಮಂತ್ರಾಲಯದ್ವಾರ ಅದ್ಯ ನವದಿಲ್ಯಾಂ ಆಯೋಜಿತಾನಾಂ ಪರಿಷ್ಕಾರಾಣಾಂ ದ್ವಾದಶ ವರ್ಷ ಪ್ರಪೂರ್ತ್ಯವಸರಸ್ಯ ಉಪಲಕ್ಷ್ಯೆ ಮನ್ಯಮಾನಂ ಪರಿಷ್ಕಾರೋತ್ಸವಂ ಸಂಬೋಧಯನ್ ಉಕ್ತವಾನ್. ಮೀರಾ ಯುವಾ ಭಾರತ್ ಇತೀದಂ ಆಧಿಕಾರಿಕ ರೂಪೇಣ ಗಿನೀಸ್ ವರ್ಲ್ಡ್ ರೆಕಾರ್ಡ್ಸ್ ಇತ್ಯನೇನ ಮಾನ್ಯತಾ ಪ್ರಾಪ್ತ. ಯತೋ ಹಿ ಏಕಸ್ಮಿನ್ನೇವ ಸಪ್ತಾಹೆ ಅಂತರ್ಜಾಲ ಪ್ರಶ್ನಸ್ಯ ಕೃತೆ ಸರ್ವಾಧಿಕಾನಾಂ ಉಪಯೋಕ್ತೃಣಾಂ ಉಪಾಧಿಂ ಪ್ರಾಪ್ತವತ್. ಯತ್ರ ಪ್ರಶ್ನಾನಾಂ ಆಭಾಸೀಯ ರೂಪೇಣ ಉತ್ತರಂ ಪ್ರಯಚ್ಛಂತಃ 390,000 ಅಪಿ ಅಧಿಕಾಃ ಪ್ರತಿಭಾಗಿನಃ ಆಸನ್. ಕೇಂದ್ರೀಯ ಯುವ ಕಾರ್ಯ ಕ್ರೀಡಾ ಮಂತ್ರಿ ಡಾಕ್ಟರ್ ಮನಸುಖ್ ಮಾಂಡವೀಯಃ ಅದ್ಯ ನವದಿಲ್ಲಿ ನಗರೆ ಆಯೋಜಿತೆ ಸಮಾರೋಹೆ ಸಮ್ಮಾನ ಪತ್ರಂ ಅವಾಪ್ನೋತ್. ಗತವರ್ಷೆ ಅಕ್ಟೋಬರ್ ಮಾಸಸ್ಯ ಪಂಚವಿಂಶತಿ ದಿನಾಂಕಾತ್ ಏಕತ್ರಿಂಶತ್ ದಿನಾಂಕ ಪರ್ಯಂತಂ ವಿಕ್ಸಿತ ಭಾರತ ಯಂಗ್ ಲೀಡರ್ಸ್ ಡಯಾಲಾಗ್ ಷಡ್ವಿಂಶತ್ಯುತ್ತರ ದ್ವಿಸಹಸ್ರ ಪ್ರಶ್ನಸ್ಯ ಇತ್ಯಸ್ಯ ಮಾಧ್ಯಮೇನ ಅಭಿಲೇಖಃ ಪ್ರಾಪ್ತಃ. ಮನಸುಖ ಮಾಂಡವೀಯ ಇತ್ಯನೇನ ಅಸ್ಯ ಕೃತೆ ವರ್ಧಾಪನಂ ಪ್ರದತ್ತಂ. ಗುಜರಾತ್ ಆರಕ್ಷಿ ವಿಭಾಗೇನ ರಾಜ್ಯೆ ಅವೈಧ ರೂಪೇಣ ನಿವಸತಃ ಬಾಂಗ್ಲಾದೇಶೀಯ ನಾಗರಿಕಾನ್ ವಿರುದ್ಧ ಆಪರೇಷನ್ ಡೆಲ್ಟಾ ಹಂಟ್ ನಾಮ್ನಾ ವಿಶೇಷ ಅಭಿಯಾನಂ ಆರಬ್ಧಂ. ಅಸ್ಯ ಅಭಿಯಾನಸ್ಯ ಅಂತರ್ಗತಂ ಗತ ಚತುರ್ವಿಂಶತಿ ಹೋರಾಸು ಚತುರ್ವಿಂಶತಾಧಿಕ 400 ಬಾಂಗ್ಲಾದೇಶೀಯಾ ಗೃಹೀತಾಃ ತಥಾ ಚ 280+ ಸಂದಿಗ್ಧ ಜನಾನಾಂ ವಿಷಯೆ ಅನ್ವೇಷಣಂ ಪ್ರಚಲತಿ. ದಿಲ್ಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅದ್ಯ ಮಾಲವೀಯ ನಗರೆ ಅಗ್ನಿಕಾಂಡೇನ ಆಹತಾನ್ ದ್ರಷ್ಟುಂ ಸಾಕೇತಸ್ಥಂ ನಿಜಿ ಚಿಕಿತ್ಸಾಲಯಂ ಗತವತಿ. ಸಾ ಪೀಡಿತೈ ತಥಾ ತೇಷಾಂ ಪರಿವಾರಜನೈಶ್ಚ ಸಹ ಸಂವಾದಂ ಕೃತವತಿ. ಪ್ರತ್ಯೇಕಂ ಮೃತಕಸ್ಯ ಪರಿವಾರಾಯ 10,00,000 ರೂಪ್ಯಕಾಣಾಂ ಗಂಭೀರರೂಪೇಣ ಆಹತಾನಾಂ 5,00,000 ರೂಪ್ಯಕಾಣಾಂ ಚ ಅನುಗ್ರಹ ಧನಸ್ಯ ಘೋಷಣಾ ಕೃತಾ. ಬಿಹಾರ ರಾಜ್ಯಸ್ಯ ಮುಜಫರ್ಪುರ ನಗರೆ ಏಕಸ್ಮಿನ್ ನಿಜಿ ಚಿಕಿತ್ಸಾಲಯೇ ಭೀಷಣಾಗ್ನಿಕಾಂಡೇ 3 ಜನಾಃ ಮೃತಾಃ ಅನೇಕೇ ಚ ಆಹತಾಃ. ಏಷಾ ಘಟನಾ ಗತರಾತ್ರೌ ಬ್ರಹ್ಮಪುರ
क्षेत्रे अभवत्। गंभीर रोगिणः उपचारार्थम् अन्येषु

0: चालीयेषु प्रविष्टाः इति वार्ताः।
1: ಆಕಾಶವಾಣಿ ಇದೀಗ ಜಿಲ್ಲಾ ವಾರ್ತಾಪತ್ರ.
2: ಆಕಾಶವಾಣಿ ಶಿವಮೊಗ್ಗ ಜಿಲ್ಲಾ ವಾರ್ತಾಪತ್ರ ಬರೆದವರು ವಿನಯ್ ಕುಮಾರ್ ಟಿಆರ್, ಓದುತ್ತಿರುವವರು ಸುಗುಣ ಸತೀಶ್. ದುಬಾರೆ ಆನೆ ಬಿಡಾರದಲ್ಲಿ ಎರಡು ಆನೆಗಳ ನಡುವಿನ ಕಾದಾಟದ ಸಂದರ್ಭದಲ್ಲಿ ಪ್ರವಾಸಿ ಮಹಿಳೆಯೊಬ್ಬರು ಸಿಕ್ಕಿಹಾಕಿಕೊಂಡು ಮೃತಪಟ್ಟ ಘಟನೆಯ ಹಿನ್ನೆಲೆಯಲ್ಲಿ ಪ್ರವಾಸಿಗರ ಸುರಕ್ಷತೆಯ ದೃಷ್ಟಿಯಿಂದ ಶಿವಮೊಗ್ಗದ ಸಕ್ರೆಬೈಲು ಆನೆ ಬಿಡಾರಕ್ಕೆ ಮೇ 22ರಿಂದ ತಾತ್ಕಾಲಿಕವಾಗಿ ಪ್ರವೇಶವನ್ನು ನಿಷೇಧಿಸಲು ಅರಣ್ಯ ಇಲಾಖೆ ಮುಂದಾಗಿದೆ. ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿರುವ ಅರಣ್ಯ ಇಲಾಖೆ ಆನೆ ಬಿಡಾರಗಳಲ್ಲಿ ಕಟ್ಟುನಿಟ್ಟಿನ ನಿಯಮಗಳನ್ನು ಜಾರಿಗೆ ತರುವಂತೆ ಅಧಿಕಾರಿಗಳಿಗೆ ಸೂಚಿಸಿದೆ. ಜಿಲ್ಲೆಯ ಪ್ರಸಿದ್ದ ಪ್ರವಾಸಿ ತಾಣವಾಗಿರುವ ಸಕ್ರೆಬೈಲು ಆನೆ ಬಿಡಾರಕ್ಕೆ ರಾಜ್ಯ ಹಾಗೂ ಹೊರ ರಾಜ್ಯದ ವಿವಿಧೆಡೆಯಿಂದ ಆನೆಗಳನ್ನು ನೋಡಲು ಅಪಾರ ಸಂಖ್ಯೆಯ ಪ್ರವಾಸಿಗರು ಆಗಮಿಸುತ್ತಾರೆ. ಬಂದಂತಹ ಪ್ರವಾಸಿಗರು ಆನೆಗಳಿಗೆ ಸ್ನಾನ ಮಾಡಿಸುವುದು ಮತ್ತು ಅವುಗಳನ್ನು ಮುಟ್ಟುವುದು ಮಾಡುತ್ತಾರೆ. ದುಬಾರೆ ಆನೆ ಬಿಡಾರದ ದುರಂತದ ನಂತರ ಆನೆಗಳಿಗೆ ಸ್ನಾನ ಮಾಡಿಸುವ ವ್ಯವಸ್ಥೆ ಬಂದ್ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ದುಬಾರೆಯಲ್ಲಿ ನಡೆದ ಘಟನೆ ಸಕ್ರೆಬೈಲು ಆನೆ ಬಿಡಾರದಲ್ಲಿ ಮರುಕಳಿಸಬಾರದು ಎಂಬ ದೃಷ್ಟಿಯಿಂದ ಮುನ್ನೆಚ್ಚರಿಕಾ ಕ್ರಮವಾಗಿ ಈ ಮಹತ್ವದ ನಿರ್ಧಾರವನ್ನು ಅರಣ್ಯ ಇಲಾಖೆ ಕೈಗೊಂಡಿದೆ. ಸಕ್ರೆಬೈಲು ಆನೆ ಬಿಡಾರವು ಇಂದಿನಿಂದಲೇ ಮುಚ್ಚಬೇಕಿತ್ತು, ಆದರೆ ಇಂದು ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗಿದ್ದರಿಂದ ಅವರಿಗೆ ಅವಕಾಶ ಮಾಡಿಕೊಡಲಾಗಿದೆ. ಆದರೆ ನಾಳೆಯಿಂದ ಕೆಲ ದಿನಗಳ ಕಾಲ ತಾತ್ಕಾಲಿಕವಾಗಿ ಬಂದ್ ಆಗಿರಲಿದೆ. ಸದ್ಯ ಸಕ್ರೆಬೈಲ್ ಆನೆ ಬಿಡಾರದಲ್ಲಿ 24 ಆನೆಗಳು ಇವೆ. 19 ಗಂಡು ಆನೆಗಳು, 5 ಹೆಣ್ಣು ಆನೆಗಳು ಇವೆ. ಅಣುವಿದ್ಯುತ್ ಸ್ಥಾವರ ಸ್ಥಾಪನೆ ಆಗೋಲ್ಲ. ಒಂದು ವೇಳೆ ಅಣುವಿದ್ಯುತ್ ಸ್ಥಾವರ ಸ್ಥಾಪನೆ ಆದರೆ ನಾನು ರಾಜಕೀಯದಿಂದ ನಿವೃತ್ತಿ ಹೊಂದುತ್ತೇನೆ ಎಂದು ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ಎಲ್ಲಾ ರೈತರಿಗೆ ಆತಂಕ ಆಗಿದೆ, ಯಾವ ರೈತರೂ ಆತಂಕ ಪಡುವುದು ಬೇಡ. ಅಣುವಿದ್ಯುತ್ ಸ್ಥಾವರ ನಿರ್ಮಾಣಕ್ಕೆ ಮುಂದಾದರೆ ನಾನು ರಾಜೀನಾಮೆ ನೀಡಿ ಹೋರಾಟ ಮಾಡುತ್ತೇನೆ. ಅಣುವಿದ್ಯುತ್ ಸ್ಥಾವರ ಮಾಡಲು ಹೊರಟರೆ ರಾಜಕೀಯವಾಗಿ ರಾಜೀನಾಮೆ ಕೊಟ್ಟು ಹೊರಬರ್ತೇನೆ. ಈ ಯೋಜನೆಯನ್ನು ಕೈಬಿಡಲಾಗಿದೆ, ಯಾರೂ ಆತಂಕ ಪಡಬೇಕಾಗಿಲ್ಲ ಎಂದು ಹೇಳಿದ್ದಾರೆ. ತುಂಗಾ ಜಲಾಶಯದ ಜಲಾನಯನ ಪ್ರದೇಶದಲ್ಲಿ ಹೆಚ್ಚಿನ ಪ್ರಮಾಣದ ಮಳೆಯಾಗುವ ಮುನ್ಸೂಚನೆ ಇದ್ದು, ಒಳಹರಿವು ಬಂದಲ್ಲಿ ಯಾವ ಕ್ಷಣದಲ್ಲಾದರೂ ತುಂಗಾ ಜಲಾಶಯದಿಂದ ನೀರನ್ನು ಬಿಡುವ ಸಂಭವವಿರುತ್ತದೆ. ಆದ್ದರಿಂದ ತುಂಗಾ ಜಲಾಶಯದ ಕೆಳಭಾಗದ ನದಿ ಪಾತ್ರದಲ್ಲಿ ಬರುವ ಗ್ರಾಮಗಳ ಪ್ರದೇಶದ ಗ್ರಾಮಸ್ಥರಿಗೆ ನದಿ ಪಾತ್ರದಲ್ಲಿ ಹಾಗೂ ತಗ್ಗು ಪ್ರದೇಶಗಳಲ್ಲಿ ದನಕರುಗಳನ್ನು ಪ್ರಾಣಿಗಳನ್ನು ಮೇಯಲು ಬಿಡುವ ಯಾವುದೇ ಚಟುವಟಿಕೆಗಳನ್ನು ಮಾಡದೆ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಕರ್ನಾಟಕ ನೀರಾವರಿ ನಿಗಮದ ಕಾರ್ಯಪಾಲಕ ಇಂಜಿನಿಯರ್ ಮುನ್ನೆಚ್ಚರಿಕೆ ನೀಡಿದ್ದಾರೆ. ಪ್ರತಿಯೊಂದು ಮಗುವು ಕುಟುಂಬದ ಭಾಗವಾಗಿದ್ದು ಕುಟುಂಬದ ಪ್ರೀತಿ ಪಾಲನೆ ಗೌರವ ಕುಟುಂಬದ ರಕ್ಷಣೆ ಹಾಗೂ ಭದ್ರತೆಗೆ ಅರ್ಹವಾಗಿರುತ್ತದೆ. ಮಗುವಿನ ಸುರಕ್ಷತೆ ಭಾವನಾತ್ಮಕ ಒಳಿತು ಹಾಗೂ ಕಲಿಕೆಗೆ ಮಾರಕವಾಗಿರುವ ಬಾಲ ಹಾಗೂ ಕಿಶೋರ ಕಾರ್ಮಿಕ ಪದ್ದತಿಯು ಒಂದು ಸಾಮಾಜಿಕ ಕಳಂಕ ಮತ್ತು ಆರ್ಥಿಕ ಸಮಸ್ಯೆಯಾಗಿದ್ದು, ಸಮಾಜದ ಸಂಘಟಿತ ಪ್ರಯತ್ನ ಹಾಗೂ ಹೋರಾಟದಿಂದ ಈ ಸಮಸ್ಯೆಯನ್ನು ಪರಿಣಾಮಕಾರಿಯಾಗಿ ಎದುರಿಸಲು ಸಾಧ್ಯವಾಗಲಿದೆ ಎಂದು ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಹೇಳಿದ್ದಾರೆ. ತಮ್ಮ ಕಚೇರಿ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದ್ದ ಕಾರ್ಮಿಕ ಇಲಾಖೆ, ಜಿಲ್ಲಾ ಬಾಲಕಾರ್ಮಿಕ ಯೋಜನಾ ಸೊಸೈಟಿ, ಜಿಲ್ಲಾ ಕಾರ್ಯಕಾರಿ ಸಮಿತಿ ಹಾಗೂ ಮೇಲ್ವಿಚಾರಣೆ ಮತ್ತು ಜಾಗರೂಕತೆ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಭಾರತ ಚುನಾವಣಾ ಆಯೋಗವು ದೇಶದ 16 ರಾಜ್ಯಗಳು ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಹಂತ ಹಂತವಾಗಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಮಾಡಲು ಉದ್ದೇಶಿಸಿದ್ದು, ಮತದಾರರು ತಮ್ಮ ಹೆಸರನ್ನು ಹೊಸದಾಗಿ ಸೇರಿಸಲು, ತಿದ್ದುಪಡಿ ಮಾಡಲು ಅಥವಾ ತೆಗೆದುಹಾಕಲು ಈ ಪರಿಷ್ಕರಣೆ ಸದವಕಾಶವಾಗಿದ್ದು, ಅರ್ಹರು ಮಾಹಿತಿ ನೀಡಿ ಸಹಕರಿಸುವಂತೆ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಅವರು ತಿಳಿಸಿದ್ದಾರೆ. ತಮ್ಮ ಕಚೇರಿ ಸಭಾಂಗಣದಲ್ಲಿ ರಾಜಕೀಯ ಪಕ್ಷಗಳ ಮುಖಂಡರೊಂದಿಗೆ ಮಾತನಾಡಿದ ನಂತರ ಮಾಧ್ಯಮ ಪ್ರತಿನಿಧಿಗಳಿಗೆ ಮಾಹಿತಿ ನೀಡಿ ಮಾತನಾಡುತ್ತಿದ್ದರು. ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯನ್ನು ದೋಷರಹಿತವಾಗಿ ಮಾಡುವುದು ಮತ್ತು 18 ವರ್ಷ ಪೂರ್ಣಗೊಳಿಸಿದ ಪ್ರತಿಯೊಬ್ಬ ಅರ್ಹ ಯುವ ಮತದಾರರನ್ನು ಪಟ್ಟಿಗೆ ಸೇರಿಸುವುದು ಪರಿಷ್ಕರಣೆಯ ಮುಖ್ಯ ಉದ್ದೇಶವಾಗಿದೆ ಎಂದ ಅವರು, ರಾಷ್ಟೀಯ ಮತ್ತು ಮಾನ್ಯತೆ ಪಡೆದ ರಾಜಕೀಯ ಪಕ್ಷಗಳ ಮುಖಂಡರು ಜಿಲ್ಲೆಯ ಎಲ್ಲ ಮತಗಟ್ಟೆಗಳಿಗೆ ಮತಗಟ್ಟೆ ಏಜೆಂಟರನ್ನು ನೇಮಿಸಿ ಜಿಲ್ಲಾ ಚುನಾವಣಾ ಶಾಖೆಗೆ ಅವರ ವಿವರಗಳನ್ನು ಒದಗಿಸುವಂತೆ ಹಾಗೂ ಪರಿಷ್ಕರಣೆ ಸಂದರ್ಭದಲ್ಲಿ ಮತಗಟ್ಟೆ ಅಧಿಕಾರಿಗಳಿಗೆ ಸೂಕ್ತ ಮಾಹಿತಿ ನೀಡಿ ಸಹಕರಿಸುವಂತೆ ಅವರು ಮನವಿ ಮಾಡಿದರು. ಹಾವು ಕಡಿತ ಉಂಟಾದ ತಕ್ಷಣ ಹತ್ತಿರದ ಪಿಎಚ್ಸಿ ಅಥವಾ ಯಾವುದೇ ಆಸ್ಪತ್ರೆಗೆ ತೆರಳಿ ಶೀಘ್ರ ಚಿಕಿತ್ಸೆ ಪಡೆಯಬೇಕು. ನಾಟಿ ವೈದ್ಯರ ಬಳಿ ತೆರಳಿ ಜೀವಕ್ಕೆ ಆಪತ್ತು ತಂದುಕೊಳ್ಳಬಾರದು. ಹಾವು ಕಡಿತಕ್ಕೆ ನಾಟಿ ಔಷಧಿ ನೀಡುವ ನಾಟಿ ವೈದ್ಯರ ವಿರುದ್ದ ಸೂಕ್ತ ಕ್ರಮ ವಹಿಸಬೇಕೆಂದು ಅಪರ ಜಿಲ್ಲಾಧಿಕಾರಿಗಳಾದ ಅಭಿಷೇಕ್ ವಿ ಸೂಚನೆ ನೀಡಿದ್ದಾರೆ. ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ಟಾಸ್ಕ್ ಫೋರ್ಸ್ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಅಧಿಕಾರಿಗಳಿಗೆ ಈ ಕುರಿತು ಕಟ್ಟುನಿಟ್ಟಿನ ನಿರ್ದೇಶನಗಳನ್ನು ನೀಡಿ ಅವರು ಮಾತನಾಡಿದರು. ಡಿಎಸ್ಒ ಡಾ ನಾಗರಾಜ್ ನಾಯಕ್ ಮಾತನಾಡಿ, ಪ್ರಸಕ್ತ ಸಾಲಿನಲ್ಲಿ

0: ಜಿಲ್ಲೆಯಲ್ಲಿ ಒಟ್ಟು 226 ಹಾವು ಕಡಿತದ ಪ್ರಕರಣಗಳಿದ್ದು 3 ಸಾವು ಸಂಭವಿಸಿದೆ. ಸಾಗರ ಮತ್ತು ಶಿಕಾರಿಪುರ ತಾಲೂಕಿನಲ್ಲಿ ಹೆಚ್ಚಿನ ಪ್ರಕರಣಗಳು ದಾಖಲಾಗಿವೆ ಎಂದರು. ಹಾವು ಕಡಿತ ಆಡಿಟ್ ನಡೆಸಿದ ಎಡಿಸಿ ಹಾವು ಕಡಿತ ಉಂಟಾದ ತಕ್ಷಣದಲ್ಲೇ ಆಸ್ಪತ್ರೆಗೆ ಕರೆತರಬೇಕು, ಎಲ್ಲಾ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಹಾವು ಕಡಿತಕ್ಕೆ ನೀಡುವ ಅಗತ್ಯ ಔಷಧಿ ಲಭ್ಯ ಇಟ್ಟುಕೊಳ್ಳಬೇಕು ಹಾಗೂ ಮುನ್ನೆಚ್ಚರಿಕೆ ಹಾಗೂ ತಕ್ಷಣ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಬೇಕು ಎಂದರು. ಶಿವಮೊಗ್ಗ ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಸಮಗ್ರ ನಿರ್ವಹಣೆ ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರಾದ ಸುಹಾಸ್ ಆರ್.
1: ಇದು ಆಕಾಶವಾಣಿ ಧಾರವಾಡ ಕೇಂದ್ರ.
2: ಕೇಳುಗರೆ, ಜೂನ್ 21 ವಿಶ್ವಯೋಗ ದಿನ. ಈ ದಿನದ ಸಂದರ್ಭದಲ್ಲಿ ಯೋಗದ ಮಹತ್ವ ಹಾಗೂ ಅಗತ್ಯತೆ ಕುರಿತು ಆಕಾಶವಾಣಿ ಧಾರವಾಡ ಕೇಂದ್ರವು ಯೋಗದಿಂದ ಸಮಗ್ರ ಆರೋಗ್ಯ ಎಂಬ ಸರಣಿ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಗ್ಗೆ 7:45 ಪ್ರಸಾರ ಮಾಡುತ್ತಿದೆ. ಕಾರ್ಯಕ್ರಮವನ್ನು ಆಲಿಸಿ ನಿಮ್ಮ ಅಭಿಪ್ರಾಯ ತಿಳಿಸಿ.
1: ಈ ಸಂಜೆ 6:51 ಕೃಷಿ ರಂಗದಲ್ಲಿ ಮಳೆಗಾಲದಲ್ಲಿ ಜಾನುವಾರುಗಳ ರಕ್ಷಣೆ ಈ ಕುರಿತು ಗದಗ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾ ಸಿದ್ದಲಿಂಗಸ್ವಾಮಿ ಹಿರೇಮಠ್ ಅವರೊಡನೆ ಸಂದರ್ಶನ. ಸಂದರ್ಶಕರು ಕುಮಾರ್ ಅಗಡಿ. ಇನ್ನು 8:00 ಯುವವಾಣಿಯಲ್ಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸುಗಳ ಪ್ರವೇಶ ಪ್ರಕ್ರಿಯೆ, ಈ ಬಗ್ಗೆ ಶಿವಮೊಗ್ಗದ ಆರ್ಯ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ವರುಣ್ ಜಿಆರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಾಯಾ ರಾಮನ್. 9:30 ಕನ್ನಡ ಭಾರತಿಯಲ್ಲಿ ರಷ್ಯನ್ ಭಾಷೆಗೆ ತರ್ಜುಮೆಗೊಂಡ ವಚನಗಳು, ಈ ಕುರಿತು ಅನುವಾದಕರಾದ ಪ್ರೊಫೆಸರ್ HS ಹರಿಶಂಕರ್ ಹಾಗೂ ರಷ್ಯನ್ ಲೇಖಕಿ ಡಾ ಗಲೀನಾ ಅವರೊಂದಿಗೆ ಸಂವಾದ. ವೇಳೆ 6:40 ಪ್ರದೇಶ ಸಮಾಚಾರವನ್ನು ಕೇಳುತ್ತೀರಿ. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿಯೇ

0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಪರಂಪರೆಯನ್ನು ಪಸರಿಸುವ
2: ಐತಿಹಾಸಿಕ ಸ್ಥಳಗಳ ಪರಿಚಯ
1: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
2: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
1: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
2: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.

0: ಅರ್ಪಿಸುವೆ.
1: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
2: ಜ್ಞಾನಪೀಠ ಪ್ರಶಸ್ತಿ.
1: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
2: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
1: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
2: ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ,
1: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
2: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
1: ವಿಕ್ರು ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
2: ಯು ಆರ್ ಅನಂತಮೂರ್ತಿ,
1: ಗಿರೀಶ್ ಕಾರ್ನಾಡ್,
2: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ
1: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
2: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
1: ಸಿರಿಗನ್ನಡಂ ಗೆಲ್ಗೆ,
2: ಸಿರಿಗನ್ನಡಂ ಬಾಳ್ಗೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಸರ್ಕಾರದ ಎಲ್ಲಾ ಇಲಾಖೆಗಳಲ್ಲಿ ಬಾಕಿ ಉಳಿದಿರುವ ಕೆಲಸಗಳನ್ನು 25 ದಿನಗಳಲ್ಲಿ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಕಡುವು. ಹೊಸಪೇಟೆಯಲ್ಲಿ ನಾಳೆ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಚಾಲನೆ. ರಾಜ್ಯದ ಆರ್ಥಿಕತೆ ಕುರಿತಂತೆ ಶ್ವೇತಪತ್ರ ಹೊರಡಿಸಿ ಸರ್ಕಾರಕ್ಕೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹ. ಕೆಆರ್ಎಸ್ನಲ್ಲಿ ನೀರಿನ ಕೊರತೆಯಿಲ್ಲ. ಬೆಂಗಳೂರು ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಆತಂಕ ಬೇಡ, ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ. ರಾಜ್ಯದ ಕರಾವಳಿ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ವ್ಯಾಪಕ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ವಾರ್ತೆಗಳ ವಿವರ. ರಾಜ್ಯದ ಎಲ್ಲಾ ಇಲಾಖೆಗಳಲ್ಲಿ ಬಾಕಿ ಉಳಿದಿರುವಂತಹ ಕೆಲಸಗಳನ್ನು 25 ದಿನಗಳಲ್ಲಿ ಪೂರ್ಣಗೊಳಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ವಿಧಾನಸೌಧದಲ್ಲಿಂದು ಅಧಿಕಾರಿಗಳ ಜೊತೆಗೆ ಸಭೆ ನಡೆಸಿ ಮಾತನಾಡಿದ ಅವರು, ಆಡಳಿತಕ್ಕೆ ಚುರುಕು ಮುಟ್ಟಿಸುವಂತೆ ಸಲಹೆ ನೀಡಿದ್ದಾರೆ. ಒತ್ತಡಕ್ಕೆ ಮಣಿಯದೆ ಕಾನೂನು ಚೌಕಟ್ಟನಲ್ಲಿ ಕಾರ್ಯನಿರ್ವಹಿಸುವಂತೆ ಅವರು ತಿಳಿಸಿದ್ದಾರೆ. ಜಿಲ್ಲೆಗಳ ಪ್ರತಿಯೊಂದು ಸಮಸ್ಯೆಗಳನ್ನು ಪಟ್ಟಿ ಮಾಡಿ ಸಲ್ಲಿಸಿ ಜಿಲ್ಲಾ ಉಸ್ತುವಾರಿ ಸಚಿವರು ಆ ಬಗ್ಗೆ ಗಮನ ಹರಿಸುವಂತೆ ಸೂಚನೆ ನೀಡಲಾಗುವುದು ಎಂದು ಅವರು ಹೇಳಿದ್ದಾರೆ. ಆರ್ಥಿಕ ವ್ಯವಸ್ಥೆಯ ಮಿತಿಯೊಳಗೆ ಯಾವ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬಹುದು ಎಂಬುದರ ಪಟ್ಟಿಯನ್ನು ಸಲ್ಲಿಸುವಂತೆ ಮುಖ್ಯಮಂತ್ರಿ ನಿರ್ದೇಶನ ನೀಡಿದ್ದಾರೆ. ರಾಜ್ಯದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆಯಿಂದ ಯಾರೂ ಮತದಾನದ ಹಕ್ಕು ಕಳೆದುಕೊಳ್ಳಬಾರದು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಸಾರ್ವಜನಿಕರ ಕುಂದುಕೊರತೆ ಆಲಿಸಿ ಸ್ಪಂದಿಸಲು ಅನಿವಾಸಿ ಭಾರತೀಯರಿಗಾಗಿ 2 ಪ್ರತ್ಯೇಕ ಸಚಿವಾಲಯಗಳನ್ನು ಆರಂಭ ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ರೌಡಿಗಳ ನಿಯಂತ್ರಣಕ್ಕೆ ತಾಲೂಕು ಮಟ್ಟದಲ್ಲಿ ಪ್ರತ್ಯೇಕ ಪಡೆ ರಚಿಸಲು ಪೊಲೀಸ್ ಅಧಿಕಾರಿಗಳಿಗೆ ಅವರು ಸೂಚನೆ ನೀಡಿದ್ದಾರೆ.
1: ಪ್ರತಿ ಜಿಲ್ಲಾ ಸೆಕ್ರೆಟರಿಗಳು ಕಂಪಲ್ಸರಿ ಹೋಗಿ, ನೀವು ಆ ಡಿಸ್ಟಿಕ್ ಅಲ್ಲಿ ಎಷ್ಟು ತಾಲೂಕುಗಳಿದೆ ಆ ತಾಲೂಕಿಗೂ ಹೋಗಿ ಅಲ್ಲೂ ಕೂಡ ರಿವ್ಯೂ ಮಾಡಂತ ಒಂದು ವಿಚಾರಧಾರೆಗಳನ್ನು ತಾವಿಟ್ಕೋಬೇಕು. ಈಗ SIR ನಡೀತಾ ಇದೆ. ಈ ರಾಜ್ಯದಲ್ಲಿರುವಂತಹ ಮತದಾನದ ಹಕ್ಕನ್ನ ಯಾರು ಕೂಡ ಕಳ್ಕೋಬಾರದು. ಅವರ ಏನು BLAಗಳು ಒಂದು ಎನ್ಯುಮರೇಷನ್ ಫಾರ್ಮ್ ಕೊಡ್ತಾರೆ, ಆ ಫಾರಂ ಅನ್ನ ಕಂಪಲ್ಸರಿ ಎಂಟ್ರಿ ಮಾಡಿ ಸಿಗ್ನೇಚರ್ ಮಾಡಿ ಅವ್ರದ್ದೇನು ಗುರುತನ್ನ ಇಟ್ಟು ಅವರು ವಾಪಸ್ಸು ಕೊಡಬೇಕು. ಇಲ್ಲ ಅಂದ್ರೆ ಈ ಲೂಸರ್ಸ್ ಇಸ್ ವೋಟಿಂಗ್ ರೈಟ್, ಇದನ್ನ ಎಲ್ಲ ಮತದಾರರಿಗೆ ನೀವು ಜಾಗೃತಿ ಮೂಡುವಂತ ಕೆಲಸ ಮಾಡಬೇಕು.
0: ಗೃಹಜ್ಯೋತಿ ಉಚಿತ ವಿದ್ಯುತ್ ಯೋಜನೆ ಮತ್ತು ಮಹಿಳಾ ಮನೆ ಮುಖ್ಯಸ್ಥರಿಗೆ ಮಾಸಿಕ 2,000 ರೂಪಾಯಿ ನೆರವು ನೀಡುವ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ದುರುಪಯೋಗದ ಆರೋಪದ ದೂರುಗಳು ಮತ್ತು ಅರ್ಜಿಗಳ ಹಿನ್ನೆಲೆಯಲ್ಲಿ ಸರ್ಕಾರ ಖಾತರಿ ಯೋಜನೆಗಳ ಫಲಾನುಭವಿಗಳ ವಿವರವಾದ ಮಾಹಿತಿಯನ್ನು ಸಂಗ್ರಹಿಸುತ್ತದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಸರ್ಕಾರದ ಯೋಜನೆಗಳು ನಿಗದಿತ ಸಮಯದ ಒಳಗೆ ಜನರಿಗೆ ತಲುಪಲು ಜವಾಬ್ದಾರಿ ಮತ್ತು ಪಾರದರ್ಶಕವಾಗಿ ಕೆಲಸ ಮಾಡಬೇಕು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯುವ ಪೀಳಿಗೆಯ ಆಕ್ಷೇಪೆಯಂತೆ ಆಡಳಿತವನ್ನು ನಿರ್ವಹಿಸಬೇಕು ಎಂದು ಸರ್ಕಾರದ ದೃಷ್ಟಿಕೋನವಾಗಿದೆ. ಎಲ್ಲಾ ಮಾನದಂಡಗಳಲ್ಲೂ ಕರ್ನಾಟಕ ಅಗ್ರಸ್ಥಾನದಲ್ಲಿ ಇರಬೇಕು ಎಂದು ಅಧಿಕಾರಿಗಳಿಗೆ ಅವರು ಕಿವಿಮಾತನ್ನು ಹೇಳಿದ್ದಾರೆ. ಕೇಂದ್ರ ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದು ಯಾದಗಿರಿ ಜಿಲ್ಲೆಯ ಬದ್ದೇಪಲ್ಲಿಯಲ್ಲಿ ಕೃಷಿ ಸಂಸ್ಕರಣೆಯ ರೈತ ತರಬೇತಿ ಕೇಂದ್ರವನ್ನು ಉದ್ಘಾಟಿಸಿದರು. ಕಲ್ಯಾಣ ಸಂಪದ ಯೋಜನೆ ಕರ್ನಾಟಕ ಕಲ್ಯಾಣ ಪ್ರದೇಶದಲ್ಲಿ ಸಂಸದರ ಅಭಿವೃದ್ದಿ ಯೋಜನೆಯ ಭಾಗವಾಗಿ ಕೃಷಿ ಸಂಸ್ಕರಣೆ ಮತ್ತು ಗ್ರಾಮೀಣ ಉದ್ಯಮಶೀಲತೆಯ ಉತ್ತೇಜನ ನೀಡುವ ಮಹತ್ವದ ಯೋಜನೆ ಇದಾಗಿದೆ. ನಿರ್ಮಲಾ ಸೀತಾರಾಮನ್ ಅವರು ಘಟಕವನ್ನು ವೀಕ್ಷಿಸಿ ಸಂಸ್ಕರಣಾ ಘಟಕ ನಿರ್ವಹಿಸುವ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರ ಜೊತೆಗೆ ಸಂವಾದವನ್ನು ನಡೆಸಿದರು. ಬಳಿಕ ಮಾತನಾಡಿದ ಅವರು, ಯಾದಗಿರಿ ಜಿಲ್ಲೆಯಲ್ಲಿ ಶೇಂಗಾ ಮೌಲ್ಯವರ್ಧನೆ ಮತ್ತು ರೈತರ ಆದಾಯ ಹೆಚ್ಚಿಸಲು ಕೇಂದ್ರ ಸರ್ಕಾರ ಒತ್ತು ನೀಡಲಿದೆ ಎಂದು ತಿಳಿಸಿದ್ದಾರೆ. ಹಣಕಾಸು ಸಚಿವರು ನಾಳೆ ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಚಾಲನೆಯನ್ನು ನೀಡಲಿದ್ದಾರೆ. ಬಳಿಕ ತುಂಗಭದ್ರಾ ಜಲಾಶಯ ರಸ್ತೆಯಲ್ಲಿ ನಿರ್ಮಾಣವಾಗಲಿರುವ ನೂತನ ರಂಗಮಂದಿರಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಜಪಾನ್ ಮಾದರಿಯಲ್ಲಿ ನಿರ್ಮಾಣವಾಗುತ್ತಿರುವ ಮಿಯಾವಾಕಿ ವಿವಿಧ ತೋಟಗಾರಿಕಾ ಬೆಳೆಗಳ ಅರಣ್ಯೀಕರಣ ಕಾರ್ಯಕ್ರಮದಲ್ಲೂ ಸಚಿವರು ಭಾಗಿಯಾಗಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ನೂತನ ಸರ್ಕಾರ ರಾಹುಲ್ ಗಾಂಧಿ ಹಾಗೂ ಸಿದ್ದರಾಮಯ್ಯ ಅವರ ರಿಮೋಟ್ ಕಂಟ್ರೋಲ್ನಿಂದ ನಡೆಯಲಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಿದ್ದರಾಮಯ್ಯ ಪುತ್ರ

0: ಯತೀಂದ್ರ ಸಚಿವರಾಗಿ ಬಂದಿದ್ದಾರೆಯೇ ಹೊರತು ಹೊಸದೇನೂ ಇಲ್ಲ ಎಂದು ವ್ಯಂಗ್ಯವಾಡಿದ್ದಾರೆ. ನಿನ್ನೆ ನಡೆದಂತಹ ಪದಗ್ರಹಣ ಕಾರ್ಯಕ್ರಮದಲ್ಲಿ ಮಹಿಳೆಯರಿಗೆ ಅವಕಾಶ ನೀಡದೇ ಇರುವುದು ಕಾಂಗ್ರೆಸ್ನ ಮಹಿಳಾ ವಿರೋಧಿ ನೀತಿಯ ಸಾಕ್ಷಿಯಾಗಿದೆ. ರಾಜ್ಯದ ಆರ್ಥಿಕತೆ ಕುರಿತಂತೆ ಶ್ವೇತಪತ್ರ ಹೊರಡಿಸುವಂತೆ ಆರ್ ಅಶೋಕ್ ಆಗ್ರಹಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಬೆಂಗಳೂರು, ಮಂಡ್ಯ ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಕುಡಿಯಲು ಹಾಗೂ ಬೆಳೆ ಬೆಳೆಯಲು ಯಾವುದೇ ನೀರಿನ ಸಮಸ್ಯೆ ಇಲ್ಲ ಎಂದು ಶ್ರೀರಂಗಪಟ್ಟಣ ಶಾಸಕ ಎಬಿ ರಮೇಶ್ ಬಂಡಿಸೇಗೌಡ ತಿಳಿಸಿದ್ದಾರೆ. ಕೆಆರ್ಎಸ್ ಅಣೆಕಟ್ಟಿಗೆ ಭೇಟಿ ನೀಡಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಜಯಂತಿಯ ಅಂಗವಾಗಿ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಂಗಾರು ವಿಳಂಬವಾಗಿದ್ದರೂ ಅಣೆಕಟ್ಟೆಯಲ್ಲಿ 72 ಅಡಿ ನೀರಿದೆ ಎಂದು ಹೇಳಿದ್ದಾರೆ. ಹೀಗಾಗಿ ಬೆಂಗಳೂರಿಗೆ ಕುಡಿಯುವ ನೀರಿನ ಯಾವುದೇ ಸಮಸ್ಯೆ ಇಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ನೀರಿನ ಒಳಹರಿವು ಉತ್ತಮ ಪ್ರಮಾಣದಲ್ಲಿದ್ದು ಕನ್ನಂಬಾಡಿ ಕಟ್ಟೆಯ ಕೆಳಗಿರುವಂತಹ ಯಾವುದೇ ಹಳ್ಳಿಗೂ ನೀರಿನ ಕೊರತೆಯಾಗುವುದಿಲ್ಲ. ಮೈಸೂರಿನ 4ನೇ ಹಂತಕ್ಕೆ 160 ಕ್ಯೂಸೆಕ್ ನೀರು ಬಳಕೆಯಾಗುತ್ತಿದ್ದು ಮಂಡ್ಯ ಜಿಲ್ಲೆಗೆ ಕುಡಿಯಲು ಮತ್ತು ಬೆಳೆಗಳಿಗೆ ಯಾವುದೇ ಸಮಸ್ಯೆ ಆಗುವುದಿಲ್ಲ ಎಂದು ಅವರು ಹೇಳಿದ್ದಾರೆ. ಬ್ರ್ಯಾಂಡ್ ಬೆಂಗಳೂರು ದೃಷ್ಟಿಕೋನವನ್ನು ಸಾಕಾರಗೊಳಿಸುವ ಹಾಗೂ ಬೆಂಗಳೂರು ನಗರದ ಭವಿಷ್ಯದ ಸವಾಲುಗಳನ್ನು ಎದುರಿಸಬಲ್ಲ ಸುಸ್ಥಿರ ನಗರಾಭಿವೃದ್ದಿಗೆ ಪೂರಕವಾದ ವ್ಯವಸ್ಥೆಯನ್ನು ಕಲ್ಪಿಸುವ ನಿಟ್ಟನಲ್ಲಿ BWSSB ಬೆಂಗಳೂರು ಗ್ಲೋಬಲ್ ವಾಟರ್ ಇನೋವೇಷನ್ ನೆಟ್ವರ್ಕ್ ಸಂಸ್ಥಾಪನೆಗೆ ಚಿಂತನೆ ನಡೆಸಿದೆ. ಬಿ ಗ್ವೆನ್ ಜಾಗತಿಕ ಮಟ್ಟದ ಅತ್ಯಾಧುನಿಕ ವೇದಿಕೆಯಾಗಿ ರೂಪುಗೊಂಡಿದ್ದು ಜಲ ಮತ್ತು ಒಳಚರಂಡಿ ವಲಯದ ಸವಾಲುಗಳನ್ನು ಎದುರಿಸಲು ವಿಶ್ವದ ಜಲ ನಿರ್ವಹಣಾ ಸಂಸ್ಥೆಗಳು, ಸರ್ಕಾರಿ ಸಂಸ್ಥೆಗಳು, ಶೈಕ್ಷಣಿಕ ಮತ್ತು ಸಂಶೋಧನಾ ಸಂಸ್ಥೆಗಳು, ಕೈಗಾರಿಕಾ ನಾಯಕರು, ನವೋದ್ಯಮ ಮತ್ತು ನಾಗರಿಕರನ್ನು ಒಂದೇ ಸೂರಿನಡಿ ತರುವ ಪ್ರಮುಖ ಕೇಂದ್ರೀಕೃತವಾಗಿ ಕಾರ್ಯವನ್ನು ನಿರ್ವಹಿಸಲಿದೆ. ಬೆಂಗಳೂರು ಜಲಮಂಡಳಿ ಅಧ್ಯಕ್ಷ ರಾಮ್ಪ್ರಸಾದ್ ಮನೋಹರ್ ಮಾತನಾಡಿ, ಇದು ಕೇವಲ ತಂತ್ರಜ್ಞಾನದ ಅಳವಡಿಕೆಯಲ್ಲ, ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ದಿ ಗುರಿಗಳಿಗೆ ಪೂರಕವಾಗಿ ಮುಂದಿನ ಪೀಳಿಗೆಗೆ ಸುರಕ್ಷಿತ ಜಲ ಭವಿಷ್ಯ ನಿರ್ಮಿಸುವ ಅಚಲ ಬದ್ದತೆಯಾಗಿದೆ ಎಂದು ಹೇಳಿದ್ದಾರೆ. ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯನ್ನು ಸಮರ್ಪಕವಾಗಿ ನಡೆಸಲು ಅಗತ್ಯವಿರುವಂತಹ ಎಲ್ಲಾ ರೀತಿಯ ಸಿದ್ದತೆಯನ್ನು ಮಾಡಿಕೊಳ್ಳಲಾಗುತ್ತಿದೆ ಎಂದು ಚುನಾವಣಾ ಅಧಿಕಾರಿ ಹಾಗೂ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರರಾವ್ ತಿಳಿಸಿದ್ದಾರೆ. ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ನಮೂನೆಗಳ ಮೂಲಕ ಅಗತ್ಯ ಮಾಹಿತಿಗಳನ್ನು ಸಂಗ್ರಹಿಸಲಿದ್ದಾರೆ. ಇದಕ್ಕೆ ನಾಗರಿಕರು ಸಂಪೂರ್ಣ ಸಹಕಾರ ನೀಡುವಂತೆ ಮನವಿ ಮಾಡಿದ್ದಾರೆ. ಚುನಾವಣಾ ಆಯೋಗದ ನಿರ್ದೇಶನದಂತೆ ಮೈಸೂರು ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಕೈಗೊಳ್ಳಲಾಗುತ್ತಿದ್ದು ಜಿಲ್ಲೆಯಲ್ಲಿ 96% ಮತದಾರರ ಮ್ಯಾಪಿಂಗ್ ಪೂರ್ಣಗೊಳಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ ರೆಡ್ಡಿ ತಿಳಿಸಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಕುರಿತಂತೆ ಈಗಾಗಲೇ 90% ಮತದಾರರ ಮ್ಯಾಪಿಂಗ್ ಪೂರ್ಣಗೊಳಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಆನಂದ್ ಕೆ ಸ್ಪಷ್ಟಪಡಿಸಿದ್ದಾರೆ. ಸಾರ್ವಜನಿಕರಲ್ಲಿ ಯಾವುದೇ ಗೊಂದಲಗಳು ಆಗದಂತೆ ಪಾರದರ್ಶಕವಾಗಿ ಎಸ್ಐಆರ್ ಪ್ರಕ್ರಿಯೆ ನಡೆಸಲಾಗುವುದು, ಮತದಾನದ ಹಕ್ಕಿನಿಂದ ಯಾರೊಬ್ಬರೂ ವಂಚಿತರಾಗಬಾರದು ಎಂದು ತಿಳಿಸಿದ್ದಾರೆ. ನೈಋತ್ಯ ಮುಂಗಾರು ಕೇರಳಂ ಪ್ರವೇಶಿಸಿರುವ ಹಿನ್ನೆಲೆಯಲ್ಲಿ ಕೇರಳಂ ಕರಾವಳಿ, ಕರ್ನಾಟಕ ಸೇರಿದಂತೆ ಹಲವೆಡೆ ವ್ಯಾಪಕ ಮಳೆಯಾಗಲಿದೆ ಎಂದು ಕೇಂದ್ರ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮುಂಬರುವ ದಿನಗಳಲ್ಲಿ ಕರಾವಳಿ ಕರ್ನಾಟಕದಲ್ಲಿ ಗುಡುಗು ಸಹಿತ ಮಳೆಯಾಗುವ ನಿರೀಕ್ಷೆ ಇದೆ. ಕರಾವಳಿ ಕರ್ನಾಟಕದ ಹೆಚ್ಚಿನ ಸ್ಥಳಗಳಲ್ಲಿ ಮತ್ತು ಒಳನಾಡಿನ ಕೆಲವು ಸ್ಥಳಗಳಲ್ಲಿ ಮಳೆಯಾಗಿದೆ. ಶಿವಮೊಗ್ಗ, ಚಿಕ್ಕಮಗಳೂರು, ಮೈಸೂರು, ಕೋಲಾರ ಜಿಲ್ಲೆಗಳಲ್ಲಿ ಭಾರೀ ಗಾಳಿಯೊಂದಿಗೆ ಗುಡುಗು ಸಹಿತ ಮಳೆಯಾಗಲಿದೆ. ಬೆಂಗಳೂರಿನಲ್ಲಿ ಭಾಗಶಃ ಮೋಡ ಕವಿದ ವಾತಾವರಣ ಇರಲಿದೆ. ಕೆಲವು ಪ್ರದೇಶಗಳಲ್ಲಿ ಹಗುರದಿಂದ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮುಂಗಾರು ಆರಂಭದ ಹಿನ್ನೆಲೆಯಲ್ಲಿ ಮಳೆಗಾಲದ ಸಂದರ್ಭದಲ್ಲಿ ಎದುರಾಗುವ ಪ್ರಾಕೃತಿಕ ವಿಕೋಪ ಎದುರಿಸಲು ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಸರ್ವಸನ್ನದ್ದವಾಗಿದೆ ಎಂದು ಜಿಲ್ಲಾಧಿಕಾರಿ ದರ್ಶನ್ HV ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಇಂದು ನಡೆದಂತಹ ಸಭೆಯಲ್ಲಿ ಮಾತನಾಡಿದ ಅವರು, ಆಯಾ ತಾಲೂಕಿನ ಅಧಿಕಾರಿಗಳು ತಮ್ಮ ವ್ಯಾಪ್ತಿಯಲ್ಲಿ ಅಗತ್ಯ ಸಿದ್ದತೆಗಳನ್ನು ಮಾಡಿಕೊಳ್ಳಬೇಕು. ಮುಂಗಾರು ಕೇರಳಕ್ಕೆ ಪ್ರವೇಶ ಆಗಿರುವುದರಿಂದ ಅಗತ್ಯ ಮುಂಜಾಗ್ರತೆ ಕ್ರಮವನ್ನು ಈಗಲಿಂದಲೇ ಕೈಗೊಳ್ಳಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸರ್ಕಾರದ ಎಲ್ಲಾ ಇಲಾಖೆಗಳಲ್ಲಿ ಬಾಕಿ ಉಳಿದಿರುವ ಕೆಲಸಗಳನ್ನು 25 ದಿನಗಳಲ್ಲಿ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಗಡುವು. ಹೊಸಪೇಟೆಯಲ್ಲಿ ನಾಳೆ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್

ಮಂಚಾಲನೆ. ರಾಜ್ಯದ ಆರ್ಥಿಕತೆ ಕುರಿತಂತೆ ಶ್ವೇತಪತ್ರ ಹೊರಡಿಸಿ ಸರ್ಕಾರಕ್ಕೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹ. ಕೆಆರ್ಎಸ್ನಲ್ಲಿ ನೀರಿನ ಕೊರತೆಯಿಲ್ಲ, ಬೆಂಗಳೂರು ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಆತಂಕ ಬೇಡ, ಶಾಸಕ ರಮೇಶ್ ಬಂಡಿಸಿದ್ದೇಗೌಡ. ರಾಜ್ಯದ ಕರಾವಳಿ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ವ್ಯಾಪಕ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: ಆಕಾಶವಾಣಿ
1: ಆಕಾಶವಾಣಿ ಧಾರವಾಡ. ಆತ್ಮೀಯ ಕೇಳುಗರೆ,
2: ಯೋಗ ಪೂರ್ಣ ಧರಣಿ.
1: ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ದಿನಾಂಕ 1 21 ತಾರೀಖಿನವರೆಗೂ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ. ಪ್ರತಿದಿನ ಮುಂಜಾನೆ 9 ಗಂಟೆಗೆ ಆಕಾಶವಾಣಿ ಧಾರವಾಡ.

ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ದಿನಾಂಕ 1 21 ತಾರೀಖಿನವರೆಗೂ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ. ಪ್ರತಿದಿನ ಮುಂಜಾನೆ 9 ಗಂಟೆಗೆ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ. ಕಾರ್ಯಕ್ರಮ ಕೇಳಿ ಅಭಿಪ್ರಾಯ ತಿಳಿಸಿ.

0: ವಿದ್ಯಾರ್ಥಿಗಳೇ, ಪಾಲಕರೇ, ಎಸ್ಎಸ್ಎಲ್ಸಿ ಅಥವಾ ಪಿಯುಸಿ ನಂತರ ಉತ್ತಮ ಶಿಕ್ಷಣ ಹಾಗೂ ಉಜ್ವಲ ಭವಿಷ್ಯಕ್ಕಾಗಿ ಯೋಚಿಸುತ್ತಿದ್ದೀರಾ? ಇಲ್ಲಿದೆ ವಿಶ್ವಾಸಾರ್ಹ ಶಿಕ್ಷಣ ಸಂಸ್ಥೆ ನಳಂದ ಫೌಂಡೇಶನ್ಸ್ ಪಾಲಿಟೆಕ್ನಿಕ್ ಹಾಗೂ ನಳಂದ ಬಿಸಿಎ ಕಾಲೇಜ್ ಹುಬ್ಬಳ್ಳಿ. ನಳಂದ ಫೌಂಡೇಶನ್ಸ್ ಪಾಲಿಟೆಕ್ನಿಕ್ ನಲ್ಲಿ ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ಸ್ ಇಂಜಿನಿಯರಿಂಗ್ ನಲ್ಲಿ ಡಿಪ್ಲೊಮಾ ಕೋರ್ಸ್ ಗಳಿಗೆ ಪ್ರವೇಶ ಆರಂಭವಾಗಿದೆ. ಪಿಯುಸಿ ಪಾಸ್ ಆದವರಿಗೆ ಬಿಸಿಎ ಕೋರ್ಸ್ ಲಭ್ಯವಿದೆ. ವಿದ್ಯಾರ್ಥಿಗಳಿಗೆ ಬೇಕಾದ ಎಲ್ಲ ಸೌಲಭ್ಯಗಳು ಒಂದೇ ಕ್ಯಾಂಪಸ್ ನಲ್ಲಿ ಲಭ್ಯ. ಇಂದೇ ಪ್ರವೇಶ ಪಡೆಯಿರಿ ನಳಂದ ಫೌಂಡೇಶನ್ಸ್ ಪಾಲಿಟೆಕ್ನಿಕ್ ಹಾಗೂ ನಳಂದ ಬಿಸಿಎ ಕಾಲೇಜ್, ವಿದ್ಯಾರಣ್ಯ, ಗದಗ ರಸ್ತೆ, ಬಂಡಿವಾಡ, ಹುಬ್ಬಳ್ಳಿ. ಫೋನ್ 9481857729 ಹಾಗೂ 9353160399.
1: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡ.
2: ಡಿಜಿಟಲ್ ಭಾರತಕ್ಕೆ ಡಿಜಿಟಲ್ ಅಂಚೆ ಸೇವೆಗಳು.
1: ಸುಕನ್ಯಾ ಸಮೃದ್ಧಿ ಖಾತೆ ಸೇರಿದಂತೆ ವಿವಿಧ ಅಂಚೆ ಖಾತೆಗಳಿಗೆ ಈಗ ಎನ್ಇಎಫ್ಟಿ ನೆಫ್ಟ್ ಮೂಲಕ ಸುಲಭವಾಗಿ ಹಣ ಜಮಾ ಮಾಡಬಹುದು. ಭಾರತದ ಯಾವುದೇ ಅಂಚೆ ಕಚೇರಿ ಖಾತೆಗೆ ಒಂದೇ ಐಎಫ್ಎಸ್ಸಿ ಕೋಡ್, IPOS 0000 ಡಿಒಪಿ ಮೂಲಕ ಹಣ ವರ್ಗಾವಣೆ ಸೌಲಭ್ಯ ಲಭ್ಯ.
2: ಅಂಚೆ ಜೀವ ವಿಮೆ ಪ್ರೀಮಿಯಂ ಪಾವತಿಯನ್ನ ಯುಪಿಐ ಮೂಲಕವೂ ಕ್ಷಣಾರ್ಧದಲ್ಲಿ ಮಾಡಬಹುದು.
1: ಭಾರತೀಯ ಅಂಚೆ ನಿಮ್ಮ ಹಣಕಾಸು ಸೇವೆಗಳಿಗೆ ಈಗ ಇನ್ನಷ್ಟು ಸುಲಭ, ಸುರಕ್ಷಿತ ಹಾಗೂ ಡಿಜಿಟಲ್ ಸೌಲಭ್ಯಗಳು ಲಭ್ಯ.
0: ಶ್ರೀ ಜಗದ್ಗುರು ತೋಂಟದಾರ್ಯ ವಿದ್ಯಾಪೀಠದ ಧಾರವಾಡದ ಹಿರೇಮಲ್ಲೂರೀಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಈ ಸಾಲಿಗೆ ಪಿಯುಸಿ ವಿಜ್ಞಾನ ಹಾಗೂ ವಾಣಿಜ್ಯಕ್ಕಾಗಿ ಪ್ರವೇಶಗಳು ಪ್ರಾರಂಭ.
3: ಕಾಲೇಜಿನ ವಿಶೇಷತೆ, ಪಿಯು ಬೋರ್ಡ್ನಿಂದ ಎ ಗ್ರೇಡ್ ಪಡೆದಿದೆ.
0: ಪ್ರಥಮ ರ್ಯಾಂಕ್ ಪಡೆದ ವಿದ್ಯಾರ್ಥಿಗೆ 10 ಗ್ರಾಂ ಚಿನ್ನದ ಪದಕ.
3: ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 4 ಲಕ್ಷ ರೂಪಾಯಿ ಶಿಷ್ಯವೇತನ.
0: ಸುಸಜ್ಜಿತ ಗ್ರಂಥಾಲಯ, ಪ್ರಯೋಗಾಲಯಗಳು, ನುರಿತ ಅಧ್ಯಾಪಕರಿಂದ ಪರಿಣಾಮಕಾರಿ ಬೋಧನೆ.
3: ವಸತಿ ನಿಲಯದ ವ್ಯವಸ್ಥೆ, ಸಿಇಟಿ, ಜೆಡಬ್ಲ್ಯೂ, ನೀಟ್ ಮತ್ತು ಬಿಎಸ್ಸಿ ಅಗ್ರಿ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ.
0: ಹಿರೇಮಲ್ಲೂರು ಈಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ, ಧಾರವಾಡ.
3: ಸಂಪರ್ಕಿಸಿ
0: 8277583580 8277583612. ಬಿಡಿ ತಟ್ಟಿ ಕಿವುಡು ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ. 3 ತಿಂಗಳ ಮಗುವಿನಿಂದ 3 ವರ್ಷದ ಮಗುವಿನವರೆಗೂ ತಾಯಿ ಸಮೇತ ಮಾತಿನ ತರಬೇತಿ. 1ನೇ ತರಗತಿಯಿಂದ 10ನೇ ತರಗತಿಯವರೆಗೂ ಸಂವಹನ ಕೌಶಲ್ಯದಲ್ಲಿ ಸಂಪೂರ್ಣ ಶಿಕ್ಷಣ. ಕಿವುಡು ಮಕ್ಕಳ ಶಿಕ್ಷಣಕ್ಕಾಗಿ ಬೇಕಾಗುವಂತಹ ಆಡಿಯೋಲಾಜಿಸ್ಟ್ ಹಾಗೂ ಸ್ಪೀಚ್ ಥೆರಪಿಸ್ಟ್ ಸಹಿತ ಬಾಲಕ ಬಾಲಕಿಯರಿಗೆ ಪ್ರತ್ಯೇಕವಾಗಿ ವಸತಿ ಸೌಲಭ್ಯವಿದ್ದು ನುರಿತ ಶಿಕ್ಷಕರಿಂದ ಪಾಠದ ವ್ಯವಸ್ಥೆ ಇದೆ. ಕಿವುಡು ಮಕ್ಕಳ ಶಿಕ್ಷಣಕ್ಕಾಗಿ ಇಂದೇ ಸಂಪರ್ಕಿಸಿ ಬಿಡಿ ತಟ್ಟಿ ಕಿವುಡು ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ, ಗದಗ ಜಿಲ್ಲೆ. ಮೊಬೈಲ್ 9448309994.

0: सही कदम उठाना जरूरी है। भारतीय वायुसेना में कमीशन्ड ऑफिसर बनने के लिए एफकैट 2 ऑफ 2026 के आवेदन 20 मई से खुले हैं। विवरण के लिए विजिट करें afcat.edcil.co.in पर।
1: ಮುಖದಲ್ಲಿ ಮೊಡವೆಯಾ ಸಾಯಿ ಬಾಲ್, ಕಜ್ಜಿ ಹುಳುಕಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
5: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
5: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
6: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
7: ಆತ್ಮೀಯ ಶ್ರೋತೃಗಳೇ, ಅಗರ್ವಾಲ್ಸ್ ಐ ಹಾಸ್ಪಿಟಲ್ ಪ್ರಾಯೋಜಿತ ಕಣ್ಣಿನ ಆರೋಗ್ಯ ಕುರಿತ ಕಾರ್ಯಕ್ರಮ ಸರಣಿ ಜೀವನ ಬೆಳಕು ಪ್ರತಿ ಶುಕ್ರವಾರ ಬೆಳಿಗ್ಗೆ 7:15 ನಿಮ್ಮ ನೆಚ್ಚಿನ ಧಾರವಾಡ ಆಕಾಶವಾಣಿ ಕೇಂದ್ರದಿಂದ ಮೂಡಿಬರುತ್ತದೆ. ತಪ್ಪದೇ ಕೇಳಿ ಜೀವನ ಬೆಳಕು ಸರಣಿ ಕಾರ್ಯಕ್ರಮ. ಸ್ವರಾಂಜಲಿ, ಸಂಗೀತ ದಿಗ್ಗಜರ ಸ್ಮೃತಿ ಚಿತ್ರ. ಮನಸೂರೆಗೊಳ್ಳು ಮಧುರ ಗಾಯನ, ಸುಶ್ರಾವ್ಯ ಸ್ವರಗಳ ಸವಿಸವಿತನನ.
8: ಕಂಡು ಕಂಜರದೆನುವ ಕೇಳುವ
7: ಭಕ್ತಿ ಭಾವದಲೆಗಳ ಪೋಣಿಸಿದ ಸ್ವರಮಾಲೆ ಮುದಗೊಳಿಸಿ ಮನತಣಿಪ ಮನ್ಸೂರ ಸ್ವರಯಾತ್ರೆ. ದೇಶಿಕೋತ್ತಮ ಎನಿಸಿಕೊಂಡ ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ಜೀವನ ಗಾಯನದತ್ತ ಒಂದು ಗಮನ ಮನ್ಸೂರ ಸ್ವರಯಾತ್ರೆ. ಸ್ವರಾಂಜಲಿಯ ಮೋಹಕ ಅಲೆಗಳ ಲೀಲೆ ಮನ್ಸೂರ ಸ್ವರಯಾತ್ರೆ, ಮನಸೂರೋ ಸ್ವರಯಾತ್ರೆ. ಪ್ರತಿ ಶುಕ್ರವಾರ ಮುಂಜಾನೆ 6:35 ರಾತ್ರಿ 8:15 ಮನ್ಸೂರ ಸ್ವರಯಾತ್ರೆ.
9: ಆತ್ಮೀಯ ರೈತ ಬಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಈಗ ಕೇಳಿ ಸಂದರ್ಶನ.
10: ರೈತ ಬಾಂಧವರೇ, ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೇಳಿ ಮಳೆಗಾಲದಲ್ಲಿ ಜಾನುವಾರುಗಳ ರಕ್ಷಣೆ. ಈ ಕುರಿತು ಗದುಗಿನ ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾ ಸಿದ್ದಲಿಂಗಯ್ಯ ಸ್ವಾಮಿ ಹಿರೇಮಠ್ ಅವರೊಂದಿಗೆ ಸಂದರ್ಶನ. ಸಂದರ್ಶನವನ್ನು ನಡೆಸಿಕೊಡುತ್ತಾರೆ ಕುಮಾರ್ ಅಗಡಿ.
11: ನಮಸ್ಕಾರ ರೈತ ಬಾಂಧವರೇ. ಇವತ್ತು ಗದಗಿನ ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಡಾಕ್ಟರ್ ಸಿದ್ದಲಿಂಗ ಸ್ವಾಮಿ ಹಿರೇಮಠ್ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಮಳೆಗಾಲದಲ್ಲಿ ಜಾನುವಾರುಗಳ ಆರೈಕೆ ಕುರಿತು ಇವ್ರ ಜೊತೆ ಮಾತನಾಡ್ತಾ ಇದ್ದೀವಿ. ಡಾಕ್ಟರ್ ಸಿದ್ದಲಿಂಗಯ್ಯ ಸ್ವಾಮಿ ಹಿರೇಮಠ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
12: ನಮಸ್ಕಾರ.
11: ರೈತ ಬಾಂಧವರೇ, ಇನ್ನೇನು ಮಳೆಗಾಲ ಪ್ರಾರಂಭವಾಗುವ ಅಂತ ದಿನಗಳು ಸಮೀಪಿಸ್ತಾ ಇರೋದ್ರಿಂದ ಜಾನುವಾರುಗಳ ಆರೈಕೆಯಲ್ಲಿ ನಾವು ಸಾಕಷ್ಟು ಮುಂಜಾಗ್ರತೆಯನ್ನು ವಹಿಸಬೇಕಾಗುತ್ತೆ. ಯಾಕಂದ್ರೆ ಜಾನುವಾರುಗಳನ್ನ ನಾವು ಪಾಲನೆ ಪೋಷಣೆ ಮಾಡಿದಲ್ಲಿ, ಅವುಗಳ ಸಂರಕ್ಷಣೆ ಮಾಡಿದಲ್ಲಿ ಆರೋಗ್ಯಯುತವಾಗಿರ್ತವೆ ಮತ್ತು ಸಾಂಕ್ರಾಮಿಕ ರೋಗಗಳಿಂದ ಅವುಗಳನ್ನು ನಾವು ರಕ್ಷಿಸಬಹುದಾಗಿದೆ. ಈ ಕುರಿತು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಳ್ಳಲಿಕ್ಕೆ ಡಾಕ್ಟರ್ ಸಿದ್ದಲಿಂಗ ಸ್ವಾಮಿ ಹಿರೇಮಠ ಅವರು ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್ ಸಿದ್ದಲಿಂಗ ಸ್ವಾಮಿ ಹಿರೇಮಠ ಅವರೇ, ಈ ಮಳೆಗಾಲದಲ್ಲಿ ಜಾನುವಾರುಗಳ ಆರೈಕೆಗಾಗಿ ಯಾಕೆ ನಾವು ವಿಶೇಷ ಕಾಳಜಿಯನ್ನು ವಹಿಸಬೇಕು ಮತ್ತು ಈ ಮಳೆಗಾಲದಲ್ಲಿ ಜಾನುವಾರುಗಳಿಗೆ ಅಪಾಯಕಾರಿಯಾಗಬಹುದು ಅಂತ ಹೇಳ್ತೀರಿ?
12: ಮಳೆಗಾಲ ಇನ್ನೇನು ಕೆಲವೇ ದಿನಗಳಲ್ಲಿ ಮಳೆಗಾಲ ಶುರು ಆಗುತ್ತೆ. ಮಳೆಗಾಲ ಆದಾಗ ಏನಾಗುತ್ತಂದ್ರೆ ವಾತಾವರಣದಲ್ಲಿ ತೇವಾಂಶ ಹೆಚ್ಚಾಗುತ್ತೆ. ಒಮ್ಮೆ ತೇವಾಂಶ ಹೆಚ್ಚಾಯ್ತಂತಂದ್ರೆ ಕೀಟಗಳು ಬೆಳವಣಿಗೆ ಜಾಸ್ತಿ ಆಗುತ್ತೆ, ರೋಗಾಣುಗಳ ಸಂಖ್ಯೆ ವೃದ್ಧಿಯಾಗುವ ಸಂಭವ ಜಾಸ್ತಿ ಇರುತ್ತೆ, ಹಾಗೆ ಜಂತು ಹುಳಗಳ ಸಂಖ್ಯೆ ಕೂಡ ಹೆಚ್ಚಾಗಿ ಬೆಳೆಯುವಂತ ಒಂದು ವಾತಾವರಣ ಇರೋದ್ರಿಂದ ಹಲವಾರು ರೋಗಗಳು ಜಾನುವಾರುಗಳನ್ನ ಪೀಡಿಸುತ್ತವೆ. ಬಿತ್ತನೆ ತಯಾರಿ ಸಮಯದಲ್ಲಿ ಅಂದ್ರೆ ಈಗ ಮಳೆಗಾಲ ಸಮಯದಲ್ಲಿ ಏನಾಗುತ್ತಂದ್ರೆ ರೈತರಿಗೆ ಜೋಡೆತ್ತುಗಳು ಬೇಕೇ ಬೇಕು. ಒಂದು ವೇಳೆ ಆ ಸಮಯದಲ್ಲಿ ತನ್ನಲ್ಲಿರುವಂತಹ ಎತ್ತುಗಳಿಗೆ ಏನಾದರೂ ಕಾಯಿಲೆ ಬಂತು ಅಂತಂದ್ರೆ ರೈತರಿಗೆ ಭಾರಿ ಪೆಟ್ಟು ಬಿದ್ದಂತೆ, ಹಾಗೆ ಆರ್ಥಿಕವಾಗಿ ತುಂಬಾ ತೊಂದರೆಯನ್ನ ಅನುಭವಿಸ್ತಾರೆ. ಅಲ್ಲದೆ ಇನ್ನೊಂದು ವಿಶೇಷ ಇದೇನಂತಂದ್ರೆ ಕಾಲುಗಳ ಸಮಸ್ಯೆ ಕೂಡ ಹೆಚ್ಚಾಗಿ ಬರುತ್ತೆ. ಅಂದ್ರೆ ಈ ಗೊರಸುಗಳ ನಿರ್ವಹಣೆ ಸರಿಯಾಗಿ ಇರದಿದ್ರೆ ಮಳೆಗಾಲದಲ್ಲಿ ತೇವಾಂಶ ಹೆಚ್ಚಾಗಿರೋದ್ರಿಂದ ಗೊರಸುಗಳ ತೊಂದರೆಯಿಂದ ಕೂಡ ಜಾನುವಾರುಗಳು ತೊಂದರೆಗಳ ಒಳಪಡ್ತಾವು. ಹಾಗೆ ಚರ್ಮ ರೋಗ ಕೂಡ ಕಾಣಿಸುತ್ತೆ, ಆಹಾರ ಸೇವನೆ ಕೂಡ ಕುಂಠಿತವಾಗುತ್ತೆ, ಹಾಗೆ ಹಾಲು ಉತ್ಪಾದನೆ ಕೂಡ ಕಡಿಮೆ ಆಗುತ್ತೆ. ಈ ಕಾರಣದಿಂದ ನಾವು ಮಳೆಗಾಲದಲ್ಲಿ ಜಾನುವಾರುಗಳ ಬಗ್ಗೆ ಒಂದು ವಿಶೇಷವಾದ ಕಾಳಜಿಯನ್ನ ವಹಿಸಬೇಕಾಗುತ್ತೆ.
11: ಮತ್ತೆ ಈಗ ಸಾಮಾನ್ಯವಾಗಿ ಈಗ ನಾವು ಹಸಿ ಮತ್ತು ಒಣಮೇವನ್ನ ಸಮತೋಲಿತವಾಗಿ ನೀಡಿ ಆ ಸಾಂಕ್ರಾಮಿಕ ರೋಗಗಳನ್ನ ಬರದ ಹಾಗೆ ಮತ್ತು ಈ ಪಶುವೈದ್ಯರ ಸಲಹೆಯಂತೆ ತಪ್ಪದೆ ಕೆಲವೊಂದು ಲಸಿಕೆಗಳನ್ನ ಹಾಕಿಸೋದ್ರಿಂದ ಈ ಒಂದು ಸಾಂಕ್ರಾಮಿಕ ರೋಗಗಳಾಗಲಿ ಮತ್ತು ಜಾನುವಾರುಗಳ ಒಂದು ರಕ್ಷಣೆ ಮಾಡುವಲ್ಲಿ ಸಹಕಾರಿಯಾಗುತ್ತೆ. ಇದಕ್ಕೆ ತಾವೇನು ಹೇಳ್ತೀರಿ?
12: ವಿಶೇಷವಾಗಿ ಏನಂತಂದ್ರೆ ಆಹಾರದ ಸಮಸ್ಯೆ ಅಂತಂದ್ರೆ ಮಳೆಗಾಲದಲ್ಲಿ ಆಹಾರದ ಶೇಖರಣೆ ನಾವು ಹೇಗೆ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ದು ಈ ನಿರ್ವಹಣೆ

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈಜೋಡಿಸೋಣ.
1: ಸಪ್ನೋ ಕೋ ಹಕೀಕತ್ ಮೇ ಬದಲ್ನೆ ಕೆ ಲಿಯೇ ಸಹಿ ಸಮಯ ಪರ್

0: ಇರುತ್ತೆ. ಒಂದು ವೇಳೆ ನಾವು ಶೇಖರಣೆ ಸಮಯದಲ್ಲಿ ಏನಾದರೂ ತಪ್ಪು ಮಾಡಿದ್ರೆ, ಅಂದ್ರೆ ತೇವಾಂಶ ಹೆಚ್ಚಾಗಿರೋದ್ರಿಂದ ಅಲ್ಲಿ ಏನಾಗುತ್ತೆ ಅಂದ್ರೆ ಬೂಸ್ಟ್ ಹಿಡಿಯುವ ಸಂಭವ ಜಾಸ್ತಿ ಇರುತ್ತೆ, ಅಂದ್ರೆ ಫಂಗಸ್ ಬೆಳವಣಿಗೆ ಜಾಸ್ತಿ ಆಗುತ್ತೆ. ಆ ಕಾರಣದಿಂದ ಸ್ವಚ್ಛವಾಗಿರುವಂತ ಮತ್ತೆ ಒಣ ಆಹಾರವನ್ನೇ ಕೊಡಬೇಕಾಗತ್ತೆ. ಒದ್ದೆ ಆದದ್ದು ಅಥವಾ ಬೂಸ್ಟ್ ಹಿಡಿದ ಆಹಾರವನ್ನ ನಾವು ಕೊಡೋದು ಬೇಡ. ಹಸಿರು ಮೇವು ಇದ್ರೆ ಸ್ವಲ್ಪ ಒಣಗಿಸಿ ಕೊಡೋದು ಉತ್ತಮ. ವಿಶೇಷವಾಗಿ ಬೆಳಗಿನ ಜಾವದಲ್ಲಿ ಇಬ್ಬನಿ ಬಿದ್ದಂತ ಒಂದು ಹಸಿರು ಹುಲ್ಲನ್ನು ನಾವೇನಾದ್ರೂ ಕೊಟ್ಟಿವಿ ಅಂತಂದ್ರೆ ಅದಕ್ಕೆ ಕೆಲವೊಮ್ಮೆ ಈ ಭೇದಿ ಆಗೋ ಸಂಭವ ಇರುತ್ತೆ. ಭೇದಿ ಆಯ್ತಂತಂದ್ರೆ ಮತ್ತೆ ನಿರ್ಜಲೀಕರಣ ಆಗಿ ತುಂಬಾ ತೊಂದರೆಗಳು ಅನುಭವಿಸಬೇಕಾಗತ್ತೆ. ಹಾಗೆ ಮೇವು ಹಿಂಡಿಯ ಶೇಖರಣೆ ಬಗ್ಗೆ ವಿಶೇಷವಾದ ಗಮನ ಹರಿಸಬೇಕಾಗತ್ತೆ. ಅಲ್ಲದೆ ನೀವೇನಾದ್ರೂ ಬಣವೆ ಕಟ್ಟುವಾಗ ಕೂಡ ನೀವು ಪ್ರತಿ ಪದರಿನ ಮೇಲೆ ಉಪ್ಪು ಹಾಕೋದ್ರಿಂದ ಕೂಡ ಸ್ವಲ್ಪ ಮಟ್ಟಿಗೆ ನಾವು ಬೂಸ್ಟ್ ಹಿಡಿಯೋದನ್ನು ಕೂಡ ತಪ್ಪಿಸಲಿಕ್ಕೆ ಅವಕಾಶ ಇದೆ. ಬೂಸ್ಟ್ ಹಿಡಿದ ಅಥವಾ ಫಂಗಸ್ ನಿಂದ ಹಾಳಾದಂತ ಹಿಂಡಿಯನ್ನ ನೀವು ಕೊಟ್ಟಲ್ಲಿ ಅಜೀರ್ಣ ಆಗುತ್ತೆ, ಭೇದಿ ಆಗುತ್ತೆ, ರಕ್ತ ಭೇದಿ ಕೂಡ ಆಗಬಹುದು. ರಕ್ತಹೀನತೆಯಿಂದ ಜಾನುವಾರುಗಳು ತೊಂದರೆ ಅನುಭವಿಸ್ತವೆ. ಆದ್ರಿಂದ ಪಶು ಆಹಾರವನ್ನ ಯಾವಾಗ್ಲೂ ನೀವು ನೆಲದ ಮೇಲೆ ಹಾಗೆ ಇಡುವ ಬದಲು ಮರದ ಮಣೆಯ ಮೇಲೆ ಇಡೋದು ಸೂಕ್ತ. ಚಾವಣಿ ಸೋರದ ಹಾಗೆ ಅಥವಾ ನೆಲದಿಂದ ನೀರಿನ ತಂಪು ಬಾರದ ಕೋಣೆಯಲ್ಲಿ ಶೇಖರಿಸಿ ಇಡಬೇಕು. ಮತ್ತೆ ಸದಾ ಸ್ವಚ್ಛವಾದ ನೀರನ್ನೇ ಸೇವನೆಗೆ ಕೊಡಬೇಕು. ಅದರ ಬಗ್ಗೆನೇ ನಾವು ವಿಶೇಷವಾದ ಆದ್ಯತೆಯನ್ನ ಕೊಡಬೇಕು. ಮತ್ತೆ ನಿಂತ ನೀರು ಅಥವಾ ಕಲುಷಿತಗೊಂಡ ನೀರನ್ನ ಕೊಡೋದ್ರಿಂದ ಕೂಡ ಜಾನುವಾರುಗಳಿಗೆ ತುಂಬಾ ತೊಂದರೆಗಳು ಆಗ್ತವೆ.
1: ಡಾಕ್ಟರ್, ಈಗ ಸಾಮಾನ್ಯವಾಗಿ ಮಳೆಗಾಲದಲ್ಲಿ ರೈತರು ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾರೆ. ಅಂದ್ರೆ ಈಗ ಸಾಮಾನ್ಯವಾಗಿ ಯಾವ ರೀತಿಪ ಅಂದ್ರೆ ಈ ಜಾನುವಾರುಗಳನ್ನ ಲಾಲನೆ ಪೋಷಣೆ ಮಾಡುವುದರಲ್ಲಿ ಕೆಲವರಿಗೆ ಅರಿವಿರುತ್ತೆ, ಇನ್ನು ಕೆಲವರಿಗೆ ಅದರ ಬಗ್ಗೆ ಅರಿವಿರಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಅವರು ಯಾರ ಮೊರೆ ಹೋಗಬೇಕು, ಹೇಗೆ ರಕ್ಷಣೆಯನ್ನ ಪಡೆದುಕೊಳ್ಬೇಕು, ಇದ್ರ ಬಗ್ಗೆ ಹೇಳೋದಾದ್ರೆ?
0: ವಿಶೇಷವಾಗಿ ಯಾವುದೇ ಜಾನುವಾರುಗಳಿಗೆ ತೊಂದರೆ ಆದಾಗ ಪಶುವೈದ್ಯರ ಸಲಹೆಯಂತರೂ ಪಡೆಯೋದು ಸೂಕ್ತನೆ. ಆದ್ರೆ ಜಾನುವಾರುಗಳು ಯಾವ ರೀತಿ ತೊಂದರೆಗಳು ಅನುಭವಿಸ್ತಾವ ಅಂತ ನೀವು ತಿಳ್ಕೊಂಡಲ್ಲಿ ಕೆಲವು ಮುಂಜಾಗ್ರತಾ ಕ್ರಮಗಳನ್ನು ನೀವೇ ತೆಗೆದುಕೊಂಡಲ್ಲಿ ಇನ್ನೂ ಅದರ ಆರೈಕೆ ಬಹಳ ಸುಲಭ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ವಿಶೇಷವಾಗಿ ಮಳೆಗಾಲದಲ್ಲಿ ಕೊಟ್ಟಿಗೆ ಒದ್ದೆ ಆಗೋ ಸಂಭವ ಜಾಸ್ತಿ ಇರುತ್ತೆ. ಈ ಒದ್ದೆ ಆಗೋದ್ರಿಂದ ಕೂಡ ರೋಗ ರುಜಿನಗಳು ಹೆಚ್ಚಾಗುತ್ತೆ. ಈ ಒದ್ದೆ ಆದ ವಾತಾವರಣ, ಒದ್ದೆ ಆದ ನೆಲ ಈ ರೋಗಾಣುಗಳ ವೃದ್ಧಿಗೆ ಒಂದು ಪೂರಕ ವಾತಾವರಣ. ಹಾಗೆ ಜಂತುಗಳ ಸಂಖ್ಯೆ ಕೂಡ ಹೆಚ್ಚಾಗತ್ತೆ, ಆಹಾರ ಪದಾರ್ಥ ಹಾಳಾಗೋ ಸಂಭವ ಕೂಡ ಹೆಚ್ಚಿರುತ್ತೆ. ಇದರಿಂದ ಆರ್ಥಿಕ ನಷ್ಟ, ಯಾಕಂದ್ರೆ ಪಶುಪಾಲನೆಯಲ್ಲಿ ಅದು ಯಾವುದೇ ಹೈನುಗಾರಿಕೆ ಆಗಿರ್ಬೋದು, ಕುರಿ ಸಾಕಾಣಿಕೆ, ಆಡು ಸಾಕಾಣಿಕೆ ಯಾವುದೇ ಆಗಿರ್ಬೋದು, ಆಹಾರದ ಮೇಲಿನ ವೆಚ್ಚವೇ ಅಧಿಕ ಇರೋದ್ರಿಂದ ನಾವು ಆಹಾರ ಶೇಖರಣೆ ಮತ್ತು ಆಹಾರದ ನಿರ್ವಹಣೆ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಬೇಕು. ಜೊತೆಗೆ ಆಗ್ಲೇ ನಾನು ಹೇಳಿದಾಗೆ ಬೂಸ್ಟ್ ಹಿಡಿದ ಆಹಾರ ಸೇವನೆಯಿಂದ ಕೂಡ ಹಲವು ತೊಂದರೆಗಳನ್ನು ಅನುಭವಿಸದಿರೋದ್ರಿಂದ ಶೇಖರಣೆ ಬಗ್ಗೆ ವಿಶೇಷವಾದ ಗಮನವನ್ನು ಕೊಡಬೇಕಂತ ನಾನು ಎಲ್ಲರಲ್ಲಿ ಮನವಿ ಮಾಡ್ಕೊಳ್ಳೋದು.
1: ಡಾಕ್ಟ್ರೆ, ಈಗ ಮಳೆಗಾಲಕ್ಕೂ ಮೊದಲು ರೈತರು ಯಾವ ಪ್ರಮುಖ ಕೆಲಸಗಳನ್ನ ಅಂದ್ರೆ ಈ ಪೂರ್ವ ಸಿದ್ಧತೆಗಳನ್ನ ಮಾಡಿಕೊಳ್ಳೋದ್ರಿಂದ ಈ ಜಾನುವಾರುಗಳ ಒಂದು ಸಂರಕ್ಷಣೆ ಮಾಡ್ಕೊಳ್ಬಹುದು ಅಂತೀರಿ?
0: ಇದು ತುಂಬಾ ಒಳ್ಳೆಯ ಪ್ರಶ್ನೆ, ಎಲ್ಲರೂ ರೈತರು ಗಮನವಿಟ್ಟು ಕೇಳಬೇಕು. ವಿಶೇಷವಾಗಿ ಏನಾಗುತ್ತಂದ್ರೆ ಮಳೆಗಾಲದ ನಂತರ ಏನಾದರೂ ತೊಂದರೆಗೊಳಪಟ್ಟಾಗ ಪಶುವೈದ್ಯರ ಹತ್ರ ಹೋಗ್ತಾರೆ, ಆಗ ಕೈಮೀರಿ ಬಿಟ್ಟಿರುತ್ತೆ ಪರಿಸ್ಥಿತಿ. ಆ ಕಾರಣದಿಂದ ನಮ್ಮ ಮಳೆಗಾಲ ಬರುವ ಮುಂಚೆ ಏನೆಲ್ಲ ಪೂರ್ವ ಸಿದ್ಧತೆಗಳನ್ನು ಮಾಡಬೇಕಂತೇಳಿ ಕೆಲವು ಸಂಕ್ಷಿಪ್ತವಾಗಿ ಒಂದು ಎರಡು ಮೂರು ವಿಷಯಗಳನ್ನು ನಾನು ಹೇಳಲಿಕ್ಕೆ ಇಚ್ಛಿಸ್ತೀನಿ. ವಿಶೇಷವಾಗಿ ಕೊಟ್ಟಿಗೆಯ ಅಥವಾ ನಿಮ್ಮ ಹಟ್ಟಿ ಅಥವಾ ಗೋದ್ಲಿ ಅಥವಾ ದಂದಕ್ಕಿ ಅಂತ ಏನು ಹೇಳ್ತಿರಲ್ಲ, ಅದ್ರ ಬಗ್ಗೆ ನೀವು ವಿಶೇಷವಾದ ಕಾಳಜಿಯನ್ನು ವಹಿಸಬೇಕು. ಕೊಟ್ಟಿಗೆಯ ಛಾವಣಿ ಸೋರದಂತೆ ಕ್ರಮವಹಿಸಬೇಕಾದ ಕಡೆ ನಾವು ಮೊದಲ ಆದ್ಯತೆಯನ್ನು ಕೊಡಬೇಕು. ನೀರು ಕೊಟ್ಟಿಗೆ ಒಳಗೆ ಪ್ರವೇಶಿಸದಂತೆ ವ್ಯವಸ್ಥೆ ಮಾಡಿಕೊಳ್ಬೇಕು. ಮಳೆಗಾಲ ಶುರು ಆಗೋ ಮುಂಚೆ ನೀವೇನಾದರೂ ಮಾಡಿದ್ರೆ ಅಂತಂದ್ರೆ ಈ ಜಾನುವಾರುಗಳ ಆರೈಕೆ ಬಹಳ ಸುಲಭವಾಗುತ್ತೆ, ಜಾನುವಾರುಗಳ ಆರೋಗ್ಯ ಕೂಡ ಸುಧಾರಿಸಲಿಕ್ಕೆ ಸಾಧ್ಯತೆ ಇದೆ. ಕೊಟ್ಟಿಗೆಯಲ್ಲಿ ಸಂಗ್ರಹವಾಗುವ ಮಲಮೂತ್ರಗಳು ಅಥವಾ ನಾವು ಉಪಯೋಗಿಸುವಂತ ತೊಳಿಲಿಕ್ಕೆ ಅಂತದಕ್ಕೆಲ್ಲ ನಾವು ಉಪಯೋಗಿಸುವಂತ ನೀರು ಅಥವಾ ಮಲಮೂತ್ರ ಏನೇ ಇದ್ರೂ ಸರಾಗವಾಗಿ ಹರಿದು ಹೋಗುವಂತೆ ವ್ಯವಸ್ಥೆ ಮಾಡ್ಕೊಳ್ಬೇಕು. ಆಮೇಲೆ ನೆಲ ಇಳಿಜಾರು ಇರಬೇಕು, ಅಂದ್ರೆ ಒಂದ್ ಕಡೆ ನಾವು ಉಪಯೋಗಿಸಿದ್ರು ಕೂಡ ಇಳಿಜಾರಲ್ಲಿ ಅದು ಹರಿದುಕೊಂಡು ಹೊರಗಡೆ ಹೋಗುವಂತೆ ಇರಬೇಕು. ನಿಮ್ಮ ಶೆಡ್ಡಿನ ಸುತ್ತಮುತ್ತ ಎಲ್ಲಿಯೂ ನಿಲ್ಲಾರದಂತೆ ನೋಡ್ಕೊಳ್ಳೋದು ಅವಶ್ಯಕ. ಹಾಗೆ ಗೋಡೆಗಳಲ್ಲಿ ಏನಾದರೂ ಬಿರುಕುಗಳು ಇತ್ತಂತಂದ್ರೆ ಅದು ಮಳೆಗಾಲ ಬರುವ ಮುಂಚೆನೆ ನಾವು ಆ ಬಿರುಕುಗಳನ್ನ ಮುಚ್ಚಬೇಕು. ಮತ್ತೆ ಗೋಡೆ ಮತ್ತು ನೆಲಕ್ಕೆ ಆಗಾಗ ಸುಣ್ಣ ಬಳಿಯೋದು ಕೂಡ ಅಷ್ಟೇ ಅತ್ಯವಶ್ಯಕ. ಆಮೇಲೆ ಶೆಡ್ಡಿಗೆ ನಾವು ಆಗಾಗ ಫಿನೈಲ್ ಅಂತ ದ್ರಾವಣದಿಂದ ಆಂಟಿಸೆಪ್ಟಿಕ್ ಅಥವಾ ಡಿಸ್ಇನ್ಫೆಕ್ಟೆಂಟ್ಸ್ ಅಂತ ಏನ್ ಹೇಳ್ತೀವಿ ಅದರಿಂದ ತೊಳೆಯೋದು ಕೂಡ ಅವಶ್ಯಕ ಇರುತ್ತೆ. ಒದ್ದೆಯಾದ ನೆಲ ಹಲವಾರು ರೋಗಗಳಿಗೆ ಕಾರಣವಾದ್ರಿಂದ ವಿಶೇಷವಾಗಿ ಕೆಚ್ಚಲಬಾವು, ಕೆಚ್ಚಲಿಗೆ ಸಂಬಂಧಿಸಿದಂತಹ ಕಾಯಿಲೆಗಳು ಜಾಸ್ತಿ ಬರೋ ಸಂಭವ ಇರೋದ್ರಿಂದ, ಗೊರಸಿಗೆ ಸಂಬಂಧಪಟ್ಟ ಕಾಯಿಲೆಗಳು ಅಧಿಕವಾಗಿ ಬರೋ ಸಾಧ್ಯತೆ ಇರೋದ್ರಿಂದ ಜಾನುವಾರುಗಳಿಗೆ ಯಾವತ್ತೂ ಕೂಡ ಒಣ ಮತ್ತು ಆರಾಮದಾಯಕ ಸ್ಥಳದಲ್ಲೇ ಇರುವಂತೆ ನೋಡ್ಕೊಳ್ಬೇಕು.
1: ಡಾಕ್ಟ್ರೆ, ಈಗ ಮಳೆಗಾಲದಲ್ಲಿ ಯಾವ ರೋಗಗಳು ಹೆಚ್ಚು ಕಾಣಿಸಿಕೊಳ್ತವೆ ಮತ್ತು ಅದನ್ನ ಯಾವ ರೀತಿ ನಿಯಂತ್ರಣ ಮಾಡಬಹುದು ಅಂತೀರಿ?
0: ನಾನು ಈಗಾಗಲೇ ಹೇಳಿದಾಗೆ ಕೊಟ್ಟಿಗೆಯಲ್ಲಿ ನಿರ್ವಹಣೆಯಲ್ಲಿ ತೊಂದರೆ ಆದಾಗ ರೋಗ ರುಜಿನಗಳು ಬರುತ್ತೆ, ಅದಕ್ಕೆ ಸಂಬಂಧಿಸಿದಂತ ರೋಗ ರುಜಿನಗಳು ಬರ್ತವೆ. ಹಾಗೆ ಆಹಾರದಲ್ಲಿ ನೀವೇನಾದ್ರೂ ಏರುಪೇರು ಮಾಡ್ರ ಅದ್ರದ್ದು ಸಂಬಂಧಿಸಿದ ರೋಗ ರುಜಿನಗಳು ಬರುತ್ತೆ. ಸಾಮಾನ್ಯವಾಗಿ ಮಳೆಗಾಲದ ಆರಂಭದ ನಂತರ ಕೆಲವು ಮಾರಣಾಂತಿಕ ಸಾಂಕ್ರಾಮಿಕ ರೋಗಗಳ ಉಪಟಳ ಹೆಚ್ಚಾಗುತ್ತೆ. ಆದ್ದರಿಂದ ಮುಂಜಾಗ್ರತೆಯಾಗಿ ಈ ರೋಗಗಳ ವಿರುದ್ಧ ಲಸಿಕೆಯನ್ನು ಹಾಕಿಸಬೇಕು. ಅದು ನಿಮ್ಮ ಹತ್ತಿರದ ಪಶು ಆಸ್ಪತ್ರೆಯಲ್ಲಿ ಹೋದ್ರೆ

0: ಆ ಲಸಿಕೆಗಳು ಲಭ್ಯ ಇರುತ್ತೆ. ವಿಶೇಷವಾಗಿ ಕಾಲುಬಾಯಿ ಜ್ವರ ಆಗಿರ್ಬೋದು, ಗಂಟಲು ಬೇನೆ, ಚಪ್ಪೆ ಬೇನೆ, ಈ ತರದ ರೋಗಗಳ ವಿರುದ್ಧ ಪಶುವೈದ್ಯರ ಸಲಹೆ ಅಂತ ನಾವು ಲಸಿಕೆಯನ್ನ ಹಾಕಿಸಲೇಬೇಕು. ಹಾಗೆ ಈ ಸಂದರ್ಭಗಳಲ್ಲಿ ಕೆಚ್ಚಲು ಆರೋಗ್ಯದ ಬಗ್ಗೆ, ಗೊರಸುಗಳ ನಿರ್ವಹಣೆ ಬಗ್ಗೆ ವಿಶೇಷವಾದ ಕಾಳಜಿಯನ್ನು ವಹಿಸಬೇಕು. ನೆಲ ಒದ್ದೆ ಆಗದ ರೀತಿಯಲ್ಲಿ ಒಣದಾಗಿ ಇರುವಂತೆ ವ್ಯವಸ್ಥೆ ಮಾಡಿಕೊಳ್ಬೇಕು. ಆಮೇಲೆ ಫಿನೈಲ್ ನಿಂದ ಬಳಸಿ ಶೆಡ್ ಅನ್ನು ಆಗಾಗ ತೊಳಿತಾ ಇರಬೇಕು. ಇದರಿಂದ ಕೂಡ ಉತ್ತಮ ಫಲಿತಾಂಶವನ್ನು ನಾವು ನಿರೀಕ್ಷಿಸಬಹುದು. ಮಳೆಗಾಲ ಆರಂಭಕ್ಕೂ ಮುನ್ನ ಜಂತುನಾಶಕವನ್ನ ಪಶುವೈದ್ಯರ ಸಲಹೆಯಂತೆ, ಅದು ಸಣ್ಣ ಕರು ಇದೆ ಅಥವಾ ಗರ್ಭಿಣಿ ಇದೆ ಅಂತ ನಾವು ಬಿಡದೆ ಪಶುವೈದ್ಯರ ಸಲಹೆ ಪಡೆದು ಅದಕ್ಕೆ ತಕ್ಕದಾಗಿ ಒಂದು ಜಂತುನಾಶಕವನ್ನ ಹಾಕಿಸೋದು ಅತ್ಯವಶ್ಯಕ, ಅದು ಮತ್ತು ಉತ್ತಮ ಕ್ರಮ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಹಾಗೆ ಮಳೆಗಾಲದಲ್ಲಿ ಉಣ್ಣೆ ಉಪಟಳ ಕೂಡ ಹೆಚ್ಚಾಗಿ ಕಂಡು ಬರುತ್ತೆ. ಆದ್ರಿಂದನೇ ನಾನು ಆಗ್ಲೇ ಹೇಳಿದಾಗೆ ಮಳೆಗಾಲ ಆರಂಭಕ್ಕೂ ಮುನ್ನನೇ ಬಿರುಕುಗಳನ್ನ ಆವಾಗನೇ ಮುಚ್ಚಿ ಬಿಡಬೇಕಂತ ನಾನು ಆಗ್ಲೇನೆ ಹೇಳಿದ್ದೆ. ಮತ್ತೆ ಈ ಜಂತುಗಳ ಅಥವಾ ಉಣ್ಣೆಗಳ ನಿಯಂತ್ರಣಕ್ಕೆ ವಿಶೇಷ ಕಾಳಜಿಯನ್ನು ನಾವು ವಹಿಸಬೇಕು. ಬಿರುಕುಗಳನ್ನ ಮುಚ್ಚಿಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿಕೊಳ್ಬೇಕು. ಹಾಗೆ ಈ ನೊಣಗಳ ಸಂಖ್ಯೆ ಮತ್ತು ಸೊಳ್ಳೆಗಳ ಸಂಖ್ಯೆ ಕೂಡ ವೃದ್ಧಿ ಆಗತ್ತೆ. ಹಾಗಾಗಿ ನಾವು ನೀಲಗಿರಿ ಎಣ್ಣೆ ಈ ತರ ಸಿಂಪಡಣೆ ಮಾಡಬಹುದು, ಅಥವಾ ಸಂಜೆ ಹೊತ್ತಲ್ಲಿ ಬೇವಿನ ಸೊಪ್ಪನ್ನು ಹಾಕಿ ಅದರದ ಹೊಗೆ ಹಾಕಬಹುದು, ಅಥವಾ ಕೆಲವು ಪ್ರದೇಶಗಳಲ್ಲಿ ಸಂಜೆಗೆ ಸೊಳ್ಳೆ ಪರದೆಯನ್ನ ಹಾಕುವಂತ ವ್ಯವಸ್ಥೆ ಕೂಡ ಇದೆ. ಇದರಿಂದ ಜಾನುವಾರುಗಳಿಗೆ ಒಳ್ಳೆ ಆರಾಮನೂ ಇರುತ್ತೆ, ಉತ್ತಮ ಆಹಾರ ಸೇವನೆ ಕೂಡ ಜಾಸ್ತಿ ಆಗತ್ತೆ, ಹಾಗೆ ಆರೋಗ್ಯ ಕೂಡ ಉತ್ತಮವಾಗಿರುತ್ತೆ, ಮತ್ತು ಅದರದ ಉತ್ಪಾದಕತೆ ಕೂಡ ಕುಂಠಿತ ಆಗದನೆ ಅವು ಆರೋಗ್ಯವಂತಾಗಿ ಇರ್ತವು. ಮತ್ತೆ ನಿಂತ ನೀರನ್ನು ಯಾವತ್ತೂ ಕುಡಿಲಿಕ್ಕೆ ಅವಕಾಶ ಕೊಡಬಾರದು. ಕಲುಷಿತ ನೀರನ್ನು ಕೂಡ ಯಾವತ್ತೂ ಅದು ಕುಡಿಲಾರ್ದಂಗೆ ನಾವು ಜಾಗ್ರತೆಯನ್ನು ವಹಿಸಬೇಕು. ಮತ್ತು ಜೌಗು ಪ್ರದೇಶದಲ್ಲಿ ಮೇಯಲಿಕ್ಕೆ ಬಿಡಬಾರದು. ಯಾಕಂದ್ರೆ ಜೌಗು ಪ್ರದೇಶದಲ್ಲಿ ಏನಾಗುತ್ತಂದ್ರೆ ಈ ಬಸವನ ಹುಳುಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಬಸವನ ಹುಳುಗಳ ಮುಖಾಂತರ ಒಂದು ರೋಗ ಬರುತ್ತೆ, ಮೂಗುರಿ, ಮೂಗುಣ್ಣು ಅಥವಾ ಪೀನಾಸಿ ಅಂತ ಹೇಳ್ತಾರೆ. ಈ ಬಸವನ ಹುಳುಗಳ ಮೂಲಕನೇ ಆ ರೋಗ ಬರೋದ್ರಿಂದ ಜೌಗು ಪ್ರದೇಶದಲ್ಲಿ ನಾವು ಯಾವತ್ತೂ ಜಾನುವಾರುಗಳನ್ನ ಮೇಯಿಸದಂತೆ ಕ್ರಮ ವಹಿಸುವುದು ಅತ್ಯವಶ್ಯಕ.
1: ಸಾಮಾನ್ಯವಾಗಿ ಈಗ ಮಳೆಗಾಲ ಆರಂಭಕ್ಕೂ ಮುನ್ನ ಅಥವಾ ಮಳೆಗಾಲದಲ್ಲಿ ಕಂಡುಬರುವ ಈ ಗುಡುಗು ಸಿಡ್ಲು ಏನು ಮಿಂಚುಗಳಿಂದ ಈ ಜಾನುವಾರುಗಳನ್ನ ಯಾವ ರೀತಿ ರಕ್ಷಣೆ ಮಾಡ್ಕೋಬೇಕು, ಹೇಗೆ ಮಾಡ್ಕೋಬೇಕು?
0: ಈಗಾಗಲೇ ಅಲ್ಲಲ್ಲಿ ನೀವು ಮಳೆ ಬಿದ್ದಿರುವಂತ ಮಾಹಿತಿಯನ್ನ ನೀವು ನೋಡಿರ್ಬೋದು. ಮತ್ತೆ ಹಾಗೆ ಗುಡುಗು ಸಿಡ್ಲು ಬಂದು ಮರ ಬಿದ್ದಿರೋದು, ಮರ ಸುಟ್ಟಿರೋದು, ಜಾನುವಾರುಗಳು ಸತ್ತಿದ್ರ ಬಗ್ಗೆ ಕೂಡ ಹಲವಾರು ವಿವರಣೆ ಕೂಡ ನೀವು ಪೇಪರ್ ಅಲ್ಲಿ, ರೇಡಿಯೋ, ಟಿವಿಯಲ್ಲಿ ನೀವು ನೋಡಿರ್ಬೋದು. ಇದಕ್ಕೆ ಮುಂಚಿತವಾಗಿ ನಾವು ಏನ್ ಮಾಡ್ಬೇಕಂತಂದ್ರೆ ಈ ಸಿಡಿಲು ಮಿಂಚುಗಳಿಂದ ನಾವು ಹೇಗೆ ರಕ್ಷಣೆ ಒದಗಿಸಬಹುದು ಜಾನುವಾರುಗಳಿಗೆ ಅನ್ನೋದನ್ನ ಪ್ರತಿಯೊಬ್ಬ ರೈತನ ಅರಿತುಕೊಂಡ್ರೆ ತಮ್ಮ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಜಾನುವಾರುಗಳ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇದೆ. ಇದಕ್ಕೆ ಬಯಲು ಪ್ರದೇಶದಲ್ಲಿ, ಹೆಚ್ಚಾಗಿ ಬಯಲು ಪ್ರದೇಶದಲ್ಲಿನೇ ಸಿಡಿಲು ಹೆಚ್ಚಾಗಿ ಅಪ್ಪಳಿಸೋದ್ರಿಂದ ಜಾನುವಾರುಗಳನ್ನ ಹೊರಗೆ ಮೇಯಲು ಬಿಡೋದು ಬೇಡ, ಅಥವಾ ಹೊರಗೆ ಕಟ್ಟೋದು ಕೂಡ ಅಪಾಯಕಾರಿ. ಆದ್ದರಿಂದ ಮಳೆಗಾಲ ಆರಂಭವಾಗೋದ್ರೊಳಗಾಗಿ ಪರ್ಯಾಯ ವ್ಯವಸ್ಥೆಯನ್ನು ನಾವು ಮಾಡಿಕೊಳ್ಳಬೇಕು. ಒಂದೊಳ್ಳೆ ಕೊಟ್ಟಿಗೆ ಇಲ್ಲ ಅಂಥೇಳಿ ನಾವು ಮರಕ್ಕೆ ಕಟ್ಟೋದು ಬಹಳ ಒಂದು ತೊಂದರೆ ಅನುಭವಿಸಬೇಕಾಗತ್ತೆ. ಹಾಗೆ ಒಂಟಿಯಾದ ಮರಗಳ ಹೆಚ್ಚಾಗಿ ಸಿಡ್ಲಿಗೆ ಹೆಚ್ಚಾಗಿ ಬಲಿಯಾಗ್ತವೆ. ಆದ್ರಿಂದ ಮಳೆಗಾಲದಲ್ಲಿ ಒಂಟಿ ಮರಗಳಿಗೆ ನಾವು ಜಾನುವಾರುಗಳನ್ನ ಕಟ್ಟಲೇಬಾರದು. ಅಥವಾ ಯಾವುದೇ ವಿದ್ಯುತ್ ವಾಹಕ ವಸ್ತುಗಳಿಗೆ, ಅಂದ್ರೆ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಟ್ರ್ಯಾಕ್ಟರ್ ಕಟ್ಟಿರ್ತಾರೆ ಅಥವಾ ಕಬ್ಬಿಣದ ಪೈಪಿಗೆ ಕಟ್ಟಿರ್ತಾರೆ, ಅಂತ ಜಾನುವಾರುಗಳನ್ನು ಅಂತ ವಿದ್ಯುತ್ ವಾಹಕ ವಸ್ತುಗಳಿಗೆ ನಾವು ಕಟ್ಟಲೇಬಾರದು. ಹಾಗೆ ಲೋಹ ವಿದ್ಯುತ್ ವಾಹಕವಾಗೋದ್ರಿಂದ ಮಳೆಗಾಲದಲ್ಲಿ ಜಾನುವಾರುಗಳಿಗೆ ಕಬ್ಬಿಣದ ಸರಪಳಿ ಆಗಿರ್ಬೋದು ಅಥವಾ ಗೆಜ್ಜೆ ಸರ, ಗಂಟೆ, ಇಂಥವೆಲ್ಲ ಅದ್ರ ಕೊರಳಲ್ಲಿ ಅಲ್ಲಿಲ್ಲೆಲ್ಲ ಕಟ್ಟಿರ್ತಾರೆ, ಅದು ಕೂಡ ಡೇಂಜರ್ ಅಂತಾನೆ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಯಾಕಂದ್ರೆ ಲೋಹ ತುಂಬಾ ಒಳ್ಳೆಯ ವಿದ್ಯುತ್ ವಾಹಕ, ಅದು ಅದರಿಂದ ಕೂಡ ಗುಡುಗು ಮಿಂಚು ಆಗಿ ಜಾನುವಾರುಗಳು ಸಾಯ ಸಂಭವ ಜಾಸ್ತಿ ಇರುತ್ತೆ. ಇನ್ನು ಕೆಲವು ಕಡೆ ಏನ್ ಮಾಡ್ತಾರೆ ಅಂದ್ರೆ ಚಕ್ಕಡಿಗೆ ಕಟ್ಟಿರ್ತಾರೆ ಅಥವಾ ಬಣವೆಗಳಿಗೂ ಕೂಡ ಸಿಡಿಲು ಅಪ್ಪಳಿಸುತ್ತವೆ. ಇವುಗಳ ಹತ್ತಿರ ಜಾನುವಾರುಗಳನ್ನು ಕಟ್ಟದೇ ಇರೋದೇ ಲೇಸು. ಇದಕ್ಕೆ ಪರಿಹಾರ ಏನ್ ಮಾಡೋದು ಅಂತಂದ್ರೆ ಜಾನುವಾರುಗಳಿಗೆ ವಿಮೆ ಮಾಡಿಸಬಹುದು. ಅಥವಾ ಸಿಡಿಲು ಅಪ್ಪಳಿಸಿದ ನಂತರ ಜಾನುವಾರು ಏನಾದರೂ ಬದುಕುಳಿದ್ರೆ ಯಾವುದೇ ಮೂಢನಂಬಿಕೆಗೆ ಒಳಗಾಗದೇ ಪಶುವೈದ್ಯರ ಸಲಹೆಯಂತೆ ಅದಕ್ಕೆ ಚಿಕಿತ್ಸೆ ಕೊಡಿಸೋದು ಅತ್ಯವಶ್ಯಕ ಇದೆ. ಹಾಗೆ ಟಿವಿ, ರೇಡಿಯೋದಲ್ಲಿ ಬರುವ ಮಳೆ ಮುನ್ಸೂಚನೆಗಳನ್ನ ತಿಳ್ಕೊಂಡು ಮುಂಜಾಗ್ರತಾ ಕ್ರಮವನ್ನು ನಾವು ವಹಿಸಬೇಕು. ಮತ್ತೆ ಕೊಟ್ಟಿಗೆಗೆ ಈ ಮಿಂಚು ನಿರೋಧಕ ಬಂಧಕಗಳನ್ನು ಅಳವಡಿಸಿಕೊಳ್ಳುವ ಮುಖಾಂತರ ಕೂಡ ಪ್ರಾಣಹಾನಿಯನ್ನು ತಪ್ಪಿಸಬಹುದು. ಮತ್ತೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಪವನಶಾಸ್ತ್ರ ವಿಭಾಗ, ಅಂದ್ರೆ ಸರ್ಕಾರದ ಪವನಶಾಸ್ತ್ರ ಇಲಾಖೆ ಆಗಿರ್ಬೋದು ಅಥವಾ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ, ಬಾಗಲಕೋಟೆ, ರಾಯಚೂರು ಈ ತರದ ವಿಶ್ವವಿದ್ಯಾಲಯ ಕೂಡ ಮಳೆಯ ಮುನ್ಸೂಚನೆ ವಿವರಗಳನ್ನ ಕೊಡ್ತಾ ಇರ್ತಾರೆ. ಅದರ ಮೂಲಕ ಕೂಡ ನೀವು ಮಾಹಿತಿಯನ್ನು ಪಡ್ಕೊಂಡು ರೈತರು ಮುಂಜಾಗ್ರತಾ ಕ್ರಮವನ್ನು ವಹಿಸಬಹುದು. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ರೈತರು ಕೂಡ ಈಗ ಆಂಡ್ರಾಯ್ಡ್ ಮೊಬೈಲ್ಗಳನ್ನು ಉಪಯೋಗಿಸಕ್ಕೆ ಕಲ್ತಿರೋದ್ರಿಂದ ಕೆಲವು ಆಪ್ಗಳು ಬಂದಿದೆ. ಗುಡುಗು ಮಿಂಚು ಬರೋ ಒಂದು 40-45 ನಿಮಿಷನೇ ಮೊದಲೇ ಇವರಿಗೆ ಮಾಹಿತಿ ಸಿಕ್ಬಿಡುತ್ತೆ. ಅದರಲ್ಲಿ ಮೇಘದೂತ ಆಪ್ ಅಂತ ಒಂದಿದೆ, ದಾಮಿನಿ ಆಪ್ ಅಂತ ಒಂದಿದೆ, ಒಂದು ಕರ್ನಾಟಕ ಸರ್ಕಾರದ ವಿಪತ್ತು ನಿರ್ವಹಣಾ ಸಂಸ್ಥೆಯಿಂದ ಒಂದು ಸಿಡಿಲು ಅಂತಾನೆ ಒಂದು ಆಪ್ ಇದೆ. ಆ ಆಪ್ ಅನ್ನು ನಿಮ್ಮ ಮೊಬೈಲ್ ಅಲ್ಲಿ ಹಾಕೊಂಡ್ಬಿಟ್ರೆ ಅದು ಮುಂಜಾಗ್ರತವಾಗಿ ನಿಮಗೆ ವಾರ್ನಿಂಗ್ ಕೊಡುತ್ತೆ. ಅವಾಗ ನಾವ್ ಏನ್ ಬೇಕು ಅದಕ್ಕೆ ತಯಾರಿ ಮಾಡಿಕೊಂಡು ನಾವು ಜಾನುವಾರುಗಳನ್ನ ಒಳಗಡೆ ಕಟ್ಟಿಬಿಟ್ರೆ ಈ ಗುಡುಗು ಸಿಡ್ಲಿಂದ ಅಪ್ಪಳಸೋದ್ರಿಂದ ಏನ್ ತೊಂದರೆ ಆಗುತ್ತೆ ಅದನ್ನ ನಾವು ತಪ್ಪಿಸ್ಲಿಕ್ಕೆ ಸಾಧ್ಯತೆ ಇದೆ.
1: ಡಾಕ್ಟರ್, ಈಗ ಸಾಮಾನ್ಯವಾಗಿ ಪ್ರಾಣಿಗಳಿಗೆ ಈ ಜಾನುವಾರುಗಳಿಗೆ ರೋಗಗಳು ಬರೋದು ಸಾಮಾನ್ಯ. ಇಂಥ ಒಂದು

0: ಸಂದರ್ಭದಲ್ಲಿ ಈ ರೋಗಗಳ ನಿಯಂತ್ರಣಕ್ಕಾಗಿ ಮತ್ತೆ ಯಾವ್ಯಾವ ಲಸಿಕೆಗಳನ್ನು ಕೊಡಿಸೋದ್ರಿಂದ ಈ ಮಳೆಗಾಲದಲ್ಲಿ ಮುನ್ನೆಚ್ಚರಿಕೆಯಾಗಿ ಪಶುವೈದ್ಯರ ಸಲಹೆ ಪಡೆದು ಯಾವ ಲಸಿಕೆ ಯಾವ ರೀತಿ ನಿಯಂತ್ರಣವನ್ನು ಮಾಡಬಹುದಂತ?
1: ವಿಶೇಷವಾಗಿ ಕಾಲುಬಾಯಿ ಜ್ವರದ ಬಗ್ಗೆ ಹೇಳಬೇಕಾದ್ರೆ ವರ್ಷದಲ್ಲಿ ಎರಡು ಬಾರಿ ನಾವು ಲಸಿಕೆಯನ್ನು ಹಾಕಿಸಬೇಕಾಗುತ್ತೆ, ಒಂದು ಮಳೆಗಾಲದ ಮುಂಚೆ, ಇನ್ನೊಂದು ಚಳಿಗಾಲದ ಮುಂಚೆ. ಅಂದ್ರೆ ಈಗ ಸರಿಯಾದ ಸಂದರ್ಭ ಈ ಕಾಲುಬಾಯಿ ಜ್ವರದ ಲಸಿಕೆ ಹಾಕಿಸ್ತಾ ಇದೆ.
0: FMD
1: ಫುಟ್ ಅಂಡ್ ಮೌತ್ ಡಿಸೀಸ್ ಅಂತ ಹೇಳ್ತಾರೆ. ಜೊತೆಗೆ ಮಳೆಗಾಲದ ಮುಂಚೆ ಒಂದು, ಇನ್ನೊಂದು ಚಳಿಗಾಲದ ಮುಂಚೆ ಅಂದ್ರೆ ಅಕ್ಟೋಬರ್ ಟೈಮ್ ಅಲ್ಲಿ ಇನ್ನೊಂದು ಸರಿ ಹಾಕ್ತಾರೆ. ಅದು ವರ್ಷದಲ್ಲಿ ಎರಡು ಬಾರಿ ಹಾಕಬೇಕಾಗತ್ತೆ. ಇನ್ನೊಂದು ಗಂಟಲು ಬೇನೆ ಮತ್ತು ಚಪ್ಪೆ ಬೇನೆ ಅನ್ನೋ ಒಂದು ಎರಡು ಕಾಯಿಲೆ ಇದೆ. ಅದು ಕೂಡ ಈ ಮಳೆಗಾಲ ಮುಂಗಾರು ಮಳೆ ಶುರುವಾಗುವ ಮುಂಚೆನೆ ಅದನ್ನ ಹಾಕಿಸ್ಬೇಕು. ಯಾಕಂದ್ರೆ ಅದು ಏನಾದ್ರೂ ಬಂತು ಅಂತಂದ್ರೆ ಅದು ಸಾಂಕ್ರಾಮಿಕ ಮತ್ತು ಮಾರಣಾಂತಿಕ ಕೂಡ. ಅದು ಒಂದು ಎರಡು ಜಾನುವಾರಿಗೆ ಬರಲ್ಲ, ಕೆಲವೊಮ್ಮೆ ಬಹಳಷ್ಟು ಜಾನುವಾರುಗಳಿಗೆ ಬಂದು ತೊಂದರೆ ಅನುಭವಿಸ್ತಾರೆ. ನಮ್ಮ
0: ಚಪ್ಪೆ ರೋಗ
1: ಆಗಿರ್ಬೋದು, ಗಂಟಲು ಬೇನೆ ಆಗಿರ್ಬೋದು, ಇವು ಕಾಲುಬಾಯಿ ಜ್ವರ, ಇವೆಲ್ಲ ತುಂಬಾ ಸಾಂಕ್ರಾಮಿಕವಾದಂತಹ ಕಾಯಿಲೆಗಳು. ಆದ್ರಿಂದ ದಯವಿಟ್ಟು ಯಾವಾಗ ಯಾವಾಗ ಅಭಿಯಾನದ ಮೂಲಕ ಪ್ರತಿ ಊರಿಗೆ ಮನೆ ಮನೆಗೆ ಬಂದು ಈ ಲಸಿಕೆಗಳನ್ನ ಹಾಕ್ತಾ ಇರ್ತಾರೋ ಆ ಸಮಯದಲ್ಲಿ ದಯವಿಟ್ಟು ಆ ಲಸಿಕೆಗಳನ್ನ ಹಾಕಿಸ್ಲೇಬೇಕು ಕಡ್ಡಾಯವಾಗಿ. ಅದು ಮಳೆಗಾಲ ಬಂತು ಅಂತಂದ್ರೆ ಆ ರೋಗಕ್ಕೆ ನೀವೇನಾದ್ರೂ ಮುಂಜಾಗ್ರತೆಗೆ ಲಸಿಕೆ ಹಾಕಿಸ್ಲಿಲ್ಲ ಅಂತಂದ್ರೆ ಅದಕ್ಕೆ ರಕ್ಷಣೆ ಇರೋದಿಲ್ಲ, ಬೇಗ ಆ ರೋಗಕ್ಕೆ ತುತ್ತಾಗಿ ಸಾವು ಸಂಭವಿಸೋ ಸಾಧ್ಯತೆ ಹೆಚ್ಚಿರುತ್ತೆ. ಹಾಗೆ ಇದರಲ್ಲಿ ಇನ್ನೊಂದು ಕಾಯಿಲೆ ಬಗ್ಗೆ ಹೇಳಬೇಕಂತಂದ್ರೆ ಈ ಪಿನಾಸಿ ಅಥವಾ ಮೂಗುರಿ ಅಂತ ಮೂಗುಣ್ಣು ಅಂತ ಒಂದು ರೋಗ ಬರುತ್ತೆ ಸರ್. ಆ ರೋಗ ಹೇಗಂತಂದ್ರೆ ಜೌಗು ಪ್ರದೇಶದಲ್ಲಿ ಅಥವಾ ಕೆರೆ ಕುಂಟೆಗಳ ಸುತ್ತಮುತ್ತ ಇರುವಂತ ಬಸವನ ಹುಳುಗಳ ಮುಖಾಂತರ ಬರುತ್ತೆ. ಯಾವಾಗ ಯಾವಾಗ ಜಾನುವಾರುಗಳು ಅಲ್ಲೇನಾದ್ರೂ ನೀರ್ ಕುಡಿಲಿಕ್ಕೆ ಹೋದಾಗ ಆ ಜೌಗು ಪ್ರದೇಶದಲ್ಲಿ ಮೇಯ್ಲಿಕ್ಕೆ ಹೋದಾಗ ಈ ಬಸವನ ಹುಳುಗಳ ಮುಖಾಂತರ ಒಂದು ರೋಗಾಣು ಜಾನುವಾರು ಮೈ ಸೇರುತ್ತೆ. ಆಗ ಮೂಗಿನಲ್ಲಿ ಒಂದು ದೊಡ್ಡ ಹುಣ್ಣಾಗತ್ತೆ, ಅದು ಉಸಿರಾಡಿಸ್ಲಿಕ್ಕೂ ಕಷ್ಟ ಆಗುತ್ತೆ, ಮೂಗಿನಿಂದ ಕ್ಯೂ ಮಿಶ್ರಿತ ರಕ್ತ ಸೋರ್ತಾ ಇರುತ್ತೆ, ಇದರಿಂದ ಅದಕ್ಕೆ ಉಸಿರಾಡಿಸೋದಕ್ಕೂ ಕಷ್ಟ ಆಗುತ್ತೆ. ಆ ಸಮಯದಲ್ಲಿ ಅದಕ್ಕೆ ನಾವು ಚಿಕಿತ್ಸೆಯನ್ನು ಒಳಪಡಿಸಲಿ, ಅದು ಮಾರಣಾಂತಿಕ ಇಲ್ಲದೇ ಇದ್ರೂ ಕೂಡ ಅದಕ್ಕೆ ಚಿಕಿತ್ಸೆ ಲಭ್ಯ ಇದ್ರೂ ಕೂಡ ನೀವೇನಾದ್ರೂ ಅಲ್ಲಿ ನಾವು ಸರಿಯಾದ ಕ್ರಮವನ್ನು ನಾವು ತಗೊಳ್ಳದೆ ಇದ್ರೆ ಕೆಲವೊಮ್ಮೆ ಮಾರಣಾಂತಿಕ ಆಗೋ ಸಂಭವ ಕೂಡ ಹೆಚ್ಚಿರುತ್ತೆ. ಆ ಕಾರಣದಿಂದ ಇದಕ್ಕೆ ಮುಂಜಾಗ್ರತೆಯಾಗಿ ನಾವೇನ್ ಮಾಡಬಹುದು, ಒಂದು ಅಲ್ಲಿ ನಾವು ಮೇಯಿಸಲಿಕ್ಕೆ ಬಿಡಬಾರದು ಒಂದು, ಇಲ್ಲ ಅಂತಂದ್ರೆ ಮೈಲ್ ತುತ್ತು ಅಂತ ಹೇಳ್ತಾರೆ, ಕಾಪರ್ ಸಲ್ಫೇಟ್ ಅಂತ ಹೇಳಿ, ಅಂತ ಕಾಪರ್ ಸಲ್ಫೇಟ್ ಅಥವಾ ಮೈಲ್ ತುತ್ತನ್ನ ಸುತ್ತಮುತ್ತ ಪ್ರದೇಶದಲ್ಲಿ ಸ್ವಲ್ಪ ಸಿಂಪಡಣೆ ಮಾಡೋದ್ರಿಂದ ಈ ಬಸವನ ಹುಳುಗಳ ಸಂಖ್ಯೆಯನ್ನ ನಿಯಂತ್ರಿಸಬಹುದು. ಅಥವಾ ಗಪ್ಪಿ ಮೀನುಗಳು ಅಂತ ಸಿಗುತ್ತೆ, ಆ ಗಪ್ಪಿ ಮೀನುಗಳನ್ನ ಏನಾದ್ರೂ ನೀವು ಕೆರೆಯಲ್ಲಿ ಸಾಕ್ಲಿಕ್ಕೆ ಬಿಟ್ರಿ ಅಂತಂದ್ರೆ ಈ ಬಸವನ ಹುಳುಗಳಿಂದ ಬರುವಂತ ಮರಿಗಳನ್ನು ಅವು ತಿಂದು ಹಾಕೋದ್ರಿಂದ ಈ ಬಸವನ ಹುಳುಗಳ ಸಂಖ್ಯೆಯನ್ನು ನಾವು ನಿಯಂತ್ರಣದಲ್ಲಿ ಇಡಬಹುದು. ಆಗ ನಾವು ಜಾನುವಾರುಗಳಿಗೆ ಈ ಮೂಗುರಿ ಅಥವಾ ಪಿನಾಸಿ ಅಥವಾ ಮೂಗುಣ್ಣು ಅಂತ ಏನ್ ಹೇಳಿದ್ನಲ್ಲ, ಇದು ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ರೀತಿಯ ಹೆಸರುಗಳಿಂದ ಕರಿತಾ ಇರೋದ್ರಿಂದ ನಾನು ಮೂರು ಹೆಸರುಗಳನ್ನ ಹೇಳಿದೆ. ಅಂತ ರೋಗದಿಂದ ತೊಂದರೆ ಅನುಭವಿಸೋದನ್ನ ನಾವು ತಪ್ಪಿಸಲಿಕ್ಕೆ ಸಾಧ್ಯತೆ ಇದೆ. ಕಾಲುಬಾಯಿ ಜ್ವರ ಬಂತು ಅಂತಂದ್ರೆ ನಿಮಗೆ ಅದು ತುಂಬಾ ಮಾರಣಾಂತಿಕವಾದ ಕಾಯಿಲೆ ಅಲ್ಲ ಅಂತಂದ್ರೂ ಕೂಡ ಕೆಲವೊಮ್ಮೆ ಅದರಿಂದ ಏನಾಗುತ್ತಂತಂದ್ರೆ ಅತಿಯಾದ ಜ್ವರ ಬರುತ್ತೆ, ಮತ್ತೆ ಅದೇನಾದ್ರೂ ಗರ್ಭಿಣಿ ಇತ್ತು ಅಂತಂದ್ರೆ ಕಂದ ಹಾಕುವ ಸಂಭವ ಕೂಡ ಇರುತ್ತೆ, ಗೊರಸುಗಳ ಮಧ್ಯೆ ಹುಣ್ಣಾಗುತ್ತೆ, ಆಮೇಲೆ ಬಾಯಿ ಮೇಲೆ ಕೂಡ ಹುಣ್ಣಾಗುತ್ತೆ. ಆ ಕಾರಣದಿಂದ ಮುಂಜಾಗ್ರತೆಯಾಗಿ ಲಸಿಕೆಯನ್ನು ಹಾಕಿಸೋದು ತುಂಬಾ ಅವಶ್ಯಕ. ಒಂದ್ ವೇಳೆ ಲಸಿಕೆ ಹಾಕಿಸದೇ ಇದ್ದಂತಂದ್ರೆ ಮಳೆಗಾಲದಲ್ಲಿ ಈ ರೋಗ ಬಂದು ಸಮಸ್ಯೆಗಳು ಬರುತ್ತೆ. ಆ ಕಾರಣದಿಂದ ನೀವು ದಯವಿಟ್ಟು ಅಂತ ಪ್ರಾಣಿಗಳನ್ನ ನಾವು ಬೇರೆ ಪ್ರಾಣಿಗಳಿಂದ ಪ್ರತ್ಯೇಕಿಸಿ ಇಡಬೇಕು, ಮತ್ತೆ ಆಗಾಗ ಫಿನೈಲ್ ನಂತ ದ್ರಾವಣದಿಂದ ಶೆಡ್ ಅನ್ನು ತೊಳಿತಾ ಇರಬೇಕು, ಮತ್ತೆ ಈ ಅಡಿಗೆ ಸೋಡಾ ಮತ್ತೆ ಈ ಬಟ್ಟೆ ಒಗೆಯುವಂತ ಸೋಡಾ, ವಾಷಿಂಗ್ ಸೋಡಾ ಮತ್ತೆ ಈ ಅಡಿಗೆ ಸೋಡಾ ಅಂತ ಏನೇ, ಸೋಡಿಯಂ ಕಾರ್ಬೋನೇಟ್ ಮತ್ತು ಸೋಡಿಯಂ ಬೈಕಾರ್ಬೋನೇಟ್, ಇದರಿಂದ ಶೆಡ್ ಅನ್ನು ತೊಳೆಯೋದಾಗಿರ್ಬೋದು ಮತ್ತೆ ಗಾಯ ಬಾಯಿ ಮತ್ತು ಕಾಲುಗಳನ್ನು ಗೊರಸುಗಳನ್ನು ತೊಳೆಯೋದ್ರಿಂದ ಈ ರೋಗದ ಉಲ್ಬಣತೆಯನ್ನು ನಾವು ತಡಿಲಿಕ್ಕೆ ಸಾಧ್ಯತೆ ಇದೆ. ಹಾಗೆ ಪಶುವೈದ್ಯರ ಸಲಹೆಯಂತೆ ಅದಕ್ಕೆ ಬೇಕಾದಂತಹ ಆಂಟಿಬಯೋಟಿಕ್ ಔಷಧಗಳನ್ನು ಹಾಕಿ ಕಾಪಾಡಲಿಕ್ಕೆ ಸಾಧ್ಯತೆ ಇದೆ. ಆದರೂ ಇದು ಬರದ ಹಾಗೆ ನೋಡಿಕೊಳ್ಳದೆ ಉತ್ತಮ ಕ್ರಮ. ಬಂದ ಮೇಲೆ ಅದಕ್ಕೆ ಚಿಕಿತ್ಸೆ ಲಭ್ಯ ಇದ್ರೂ ಕೂಡ ಅದರ ಹಾಲು ಉತ್ಪಾದನೆ ಕುಂಠಿತ ಆಗಬಹುದು, ಗಬ್ಬ ಆಗೋ ಸಂಭವ ಕಡಿಮೆ ಆಗ್ತಾ ಹೋಗುತ್ತೆ, ಗಬ್ಬ ಇತ್ತು ಅಂತಂದ್ರೆ ಅಬರ್ಷನ್ ಆಗೋ ಸಂಭವ ಇರುತ್ತೆ. ಆ ಕಾರಣದಿಂದ ನಾವು ಮುಂಜಾಗ್ರತೆಯಾಗಿ ಲಸಿಕೆಯನ್ನು ಹಾಕಿಸೋದು ಅತ್ಯವಶ್ಯ ಆಗಿದೆ. ಹಾಗೆ ಇನ್ನೊಂದು ರೋಗ ಹೇಳಿದೆ ನಾನು, ಗಂಟಲು ಬೇನೆ ಅಂತಂದ ಹೇಳಿದೆ. ಇದು ಏನಂತಂದ್ರೆ ಯಾವಾಗ ವಾತಾವರಣದಲ್ಲಿ ಹೆಚ್ಚು ಕಡಿಮೆ ಆಗಿ, ಅಂದ್ರೆ ಮಳೆಗಾಲ ಬಂದು ಅಥವಾ ವಾತಾವರಣದಲ್ಲಿ ಟೆಂಪರೇಚರ್ ಏನ್ ಹೆಚ್ಚು ಕಡಿಮೆ ಆಗುತ್ತೆ, ಆಗ ಜಾನುವಾರುಗಳು ಸ್ಟ್ರೆಸ್ ಆಗುತ್ತೆ, ಆ ಸ್ಟ್ರೆಸ್ ಇಂದ ಒಂದು ರೋಗಾಣು ಇದೆ, ಆ ರೋಗಾಣುಗಳ ಸಂಖ್ಯೆ ಜಾಸ್ತಿ ಆಗಿ ಆಗ ಅದಕ್ಕೆ ಗಂಟಲು ಬೇನೆ ಶುರುವಾಗುತ್ತೆ. ಗಂಟಲು ಬೇನೆ ಅಂತಂದ್ರೆ ಈ ಗಂಟಲ ಹತ್ರ ನೀರು ತುಂಬಿದ ಒಂದು ಬಾವು ಬಂದಂಗ ಇರುತ್ತೆ, ಇದರಿಂದ ಅದಕ್ಕೆ ಉಸಿರಾಟದ ತೊಂದರೆಯಿಂದ ಬಳಲ್ತವೆ. ಆ ಕಾರಣದಿಂದ ಅದರಲ್ಲೂ ಕೂಡ ಅತಿಯಾದ ಜ್ವರ ಕೂಡ ಕಾಣಿಸುತ್ತೆ. ಇದು ಕೂಡ ಕೆಲವೊಮ್ಮೆ ಮಾರಣಾಂತಿಕವಾದ ಒಂದು ಬ್ಯಾಕ್ಟೀರಿಯಾ ಕಾಯಿಲೆ. ದಯವಿಟ್ಟು ಇದನ್ನ ನಾವು ತಪ್ಪಿಸಬೇಕಂತಂದ್ರೆ ನಾವು ಮುಂಜಾಗ್ರತೆಯಾಗಿ ಲಸಿಕೆಯನ್ನು ಹಾಕಿಸೋದು ಅತ್ಯವಶ್ಯ ಇದೆ.
0: ಡಾಕ್ಟರ್, ಈಗ ನಮ್ಮ ರೈತರು ಸಾಕಷ್ಟು ಇತ್ತೀಚೆಗೆ ಸಮಗ್ರ ರೈತರಾಗಿ ಪರಿವರ್ತನೆಗೊಂಡಿದ್ದಾರೆ. ವ್ಯವಸಾಯ ಜೊತೆಗೆ ಈ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಮೊಲ ಸಾಕಾಣಿಕೆ ಈ ತರದ ಹವ್ಯಾಸಗಳನ್ನ ರೂಢಿಸಿಕೊಂಡು ಇವುಗಳನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ. ಈ ಕುರಿಗಳ

0: ಒಂದು ನಿರ್ವಹಣೆ ಮಳೆಗಾಲದಲ್ಲಿ ಯಾವ ರೀತಿ ಮಾಡಬಹುದು ಅಂತೀರಿ, ಹೇಗೆ ಮಾಡಬಹುದು?
1: ಇದು ಕೂಡ ಕುರಿಗಳ ಪಾಲನೆ ಪೋಷಣೆ ಕೂಡ ಹೈನುಗಾರಿಕೆ ಅಷ್ಟೇ ಪ್ರಮುಖ ಪಾತ್ರ ವಹಿಸುತ್ತೆ. ಹೈನುಗಾರಿಕೆ ಸಂಬಂಧಿಸಿದಂತೆ ದನ ಮತ್ತು ಎಮ್ಮೆಗಳಿಗೆ ಹೇಗೆ ಮುಂಜಾಗ್ರತೆ ಕ್ರಮ ತಗೊಳ್ಬೇಕಂತ ಹೇಳಿದೆ, ಅದೇ ರೀತಿ ನಾವು ಕುರಿ ಆಡುಗಳಿಗೂ ಕೂಡ ತಗೊಳ್ಬೇಕಾಗತ್ತೆ. ವಿಶೇಷವಾಗಿ ಅದಕ್ಕೂ ಕೂಡ ಮಳೆಗಾಲದ ಮುಂಚೆ ಈಗಾಗಲೇ ನಾನು ಹೇಳಿದಾಗೆ ಕಾಲುಬಾಯಿ ಜ್ವರ ಬಂದೇ ಬರುತ್ತೆ, ಹಾಗೆ ಗಂಟಲು ಬೇನೆ ಕೂಡ ಬರುತ್ತೆ. ಅದ್ರ ಜೊತೆ ಜೊತೆಗೆ ಇನ್ನೊಂದು ಕರುಳು ಬೇನೆ ಅಂತ ಒಂದು ರೋಗ ಬರುತ್ತೆ, ಎಂಟ್ರೋಟಾಕ್ಸಿಮಿಯಾ ಅಂತ ಹೇಳ್ತೀವಿ. ಆ ರೋಗ ಬರೋ ಕೂಡ ಸಂಭವ ಜಾಸ್ತಿ ಇರುತ್ತೆ. ಮತ್ತೆ ಈ ಗೊರಸುಗಳ ನಿರ್ವಹಣೆ, ಏನಾದರೂ ಹಸಿ ನೆಲದಲ್ಲಿ ಏನಾದರೂ ತುಂಬಾ ಓಡಾಡಿ ಒದ್ದೆ ಆಗಿರೋ ಪರಿಸ್ಥಿತಿ ಇದ್ದಾಗ ಮತ್ತೆ ವಾತಾವರಣದಲ್ಲಿ ತೇವಾಂಶ ಹೆಚ್ಚಾಗೋದ್ರಿಂದ ಕೂಡ ಈ ದನಕರುಗಳಿಗೆ ಹೇಗೆ ತೊಂದರೆ ಅನುಭವಿಸ್ತಾವೆ, ಯಾವ ರೋಗ ಬರುತ್ತೆ, ಅದೇ ರೀತಿ ಕಾಯಿಲೆಗಳು ಕೂಡ ಈ ಕುರಿ ಆಡುಗಳಿಗೆ ಕೂಡ ಬರೋ ಸಂಭವ ಜಾಸ್ತಿ ಇರುತ್ತೆ. ಆಗ್ಲೇ ನಾನು ಈ ಮೂಗುರಿ ಬಗ್ಗೆ ಹೇಳಿದೆ, ಅದು ಕೂಡ ಕುರಿ ಆಡುಗಳಲ್ಲಿ ಬರೋ ಸಂಭವ ಜಾಸ್ತಿ ಇರುತ್ತೆ. ಇದಕ್ಕೂ ಕೂಡ ಲಸಿಕೆಗಳು ಹೇಗೆ ದನಗಳಿಗೆ ಹಾಕಬೇಕಂತ ಹೇಳಿದೆ, ಅದೇ ರೀತಿ ಲಸಿಕೆಗಳು ಕೂಡ ಇದಾವೆ. ಉದಾಹರಣೆ, ಕಾಲುಬಾಯಿ ಜ್ವರ ರೋಗಕ್ಕೂ ಲಸಿಕೆ ಇದೆ, ಅದನ್ನು ಕೂಡ ವರ್ಷದಲ್ಲಿ ಎರಡು ಬಾರಿ ಹಾಕಬೇಕಾಗತ್ತೆ. ಗಂಟಲು ಬೇನೆ ಕೂಡ ವರ್ಷದಲ್ಲಿ ಒಂದು ಬಾರಿ ಹಾಕಬೇಕಾಗತ್ತೆ ಕುರಿ ಆಡುಗಳಿಗೆ. ಮತ್ತೆ ಈ ಎಂಟ್ರೋಟಾಕ್ಸಿಮಿ ಅಂದ್ರೆ ಈ ಕರುಳು ಬೇನೆ ಅಂತ ಹೇಳಿದೆ, ಅದು ಆಯಾ ಭಾಗದಲ್ಲಿ ಎಷ್ಟರ ಮಟ್ಟಿಗೆ ಸಾವನ್ನು ಅಪ್ಪುತ್ತವೆ ಅನ್ನೋದ್ರ ಮೇಲೆ ಕೆಲವು ಭಾಗದಲ್ಲಿ ವರ್ಷದಲ್ಲಿ ಒಂದ್ಸರಿ ಕೊಡ್ತಾರೆ, ಕೆಲವು ಭಾಗದಲ್ಲಿ ವರ್ಷದಲ್ಲಿ ಎರಡು ಸರಿ ಕೊಡುವಂತ ಸಂಭವ ಕೂಡ ಇದೆ. ಅದು ಕೂಡ ಪಶುವೈದ್ಯರ ಸಲಹೆ ಅಂತ ನಾವು ಹಾಕ್ಸೋದು ಅತ್ಯವಶ್ಯ. ಹಾಗೆ ಅವು ಹೆಚ್ಚಾಗಿ ಮೇಯಲಿಕ್ಕೆ ಬಿಡುವಂತಹ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ, ಕಟ್ಟಿ ಮೇಯಿಸೋ ಪದ್ಧತಿ ಕಡಿಮೆ ಇರೋದ್ರಿಂದ, ಹೆಚ್ಚಾಗಿ ಹೊರಗಡೆನೆ ಮೇಯ್ತಾ ಇರೋದ್ರಿಂದ ಈ ಗುಡುಗು ಮತ್ತು ಸಿಡ್ಲುಗಳಿಂದ ರಕ್ಷಿಸೋದು ಬಹಳ ಅವಶ್ಯಕ. ಅದಕ್ಕೂ ಕೂಡ ಜಾನುವಾರುಗಳಿಗೆ ಅಂದ್ರೆ ದನಕರುಗಳಿಗೆ ಯಾವ ರೀತಿ ಒಂದು ಗುಡುಗು ಸಿಡ್ಲು ಆದಾಗ ಅಪಾಯ ಹೇಗಾಗುತ್ತೋ, ಹಾಗೆ ಕುರಿ ಆಡುಗಳಿಗೂ ಕೂಡ ಆಗುತ್ತೆ. ಯಾಕಂದ್ರೆ ಹೆಚ್ಚಾಗಿ ಗುಂಪು ಗುಂಪಾಗಿ ಇರುವಂತಹ ಅಥವಾ ಗಿಡದ ಕೆಳಗೆ ಇರುವಂತಹ ಪ್ರಾಣಿಗಳಿಗೆ ಜಾಸ್ತಿ, ಒಂಟಿ ಗಿಡದ ಕೆಳಗೆ ಇರುವಂತಹ ಪ್ರಾಣಿಗಳಿಗೆ ಜಾಸ್ತಿ ಗುಡುಗು ಸಿಡ್ಲು ಅಪ್ಪಳಿಸುತ್ತೆ. ಅದರಲ್ಲಿ ವಿಶೇಷವಾಗಿ ಯಾಕಂದ್ರೆ ಇವು ಕುರಿ ಆಡು ಎಲ್ಲ ಒಂದೊಂದು ಇರಲ್ಲ, ಗುಂಪು ಗುಂಪಾಗಿರ್ತಾವೆ, ಮತ್ತೆ ಗಿಡದ ಕೆಳಗೆ ಅವು ಆಶ್ರಯ ಪಡಿತಾವೆ ಮಳೆಗಾಲ ಇದ್ದಾಗ. ಆ ಕಾರಣದಿಂದ ಒಂಟಿ ಮರಕ್ಕೆ ಗುಡುಗು ಸಿಡ್ಲು ಜಾಸ್ತಿ ಅಪ್ಪಳಿಸುವ ಸಂಭವ ಇರೋದ್ರಿಂದ ದಯವಿಟ್ಟು ಅದನ್ನ ಬೇರೆ ಜಾಗದಲ್ಲಿ ಸ್ಥಳಾಂತರ ಮಾಡೋದು ಒಳ್ಳೇದು. ಶೆಡ್ ಇತ್ತಂದ್ರೆ ಶೆಡ್ ಅನ್ನು ಕೂಡ ನಾವು ಛಾವಣಿ ಸೋರದಂತೆ ನೋಡಿಕೊಂಡು ಒಳಗಡೆ ಇಡೋದು ಒಳ್ಳೇದು. ಹಾಗೆ ಮೇವನ್ನು ಕೂಡ ಅದಕ್ಕೆ ಹೆಚ್ಚಾಗಿ ಹೊರಗಡೆ ಮೇಲಿಕ್ ಬಿಡೋದ್ರಿಂದ ಅದಕ್ಕೆ ಅತಿಸಾರ ಅಂದ್ರೆ ಬೇದಿ ಆಗೋ ಸಂಭವ ಜಾಸ್ತಿ ಇರುತ್ತೆ ಮಳೆಗಾಲದಲ್ಲಿ. ವಿಶೇಷವಾಗಿ ಬೆಳಗಿನ ಸಮಯದಲ್ಲಿ ಇಬ್ಬನಿ ಸಿಡಿದಂತ ಹುಲ್ಲನ್ನು ನೀವು ಹಾಕಿದ್ರೂ ಕೂಡ ಈ ಬೇದಿ ಆಗೋ ಸಂಭವ ಜಾಸ್ತಿ ಇರುತ್ತೆ. ಆ ಕಾರಣದಿಂದ ನೀವೇನಾದ್ರೂ ಕಟ್ಟಿ ಮೇಯಿಸೋ ಪದ್ಧತಿಯಲ್ಲಿ ನೀವು ಕುರಿ ಅಥವಾ ಆಡು ಸಾಕಾಣಿಕೆ ಮಾಡ್ತಾ ಇದ್ರಿ ಅಂತಂದ್ರೆ, ಹಸಿ ಹುಲ್ಲನ್ನ ನೀವು ಕಟಾವಣೆ ಮಾಡಿದಾಗ ಅದನ್ನ ನಾವು ಹರಡಿಸಿ ಒಂದ್ ಸ್ವಲ್ಪ ಪ್ರಮಾಣದಲ್ಲಿ ಅದನ್ನ ಒಣಗಿಸಿ ನಂತರದ ಸಮಯದಲ್ಲಿ ಅದನ್ನು ನೀಡೋದು ಒಳಿತು. ಹಾಗೆ ನೀವು ಪಶು ಆಹಾರ ಅಥವಾ ಹಿಂಡಿಯನ್ನ ನೀವು ಏನಾದರೂ ಕೊಡೋ ರೂಢಿಯಲ್ಲಿ ಇಟ್ಕೊಂಡಿದ್ರಿ ಅಂತಂದ್ರೆ, ಅಥವಾ ಕಾಳು ಕಡಿಗಳನ್ನ ನುಚ್ಚುಗಳನ್ನ ಹಾಕೋ ಒಂದು ರೂಢಿಯನ್ನು ಇಟ್ಕೊಂಡಿದ್ರೆ ಅದನ್ನು ಕೂಡ ಒದ್ದೆ ಆಗದ ರೀತಿಯಲ್ಲಿ ಇರಬೇಕು. ಮತ್ತೆ ಶೇಖರಣೆ ಬಗ್ಗೆ ವಿಶೇಷವಾದ ಕಾಳಜಿಯನ್ನು ವಹಿಸಿರಬೇಕು. ಮತ್ತೆ ಕೆಟ್ಟಿರುವಂತ ಅಥವಾ ಬೂಸ್ಟ್ ಹಿಡಿದಂತ ಈ ಕಾಳು ಕಡಿಗಳನ್ನ ದಯವಿಟ್ಟು ಹಾಕಲೇಬೇಡಿ. ಇದರಿಂದ ಕೂಡ ನಮ್ಮ ಕುರಿ ಆಡುಗಳ ಆರೈಕೆ ಮತ್ತು ಅದರ ಆರೋಗ್ಯವನ್ನ ಕಾಪಾಡಲಿಕ್ಕೆ ಸಾಧ್ಯತೆ ಇರುತ್ತೆ.
0: ಈ ಕುರಿ ಮತ್ತು ಆಡುಗಳ ಒಂದು ನಿರ್ವಹಣೆಯಲ್ಲಿ ಈ ಶೆಡ್ಗಳ ನಿರ್ವಹಣೆ ಹೇಗಿರ್ಬೇಕಂತ?
1: ಹೆಚ್ಚಾಗಿ ಕುರಿ ಮತ್ತು ಆಡುಗಳ ನಮ್ಮ ಈ ಭಾಗದಲ್ಲಿ ಒಂದೊಂದು ಊರಿಂದ ಇನ್ನೊಂದು ಊರಿಗೆ ಹಿಂಗೆ ತಿರುಗಾಡಿಕೊಂಡು ಮೇಯಿಸೋ ಪದ್ಧತಿ ಚಾಲ್ತಿಯಲ್ಲಿ ಇರೋದ್ರಿಂದ, ಬಟ್ ಇತ್ತೀಚಿನ ದಿನಗಳಲ್ಲಿ ಕಟ್ಟಿ ಮೇಯಿಸುವಂತ ಶೆಡ್ಡಿನಲ್ಲಿ ಬಿಡುವಂತ ಪದ್ಧತಿ ಕೂಡ ಇದೆ. ಒಂದ್ ವೇಳೆ ಅವರು ಹೊರಗಡೆ ಹೋದ್ರೂ ಕೂಡ ಮತ್ತೆ ಸಾಯಂಕಾಲದ ಹೊತ್ತಿಗೆ ಬಂದು ಮತ್ತೆ ಶೆಡ್ ಅಲ್ಲೇ ಕಟ್ತಾರೆ. ಆ ಸಮಯದಲ್ಲೂ ಕೂಡ ಈ ಶೆಡ್ ಅನ್ನ ಕ್ಲೀನ್ ಮಾಡೋದ್ರ ಬಗ್ಗೆ, ಸ್ವಚ್ಛ ಮಾಡೋದ್ರ ಬಗ್ಗೆ ವಿಶೇಷವಾದ ಕಾಳಜಿಯನ್ನ ವಹಿಸಬೇಕಾಗತ್ತೆ. ಯಾಕಂದ್ರೆ ಗೊಬ್ಬರಕ್ಕೆ ಭಾರಿ ಡಿಮಾಂಡ್ ಕೂಡ ಇರೋದ್ರಿಂದ, ಆ ಬೆಳಗ್ಗೆ ಕುರಿಯನ್ನ ನೀವು ಹೊರಗಡೆ ಬಿಟ್ಟ ತಕ್ಷಣನೇ ನೀವು ಶೆಡ್ ಅನ್ನ ಸ್ವಚ್ಛ ಮಾಡಿ ಒಂದು ಫಿನೈಲ್ ಅಂತ ದ್ರಾವಣದಿಂದ ಸಿಂಪಡಣೆ ಮಾಡಿಬಿಟ್ರೆ ಅದು ಅಲ್ಲಿರುವಂತ ರೋಗಾಣುಗಳ ಸಂಖ್ಯೆ ವೃದ್ಧಿ ಏನಾದರೂ ಆಗ್ತಾ ಇದ್ರೆ ಅದು ಕಡಿಮೆ ಆಗುತ್ತೆ. ಮತ್ತೆ ನೆಲ ಒಣದಾಗಿರುತ್ತೆ, ಮಧ್ಯಾಹ್ನದ ಹೊತ್ತು ಬಿಸಿಲು ಬರೋದ್ರಿಂದ ನೆಲ ಒಣದಾಗಿ ಕೂಡ ಇರುತ್ತೆ. ಮತ್ತೆ ಸಂಜೆ ಹೊತ್ತಿಗೆ ವಾಪಸ್ ತಂದು ಕಟ್ಟಿಬಿಟ್ರೆ ಇದರಿಂದ ಮತ್ತೆ ಯಾವುದೇ ರೀತಿಯ ರೋಗಾಣುಗಳ ವೃದ್ಧಿ ಸಂಖ್ಯೆ ಕಡಿಮೆ ಆಗುತ್ತೆ. ಜೊತೆಗೆ ಈ ಉಣ್ಣೆ ಉಪಟಳ ಜಾಸ್ತಿ ಆಗುತ್ತೆ ಅಂತ ನಾನು ಆಗ್ಲೇ ಹೇಳಿದೆ, ಅದು ಕುರಿ ಆಡುಗಳಿಗೂ ಕೂಡ ಆಗುವಂತ ಸಂಭವ ಜಾಸ್ತಿ ಇರುತ್ತೆ. ಆ ಕಾರಣದಿಂದ ದಯವಿಟ್ಟು ಶೆಡ್ ಅಲ್ಲಿ ಏನಾದರೂ ಬಿರುಕುಗಳು ಇತ್ತು ಅಂತಂದ್ರೆ ಅದನ್ನೆಲ್ಲ ಮುಚ್ಚೋದು ಅತ್ಯವಶ್ಯಕ ಇದೆ.
0: ಡಾಕ್ಟ್ರೆ, ಕೊನೆಯದಾಗಿ ನಮ್ಮ ರೈತ ಬಾಂಧವರಿಗೆ ಈ ಮಳೆಗಾಲದಲ್ಲಿ ಜಾನುವಾರುಗಳ ಒಂದು ಆರೈಕೆಯ ಒಂದು ಕುರಿತು ನಾವು ಮಾತನಾಡ್ತಾ ಇದೀವಲ್ಲ, ಇದರ ಯುವ ರೈತರಿಗಾಗಿ ಕಿವಿ ಮಾತು ಹೇಳೋದಾದ್ರೆ,
1: ಮಳೆಗಾಲದಲ್ಲಿ ಒಂದು ಕೊಟ್ಟಿಗೆಯ ಬಗ್ಗೆ ವಿಶೇಷವಾದ ಕಾಳಜಿಯನ್ನು ವಹಿಸಿರಿ. ಆಮೇಲೆ ಪಶುವೈದ್ಯರ ಸಲಹೆಯನ್ನು ನೀವು ಆಗಾಗ ಪಡಿತಾ ಇರಬೇಕು. ಜಂತುನಾಶಕಗಳ ವಿರುದ್ಧ ಜಂತುನಾಶಕಗಳನ್ನು ನೀವು ಹಾಕಿಸ್ತಾ ಇರಬೇಕು. ನಿಮ್ಮಲ್ಲಿ ಕರು ಇತ್ತು ಅಂತಂದ್ರೆ ಮೊದಲಿಗೆ 7-10 ದಿವಸಕ್ಕೆ ಜಂತುನಾಶಕ ಔಷಧಿಯನ್ನು ಕುಡಿಸಿ ನಂತರ ಪ್ರತಿ 6 ತಿಂಗಳಿಗೊಮ್ಮೆ ಜಂತುನಾಶಕವನ್ನು ನಾವು ಕುಡಿಸ್ತಾ ಇರಬೇಕು. ಇದು ಅದು ಗಬ್ಬ ಇದೆಯೋ ಗಬ್ಬ ಇಲ್ಲೋ ಅದು ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡದೇನೆ ನೀವು ಆಸ್ಪತ್ರೆಗೆ ಹೋಗಿ ಜಂತುನಾಶಕವನ್ನ ಹಾಕಿಸ್ಲೇಬೇಕು. ಜೊತೆಗೆ ಲಸಿಕೆಗಳ ಬಗ್ಗೆ ನೀವು ಯಾವುದೇ ರೀತಿಯ ಅಸಡ್ಡೆಯನ್ನ ತೋರದೆ, ಯಾಕಂದ್ರೆ ಲಸಿಕೆ ಅಂದ ತಕ್ಷಣ ಹೆಚ್ಚಾಗಿ ಜನ ಏನು ಯೋಚನೆ

0: ಅಂತಂದ್ರೆ ಅಲ್ಲಿ ಲಸಿಕೆ ಹಾಕಿದ ತಕ್ಷಣ ಜ್ವರ ಬರುತ್ತೆ, ಲಸಿಕೆ ಹಾಕಿದ ತಕ್ಷಣ ಬಾವು ಬರುತ್ತೆ, ಲಸಿಕೆ ಹಾಕಿದ ತಕ್ಷಣ ಕಂದು ಹಾಕುತ್ತೆ, ಲಸಿಕೆ ಹಾಕಿದ ತಕ್ಷಣ ಹಾಲು ಉತ್ಪಾದನೆ ಕಡಿಮೆ ಆಗುತ್ತೆ ಅಂತ ಹಿಂಗೆಲ್ಲ ಕೆಲವು ತಪ್ಪು ಅಭಿಪ್ರಾಯಗಳು ಅಥವಾ ಮೂಢನಂಬಿಕೆಗಳಿದೆ. ಅದನ್ನ ಯಾವುದನ್ನು ನೀವು ಮನಸ್ಸಿಗೆ ಹಚ್ಕೊಳ್ಳದೆ ಲಸಿಕೆಯನ್ನ ಹಾಕಿಸಲೇಬೇಕು. ಇಲ್ಲ ಅಂತಂದ್ರೆ ಅದಕ್ಕೆ ಈ ಮಾರಣಾಂತಿಕ ಕಾಯಿಲೆಗಳ ವಿರುದ್ಧ ಅದಕ್ಕೆ ರೋಗ ನಿರೋಧಕ ಶಕ್ತಿ ಇರೋದಿಲ್ಲ. ಮಳೆಗಾಲದ ನಂತರ ರೋಗಾಣುಗಳ ವೃದ್ಧಿ ಹೆಚ್ಚಾಗಿರೋದ್ರಿಂದ, ತೇವಾಂಶ ವಾತಾವರಣದಲ್ಲಿ ಹೆಚ್ಚಾಗಿರೋದ್ರಿಂದ ರೋಗಾಣುಗಳ ವೃದ್ಧಿಗೆ ಒಂದು ಪೂರಕ ವಾತಾವರಣ ಇರೋದ್ರಿಂದ ಅಂತ ರೋಗಾಣುಗಳು ಏನಾದರೂ ನಿಮ್ಮ ಜಾನುವಾರುಗಳಿಗೆ ಅಟ್ಯಾಕ್ ಮಾಡಿದ್ರೆ ಅಂತಂದ್ರೆ, ಅಂದ್ರೆ ಆ ರೋಗ ಬಂತು ಅಂತಂದ್ರೆ ಜಾನುವಾರುಗಳು ರಕ್ಷಣೆ ಸಾಧ್ಯತೆ ಬಹಳ ಕಡಿಮೆ ಆಗುತ್ತೆ. ಆ ರೋಗ ಅದಕ್ಕೆ ಬಂದೇ ಬರುತ್ತೆ, ಆಗ ಸಾವನ್ನಪ್ಪುವ ಸಾಧ್ಯತೆ ಜಾಸ್ತಿ ಇರುತ್ತೆ. ದಯವಿಟ್ಟು ಮೇವಿನ ಬಗ್ಗೆ, ಸ್ವಚ್ಛ ನೀರು ಕೊಡೋದ್ರ ಬಗ್ಗೆ, ಮೇವಿನ ಶೇಖರಣೆಯ ಬಗ್ಗೆ, ಮತ್ತು ಇನ್ನೊಂದು ನಾನು ಹೇಳೋದು ಮರೆತೆ, ಮಿನರಲ್ ಮಿಶ್ರಣ ಕೊಡೋದ್ರ ಬಗ್ಗೆ, ಅಂದ್ರೆ ಖನಿಜ ಮಿಶ್ರಣ ಅಥವಾ ಲವಣ ಮಿಶ್ರಣ ಅಂತ ಏನ್ ಹೇಳ್ತೀವಿ ಅದನ್ನು ಕೊಡೋದ್ರ ಬಗ್ಗೆ ಕೂಡ ನೀವು ವಿಶೇಷವಾದ ಕಾಳಜಿಯನ್ನ ವಹಿಸಬೇಕು. ಅದು ವರ್ಷಂ ಪೂರ್ತಿ, ಅದು ಕರು ಇರಲಿ, ಮಣಕ ಇರಲಿ, ಗರ್ಭ ಧರಿಸುವಂತ ಹಸು ಇರಲಿ ಅಥವಾ ಗರ್ಭ ಧರಿಸದೇ ಇರುವಂತಹ ಹಸು ಇರಲಿ, ದಯವಿಟ್ಟು ಖನಿಜ ಮಿಶ್ರಣವನ್ನು ನೀವು ಕೊಡ್ತಾ ಇರ್ರಿ. ಅದು ಕೊಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಅದಕ್ಕೆ ಒಂದು ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ, ಮತ್ತೆ ಅದರ ಆರೋಗ್ಯವು ಸುಧಾರಿಸುತ್ತೆ, ಮತ್ತೆ ಅದರದ್ದು ಉತ್ಪಾದಕತೆ ಕೂಡ ಹೆಚ್ಚಾಗಿರುತ್ತೆ. ಆ ಬಗ್ಗೆ ವಿಶೇಷವಾದ ಕಾಳಜಿಯನ್ನು ತೆಗೆದುಕೊಳ್ಳ್ರಿ. ಹಾಗೆ ಪಶುವೈದ್ಯರ ಸಲಹೆಯನ್ನು ನೀವು ಆಗಾಗ ಪಡೆದು ಇದಕ್ಕೆ ಮಳೆಗಾಲದಲ್ಲಿ ಬರುವಂತಹ ಎಲ್ಲಾ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಲೇಬೇಕು. ವಿಶೇಷವಾಗಿ ಸಿಡಿಲು ಮಿಂಚುಗಳಿಂದ ಈ ಬಯಲುಸೀಮೆ ಪ್ರದೇಶದಲ್ಲಿ ಬಹಳಷ್ಟು ಜಾನುವಾರುಗಳು ಸಾವನ್ನಪ್ಪುತ್ತವೆ, ಮನುಷ್ಯರು ಸಾವನ್ನಪ್ಪುತ್ತಾರೆ, ಹಾಗೆ ಜಾನುವಾರುಗಳಿಗಂತೂ ಬಹಳ ಸಾವು ಸಂಭವ ಸಾಧ್ಯತೆ ಹೆಚ್ಚಿರುತ್ತೆ. ದಯವಿಟ್ಟು ಸಿಡಿಲು ಮಿಂಚುಗಳಿಂದ ವಿಶೇಷವಾದ ರಕ್ಷಣೆಯನ್ನು ಕೊಡಿಸೋದು ಅತ್ಯವಶ್ಯಕ ಇದೆ. ನಾನು ಇಷ್ಟು ಈ ಜಾನುವಾರುಗಳ ಆರೈಕೆ ಬಗ್ಗೆ, ವಿಶೇಷವಾಗಿ ಮಳೆಗಾಲದಲ್ಲಿ ಗುಡುಗು ಮಿಂಚುಗಳಿಂದ ರಕ್ಷಣೆ ಬಗ್ಗೆ ಒಂದು ಕಾಳಜಿ ವಹಿಸಬೇಕಂತ ನಾನು ತಮ್ಮಲ್ಲಿ ವಿಶೇಷವಾದ ಒಂದು ಕಳಕಳಿಯನ್ನು ಮಾಡಿಕೊಳ್ತೇನೆ.
1: ತುಂಬಾ ಸಂತೋಷ ಡಾಕ್ಟರ್ ಸಿದ್ಧಲಿಂಗ ಸ್ವಾಮಿ ಹಿರೇಮಠ ಅವರೇ. ಮಳೆಗಾಲದಲ್ಲಿ ಜಾನುವಾರುಗಳ ಆರೈಕೆ ಕುರಿತು ತಾವು ಸಾಕಷ್ಟು ಮಾಹಿತಿಗಳನ್ನು ನಮ್ಮ ರೈತ ಬಾಂಧವರಿಗೆ ಮಾಡಿಕೊಟ್ರೆ, ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ವಿಷಯಗಳನ್ನು ತಿಳಿಸಿದ್ದಕ್ಕಾಗಿ ಆಕಾಶವಾಣಿಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಅಭಿನಂದನೆಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೂ ಮಳೆಗಾಲದಲ್ಲಿ ಜಾನುವಾರುಗಳ ರಕ್ಷಣೆ ಈ ಕುರಿತು ಗದುಗಿನ ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಸಿದ್ದಲಿಂಗಯ್ಯ ಸ್ವಾಮಿ ಹಿರೇಮಠ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶನವನ್ನು ನಡೆಸಿಕೊಟ್ಟವರು ಕುಮಾರ್ ಅಗಡಿ, ಸಂಕಲನ ಸುಮಾ ಸುರೇಶ್.
3: ಇಂದಿನ ಜನಪದ ಸಂಗೀತದಲ್ಲಿ ಕೆಳೂರಿನ ಸಂಗಪ್ಪ ಫಕೀರಪ್ಪ ಹೋಗಾರ್ ಮತ್ತು ಸಂಗಡಿಯಿಂದ ಕರಡಿ ಮಜ್ಲು, ಹತ್ತು ಮಾತ್ರೆ ಜಂಪತಾಳ ಮಿಶ್ರ ಜಾತಿಯಲ್ಲಿ ಆಲಿಸಿ.

ಕೆಳೂರಿನ ಸಂಗಪ್ಪ ಫಕೀರಪ್ಪ ಹೂಗಾರ್ ಮತ್ತು ಸಂಘದಿಂದ ಇದುವರೆಗೆ ಕರಡಿಮಜ್ಲು ಕೇಳಿದ್ರಿ. ನಾಳೆಯ ಕೃಷಿರಂಗದಲ್ಲಿ ಗ್ರಾಮಲಕ್ಷ್ಮಿ, ಜನಪದ ಸಂಗೀತದಲ್ಲಿ ಗೊಳಸಂಗಿಯ ಸಂಕಣ್ಣ ಗುರುಬಸಪ್ಪ ವಂದಾಳ್ ಮತ್ತು ಸಂಘದಿಂದ ಭಜನಾ ಪದ.

ಆಕಾಶವಾಣಿ ಧಾರವಾಡ. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ 7:35 ಕ್ಕೆ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಗುಜರಾತ್ಗೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ, 22,600 ಕೋಟಿ ರೂಪಾಯಿ ಮೊತ್ತದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ. ಕಾರ್ಯಾಚರಣೆ ದಕ್ಷತೆ ಬಲಪಡಿಸಲು ಫೀಲ್ಡ್ ಕಮಾಂಡರ್ಗಳ ಹಣಕಾಸಿನ ಮಿತಿ ದುಪ್ಪಟ್ಟು ನಿರ್ಧಾರಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ. 10,000 ಕೋಟಿ

0: ರೂಪಾಯಿಗಳ ಎಟಿಎಫ್ ಬೆಲೆ ಸ್ಥಿರೀಕರಣ ನಿಧಿ ಸ್ಥಾಪನೆ, ಕೇಂದ್ರ ಸರ್ಕಾರದ ಕ್ರಮ ಸ್ವಾಗತಿಸಿದ ಭಾರತೀಯ ವಿಮಾನಯಾನ ಸಂಸ್ಥೆಗಳು. ವಿಶ್ವ ಬಾಕ್ಸಿಂಗ್ ಶ್ರೇಯಾಂಕ, ಅಗ್ರಸ್ಥಾನ ಪಡೆದ ಭಾರತೀಯ ಕುಸ್ತಿಪಟುಗಳು. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಗುಜರಾತ್ನ ಸೂರತ್ ಮತ್ತು ದಾಮನ್ಗೆ ಭೇಟಿ ನೀಡಲಿದ್ದಾರೆ. ಅವರು ಸುಮಾರು 22,600 ಕೋಟಿ ರೂಪಾಯಿಗಳಿಗೂ ಅಧಿಕ ಮೊತ್ತದ ಪ್ರಮುಖ ಅಭಿವೃದ್ದಿ ಯೋಜನೆಗಳ ಶಂಕುಸ್ಥಾಪನೆ, ಲೋಕಾರ್ಪಣೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಇದರಲ್ಲಿ ಸಾರಿಗೆ, ಆರೋಗ್ಯ ರಕ್ಷಣೆ, ಕೈಗಾರಿಕಾ ಮೂಲಸೌಕರ್ಯ, ಇಂಧನ, ನಾಗರಿಕ ವಿಮಾನಯಾನ, ಪ್ರವಾಸೋದ್ಯಮ ಮತ್ತು ಸಾಗರ ಸಂಪರ್ಕದ ಪ್ರಮುಖ ಯೋಜನೆಗಳು ಒಳಗೊಂಡಿವೆ. ಪ್ರಧಾನಿ ನರೇಂದ್ರ ಮೋದಿಯವರು ಮಧ್ಯಾಹ್ನ ಗುಜರಾತ್ಗೆ ಭೇಟಿ ನೀಡಲಿದ್ದು, ಅಲ್ಲಿ ಕೈಗಾರಿಕಾ ಮೂಲಸೌಕರ್ಯಗಳನ್ನು ಪರಿಶೀಲಿಸಿದ ಬಳಿಕ ಸೂರತ್ನಲ್ಲಿ ಅಭಿವೃದ್ದಿ ಯೋಜನೆಗಳಿಗೆ ಚಾಲನೆಯನ್ನು ನೀಡಲಿದ್ದಾರೆ. ಸಂಜೆ ದಾಮನ್ಗೆ ಭೇಟಿ ನೀಡಲಿರುವ ಅವರು ನಮೋ ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್ ಕಟ್ಟಡವನ್ನು ಹಾಗೂ ನಮೋ ಆಸ್ಪತ್ರೆಯನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಕಾರ್ಯಾಚರಣೆಯ ದಕ್ಷತೆಯನ್ನು ಬಲಪಡಿಸಲು ಫೀಲ್ಡ್ ಕಮಾಂಡರ್ಗಳ ಹಣಕಾಸಿನ ಮಿತಿಯನ್ನು ದುಪ್ಪಟ್ಟು ಮಾಡಲು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ ನೀಡಿದ್ದಾರೆ. ನವದೆಹಲಿಯಲ್ಲಿ ಇಂದು ವೈದ್ಯಕೀಯ ಮತ್ತು ಕಾಮಗಾರಿ ಯೋಜನೆಗಳು ಸೇರಿದಂತೆ ರಕ್ಷಣಾ ಸೇವೆಗಳಿಗಾಗಿ ಪರಿಷ್ಕೃತ ಹಣಕಾಸು ಅಧಿಕಾರ ಯೋಜನೆಯನ್ನು ಸಹ ಅವರು ಬಿಡುಗಡೆ ಮಾಡಿದರು. ಪರಿಷ್ಕೃತ ಹಣಕಾಸು ಅಧಿಕಾರ ನಿಯೋಜನೆಯು ಕಂದಾಯ ಮಾರ್ಗದ ಮೂಲಕ 125,000 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಿನ ಮೊತ್ತದ ಖರೀದಿ ಪ್ರಕ್ರಿಯೆಯನ್ನು ಸುಗಮಗೊಳಿಸಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಹಣಕಾಸಿನ ಅಧಿಕಾರವನ್ನು 100% ಹೆಚ್ಚಿಸಲಾಗಿದೆ ಮತ್ತು ಕೆಲವು ಸಂದರ್ಭಗಳಲ್ಲಿ ಇದು ದುಪ್ಪಟ್ಟಿಗಿಂತಲೂ ಹೆಚ್ಚಾಗಿದೆ. ಇದು ಫೀಲ್ಡ್ ಕಮಾಂಡರ್ಗಳ ಕಾರ್ಯಾಚರಣೆಯ ದಕ್ಷತೆಯನ್ನು ಮತ್ತಷ್ಟು ಬಲಪಡಿಸಲಿದೆ ಮತ್ತು ಒಪ್ಪಂದಗಳನ್ನು ವೇಗವಾಗಿ ಮುಕ್ತಾಯಗೊಳಿಸಲು ಹಾಗೂ ಯೋಜನೆಗಳ ತ್ವರಿತ ಅನುಷ್ಠಾನಕ್ಕೆ ಕಾರಣವಾಗಲಿದೆ ಎಂದು ಸಚಿವಾಲಯ ತಿಳಿಸಿದೆ. ಸೇನಾ, ವಾಯುಪಡೆ ಮತ್ತು ನೌಕಾಪಡೆಯ ಕಮಾಂಡರ್ಗಳಿಗೆ ನಿಯೋಜಿಸಲಾದ ವಿಶೇಷ ಹಣಕಾಸು ಅಧಿಕಾರವನ್ನು ಗಣನೀಯವಾಗಿ ಹೆಚ್ಚಿಸಲಾಗಿದೆ ಮತ್ತು ತುರ್ತು ಕಾರ್ಯಾಚರಣೆಯ ಅಗತ್ಯತೆಗಳನ್ನು ಪೂರೈಸಲು ಒದಗಿಸಲಾದ ಒಟ್ಟು ಹಣಕಾಸು ಮಿತಿಯನ್ನು 100% ಹೆಚ್ಚಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ನವೀಕರಿಸಬಹುದಾದಂತಹ ಇಂಧನ ಕ್ಷೇತ್ರದಲ್ಲಿ ಭಾರತ ಅಸಾಧಾರಣ ಪ್ರಗತಿಯನ್ನು ಸಾಧಿಸಿದ್ದು, ಪಳೆಯುಳಿಕೆ ರಹಿತ ಇಂಧನ ಸಾಮರ್ಥ್ಯದಲ್ಲಿ ವಿಶ್ವದ ಅಗ್ರ ಉತ್ಪಾದಕ ರಾಷ್ಟಗಳಲ್ಲಿ ಒಂದಾಗಿ ಹೊರಹೊಮ್ಮುತ್ತಿದೆ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದಂತಹ ಇಂಧನ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆಯ 2 ವರ್ಷಗಳ ಸಂದರ್ಭದಲ್ಲಿ ಸಚಿವರು ವಾಟ್ಸ್ಆಪ್, ಚಾಟ್ಬಾಟ್, ಸಂತೋಷ್ ಮತ್ತು ಪಿಎಂ ಸೂರ್ಯಘರ್ ಲಾಂಛನವನ್ನು ಬಿಡುಗಡೆ ಮಾಡಿದರು. ಸುಮಾರು 80% ಮೇಲ್ಛಾವಣಿ ಸೌರಶಕ್ತಿ ಸ್ಥಾಪನೆ ಗುರಿಯನ್ನು ಸಾಧಿಸಲಾಗಿದೆ. 53,000 ಸರ್ಕಾರಿ ಕಟ್ಟಡಗಳನ್ನು ಸೌರಶಕ್ತಿ ಚಾಲಿತಗೊಳಿಸಲಾಗಿದ್ದು, ಒಟ್ಟು 855 ಮೆಗಾವ್ಯಾಟ್ ಸಾಮರ್ಥ್ಯ ಇದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ಮಾಹಿತಿಯನ್ನು ನೀಡಿದ್ದಾರೆ. 10,000 ಕೋಟಿ ರೂಪಾಯಿಗಳ ವಾಯುಯಾನ ಟರ್ಬೈನ್ ಇಂಧನ ಎಟಿಎಫ್ ಬೆಲೆ ಸ್ಥಿರೀಕರಣ ನಿಧಿಯನ್ನು ಅನುಮೋದಿಸಿರುವ ಸರ್ಕಾರದ ನಿರ್ಧಾರವನ್ನು ಭಾರತೀಯ ವಿಮಾನಯಾನ ಸಂಸ್ಥೆಗಳು ಸ್ವಾಗತಿಸಿವೆ. ಇದು ಭಾರತೀಯ ವಾಯುಯಾನ ಪರಿಸರ ವ್ಯವಸ್ಥೆಗೆ ಅಗತ್ಯವಾದ ಬೆಂಬಲವನ್ನು ನೀಡುತ್ತದೆ ಎಂದು ಹೇಳಿವೆ. ದೇಶೀಯ ಮತ್ತು ಅಂತಾರಾಷ್ಟೀಯ ಕಾರ್ಯಾಚರಣೆಗಳಿಗಾಗಿ ಏರ್ಲೈನ್ಸ್ಗೆ ಎಟಿಎಫ್ ಬೆಲೆ ಸ್ಥಿರೀಕರಣ ಬೆಂಬಲವನ್ನು ಒದಗಿಸಲು ತೈಲ ಮಾರುಕಟ್ಟೆ ಕಂಪನಿಗಳಿಗೆ 10,000 ಕೋಟಿ ರೂಪಾಯಿಗಳ ಒಂದು ಬಾರಿಯ ಬಜೆಟ್ ಬೆಂಬಲವನ್ನು ಕೇಂದ್ರ ಸಚಿವ ಸಂಪುಟ ನಿನ್ನೆ ಅನುಮೋದಿಸಿದೆ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನಿಂದ ಉಂಟಾಗುವ ಅಸಾಧಾರಣ ಇಂಧನ ಬೆಲೆ ಏರಿಳಿತದ ಅವಧಿಯಲ್ಲಿ ವಿಮಾನಯಾನ ಸಂಸ್ಥೆಗಳಿಗೆ ಸ್ಥಿರವಾದ ಎಟಿಎಫ್ ಬೆಲೆ ನಿಗದಿಯನ್ನು ಸುಗಮಗೊಳಿಸಲು ಕಂಪನಿಗಳಿಗೆ ಬೆಂಬಲ ಒದಗಿಸಲಾಗುತ್ತದೆ. ಎಟಿಎಫ್ ಬೆಲೆ ಸ್ಥಿರೀಕರಣ ಬೆಂಬಲವನ್ನು ಪರಿಚಯಿಸುವ ಸರ್ಕಾರದ ನಿರ್ಧಾರವನ್ನು ಏರ್ ಇಂಡಿಯಾ ಶ್ಲಾಘಿಸಿದೆ. ಈ ಪ್ರಗತಿಪರ ಕ್ರಮವು ಭಾರತೀಯ ವಾಯುಯಾನ ಪರಿಸರ ವ್ಯವಸ್ಥೆಗೆ ಅಗತ್ಯವಾದ ಬೆಂಬಲವನ್ನು ಒದಗಿಸುತ್ತದೆ. ಈ ನಿರ್ಧಾರವು ದೇಶದ ಜನರಿಗೆ ಸಂಪರ್ಕವನ್ನು ಬಲಪಡಿಸುವ ಮತ್ತು ವಿಮಾನಯಾನ ಸಂಸ್ಥೆಗಳು ಪ್ರಯಾಣಿಕರಿಗೆ ಹೆಚ್ಚು ಪರಿಣಾಮಕಾರಿಯಾಗಿ ಸೇವೆ ಸಲ್ಲಿಸಲು ಅನುವು ಮಾಡಿಕೊಡುವ ಸರ್ಕಾರದ ಬದ್ದತೆಯನ್ನು ಬಲಪಡಿಸುತ್ತದೆ ಎಂದು ಏರ್ ಇಂಡಿಯಾ ಹೇಳಿದೆ. ಈ ಪ್ರಮುಖ ಉಪಕ್ರಮಕ್ಕಾಗಿ ಇಂಡಿಗೋ ಏರ್ಲೈನ್ಸ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಧನ್ಯವಾದವನ್ನು ಅರ್ಪಿಸಿದೆ. ವಿಮಾನಯಾನ ಪ್ರಯಾಣವನ್ನು ಹೆಚ್ಚು ಸುಲಭಗೊಳಿಸುವುದು, ಪ್ರಾದೇಶಿಕ ಸಂಪರ್ಕವನ್ನು ಬಲಪಡಿಸುವುದು ಮತ್ತು ಭಾರತದ ವಾಯುಯಾನ ಕ್ಷೇತ್ರದ ಬೆಳವಣಿಗೆಯನ್ನು ವೇಗಗೊಳಿಸುವಲ್ಲಿ ಸ್ಥಿರವಾದ ಎಟಿಎಫ್ ಬೆಲೆ ನಿಗದಿ ಪರಿಸರವು ಮಹತ್ವದ ಹೆಜ್ಜೆಯಾಗಿದೆ ಎಂದು ಇಂಡಿಗೋ ಏರ್ಲೈನ್ಸ್ ಹೇಳಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15 ಕ್ಕೆ.

ಕೇಂದ್ರ ಸರ್ಕಾರ ಇಂದು 7 ವಿಭಾಗಗಳಲ್ಲಿ 2026 ಇ ಆಡಳಿತಕ್ಕಾಗಿ 29ನೇ ರಾಷ್ಟೀಯ ಪ್ರಶಸ್ತಿಗಳನ್ನು ಘೋಷಣೆ ಮಾಡಿದೆ. ಇ ಆಡಳಿತ ಕ್ಷೇತ್ರದಲ್ಲಿ ಅನುಕರಣೀಯ ಕೊಡುಗೆಗಳನ್ನು ಗುರುತಿಸಲು 10 ಚಿನ್ನದ ಪ್ರಶಸ್ತಿಗಳು, 6 ಬೆಳ್ಳಿ ಪ್ರಶಸ್ತಿ ಮತ್ತು 1 ಜ್ಯೂರಿ ಪ್ರಶಸ್ತಿ ಸೇರಿದಂತೆ ಒಟ್ಟು 17 ಪ್ರಶಸ್ತಿಗಳನ್ನು ನೀಡಲಾಗುವುದು ಎಂದು ಕೇಂದ್ರ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆಗಳು ಮತ್ತು ಪಿಂಚಣಿ ಸಚಿವಾಲಯ ತಿಳಿಸಿದೆ. ದೇಶಾದ್ಯಂತ ಈ ಆಡಳಿತ ಉಪಕ್ರಮಗಳ ಅನುಷ್ಠಾನದಲ್ಲಿನ ಶ್ರೇಷ್ಠತೆಯನ್ನು ಗುರುತಿಸಲು ಮತ್ತು ಉತ್ತೇಜಿಸಲು ಈ ಪ್ರಶಸ್ತಿಗಳನ್ನು ವಾರ್ಷಿಕವಾಗಿ ನೀಡಲಾಗುತ್ತದೆ. ರಾಜಸ್ಥಾನದ ಜೈಪುರದಲ್ಲಿ ನಡೆಯಲಿರುವ ಈ ಆಡಳಿತದ 29ನೇ ರಾಷ್ಟೀಯ ಸಮ್ಮೇಳನದಲ್ಲಿ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುವುದು. ಚಿನ್ನದ ಪ್ರಶಸ್ತಿ ವಿಜೇತರಿಗೆ ಟ್ರೋಫಿ, ಪ್ರಮಾಣ ಪತ್ರ ಮತ್ತು 10 ಲಕ್ಷ ರೂಪಾಯಿಗಳ ಪ್ರೋತ್ಸಾಹ ಧನವನ್ನು ನೀಡಲಾಗುತ್ತದೆ. ಬೆಳ್ಳಿ ಪ್ರಶಸ್ತಿ ವಿಜೇತರಿಗೆ ಟ್ರೋಫಿ, ಪ್ರಮಾಣ ಪತ್ರ ಮತ್ತು 5 ಲಕ್ಷ ರೂಪಾಯಿಗಳ ಪ್ರೋತ್ಸಾಹ ಧನವನ್ನು ನೀಡಲಾಗುತ್ತದೆ. ಯೋಜನಾ ಅನುಷ್ಠಾನಕ್ಕೆ ಅಥವಾ ಸಾರ್ವಜನಿಕ ಕಲ್ಯಾಣ ಕ್ಷೇತ್ರಗಳಲ್ಲಿ ಸಂಪನ್ಮೂಲ ಅಂತರವನ್ನು ನಿವಾರಿಸಲು ಕೇಂದ್ರ ಸಚಿವಾಲಯಗಳು ಮತ್ತು ಇಲಾಖೆಗಳು, ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳು, ಜಿಲ್ಲೆಗಳು, ಸಂಸ್ಥೆಗಳು ಮತ್ತು ಗ್ರಾಮ ಪಂಚಾಯತ್ಗಳಿಗೆ ಪ್ರೋತ್ಸಾಹ ಧನವನ್ನು ನೀಡಲಾಗುತ್ತದೆ ಎಂದು ಸಚಿವಾಲಯ ತಿಳಿಸಿದೆ. ಆಡಳಿತವನ್ನು ಸುಧಾರಿಸುವಲ್ಲಿ ಮತ್ತು ಕಲ್ಯಾಣ ಯೋಜನೆಗಳ ಪರಿಣಾಮಕಾರಿ ವಿತರಣೆಯನ್ನು ಖಚಿತಪಡಿಸಿಕೊಳ್ಳುವಲ್ಲಿ ತಂತ್ರಜ್ಞಾನ ನಿರ್ಣಾಯಕ ಪಾತ್ರ ವಹಿಸುತ್ತದೆ ಎಂದು ಕೇಂದ್ರ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅಭಿಪ್ರಾಯಪಟ್ಟಿದ್ದಾರೆ. ನವದೆಹಲಿಯಲ್ಲಿ ಇಂದು ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯ ಆಯೋಜನೆ ಮಾಡಿದಂತಹ ಸುಧಾರಣಾ ಉತ್ಸವ ಉದ್ದೇಶಿಸಿ ಮಾತನಾಡಿದ ಅವರು, ತಂತ್ರಜ್ಞಾನದ ಅಳವಡಿಕೆಯು ದೇಶಾದ್ಯಂತ ಫಲಾನುಭವಿಗಳ ಜೀವನದಲ್ಲಿ ಸ್ಪಷ್ಟವಾದ ಬದಲಾವಣೆಗಳನ್ನು ತರಲು ಸಚಿವಾಲಯಗಳಿಗೆ ಅನುವು ಮಾಡಿಕೊಟ್ಟಿದೆ ಎಂದು ಹೇಳಿದ್ದಾರೆ. 2047ರ ವೇಳೆಗೆ ಅಭಿವೃದ್ಧಿ ಹೊಂದಿದ ಭಾರತವನ್ನು ನಿರ್ಮಿಸುವ ಸರ್ಕಾರದ ಬದ್ಧತೆಯನ್ನು ಪುನರುಚ್ಚರಿಸಿದ ಅವರು, ಬಡತನವನ್ನು ನಿರ್ಮೂಲನೆ ಮಾಡುವ ಮತ್ತು ಪ್ರತಿಯೊಬ್ಬ ನಾಗರಿಕರಿಗೂ ವಸತಿ, ಕುಡಿಯುವ ನೀರು, ವಿದ್ಯುತ್, ಆಹಾರ ಭದ್ರತೆ ಮತ್ತು ಡಿಜಿಟಲ್ ಸಂಪರ್ಕವನ್ನು ಒದಗಿಸುವ ಭಾರತವನ್ನು ಸೃಷ್ಟಿಸುವುದು ಕೇಂದ್ರ ಸರ್ಕಾರದ ಬದ್ಧತೆಯಾಗಿದೆ ಎಂದು ಹೇಳಿದ್ದಾರೆ. ದೇಶಾದ್ಯಂತ ತೈಲ ಮತ್ತು ಇಂಧನ ದಾಸ್ತಾನು ಸಮರ್ಪಕವಾಗಿದ್ದು ಯಾವುದೇ ಕೊರತೆ ಆಗಿಲ್ಲ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ತಿಳಿಸಿದೆ. ದೇಶದಲ್ಲಿಂದು ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದಂತಹ ಪೆಟ್ರೋಲಿಯಂ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತ ಶರ್ಮಾ, ದೇಶದ ತೈಲಾಗಾರಗಳು ಉತ್ತಮ ಮಟ್ಟದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿವೆ ಎಂದು ಹೇಳಿದ್ದಾರೆ. ಕಳೆದ 3 ದಿನಗಳಲ್ಲಿ ದೇಶದಲ್ಲಿ 1.5 ಕೋಟಿ ಗೃಹ ಬಳಕೆ ಎಲ್ಪಿಜಿ ಸಿಲಿಂಡರ್ ಮರುಪೂರ್ಣಕ್ಕಾಗಿ ನೋಂದಣಿಯಾಗಿದ್ದು, ಈ ಪೈಕಿ 1.43 ಸಿಲಿಂಡರ್ ಪೂರೈಕೆ ಮಾಡಲಾಗಿದೆ. ಈ ಅವಧಿಯಲ್ಲಿ ಒಟ್ಟು 19,372 ಟನ್ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್, 649 ಟನ್ ಆಟೋ ಎಲ್ಪಿಜಿ ಮತ್ತು 1.57 ಲಕ್ಷ 5 ಕೆಜಿ ಸಿಲಿಂಡರ್ಗಳು ಮಾರಾಟಗೊಂಡಿವೆ. ದೇಶಾದ್ಯಂತ 520 ಶಿಬಿರಗಳ ಮೂಲಕ 9,205 ಕೆಜಿ ಸಿಲಿಂಡರ್ಗಳನ್ನು ಮಾರಾಟ ಮಾಡಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಮಾರ್ಚ್ ತಿಂಗಳಿಂದ ಈಚೆಗೆ 8.82 ಲಕ್ಷ ಪಿಎನ್ಜಿ ಸಂಪರ್ಕ ಒದಗಿಸಲಾಗಿದ್ದು, ಹೆಚ್ಚುವರಿ 2.98 ಲಕ್ಷ ಸಂಪರ್ಕಕ್ಕೆ ಮೂಲ ಸೌಕರ್ಯವನ್ನು ಕಲ್ಪಿಸಲಾಗಿದೆ. ಅಲ್ಲದೆ 8.98 ಲಕ್ಷ ನೂತನ ಪಿಎನ್ಜಿ ಗ್ರಾಹಕರು ನೋಂದಣಿಯಾಗಿದ್ದಾರೆ. 18,400 ಪಿಎನ್ಜಿ ಗ್ರಾಹಕರು ತಮ್ಮ ಎಲ್ಪಿಜಿ ಸಂಪರ್ಕ ವಾಪಸ್ ಮಾಡಿದ್ದಾರೆ ಎಂದು ಸುಜಾತ ಶರ್ಮಾ ಮಾಹಿತಿಯನ್ನು ನೀಡಿದ್ದಾರೆ. ವಿಶ್ವ ಬಾಕ್ಸಿಂಗ್ ಶ್ರೇಯಾಂಕದಲ್ಲಿ ಭಾರತ ತನ್ನ ಬಲವಾದ ಅಸ್ತಿತ್ವವನ್ನು ಉಳಿಸಿಕೊಂಡಿದೆ. ಮಹಿಳೆಯರ 57 ಕೆಜಿಯ ವಿಭಾಗದಲ್ಲಿ ಜೈಸ್ಮಿನ್ ಲಂಬೋರಿಯಾ ವಿಶ್ವದ ನಂಬರ್ 1 ಸ್ಥಾನಕ್ಕೆ ಏರಿದರೆ, ಏಷ್ಯನ್ ಚಾಂಪಿಯನ್ ಪ್ರಿಯಾ ಗಂಗಾಸ್ 60 ಕೆಜಿ ವಿಭಾಗದಲ್ಲಿ ಮತ್ತು ವಿಶ್ವನಾಥ್ ಸುರೇಶ್ 50 ಕೆಜಿ ವಿಭಾಗದಲ್ಲಿ ಅಗ್ರ ಶ್ರೇಯಾಂಕಿತರಾಗಿದ್ದಾರೆ. ಮಹಿಳೆಯರ 48 ಕೆಜಿ ವಿಭಾಗದಲ್ಲಿ ಮೀನಾಕ್ಷಿ ವಿಶ್ವದ ನಂಬರ್ 1 ಸ್ಥಾನವನ್ನು ಪಡೆದಿದ್ದಾರೆ. ಪ್ರೀತಿ 3ನೇ ಸ್ಥಾನಕ್ಕೆ ಏರಿದ್ದಾರೆ. 70 ಕೆಜಿ ವಿಭಾಗದಲ್ಲಿ ಅರುಂಧತಿ ಚೌಧರಿ, 80 ಕೆಜಿ ವಿಭಾಗದಲ್ಲಿ ಪೂಜಾರಾಣಿ ಮತ್ತು ಪ್ಲಸ್ 80 ಕೆಜಿ ವಿಭಾಗದಲ್ಲಿ ನೂಪುರ್ 2ನೇ ಸ್ಥಾನಕ್ಕೆ ತೃಪ್ತರಾಗಿದ್ದಾರೆ. 51 ಕೆಜಿ ವಿಭಾಗದಲ್ಲಿ ನಿಖನ್ ಜರೀನ್ ಮತ್ತು 75 ಕೆಜಿಯ ವಿಭಾಗದಲ್ಲಿ ಲೋ ಬ್ಲೀನಾ ಬೋರ್ಗ್ ಹೈನ್ ತಮ್ಮ ಸ್ಥಾನಗಳನ್ನು ಉಳಿಸಿಕೊಂಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗುಜರಾತ್ಗೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ. 22,600 ಕೋಟಿ ರೂಪಾಯಿ ಮೊತ್ತದ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ. ಕಾರ್ಯಾಚರಣೆ ದಕ್ಷತೆ ಬಲಪಡಿಸಲು ಫೀಲ್ಡ್ ಕಮಾಂಡರ್ಗಳ ಹಣಕಾಸಿನ ಮಿತಿ ದುಪ್ಪಟ್ಟು ನಿರ್ಧಾರಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ. 10,000 ಕೋಟಿ ರೂಪಾಯಿಗಳ ಎಟಿಎಫ್ ಬೆಲೆ ಸ್ಥಿರೀಕರಣ ನಿಧಿ ಸ್ಥಾಪನೆ. ಕೇಂದ್ರ ಸರ್ಕಾರದ ಕ್ರಮ ಸ್ವಾಗತಿಸಿದ ಭಾರತೀಯ ವಿಮಾನಯಾನ ಸಂಸ್ಥೆಗಳು. ವಿಶ್ವ ಬಾಕ್ಸಿಂಗ್ ಶ್ರೇಯಾಂಕ ಅಗ್ರಸ್ಥಾನ ಪಡೆದ ಭಾರತೀಯ ಕುಸ್ತಿಪಟುಗಳು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

ಪಂಡಿತ್ ಜಿತೇಂದ್ರ ಅಭಿಷೇಕಿ ಅವರ ಧ್ವನಿಯಲ್ಲಿ ಕೇಳೋಣ ಮರಾಠಿ ಹಾಡುಗಳು. ವಿಶ್ವಾಚ ವಿಸ್ಮರಿ, ಈ ರಚನೆ ಕೃಷ್ಣ ಭಟ್ ಬಾಂದ್ಕರ್ ಅವರದು.

ಪಂಡಿತ್ ಜಿತೇಂದ್ರ ಅಭಿಷೇಕಿಯವರ ಧ್ವನಿಯಲ್ಲಿ ಮರಾಠಿ ಹಾಡುಗಳನ್ನು ಇದುವರೆಗೆ ಕೇಳಿದ್ರಿ. ಆಕಾಶವಾಣಿ ಧಾರವಾಡ.

0: ಯುವ ಮಿತ್ರರ ಕಾರ್ಯಕ್ರಮ ಯುವವಾಣಿ. ಈಗ ಕೇಳಿ ಸಂದರ್ಶನ.
1: ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ಗಳ ಪ್ರವೇಶಾತಿ ಪ್ರಕ್ರಿಯೆ ಈ ಬಗ್ಗೆ ಶಿವಮೊಗ್ಗದ ಆರ್ಯ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ವರುಣ್ ಜಿಆರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುವವರು ಮಾಯಾ ರಾಮನ್.
2: ನಮಸ್ಕಾರ ಯುವ ಶ್ರೋತೃಗಳೇ, ಇದೀಗ ಎಸ್ಎಸ್ಎಲ್ಸಿ ಫಲಿತಾಂಶ ಆಗ್ಯದ, ಪಿಯುಸಿ ಫಲಿತಾಂಶ ಆಗ್ಯದ. ಎಸ್ಎಸ್ಎಲ್ಸಿ ಆದ್ಮೇಲೆ ನಾ ಮುಂದೆ ಎಲ್ಲಿ ಹೋಗ್ಲಿ, ಪಿಯುಸಿ ಆದ್ಮೇಲೆ ಏನ್ ತಗೊಳ್ಳಿ, ಆಹಾಹಾ, ತಲೆಯೊಳಗ ಸಿಕ್ಕಾಪಟ್ಟೆ ಪ್ರಶ್ನೆಗಳು, ಗಲಿಬಿಲಿ. ಮತ್ತ ಮನೆಯೊಳಗ ಪಾಲಕರ ಮಾತನ್ನು ಕೂಡ ಕೇಳಬೇಕು. ಅವರು ಒಮ್ಮೊಮ್ಮೆ ಇಲ್ಲೇ ಇದ್ದು ಓದು ಅಂತ ಹೇಳ್ತಾರ, ಇಲ್ಲ ಸಾಧ್ಯ ಆಗ್ತಿದ್ರ ಬೇರೆ ಊರಿಗೆ ಹೋಗಿ ತನಗ ಆಸಕ್ತಿ ಇರುವಂತಹ ಕೋರ್ಸ್ನೊಳಗ ಮುಂದುವರಿಯಬಹುದು. ಈ ಎಲ್ಲಾದ್ರ ನಡುವೆ ನಾವು ಆಗಾಗ ಒಂದಷ್ಟು ಕಾರ್ಯಕ್ರಮಗಳ ಬಗ್ಗೆ, ತರಬೇತಿಗಳ ಬಗ್ಗೆ, ಆಮೇಲೆ ಬೇರೆ ಬೇರೆ ಕೋರ್ಸ್ಗಳ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇರ್ತೀವಿ. ಅಂಥದೇ ಒಂದು ವಿಶೇಷವಾದಂತಹ

0: ಡಿಗ್ರಿ ಅಥವಾ ಡಿಪ್ಲೊಮಾ ಕೋರ್ಸ್ ಅನ್ನ ಮಾಡಲಿಕ್ಕೆ ಅವಕಾಶ ಇರುವಂತಹ ಒಂದು ವಿಷಯವನ್ನ ನಮ್ಮ ಯುವ ಶ್ರೋತೃಗಳಿಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದ್ರೆ ದಾರಿ ಯಾವುದಾದರೇನು ಗುರಿಯೂ ಒಂದೇ ಅಲ್ಲವೇ. ಹಾಗಾಗಿ ನಮ್ಮ ಹುಡುಗರಿಗೆ ಹುಡುಗಿಯರಿಗೆ ಒಳ್ಳೆಯ ಕೋರ್ಸ್ ಮಾಡಬೇಕು ಅನ್ನೋ ಆಸಕ್ತಿ ಇರೋರಿಗೆ ಒಂದು ಮುಖ್ಯವಾದ ವಿಷಯವನ್ನ ಇವತ್ತು ಹೇಳಬೇಕು ಅಂತ. ಶಿವಮೊಗ್ಗದ ಆರ್ಯ ಚಾರಿಟೇಬಲ್ ಟ್ರಸ್ಟ್ ಇವರು ನಡೆಸುವಂತಹ ಮೇಧಾವಿ ಸ್ಕಿಲ್ಸ್ ಯೂನಿವರ್ಸಿಟಿ ಒಳಗ ಒಂದು ಡಿಗ್ರಿ ಕೋರ್ಸ್, ಎರಡು ಡಿಪ್ಲೊಮಾ ಕೋರ್ಸ್ಗಳವ. ಅವು ಯಾವುವು, ಯಾವ ವಿದ್ಯಾರ್ಥಿಗಳು ಇದಕ್ಕೆ ಅಪ್ಲೈ ಮಾಡ್ಕೋಬಹುದು, ಕೋರ್ಸ್ ಯಾವಾಗಿಂದ ಶುರು ಆಗ್ತದ, ಎಲ್ಲಾ ವಿಷಯಗಳನ್ನ ತಿಳ್ಕೊಳ್ಳೋಣ ಅಂತ ಆರ್ಯ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರು ವರುಣ್ ಜಿ ಆರ್ ಅವರು ಇವತ್ತು ನನ್ನ ಜೊತೆಗಿದ್ದಾರೆ. ನಮಸ್ಕಾರ ವರುಣ್.
1: ನಮಸ್ತೆ ಮೇಡಮ್.
0: ಇವತ್ತ ನಮ್ಮ ಯುವ ಮಿತ್ರರು SSLC ಮುಗಿಸಿದವರಿದ್ದಾರೆ, PUC ಮುಗಿಸಿದವರಿದ್ದಾರೆ, ಕೆಲವರಿಗೆ ಆರ್ಥಿಕವಾಗಿ ಅಷ್ಟು ಸಬಲರಾಗಿರೋದಿಲ್ಲ. ಹಂಗಾಗಿ ನಾ ಮುಂದೆ ಏನ್ ಮಾಡಬೇಕು, ನಮ್ಮ ಪಾಲಕರಿಗೂ ಕೂಡ ನಾ ತೊಂದರೆ ಆಗಬಾರ್ದು, ನನ್ನಿಂದ ನನ್ನ ಪಾಲಕರಿಗೆ ತೊಂದರೆ ಆಗಬಾರ್ದು ಅಂತ ಯೋಚನೆಗಳು ಕೂಡ ಇರ್ತಾವ. ಹಂಗಾಗಿ ಒಂದಷ್ಟು ಡಿಪ್ಲೊಮಾ ಕೋರ್ಸ್ ಮತ್ತ ಒಂದು BSc ಅನ್ನುವಂತಹ ಕೋರ್ಸ್ ಆ ಬಗ್ಗೆ ನಿಮ್ಮಿಂದ ಮಾಹಿತಿ ಪಡ್ಕೋಬೇಕು ಅಂತ.
1: ಆಕ್ಚುಲಿ ಲಾಸ್ಟ್ 3 ಇಯರ್ಸ್ ಇಂದ ಈ ಕೋರ್ಸ್ ನ ನಾವು ಶುರು ಮಾಡಿದ್ದೀವಿ. ಇದ್ರಲ್ಲಿ ಬಂದ್ಬಿಟ್ಟು 3 ಕೋರ್ಸ್ಗಳು ನಾವು ಮಾಡ್ತಾ ಇದೀವಿ. ಒಂದು ಡಿಗ್ರಿ ಕೋರ್ಸ್ ಇದೆ, 2 ಡಿಪ್ಲೊಮಾ ಕೋರ್ಸ್ ಇದೆ ಮೇಡಮ್. ಮೊದಲನೇದು ಬಂದ್ಬಿಟ್ಟು BSc ಇನ್ ಹಾಸ್ಪಿಟಾಲಿಟಿ ಅಂಡ್ ಹೋಟೆಲ್ ಮ್ಯಾನೇಜ್ಮೆಂಟ್ ಅಂತ. ಇದು ಬಂದ್ಬಿಟ್ಟು ಒಂದು ಡಿಗ್ರಿ ಕೋರ್ಸ್ ಆಗಿರ್ತದೆ. 3 ವರ್ಷಗಳ ಕಾಲ ನಡೆಯುತ್ತೆ, ಅಂದ್ರೆ 36 ತಿಂಗಳು ನಡೆಯುತ್ತೆ.
0: ಎಲ್ಲ ಡಿಗ್ರಿಗಳ ತರಾನೇ 3 ವರ್ಷದ ಡಿಗ್ರಿ.
1: ಹೌದು ಮೇಡಮ್. ಸೊ ಇದರಲ್ಲಿ ಏನು ಅಂತಂದ್ರೆ, ಇವಾಗ ಯಾವ್ದೇ ಕೋರ್ಸ್ಗಳು ಮಾಡ್ತೀರಾ ಅಂದ್ರೆ ಫೀಸ್ ಕಟ್ಬಿಟ್ಟು ಎಲ್ಲರೂ 100,000 ಅಥವಾ 1,000 ಅವ್ರ ಶಕ್ತಿ ಪ್ರಕಾರ ಕೆಲವು ಕಾಲೇಜ್ಗಳಿಗೆ ಹೋಗಿ ಮಾಡ್ತಾರೆ. ಇದ್ರಲ್ಲಿ ಏನ್ ವಿಶೇಷತೆ ಅಂದ್ರೆ, ಇದಕ್ಕೆ ಸಂಪೂರ್ಣ ಉಚಿತ ಕೋರ್ಸ್ ಇರುತ್ತೆ. ಆ ನಂತರ 36 ತಿಂಗಳುಗಳು ಕೂಡ ಶಿಷ್ಯ ವೇತನ ಅಂದ್ರೆ ಸ್ಟೈಫಂಡ್ಸ್ಗಳು 6,000 ರೂಪಾಯಿನಂತೆ ಸ್ಟೈಫಂಡ್ಸ್ ತಿಂಗಳ ಬರುತ್ತೆ.
0: ವರುಣ್, ಮುಖ್ಯವಾದ ವಿಷಯ ಯಾವುದು, ಯಾವ ವಿಷಯದಲ್ಲಿ ಡಿಗ್ರಿ ಮಾಡಬಹುದು, ಡಿಪ್ಲೊಮಾ ಮಾಡಬಹುದು ಅದನ್ನ ಹೇಳಿ.
1: BSc ಇನ್ ಹಾಸ್ಪಿಟಾಲಿಟಿ ಅಂಡ್ ಹೋಟೆಲ್ ಮ್ಯಾನೇಜ್ಮೆಂಟ್, ಇದು ಬಂದು ಡಿಗ್ರಿ ಆಗಿರುತ್ತೆ, 3 ಇಯರ್ಸ್ ಕೋರ್ಸ್ ಆಗಿರುತ್ತೆ. ಎರಡನೇದ್ ಬಂದ್ಬಿಟ್ಟು ಪ್ರೊಫೆಷನಲ್ ಡಿಪ್ಲೊಮಾ ಇನ್ ಹಾಸ್ಪಿಟಾಲಿಟಿ ಅಂಡ್ ಹೋಟೆಲ್ ಆಪರೇಷನ್ಸ್, ಇದು ಬಂದ್ಬಿಟ್ಟು 1 ವರ್ಷದ ಕೋರ್ಸ್ ಆಗಿರುತ್ತೆ. ಇದಕ್ಕೆ ಮಾನ್ಯತೆ ಪಡಿಬೇಕು ಅಂತಂದ್ರೆ 10ನೇ ಕ್ಲಾಸ್ ಆದ ನಂತರ ಮತ್ತೆ 2 ವರ್ಷ PUC ಮಾಡಿದ ನಂತರ ಇದನ್ನ ಮಾಡಬಹುದು. 3ನೇದ್ ಬಂದ್ಬಿಟ್ಟು ಪ್ರೊಫೆಷನಲ್ ಡಿಪ್ಲೊಮಾ ಇನ್ ವೊಕೇಶನಲ್ ಟ್ರೈನಿಂಗ್, ಇದು ಕೂಡ ಬಂದ್ಬಿಟ್ಟು ಒಂದು ಡಿಪ್ಲೊಮಾ ಕೋರ್ಸ್ ಆಗಿರುತ್ತೆ. ಆದ್ರೆ ಇದರ ವಿಶೇಷತೆ ಏನಂತಂದ್ರೆ, ಇದು 18-28 ವರ್ಷಗಳ ಆಗಿರುವಂತ ಯಾವುದೇ ವಿದ್ಯಾರ್ಥಿಗಳು ಮಾಡಬಹುದು. ಆ ನಂತರ ಇದು 2 ವರ್ಷದ ಕೋರ್ಸ್, ಇದನ್ನು ಕೂಡ 24 ತಿಂಗಳು ಕೂಡ ಸ್ಟೈಫಂಡ್ಸ್ ಗಳು ಬರುತ್ತೆ. ಸೊ ಇದಕ್ಕೆ ಇನ್ನೊಂದು ಏನು ವಿಶೇಷತೆ ಅಂದ್ರೆ, ಇದಕ್ಕೆ 10ನೇ ತರಗತಿ ಆಗಿದ್ರೆ ಅಂತವರಿಗೆ ತಗೊಂತಾ ಇದೀವಿ.
0: ಈಗ ನಾನು ಫೀಸ್ ಕಟ್ಟಿ ಒಂದು ಕೋರ್ಸ್ ಕಲಿಬೇಕಂದ್ರೆ ಅಷ್ಟು ಶಕ್ತಿ ಇಲ್ಲ ನನಗೆ ಅನ್ನುವಂತಹ ಮಕ್ಕಳಿಗೆ ಎಷ್ಟು ಒಳ್ಳೆಯ ಕೋರ್ಸ್ ಇದು ಅಂತ. ಇದು ಡಿಪ್ಲೊಮಾ ಇನ್ ವೊಕೇಶನಲ್ ಇನ್ ಹಾಸ್ಪಿಟಾಲಿಟಿ ಆಪರೇಷನ್ಸ್ ಅನ್ನುವಂಥದ್ದು. ಇದ್ರ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿ ಕೊಡ್ರಿ. ಅಂದ್ರೆ ಈಗ ನನಗೇನು ಅನ್ನಿಸ್ತದೆ, ಕೆಲವೊಮ್ಮೆ ಒಂದೇನೋ ಡಿಗ್ರಿ ಮಾಡ್ಲಿಕ್ಕೆ ಹೋಗಿರ್ತಾರೆ ಮಕ್ಕಳು, ಅದು ಸರಿಯಾದ ಆಸಕ್ತಿ ಇಲ್ಲದೆ ಕಂಟಿನ್ಯೂ ಮಾಡದೇ ಇರಬಹುದು, ಡಿಸ್ಕಂಟಿನ್ಯೂ ಮಾಡಿರಬಹುದು. ಹಂಗಾಗಿ 18-28 ವರ್ಷದವರೆಗೆ ಅವರಿಗೆ ಈ ಕೋರ್ಸ್ ಮಾಡುವಂತ ಅಂದ್ರೆ ಡಿಪ್ಲೊಮಾ ಕೋರ್ಸ್ ಮಾಡುವಂತ ಒಂದು ಅವಕಾಶ ಅದ.
1: ಹೌದು ಮೇಡಮ್. ಇದು ಹೇಗ್ ರನ್ ಆಗುತ್ತೆ ಅಂತಂದ್ರೆ, 10ನೇ ತರಗತಿ ನೀವು ಹೇಳಿದ ಹಾಗೆ ಡಿಗ್ರಿ ಮಾಡ್ತಾ ಡಿಸ್ಕಂಟಿನ್ಯೂ ಆಗಿರುತ್ತೆ. ಇಲ್ಲಾಂದ್ರೆ ಮನೆಯಲ್ಲಿ ಆರ್ಥಿಕವಾಗಿ ಸಬಲ ಇರೋದಿಲ್ಲ, ಅದಕ್ಕೋಸ್ಕರ ಇವಾಗ ಸ್ಟಡೀಸ್ ಡಿಸ್ಕಂಟಿನ್ಯೂ ಆಗಿರುತ್ತೆ, ಅಂತವ್ರಿಗೋಸ್ಕರನೇ ಇದನ್ನ ಮಾಡಿದೀವಿ. ಇದು ಬಂದು 2 ವರ್ಷದ ಕೋರ್ಸ್ ಆಗಿರುತ್ತೆ. 18-28 ವರ್ಷ ಆಗಿರೋ ಅಂತ ವಿದ್ಯಾರ್ಥಿಗಳಿಗೆ 2 ವರ್ಷಗಳ ಕಾಲ OGT ಮಾದರಿಯಲ್ಲಿ ಅವರಿಗೆ ಟ್ರೈನಿಂಗ್ ನೀಡ್ಬಿಟ್ಟು, ಆ ನಂತರ ಅವರಿಗೆ 6,000 ರೂಪಾಯಿ ಶಿಷ್ಯ ವೇತನ ಕೊಟ್ಟು, ಗಂಡು ಮಕ್ಕಳಿಗೆ ಹಾಸ್ಟೆಲ್ ಫೆಸಿಲಿಟಿ ಸಪರೇಟ್ ಆಗಿರುತ್ತೆ, ಹೆಣ್ಣು ಮಕ್ಕಳಿಗೆ ಸಪರೇಟ್ ಆಗಿರುತ್ತೆ, ಉಚಿತ ಊಟ ಫೆಸಿಲಿಟಿ ಕೂಡ ಕೊಟ್ಕೊಂಡು ಅವ್ರಿಗೆ 2 ವರ್ಷದ ಕೋರ್ಸ್ ಮಾಡಿ, ನಮ್ಮ ಕಡೆಯಿಂದಾನೇ ಪ್ರತಿಷ್ಠಿತ 5-star ಅಥವಾ 7-star ಹೋಟೆಲ್ಗಳಲ್ಲಿ ನಾವೇ ಪ್ಲೇಸ್ಮೆಂಟ್ಸ್ ಕೂಡ ಮಾಡಿಸ್ತೀವಿ ಮೇಡಮ್.
0: ಅದೇ ವಿಷಯಕ್ಕೆ ಬಂದೆ, ಕರ್ನಾಟಕದ ಯಾವ ಯಾವ ಸ್ಥಳಗಳಲ್ಲಿ ಈ ಕೋರ್ಸ್ ಗಳನ್ನ ಮಾಡಬಹುದು?
1: ಕರ್ನಾಟಕದ ಆದ್ಯಂತ ಪ್ರತಿಯೊಂದು ಜಿಲ್ಲೆಗಳಲ್ಲೂ ನಾವು ಇದನ್ನ ಮಾಡ್ತಾ ಇದೀವಿ ಮೇಡಮ್. ಕೆಲವೊಂದು ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಸ್ ಗಳಲ್ಲಿ 5-star 7-star ಹೋಟೆಲ್ಸ್ ಗಳು ಇರೋದಿಲ್ಲ. ಇವಾಗ ಚಿತ್ರದುರ್ಗ ನಾವು ಹೇಳ್ಬೋದು, ಅಂತ ಅಲ್ಲಿ ಯಾವುದೇ 5-star 7-star ಹೋಟೆಲ್ಸ್ ಗಳಿಲ್ಲ, ಸೊ ಅವರಿಗೆ ದಾವಣಗೆರೆ. ಅದೇ ತರ ಎಲ್ಲಾ ಡಿಸ್ಟ್ರಿಕ್ಸ್ ಗಳಲ್ಲೂ ಯಾವ ಇದರಲ್ಲಿ 5-star 7-star ಹೋಟೆಲ್ಸ್ ಗಳಿದಲ್ಲ, ಆ ಎಲ್ಲಾ ಡಿಸ್ಟ್ರಿಕ್ಸ್ ಗಳಲ್ಲೂ ನಡೆಸ್ತಾ ಇದೀವಿ ಮೇಡಮ್.
0: ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿರುವ ಸ್ಟಾರ್ ಹೋಟೆಲ್ಗಳಲ್ಲಿ ಈ ಕೋರ್ಸ್ ಗಳನ್ನ ನೀವು ನಡೆಸ್ತಾ ಇದ್ದೀರಿ. ಆಸಕ್ತಿ ಇದ್ರ ಯಾವ ಜಿಲ್ಲೆಯವರಾದ್ರೂ ಈ ಕೋರ್ಸ್ ಅನ್ನ ಮಾಡಬಹುದು ಅನ್ನುವಂಥದ್ದು. ಸ್ಟೈಪಂಡ್ ವಿವರಗಳನ್ನ ಒಂದಷ್ಟು ಕೊಡ್ರಿ.
1: ಇವಾಗ ನಾನು 3 ಕೋರ್ಸ್ಗಳ ಬಗ್ಗೆ ಹೇಳಿದೆ. ಮೊದಲನೇದು ಬಂದ್ಬಿಟ್ಟು BSc ಇನ್ ಹಾಸ್ಪಿಟಾಲಿಟಿ ಅಂಡ್ ಹೋಟೆಲ್ ಮ್ಯಾನೇಜ್ಮೆಂಟ್ ಏನಿದೆ, ಇದು 36 ತಿಂಗಳುಗಳ ಕೋರ್ಸ್ ಇರುತ್ತೆ. ಸೊ ಈ 36 ತಿಂಗಳುಗಳು ಕೂಡ 6,000 ರೂಪಾಯಿನಂತ ವಿದ್ಯಾರ್ಥಿಗೆ ಪ್ರತಿ ತಿಂಗಳುಗಳು ಅವರಿಗೆ ಖಾತೆಗೆ ಅಮೌಂಟ್ ಜಮೆ ಆಗುತ್ತೆ. ಅದೇ ತರ ಪ್ರೊಫೆಷನಲ್ ಡಿಪ್ಲೊಮಾ ಇನ್ ಹಾಸ್ಪಿಟಾಲಿಟಿ ಅಂಡ್ ಹೋಟೆಲ್ ಆಪರೇಷನ್ಸ್ ಬಂದು 1 ವರ್ಷದ ಕೋರ್ಸ್ ಆಗಿರುತ್ತೆ. ಸೊ ಅದಕ್ಕೆ ಪ್ರತಿ ತಿಂಗಳು 12 ತಿಂಗಳುಗಳ ತನಕನು 6,000 ರೂಪಾಯಿ ಸ್ಟೈಫಂಡ್ಸ್ ಬಂದ್ಬಿಟ್ಟು, ಆ ನಂತರ ಪ್ಲೇಸ್ಮೆಂಟ್ಸ್ ಕೂಡ ನಾವೇ ಮಾಡಿಸ್ತಾ ಇದೀವಿ.
0: ಹಾ, ಅದು ಮುಂದಿನ ವಿಷಯ. ಯಾಕಂದ್ರೆ ನೀವು ಮೊದಲಿಗೆ ಡಿಗ್ರಿ ಪೂರ್ಣ ಮಾಡ್ಕೋಬೇಕು ಅಥವಾ ಡಿಪ್ಲೊಮಾ ಕೋರ್ಸ್ ಅನ್ನ ಪೂರ್ತಿ ಮಾಡ್ಕೊಂಡ ಮೇಲೆ ವಿದ್ಯಾರ್ಥಿಗಳಿಗೆ ಮುಂದೆ ಉದ್ಯೋಗದ ವ್ಯವಸ್ಥೆ ಹೆಂಗಿರ್ತದ?
1: ಆಲ್ಮೋಸ್ಟ್ ಇವಾಗ ನಮ್ಮ ಆರ್ಯ ಚಾರಿಟೇಬಲ್ ಟ್ರಸ್ಟ್ ಮತ್ತೆ ಮೇಧಾವಿ ಸ್ಕಿಲ್ಸ್ ಅಕಾಡೆಮಿ ಆಲ್ಮೋಸ್ಟ್ 50

0: ಟೂ ಪ್ಲಸ್ ಪ್ರತಿಷ್ಠೆ ಹೋಗುತ್ತೆ ಹೋಟೆಲ್ಗಳ ಜೊತೆ ನಾವು ಟೈಅಪ್ ಆಗಿದ್ದೀವಿ. ಇವಾಗ ನಾನೊಂದು ಬೇಸಿಕ್ ಡಾಟಾ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಒಂದು 5-star ಅಥವಾ 7-star ಹೋಟೆಲ್ ಹೊಸದಾಗಿ ಓಪನ್ ಮಾಡಿದ್ರೆ ಅದಕ್ಕೆ ಮಿನಿಮಮ್ 200 ಎಂಪ್ಲಾಯೀಸ್ ಬೇಕಾಗ್ತಾರೆ. ಹೋಟೆಲ್ ಮ್ಯಾನೇಜರ್ ಇಂದ ಹಿಡಿದು ಶೆಫ್ ಇಂದ ಹಿಡಿದು ಸಬ್ ಸ್ಟಾಫ್ ಇಂದ ಹಿಡಿದು ಬೆಡ್ಡಿಂಗ್ ಮಾಡುವಂತ ಎಂಪ್ಲಾಯೀಸ್ಗಳಿಂದ ಹಿಡಿದು 200 ಬೇಕಾಗ್ತಾರೆ ಮೇಡಮ್. ಇವಾಗ ಏನು 2047 ಒಳಗೆ ವಿಕಸಿತ ಭಾರತ ಡೆವಲಪಿಂಗ್ ಕಂಟ್ರಿ ಕಡೆಯಿಂದ ಡೆವಲಪ್ಡ್ ಕಂಟ್ರಿ ಕಡೆ ಸಾಕ್ತಾ ಇದೀವಲ್ಲ, ಇದರಲ್ಲಿ ವಿಕಸಿತ ಭಾರತ ಕಡೆ ನಾವು ಡೆವಲಪ್ಡ್ ಕಂಟ್ರಿ ಕಡೆ ಹೋಗ್ಬೇಕು ಅಂತಂದ್ರೆ ಮೇಜರ್ ಆಗಿ ಇಂಡಿಯಾ ಬೆಳಿಬೇಕಾದಂತದ್ದು ಟೂರಿಸಂ ಮತ್ತೆ ಹೋಟೆಲ್ ಇಂಡಸ್ಟ್ರಿ.
1: ಹೌದು, ಪ್ರವಾಸೋದ್ಯಮದೊಳಗೆ ಇವತ್ತು ಮುಂದುವರಿಬೇಕಾಗಿದೆ.
0: ಅದಕ್ಕೋಸ್ಕರ ಈ ಕೋರ್ಸ್ ಯಾವತ್ತಿದ್ರೂ ನಿಮಗೆ ಒಳ್ಳೇದೇ ಆಗ್ತದೆ. ಯಾಕೆ ಅಂತಂದ್ರೆ ಇವಾಗ ಬಿ ಮಾಡಿರಕ್ಕಂತವ್ರಿಗೆ, ನಾನು ಬಿ ನೇ ಮಾಡಿರೋದು, ಸೊ ಇದ್ರಲ್ಲಿ ಎಐ ಬಂದ್ಬಿಟ್ಟು ನಿಮಗೆ ಎಂಪ್ಲಾಯೀಸ್ ತೆಗ್ದಾಕ್ಬೋದು ಅಂದ್ರೆ ಲೇ ಆಫ್ ಮಾಡಬಹುದು. ಬಟ್ ಇನ್ ಹೋಟೆಲ್ ಇಂಡಸ್ಟ್ರೀಸ್ ನೋ ಎಐ ಕ್ಯಾನ್ ರಿಪ್ಲೇಸ್ ಹ್ಯೂಮನ್, ಅಂದ್ರೆ ಯಾವುದೇ ತರದ ಎಐ ಬಂದ್ರು ಮನುಷ್ಯನಿಗೆ ಇದು ರಿಪ್ಲೇಸ್ ಮಾಡಕ್ ಈ ಇಂಡಸ್ಟ್ರಿಯಲ್ ಆಗೋದಿಲ್ಲ ಮೇಡಮ್.
1: ಪ್ರವಾಸೋದ್ಯಮ ಅನ್ನೋದು ದಿನದಿಂದ ದಿನಕ್ಕೆ ಬೆಳೀತಾ ಇರುವಂತಹ ಉದ್ಯಮ ಇದು. ಮತ್ತೆ ಈಗ ಕರ್ನಾಟಕದೊಳಗೆ ಸಾಕಷ್ಟು ಪ್ರವಾಸಿ ತಾಣಗಳವ, ಹಂಗಾಗಿ ಎಲ್ಲಿ ಪ್ರವಾಸಿ ತಾಣಗಳು ಇರ್ತಾವ ಅಲ್ಲಿ ಹೋಟೆಲ್ಗಳು ಇದ್ದೇ ಇರ್ತಾವ, ದೊಡ್ಡ ದೊಡ್ಡ ಹೋಟೆಲ್ಗಳು ಇರ್ತಾವ. ಹಿಂಗಾಗಿ ಪ್ರವಾಸೋದ್ಯಮಕ್ಕೂ ಕೊನೆನೆ ಇಲ್ಲ.
0: ಹೌದು,
1: ಇದರಲ್ಲಿ ಕೋರ್ಸ್ ಮಾಡೋದ್ರಿಂದ ಒಳ್ಳೆಯ ಭವಿಷ್ಯ ಆದ ಮಕ್ಕಳಿಗೆ ಅಂತ ಹೇಳಬಹುದು.
0: ಹೌದು ಮೇಡಮ್, ಯಾಕೆ ಅಂತಂದ್ರೆ ಇವಾಗ ಪ್ರತಿಯೊಂದು ನಾನು ಅಬ್ಸರ್ವ್ ಮಾಡ್ತಾ ಇರೋದು, ನಾನು ಕರ್ನಾಟಕದಿಂದ ಓಡಾಡ್ತಾ ಇರ್ತೀನಿ, ಏನ್ ಅಬ್ಸರ್ವ್ ಮಾಡ್ತಿರೋದು ಅಂದ್ರೆ ಪ್ರತಿಯೊಂದು ಟೈರ್ 2 ಸಿಟೀಸ್ ಅಲ್ಲಿ ಕೂಡ ಒಂದು ಹೋಟೆಲ್ಸ್ ಗಳು ಓಪನ್ ಆಗ್ತಾ ಇದೆ. ಎಲ್ಲಾ ಕಡೆ ಎಂಪ್ಲಾಯ್ಮೆಂಟ್. ಅವ್ರು ಏನ್ ಬೇಸಿಕ್ ಹೇಳ್ತಾರೆ, ಒಂದು ಹೋಟೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಒಂದು ಡಿಗ್ರಿ ಅಥವಾ ಡಿಪ್ಲೊಮೋ ಕೋರ್ಸ್ ಮಾಡಿರಿ ಅಂತಾರೆ. ಆ ಬೇಸಿಕ್ ಕಮ್ಯುನಿಟೀಸ್ ಅವ್ರಿಗೆ ಫುಲ್ಫಿಲ್ ಮಾಡ್ಕೊಂಡ್ರೆ ಅವರಿಗೆ ವಿತಿನ್ ಕೋರ್ಸ್ ಕಂಪ್ಲೀಟ್ ಆಗಿ ವಿತಿನ್ 2-3 ಅಲ್ಲಿ ನಾವೇ ಪ್ಲೇಸ್ಮೆಂಟ್ಸ್ ಮಾಡಿಸ್ತಾ ಇದೀವಿ ಮೇಡಮ್ ಎಲ್ಲಾ ಕಡೆ.
1: ಹೌದಲ್ಲ, ಮತ್ತೆ ಇದ್ರೊಳಗೆ ಕೇಂದ್ರ ಸರ್ಕಾರದ ಸಹಭಾಗಿತ್ವ ಕೂಡ ಅದ ಅಂತ ಹೇಳ್ತಿದ್ರಿ.
0: ಹೌದು ಮೇಡಮ್, ಮೇಧಾವಿ ಸ್ಕಿಲ್ಸ್ ಯೂನಿವರ್ಸಿಟಿ ಜೊತೆ NSDC ಅಂದ್ರೆ ಸ್ಕಿಲ್ ಇಂಡಿಯಾ ಅನ್ನೋದು ಕೇಳಿರ್ತೀರಿ, NSDC ಜೊತೆ ಟೈ ಅಪ್ ಆಗ್ಬಿಟ್ಟು ಈ ಕೋರ್ಸ್ ನ ನಡೆಸ್ತಾ ಇರೋದು ಮೇಡಮ್.
1: ಹೌದು, ಸ್ಕಿಲ್ ಇಂಡಿಯಾ ಅನ್ನೋದು ಒಂದು ಯೋಜನೆ ಇದು. ಈ ಯೋಜನೆ ಮುಖಾಂತರ ಅವರು ನಿಮಗೆ ಸಹಾಯ ಒದಗಿಸ್ತಾರೆ.
0: ಹೌದು ಮೇಡಮ್, ಇವಾಗ ಏನಂತಂದ್ರೆ ಸ್ಕಿಲ್ ಇಂಡಿಯಾದು ಮೇಜರ್ ಆಗದೆ ಈ ಸರಿ ಬಜೆಟ್ ಅಲ್ಲಿ ಕೂಡ ಅನೌನ್ಸ್ ಮಾಡಿದ್ದಾರೆ. ಏನಂತಂದ್ರೆ ಹೋಟೆಲ್ ಇಂಡಸ್ಟ್ರಿಗೋಸ್ಕರನೇ ಇಷ್ಟು ಬಜೆಟ್ ಅಮೌಂಟ್ ಅಂತ ತೆಗೆದಿಡ್ತಾರೆ. ಯಾಕೆ ಅಂತಂದ್ರೆ ಭೂಮಿ ಇರುವಂತಹ ಇಂಡಸ್ಟ್ರಿ ಫ್ಯೂಚರ್ ಅಲ್ಲಿ. ಅದಕ್ಕೋಸ್ಕರ ನಾವು ಇವತ್ತಿನ ಯುವಕರಿಗೆ ಉತ್ತೇಜನ ಕೊಡ್ತಾ ಇದೀವಿ, ಮಾಡಿ ಫ್ಯೂಚರ್ ಇದೆ. ಸೊ ಏನಕ್ಕೆ ಅಂದ್ರೆ ಎಲ್ಲ ನಾನು ಡಾಕ್ಟರ್ ಆಗ್ಬೇಕು, ಎಲ್ಲ ನಾನು ಇಂಜಿನಿಯರ್ ಆಗ್ಬೇಕು ಅಂತಂದ್ರೆ, ಸೊ ಆ ರೀತಿ ಆಗಲ್ಲ. ಎಐ ಬಂದ ಮೇಲಂತರೂ ಕೂಡ ತುಂಬಾ ಕಡಿಮೆ ಮನುಷ್ಯನ ಕೆಲಸ ಇದೆ. ಅದಕ್ಕೋಸ್ಕರ ನಾವು ಏನ್ ಮಾಡಕ್ಕೆ ಹೋಗ್ತಾ ಇದೀವಿ ಅಂತಂದ್ರೆ, ಈ ತರ ಕೋರ್ಸ್ ಗಳಿದೆ ಅಂತ ಇವತ್ತಿನ ಯುವಕರಿಗೆ ನಾವು ಪರಿಚಯಿಸ್ತಾ ಹೋದ್ರೆ ಕೋರ್ಸ್ ಗಳ ಬಗ್ಗೆ, ಅವ್ರ ಇದ್ರ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಬಂದ್ಮೇಲೆ ಈ ತರದ ಕೋರ್ಸ್ ಎಲ್ಲ ಯೂಸ್ ಮಾಡ್ಕೊಂತಾರೆ ಮೇಡಮ್.
1: ಈಗ ಈ ಕೋರ್ಸ್ ಗಳು ಯಾವಾಗ ಶುರು ಆಗ್ತಾವ ಅದು ಮಾಹಿತಿ ಬೇಕು ನಮಗೆ.
0: ನಾವು June 31 ಲಾಸ್ಟ್ ಡೇಟ್ ಇತ್ತು, ಬಟ್ ನಾವು ಅದನ್ನ ಮತ್ತೆ ಎಕ್ಸ್ಟೆಂಡ್ ಮಾಡಿ July 31 ಅಡ್ಮಿಷನ್ಸ್ ಲಾಸ್ಟ್ ಡೇಟ್ ಮಾಡ್ತಾ ಇದೀವಿ. August 1 ರಾಜ್ಯಾದ್ಯಂತ ಎಲ್ಲಾ 5-star ಹೋಟೆಲ್ಗಳಲ್ಲೂ ಇದನ್ನ ಶುರು ಮಾಡ್ತಾ ಇದೀವಿ ಮೇಡಮ್.
1: ಈಗ BSc ಗೆ ಯಾವ ಅರ್ಹತೆಯನ್ನ ನೀವು ಅಪೇಕ್ಷೆ ಮಾಡ್ತೀರಿ, ಡಿಪ್ಲೊಮಾ ಕೋರ್ಸ್ಗಳಿಗೆ ಯಾವ ಅರ್ಹತೆಯನ್ನ ನೀವು ಅಪೇಕ್ಷಿಸ್ತೀರಿ ಅದನ್ನು ಕೂಡ ಹೇಳಿ.
0: ಸೊ BSc ಇನ್ ಹಾಸ್ಪಿಟಾಲಿಟಿ ಅಂಡ್ ಹೋಟೆಲ್ ಮ್ಯಾನೇಜ್ಮೆಂಟ್ ಏನಿದೆ, ಇದಕ್ಕೆ ನಾವು ಮಿನಿಮಮ್ 2nd year PUC, ಇಟ್ ಮೇ ಬಿ ಸೈನ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಆರ್ಟ್ಸ್ ಆಗಿರ್ಬೋದು,
1: ಯಾವುದೇ ಕ್ಷೇತ್ರ ಆಗಿರಬಹುದು, ಕಾಮರ್ಸ್ ಸೈನ್ಸ್ ಅಥವಾ ಆರ್ಟ್ಸ್ ಯಾವ್ದಾದ್ರು ಓದಿರಬಹುದು.
0: ಓದಿರಕ್ಕಂತ ಎಲ್ಲಾ ಸ್ಟೂಡೆಂಟ್ಸ್ ಗಳಿಗೂ ಅರ್ಹತೆ ಇರುತ್ತೆ. ಇದು 3 ಕೋರ್ಸ್ ಆಗಿರುತ್ತೆ. ಆ ನಂತರ 2nd ಬಂದ್ಬಿಟ್ಟು ಪ್ರೊಫೆಷನಲ್ ಡಿಪ್ಲೊಮಾ ಇನ್ ಹಾಸ್ಪಿಟಾಲಿಟಿ ಹೋಟೆಲ್ ಆಪರೇಷನ್ಸ್, ಇದು ಕೂಡ 2nd year PUC ಆಗಿರಬೇಕು ಮೇಡಮ್. ಇದನ್ನ 1 ಕೋರ್ಸ್ ನಾನು ಅವಾಗಲೇ ಹೇಳಿದಾಗೆ. 3rd ಬಂದ್ಬಿಟ್ಟು DVOC ಅಂತ ಕರಿತೀವಿ, ಅಂದ್ರೆ ಪ್ರೊಫೆಷನಲ್ ಡಿಪ್ಲೊಮಾ ಇನ್ ವೊಕೇಶನಲ್ ಟ್ರೈನಿಂಗ್. ಇದು ಬಂದ್ಬಿಟ್ಟು ಕೇವಲ 10th class ಪಾಸ್ ಆಗಿರ್ತಕ್ಕಂತ ಎಲ್ಲಾ ವಿದ್ಯಾರ್ಥಿಗಳಿಗೂ ಈ ಕೋರ್ಸ್ ಇದಾಗುತ್ತೆ. ಮಿಕ್ಕಿದ 2 ಕೋರ್ಸ್ಗೆ ಎಲಿಜಿಬಿಲಿಟಿ ಇರೋದು 18-24 ತನಕ ಮಾತ್ರ. ಬಟ್ ಈ ಕೋರ್ಸ್ ಅಲ್ಲಿ 18-28 ಇರಕ್ಕಂತ ಎಲ್ಲಾ ವಿದ್ಯಾರ್ಥಿಗಳಿಗೂ ಈ DVOC ಬರ್ತದೆ ಮೇಡಮ್.
1: ಈ ಡಿಪ್ಲೊಮಾ ಕೋರ್ಸ್ ಗಳನ್ನ ಮಾಡ್ಕೋಬಹುದು ಅಂತ.
0: ಹೌದು,
1: ಈ ಡಿಪ್ಲೊಮಾ ಕೋರ್ಸ್ ಅನ್ನ ಮುಖ್ಯವಾಗಿ.
0: ಹೌದು,
1: ಉಳಿದೆರಡು 18-24 ವಯಸ್ಸಿನ ಮಕ್ಕಳು ನಾರ್ಮಲ್ ಆಗಿ ಯಾವ ರೀತಿ ಡಿಗ್ರಿ ಮಾಡ್ಕೊಳ್ತಾರೋ ಡಿಪ್ಲೊಮಾ ಮಾಡ್ಕೊಳ್ತಾರೋ ಆ ತರ ಓದಬಹುದು. ಆದ್ರೆ ವಿಶೇಷತೆ ಅಂತಂದ್ರೆ ಇದು ಪ್ರೊಫೆಷನಲ್ ಡಿಪ್ಲೊಮಾ ಇನ್ ವೊಕೇಶನಲ್ ಟ್ರೈನಿಂಗ್ ಅಂತ ಏನದ, ಅದಕ್ಕೆ 28 ಈ ಟ್ರೈನಿಂಗ್ ಅನ್ನ ಪಡ್ಕೋಬಹುದು.
0: ಹೌದು, ಯಾಕೆ ಅಂತಂದ್ರೆ ಮೇಡಮ್, ನಾನು ತುಂಬಾ ಜನ ನೋಡಿದೀನಿ ಇವಾಗ ಡಿಗ್ರಿ ಮಧ್ಯದಲ್ಲಿ ಡಿಸ್ಕಂಟಿನ್ಯೂ, ತಂದೆಗೆ ಹುಷಾರಿಲ್ಲ ಅಥವಾ ಫಿನಾನ್ಶಿಯಲಿ ಏನೋ ತೊಂದರೆ ಆಯ್ತು, ಇಲ್ಲ ನಾನು ಮಧ್ಯದಲ್ಲಿ ಫೇಲ್ ಆದೆ, ಈ ತರ ಆಗಿರ್ತಾರೆ. ಮುಂದೆ ಅವ್ರಿಗೆ ಓದಕ್ಕೆ ಏನು ಕಂಟಿನ್ಯೂ ಮಾಡಬೇಕು ಅಂತಂದ್ರೆ ಓದಕ್ಕೆ ಆಪ್ಷನ್ಸ್ ಇರೋದಿಲ್ಲ. ಅದಕ್ಕೋಸ್ಕರ ಅಂತ ವಿದ್ಯಾರ್ಥಿಗಳಿಗೋಸ್ಕರನೇ ಆ ಒಂದು ಕೋರ್ಸ್ ನ ಡಿಸೈನ್ ಮಾಡಿದೀವಿ ಮೇಡಮ್.
1: ವರುಣ್, ಈಗಾಗಲೇ ಎಷ್ಟು ಜನ ವಿದ್ಯಾರ್ಥಿಗಳು ಪ್ರಯೋಜನ ಪಡ್ಕೊಂಡಾರ, ಮತ್ತೆ ಎಷ್ಟು ಜನರಿಗೆ ಉದ್ಯೋಗ ಲಭಿಸಿದೆ?
0: ಇವಾಗ ಆಲ್ಮೋಸ್ಟ್ ಇದರಲ್ಲಿ 550,000 ಸ್ಟೂಡೆಂಟ್ಸ್ ರಾಜ್ಯಾದ್ಯಂತ ದೇಶಾದ್ಯಂತ ಇದನ್ನ ಇಲ್ಲಿ ತನಕ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಈ ವರ್ಷ 20,000 ಆಕ್ಟಿವ್ ಸ್ಟೂಡೆಂಟ್ಸ್ ಇದ್ದಾರೆ. ಮುಂದಿನ ವರ್ಷಕ್ಕೆ ಬರೀ ಕರ್ನಾಟಕದಲ್ಲಿ 1,316 ಜನ ನಾವೇ ಇಲ್ಲಿ ತನಕ ಸ್ಟೂಡೆಂಟ್ಸ್ ಇದ್ ಮಾಡಿದೀವಿ. ಆಲ್ಮೋಸ್ಟ್ ಇನ್ನು 600-650 ಸ್ಟೂಡೆಂಟ್ಸ್ ಆದ್ಮೇಲೆ ನಾವು ಈ ಅಡ್ಮಿಷನ್ಸ್ ನ ಸ್ಟಾಪ್ ಮಾಡ್ತಾ ಇದೀವಿ ಮೇಡಮ್.
1: ಹೌದಲ್ಲ, ಅಂದ್ರೆ ಫಸ್ಟ್ ಕಮ್ ಫಸ್ಟ್ ಸರ್ವೆ, ಅದ ಮಕ್ಕಳು ಕಲಿಬೇಕು ಅಂತಂದ್ರೆ ಲಘೂನೇ ಅವರು ಅಪ್ಲೈ ಮಾಡ್ಕೊಳ್ಳಿ ಅಂತ.
0: ಹೌದು ಮೇಡಮ್, ನಾವ್ ಯಾವ ತರ

0: ನೋಡ್ತಾ ಇದೀವಿ ಅಂತಂದ್ರೆ ಇವಾಗ ಇಂಟ್ರೆಸ್ಟೆಡ್ ಯಾರಿದ್ದಾರೆ, ಫಸ್ಟ್ ನಾವು ಇವಾಗ ರಿಜಿಸ್ಟರ್ ಆದ ನಂತರ ಇಂಟ್ರೆಸ್ಟೆಡ್ ಯಾರಿದ್ದಾರೆ, ಯಾರಿಗೆ ಅವಶ್ಯಕತೆ ಇದೆ ಅಂತವ್ರಿಗೆ ಮಾತ್ರ, ನಾನು ಬಂದೆ ಹೋದೆ ಅನ್ನಂತವ್ರಿಗೆ ನಾವು ಎಂಟರ್ಟೈನ್ ಮಾಡ್ತಾ ಇಲ್ಲ. ಇದನ್ನ ಯಾಕೆ ಅಂತಂದ್ರೆ ಇದನ್ನ ಎಷ್ಟೋ ಮನೆಯಲ್ಲಿ ಕಷ್ಟಗಳಿರುತ್ತೆ, ಎಷ್ಟೋ ಮನೆಯಲ್ಲಿ ತೊಂದರೆ ಇರುತ್ತೆ.
1: ನಿಜವಾದ ಅವಶ್ಯಕತೆ ಇದ್ದವರಿಗೆ ನೀವು ಮಾಡ್ಲಿಕ್ಕೆ ಹೇಳ್ತೀರಿ.
0: ಹೌದು, ಎಷ್ಟೋ ಜನ ಹೆಣ್ಮಕ್ಳು ವರ್ಷದಲ್ಲಿ ಆಗಿರೋರು ಹೇಳ್ತಾರೆ ನಮಗೆ ಇವಾಗ್ಲೂ, ನಮ್ ತಂದೆ ನಮ್ಮ ಮನೇಲಿ ಮನೆ ಪರಿಸ್ಥಿತಿ ಸರಿಯಿಲ್ಲ, ನೀನ್ ಹೆಣ್ಮಗು ಅಂತ ಮನೇಲಿ ಕೂರಿಸ್ತಾ ಇದ್ರು, ನಮಗ್ ಬಂದು ಇವಾಗ ನೀವು ಫ್ರೀಯಾಗಿ ಎಜುಕೇಶನ್ ಕೊಟ್ಮೇಲೆ ನಮ್ದೊಂದು ಡಿಗ್ರಿ ಆಗ್ತಾ ಇದೆ ಅಂತ ಅವ್ರು ತುಂಬಾ ಥ್ಯಾಂಕ್ಫುಲ್ ಆಗಿದ್ದಾರೆ. ಅಂತವ್ರಿಗೆ ರೀಚ್ ಆಗ್ಬೇಕು ಅನ್ನೋದಷ್ಟೇ ನಮ್ಮ ಕಳಕಳಿ ಮೇಡಮ್.
1: ಹುಡುಗಿಯರು ಹುಡುಗರು ಇಬ್ರು ಕೂಡ ಅಪ್ಲೈ ಮಾಡ್ಕೋಬಹುದು
0: ಮೇಡಮ್. ಹೋದ ವರ್ಷದಲ್ಲಿ 48.5% ತನಕ ಹೆಣ್ಮಕ್ಳು ಅಡ್ಮಿಷನ್ಸ್ ಆಗಿದ್ದಾರೆ ಹಾಸ್ಪಿಟಲಿಟಿ. ಯಾಕೆ ಅಂತಂದ್ರೆ ನೀವು ಆಲ್ಮೋಸ್ಟ್ ಇವಾಗ ನೋಡಿರ್ತೀರಾ, ಏರ್ಪೋರ್ಟ್ ಲಾಂಜಸ್ ಗಳಿಗೆ ಹೋಗಿರ್ತೀರಾ, ಫೈವ್ ಸ್ಟಾರ್ ಹೋಟೆಲ್ಸ್ ಗಳಿಗೆ ನೋಡ್ತೀರಾ, ಆಲ್ಮೋಸ್ಟ್ ಹೆಣ್ಮಕ್ಳೇ ಜಾಸ್ತಿ ಇರ್ತಾರೆ ಈ ಸೆಕ್ಟರ್.
1: ಹೌದು, ಹಂಗಾಗಿ ಹುಡುಗಿಯರಿಗೂ ಕೂಡ ಅಪ್ಲೈ ಮಾಡುವಂತಹ ಒಂದು ಅವಕಾಶ ಅದ. ಮತ್ತ ಚಲೋ ಯಾರು ಮಾಡ್ತಾರೆ ಹೆಚ್ಚಾಗಿ ಅವ್ರಿಗೆ ನೀವು ಉದ್ಯೋಗಕ್ಕೆ ಒಂದು ಅವಕಾಶ ಕೊಡ್ತೀರಿ.
0: ಹೌದು ಮೇಡಮ್, ಯಾಕೆ ಅಂತಂದ್ರೆ ಕರ್ನಾಟಕದಲ್ಲಿ ಲಕ್ಷಾಂತರಗಟ್ಟಲೆ ವಿದ್ಯಾರ್ಥಿಗಳಿದ್ದಾರೆ, ಅದ್ರಲ್ಲಿ ನಾವು ತಗೊಂತಾರೆ 2000 ಜನಕ್ಕೆ ಮಾತ್ರ. ಅವರಿಗೆ ಅದು ನೀಡಿದ್ರೆ ಮಾತ್ರ ನಾವು ಮಾಡೋಣ ಅನ್ನೋದು ಅಷ್ಟೇ ನಮ್ ಕಳಕಳಿ ಮೇಡಮ್.
1: ಯಾಕಂದ್ರೆ ಸ್ಟೈಪಂಡ್ ಕೊಡ್ತಾ ಇದ್ದೀರಿ, ಮತ್ತ ಅವರಿಗೆ ವಸತಿ ಕೂಡ ಕೊಡ್ತೀರಿ, ಊಟದ ಖರ್ಚಿಲ್ಲ ಅವರಿಗೆ.
0: ಹೌದು, ಅದು ಗಂಡು ಮಕ್ಳಿಗೆ ಸಪರೇಟ್ ಆಗಿರುತ್ತೆ, ಹೆಣ್ಣು ಮಕ್ಳಿಗೆ ಸಪರೇಟ್. ಪೇರೆಂಟ್ಸ್ ಯೋಚನೆ ಮಾಡೋದೇ ಅವಶ್ಯಕತೆ ಇರೋದಿಲ್ಲ, ನೀವು ಕಳ್ಸಿದ್ಮೇಲೆ ನಮ್ ಜವಾಬ್ದಾರಿ ಆಗಿರುತ್ತೆ, ನೀವು ಆರಾಮಾಗಿ ಕಳ್ಸಿಕೊಡ್ಬೋದು. ಯಾಕಂತಂದ್ರೆ ಪ್ರತಿ ಹಾಸ್ಟೆಲ್ ಫೆಸಿಲಿಟೀಸ್ ಇಂದ ಹಿಡಿದು ಊಟದ ಫೆಸಿಲಿಟಿ ಇಂದ ಹಿಡಿದು ಪ್ರತಿಯೊಂದು ತುಂಬಾ ಚೆನ್ನಾಗಿದೆ. ಅಲ್ಲಿ ಊಟ ಹೇಗಿರುತ್ತೋ, ಹಾಸ್ಟೆಲ್ ಹೇಗಿರುತ್ತೋ, ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಮೇಡಮ್.
1: ಈಗ ಪಾಲಕರಿಗೆ ನೀವು ಕಿವಿ ಮಾತು ಹೇಳಬೇಕು, ಇನ್ನೊಂದು ತಿಂಗಳಾದ ಅವ್ರು ಸರಿಯಾಗಿ ಯೋಚನೆ ಮಾಡಿ ಆಗಸ್ಟ್ ಫಸ್ಟ್ ವೀಕ್ ನೊಳಗೆ ನೀವು ಶುರು ಆಗ್ಬಿಡ್ತದ ಕೋರ್ಸ್. ಅಷ್ಟೊತ್ತ ತನಕ ಪಾಲಕರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ನೀವು?
0: ನಿಮ್ಮ ಮನೆಯಲ್ಲಿ ಕೆಲವೊಬ್ರು ಪೇರೆಂಟ್ಸ್ ಗಳು ನಿಮಗೆ ಯಾವುದೇ ತರ ಹಣಕಾಸಿನ ತೊಂದರೆ ಇರೋದಿಲ್ಲ, ನೀವು ಇದ್ ಮಾಡ್ತೀರಾ, ನೀವು ಎಷ್ಟೇ ಲಕ್ಷಗಟ್ಟಲೆ ಫೀಸ್ ಕಟ್ತೀರಾ, ಬಟ್ ಕೆಲವೊಬ್ರು ಮನೇಲಿ ಏನಾಗುತ್ತೆ, ತುಂಬಾ ಕಷ್ಟ ಇದೆ ನಮಗೆ, ತುಂಬಾ ಪ್ರಾಬ್ಲಮ್ ಇದೆ ಅಂತ ಮನೇಲಿ ಕೂರಿಸ್ಕೊಳ್ಳೋ ಬದಲು ಇಂಥ ಒಳ್ಳೊಳ್ಳೆ ಕೋರ್ಸ್ ಗಳು ಇದೇ ತರ ಸುಮಾರು ಕೋರ್ಸ್ ಗಳಿದೆ ನಿಮ್ ಮಕ್ಳಿಗೆ ಓದಿಸಿ. ಯಾಕೆ ಅಂತಂದ್ರೆ ಮುಂದೆ ಇವಾಗಿರೋ ಇದರಲ್ಲಿ ಹೇಗಾಗ್ತಾ ಇದೆ ಅಂದ್ರೆ, ಮುಂದೆ ಅಟ್ಲೀಸ್ಟ್ ಒಂದು ಬೇಸಿಕ್ ಡಿಗ್ರಿ ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ನಿಮ್ದು ಏನೇ ತೊಂದರೆ ಇದ್ರು ಮಗುಗೆ ಒಂದು ಬೇಸಿಕ್ ಡಿಗ್ರಿ ಅನ್ನೋದ್ ಇತ್ತು ಅಂದ್ರೆ ಅವ್ರೆಲ್ಲೇ ಹೋದ್ರು ಸರ್ವೈವ್ ಆಗ್ತಾರೆ. ಕಾಂಪಿಟೇಷನ್ ಅನ್ನೋದ್ ಯಾವುದೇ ಸೆಕ್ಟರ್ ಹೋದ್ರು ತುಂಬಾ ಇದೆ, ಬಟ್ ಈ ಹೋಟೆಲ್ ಮ್ಯಾನೇಜ್ಮೆಂಟ್ ಸೆಕ್ಟರ್ ಅಲ್ಲಿ ಬೈ ಗಾಡ್ಸ್ ಗ್ರೇಸ್ ಇನ್ನೂ ಅಷ್ಟು ನಿಮಗೆ ಕಾಂಪಿಟೇಷನ್ ಅನ್ನೋದಿಲ್ಲ. ಬೇಸಿಕ್ ಸ್ಯಾಲರಿ ಸ್ಟಾರ್ಟಿಂಗ್ BSc ಮಾಡಿರಕ್ಕಂಥವ್ರಿಗೆಲ್ಲ 30,000 ಪ್ಲಸ್ ಅಮೌಂಟ್ ಕೊಡ್ತಾ ಇದ್ದಾರೆ ಎಲ್ಲಾ ಹೋಟೆಲ್ಗಳಲ್ಲಿ. ಸೊ ಅದನ್ನ ಯೂಸ್ ಮಾಡ್ಕೊಳ್ಳಿ. ಫ್ರೀಯಾಗಿ ಕೂಡ ನಾವು ಕೋರ್ಸ್ ಗಳನ್ನ ಕೊಡ್ತಾ ಇದೀವಿ. ನೀವು ಮುಂದೆ ಬಂದು ನಿಮ್ ಮಕ್ಳಿಗೆ ಕಳ್ಸಿಕೊಡಿ, ಯಾವುದೇ ರೀತಿ ತಲೆ ಕೆಡಿಸ್ಕೋಬೇಡಿ, ನಮ್ಮ ಹತ್ರ ಬಂದು ಕುತ್ಕೊಂಡು ಮಾತಾಡಿ. ನಿಮಗೆ ಇದ್ರಲ್ಲಿ ಇನ್ನೂ ಇನ್ಫಾರ್ಮೇಶನ್ ಗೊತ್ತಾಗಿಲ್ಲ, ನಿಮ್ಗೆ ಇನ್ನೂ ಮಾಹಿತಿ ಬೇಕಂದ್ರೆ ನಮ್ಮ ಜೊತೆ ಬಂದು ಕುತ್ಕೊಂಡು ಮಾತಾಡಿ. ಯಾಕೆ ಅಂತಂದ್ರೆ ಒಂದು ಮಗುದು ಫ್ಯೂಚರ್ ಚೆನ್ನಾಗಾಯ್ತು ಅಂದ್ರೆ ನಮಗೂ ತುಂಬಾ ಖುಷಿ ಆಗುತ್ತೆ ಕೋರ್ಸ್ ಮಾಡಿರೋದಕ್ಕೆ, ಯೂಸ್ ಆಗ್ಬೇಕು ಅಂತ. ಅದಕ್ಕೋಸ್ಕರ ಮಗುಗ್ ಮಾತ್ರ ಯಾವುದೇ ಕಾರಣಕ್ಕೂ ಓದೋದ್ ನಿಲ್ಸ್ಬೇಡಿ. ಇನ್ಫ್ಯಾಕ್ಟ್ ಇವಾಗ ಏನೋ ಡಿಗ್ರಿ ಮಾಡ್ತಾ ಡಿಸ್ಕಂಟಿನ್ಯೂ ಆಯ್ತು, ಸೆಕೆಂಡ್ PC ಮಾಡ್ತಾ ಡಿಸ್ಕಂಟಿನ್ಯೂ ಆಯ್ತು, ನಾವು ಓದ್ಸಕ್ ಆ ಟೈಮಲ್ಲಿ ಆಗಿಲ್ಲ ಅಂತಂದ್ರೂ ಡಿವಾಕ್ ಅನ್ನೋದು ಒಂದು ಡಿಪ್ಲೊಮಾ ಮಾಡ್ತಾ ಇದೀವಿ. ಸೊ ಅದ್ರ 18-28 ವರ್ಷ ತನಕ ಎಲಿಜಿಬಿಲಿಟಿ ಇದೆ, ಮತ್ತೆ ಬರೀ 10th standard ಅಷ್ಟೇ ಬೇಕಿರೋದು ಅದಕ್ಕೆ. ಇದು ಮುಗಿತಿದ್ದಂಗೆ ಅವ್ರಿಗೆ ಕೆಲಸ ಕೂಡ ನಾವೇ ಪ್ಲೇಸ್ಮೆಂಟ್ ಮಾಡಿಸ್ಬಿಟ್ಟು ಅವರಿಗೆ ಬೇಸಿಕ್ ಡಿವಾಕ್ ಅಲ್ಲಿ ಕೂಡ 18-20,000 ಸ್ಯಾಲರಿ ಬೇಸಿಕ್ ಆಗಿ ಸಿಗ್ತಾ ಇದೆ. ದಯವಿಟ್ಟು ಮಕ್ಕಳ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ಬಿಟ್ಟು ಈ ಕೋರ್ಸ್ ಗಳಿಗೆ ಕಳ್ಸಿಕೊಡಿ.
1: ಕರ್ನಾಟಕ ಸರ್ಕಾರದ್ದು KSTDC ಕರ್ನಾಟಕ ಸ್ಟೇಟ್ ಟೂರಿಸಂ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಕೂಡ ಅದ, ಅವರು ನಿಮ್ ಜೊತೆಗೆ ಟೈಅಪ್ ಇದ್ದಾರಾ?
0: KSDC ಜೊತೆ ಮುಂದಿನ ವರ್ಷದಿಂದ ಶಾರ್ಟ್ ಟರ್ಮ್ ಕೋರ್ಸ್ ಗಳು ಶುರು ಮಾಡ್ತಾ ಇದೀವಿ ಮೇಡಮ್. ಅದು ಕೂಡ ಪ್ಲಾನ್ ಮಾಡ್ತಾ ಇದೀವಿ, ಅವ್ರ ಜೊತೆನೂ ಮಾತಾಡ್ತಾ ಇದೀವಿ, ರೆಗ್ಯುಲರ್ ಟಚ್ ಅಲ್ಲಿ ಇದೀವಿ. ದೇ ಆರ್ ಆಲ್ಸೋ ವೆರಿ ಹ್ಯಾಪಿ ವಿತ್ ದಿಸ್ ಕೋರ್ಸ್. ಯಾಕೆ ಅಂತಂದ್ರೆ ಅವರು ಕೂಡ ಇವನ್ ಇದು ಯಾರ್ಯಾರು ಅಪ್ಲೈ ಮಾಡಿದಾರಲ್ಲ ಆ ಪ್ರತಿಯೊಂದನ್ನು ಬೆನಿಫಿಷಿಯರಿಸ್ಗೂ ಈ ಕೋರ್ಸ್ ಬಗ್ಗೆ ಎಲ್ಲಾ ಕಡೆ ರಾಜ್ಯಾದ್ಯಂತ ಕಳಿಸ್ಕೊಟ್ಟಿದ್ದಾರೆ. ಅವರನ್ನು ಈ ಕೋರ್ಸ್ ಯೂಸ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿದೆ ಅಂತ ಎಲ್ಲಾ ಡಿಸ್ಟಿಕ್ಸ್ ಅಲ್ಲಿ ಆಕಾಶವಾಣಿ ಕೂಡ ಪ್ರಸಾರ ಮಾಡ್ತಾ ಇದೆ ಈ ಕಾರ್ಯಕ್ರಮ.
1: ಅರ್ಹ ಅಭ್ಯರ್ಥಿಗಳು ಪ್ರವೇಶವನ್ನು ಪಡ್ಕೊಳ್ಳಿ, ಅವರಿಗೆ ಜೀವನಕ್ಕೊಂದು ತಳಹದಿ ಇದು.
0: ಹೌದು,
1: ಈ ಪ್ರವಾಸೋದ್ಯಮ ಅನ್ನೋದು ಬೆಳೀತಾ ಇರುವಂತಹ ಉದ್ಯಮ ಆಗಿರೋದ್ರಿಂದ ಇನ್ನಷ್ಟು ಮಕ್ಕಳು ಇದ್ರೊಳಗ ಸೇರ್ಪಡೆಯಾಗಿ ಮುಂದೆ ಬರಲಿ ಅನ್ನೋದು ನಿಮ್ಮ ಕನಸು?
0: ಹೌದು ಮೇಡಮ್, ಹೌದು. ಏನಕ್ಕೆ ಅಂತಂದ್ರೆ ಇವಾಗ ಅದೇ ನಾನು ಅವಾಗ್ಲೇ ಹೇಳಿದಾಗೆ, ಮತ್ತೆ ಅವ್ರು ಯೂಸ್ ಮಾಡ್ಕೊಂಡು ಮುಂದೆ ಒಂದ್ ಕಡೆ, ಇವಾಗ ಹೇಗೆ ಶೆಫ್ಸ್ ಎಲ್ಲ ಆಲ್ಮೋಸ್ಟ್ ITCL ಮಾಡಿರೋರೆಲ್ಲ ಔಟ್ ಆಫ್ ಕಂಟ್ರಿ ಕೂಡ ಹೋಗ್ಬಿಟ್ಟು ಇವಾಗ ದುಬೈ ಆಗ್ಲಿ ಇಲ್ಲಾಗ್ಲಿ ಆಲ್ಮೋಸ್ಟ್ 80,000-1.5 lakh ತನಕ ಮಾಡ್ತಾ ಇದಾರೆ. ಆತರ ನಮ್ ಕರ್ನಾಟಕದಾದ್ಯಂತ ಇರೋ ಎಲ್ಲಾ ವಿದ್ಯಾರ್ಥಿಗಳು ಉಪಯೋಗಿಸ್ಕೊಳ್ಳಿ, ಅವರು ಮುಂದೆ ಬರ್ಲಿ. ಇವಾಗ ಶೆಫ್ ಅಂತಂದ್ರೆ ತುಂಬಾ ಜನ ತಲೆಲ್ಲ ಅಡಿಗೆ ಭಟ್ ಅನ್ಕೊಂಡಿರ್ತಾರೆ, ಬಟ್ ಆತರ ಇಲ್ಲ. ಅದು ಬೇಸಿಕ್ ಸ್ಯಾಲರಿ 40,000 ಇದೆ. ಒಂದು ಸರಿ ನೀವು ಹೆಡ್ ಶೆಫ್ ಆದ್ರಿ ಅಂತಂದ್ರೆ ನಿಮಗೆ ಸಾವಿರಾರು ಹೋಟ್ಲುಗಳು ನಿಮಗೆ ಕೇಳುತ್ತೆ. ನಿಮಗೆ ಒಂದು ಸರಿ ನೀವು ಸ್ಟಾರ್ಟ್ ಮಾಡಿದ್ರೆ 40,000-50,000 ಸ್ಟಾರ್ಟ್ ಮಾಡಿದ್ರಿ ಅಂದ್ರೆ 1.5-2 lakh ತನಕನು ಸ್ಯಾಲರಿ ತಗೊಳ್ತಿರೋವ್ರು ಇದಾರೆ.
1: ಅಂದ್ರೆ ಸ್ಪರ್ಧೆ ಅನ್ನೋದು ಎಲ್ಲಾ ಕ್ಷೇತ್ರದೊಳಗೂ ಅದಾವರು. ಈಗ ನಮ್ಮ ಗ್ರಾಮೀಣ ಭಾಗದ ಕೆಲವು ಪಾಲಕರಿಗೆ ಆಗಿರಬಹುದು, ವಿದ್ಯಾರ್ಥಿಗಳಿಗೆ ಆಗಿರಬಹುದು, ಅವರಿಗೆ ಒಂದು ರೀತಿಯ ಅಳುಕು ಅದ ವರುಣ್. ಈಗ ಕರ್ನಾಟಕದ ಮುಖ್ಯ ಕೇಂದ್ರಗಳೇನವ, ಶಿವಮೊಗ್ಗ ಆಗಿರಬಹುದು, ದಾವಣಗೆರೆ ಆಗಿರಬಹುದು, ಹುಬ್ಬಳ್ಳಿ ಧಾರವಾಡ ಆಗಿರಬಹುದು, ಬೆಂಗಳೂರು ಮಂಗಳೂರು ಈ ಕಡೆ ಮಾತ್ರ ಕೆಲವಷ್ಟು ಹೋಟೆಲ್ಗಳವ. ನಮ್ಮ ಮಕ್ಕಳು ಎಷ್ಟರ ಮಟ್ಟಿಗೆ ಸುರಕ್ಷಿತವಾಗಿ ಇರ್ತಾರ ಅನ್ನೋ ಒಂದು ಭಾವನೆ, ಅವರಿಗೆ ಒಂದು ರೀತಿಯ ಅಳುಕು. ಅವ್ರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ?
0: ಇವಾಗ ನನ್ನ ಮಗು ಬೇರೆ ಊರಲ್ಲಿ ಓದುತ್ತೆ, ಹಾಸ್ಟೆಲ್

0: ಇರುತ್ತೋ, ಹೋಟೆಲಲ್ಲಿ ಇರುತ್ತೋ, ಅವ್ರು ಎಲ್ಲಿ ಓದ್ತಾರೋ, ಹಾಸ್ಟೆಲ್ಗೆ ಎಷ್ಟು ದೂರ ಹೋಗ್ಬೇಕು ಅನ್ನೋದೆಲ್ಲ ನಿಮ್ ತಲೆಯಲ್ಲಿ ಇದ್ರೆ ಅದನ್ನ ತೆಗ್ದಾಕಿ. ಒಂದು ಸರಿ ಹೋಟೆಲ್ಗೆ ಅವ್ರು ಬಂದ್ರು ಅಂದ್ರೆ ಆ ಹೋಟೆಲಿನಲ್ಲೇ ಉಳ್ಕೊಳ್ಳೋ ವ್ಯವಸ್ಥೆ ಇರುತ್ತೆ ಅವರಿಗೆ. ಆ ಹೋಟೆಲಲ್ಲೇ ಹಾಸ್ಟೆಲ್ ಫೆಸಿಲಿಟೀಸ್ ಇರುತ್ತೆ. ನಿಮ್ಮ ಮಕ್ಕಳಿಗೆ ಸುರಕ್ಷತೆ ನಮ್ದಿದಾಗಿರುತ್ತೆ. ಯಾವ್ದು 36 ತಿಂಗಳ ಕೋರ್ಸ್ ಅಲ್ಲಾಗಿರ್ಬೋದು, 24 ತಿಂಗಳ ಕೋರ್ಸ್ ಇರ್ಬೋದು, 1 ವರ್ಷದ ಕೋರ್ಸ್ ಯಾವುದೇ ಇರ್ಬೋದು, ಅವರ ಸುರಕ್ಷತೆ ನಮ್ಮ ಮುಖ್ಯ ಆದ್ಯತೆ ಆಗಿರುತ್ತೆ. ಯಾಕೆಂತಂದ್ರೆ ಇಲ್ಲಿ ತನಕ 5.5 ಲಕ್ಷ ಜನ ಸ್ಟೂಡೆಂಟ್ಸ್ ನಾವು ಟ್ರೈನ್ ಮಾಡಿದೀವಿ. ಒಬ್ಬರಿಗೂ ಕೂಡ ಇಲ್ಲಿ ತನಕ ಯಾವುದೇ ತರ ತೊಂದರೆ ಆಗೋ ತರ ನಾವು ಮಾಡಿಲ್ಲ ಮೇಡಮ್. ಪ್ರತಿಯೊಬ್ಬರೂ ಸೇಫ್ ಆಗಿ ಬಂದಿದ್ದಾರೆ, ಅವ್ರು ಕೆಲಸ ಮಾಡಿದ್ದಾರೆ, ಇದ್ ಮಾಡಿದ್ದಾರೆ. ನಾನು ಪೇರೆಂಟ್ಸ್ ಕೇಳೋದೇನಂತಂದ್ರೆ ಈ 3 ವರ್ಷಗಳ ಕಾಲ 2 ವರ್ಷಗಳ ಕಾಲ 1 ವರ್ಷಗಳ ಕಾಲ ಯಾವ್ಯಾವ ಕೋರ್ಸ್ ಇದೆಲ್ಲ, ಆ ಕೋರ್ಸ್ ಅನ್ನ ನಿಮ್ಮ ಮಕ್ಕಳಿಗೆ ಕಂಪ್ಲೀಟ್ ಮಾಡೋ ತರ ನೀವು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಮನೆಯಿಂದ ಕಳ್ಸಿದ್ರೆ ಅವ್ರು ಯೂಸ್ ಮಾಡ್ಕೊಂಡ್ರೆ ನಮ್ಗೆ ಅದು ಇಂಪಾರ್ಟೆಂಟ್ ಆಗುತ್ತೆ.
1: ವಸತಿಯುತ ತರಬೇತಿ ಇರೋದ್ರಿಂದ ಮಕ್ಕಳಿಗೆ ಆ ಬಗ್ಗೆ ಯೋಚನೆ ಮಾಡುವಂತಹ ಪ್ರಶ್ನೆಯೂ ಇಲ್ಲ. ಅಂದ್ರೆ ಈವನ್ ಪಾಲಕರಿಗೂ ಕೂಡ ನನ್ನ ಮಕ್ಕಳು ಎಲ್ಲಿರ್ಬೇಕು, ಎಲ್ಲಿದ್ದು ಓದ್ಬೇಕು ಅನ್ನೋದೊಂದು ದೊಡ್ಡ ಪ್ರಶ್ನೆ ಇರ್ತದೆ. ಹಂಗಾಗಿ ಇದು ವಸತಿಯುತ ತರಬೇತಿ ಇರೋದ್ರಿಂದ, ಡಿಗ್ರಿ ಮಾಡೋದಕ್ಕೆ ಅವಕಾಶ ಇರೋದ್ರಿಂದ ಪಾಲಕರು ಕೂಡ ಯೋಚನೆ ಇಲ್ಲದೆ ಕಳಿಸಬಹುದು ಮಕ್ಕಳನ್ನ.
0: ಅದಕ್ಕೋಸ್ಕರನೇ ಇದನ್ನ ಡಿಸೈನ್ ಮಾಡ್ತಾ ನಾವು ಒಂದು 100 ಸರಿ ಯೋಚನೆ ಮಾಡ್ಬಿಟ್ಟು ಡಿಸೈನ್ ಮಾಡಿದೀವಿ. ಕಳ್ಸಿಕೊಟ್ ಮೇಲೂ ಮಕ್ಕಳು ಒಂದೊಂದ್ಸರಿ ಪೇರೆಂಟ್ಸ್ಗೆ ಫೋನ್ ಮಾಡ್ಬಿಟ್ಟು ನಾನು ಶೂಸ್ ತಗೋಬೇಕು, ನನ್ನ ಹತ್ರ ಇದಿಲ್ಲ ಅಂತ ಅದಕ್ಕೂ ಫೋನ್ ಮಾಡ್ತಾರೆ. ಅದೊಂದು ನಮ್ಮ ತಲೆಯಲ್ಲಿ ಬಂತು. ಆ ನಂತರ ಊಟ ತಿಂಡಿ ನಾನು ಹೊರಗಡೆ ಊಟಕ್ಕೆ ಹೋಗ್ಬೇಕು, ನನಗೆ ದುಡ್ಡು ಹಾಕು ಅಂತ ಪೇರೆಂಟ್ಸ್ ಕೇಳ್ತಾರೆ. ಇದೊಂದು ಪ್ರಾಬ್ಲಮ್ ಆಗುತ್ತೆ ಹೊರಗಡೆ ಬಂದಾಗ. ಇದೆರಡು
1: ನೀವು ಎದುರಿಸಿರುವಂತಹ ಸಮಸ್ಯೆಗಳು, ನೀವು
0: ನೋಡಿರುವಂತಹ ನಾವು ತುಂಬಾ ಜನಕ್ಕೆ ನೋಡಿರುವಂತಹ ನಾವು ಕುತ್ಕೊಂಡು ಡಿಸ್ಕಸ್ ಮಾಡಿದಾಗ ಏನೇನ್ ಪ್ರಾಬ್ಲಮ್ ಬರುತ್ತೆ ಅಂದಾಗ ಇದೆಲ್ಲ ಬರುತ್ತೆ ಅಂತ ನಾವು ಕನ್ಫರ್ಮ್ ಮಾಡ್ಕೊಂಡ್ವಿ. ಅದಕ್ಕೋಸ್ಕರ ಉಚಿತ ಊಟ ಕೊಟ್ಟಿದ್ದೀವಿ, ಉಚಿತ ವಸತಿ. ಇದಾದ ನಂತರನೂ ಸ್ಟೂಡೆಂಟ್ಸ್ ತಮ್ಮದೇ ಆದಂತ ಬಟ್ಟೆ ಇರ್ಬೋದು ಅಥವಾ ಶೂಸ್, ಸ್ಮಾಲ್ ಸ್ಮಾಲ್ ಖರ್ಚುಗಳಿರುತ್ತೆ. ಅದಕ್ಕೋಸ್ಕರ ಪ್ರತಿ ತಿಂಗಳು 6,000 ರೂಪಾಯಿ ಸ್ಟೇಫಂಡ್ ಗಳು ಕೊಡ್ತಾ ಇದೀವಿ. ಯಾಕೆಂತಂದ್ರೆ ಮನೆಗೆ ಫೋನ್ ಮಾಡ್ಬಿಟ್ಟು ಅವ್ರಿಗೆ ತೊಂದರೆ ಮಾಡೋದ್ ಬೇಡ. ಕಷ್ಟ ಇರ್ತದೆ ಕೆಲವೊಬ್ರು ಮನೆಯಲ್ಲಿ, ಕೆಲವೊಬ್ರು ವೆಲ್ ಸೆಟಲ್ಡ್ ಇರ್ತಾರೆ, ಇಟ್ಸ್ ಓಕೆ, ಅವ್ರ ಮನೇಲಿ ತೊಂದರೆ ಇಲ್ಲ. ಬಟ್ ಯಾವುದೇ ತರಹದ ತೊಂದರೆ ಕೂಡ ಆಗ್ಬಾರ್ದು ಅಂತ ಪ್ರತಿ ಒಂದು ಆಂಗಲ್ ಅಲ್ಲೂ ಕೂಡ ಯೋಚನೆ ಮಾಡ್ಬಿಟ್ಟು ಈ ಕೋರ್ಸ್ ನ ಡಿಸೈನ್ ಮಾಡಿದೀವಿ.
1: ಕಲಿಯುವಾಗನೇ ಸ್ಟೈಪಂಡ್ ಕೊಟ್ಟು ಕಲಿಸೋದು ಅಂತಂದ್ರೆ ಬಹಳ ಖುಷಿಯ ಸಂಗತಿ ಇದು. ನಮ್ಮ ಮಕ್ಕಳು ಮತ್ತೆ ಅವರ ಪಾಲಕರು, ವಿದ್ಯಾರ್ಥಿಗಳ ಪಾಲಕರು ಕೂಡ ಈ ಕಡೆ ಗಮನ ಹರಿಸಬೇಕು. ನೀವು ಈಗಾಗಲೇ ಹೇಳಿದಂಗ BSc ಎನ್ನುವಂತದ್ದು ಒಂದು ಡಿಗ್ರಿ ಕೋರ್ಸ್, ಅದಲ್ಲದೆ 2 ಡಿಪ್ಲೊಮಾ ಕೋರ್ಸ್ಗಳು, ಈ ಬಗ್ಗೆ ಅವರು ಗಮನ ಹರಿಸಬೇಕು. ನಾವು ಯಾರನ್ನ ನೀವು ಕಾಂಟ್ಯಾಕ್ಟ್ ಮಾಡಬೇಕು, ಯಾರನ್ನ ಸಂಪರ್ಕಿಸಬೇಕು ಅನ್ನೋದಕ್ಕೆ ನಾವು ಫೋನ್ ನಂಬರ್ ಕೂಡ ಹೇಳ್ತೀವಿ, ಮತ್ತೆ ಅಡ್ರೆಸ್ ಕೂಡ ಕಾರ್ಯಕ್ರಮದ ಕೊನೆಗೆ ಹೇಳ್ತೀವಿ. ಆದ್ರೆ ಮುಖ್ಯವಾಗಿ ಪಾಲಕರು ಈ ಡಿಗ್ರಿ ಕೋರ್ಸ್ ಬಗ್ಗೆ ಮತ್ತೆ 2 ಡಿಪ್ಲೊಮಾ ಕೋರ್ಸ್ಗಳವಲ್ಲ ಅವು ಏನು ಅನ್ನೋದ್ರ ಬಗ್ಗೆ ವಿಚಾರಿಸ್ಲಿ ಅನ್ನೋದು ನಮ್ಮೆಲ್ಲರ ಆಶಯ.
0: ಇವಾಗ ಹೇಗೆ ಅಂತಂದ್ರೆ, ಇವಾಗ ಸ್ಟೇಫಂಡ್ಸ್ 72,000 ರೂಪಾಯಿ ವರ್ಷಕ್ಕೆ ಬರ್ತಾ ಇದೆ. ಯಾವುದೇ ಕೋರ್ಸ್ ಗಳು ಮಾಡಿದ್ರು ಪರ್ ಇಯರ್ 72,000 ರೂಪೀಸ್ ಬರ್ತಾ ಇದೆ. ಬೇರೆ ಕಡೆ ಎಲ್ಲ ಹೇಗಾಗುತ್ತೆ, ವರ್ಷಕ್ಕೆ 72,000 ರಿಂದ 75,000 ರೂಪಾಯಿ ಫೀಸ್ ಕಟ್ತಾರೆ. ಬಟ್ ಇಲ್ಲಿ ಅದೇ 72,000 ರೂಪಾಯಿ ಓದಬೇಕಾದ್ರೆ ನಾವು ಕೊಡ್ತಾ ಇದೀವಿ,
1: ಗಳಿಸ್ತಾ ಇದ್ದಾರೆ ಜೊತೆಗೆ ಓದ್ತಾ ಇದ್ದಾರೆ.
0: ಹೌದು, ಅದಕ್ಕೋಸ್ಕರ ದಯವಿಟ್ಟು ಮಕ್ಕಳಿಗೆ ಆದಷ್ಟು ಪ್ರೆಷರ್ ಮಾಡಿ ಕಳ್ಸಿಕೊಡಿ, ಅವ್ರಿಗೆ ಉತ್ತೇಜನ ಮಾಡಿ. ಯಾಕೆ ಅಂತಂದ್ರೆ ಇವಾಗ ಹುಡುಗಾಟಿಕೆ ವಯಸ್ಸಿರುತ್ತೆ ಕೆಲವೊಬ್ರದು, ಅಂತವ್ರಿಗೆಲ್ಲ ಸ್ವಲ್ಪ ನೀವು ಸ್ಟ್ರಿಕ್ಟ್ ಮಾಡ್ಬಿಟ್ಟು ಕಳ್ಸಿಕೊಟ್ರೆ, ಇದೇ ಕೋರ್ಸ್ ಅಂತಲ್ಲ, ಈ ತರ ಸೆಂಟ್ರಲ್ ಗವರ್ಮೆಂಟ್ ಇನ್ ಸುಮಾರು ಕೋರ್ಸ್ ಇದೆ, ಅದನ್ನು ನಾನು ನಿಮ್ ಜೊತೆ ಹಂಚ್ಕೊಂತೀನಿ, ಮುಂದೆ ಒಂದ್ ದಿವಸ ಮಾತಾಡೋಣ ಅದನ್ನು.
1: ಹೌದು,
0: ಸೊ ಈ ತರದಕ್ಕೆಲ್ಲ ಪೇರೆಂಟ್ಸ್ ಗಳು ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ದು ಇದ್ರದೆಲ್ಲ ಮಕ್ಳಿಗೆ ಇದ್ ಮಾಡಿ ಅಂತ ಹೇಳಿ
1: ಫೋಕಸ್ ಮಾಡಿ, ಕಾನ್ಸಂಟ್ರೇಟ್ ಮಾಡಿ, ಈ ತರದ ಒಂದು ಕೋರ್ಸ್ ಗಳನ್ನ ಅಧ್ಯಯನ ಮಾಡೋದ್ರಿಂದ ಅವರಿಗೆ ಮುಂದೆ ಉದ್ಯೋಗಕ್ಕೂ ಕೂಡ ತೊಂದರೆ ಇಲ್ಲ ಅನ್ನುವಂತದ್ದು. ಈಗಾಗಲೇ 5.5 ಲಕ್ಷ ವಿದ್ಯಾರ್ಥಿಗಳು ತರಬೇತಿಯನ್ನ ತಗೊಂಡಾರ. ವರುಣ್, ಅವರ ಸ್ಪಂದನೆ ಹೆಂಗದ?
0: ತುಂಬಾ ಜನ, ನಾ ಅದೇ ಅವಾಗ್ಲೇ ಹೇಳ್ದಾಗೆ, ಹೆಣ್ಮಕ್ಳು ಕೆಲವೊಬ್ರು ನಮ್ಮ ಮನೇಲಿ ಇಷ್ಟೊತ್ತಿಗೆ ಡಿಸ್ಕಂಟಿನ್ಯೂ ಮಾಡಿಸಿದ್ರು, ಮದ್ವೆ ಮಾಡಿಸ್ಬಿಟ್ಟಿರ್ತಿದ್ರು ನಮ್ಗೆ, ಆತರ ಆಗ್ತಾ ಇತ್ತು, ನಿಮ್ ಕಡೆಯಿಂದ ನಮಗೆ ಒಂದು ಡಿಗ್ರಿ ಕೋರ್ಸ್ ಅನ್ನೋದಾಯ್ತು ಅನ್ನೋದು ಹೇಳ್ತಾರೆ. ಕೆಲವು ಸ್ಟೂಡೆಂಟ್ಸ್ ಗಳು ಮನೇಲಿ ತುಂಬಾ ತೊಂದರೆ ಇತ್ತು ಸರ್, ನಾನು ಡಿಸ್ಕಂಟಿನ್ಯೂ ಮಾಡ್ಕೊಂಡಿದ್ದೆ, ಓದಕ್ ಆಲ್ಮೋಸ್ಟ್ 26 ಇಯರ್ಸ್ ಆಯ್ತು, ಯಾವ್ದೇ ಕೋರ್ಸ್ಗೆ ಎಲಿಜಿಬಿಲಿಟಿ ಇರ್ತಾ ಇರ್ಲಿಲ್ಲ, ಬಟ್ ಈ ಡಿವಾಕ್ ಇಂದ ನನಗೆ ತುಂಬಾ ಒಳ್ಳೇದಾಯ್ತು ಅಂತಾರೆ. ಇವನ್ ಒಬ್ಬ ನಮ್ ಕಡೆಯಿಂದ ಶೆಫ್ ಆದ ಹುಡುಗ, ಇವಾಗ ITCL ಆತ, 82,000 ರೂಪೀಸ್ ಜಸ್ಟ್ 1 ಇಯರ್ ಬ್ಯಾಕ್ ಪಾಸ್ ಔಟ್, 82,000 ರೂಪಾಯಿ ದುಡಿತಾ ಇದ್ದಾರೆ. ನಾನು ಜಾಬ್ ರೋಲ್ಸ್ ಬಗ್ಗೆ ಒಂದು ಹೇಳದ್ ಮರ್ತೆ ಮೇಡಮ್.
1: ಹೌದು,
0: ಸೊ ಏನು ಅಂತಂದ್ರೆ, ಫಸ್ಟ್ BSc ಮಾಡಿರೋಕ್ಕಂತ ಸ್ಟೂಡೆಂಟ್ಸ್ ಗಳಿಗೆ ಮೇಜರ್ ಆಗಿ ಬಂದು 2 ಜಾಬ್ ರೋಲ್ ಮೇಲೆ ನಾವು ಮೇಜರ್ ಆಗಿ ಕೆಲಸ ಮಾಡಿಸ್ತಾ ಇದೀವಿ. ಒಂದ್ ಬಂದ್ಬಿಟ್ಟು ಹೋಟೆಲ್ ರೀಜನಲ್ ಮ್ಯಾನೇಜರ್, ಡಿಸ್ಟಿಕ್ ಮ್ಯಾನೇಜರ್, ಆ ನಂತರ ಸ್ಟೇಟ್ ಮ್ಯಾನೇಜರ್. ಈ ತರ ಹೋಟೆಲ್ ಮ್ಯಾನೇಜರ್, ರೀಜನಲ್ ಮ್ಯಾನೇಜರ್, ಡಿಸ್ಟಿಕ್ ಮ್ಯಾನೇಜರ್, ಇದೊಂದು ಪೋಸ್ಟ್ ಇರುತ್ತೆ. ಇನ್ನೊಂದು ಬಂದ್ಬಿಟ್ಟು ಹೆಡ್ ಶೆಫ್, ಆಮೇಲೆ ಸಪೋರ್ಟಿಂಗ್ ಶೆಫ್. ಈ ತರ ಜಾಬ್ ರೋಲ್ ಇರುತ್ತೆ ಮ್ಯಾಮ್ BSc ಗೆ. ಸೊ ಇದಕ್ಕೆ ಬೇಸಿಕ್ ಸ್ಯಾಲರಿಸ್ ಬಂದ್ಬಿಟ್ಟು 30,000+ ಕೊಡ್ತಾ ಇದಾರೆ, ಇನ್ನೂ ಜಾಸ್ತಿ ಇದೆ. ಬಟ್ ವೀಕ್ಷಕರಿಗೆ ನಾವು ಜಾಸ್ತಿ ಹೇಳ್ಬಿಟ್ಟು ಅವ್ರು ಹೋದ್ಮೇಲೆ ಕಡಿಮೆ ಆಗಬಾರ್ದು ಅಂತ ನಾನು ಒಂದು ಮಿನಿಮಮ್ ಗ್ಯಾರಂಟಿ ಹೇಳ್ತಾ ಇದೀನಿ. ಆ ನಂತರ ಏನಿದೆ, ಪ್ರೊಫೆಷನಲ್ ಡಿಪ್ಲೊಮಾ ಇನ್ ಹಾಸ್ಪಿಟಾಲಿಟಿ ಅಂಡ್ ಹೋಟೆಲ್ ಆಪರೇಷನ್ಸ್, ಇದು 1 ವರ್ಷದ ಕೋರ್ಸ್ ಇದೆ, ಇದಕ್ಕೂ 20,000-25,000 ತನಕ ಬರ್ತಾ ಇದೆ. ಇದರಲ್ಲಿ ಹೇಗೆ ಅಂತಂದ್ರೆ ಹಾಸ್ಪಿಟಾಲಿಟಿ ಮ್ಯಾನೇಜರ್, ಆನಂತರ ಸಬ್ ಶೆಫ್ ಗಳು, ಈ ತರ ರಿಸೆಪ್ಷನಿಸ್ಟ್, ಈ ತರ ಜಾಬ್ ರೋಲ್ಸ್ ಗಳು, ಪ್ರೊಫೆಷನಲ್ ಡಿಪ್ಲೊಮಾ ಇನ್ ವೊಕೇಶನಲ್ ಟ್ರೈನಿಂಗ್ ಹಾಗೂ ಪ್ರೊಫೆಷನಲ್ ಡಿಪ್ಲೊಮಾ ಇನ್ ಹಾಸ್ಪಿಟಾಲಿಟಿ, ಈ 2 ಡಿಪ್ಲೊಮಾದಲ್ಲಿ ಬರುತ್ತೆ ಮೇಡಮ್.
1: ವಿದ್ಯಾರ್ಥಿಗಳು ಈ ಕೋರ್ಸ್ ಮಾಡುವಾಗ ಅವರ ಒಂದು ದಿನಚರಿ ಯಾವಾಗ ಶುರು ಆಗ್ತದೆ, 10 ಗಂಟೆಯಿಂದ ಇಷ್ಟೊತ್ತು ಈ ತರ, ಅದನ್ನು ಕೂಡ ಸ್ವಲ್ಪ ಹೇಳ್ರಿ.
0: ಇದ್ರಲ್ಲಿ ಹೇಗಾಗತ್ತೆ ಅಂತಂದ್ರೆ, 9 ಗಂಟೆಗೆ ಶುರು ಆಗ್ತದೆ ಮೇಡಮ್. 9 ಗಂಟೆಯಿಂದ ಶುರು ಆಗ್ಬಿಟ್ಟು 7:00 ತನಕ ಇರುತ್ತೆ. ಇನ್ ಬಿಟ್ವೀನ್ 2 ಅವರ್ಸ್ ಗ್ಯಾಪ್ ಇರುತ್ತೆ, ಮಧ್ಯಾಹ್ನ 1-3 ತನಕ ಅವ್ರಿಗೆ ಗ್ಯಾಪ್ ಕೂಡ.

0: ಇರುತ್ತೆ.
1: ಈ ತರ ಡಿಗ್ರಿ ಕೋರ್ಸ್ಗೆ ಬೇರೆ, ಆಮೇಲೆ ಡಿಪ್ಲೊಮಾ ಕೋರ್ಸ್ಗೆ ಅದರದೇ ಆದಂತ ಒಂದು ಸಿಲೆಬಸ್ ಇಟ್ಕೊಂಡಿರ್ತೀರಿ, ಆ ಪ್ರಕಾರ ಅವರಿಗೆ ಕ್ಲಾಸ್ಗಳು ಇರ್ತಾವ.
0: ಮತ್ತೆ ಇನ್ನೊಂದೇನಂತಂದ್ರೆ ನಾವು ಇದನ್ನ OJT ಮಾಡೆಲ್ ಅಲ್ಲಿ ರನ್ ಮಾಡ್ತಿದ್ದೇವೆ, ಆನ್ ಜಾಬ್ ಟ್ರೈನಿಂಗ್. ಇದು ಹೇಗ್ ನಡೆಯುತ್ತೆ ಅಂದ್ರೆ, ಇವಾಗ ನಾನಾಗಿರ್ಲಿ ಮೇಡಮ್ ನೀವಾಗಿರ್ಲಿ ನಿಮ್ಮ ಡಿಗ್ರಿ ಟೈಮ್ಸ್ ಅಲ್ಲಿ ನಮ್ಮ ಡಿಗ್ರಿ ಟೈಮ್ ಅಲ್ಲಿ ಒಂದು ಕ್ಲಾಸ್ ರೂಮ್ ಅಲ್ಲಿ ಕುತ್ಕೊಂಡು ಲೆಸನ್ ಗಳು ಕೇಳ್ತಾ ಇದ್ವಿ.
1: ಹೌದು.
0: ಬಟ್ ಇವಾಗ ಹೇಗ್ ಆಗ್ತಾ ಇದೆ ಅಂದ್ರೆ, ನಿಮಗ್ ಲೈವ್ ಎಕ್ಸ್ಪೀರಿಯನ್ಸ್ ಮಾಡಿಸ್ತಾ ಇದೀವಿ. ಹೇಗೆ ಅಂತಂದ್ರೆ, ಇವಾಗ ಒಬ್ಬ ಶೆಫ್ ಹೇಗ್ ಕೆಲಸ ಮಾಡ್ತಾನೆ, ಒಬ್ಬ ರಿಸೆಪ್ಷನಿಸ್ಟ್ ಹೇಗ್ ಕೆಲಸ ಮಾಡ್ತಾನೆ, ಒಬ್ಬ ಹೋಟೆಲ್ ಮ್ಯಾನೇಜರ್ ಹೇಗ್ ಕೆಲಸ ಮಾಡ್ತಾನೆ ಅನ್ನೋದನ್ನ ನಿಮಗ್ ಹೇಳ್ಕೊಡ್ತಾವ್. ಆ ಕೆಲಸ ನಿಮ್ ಕೈಯಲ್ಲಿ ಮಾಡಿಸ್ತಾ ಇದೀವಿ. ಯಾಕೆ ಅಂತಂದ್ರೆ, ಈ OJT ಮಾಡೆಲ್ ಅಲ್ಲಿ ಡಿಗ್ರಿ ಅಥವಾ ಡಿಪ್ಲೊಮಾ ಕೋರ್ಸ್ ಕಂಪ್ಲೀಟ್ ಮಾಡಿರೋಕಂತವ್ರಿಗೆ ಏನಾಗುತ್ತೆ ಅಂತಂದ್ರೆ, ನೆಕ್ಸ್ಟ್ ನಾವು ಪ್ಲೇಸ್ಮೆಂಟ್ ಮಾಡಿಸಿದ್ಮೇಲೆ ನೀವು ಮತ್ತೆ ಬೇರೆ ಕಡೆ ಎಲ್ಲಾದ್ರೂ ಜಾಯಿನ್ ಆಗ್ತೀರಾ ಅಂತಂದ್ರೆ, ಅವಾಗ ಏನಾಗುತ್ತೆ ಅಂತಂದ್ರೆ, ನಿಮಗೆ OJT ಮಾಡೆಲ್ ಅಲ್ಲಿ ನೀವು ಕಲ್ತ್ ಬಂದಿದ್ದೀರಾ ಅಂದ್ರೆ, ಆ ಎಕ್ಸ್ಪೀರಿಯನ್ಸ್ ನಿಮಗಿದೆ ಅಂದ್ಬಿಟ್ಟು ಫಸ್ಟ್ ಅವ್ರು ನಿಮ್ಮಂತವ್ರಿಗೆ ತಗೊಂತಾರೆ. ಯಾಕೆ ಅಂತಂದ್ರೆ, ಈತ ಶೆಫ್ ಆಗಿ ಒಂದು ಹೋಟೆಲ್ ಅಲ್ಲಿ ಕೆಲಸ ಮಾಡಿದಾನೆ, ಓದ್ತಾ ಓದ್ತಾ ಈತ ಒಂದು ಮ್ಯಾನೇಜರ್ ಆಗಿ ಕೆಲಸ ಮಾಡಿದಾನೆ, ಈತಂಗ ಆ ಎಕ್ಸ್ಪೀರಿಯನ್ಸ್ ಇದೆ, ಹೀ ಕ್ಯಾನ್ ರನ್ ಹೋಟೆಲ್ ಅಂದ್ರೆ ಈತ ಮಾಡಬಹುದು ಅದನ್ನ ಅನ್ನೋ ಒಂದು ನಂಬಿಕೆ ಇರುತ್ತೆ ಮೇಡಮ್.
1: ಆನ್ ಸ್ಪಾಟ್ ಟ್ರೈನಿಂಗ್ ಇದೆ ಅಂತ ಹೇಳ್ತೀರಿ. ಇದು ಬಿಟ್ಟು ನಿಮಗೆ ಈಗ ನೋಡಿರೋ ಪ್ರಕಾರ ಮಕ್ಕಳು ವಿದ್ಯಾರ್ಥಿಗಳು ಆಸಕ್ತಿ ವಹಿಸಿ ಈ ಕೋರ್ಸ್ ಅನ್ನ ಕಲಿತಾ ಇದ್ದಾರೆ ಅಂತ ಅನಿಸ್ತದ?
0: ತುಂಬಾ ಆಸಕ್ತಿಯಿಂದ, 80% ನಾನು ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ 80% ತುಂಬಾ ಆಸಕ್ತಿಯಿಂದ ಇದ್ ಮಾಡ್ತಾ ಇದಾರೆ. ಇನ್ನೂ 20% ಹುಡುಗಾಟಿಗೆ ಇದ್ದೇ ಇರುತ್ತೆ, ಒಂದ್ ಏಜ್ ಟೀನೇಜ್ ಅನ್ನೋದು ಇರುತ್ತಲ್ಲ, ಅದ್ರಲ್ಲಿ ಹೇಗೆ ಅಂತಂದ್ರೆ ಕೆಲವೊಬ್ರಿಗೆ ನಾವು ಸ್ವಲ್ಪ ಪುಷ್ ಕೊಡ್ಬೇಕಾಗತ್ತೆ, ಕೆಲವೊಬ್ರಿಗೆ ಇನ್ನೂ ಕೆಲವೊಬ್ರಿಗೆ ಹೇಗಾಗತ್ತೆ ಅಂತಂದ್ರೆ ಮನೆ ನೆನಪಾಗತ್ತೆ ಅಂತ ಮನೆಗೆ ಹೋಗ್ಬೇಕು ಅಂತಾರೆ. ಸೊ ಅಂತ ಟೈಮಲ್ಲಿ ಪೇರೆಂಟ್ಸ್ ಹೆಲ್ಪ್ ನಾವು ಕೇಳ್ತೀವಿ, ಮಗುಗೆ ಆಲ್ಮೋಸ್ಟ್ ಇವಾಗ ಒಂದ್ ವರ್ಷ ಕಂಪ್ಲೀಟ್ ಮಾಡಿದೆ ಇದ್ ಮಾಡಿ ಅಂತ. ಎಲ್ಲರೂ ಇಂಟ್ರೆಸ್ಟೆಡ್ ಇರ್ತಾರೆ, ಬಟ್ ಕೆಲವೊಂದ್ ಸ್ಮಾಲ್ ಸ್ಮಾಲ್ ಥಿಂಗ್ಸ್ ಇಂದ ಸ್ವಲ್ಪ ಇದಾಗ್ತಾ ಇರ್ತಾರೆ. ಅಂತ
1: ವಿದ್ಯಾರ್ಥಿಗಳು ತಮ್ಮ ಊರಿಂದ ಬೇರೆ ಕಡೆ ಹೋಗಿರ್ತಾರಲ್ಲ, ಒಂದ್ ರೀತಿ ಒಳಗ್ ಹೋಮ್ ಸಿಕ್ನೆಸ್ ಅಂತ ಇರ್ತದೆ, ಅದನ್ನೆಲ್ಲ ಯಾವ ತರ ನೀವು ಮ್ಯಾನೇಜ್ ಮಾಡ್ತೀರಿ?
0: ಸೊ ನಾವು ಅಂತ ಮಕ್ಕಳಿಗೆ ಸ್ವಲ್ಪ ಇವಾಗ ಎವ್ರಿ ಮಂತ್ ನಾವೊಂದು ಎಲ್ಲರಿಗೂ ಕೂರ್ಸ್ಕೊಂಡು ಮಾತಾಡ್ತೀವಿ, ಏನ್ ಪ್ರಾಬ್ಲಮ್ಸ್ ನೀವು ಫೇಸ್ ಮಾಡ್ತಾ ಇದಾರ, ನಮ್ ಕಡೆಯಿಂದ ಏನ್ ಬೆಟರ್ಮೆಂಟ್ ಆಗ್ಬೇಕು ಅಂತ ಎಲ್ಲ ಮಕ್ಕಳಿಗೂ ಮಾತಾಡಿಸ್ತಾ ಇದೀವಿ. ಆ ನಂತರ ಅವರಿಗೆ ಏನ ಇನ್ನೊಂದೇನಾಗುತ್ತೆ ಅಂತಂದ್ರೆ, ಅವ್ರಿಗೂ ಆಚೆ ಹೋಗ್ಬೇಕು ಅದು ಇದು ಅನ್ನೋದೆಲ್ಲ ಇರುತ್ತೆ. ಬಟ್ ನಾವು ಅಲ್ಲೇ ಹೋಟೆಲ್ ಅಲ್ಲೇ ಒಂದ್ ವೀಕ್ಲಿ ಒನ್ಸ್ ಅವ್ರಿಗೆ ರೆಸ್ಟ್ ಕೊಡ್ತೀವಿ. ಅವ್ರ ಹೋಟೆಲ್ ಹಾಸ್ಟೆಲ್ ಅಲ್ಲೇ ಅವ್ರಿಗೆ ಟಿವಿ ಫೆಸಿಲಿಟೀಸ್ ಇರುತ್ತೆ, ಅಂತದೆಲ್ಲ ಅವ್ರು ಯೂಸ್ ಮಾಡ್ಕೋಬಹುದು. ಇವಾಗ PU ಮಕ್ಳ ಕೈಲೆಲ್ಲ ಫೋನ್ ಬರ್ತಾ ಇದೆ, ಡಿಗ್ರಿ ಮಕ್ಳ ಕೈಲೂ ಫೋನ್ ಇರುತ್ತೆ. ಸೊ ಅವ್ರ ಅದರಿಂದ ಇದಾಗ್ತಾ ಇದಾರೆ. ಗುಡ್ ಮ್ಯಾಮ್, ಎಲ್ಲ ಚೆನ್ನಾಗ್ತಾ ಇದೆ.
1: ಇಲ್ಲಿ ಟ್ರೈನಿಂಗ್ ಮಾಡಿಕೊಂಡು ಅಂದ್ರೆ BSc ಆಗಿರಬಹುದು ಅಥವಾ ಡಿಪ್ಲೊಮಾ ಆಗಿರಬಹುದು, ಅದನ್ನ ತಗೊಂಡು ಹೋಗಿ ಬೇರೆ ಕಡೆ ಏನ್ ಕೆಲಸ ಮಾಡ್ತಾ ಇದಾರಲ್ಲ, ಅವರು ಈ ಮಕ್ಕಳಿಗೆ ಈಗ ಬಂದಿರುವಂತಹ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡ್ತಾರ?
0: ಹೌದು ಮೇಡಮ್, ಖಂಡಿತ. ನಾವ್ ಎಷ್ಟೋ ಜನ ಇವಾಗ ಇನ್ನೊಂದ್ ಹೇಗಾಗತ್ತೆ ಅಂತಂದ್ರೆ, ಇವಾಗ OJT ಮಾಡೆಲ್ ಅಲ್ಲಿ ಏನ್ ರನ್ ಆಗ್ತಾ ಇದೆಲ್ಲ, ಮುಂಚೆ ಆ ಹೋಟೆಲ್ ಅಲ್ಲಿ ನಮ್ಮ ನಾವ್ ಯಾವ್ದಾವ್ದು ಹೋಟೆಲ್ಗಳಲ್ಲಿ ಇವಾಗ ಕೋರ್ಸ್ ನಡೆಸ್ತಿದೀವಲ್ಲ, ಅದೇ ಹೋಟೆಲ್ ಅಲ್ಲಿ ಎಂಪ್ಲಾಯಿ ಜಾಯ್ನ್ ಆಗಿರೋರು ಸುಮಾರು ಜನ ಇದಾರೆ. ಇವಾಗ ಏನ್ ಇವಾಗ ನಾವು ಕಳ್ಸಿಕೊಡ್ತೀವಲ್ಲ ಆ ಮಕ್ಳಿಗೆ, ನಮ್ಮ ಹತ್ರ ಕೋರ್ಸ್ಗೆ ಜಾಯ್ನ್ ಆಗಿ ಆ ಕೋರ್ಸ್ ಗಳನ್ನ ಕಂಪ್ಲೀಟ್ ಮಾಡಿದ್ರೆ ಇವ್ರಿಗೆ ಟ್ರೈನ್ ಕೂಡ ಮಾಡ್ತಾರೆ ಮೇಡಮ್.
1: ನೋಡ್ರಿ, ಅದಕ್ಕೆ ಕೇಳದೆ ನಾನು, ಅಂದ್ರೆ ಇಲ್ಲಿ ಕಲ್ತವ್ರೆ ಇರೋದ್ರಿಂದ ಅವರಿಗೆ ನಾನು ಇಲ್ಲೇ ಕಲ್ತಿದ್ದೀನಿ ಅನ್ನೋ ಒಂದು ಭರವಸೆಯನ್ನು ಕೂಡ ಅವ್ರಿಗೆ ಕೊಡ್ತಾರೆ. ನನಗೆ ಒಂದು ಉದ್ಯೋಗ ಸಿಕ್ಕದ ಅಂತ ಅನ್ನುವಂತ.
0: ಹೌದು, ಏನಾಗುತ್ತೆ ಅಂತಂದ್ರೆ ಇವಾಗ ಆಲ್ಮೋಸ್ಟ್ ನಮ್ದು 98% ನಾವು ಪ್ಲೇಸ್ಮೆಂಟ್ ಮಾಡಿಸ್ತಾ ಇದೀವಿ ಮೇಡಮ್. ಎಲ್ಲ ಇನ್ನೊಂದ್ ಏನಾಗ್ತದೆ ಅಂದ್ರೆ, ಆ ಮಗು ಚೆನ್ನಾಗಿ ಇದು ಮಾಡ್ತಾ ಇರೋದ್ ನೋಡ್ಬಿಟ್ಟು ಆ ಹೋಟೆಲ್ ಅವರೇ ನಮ್ಮ ಹತ್ರನೇ ಇರ್ಲಿ ಮಗು, ಈ ಸ್ಯಾಲ್ರಿ ಕೊಡ್ತೀವಿ, ಈ ಪ್ಯಾಕೇಜ್ ಕೊಡ್ತೀವಿ ಅಂತ ಆ ಹೋಟೆಲ್ ನವರೇ ಮುಂದೆ ಬರ್ತಾ ಇದಾರೆ. ನಾವು ಬೇರೆ ಕಡೆ ನಾವು ಪ್ಲೇಸ್ಮೆಂಟ್ ಮಾಡಿಸ್ಕೊಳ್ಳೋಕಿನ ಮುಂಚೆನೆ, ಇವಾಗ ಕೆಲವೊಂದು ರಾಡಿಸನ್ ಬ್ಲೂ ಪ್ಲಾಜಾದಲ್ಲಿ ಮೊನ್ನೆ ಹಂಗೆ ಆಯ್ತು, ಆಲ್ಮೋಸ್ಟ್ 7-8 ಜನ ತುಂಬಾ ಚೆನ್ನಾಗಿ ಇದು ಮಾಡ್ತಿದ್ರು ಅಂದ್ರೆ ಅವ್ರು ಅಲ್ಲೇ ಪ್ಲೇಸ್ಮೆಂಟ್ ಮಾಡಿಸ್ಕೊಂಡ್ರು. ಆ ತರ ಎಲ್ಲ ಆಗ್ತಾ ಇದೆ ಮೇಡಮ್. ತುಂಬಾ
1: ಅಂದ್ರೆ ಇದು ಒಂಥರ ಮಕ್ಕಳಿಗೆ ಉತ್ತೇಜನ ನೀಡುವಂತದ್ದು ಈ ಎಲ್ಲಾ ವಿಷಯಗಳು. ಹಾಗಾಗಿ ಈಗ ಮೇಧಾವಿ ಯೂನಿವರ್ಸಿಟಿಯವರು ನೀಡ್ತಾ ಇರುವಂತಹ ಈ ಆರ್ಯ ಚಾರಿಟೇಬಲ್ ಟ್ರಸ್ಟ್ ನಲ್ಲಿ ನಡೀತಾ ಇರುವಂತಹ ಈ ಒಂದು ಕಾರ್ಯ, ಅದರ ಪ್ರಯೋಜನವನ್ನ ವಿದ್ಯಾರ್ಥಿಗಳು ಮತ್ತು ಅವರ ಪಾಲಕರು ಪಡ್ಕೊಳ್ಬೇಕು ಅನ್ನೋದೇ ನಮ್ಮೆಲ್ಲರ ಆಶಯ. ಹಾಗಾಗಿ ಈಗ ಅವರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದಂತಹ ದೂರವಾಣಿ ಸಂಖ್ಯೆ ಅಥವಾ ವಿಳಾಸ ಅವೆಲ್ಲವನ್ನು ವಿವರವಾಗಿ ತಿಳಿಸಿಕೊಡಿ.
0: ಮೊಬೈಲ್ ನಂಬರ್ 2 ಸರಿ ರಿಪೀಟ್ ಮಾಡ್ತೀನಿ, ದಯವಿಟ್ಟು ಕ್ಲೀನ್ ಆಗಿ ನೋಟ್ ಮಾಡ್ಕೊಳ್ಳಿ. 9482 18248 9482481 8248.
1: ನಾನೊಮ್ಮೆ ಹೇಳಿಬಿಡ್ತೀನಿ ಅವರಿಗಾಗಿ, 9482 18248 9482 18248 ಈ ಸಂಖ್ಯೆಯನ್ನ ಸಂಪರ್ಕಿಸಬಹುದು. ಮತ್ತ ಅದಕ್ಕೆ ಸಂಬಂಧಪಟ್ಟಂತಹ ವೆಬ್ಸೈಟ್,
0: ಹಾ ಮೇಡಮ್, ನಮ್ದು ವೆಬ್ಸೈಟ್ ಕೂಡ ಇದೆ, ಆನಂತರ ಮೇಲ್ ಐ ಡಿ ಕೂಡ ಇದೆ. ಈ ನಂಬರಿಗೆ ಕಾಲ್ ಮಾಡಿದ್ಮೇಲೆ ಆ ಮಗು ಜೊತೆ ನಾವು ಫೋನ್ ಅಲ್ಲಿ ಒಂದ್ಸರಿ ಮಾತಾಡ್ಬಿಟ್ಟು ಅವ್ರಿಗೆ ರಿಜಿಸ್ಟ್ರೇಷನ್ ಲಿಂಕ್ ಅಥವಾ ರಿಜಿಸ್ಟ್ರೇಷನ್ ಫಾರ್ಮ್ ಕೂಡ ಕಳ್ಸಿಕೊಡ್ತೀವಿ. ಸೊ ನಾವು ಫೋನ್ ಮಾಡಲ್ಲ ಅಂತಂದ್ರೆ ಅಂತವ್ರಿಗೆ ಮೇಲ್ ಐ ಡಿ ಕೂಡ ಇದೆ, ಅದು ನಾನು ಒಂದ್ಸರಿ ಹೇಳ್ತೀನಿ. AARYACHARITABLETRUSTSHIVAMOGGA@gmail.com. ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ, AARYACHARITABLETRUSTSHIVAMOGGA ಅಟ್

0: gmail.com.
1: ಆರ್ಯ ಚಾರಿಟೇಬಲ್ ಟ್ರಸ್ಟ್ ಶಿವಮೊಗ್ಗ @gmail.com ಅನ್ನುವಂಥದ್ದು ನಿಮ್ಮ ಇಮೇಲ್.
0: ಇದರಲ್ಲೂ ಕೂಡ ಜಸ್ಟ್ ಒಂದು ಹಾಯ್ ಅನ್ನೋ ಮೆಸೇಜ್ ಕಳಿಸಿ ನಿಮ್ ಕಾಂಟ್ಯಾಕ್ಟ್ ನಂಬರ್ ಕಳಿಸಿದ್ರು ಕೂಡ ನಮ್ಮ ಸ್ಟಾಫ್ ನಿಮಗೆ 24 ತಾಸು ಒಳಗಡೆ ರಿಪ್ಲೈ ಮಾಡಿ ನಿಮಗೆ ಕಾಲ್ ಮಾಡ್ತಾರೆ. ಆಮೇಲೆ ನಿಮ್ಮ ರಿಜಿಸ್ಟ್ರೇಷನ್ ನ ಮಾಡ್ಕೊಂತಾರೆ. ಸೊ ರಿಜಿಸ್ಟ್ರೇಷನ್ ಫಾರ್ಮ್ ಅಥವಾ QR ಕೋಡ್ ನ ನಿಮಗೆ ಕಳ್ಸಿಕೊಡ್ತಾರೆ. ಅದನ್ನ ನನಗೆ ತುಂಬಾ ಬರೋದಿಲ್ಲ ಸರ್, ನನಗೆ ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ನೀವು ಕಾಲ್ ಮಾಡಿದ್ರೆ ಸಾಕು. ನಿಮ್ಮ ಹೆಸರು, ನಿಮ್ಮ ವಿಳಾಸ, ನೀವು 10th ಕಂಪ್ಲೀಟ್ ಮಾಡಿದ್ ಯಾವಾಗ, ಸೆಕೆಂಡ್ PUC ಮಾಡಿದ್ರೆ ಸೆಕೆಂಡ್ PUC ಯಾವಾಗ ಆಗಿರೋದು, ಅದ್ರಲ್ಲಿ ಎಷ್ಟು ಮಾರ್ಕ್ಸ್ ತೆಗ್ದಿದ್ದೀರಾ, ಯಾವ ಕಾಲೇಜ್ ಅಲ್ಲಿ ಓದಿರ, ಬೇಸಿಕ್ ಕ್ವಶನ್ ಗಳು, ಸಣ್ಣ ಸಣ್ಣ ಕ್ವಶನ್ ಗಳು ಕೇಳ್ತಾರೆ. ಅದಷ್ಟು ನೀವು ಇದು ಮಾಡ್ಕೊಂಡ್ರೆ ರಿಜಿಸ್ಟ್ರೇಷನ್ ಆಗುತ್ತೆ ಮೇಡಮ್.
1: ವಿದ್ಯಾರ್ಥಿಗಳು ಯಾವ್ಯಾವ ದಾಖಲೆಗಳನ್ನ ತರಬೇಕು?
0: ಒಳ್ಳೆ ಕ್ವಶನ್ ಮೇಡಮ್. ಇದಕ್ಕೆ ಮೇನ್ ಆಗಿ ಬಂದ್ಬಿಟ್ಟು 10ನೇ ತರಗತಿಯ ಮಾರ್ಕ್ಸ್ ಕಾರ್ಡ್, ಡಿಪ್ಲೊಮೋ ಮತ್ತೆ ಡಿಗ್ರಿ ಎರಡು ಕೋರ್ಸ್ ಗಳಿಗೆ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್, ಅವರ 4 ಪಾಸ್ಪೋರ್ಟ್ ಸೈಜ್ ಫೋಟೋಗಳು, ಆ ನಂತರ ಅವರ ಆಧಾರ್ ಕಾರ್ಡ್, ಇದಿಷ್ಟು ಮೇಜರ್ ಆಗಿ ಬೇಕಾಗುತ್ತೆ ಮೇಡಮ್.
1: ಈ ಎಲ್ಲ ದಾಖಲೆಗಳನ್ನ ಇಟ್ಕೊಂಡು ನಾವು ಹೇಳಿದಂತಹ ಸಂಖ್ಯೆಯನ್ನ ಸಂಪರ್ಕಿಸಿದಾಗ ಅವರಿಗೆ ಮಾಹಿತಿ ಸಿಗ್ತದೆ, ಇಲ್ಲಾಂದ್ರ ಇಮೇಲ್ ಐಡಿಗೆ ಕೂಡ ಅವರು ಸಂಪರ್ಕಿಸಬಹುದು
0: ಮೇಡಮ್. ಹೌದು, ಅವ್ರ ಇಮೇಲ್ ಐಡಿ ಅಥವಾ ನಂಬರ್ಗೆ ಅವ್ರಿಗೆ ಥ್ರೂ ವಾಟ್ಸ್ಆಪ್ ಅಥವಾ ಅವ್ರಿಗೆ ಇಮೇಲ್ ಮುಖಾಂತರ ಅವರಿಗೆ ಅದನ್ನ ರಿಜಿಸ್ಟ್ರೇಷನ್ ಫಾರ್ಮ್ ನ ಕಳ್ಸಿಕೊಡ್ತೀವಿ, ಇಲ್ಲಾಂದ್ರೆ ನಾವೇ ರಿಜಿಸ್ಟ್ರೇಷನ್ ಮಾಡ್ತೀವಿ ಮೇಡಮ್.
1: ಇನ್ನೊಂದೇ ವಿಶೇಷವಾದ ಮಾಹಿತಿ ಅಂದ್ರೆ ಡಿಗ್ರಿ ಕೋರ್ಸ್ಗೆ ಎಷ್ಟು ವಿದ್ಯಾರ್ಥಿಗಳನ್ನ ತಗೋತೀರಿ ಮತ್ತೆ ಈ ಡಿಪ್ಲೊಮಾ ಕೋರ್ಸ್ಗೆ ಎಷ್ಟು ವಿದ್ಯಾರ್ಥಿಗಳನ್ನ?
0: ಡಿಗ್ರಿಗೆ ನಾವು ಇವಾಗ ಅನ್ಕೊಂಡ್ರೆ 1200 ಜನ ಡಿಗ್ರಿಗೆ, ಡಿಪ್ಲೊಮಾ ಕೋರ್ಸಸ್ಗೆ 2400 ಜನ ತಗೋಬೇಕಂತ ಇದೀವಿ. ಆಲ್ಮೋಸ್ಟ್ ಇವಾಗ ಎಲ್ಲಾ ಸೇರ್ಬಿಟ್ಟು 1300+ ಆಗಿದೆ, ಇನ್ನೂ 650 ವಿದ್ಯಾರ್ಥಿಗಳಿಗೆ ತಗೊಂತಾ ಇದೀವಿ. ಇನ್ ಕೇಸ್ ತುಂಬಾ ವಿದ್ಯಾರ್ಥಿಗಳು ಬಂದ್ರು ಅಂತಂದ್ರೂ ಆಲ್ಮೋಸ್ಟ್ ನಾವು ಸೌತ್ ಇಂಡಿಯಾ ಪೂರ್ತಿನೂ ಮಾಡ್ಬೇಕಂತ ಅನ್ಕೊಂಡಿದೀವಿ. ಬೇರೆ ರಾಜ್ಯಗಳಲ್ಲೂ ಪ್ಲೇಸ್ಮೆಂಟ್ ನಾವು ಹೋಗ್ತೀವಿ ಸರ್, ತೊಂದರೆ ಇಲ್ಲ ಅಂದ್ರೆ ಬೇರೆ ರಾಜ್ಯಗಳಲ್ಲೂ ನಾನು ಪ್ಲೇಸ್ಮೆಂಟ್ ಮಾಡ್ಕೊಡಕ್ ರೆಡಿ ಇದ್ದೀನಿ ಮೇಡಮ್.
1: ಬಹಳ ಒಳ್ಳೆಯ ಮಾತು ವರುಣ್, ಬಹಳ ಖುಷಿ ಆಯ್ತು. ನಮ್ಮ ವಿದ್ಯಾರ್ಥಿಗಳು ಮತ್ತು ಪಾಲಕರು ಪ್ರವಾಸೋದ್ಯಮ ಕ್ಷೇತ್ರದೊಳಗೆ ನಾನು ಮುಂದುವರಿಯಬೇಕು ಅಂತಂದ್ರೆ ದಯವಿಟ್ಟು ಅವರು ಈ ಡಿಗ್ರಿ ಮತ್ತು ಡಿಪ್ಲೊಮಾ ಕೋರ್ಸ್ಗಳ ತರಬೇತಿಯನ್ನ ಪಡ್ಕೊಳ್ಳಿ, ಹಾಗಾಗಿ ಆ ಉದ್ಯಮದೊಳಗೆ ಅವರು ಮುಂದುವರಿಯಬಹುದು ಅನ್ನುವಂತಹ ಒಂದು ಭರವಸೆಯನ್ನು ಕೊಡ್ತಾ ಇದ್ದೀರಿ. ಸಾಕಷ್ಟು ದೊಡ್ಡ ದೊಡ್ಡ ಹೋಟೆಲ್ ಉದ್ಯಮೆದಾರರು ನಮ್ಮ ಕಣ್ಣು ಮುಂದೆ ಇದ್ದಾರೆ, ಹಾಗಾಗಿ ಹೋಟೆಲ್ ಉದ್ಯಮದೊಳಗೆ ತಮ್ಮನ್ನ ತಾವು ತೊಡಗಿಸಿಕೊಂಡು ತಮ್ಮ ಭವಿಷ್ಯವನ್ನ ಗಟ್ಟಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ವರುಣ್ ಇಷ್ಟೊತ್ತು ಬಹಳ ಒಳ್ಳೆಯ ಮಾಹಿತಿಯನ್ನ ಕೊಟ್ರಿ. ವಿದ್ಯಾರ್ಥಿಗಳು, ಪಾಲಕರು ಇದರ ಪ್ರಯೋಜನ ಪಡ್ಕೊಳ್ಳಿ ಅಂತ ಹೇಳ್ತಾ ನಿಮಗೆ ಎಲ್ಲರ ಪರವಾಗಿ ಧನ್ಯವಾದಗಳು.
0: ಥ್ಯಾಂಕ್ ಯು ಸೋ ಮಚ್ ಮೇಡಮ್.
2: ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ಗಳ ಪ್ರವೇಶಾತಿ ಪ್ರಕ್ರಿಯೆ ಈ ಬಗ್ಗೆ ಶಿವಮೊಗ್ಗದ ಆರ್ಯ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ವರುಣ್ ಜಿಆರ್ ಅವರೊಂದಿಗಿನ ಸಂದರ್ಶನವನ್ನು ಇದುವರೆಗೆ ಕೇಳಿದಿರಿ. ಸಂದರ್ಶಿಸಿದವರು ಮಾಯಾ ರಾಮನ್, ಸಂಕಲನ ನವೀನ್ ಮಹಾಲೆ.

0: ಇದಾಗಿತ್ತು ಇಂದಿನ ಯುವವಾಣಿ. ಆಕಾಶವಾಣಿ ಧಾರವಾಡ.
1: ಅಜ್ಜ, ಇದು ಯಾವ ಗಿಡ?
2: ಟ್ಯಾಂಜರೀನ್, ತುಂಬಾ ಹಸಿಯಾಗಿರುತ್ತೆ. ಕೇಳಬೇಡಿ, ಫ್ರೀ ಫಾರಿನ್ ಟ್ರಿಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈಗಲೇ ಮಾಡ್ತೇನೆ.
1: ಅಜ್ಜ ನಿಲ್ಲಿ, ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ.
2: ಯಾಕೆ?
1: ಇದು SMS ಸ್ಕ್ಯಾಮ್. ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕದೀತಾರೆ.
2: ಓ ಥ್ಯಾಂಕ್ಸ್ ಕಪ್ಪು, ಮಜಾವಾದೆ. ತಗೋ, ನಿಮ್ಮ ಜಾಣತನಕ್ಕೆ ಪ್ರತಿಫಲ.
1: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
0: ಆಕಾಶವಾಣಿ ಧಾರವಾಡ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್.

0: ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್ ಇದುವರೆಗೆ ಕೇಳಿದ್ರಿ. ಆಕಾಶವಾಣಿ ಧಾರವಾಡ ವೇಳೆ 8:45 ದಿಲ್ಲಿ ಕೇಂದ್ರದಿಂದ ಇದೀಗ
1: ನಮಸ್ಕಾರ. ಆಕಾಶವಾಣಿ ಸೇ ಸಮಾಚಾರ ಸಂಧ್ಯಾ ಕೆ ಸಾಥ್ ಮೇ ವಿಶಾಲ್ ಶರ್ಮಾ. ಮುಖ್ಯ ಸಮಾಚಾರ. ಭಾರತ ಔರ್ ವೆನೆಜುಲಾ ನೇ ದ್ವಿಪಕ್ಷೀಯ ಸಂಬಂಧೋ ಕೆ ಸಭಿ ಪಹಲುವೋ ಕಿ ಸಮೀಕ್ಷಾ ಕಿ. ಊರ್ಜಾ, ವ್ಯಾಪಾರ, ಸ್ವಾಸ್ಥ್ಯ ಸೇವಾ ತಥಾ ಅನ್ಯ ಕ್ಷೇತ್ರೋ ಮೇ ಸಹಯೋಗ ಕೆ ನಯೆ ಅವಸರ ತಲಾಶನೆ ಪರ್ ಚರ್ಚಾ ಕಿ. ಗೃಹಮಂತ್ರಿ ಅಮಿತ್ ಶಾಹ ನೇ ಪೂರ್ವೋತ್ತರ ರಾಜ್ಯೋ ಕೆ ಮುಖ್ಯಮಂತ್ರಿಯೋ ಸೆ ನಯಿ ಪೀಢಿ ಕೆ ಲಿಯೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಶೀನ್ ಲರ್ನಿಂಗ್ ಔರ್ ಬ್ಲಾಕ್ ಚೇನ್ ಕೆ ಬುನಿಯಾದಿ ಢಾಂಚೆ ಪರ್ ಧ್ಯಾನ್ ದೇನೆ ಕೋ ಕಹಾ. ಅಹಮದಾಬಾದ್ ಮೇ ವಿಶ್ವ ಯೋಗಾಸನ್ ಖೇಲ್ ಚಾಂಪಿಯನ್ಶಿಪ್ ಕಾ ಶುಭಾರಂಭ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇ ವಿಶ್ವಾಸ ವ್ಯಕ್ತ ಕಿಯಾ ಕಿ ಇಸ್ಸೆ ಯೋಗಾಸನ್ ಕೋ ವೈಶ್ವಿಕ ಖೇಲ್ ಪಹಚಾನ್ ಮಿಲೇಗಿ. ಪೆಟ್ರೋಲ್ ಔರ್ ಎಥೆನಾಲ್ ಕಿ ಅಲಗ್ ಅಲಗ್ ಮಾತ್ರಾ ಕೆ ಮಿಶ್ರಿತ ಇಂಧನ್ ಸೆ ಚಲನೆ ವಾಲಿ ದೇಶ್ ಕಿ ಪಹಲಿ ಫ್ಲೆಕ್ಸ್ ಫ್ಯೂಯಲ್ ಯಾತ್ರಿ ಕಾರ್ ಲಾಂಚ್. ಮಾನ್ಸೂನ್ ನೇ ದಿ ಕೇರಳಂ ಮೇ ದಸ್ತಕ್. ಕೇರಳಂ, ಕರ್ನಾಟಕ ಔರ್ ತಮಿಳುನಾಡು ಮೇ ಅಗಲೆ 7 ದಿನ ತಕ್ ಮೂಸಲಧಾರ ಬಾರಿಷ್ ಕಾ ಅನುಮಾನ್. ಔರ್ ಭಾರತೀಯ ಮುಕ್ಕೇಬಾಜ್ ಜೈಸ್ಮಿನ್ ಲೆಂಬೋರಿಯಾ ವಿಶ್ವ ಬಾಕ್ಸಿಂಗ್ ರ್ಯಾಂಕಿಂಗ್ ಮೇ ಪಹಲೆ ಸ್ಥಾನ ಪರ್ ಪಹುಂಚಿ. ಪ್ರಿಯಾ ಘಂಘಾಸ್ ಔರ್ ವಿಶ್ವನಾಥ್ ಸುರೇಶ್

0: ಇದು ಆಕಾಶವಾಣಿ ಬೆಂಗಳೂರು. ಸಮಯ 9:15 ಇದೀಗ ಭಾವಗೀತೆಗಳು.
1: ಆಕಾಶವಾಣಿ ಧಾರವಾಡ ಕಾರ್ಯಕ್ರಮ ಸ್ವರ ಸೌರಭ. ಅರಿಯಲಾರದಂತ ಆಳ ಒಲವಿನ ನೆಲೆ, ತುಟಿಯು ಬಿರಿದ ಭೂಮಿ ನಾನು ನೀನು ಹೊಳೆ. ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರ ಈ ರಚನೆಯನ್ನು ಕೇಳಿ ಹಾಡಿದ್ದಾರೆ ಮೇಘನಾ ಭಟ್.

ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ಈ ರಚನೆಯನ್ನು ಕೇಳಿ. ಮಬ್ಬು ಹರಿದು ಬೆಳಕು ಸುರಿದು ಎಳಬಿಸಿಲಿನ ಮೊಳಗು, ಬಂಗಾರದ ಮೇಲು ಹೊದಿಕೆ ನಕ್ಕು ನಡೆವ ಹೊಳೆಗು. ಹಾಡಿದ್ದಾರೆ ಸುಲೋಚನಾ.

ಹಳೆಯ ಮಧುರ ಕ್ಷಣಗಳೇ, ಸವಿನೆನಪಿನ ದನಿಗಳೇ, ಉಳಿದು ಬಿಡಿ ನೀವಿಲ್ಲಿಯೇ ನನ್ನ ಮನಸ್ಸಿನಲ್ಲಿ. ಎಂ ಡಿ ಪಲ್ಲವಿಯವರ ಸ್ವರದಲ್ಲಿ ಕೇಳಿ ಸಂತೋಷ್ ಚುಕ್ಕಾಡಿಯವರ ಈ ರಚನೆಯೇ.

ಕಾರ್ಯಕ್ರಮ ಸ್ವರ ಸೌರಭ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ. ಇದೀಗ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳಿ ಕನ್ನಡ ಭಾರತಿ.

0: ಭಾಗವಹಿಸಿದ್ದಾರೆ ಡಾಕ್ಟರ್ ಶಭಾನಾ.
1: ಕೇಳುಗರೆ, ಕನ್ನಡ ಭಾರತಿ ತಿಂಗಳ ಸಾಹಿತ್ಯ ಸಂಚಿಕೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಕನ್ನಡ ಸಾಹಿತ್ಯ ಎಷ್ಟು ವಿಸ್ತಾರವಾಗಿ ಬೆಳೀತಾ ಇದೆ ಅನ್ನುವಂತಹದ್ದು ತಮ್ಮೆಲ್ಲರಿಗೂ ತಿಳಿದಿರುವಂತಹ ವಿಷಯನೇ. ಬೇರೆ ಬೇರೆ ಭಾಷೆಗಳಿಂದ ಕನ್ನಡಕ್ಕೆ ಅನುವಾದಗೊಂಡು ಬರ್ತಿರುವಂತಹ ಕೃತಿಗಳು ಅಥವಾ ನಮ್ಮ ಭಾಷೆಯಿಂದ ಈಗಾಗಲೇ ಅನುವಾದಗೊಂಡಿರುವಂತಹ ಕೃತಿಗಳು ಇವೆಲ್ಲವನ್ನ ಆಧಾರವಾಗಿಕೊಂಡು ಇವತ್ತು ಬೆಳೀತಾ ಇರುವಂತಹ ರೀತಿಯನ್ನ ನೋಡ್ತಾ ಹೋದ್ರೆ ನಿಜಕ್ಕೂ ಕೂಡ ಕನ್ನಡ ಭಾಷೆಯನ್ನ ಮಾತನಾಡ್ತಿರುವಂತಹ ಅದನ್ನ ಬಳಸ್ತಾ ಇರುವಂತಹ ನಾವುಗಳು ಧನ್ಯ ಅಂತಾನೆ ಅನ್ಸುತ್ತೆ. ಕನ್ನಡ ಸಾಹಿತ್ಯದಲ್ಲಿ 12ನೇ ಶತಮಾನ ಸಾಕಷ್ಟು ದೊಡ್ಡ ಕ್ರಾಂತಿಯನ್ನೇ ತಂದಿಡ್ತು. ಅದು ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ, ವಚನಗಳ ಮೂಲಕ ಮಾನವೀಯ ನೋಟದಲ್ಲಿ ಹೇಗೆ ನೋಡಬೇಕು ಇಡೀ ಸಮಾಜವನ್ನ ಅನ್ನುವಂತಹದ್ದು ಬಸವ ತತ್ವ ಆಗಿರಲಿ ಅಥವಾ ವಚನ ಸಾಹಿತ್ಯ ಆಗಿರಲಿ ನಮ್ಗೆಲ್ರಿಗೂ ಅದು ಬೋಧಿಸ್ತು ಅನ್ನುವಂತಹದ್ದು ತಮಗೆ ತಿಳಿದಿರುವಂತಹ ವಿಷಯನೇ. ಏಕೆ ರಾಮಾನುಜಂ ಅವರು ಸ್ಪೀಕಿಂಗ್ ಆಫ್ ಶಿವ ಅನ್ನುವಂತಹ ಕೃತಿಯನ್ನ ತಂದು ಕನ್ನಡದಲ್ಲಿ ಇರುವಂತಹ ಬಸವಣ್ಣ, ಅಕ್ಕಮಹಾದೇವಿ, ಅಲ್ಲಮ್ಮ ಇವರೆಲ್ಲರ ವಚನಗಳನ್ನ ಇಂಗ್ಲಿಷಿಗೆ ಅನುವಾದ ಮಾಡಿದ್ದಾರೆ ಅನ್ನುವಂಥದ್ದು ತಿಳಿದಿರುವಂತಹ ವಿಷಯನೇ. ಇವತ್ತು ನಮ್ಮೊಟ್ಟಿಗೆ ಪ್ರಸಿದ್ಧ ಅನುವಾದಕರು ಹಾಗೆ ನಿವೃತ್ತ ಕನ್ನಡ ಅಧ್ಯಾಪಕರಾಗಿರುವಂತಹ ಪ್ರೊಫೆಸರ್ HS ಹರಿಶಂಕರ್ ಅವರು ಹಾಗೆ ಡಾಕ್ಟರ್ ಗಲೀನಾ ಅನ್ನುವಂತಹರು ನಮ್ಮ ಜೊತೆಗಿದ್ದಾರೆ. ಇವತ್ತಿನ ಕಾರ್ಯಕ್ರಮದ ವಿಶೇಷತೆ ಏನು ಅಂತಂದ್ರೆ ಪ್ರೊಫೆಸರ್ HS ಹರಿಶಂಕರ್ ಅವರ ಸಹಕಾರದ ಮೂಲಕ ಡಾಕ್ಟರ್ ಗಲೀನಾ ಅವರು ಕನ್ನಡದ ವಚನಗಳನ್ನು ರಷ್ಯನ್ ಭಾಷೆಗೆ ಅನುವಾದ ಮಾಡಿದ್ದಾರೆ ಅನ್ನುವಂತಹದ್ದು ಬಹಳ

0: ವಿಶೇಷ. ಬನ್ನಿ, ಅವ್ರ ಜೊತೆಗೆ ಮಾತನಾಡೋಣ. ಡಾಕ್ಟರ್ ಗಲೀನಾ ಅವರೇ, ಪ್ರೊಫೆಸರ್ ಹೆಚ್ ಎಸ್ ಹರಿಶಂಕರ್ ಅವರೇ, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ನಮಸ್ಕಾರ.
2: ಎಲ್ಲರಿಗೂ ನಮಸ್ಕಾರ.
0: ಪ್ರೊಫೆಸರ್ ಹೆಚ್ ಎಸ್ ಹರಿಶಂಕರ್ ಸರ್, ಹೇಳಿ, ಹೇಗೆ ಡಾಕ್ಟರ್ ಗಲೀನಾ ಅವರಿಗೆ ಇಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಯ್ತು? ಅವರು ಮೂಲತಃ ರಷ್ಯಾದಲ್ಲಿ ಇರುವಂತಹವರು, ಅವ್ರು ಹೇಗೆ ಇಲ್ಲಿಗೆ ಪ್ರಯಾಣ ಮಾಡಿ ಬಂದ್ರು, ಅವರಿಗೆ ವಚನಗಳು ಹೇಗೆ ಪ್ರಭಾವಿಸ್ತು, ಯಾಕೆ ಅವರಿಗೆ ಅನುವಾದ ಮಾಡಬೇಕು ಅಂತ ಅನ್ನಿಸ್ತು, ಅದೆಲ್ಲದಕ್ಕೂ ನೀವು ಬೆನ್ನೆಲುಬಾಗಿ ನಿಂತ್ರಿ. ನಮ್ಮ ವಚನಗಳು ರಷ್ಯನ್ ಭಾಷೆಗೆ ಅನುವಾದಗೊಂಡು ಅಲ್ಲಿ ಪುಸ್ತಕ ಕೂಡ ಪ್ರಕಟ ಆಗಿದೆ. ಈ ಪಯಣ ಹೇಗಿತ್ತು?
1: ಬಹಳ ಸಂತೋಷದ ಹಾಗೂ ಬಹಳ ಅತ್ಯಮೂಲ್ಯವಾದಂತಹ ಪ್ರಶ್ನೆಯನ್ನು ಕೇಳಿದ್ದೀರಿ. ನಿಮಗೆ ಮೊದಲಿಗೆ ಧನ್ಯವಾದ. ಡಾಕ್ಟರ್ ಗಲೀನಾ ಅವರು ರಷ್ಯಾದವರು, ಮಾಸ್ಕೋದಲ್ಲಿದ್ದಾರೆ ಈಗ. ಅಲ್ಲಿಂದ ಅವರಿಗೆ ಭಾರತದ ICSR ಸಂಸ್ಥೆಯಿಂದ ಅವರಿಗೆ ಫೆಲೋಶಿಪ್ ಸಿಕ್ತು. ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಬಂದರು. ಆಂಥ್ರೋಪಾಲಜಿ ವಿಭಾಗದಲ್ಲಿ, ಮಾನವಶಾಸ್ತ್ರ ವಿಭಾಗದಲ್ಲಿ ಅವರಿಗೆ ಒಂದು ವಿದ್ಯಾರ್ಥಿ ವೇತನ ಸಿಕ್ತು. ಹಾಗೆ ಬಂದಾಗ ಅವರು ಆರಿಸಿಕೊಂಡಂತಹ ವಿಷಯ ಭಾರತದ ಅತ್ಯಂತ ಪ್ರಾಚೀನ ವೈದ್ಯಕೀಯ ಶಾಸ್ತ್ರವಾದಂತಹ ಆಯುರ್ವೇದ, ಮತ್ತು ಅಷ್ಟೇ ಪ್ರಾಚೀನವಾದಂತಹ ಟಿಬೆಟ್ಟಿನ ಒಂದು ವೈದ್ಯ ಶಾಸ್ತ್ರ, ಇವೆರಡರ ಮಧ್ಯೆ ಇರುವಂತಹ ಸಾಮ್ಯಗಳು, ಇವುಗಳ ಮಧ್ಯೆ ಇರುವಂತಹ ವೈಷಮ್ಯಗಳು, ಇವುಗಳನ್ನು ತುಲನಾತ್ಮಕವಾಗಿ ಪರಿಚಯ ಮಾಡಿಕೊಳ್ಬೇಕು, ಓದಬೇಕು, ಅಭ್ಯಾಸ ಮಾಡಬೇಕು. ಆ ಮೂಲಕ ಭಾರತೀಯರಿಗೆ ಟಿಬೆಟಿಯನ್ ಔಷಧ ಏನೇನಿದೆ, ಹರ್ಬ್ಸ್ಗಳೇನೇನಿದೆ, ಮೂಲಿಕೆಗಳೇನಿವೆ, ಅವುಗಳನ್ನೆಲ್ಲ ಪರಿಚಯ ಮಾಡಿಕೊಡ್ಬೇಕು. ಅದೇ ರೀತಿ ಇತರರಿಗೆ, ಟಿಬೆಟಿಯನ್ರಿಗಾಗ್ಬೋದು ಅಥವಾ ಇಂಗ್ಲೀಷರಿಗಾಗ್ಬೋದು, ರಷ್ಯನ್ರಿಗಾಗ್ಬೋದು ಅಥವಾ ಬೇರೆ ದೇಶದವ್ರಿಗಾಗ್ಬೋದು, ಹೇಗೆ ನಮ್ಮ ಭಾರತೀಯ ಆಯುರ್ವೇದ ಪದ್ಧತಿ ಇದೆ, ಅಲ್ಲಿ ಏನೇನು ಸಿಗುತ್ತೆ ಗಿಡಮೂಲಿಕೆಗಳು, ಅಲ್ಲಿ ಏನೇನು ಔಷಧಿಗಳನ್ನು ತಯಾರು ಮಾಡ್ತಾರೆ, ಇವರ ಎರಡುಗಳ ನಡುವೆ ಇರುವಂಥ ಸಾಮ್ಯವನ್ನು ಕುರಿತು ಅವರು ಅಧ್ಯಯನ ಮಾಡಿದ್ದಾರೆ. ಈಗ 2-3 ತಿಂಗಳ ಕೆಳಗೆ ಅವರಿಗೆ ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯ ಡಾಕ್ಟರೇಟ್ ಪದವಿಯನ್ನು ಕೊಟ್ಟಿದೆ. ಡಾಕ್ಟರ್ ಗಲೀನಾ ಅವರು 5 ವರ್ಷದಿಂದ ಮೈಸೂರಿನಲ್ಲೇ ಇದ್ದಾರೆ. ಮೈಸೂರಿಗರೇ ಆಗಿದ್ದಾರೆ ಒಂದು ವಿಧದಲ್ಲಿ. ಅವರ ಭೇಟಿ ನನಗೆ ಅಚಾನಕ್ಕಾಗಾಯಿತು, ಆದರೆ ಇತ್ತೀಚೆಗೆ, ಅದು 1 ವರ್ಷದ ಕೆಳಗೆ. ಆ 1 ವರ್ಷದ ಕೆಳಗೆ ಅಚಾನಕ್ ಭೇಟಿಯಾದಾಗ ಅವ್ರನ್ನ ನಾನು ಪ್ರಶ್ನೆ ಮಾಡಿದೆ, ನೀವು 4 ವರ್ಷದಿಂದ ಇಲ್ಲೇ ಮೈಸೂರಿನಲ್ಲಿದ್ದೀರಾ, ಕನ್ನಡವನ್ನು ಕಲ್ತಿದ್ದೀರಾ ಅಂತ ಪ್ರಶ್ನೆ ಮಾಡಿದೆ. ಆಗ ಅವರು ಹೇಳಿದರು, ಕನ್ನಡ ಸ್ವಲ್ಪ ಸ್ವಲ್ಪ ಬರುತ್ತೆ ನನಗೆ, ನಾನು ಭಾರತೀಯ ಸಂಸ್ಥಾನ ಇದೆಯಲ್ಲ ಅಲ್ಲಿ ಡಿಪ್ಲೊಮೋ ಇನ್ ಕನ್ನಡ ಮಾಡಿದೆ, ಆದರೆ ಅಷ್ಟು ಸರಿಯಾಗಿ ಅಲ್ಲಿ ನನಗೆ ಕನ್ನಡದ ಬಗ್ಗೆ ಹೆಚ್ಚು ಪರಿಶ್ರಮ ಆಗಲಿಲ್ಲ, ದಯವಿಟ್ಟು ನೀವೇನಾದರೂ ಕನ್ನಡವನ್ನು ಹೇಳ್ಕೊಡ್ತೀರಾ, ಮುಂದುವರಿಸ್ಬೇಕು ಅಂತ ನನಗೆ ಆಸೆ ಇದೆ ಅಂತಂದರು. ಆಗಲಿ ಅಂತ ಹೇಳಿಬಿಟ್ಟು ಅವರನ್ನು ಕನ್ನಡ ಕಲಿಸೋದಕ್ಕೆ ಆರಂಭ ಮಾಡಿದೆ. ಅವರಿಗೆ ವ್ಯಾಕರಣ ಕಲಿಸಿದೆ ಆರಂಭದಲ್ಲಿ. ಆಮೇಲೆ ನಮ್ಮ ಕನ್ನಡ ಸಾಹಿತ್ಯದ ಕೆಲವು ಪ್ರಮುಖ ಘಟ್ಟಗಳೇನಿದೆ, ಪಂಪನಿಂದ ಹಿಡಿದು ಕುವೆಂಪುವರೆಗೆ ಏನು ಘಟ್ಟಗಳಿದೆ, ಅಲ್ಲಿಗಿರುವಂತಹ ಪ್ರಮುಖ ಕವಿಗಳ ಬಗ್ಗೆ 4 ಮಾತುಗಳನ್ನು ಹೇಳಿದೆ, ಅವ್ರನ್ನ ಪರಿಚಯ ಮಾಡಿಕೊಟ್ಟೆ. ಪಂಪನ ಪದ್ಯವನ್ನು ಹೇಳಿಬಿಟ್ಟು ಹೇಗೆ ಪಂಪ ಅದನ್ನು ಬರೆದಿದ್ದಾನೆ, ಹೇಗೆ ಹಳೆಗನ್ನಡದಲ್ಲಿದ್ದರೂ ಕೂಡ ಆಧುನಿಕ ಜಗತ್ತಿಗೂ ಕೂಡ ಇಂದಿಗೂ ಅದು ಪ್ರಸ್ತುತವಾಗಿದೆ, ಈ ಥರದ್ದೆಲ್ಲ ಹೇಳಿದೆ ನಾನು ಅವ್ರಿಗೆ. ಭಾಳ ಸಂತೋಷ ಆಯಿತು. ಯಾವಾಗ ನಾವು 12ನೇ ಶತಮಾನದ ಬಸವಣ್ಣನವರ ವಚನಗಳನ್ನಾಗಲಿ, ಅಕ್ಕ ಮಹಾದೇವಿಯ ವಚನಗಳನ್ನಾಗಲಿ, ಅಲ್ಲಮ್ಮ ಪ್ರಭುಗಳ ವಚನಗಳಾಗಲಿ, ಅವುಗಳನ್ನು ಹೇಳಿದಾಗ ಅವರಿಗೆ ಭಾಳ ಆಸಕ್ತಿ ಉಂಟಾಯಿತು. ಸರ್, ಇದನ್ನು ನಾವು ಯಾಕೆ ರಷ್ಯನ್ ಭಾಷೆಗೆ ಅನುವಾದ ಮಾಡಬಾರ್ದು ಅನ್ನಿಸ್ತು. ನನಗೂ ಕೂಡ ರಷ್ಯನ್ ಭಾಷೆ ಚೆನ್ನಾಗಿ ಬರ್ತಾ ಇದ್ದದ್ದರಿಂದ, ನಾನು 2 ವರ್ಷ ಕಾಲ ರಷ್ಯಾದಲ್ಲಿ ಇದ್ದದ್ದರಿಂದ ಆಗಬಹುದು, ಇದನ್ನು ಮಾಡೋಣ ಅಂತ ಹೇಳಿ ದಿನ ಕೂತ್ಕೊಂಡು ನಾವಿಬ್ಬರೂ ಅದನ್ನು, ನಾನು ಹೇಳೋದು, ಅವರು ಅದನ್ನು ಅರ್ಥ ಮಾಡಿಕೊಳ್ಳೋದು, ಹೀಗೆ ನಡೆದು ಕೊನೆಗೆ 70 ವಚನಗಳನ್ನು ನಾವು ರಷ್ಯನ್ ಭಾಷೆಗೆ ಅನುವಾದ ಮಾಡಿದ್ವಿ. ಆಮೇಲೆ ಆ 70 ವಚನಗಳಲ್ಲಿ 50ನ್ನು ಆರಿಸಿಕೊಂಡು, ಆ 50 ವಚನಗಳಿಗೂ ಕೂಡ ಗಲೀನಾ ಅವರು ಅದಕ್ಕೆ ಕಾಮೆಂಟ್ರಿ ಬರೆದರು. ಬಹಳ ಚೆನ್ನಾಗಿ ಅದ್ಭುತವಾದಂತಹ ಕಾಮೆಂಟ್ರಿ ಅದು. ಅದನ್ನು ಮಾಸ್ಕೋದ ಒಂದು ಪ್ರಕಾಶ್.

0: ಸಂಸ್ಥೆ ಪ್ರಕಟ ಮಾಡಿದೆ. ಅದು 2-3 ದಿವಸದ ಕೆಳಗೆ ಮಾಸ್ಕೋದ ಅಂಗಡಿಗಳಲ್ಲಿ ಅದು ಮಾರಾಟಕ್ಕೆ ಬಂದಿದೆ ಅನ್ನೋದು ಸುದ್ದಿ ಕೇಳಿ ನಮಗೆ ಸಂತೋಷ ಆಯಿತು. ಇಷ್ಟು ಗಲೀನಾ ಅವರ ಪರಿಚಯದ ಬಗ್ಗೆ ನಾನು ಹೇಳಬಹುದಾದದ್ದು.
1: ನೀವು ಕೂಡ ರಷ್ಯಾ ಭಾಷೆಯಿಂದ ಸಾಕಷ್ಟು ಕೃತಿಗಳನ್ನ ಕನ್ನಡಕ್ಕೆ ತಂದಿದ್ದೀರಾ ಸರ್. ಕನ್ನಡದ ಕೃತಿಗಳನ್ನು ಕೂಡ ಬೇರೆ ಬೇರೆ ಭಾಷೆಗೆ ಅನುವಾದ ಮಾಡಿದ್ದೀರಾ. ಹಂಗಾಗಿ ಇದೊಂಥರ ಅಪರೂಪದ ಒಂದು ನಂಟು ಅಂತ ಅನ್ಸುತ್ತೆ. ಅಚಾನಕ್ ಆಗಿ ಪರಿಚಯ ಆಗಿ ರಷ್ಯಾ ಭಾಷೆ ನಿಮಗೂ ಕೂಡ ತಿಳಿದಿದ್ದ ಕಾರಣಕ್ಕಾಗಿ ಇದು ಸಾಧ್ಯ ಆಯ್ತೇನೋ ಅಂತ ಅನ್ಸುತ್ತೆ.
0: ಖಂಡಿತ ಖಂಡಿತ, ನಿಜ ನೀವು ಹೇಳ್ತಿದ್ದು ನಿಜ
1: ಸರ್. ಇವ್ರಿಗೆ ವಚನನೇ ಯಾಕೆ ಮಾಡಬೇಕು ಅಂತ ಅನ್ನಿಸ್ತು, ವಚನ ಅನುವಾದ ಮಾಡುವ ಹಾಗೆ ಅಂತ ಅನ್ಕೊಂಡು?
0: ಅಲ್ಲಿ ಏನು ವಿಶೇಷ ಕಾರಣ ಇಲ್ಲ. ವಚನಗಳನ್ನ ಹೇಳ್ತಾ ಇದ್ದಾಗ ಅದನ್ನ ಅಧ್ಯಯನ ಮಾಡಿದಾಗ ಅವ್ರಿಗೆ ಅನ್ನಿಸ್ತು ಈ ವಚನಗಳು ಎಷ್ಟೊಂದು ಇದರಲ್ಲಿ ಮೌಲ್ಯಯುತವಾದಂತಹ. ಆಮೇಲೆ ಇನ್ನೊಂದೇನು ಅಂತಂದ್ರೆ ಇದು ಸಾರ್ವಕಾಲಿಕವಾದ, ಬರೀ ಭಾರತಕ್ಕೆ ಅಥವಾ ಬರೀ ಕರ್ನಾಟಕ ದೇಶಕ್ಕೆ ಸಂಬಂಧಪಟ್ಟಿದ್ದಲ್ಲ. ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಇದು ಎಲ್ರಿಗೂ ಅನ್ವಯ ಆಗುವಂತ,
1: ಇವತ್ತಿಗೂ ಮುಂದೆಯೂ ಕೂಡ
0: ಎಲ್ಲರಿಗೂ ಜಗತ್ತಿಗೆ ಅನ್ವಯ ಆಗುವಂತ. ಆಮೇಲೆ ಸಂಪ್ರದಾಯದಲ್ಲಿರುವಂತಹದ್ದು, ಅದರಲ್ಲಿರುವಂತಹ ಹುಳುಕುಗಳನ್ನ ಅವರು ಎತ್ತಿ ತೋರಿಸಿದ್ರು, ಅದು ಅವ್ರಿಗೆ ಇಷ್ಟ ಆಯ್ತು. ಈಗ ಉದಾಹರಣೆಗೆ ಕಲ್ಲ ನಾಗರ ಕಂಡರೆ ಹಾಲೆರೆ ಎಂಬರೆಯ, ದಿಟದ ನಾಗರ ಕಂಡರೆ ಕೊಲ್ಲೆಂಬರೆಯ, ಇದು ಸಹಜವಾದದ್ದು. ಯಾರಿಗೇ ಆಗಲಿ ಕಲ್ಲು ದೇವ್ರಿಗೆ ಕೊಂಡ್ರೆ ಅದೇನು ಮಾಡಲ್ಲ ನಮಗೆ ಅನ್ನುವಂತಹ ಹೆದರಿಕೆ ಇರೋದಿಲ್ಲ, ಹೋಗಿ ಪೂಜೆ ಮಾಡ್ತೀವಿ. ನಿಜವಾದ ಹಾವು ಹೆದರಿಕೆ ಕಂಡ್ರೆ ಖಂಡಿತವಾಗಿ ಅದನ್ನು ಹೊಡೀರಿ ಅಂತ ಹೇಳ್ತೀವಿ. ಈ ಥರ ಇಂಥದ್ದೆಲ್ಲ ಅವರಿಗೆ ಬಹಳ ಇಷ್ಟ ಆಯಿತು. ನಾವು ಏನು ಅನುವಾದ ಮಾಡಿದ್ದೀವಿ ಅದಕ್ಕಿಂತ ಹಿಂದೆ ಅನೇಕ ಪುಸ್ತಕಗಳು ಕಥೆಗಳು ರಷ್ಯನ್ ಭಾಷೆಗೆ ಕನ್ನಡದಿಂದ ಹೋಗಿದೆ. ಉದಾಹರಣೆಗೆ ಆಲ್ನಹಳ್ಳಿ ಕೃಷ್ಣ ಅವರ ಕಾಡು ಬಂದಿದೆ, ಆಮೇಲೆ ಅಶ್ವತ್ಥರ ಕಥೆಗಳು ಹೋಗಿದೆ, ತರಾಸು ಅವರ ಕಥೆಗಳು ಹೋಗಿದೆ, ಬಸವರಾಜ ಕಟ್ಟಿಮನಿಯವರ ಕಥೆಗಳು. ಆದರೆ ಒಂದು ಏನು ಅದರಲ್ಲಿ ಅಂತಂದರೆ ಅಲ್ಲಿಯ ಅನುವಾದಕರು ಏನು ಮಾಡಿದ್ದಾರೆ ರಷ್ಯನ್ ಭಾಷೆಗೆ, ಅವರಿಗೆ ಕನ್ನಡದ ಗಂಧ ಇಲ್ಲ, ಆಮೇಲೆ ಮೂಲ ಕನ್ನಡ ಅಲ್ಲಿಲ್ಲ.
1: ಮತ್ತೆ ಎಲ್ಲರೂ ಅನುವಾದ ಮಾಡುವಂತವರು ಮೂಲ ಭಾಷೆನ ತಿಳ್ಕೊಂಡು ಮಾಡ್ಲಿಕ್ಕಿಲ್ಲ,
0: ಮಾಡಕ್ಕಾಗಲ್ಲ. ಆಮೇಲೆ ಕನ್ನಡದಲ್ಲಿ ಇರುವಂತಹ ಸೊಗಡು ಏನಿದೆ ಅದು ಬಂದಿಲ್ಲ. ಆದ್ರೆ ಇಲ್ಲಿ ಹಾಗಾಗಿಲ್ಲ, ಯಾಕೆಂದ್ರೆ ನಮ್ಮಿಬ್ರಿಗೂ ರಷ್ಯನ್ ಭಾಷೆ ಬರುತ್ತೆ, ಇಬ್ರಿಗೂ ಕನ್ನಡ ಭಾಷೆ ಬರುತ್ತೆ, ಇಬ್ಬರಿಗೂ ಇಂಗ್ಲಿಷ್ ಭಾಷೆ ಬರುತ್ತೆ. ಹಾಗಾಗಿ ಅದು ಬಹಳ
1: ಸೊಗಸಾಗಿತ್ತು. ಆಗ್ಲಿ, ಗಲೀನಾ ಅವ್ರನ್ನ ಮಾತಾಡ್ಸೋಣ. ಡಾಕ್ಟರ್ ಗಲೀನಾ ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತವನ್ನ ಕೊಡ್ತಾ ಇದ್ದೇವೆ. ಹೇಳಿ ಗಲೀನಾ ಅವರೇ, ನೀವು ಮೈಸೂರಿಗೆ ಹೇಗ್ ಬಂದ್ರಿ, ಮತ್ತೆ ಹೇಗೆ ಡಾಕ್ಟರ್ HS ಹರಿಶಂಕರ್ ಅವರ ಪರಿಚಯ ಆಯ್ತು ನಿಮ್ಗೆ, ಮತ್ತೆ ಅವರಿಂದ ಹೇಗೆ ಪ್ರಭಾವಕ್ಕೆ ಒಳಗಾದ್ರಿ ನೀವು?
2: ನಾನು ರಾಶಿಯಿಂದ ಬಂದಿದೆ. ನಾನು ಮೈಸೂರಿಗೆ 6 ವರ್ಷಗಳು ಇದ್ದೇನೆ. ನಾನು ಮೈಸೂರಿಗೆ ವಿಶ್ವವಿದ್ಯಾನಿಲಯದ ಮಾನವಶಾಸ್ತ್ರ ವಿಭಾಗದಲ್ಲಿ PhD ಪದವಿಗಾಗಿ ಕೆಲಸ ಮಾಡಿದೆ. ಟಾಪಿಕ್ ಆಂಥ್ರೋಪಾಲಜಿಕಲ್ ಸ್ಟಡಿ ಆಫ್ ಮೆಡಿಕಲ್ ನಾಲೆಜ್ ಟ್ರಾನ್ಸ್ಮಿಷನ್ ಇನ್ ಆಯುರ್ವೇದ ಅಂಡ್ ಸೋವರಿಕ್ಪ. ನಾನು ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ನಲ್ಲಿ ಡಿಪ್ಲೊಮಾ ಕೋರ್ಸ್ ಇನ್ ಕನ್ನಡ ಮುಗಿಸಿದೆ. ಬಟ್ ನನ್ನ ಜ್ಞಾನ ತುಂಬಾ
1: ಸೀಮಿತವಾಗಿದೆ.
2: ಸೊ ನಂತರ ನಾನು ನನ್ನ ಗುರು ಪ್ರೊಫೆಸರ್ ಹರಿಶಂಕರ್ ಭೇಟಿಯಾದ. ಸೊ ಅವರು ನನಗೆ ಭಾಷೆಯ ಮಾಲಾಗಲನ್ನು ಕಲಿಸಿದರು. ಸೊ ಆಮೇಲೆ ಅವರು ಬಸವಣ್ಣ ಅಕ್ಕ ಮಹಾದೇವ ಅಲಾಮ ಪ್ರಾಪ್ಕ ವಾಚನ ಸ್ಪಾತಗೆ ಶೋ ಮಾಡಿದೆ. ಅಂಡ್ ವಾಚನಗಳಲ್ಲಿರುವ ಶಿವ ಭಕ್ತಿ ಮನವಿಯ ಗುಣಗಳನ್ನು ಕಂದಾಗ ಈ ವಾಚನಗಳನ್ನು ನಾವು ರಷ್ಯನ್ ಭಾಷೆಗೆ ಅನುವಾದ ಮಾಡಬೇಕು ಎಂಬ ಭಾವನೆ ಬಂತು. ಹಾಗಾಗಿ ಕೆಲವು ವಾಚನಗಳನ್ನು ರಷ್ಯನ್ ಭಾಷೆಗೆ ಅನುವಾದ ಮಾಡಿದವೆ. ಈಗ 70 ವಾಚನಗಳನ್ನು ನಾವು ರಷ್ಯನ್ ಅನುವಾದ ಮಾಡಿದೆವು. ನನಗೆ ಬಸವನ ವಾಚನ ತುಂಬಾ ಇಷ್ಟ. ಬಸವಣ್ಣನವರ ವಾಚನಗಳ ನಾನು ಮಾರುವುದೆ. ಮನುಷ್ಯನು ಯಾವಾಗಲೂ ಪ್ರಪಂಚಿಕ ನುಖದಲ್ಲಿಯೇ ನಿರತನಾಗಿರುತ್ತಾನೆ. ಆದರೆ ಇದೊಂದೇ ಗುರಿ ಆಗಬಾರ.

0: ಬರೋದು. ಸೊ ವಚನಗಳು ಒಲಿಯದನು ನಮಗೆ ಕೇಳಿಸುತ್ತವೆ. ಅವು ನಮ್ಮ ವರಚ ಸಂಸ್ಕೃತಿಯ ರಹಸ್ಯ ನೀತಿಗಳಾಗಿದ್ವೆ.
1: ಕೇಳುಗರೆ, ನೀವು ಗಲೀನಾ ಅವರ ಮಾತುಗಳನ್ನ ಆಲಿಸ್ತಾ ಇದ್ದೀರಾ. ನನ್ನ ಮುಂದೆ ಗಲೀನಾ ಅವ್ರು ಕೂತಿದ್ದಾರೆ. ಸಹಜವಾಗಿ ಒಂದಷ್ಟು ಪದಗಳನ್ನ ಅವರು ಹೇಳ್ತಾ ಇದ್ದಾರೆ. ಅವ್ರ ಮುಂದೆ ಒಂದು ಪುಸ್ತಕ ಇದೆ, ಅವರದೇ ಹಸ್ತಾಕ್ಷರದಲ್ಲಿರುವಂತಹ ಕನ್ನಡ ಭಾಷೆ. ಅವರು ಎಷ್ಟು ಮುದ್ದಾಗಿ ಮಾತಾಡ್ತಿದ್ದಾರೋ ಅಷ್ಟೇ ಮುದ್ದಾದ ಅಕ್ಷರವನ್ನ ಅವರು ಕೆಲವೊಂದು ಅಂಶಗಳನ್ನ ಬರ್ತ್ಕೊಂಡು ಬಂದಿದ್ದಾರೆ. ಅದನ್ನ ನೋಡಿದಾಗ ನಿಜಕ್ಕೂ ನಮ್ಮ ಕನ್ನಡ ಭಾಷೆಗೆ ಅಳಿವಿಲ್ಲ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಕನ್ನಡ ಭಾಷೆ ರಷ್ಯಾದ ಒಬ್ಬ ಮಹಿಳೆಗೆ ಇಷ್ಟೊಂದು ಪ್ರಭಾವಿಸಿದೆ ಅಂತಂದ್ರೆ, ಇನ್ನು ಬಾಲ್ಯದಿಂದಲೂ ಮಾತನಾಡ್ತಿರುವಂತಹ ಕನ್ನಡ ಭಾಷೆನ ನಾವು ಎಷ್ಟು ಪ್ರೀತಿಸ್ಬೇಕಲ್ವಾ ಅಂತ ಅನ್ಕೊಂಡು ಎಲ್ರಿಗೂ ಅನ್ಸೆ ಅನ್ಸುತ್ತೆ. ಅವರು ಪದ ಜೋಡಣೆ ಮಾಡ್ತಾ ಇರುವಂತಹ ರೀತಿಯಲ್ಲೇ ನೋಡಿದ್ರೆ, ಆಹಾ, ನಮ್ಮ ಕನ್ನಡ ಭಾಷೆ ಎಷ್ಟು ಸೊಗಸಾಗಿದೆ ಅಲ್ವಾ ಅಂತ ಅನ್ಕೊಂಡು ಮೈಯೆಲ್ಲ ರೋಮಾಂಚನ ಆಗುತ್ತೆ. ಹೇಳಿ ಗಲೀನಾ ಅವರೇ, ಮುಂದೆ ನೀವು ಬೇರೆ ವಚನಗಳನ್ನ ಅನುವಾದ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ?
0: ಹೌದು, ಐ ಹೋಪ್ ನಾವು ಬೇರೆ ವಚನ ಅನುವಾದ
1: ಈಗಾಗ್ಲೇ ನೀವು ರಷ್ಯಾಗ್ ಹೊರಟಿದ್ದೀರಾ, ನಾಳಿದ್ದು ಇನ್ನೇನು ಭಾರತದಿಂದ ತೆರಳ್ತಾ ಇದ್ದೀರಾ, ಮತ್ತೆ ಭಾರತಕ್ಕೆ ಬಂದು ಪ್ರೊಫೆಸರ್ HS ಹರಿಶಂಕರ್ ಅವರ ಜೊತೆಗೆ ಕೂತು ಒಂದಷ್ಟು ಬರಿಬೇಕು ಅಥವಾ ಒಂದಷ್ಟು ಅನುವಾದ ಮಾಡ್ಬೇಕು ಅಂತ ಅನ್ಕೊಂಡು ಪ್ಲಾನ್ ಮಾಡ್ಕೊಂಡೇ ಇರ್ತೀರಾ ನೀವು. ಹಂಗಾಗಿ ಮಾಡ್ತೀರಾ ಹಾಗಿದ್ರೆ, ಮತ್ತೆ ಬರ್ತೀರಾ ಭಾರತಕ್ಕೆ?
0: ಹೌದು, ಎಂಡ್ ಆಫ್ ಜುಲೈ ನಾನು ಭಾರತದಲ್ಲಿ ಬರ್ತೀನಿ. ಆಮೇಲೆ ನಾವು ಇದು ಕೆಲಸ ಮುಂದುವರಿಸ್ತೇವೆ. ನಾನು ಕೆಸಿ ಶಿವಪ್ಪ ಮೆತ್ ಮಾಡ್ತೀನಿ.
1: ಮುದುರಾಮ ಕಾವ್ಯದಿಂದಲೇ ಪ್ರಸಿದ್ಧ ಆಗಿರೋ ಕೆಸಿ ಶಿವಪ್ಪ ಅವರ
0: ಪ್ಲಾನ್,
1: ಅವರ ವಚನಗಳನ್ನ ನೀವು ಅನುವಾದ ಮಾಡ್ಲಿಕ್ಕೆ ಹೊರಟಿದ್ದೀರಾ. ಕನ್ನಡ ಭಾಷೆ ಅಂತಂದ್ರೆ ನಿಮ್ಗೇನ್ ಅನ್ಸುತ್ತೆ ಗಲೀನಾ ಅವರೇ, ಯಾಕಾಗಿ ಕನ್ನಡ ಕಲಿಬೇಕು ಅಂತ ಅನ್ನಿಸ್ತು? ಯಾಕಂದ್ರೆ ಸಾಕಷ್ಟು ಮಂದಿ PhD ಮಾಡ್ಲಿಕ್ಕೆ ಬೇರೆ ದೇಶಗಳಿಂದ ನಮ್ಮ ಭಾರತಕ್ಕೆ ಬರ್ತಾರೆ, ವಿಶೇಷವಾಗಿ ಮೈಸೂರಿಗೆ ಪ್ರಯಾಣಿಸಿ ಬರ್ತಾರೆ. ಆದ್ರೆ ಎಲ್ಲರೂ ಕೂಡ ಕನ್ನಡವನ್ನ ಕಲೀಲಿಕ್ಕೆ ಹೋಗೋದಿಲ್ಲ. ಈಗಾಗ್ಲೇ ನಾನು ನೋಡಿದ್ದೇನೆ, ತುಂಬಾ ಜನ ಏನ್ ಮಾಡ್ತಾರೆ, ತಮ್ದಮ್ ಕೆಲಸ ಮುಗೀತು ಅಂತ ಅನ್ಕೊಂಡು ಹೋಗ್ತಾರೆ. ಅಷ್ಟೇ ಯಾಕೆ, ನಮ್ಮ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಭಾಷಾಂತರ ವಿಭಾಗ ಇದೆ, ಅಲ್ಲಿ ಅವರು ಲಿಂಗ್ವಿಸ್ಟಿಕ್ಸ್ ವಿಷಯದಲ್ಲಿ ಭಾಷಾ ವಿಜ್ಞಾನವನ್ನ ಕಲೀಲಿಕ್ಕೆ ಬರ್ತಾರೆ ಹೊರತವರು. ಇಲ್ಲಿನ ಮೂಲ ಭಾಷೆಯನ್ನ ಕಲೀಲಿಕ್ಕೆ ಪ್ರಯತ್ನ ಪಡೋದಿಲ್ಲ. ಆದ್ರೆ ನೀವು ನಿಮ್ಮ ಸ್ವ ಇಚ್ಛೆಯಿಂದ ಕನ್ನಡ ಭಾಷೆಯನ್ನ ಕಲೀಲಿಕ್ಕೆ ಹೊರಟ್ರಿ, ಯಾಕೆ ನಿಮ್ಗೆ ಕಲಿಬೇಕು ಅಂತ ಅನ್ನಿಸ್ತು ಕನ್ನಡ ಭಾಷೆ?
0: ನಾನು ಆಂಥ್ರೋಪಾಲಜಿಸ್ಟ್ ಕೆಲಸದಲ್ಲಿ ಸಿಂಪಲ್ ಜನಗಳು
1: ಭೇಟಿ ಮಾಡಬೇಕಾಗುತ್ತೆ. ಹೌದು ಹೌದು,
0: ಇಲ್ಲಿ ಇಂಗ್ಲಿಷ್ ಅರ್ಥ ಇಲ್ಲ, ಹಿಂದಿ ಅರ್ಥ ಇಲ್ಲ,
1: ಅರ್ಥ ಆಗೋದಿಲ್ಲ ಅವರಿಗೆ. ಹೌದು,
0: ಸೊ ನಾನು ಕಲ್ಚರ್, ಲ್ಯಾಂಗ್ವೇಜ್, ಲೈಫ್, ಐ ವಾಂಟ್ ಟು ನೋ ಹೌ ದೇ ಲಿವ್, ವಾಟ್ ದೇ ಆರ್ ಥಿಂಕಿಂಗ್ ಅಬೌಟ್. ವಿದೌಟ್ ಲ್ಯಾಂಗ್ವೇಜ್ ಇಟ್ಸ್ ನಾಟ್ ಪಾಸಿಬಲ್.
1: ಹೌದು,
0: ಮೈ ಸನ್ ಆಲ್ಸೋ ವಾಸ್ ಬೋರ್ನ್ ಹಿಯರ್ ಅಂಡ್ ಹಿ ಸ್ಪೀಕ್ಸ್ ಕನ್ನಡ, ಐ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಹಿ ಸ್ಪೀಕಿಂಗ್ ಆಲ್ಸೋ.
1: ಓ, ಎಷ್ಟು ವರ್ಷ ಅವನಿಗೆ?
0: ಅವನು 4 ವರ್ಷ. ಅವನು ಮೈಸೂರಲ್ಲಿ
1: ಇದ್ದಾನೆ, ಹುಟ್ಟಿದ್ದು ಎಲ್ಲ ಮೈಸೂರಲ್ಲೇ.
0: ಕನ್ನಡ ಮೊದಲನೆಯ ಭಾಷಾ
1: ರಷ್ಯಾದ ಹುಡುಗನಿಗೆ ಮೊದಲ ಮಾತೃಭಾಷೆನೇ ಕನ್ನಡ. ಎಷ್ಟು ಸೊಗಸಾಗಿದೆ ಕೇಳಲಿಕ್ಕೆ ಅಲ್ವಾ ಸರ್?
2: ಈಗ ರಷ್ಯನ್ ಕಲಿತಾ ಇದ್ದಾನೆ, ಕನ್ನಡನೇ
1: ಮಾತೃಭಾಷೆ. ಹೌದು,
0: ಅವನ ಕನ್ನಡ ತುಂಬಾ ಲೋಕಲ್ ಕನ್ನಡ, ಮೈಸೂರಿನ ಕನ್ನಡ. ಅವನು ಡೇ ಕೇರದಲ್ಲಿ ಸ್ಕೂಲ್ಗೆ ಹೋಗ್ತಿದ್ದಾನೆ, ಸೊ ಲೋಕಲ್ ಪೀಪಲ್ ಓನ್ಲಿ ಮಾತಾಡ್ತಾನೆ,
1: ಸಾಮಾನ್ಯ ಜನರ ಜೊತೆಗೆ ಅವನು ಬೆರೀತಾನೆ, ಮಾತಾಡ್ತಾನೆ. ಸೊ ಹಂಗಾಗಿ ಅವನಿಗೆ ನಿಮ್ಗಿಂತ ಫ್ಲೂಯೆಂಟ್ ಆಗಿದೆ ಅವನ ಭಾಷೆ.
2: ಅವನು ಹುಟ್ಟಿದ ಮಾತೇ
1: ಕನ್ನಡ. ಈಗ ಅವನು ಕಲಿತಾ ಇದ್ದಾನೆ ರಷ್ಯಾ ಭಾಷೆನ. ಗಲೀನಾ ಅವರೇ, ಬಹಳ ಸಂತೋಷ, ನೀವು ಇಷ್ಟು ಪ್ರೀತಿ ಇಟ್ಟು ಕನ್ನಡದ ಮೇಲೆ ಅದನ್ನ ಕಲಿತಾ ಇದ್ದೀರಾ, ಅನುವಾದ ಮಾಡ್ತಾ ಇದ್ದೀರಾ. ನಿಮ್ಗೆ ಇಷ್ಟವಾಗಿರುವಂತಹ ಒಂದು ವಚನವನ್ನ ಓದ್ತೀರಾ?
0: ಸರಿ, ಒಂದು ವಚನ. ಉಳ್ಳವರು ಶಿವಾಲಯವ ಮಾಡುವರು, ನಾನೆನ ಮಾಡುವ ಬಡಾವಣೆಯ, ಎನ್ನ ಕಾಲೆ ಕಂಬ ದೇಹಲ ದೇಗುಲ, ಶಿರ ಹೊನ್ನ ಕಲಸವಯ, ಕುಡಲ ಸಂಗಮ ದೇವ ಕೇಲಯ, ಸ್ಥಾವರಕ್ಕೆ ಅಲ್ಲಿವಂತು ಜನಗಾಮಕ್ಕೆ ಅಲ್ಲಿವಿಲ್ಲ.
1: ಇದು ಬಸವಣ್ಣ ಅವರ ಬಹಳ ಪ್ರಸಿದ್ಧ ವಚನ. ನೀವು ಹೇಳಿ ಸರ್, ಅನುವಾದದ ಒಂದು ವಿಷಯವನ್ನ ತೆಗೆದುಕೊಂಡ್ರೆ ಸಾಕಷ್ಟು ಸವಾಲುಗಳು ಎದುರಾಗುತ್ತೆ. ಸ್ವತಃ ಒಬ್ಬ ಅನುವಾದಕನಿಗೆ ನಾನು ಯಾವ ಯಾವ ಪದಗಳನ್ನ ಹೇಗೆ ಬಳಸಬೇಕು ಅದನ್ನ

0: ಹೆಂಗೆ ಅಂತ ಅನ್ಕೊಂಡು, ವಚನಗಳನ್ನ ಅನುವಾದ ಮಾಡುವಂತಹ ಸಮಯದಲ್ಲಿ ಏನೇನ್ ಸವಾಲುಗಳು ಎದುರಾಯ್ತು ನಿಮ್ಗೆ? ಅದು ಪದಶಃ ಅರ್ಥವನ್ನ ತಿಳಿಸೋದಲ್ಲಾಗಿರ್ಲಿ, ಅಥವಾ ಅದನ್ನ ಹೇಗೆ ಆ ಭಾವಕ್ಕೆ ಅಡ್ಡಿ ಆಗದ ಹಾಗೆ ನೀವು ರಷ್ಯನ್ ಭಾಷೆಗೆ, ಯಾಕಂದ್ರೆ ನಿಮ್ಗೂ ರಷ್ಯ ಭಾಷೆ ತಿಳಿದಿರೋದ್ರಿಂದ ನೀವು ಎಲ್ಲೂ ಕೂಡ ಕಿಂಚಿತ್ತು ದೋಷ ಆಗ್ಬಾರ್ದು ಅನ್ನುವಂತಹ ಒಂದು ಎಚ್ಚರಿಕೆಯಿಂದಲೇ ಅವ್ರಿಗೆ ಹೇಳ್ಕೊಟ್ಟಿರ್ತೀರಾ. ಸೊ ಹಂಗಾಗಿ ನೀವು ಯಾವೆಲ್ಲ ಸವಾಲುಗಳನ್ನ ಎದುರಿಸಿದ್ರಿ ಸರ್?
1: ಬಹಳ ಸೊಗಸಾದ ಪ್ರಶ್ನೆ, ಯಾಕೆಂದರೆ ಅನುವಾದ ಅನ್ನುವಂಥದ್ದು ಬಹಳ ಕಷ್ಟವಾದ ಕೆಲಸ.
0: ಹೌದು,
1: ವಾಸ್ತವವಾಗಿ ಹೇಳಬೇಕು ಅಂತಂದರೆ ಅನುವಾದ ಅನ್ನುವಂಥದ್ದು ಪರಕಾಯ ಪ್ರವೇಶ.
0: ಹೌದು,
1: ಮೂಲ ಕವಿ ಏನು ಹೇಳ್ತಾನೆ ಅದನ್ನೇ ಹೇಳಬೇಕು ನಾವು. ಆದರೆ ಸಂಸ್ಕೃತಿಗಳು ಬೇರೆ ಆದಾಗ ಆಗ ಕಷ್ಟ ಆಗುತ್ತೆ ತುಂಬ. ಅಂಥ ಅನುವಾದಗಳು ಬಹಳ ಕಷ್ಟ, ಅವು ಯಶಸ್ವಿ ಆಗುವಂಥದ್ದು ಬಹಳ ಕಡಿಮೆ. ಆದರೆ ಅದರ ಮೂಲ ಅರ್ಥವನ್ನು ನಾವು ಸಾಕಷ್ಟು ಅನುವಾದ ಕ್ಷೇತ್ರದಲ್ಲಿ ಕೊಡೋದಕ್ಕೆ ಸಾಧ್ಯ ಇದೆ. ಒಂದು ಅವರಿಗೆ ಹೇಳಿದೆ, ಯಾವುದೋ ಒಂದು ವಚನ ಕುರಿತು ಅದನ್ನು ವಿಶ್ಲೇಷಣೆ ಮಾಡಿದ ಮೇಲೆ, ಅದಕ್ಕೆ ಅರ್ಥ ಹೇಳಿದ ಮೇಲೆ, ಆಮೇಲೆ ಹೇಳಿದೆ ಕೆಲವೊಂದು ಅಂಶಗಳನ್ನು ಇನ್ನೊಂದು ಭಾಷೆಗೆ, ಭಾರತ ಸಂಸ್ಕೃತಿ ಅಲ್ಲದ ಇತರ ಭಾಷೆಗೆ ಅನುವಾದ ಮಾಡಬೇಕಾದ್ರೆ ಕಷ್ಟ ಆಗುತ್ತೆ. ಒಂದು ವಚನ ತಗೊಳ್ಳಿ, ಬಸವಣ್ಣವ್ರ ವಚನ, ಅವರ ಅಂಕಿತ ನಾಮ ತಗೊಳ್ಳಿ, ಕೂಡಲ ಸಂಗಮ ದೈವ. ಆ ಕೂಡಲ ಸಂಗಮ ದೈವ ಅನ್ನುವಂಥ ಅಂಕಿತವನ್ನು ನೀವು ಇತರ ಭಾಷೆಗೆ, ಯಾವುದೇ ಭಾಷೆ ಆಗ್ಬೋದು, ಇಂಗ್ಲೀಷ್ ಆಗ್ಬೋದು, ತೆಲುಗು ಆಗ್ಬೋದು, ಯುರೋಪಿಯನ್ ಭಾಷೆಗಳಾಗ್ಬೋದು, ಯಾವುದೇ ಭಾಷೆಗಳಲ್ಲಿ ನೀವು ಅದನ್ನು ಅನುವಾದ ಮಾಡಿದರೆ ಆ ಮೂಲ ಗೊತ್ತಾಗೋದಿಲ್ಲ. ಆ ಕೂಡಲ ಸಂಗಮ ದೇವ, ಕೂಡಲ ಸಂಗಮ ಅನ್ನುವಂಥದ್ದೇ ಒಂದು ಅದರ ಹಿಂದೆ ದೊಡ್ಡ ಕ್ಯಾನ್ವಾಸ್ ಇದೆ.
0: ಹೌದು,
1: ಎ ಕೆ ರಾಮಾನುಜಂ ಬಹಳ ಪ್ರಸಿದ್ಧರವರು, ತುಂಬ ದಕ್ಷರು, ಇಂಗ್ಲಿಷ್ ಭಾಷೆಯಲ್ಲಿ ಪರಿಣಿತರು, ತಮಿಳು ಅವರ ಮನೆಮಾತು, ಕನ್ನಡ ಅಷ್ಟೇ ಚೆನ್ನಾಗಿ ಬಲ್ಲವರು, ತಮಿಳು ಕನ್ನಡ ಎರಡೂ ಅಂಗೈನಲ್ಲಿ ಹೇಳುವಂಥವ್ರು, ಅಷ್ಟು ಬೆರಳ ತುದಿಲಿ ಇದೆ ಅಂತ. ಆದರೆ ಅವರು ಸ್ಪೀಕಿಂಗ್ ಆಫ್ ಶಿವ ಕೃತಿಯಲ್ಲಿ ಅವರು ಏನು ಮಾಡ್ತಾರೆ, ಕೂಡಲ ಸಂಗಮ ದೈವ ಅನ್ನುವಂಥದ್ದನ್ನು ಹಾಗೆ ಇಟ್ಕೋಬೇಕಾಗಿತ್ತು. ಆದರೆ ಅಮೆರಿಕನ್ಸ್ಗೆ ಅರ್ಥವಾಗಲಿ ಅನ್ನೋ ದೃಷ್ಟಿಯಿಂದ ಓ ಲಾರ್ಡ್ ಆಫ್ ಮೀಟಿಂಗ್ ರಿವರ್ಸ್ ಅಂತ ಅಲ್ಲಿ ಪದಕ್ಕೆ ಪದ ಇಟ್ಟಾಯಿತು ಅಷ್ಟೇ ಹೊರತು, ಆ ಕೂಡಲ ಸಂಗಮ ಅನ್ನುವಂಥ ಭಾವ ಇದೆಯಲ್ಲ ಅದು ಅಲ್ಲಿ ವ್ಯಕ್ತ ಆಗಲಿಲ್ಲ. ಲಾರ್ಡ್ ಆಫ್ ಮೀಟಿಂಗ್ ಲಿವರ್ಸ್ ಅಂದರೆ ಯಾವುದೋ ಎರಡು ನದಿ ಅಲ್ಲ, ಅದು ಅಷ್ಟೇ ಅಲ್ಲ, ಅದು ಅದಕ್ಕಿಂತ ಭಾವಕೋಶ ಅಲ್ಲಿ ಅಭಿವ್ಯಕ್ತಿ ತೆರ್ಕೊಳ್ಳಿಲ್ಲ, ಬರೀ ಅನುವಾದ ಆಯಿತು. ಚೆನ್ನಾಗಿ ಅನುವಾದ ಮಾಡ್ತಾರೆ ಅವರ ಅದ್ಭುತ, ಅದರಲ್ಲಿ ಏನೂ ಅನುಮಾನ ಇಲ್ಲ. ಆದರೆ ಇದನ್ನು ಕೂಡಲ ಸಂಗಮ ಅನ್ನುವಂಥದ್ದನ್ನು ಹಾಗೇ ಇಟ್ಕೋಬೇಕಾಗಿತ್ತು ಅಂತ ನನ್ನಾಯಿತು. ನಾವೇನು ಮಾಡಿದ್ವಿ ಇಲ್ಲಿ ರಷ್ಯನ್ ಅನುವಾದ ಮಾಡಬೇಕಾದ್ರೆ, ನಾನು ಅವ್ರಿಗೆ ಹೇಳಿದೆ ಮೂಲದ ಅಂಕಿತವನ್ನು ಹಾಗೇ ಇಟ್ಕೋಬೇಕು ನಾವು, ಕೂಡಲ ಸಂಗಮ ಅಂತ ಇದ್ದರೆ ಕೂಡಲ ಸಂಗಮ ಅಂತಲೇ ಇಟ್ಕೋಬೇಕು. ಅದನ್ನು ರಷ್ಯನ್ನಲ್ಲಿ ಹೇಳ್ಬೋದಾಗಿತ್ತು, ಓಲಾರ್ಡ್ ಆಫ್ ಮೀಟಿಂಗ್ಸ್ ರಿವರ್ಸ್ ಅಂತ ಹೇಳಿದ ಹಾಗೆ ರಷ್ಯನ್ನಲ್ಲಿ ಹೇಳ್ಬೋದಾಗಿತ್ತು, ನಾವು ಬೇಡ. ಚನ್ನಮಲ್ಲಿಕಾರ್ಜುನ ಅಕ್ಕಮಹಾದೇವಿದು, ಗುಹೇಶ್ವರ ಅಲ್ಲಮಪ್ರಭುದು, ಈ ಅಂಕಿತಗಳನ್ನು ಹಾಗೆ ಇಟ್ಕೋಬೇಕು. ಆಮೇಲೆ ಕೆಲವು ಸಂದರ್ಭಗಳಲ್ಲಿ ನಮಗೆ ವಿಶಿಷ್ಟವಾದಂಥ ಶಬ್ದಕೋಶ ಬರುತ್ತೆ ವಚನಗಳಲ್ಲಿ, ಲಿಂಗ ಅಂತ ಅನ್ನೋದು, ಇಷ್ಟಲಿಂಗ, ಅನಾವರಣ, ಹೀಗೆ ಅನೇಕ ಪಾರಿಭಾಷಿಕ ಶಬ್ದಗಳು, ಅವುಗಳನ್ನ ಸೂನೆ ಸಂವಾದ ಮಾಡಿ ಒಂದು ಪದಕ್ಕೆ ಇನ್ನೊಂದು ಪದ ಇಟ್ಟು ಹೇಳಿದರೆ ಆಗುದಿಲ್ಲ. ಅಂತ ಸಂದರ್ಭದಲ್ಲಿ ಏನ್ ಮಾಡಿದ್ದಾರೆ ಗಲೀನಾ ಅವರು, ಅಂತಹ ಪದಗಳನ್ನ ಬಂದಾಗ ಅವುಗಳನ್ನ ರಷ್ಯನ್ ಭಾಷೆಗೆ ಅನುವಾದ ಮಾಡಿ ಕೆಳಗಡೆ ಫುಟ್ ನೋಟ್ಸ್ನಲ್ಲಿ ಮೂಲದಲ್ಲಿ ಈ ಥರ ಪದ ಇದೆ, ಇದಕ್ಕೆ ಈ ತರಹ ಇದೆ, ಹೀಗೆ ಆ ಮೂಲದ ಭಾವಕ್ಕೆ ಎಳ್ಳಷ್ಟು ತೊಂದರೆ ಆಗದ ಹಾಗೆ, ಎಳ್ಳಷ್ಟು ಕೊರತೆ ಆಗದ ಹಾಗೆ, ತಪ್ಪು ಆಗದ ಹಾಗೆ ಅದನ್ನು ಮಾಡಿದ್ದೀವಿ.
0: ಸರ್, ಅದರ ಹೆಸರು ಏನು ಸರ್?
1: ದಿಹಾನಿಯೇ ಲಿಂಗಿ ಅಂತ, ಲಿಂಗದ ಅರಿವು. ಹಾಗಾಗಿ ಭಾಷಾಂತರ ಇದ್ದರಲ್ಲಿ ಚೆನ್ನಾಗಿದೆ ಅಂತ. ಆದರೆ ಒಂದು ಮಾತನ್ನು ನಾವು ಯಾವಾಗಲೂ ಗಮನದಲ್ಲಿಟ್ಕೋಬೇಕು, ನಮ್ಮ ಭಾಷಾಂತರದ ಒಂದು ಸೂತ್ರ ಏನಪ್ಪ ಅಂತಂದರೆ, ಯಾವುದೇ ಒಂದು ಭಾಷಾಂತರ ಅದೇ ಅಧಿಕೃತ ಅಲ್ಲ. ನೋ ಟ್ರಾನ್ಸ್ಲೇಷನ್ ಈಸ್ ಪರ್ಫೆಕ್ಟ್, ನೋ ಟ್ರಾನ್ಸ್ಲೇಷನ್ ಈಸ್ ಫೈನಲ್. ಹೀಗೆ ಆಗ್ತಾ ಇರಬೇಕು, ಮತ್ತೆ ಮತ್ತೆ ಅವನ್ನ ಮಾಡ್ತಾ ಇರಬೇಕು.

0: ಈಗ ಕನ್ನಡದಲ್ಲಿ ಎಷ್ಟೋ ಸಂದರ್ಭದಲ್ಲಿ ಹಳೆಗನ್ನಡದಿಂದ ಹೊಸಗನ್ನಡದಿಂದ ಮತ್ತೆ ಮತ್ತೆ ಅನುವಾದಗಳು ಬರ್ತಾನೆ ಇರುತ್ತೆ. ಕಾಳಿದಾಸನ ನಾಟಕಗಳನ್ನು ಅನೇಕ ಜನ ಮತ್ತೆ ಮತ್ತೆ ಅನುವಾದ ಮಾಡಿದ್ದಾರೆ.
1: ಹೌದು,
0: ಯಾಕೆಂತಂದರೆ ಯಾವುದೇ ಒಂದು ಬಸವಪ್ಪ ಶಾಸ್ತ್ರಿಗಳದ್ದು ಬಹಳ ಸೊಗಸಾದ ಭಾಷಾಂತರ, ಆದರೆ ಡಾಕ್ಟರ್ ಕೆ ಕೃಷ್ಣಮೂರ್ತಿ ಮಾಡಿದ್ದಾರೆ, ಆಮೇಲೆ ಪರಮೇಶ್ವರ ಭಟ್ರು ಮಾಡಿದ್ದಾರೆ, ಹೀಗೆ ಅನೇಕ ಜನ ಮಾಡಿದ್ದಾರೆ. ಯಾಕೆಂದರೆ ಭಾಷಾಂತರಗಳು ಮತ್ತೆ ಮತ್ತೆ ಬರಬೇಕು ಅನ್ನೋ ಆ ದೃಷ್ಟಿಯಿಂದ. ಆಮೇಲೆ ಇನ್ನೊಂದು ಎಚ್ಚರ ವಹಿಸಬೇಕು,

0: ಹುಡುಕಿ ಬಂದಿದ್ದೇನೆ. ಇದೆಲ್ಲ ಇಂಗ್ಲೀಷ್ ಮೂಲದಿಂದ ಬಂದಿದ್ದಾವೆ. ರಷ್ಯನ್ನಿಂದ ಇಂಗ್ಲೀಷ್ಗೆ ಅನುವಾದ ಆಗಿ ಇಂಗ್ಲೀಷ್ನಿಂದ
1: ಕನ್ನಡಕ್ಕೆ ಬಂದಿರೋದು.
0: ರಷ್ಯನ್ನಿಂದ ಇಂಗ್ಲೀಷ್ಗೆ ಅನುವಾದ ಆದಾಗ ಅನೇಕ ನ್ಯೂಯನ್ಸಸ್ ಅಂತ ಹೇಳ್ತೀವಲ್ಲ ಅದು ಬಿಟ್ಟು, ಅದು ಫರ್ದರ್ ಏನಾಗುತ್ತೆ ಇಂಗ್ಲೀಷ್ನಿಂದ ಮಾಡಬೇಕಾದ್ರೆ ಅನೇಕ ಜನ ನಮ್ಮ ಅನುವಾದಕರು ಬಹಳ ದೊಡ್ಡ ದೊಡ್ಡ ವಿಮರ್ಶಕರು ಅನುವಾದ ಮಾಡಿದ್ದಾರೆ, ತಮ್ಮ ಸ್ವಂತಕ್ಕೆ ಸೇರಿಸ್ಬಿಡ್ತಾರೆ, ತಮ್ಮ ಭಾಷಾ ಪಾಂಡಿತ್ಯ ತೋರಿಸ್ತಾರೆ. ಭಾಷಾ ಪಾಂಡಿತ್ಯ ತೋರಿಸ್ಬಾರ್ದು, ಮೂಲ ಹೇಗಿದೆ ಹಾಗೆ ಹೇಳಬೇಕು, ಮೂಲದ ಯಥಾವತ್ತೆ. ಯಾಕೆಂದ್ರೆ ನಮ್ದಲ್ಲ ಅದು,
1: ಹೌದು,
0: ಅದರಿಂದ ನಾವು ಅದಕ್ಕೆ ನಿಷ್ಠರಾಗಿರ್ಬೇಕು. ಅದಕ್ಕೆ ಹೇಳಿದ್ನಲ್ಲ ಪರಕಾಯ ಪ್ರವೇಶ ಬಹಳ ಮುಖ್ಯ.
1: ಹೌದು ಹೌದು ಸರ್. ಮತ್ತೊಂದು, ನೀವು ಜೊತೆ ಸೇರಿ ಮಾಡಿರುವಂತಹ ಈ ಕೆಲಸವನ್ನ ಗಮನಿಸ್ತಿರ್ಬೇಕಾದ್ರೆ ಸಹಜವಾಗಿ ಒಂದು ಪ್ರಶ್ನೆ ಹುಟ್ಕೊಳ್ಳುತ್ತೆ. ನಾವೆಲ್ಲ ಕನ್ನಡ ಸಾಹಿತ್ಯವನ್ನ ಓದುವಾಗ ಕಾಲಘಟ್ಟದ ಆಧಾರದ ಮೇಲೆ ಏನು ಪೂರ್ವದ ಹಳಗನ್ನಡ, ಮಧ್ಯಕಾಲೀನ ಮತ್ತೆ ಆಧುನಿಕ ಅಂತ ಅನ್ಕೊಂಡು ವಿಭಾಗ ಮಾಡಿ ನಾವು ನೋಡ್ತಾ ಹೋಗ್ತೇವೆ. 12ನೇ ಶತಮಾನದ ವಚನ ಕಾಲಘಟ್ಟ ಅಥವಾ ಮಧ್ಯಕಾಲೀನ ಈ ಸಾಹಿತ್ಯವನ್ನ ನಾವು ಆ ಕಾಲಘಟ್ಟವನ್ನ ಇಟ್ಕೊಂಡೇ ಆ ಸಾಹಿತ್ಯವನ್ನ ಓದುವಂತಹ ಪ್ರಯತ್ನವನ್ನ ಮಾಡ್ತಾ ಹೋಗ್ತೇವೆ. ಇದನ್ನ ನೀವು ಇನ್ನೊಂದು ಭಾಷೆಗೆ ತೆಗೆದುಕೊಂಡು ಹೋಗ್ತಾ ಇದ್ದೀರಾ ಅಂತ ಅನ್ನುವಾಗ ಅವರು ಅದಕ್ಕೆ ಪೀಠಿಕೆಯಾಗಿ ಹೇಗೆ ಓದ್ಕೊಳ್ಬೇಕು ಅನ್ನುವಂತಹ ಒಂದು ಪ್ರಶ್ನೆ ಸಹಜವಾಗಿ ಹುಟ್ಕೊಳ್ಳುತ್ತೆ ಸರ್. ಅದನ್ನ ಹೇಗೆ ನೀವು ಕೃತಿಯಲ್ಲಿ ಕಟ್ಕೊಡುವಂತಹ ಪ್ರಯತ್ನವನ್ನ ಮಾಡಿದ್ದೀರಾ ಏನಾದರೂ ಪೀಠಿಕೆ?
0: ನಾವು ಪೀಠಿಕೆಯಲ್ಲಿ ಹೇಳಿದ್ದೀವಿ, ಪೀಠಿಕೆಯಲ್ಲಿ 12ನೇ ಶತಮಾನ ಅಂದ್ರೇನು, ಅದರ ವೈಶಿಷ್ಟ್ಯ ಏನು, ಅದು ಹೇಗೆ ಭಾಷೆ ಬೆಳೀತು, ಹಳೆಗನ್ನಡ ಭಾಷೆಯಿಂದ ಹೇಗೆ ಅದು ಭಿನ್ನ ಆಗಿದೆ, ಹಳೆಗನ್ನಡ ಭಾಷೆ ಜನಸಾಮಾನ್ಯರಿಗೆ ಅರ್ಥವಾಗದಲ್ಲೇ ಇರುವಂತಹ ಭಾಷೆ, ವಚನಕಾರರು ಇದನ್ನ ಗಮನದಲ್ಲಿ
1: ಇಟ್ಕೊಂಡು
0: ಜನಸಾಮಾನ್ಯರಿಗೆ ಅದು ಮುಟ್ಟಬೇಕು ಅನ್ನುವ ದೃಷ್ಟಿಯಿಂದ ಮಾಡಿದ್ರು. ಹಾಗೆ ಮಾಡಿದಾಗ ಸಹಜವಾಗಿ ನಮ್ಮ ಭಾಷೆ ಬಂತು, ಜನರಾಡುವ ಭಾಷೆ ಬಂತು, ವಚನಗಳು ಆ ಥರ ಇದ್ದಾವೆ.
1: ಗಲೀನಾ ಅವರೇ, ವಚನಗಳನ್ನ ನೀವು ಅನುವಾದ ಮಾಡಿದ್ದೀರಾ ರಷ್ಯನ್ಗೆ. ಈಗಾಗಲೇ ಉಳ್ಳವರು ಶಿವಾಲಯ ಮಾಡುವರು ಅಂತ ಅನ್ಕೊಂಡು ಬಹಳ ಪ್ರಸಿದ್ಧವಾದಂತಹ ವಚನವನ್ನ ಹೇಳಿದ್ರಿ. ನನಗೆ ಬಹಳ ಕುತೂಹಲ ಆಗ್ತಾ ಇದೆ, ಪ್ರಾಯಶಃ ಕೇಳುಗರಿಗೂ ಕುತೂಹಲ ಹುಟ್ಟಿರುತ್ತೆ. ಹಂಗಾಗಿ ನೀವು ರಷ್ಯನ್ ಭಾಷೆಯಲ್ಲಿ ಇರುವಂತಹ ಅದೇ ವಚನವನ್ನ ಅನುವಾದ ಮಾಡಿರುವಂತಹ ವಚನವನ್ನ ಹೇಳಲಿಕ್ಕಾಗತ್ತಾ?
2: ಹೇಳ್ತೀನಿ. ಬಗಾಚಿ ಮೋಗುತ್ ಸ್ತ್ರೋಜ್ ಹ್ರಾಮ ನುಷ್ಟ ಮಗು ಯ ಬೇದ್ನೆ ಚಲವೇಕ್ ಮೈ ನೋಗಿ ಕಲ್ಲೋನ್ನೆ ಮಯೋ ಚೇಲ ಹ್ರಾಮ Голова моя — золотой купол. О, Кудала Сангама, ты свидетель. Неподвижное будет разрушено, но движение будет вечно.
1: ಬಹಳ ಸಂತೋಷ ಡಾಕ್ಟರ್ ಗಲೀನಾ ಅವರೇ. ಮತ್ತೊಂದು ಪ್ರಶ್ನೆ, ನಿಮ್ಗೆ ಮೈಸೂರು ಅಂದ್ರೆ ಏನ್ ಅನ್ಸುತ್ತೆ? PhD ಅಧ್ಯಯನವನ್ನ ಮಾಡುವಾಗ ಜನಸಾಮಾನ್ಯರ ಜೊತೆಗೆಲ್ಲ ಭೇಟಿಯಾಗಿ ಬಂದಿದ್ದೀರಾ, ಆ ಕಾರಣಕ್ಕೆ ಕನ್ನಡವನ್ನ ಕಲ್ತಿದ್ದೀರಾ, ಜನರ ಜೊತೆ ಬೆರ್ತಿದ್ದೀರಾ, ಇಷ್ಟು ವರ್ಷ ಮೈಸೂರಲ್ಲಿ ಇದ್ದೀರಾ, ಇನ್ನೇನು 2 ದಿನ ಬಿಟ್ಟು ಮೈಸೂರಿಂದ ತೆರಳ್ತಾ ಇದ್ದೀರಾ, ಕಡೆಯದಾಗಿ ನಿಮ್ಮನ್ನ ಮೈಸೂರು ಹೇಗೆ ಪೊರೀತು, ನಿಮ್ಗೇನ್ ಅನ್ಸುತ್ತೆ ಮೈಸೂರು ಅಂತಂದ್ರೆ?
2: ನನ್ಗೆ ಮೈಸೂರು ತುಂಬಾ ಇಷ್ಟ. ಮೈಸೂರು ಒಂದು ಅದ್ಭುತ ನಗರ, ತುಂಬಾ ಸುಂದರವಾಗಿದೆ. ಇಲ್ಲಿ ತುಂಬಾ ಒಳ್ಳೆಯ ಜನರು ಇದ್ದಾರೆ. ನನ್ಗೆ ಮಾಸ್ಕೋ ತುಂಬಾ ಇಷ್ಟ. ಎರಡನೆಯ ನಗರ ಮೈಸೂರು ಓನ್ಲಿ. ಇಂಜೆ ಇಷ್ಟ ಆದರೆ ಮೈಸೂರು ತುಂಬಾ ಇಷ್ಟ.
0: ನನಗೆ ಒಂದೆರಡು ಮಾತು ಗಲೀನಾ ಅವ್ರ ಬಗ್ಗೆ ಹೇಳಬೇಕು ಅನ್ಸುತ್ತೆ.
1: ಖಂಡಿತ ಹೇಳಿ ಸರ್.
0: ಗಲೀನಾ ಅವರು, ಅವರಿಗೆ ಕನ್ನಡ ಕಲಿಯಬೇಕು ಅಂತ ಹೇಳಿಬಿಟ್ಟು ಇಷ್ಟ ಅಂತ ಬರೀ ಮಾತು ಹೇಳಿಬಿಟ್ರೆ ಅದು ಸರಿ ಹೋಗಲ್ಲ. ಅದರಲ್ಲಿ ಆಸಕ್ತಿ ಇದೆ ಅನ್ನುವಂಥದ್ದು ಮುಖ್ಯ. ಇಷ್ಟಕ್ಕೂ ಆಸಕ್ತಿಗೂ ವ್ಯತ್ಯಾಸ ಇದೆ. ಇಷ್ಟ ಎಲ್ಲರಿಗೂ ಏನೋ ಆಗುತ್ತೆ, ಆದರೆ ಆಸಕ್ತಿ ಇರುವಂಥದ್ದು, ಆ ಆಸಕ್ತಿ ಎಷ್ಟರ ಮಟ್ಟಿಗಿದೆ ಅಂತಂದರೆ, ನಾನು ನನ್ನ ಹತ್ತಿರ ಪಾಠಕ್ಕೆ ಬರ್ತಾ ಇದ್ದಾಗ ನಾನು ಏನೇ ಪ್ರಶ್ನೆಗಳನ್ನು ಕೊಟ್ಟು ಇದಕ್ಕೆ ನಾಳೆ ದಿವಸ ಉತ್ತರ ಕಂಡುಹಿಡ್ಕೊಂಡು ಬನ್ನಿ, ಅಥವಾ ನಾನು ಹೇಳಿದ್ದನ್ನು ನಿಮ್ಗೆ ಅರ್ಥವಾಗಿದೆಯಲ್ಲೋ ಅದನ್ನು ಬರ್ಕೊಂಡು ಬನ್ನಿ ಅಂತ ಹೇಳಿದರೆ ಶ್ರದ್ಧೆಯಿಂದ ಅದನ್ನು ಮಾಡ್ಕೊಂಡು ಬರೋರು. ಆ ಶ್ರದ್ಧೆ ಇದೆಯಲ್ಲ, ಆ ಶ್ರದ್ಧೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ
1: ಬೇಕು
0: ಬೇಕು. ಶ್ರದ್ಧೆ ಇಲ್ಲದೆ ಹೋದರೆ ಕಲಿಯೋದಕ್ಕೆ ಆಗೋದೇ ಇಲ್ಲ. ಇನ್ನೂ ಕಲಿಬೇಕು ಅವರು, ಮತ್ತೆ ಬರ್ತಾರೆ, ಇನ್ನಷ್ಟು ಹೆಚ್ಚು ವ್ಯಾಕರಣನೂ ಕಲಿತಾರೆ, ಈ ಕಡೆ ಅನುವಾದನೂ ಮಾಡ್ತಾರೆ.
1: ಒಬ್ಬ ಗುರುವಾಗಿ ನೀವು ಶಿಷ್ಯರು ಹೀಗಿರ್ಬೇಕು ಅಥವಾ ಒಬ್ಬ ವಿದ್ಯಾರ್ಥಿ ಹೀಗಿರ್ಬೇಕು ಅಂತ ಹೇಳ್ತೀರಾ? ಸ್ವತಃ ಗಲೀನಾ ಅವರೇ ಹೇಳಿದ್ರು, ನನ್ನ ಗುರು ನೀವು ಅಂತ ಅನ್ಕೊಂಡು ನಿಮ್ಮನ್ನ, ಅವ್ರು ಇಲ್ದೆ ಇದ್ದಿದ್ರೆ ಕಷ್ಟ ಆಗ್ತಿತ್ತು ನನಗೆ ಮಾಡ್ಲಿಕ್ಕೆ ಅಂತ ಹೇಳಿದ್ರು ಸರ್. ನಿವೃತ್ತಿಯ ನಂತರವೂ ಕೂಡ ನೀವು ಒಬ್ಬ ವಿದ್ಯಾರ್ಥಿನ ಕರೆದು ಅವ್ರಿಗೆ ರಷ್ಯನ್ ಭಾಷೆ ಗೊತ್ತಿದೆ, ಯಾವುದೇ ರೀತಿಯ

0: ಫೀಸ್ ಅನ್ನ ತೆಗೆದುಕೊಳ್ಳದೆ ನಾನು ನಿಮ್ಗೆ ಕನ್ನಡವನ್ನ ಹೇಳ್ಕೊಡ್ತೀನಿ ಅಂತ ಅನ್ಕೊಂಡು ಸ್ವತಃ ಒಬ್ಬ ಗುರು ಹೋಗಿ ಅವರನ್ನ ಕರ್ತ್ಕೊಂಡು ಬಂದು ಅತ್ಯಂತ ಶ್ರದ್ಧೆ ತಾಳ್ಮೆಯಿಂದ ಹೇಳ್ಕೊಡುವಂತಹ ಗುರುಗಳು ಬಹಳ ಮುಖ್ಯ ಅಂತ ಅನ್ಕೊಂಡು ನನಗಾದ್ರೂ ಅನ್ಸುತ್ತೆ. ಯಾಕಂತಂದ್ರೆ ಒಬ್ಬ ರಷ್ಯಾ ಮಹಿಳೆ ಬಂದು ವಚನಗಳನ್ನ ಅರ್ಥ ಮಾಡಿಕೊಂಡು ಅನುವಾದ ಮಾಡುವಂತಹದ್ದಿದೆಯಲ್ಲ, ಅದು ನಿಜಕ್ಕೂ ಕೂಡ ಅಷ್ಟು ಸುಲಭ ಅಲ್ಲ. ಕನ್ನಡ ಸಾಹಿತ್ಯ ಬಹಳ ವಿಶಾಲವಾಗಿ ಬೆಳೀತಾ ಇದೆ. ಈ ನಿಟ್ಟಿನಲ್ಲಿ ಡಾಕ್ಟರ್ ಗಲೀನಾ ಅವರು ರಷ್ಯಾ ಭಾಷೆಗೆ ತಂದಿರುವಂತಹ ಈ ಕೃತಿ ಬಹಳ ಮುಖ್ಯ ಅಂತ ಅನ್ಸುತ್ತೆ. ನೀವಿಬ್ರು ಸೇರಿ ಮಾಡಿರುವಂತಹ ಈ ಕೆಲಸ ಬಹಳ ಮಹತ್ವದ್ದು ಅಂತ. ನಿಮ್ಮಿಂದ ಮತ್ತಷ್ಟು ಕೃತಿಗಳು ರಷ್ಯನ್ ಭಾಷೆಗೆ ಹೋಗ್ಲಿ. ಇಷ್ಟೊತ್ತು ನೀವು ನಿಮ್ಮ ಅನುಭವಗಳನ್ನ ಹಂಚಿಕೊಂಡ್ರಿ ಡಾಕ್ಟರ್ ಗಲೀನಾ ಅವರೇ. ನಮ್ಮ ಮೈಸೂರಿಗೆ ಬಂದು ಬರೀ ನೀವು ನಿಮ್ಮ ಪದವಿಯನ್ನ ಅಷ್ಟೇ ಪಡೆದುಕೊಂಡು ಹೋಗ್ತಾ ಇಲ್ಲ, ನಮ್ಮ ಕನ್ನಡ ಭಾಷೆಗೂ ಕೂಡ ನಿಮ್ಮ ಕೊಡುಗೆಯನ್ನ ಕೊಟ್ಟು ಹೋಗ್ತಾ ಇದ್ದೀರಾ ಅನ್ನುವಂತಹದ್ದು ಬಹಳ ವಿಶೇಷ ಮತ್ತೆ ನಮ್ಗೆಲ್ಲ ಅದು ಸಂಭ್ರಮದ ಸಂಗತಿ. ನಿಮ್ಗೆ ಆಕಾಶವಾಣಿ ಪರವಾಗಿ ಹೃತ್ಪೂರ್ವಕವಾದ ಪ್ರೀತಿಯ ಧನ್ಯವಾದಗಳನ್ನ ಸಲ್ಲಿಸ್ತೇವೆ.
1: ಧನ್ಯವಾದ.
2: ನಮಸ್ಕಾರ
0: ಸರ್. ನಿಮ್ಮಿಂದಾಗಿಯೇ, ನಿಮ್ಮಂತ ಅಧ್ಯಾಪಕರಿಂದಾಗಿಯೇ ನಮ್ಮ ಕನ್ನಡ ಬೆಳೀತಾ ಇದೆ ಸರ್. ತುಂಬ ಹೃದಯದ ಧನ್ಯವಾದಗಳು ನಿಮ್ಗೆ. ನಮಸ್ಕಾರ.
2: ನಮಸ್ಕಾರ.
3: ಇದುವರೆಗೆ ರಷ್ಯನ್ ಭಾಷೆಗೆ ತರ್ಜುಮೆಗೊಂಡ ಕನ್ನಡದ ವಚನಗಳು ಈ ಕುರಿತು ಮಾತುಕತೆಯನ್ನು ಕೇಳಿದಿರಿ. ಪಾಲ್ಗೊಂಡಿದ್ದವರು ವಿದ್ವಾಂಸರಾದ ಡಾಕ್ಟರ್ HS ಹರಿಶಂಕರ್ ಹಾಗೂ ರಷ್ಯನ್ ಲೇಖಕಿ ಡಾಕ್ಟರ್ ಗಲೀನಾ. ಇವರೊಂದಿಗೆ ಭಾಗವಹಿಸಿದ್ದವರು ಡಾಕ್ಟರ್ ಶಭಾನಾ. ಇದು ಈ ತಿಂಗಳ ಸಾಹಿತ್ಯ ಸಂಚಿಕೆ ಕನ್ನಡ ಭಾರತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
1: ಆಕಾಶವಾಣಿ ಧಾರವಾಡ. ಕೇಳುಗರೆ ಗಮನಿಸಿ, ಈ ರಾತ್ರಿ 10:30 ರಾಷ್ಟ್ರೀಯ ಸುದ್ದಿ ವಿಭಾಗ ಆಕಾಶವಾಣಿಯಿಂದ ಭಾರತ ಸರ್ಕಾರದ 12 ವರ್ಷಗಳ ಯಶಸ್ವಿ ಪ್ರಯಾಣದ ಅಂಗವಾಗಿ ಕಾರ್ಯಕ್ರಮ ಸರಣಿಯಲ್ಲಿ ಸ್ವಸ್ಥ ಸೇವಾ ವಿಷಯದ ಮಾಹಿತಿ ದೊರೆಯುತ್ತದೆ. ಈ ಕಾರ್ಯಕ್ರಮ ದಿಲ್ಲಿ ಕೇಂದ್ರದ ಸಹಪ್ರಸಾರದಲ್ಲಿ ಕೇಳುತ್ತೀರಿ. ಆಕಾಶವಾಣಿ ಧಾರವಾಡ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಕೃತಿಕಾ ವಿ ಜಂಗಿನ್ಮಠ್ ಅವರಿಂದ ಕೊಳಲು ವಾದನ, ತಬಲಾ ಸಾಥಿ ಶರಣ್ ಕುಮಾರ್ ಗುತ್ತರ್ಗಿ. ಕೃತಿಕಾ ವಿ ಜಂಗಿನ್ಮಠ್ ಅವರ ಕೊಳಲು ವಾದನದಲ್ಲಿ ಕೇಳಿ ರಾಗ್ ಜೋಗ್.

ಕೃತ್ತಿಕಾ ವಿ ಜಂಗಿನ್ಮಠ್ ಅವರ ಕೊಳಲು ವಾದನದಲ್ಲಿ ಇದುವರೆಗೆ ರಾಗ್ ಜೋಗ್ ಕೇಳಿದ್ರಿ. ತಬಲಾ ಸಾಥಿ ಶರಣ್ ಕುಮಾರ್ ಗುತ್ತರ್ಗಿ. ಆಕಾಶವಾಣಿ ಧಾರವಾಡ. ರಾಷ್ಟ್ರೀಯ ಸುದ್ದಿ ವಿಭಾಗ ಆಕಾಶವಾಣಿಯಿಂದ ಭಾರತ ಸರ್ಕಾರದ 12 ವರ್ಷಗಳ ಯಶಸ್ವಿ ಪ್ರಯಾಣದ ಅಂಗವಾಗಿ ಕಾರ್ಯಕ್ರಮ ಸರಣಿಯಲ್ಲಿ ಸ್ವಸ್ಥ ಸೇವಾ ವಿಷಯದ ಮಾಹಿತಿ ದಿಲ್ಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇದೀಗ.

ಆಕಾಶವಾಣಿ ಧಾರವಾಡ ನಿಲಯದಿಂದ ನಾಳೆ ಅಂದರೆ ಶುಕ್ರವಾರ ಜೂನ್ 5, 2026 ಬಿತ್ತರವಾಗುವ ಕಾರ್ಯಕ್ರಮಗಳು. ನಾಳೆ ಬೆಳಿಗ್ಗೆ 6:05 ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ, 6:25 ಚನ್ನಪ್ಪ ಅಂಗಡಿ ಅವರಿಂದ ಚಿಂತನ, ರೈತರಿಗೆ ಸಲಹೆಗಳು 6:30, 6:35 ಸ್ವರಾಂಜಲಿ ಸಂಗೀತ ದಿಗ್ಗಜರ ಜೀವನ ಗಾಯನ ಕುರಿತ ಕಾರ್ಯಕ್ರಮದಲ್ಲಿ ಮನ್ಸೂರ ಸ್ವರಯಾತ್ರೆ ದೇಶಿಕೋತ್ತಮ ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ಜೀವನ ಗಾಯನ ಕುರಿತ ಸಂಗೀತ ಸರಣಿ, ಪೂರಕ ಸಾಹಿತ್ಯ ರವೀಂದ್ರ ಕವಠೇಕರ್ ಪ್ರಸ್ತುತಿ ಮಾಯಾರಾಮನ್. 6:50 ಪ್ರಾಯೋಜಿತ ಕಾರ್ಯಕ್ರಮ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಸ್ತುತಿ ಮಾಯಾರಾಮನ್, ಪ್ರಾಯೋಜಕರು ಕೆಎಲ್ಎಸ್ ವಿಡಿಐಟಿ ಹಳಿಯಾಳ. 7:15 ಜೀವನ ಬೆಳಕು ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ ಕಣ್ಣಿನ ಆಸ್ಪತ್ರೆ ಧಾರವಾಡ. 7:45 ಸಮಗ್ರ ಆರೋಗ್ಯಕ್ಕಾಗಿ ಯೋಗ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ, ಪ್ರಾಯೋಜಕರು ವೇದ ವೆಲ್ನೆಸ್ ಸೆಂಟರ್ ಶಿರಸಿ. 8:30 ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ಪರಿಸರ ಹಾಗೂ ಜಲ ಸಂರಕ್ಷಣೆ, ಈ ಕುರಿತು ವಾಲ್ಮಿ ನೆಲ ಜಲ ಸಂಸ್ಥೆಯ ನಿವೃತ್ತ ನಿರ್ದೇಶಕರಾದ ಡಾಕ್ಟರ್ ರಾಜೇಂದ್ರ ಪೋದ್ದಾರ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಮಂಜುಳಾ ಪುರಾಣಿಕ್. 9:00 ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ ಪ್ರಾಯೋಜಿತ ಸರಣಿ, ಪ್ರಾಯೋಜಕರು ಪರಮಹಂಸ ಯೋಗಪೀಠ ಧಾರವಾಡ. 9:05 ಗಾಂಧಿ ಸ್ಮೃತಿ. 9:15 ಅರ್ಪಣ ಭಕ್ತಿ ಗೀತೆಗಳ ಕಾರ್ಯಕ್ರಮ. 9:30 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ. 10:30 ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳಾದ ಶೇಖ್ ಅಬ್ದುಲ್ ಅಲಿಂ ಸಿದ್ದಿಕಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಮಾಲಾ ಸಾಮ್ರಾಣಿ. 10:45 ಹುಬ್ಬಳ್ಳಿಯ ಗಣೇಶ್ ಓಂಕಾರಪ್ಪ ಶಿಂದೆ ಮತ್ತು ಸಂಘದಿಂದ ಗೊಂದಲಿಗರ ಪದ. ಹಳಿಯಾಳ ತಾಲೂಕಿನ ಮುರಕವಾಡದ ಫಕೀರಯ್ಯ ತೇರ್ಗಾವಿ ಮತ್ತು ಸಂಘದಿಂದ ಭಜನಾ ಪದ. ರೋಣ ತಾಲೂಕಿನ ಕರ್ಕಿಕಟ್ಟಿಯ ಬಸವಣ್ಣವ್ವ ಗೌಡ್ರ ಮತ್ತು ಸಂಘಡಿಗರಿಂದ ಸಂಪ್ರದಾಯದ ಪದ. 11:00 ಹಿಂದಿ ಚಿತ್ರ ಗೀತೆಗಳು. ಇವಿಷ್ಟು ನಾಳೆ ಬೆಳಿಗ್ಗೆ ನಿಲಯದಿಂದ ಬಿತ್ತರವಾಗುವ ಕಾರ್ಯಕ್ರಮಗಳು. ಆಕಾಶವಾಣಿ ಧಾರವಾಡ. ವೇಳೆ ಸರಿಯಾಗಿ 11:08:38 ತರಂಗಾಂತರ 392.16 ಮೀಟರ್ಗಳು ಇಲ್ಲವೇ 765 ಕಿಲೋಹರ್ಟ್ಸ್. ಡಿಜಿಟಲ್ ಪ್ರಸಾರ 756 ಕಿಲೋ

ಹೊಡೆಸ್ತರಂಗಾಂತರ ಹಾಗೂ ಎಫ್ಎಂ 103 ಮೆಗಾಹರ್ಸ್ ಕಂಪನಾಂಕಗಳಲ್ಲಿ ಕಾರ್ಯಕ್ರಮಗಳನ್ನು ಇದುವರೆಗೆ ಕೇಳಿದ್ರಿ. ನಿಲಯದ ಬೆಳಗಿನ ಪ್ರಸಾರ 5:55 ಆರಂಭವಾಗುವುದು. ಇನ್ನು ಮುಂದೆ 11:10 ಎಫ್ಎಂ ಗೋಲ್ಡ್ನ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. ಶ್ರೋತೃಗಳಿಗೆಲ್ಲ ಚೇತನಾ ಸುಬ್ಬಯ್ಯ ಅವರು ಮಾಡುವ ನಮಸ್ಕಾರ.

ಜಿಟಿಟಿಸಿಯಲ್ಲಿರುವ ಕೋರ್ಸ್ಗಳು. ಈ ಬಗ್ಗೆ ನೆಲೋಗಲ್ನ ಜಿಟಿಟಿಸಿಯ ಪ್ರಾಂಶುಪಾಲರಾದ ಅಶ್ವಿನ್ ಕುಮಾರ್ ಸೋಮಣ್ಣವರ್ ಹಾಗೂ ಶಿಗ್ಗಾವಿಯ ಜಿಟಿಟಿಸಿಯ ಪ್ರಾಂಶುಪಾಲರಾದ ಸಂತೋಷ್ ಕುಮಾರ್ ಬಾದಾಮಿ